ಶುಭ ಮುಂಜಾನೆ. ಇದುವರೆಗೂ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ವಿವಿಧ ಕಾರ್ಯಕ್ರಮಗಳನ್ನ ಕೇಳಿದಿರಿ. ಈಗ ಆಪ್ನ ಜೊತೆಗೆ ರೇಡಿಯೋದಲ್ಲೂ ಕೂಡ ಇಂದಿನ ಕಾರ್ಯಕ್ರಮಗಳ ಪ್ರಸಾರ ಆರಂಭವಾಗಲಿದೆ. ಧನ್ಯವಾದಗಳು.

0: ಶುಭೋದಯ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಶ್ರೀ ಪರಾಭವ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಚಂದ್ರಮಾನ ವೈಶಾಖ, ಜ್ಯೇಷ್ಠ ಮಾಸ, ಬಾಲವಕರ್ಣ, ಸುಕರ್ಮಯೋಗ, ವೃಷಭ ಸೌರ. ದಿನಾಂಕ 18/5/2026, ಸೋಮವಾರ. ಈ ದಿನದ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಇಂತಿವೆ. ಬೆಳಗ್ಗೆ 6:10 ದಿನದ ವಿಶೇಷತೆ, ಹೊಸ ದಿನ ಹೊಸ ಕ್ಷಣ, ಹೊಸ ಹುರುಪನ್ನು ನೀಡಲು ಭಕ್ತಿಗೀತೆಗಳೊಂದಿಗೆ ಆರಂಭಗೊಳ್ಳಲಿದೆ ಅರುಣೋದಯ. ಈ ಕಾರ್ಯಕ್ರಮವನ್ನು ಆರ್ಜೆ ಶ್ವೇತರವರು ನಡೆಸಲಿದ್ದಾರೆ. ಬೆಳಗ್ಗೆ 6:45 ಗಾಂಧಿ ಓದು ಸರಣಿ ಪ್ರಸಾರವಾಗಲಿದೆ. ಇದನ್ನು ಮಿಂಚು ಐಡಾಸ್ ಬೆಂಗಳೂರು ಇದರ ಸದಸ್ಯರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:00 12ನೇ ಶತಮಾನದ ಶಿವಶರಣರ ನಡೆನುಡಿಗಳ ಮೂಲಕ ಜಗತ್ತಿಗೆ ಬೆಳಕಾದ ವಚನಗಳ ಬಗ್ಗೆ ಬೆಳಕು ಚೆಲ್ಲಲು ಅವುಗಳನ್ನು ಅರ್ಥೈಸುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರ ದಿನೇಶ್ ರವರು ನಡೆಸಲಿದ್ದಾರೆ. ಬೆಳಗ್ಗೆ 7:30 ಬೆರಗು ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಮುದಾಯದ ಸಹಭಾಗಿತ್ವದಲ್ಲಿ ಈ ಕಾರ್ಯಕ್ರಮ ಮೂಡಿಬರಲಿದ್ದು, ಶಿವಮೊಗ್ಗದ ವಿಜಯ ಗಣೇಶ್ ರವರು ಮಂಕುತಿಮ್ಮನ ಕಗ್ಗದ ವಾಚನ ಮತ್ತು ನಿರೂಪಣೆಯನ್ನು ಮಾಡಲಿದ್ದಾರೆ. ಶಿವಮೊಗ್ಗದ ಉಷಾ ನಟೇಶ್ ಕಾಸರವಳ್ಳಿಯವರು ನಡೆಸಿಕೊಡುವ ಪುನ್ನಜ್ಜಿಯ ಕಥೆಗಳು, ಗಾದೆಗಳ ಮಹತ್ವವನ್ನು ಚೇತನ್ ರಾಯನಳ್ಳಿರವರು ನಡೆಸಲಿದ್ದಾರೆ. ಬೆಳಗ್ಗೆ 8:00 ದಿನದ ವಿಶೇಷ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಬೆಳಗ್ಗೆ 8:30 ನಮ್ಮ ಸುತ್ತಮುತ್ತಲಿನ ಪರಿಸರ ಎಷ್ಟೊಂದು ಚೆಂದ. ಪರಿಸರಕ್ಕಾಗಿ ನಾವಲ್ಲ, ನಮಗಾಗಿ ಪರಿಸರ. ಆ ಪರಿಸರದ ಹಲವು ವಿಷಯಗಳ ಬಗ್ಗೆ ಬೆಳಕು ಚೆಲ್ಲುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ಆರ್ಜೆ ಅರ್ಪಿತಾರವರು ನಡೆಸಲಿದ್ದಾರೆ. ಬೆಳಗ್ಗೆ 9:00 ಜಿಲ್ಲೆ, ರಾಜ್ಯ, ದೇಶ, ಪ್ರಪಂಚದ ಚಂದದ ಪ್ರವಾಸಿ ತಾಣಗಳ ಬಗ್ಗೆ, ಅಲ್ಲಿನ ವಿಶೇಷತೆ, ನಾವು ಆ ಸ್ಥಳಕ್ಕೆ ತಲುಪುವುದು ಹೇಗೆ ಎನ್ನುವ ವಿಷಯ ಹಂಚಿಕೊಳ್ಳುವ ಟ್ರಾವೆಲರ್ಸ್ ಡೈರಿ, ಈ ಕಾರ್ಯಕ್ರಮವನ್ನು ಆರ್ಜೆ ರಕ್ಷಿತಾ ಹೊಳ್ಳರವರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 9:30 ಸಾಹಿತ್ಯ ಲೋಕ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮವನ್ನು ಆರ್ಜೆ ಮಹಾಲಕ್ಷ್ಮೀರವರು ನಡೆಸಲಿದ್ದಾರೆ. ಬೆಳಗ್ಗೆ 10:00 ಬಿಂದಾಸ್ ಲೈವ್ ಫೋನ್ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬೆಳಗ್ಗೆ 11:00 ಸೋಷಿಯಲ್ ಮೀಡಿಯಾ ಎಷ್ಟು ಪರಿಣಾಮಕಾರಿಯಾಗಿದೆ ಅಂದರೆ, ಪ್ರತಿನಿತ್ಯವೂ ಅದರಲ್ಲಿ ಸಾವಿರಾರು ಮಾಹಿತಿ ಬರ್ತಾನೆ ಇರುತ್ತೆ. ಅದರಲ್ಲಿ ನಮಗೆ ಸ್ಫೂರ್ತಿ ನೀಡುವ, ಮನೋರಂಜನೆಯ ಜೊತೆಗೆ ಸಂದೇಶ ನೀಡುವ, ಒಂದಿಷ್ಟು ಕತೆಗಳನ್ನು ತಿಳಿಸುವ ಕಾರ್ಯಕ್ರಮ ಸೋಷಿಯಲ್ ಮೀಡಿಯಾ ಕತೆಗಳು. ಈ ಕಾರ್ಯಕ್ರಮವನ್ನು ಆರ್ಜೆ ರಕ್ಷಿತಾ ಹೊಳ್ಳರವರು ನಡೆಸಲಿದ್ದಾರೆ. ಬೆಳಗ್ಗೆ 11:30 ಕನ್ನಡ ಚಲನಚಿತ್ರ ಗೀತೆಗಳು ಪ್ರಸಾರವಾಗಲಿವೆ. ಮಧ್ಯಾಹ್ನ 12:30 ಎಂದಿಗೂ ಮರೆಯದ ಭಾರತ ರತ್ನ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರ ಅಂಬೇಡ್ಕರ್ ವಿಚಾರ ಸರಣಿ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಮಧ್ಯಾಹ್ನ 1:00 ಊಟದ ಸಮಯ, ಅನ್ನದೇವರ ಮುಂದೆ ಅನ್ಯದೇವರು ಉಂಟೆ ಎನ್ನುವಂತೆ ಊಟದ ಮಹತ್ವವನ್ನು ತಿಳಿಸುವ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮವನ್ನು ಆರ್ಜೆ ಮಹಾಲಕ್ಷ್ಮೀರವರು ನಡೆಸಲಿದ್ದಾರೆ. ಮಧ್ಯಾಹ್ನ 1:30 ಸ್ಥಳೀಯ ಸುದ್ದಿಗಳನ್ನು ತಿಳಿಸುವ ಸುತ್ತಮುತ್ತ ಸುದ್ದಿ ಸಮಾಚಾರ ಮೂಡಿಬರಲಿದೆ. ಮಧ್ಯಾಹ್ನ 2:00 ವಿಭಿನ್ನ ಶೈಕ್ಷಣಿಕ ಚಟುವಟಿಕೆಗಳ ವಿಶೇಷ ಕಾರ್ಯಕ್ರಮ ಕಲಿಕಾ ಸಮಯ ಮೂಡಿಬರಲಿದೆ. ಇದರಲ್ಲಿ ಕೊಳ್ಳೆಗಾಲದ ಶರ್ಮಾ ಅವರ ಜಾಣ ಸುದ್ದಿ ಪ್ರಸಾರವಾಗಲಿದೆ. ಪರಿಸರದ ಕಾಳಜಿಯ ಮಾತುಗಳನ್ನು ಪ್ರೊಫೆಸರ್ ಡಿಆರ್ ಕುಮಾರಸ್ವಾಮಿ ಅವರು ನಡೆಸಿಕೊಡಲಿದ್ದಾರೆ. ಪೆರಾಜರವರ ಪಂಪನ ಓದು ಕೇಳಲಿದ್ದೀರಿ. ಮಧ್ಯಾಹ್ನ 3:00 ಕನ್ನಡ ಚಲನಚಿತ್ರ ಗೀತೆಗಳು ಪ್ರಸಾರವಾಗಲಿವೆ. ಸಂಜೆ 4:00 ಸರಿಯಾಗಿ ಕಾಫಿ ವಿತ್ ಆರ್ಜೆಸ್ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಂಜೆ 5:00 ಪೇಟೆ ಸಂಚಾರ ಸುದ್ದಿ ಸಮಾಚಾರ ಕೇಳಲಿದ್ದೀರಿ. ಸಂಜೆ 5:30 ಸಮಾಜದಲ್ಲಿ ಸಾರ್ವಜನಿಕವಾಗಿ ಇರುವ ಸಮಸ್ಯೆಗಳು, ಕುಂದುಕೊರತೆಗಳನ್ನು ಅನಾವರಣ ಮಾಡಿ ಅದಕ್ಕೆ ಪರಿಹಾರ ನೀಡುವ ನಮ್ಮ ನಡೆ ಪರಿಹಾರದ ಕಡೆ ಕಾರ್ಯಕ್ರಮವನ್ನು ಆರ್ಜೆ ಶ್ವೇತಾರವರು ನಡೆಸಲಿದ್ದಾರೆ. ಸಂಜೆ 6:00 ದಿನನಿತ್ಯವೂ ನಾವು ನೋಡುವ ಪ್ರಪಂಚದ ಆಶ್ಚರ್ಯ ಬೆರಗನ್ನುಂಟು ಮಾಡುವ ಅನೇಕ ಕುತೂಹಲ ಸಂಗತಿಗಳ ವಿಷಯದ ಬಗ್ಗೆ ಬೆಳಕು ಚೆಲ್ಲುವ ವಿಸ್ಮಯ ಜಗತ್ತು ಕಾರ್ಯಕ್ರಮವನ್ನು ಆರ್ಜೆ ಶ್ರೀಧರ್ ಅವರು ನಡೆಸಲಿದ್ದಾರೆ. ಸಂಜೆ 6:30 0-2 Hero ಬೀದಿ ಬದಿಯ ಸಣ್ಣ ಪುಟ್ಟ ವ್ಯಾಪಾರದಿಂದ ಹಿಡಿದು ದೊಡ್ಡ ಮಟ್ಟದ ವ್ಯಾಪಾರದ ತನಕವೂ ಶಿವಮೊಗ್ಗದ ಉದ್ಯಮಗಳ ಬೆಳವಣಿಗೆಯ ಬಗ್ಗೆ ಉದ್ಯಮಿಗಳಿಂದಲೇ ಮಾಹಿತಿಯನ್ನು ತಿಳಿಸುವ ಬಿಸ್ನೆಸ್ ಬಸ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮವನ್ನು ಆರ್ಜೆ ಅರ್ಪಿತಾರವರು ನಡೆಸಲಿದ್ದಾರೆ. ಸಂಜೆ 7:00 ರೈತರೇ ನಮ್ಮ ದೇಶದ ಬೆನ್ನೆಲುಬು, ರೈತರು ಬೆಳೆ ಬೆಳೆಯುವ ವಿಧಾನ, ಕೃಷಿಯಲ್ಲಿ ಅನುಸರಿಸುವ ಪದ್ಧತಿ ಇವೆಲ್ಲವನ್ನು ರೈತರಿಂದಲೇ ಮಾಹಿತಿಯನ್ನು ತಿಳಿಸುವ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಆರ್ಜೆ ಶ್ರೀಧರ್ ಅವರು ನಡೆಸಲಿದ್ದಾರೆ. ರಾತ್ರಿ 7:45 ಆವಿಷ್ಕಾರದ ಅಸ್ಮಿತೆ, ವಿಜ್ಞಾನದ ಕುತೂಹಲ ಸಂಗತಿಗಳು, ಸಂಶೋಧನೆಗಳ ಬಗ್ಗೆ ತಿಳಿಸಲಿದ್ದಾರೆ ಶೇಖರ್ ಗೌಳೇರವರು. ರಾತ್ರಿ 7:57 ರೈತರ ನಿಸ್ವಾರ್ಥ ಸೇವೆಯನ್ನು ಕೊಂಡಾಡುವ ರೈತಗೀತೆ ಪ್ರಸಾರವಾಗಲಿದೆ. ರಾತ್ರಿ 8 ಬೆಳಗ್ಗೆ 6 ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ. ಇದರಲ್ಲಿ ಕನ್ನಡ ಸಿನಿಮಾ ಗೀತೆಗಳು, ಹರಿಕತೆ, ನಾಟಕ, ಯಕ್ಷಗಾನ, ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ಹೀಗೆ ವೈವಿಧ್ಯಮಯ ಕಾರ್ಯಕ್ರಮಗಳು ನಿಮಗಾಗಿ ಮೂಡಿಬರಲಿವೆ. ಈ ಎಲ್ಲ ಕಾರ್ಯಕ್ರಮಗಳು ನಿಮಗಾಗಿ. ಶುಭ ದಿನ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಶುಭೋದಯ ಕರ್ನಾಟಕ, ಶುಭೋದಯ ಶಿವಮೊಗ್ಗ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು RJ ಸ್ಮೈಲಿಂಗ್ ಶ್ವೇತಾ. ಕಣ್ಣಿಗೆ ಕಾಣುವ ದೇವರುಗಳಿಗೆ ನನ್ನ ನಮನಗಳು. ನಮ್ಮ ಅಪ್ಪ ಅಮ್ಮ, ಗುರುಗಳು, ನಮ್ಮನ್ನು ಪೋಷಿಸುವ ರೈತರು, ಸೈನಿಕರು, ಹಾಗೆ ನಮ್ಮ ನಗರವನ್ನು ಸ್ವಚ್ಛವಾಗಿ ಹಾಗೂ ಸುಂದರವಾಗಿ ಇರಲು ಕಾರಣರಾದ ಪೌರ ಕಾರ್ಮಿಕರಿಗೂ, ಹೀಗೆ ಸಮಾಜದಲ್ಲಿ ನಮಗೆ ಒಳಿತನ್ನ ಬಯಸೋರೆಲ್ಲರಿಗೂ ನನ್ನ ನಮನಗಳು ತಿಳಿಸುತ್ತ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಬೆಳಕಿನ ಸಮಯದಲ್ಲಿ ಬೆಳಕಿನ ಜ್ಞಾನದ ಕಿರಣದ ಬಗ್ಗೆ ಒಂದೆರಡು ಮಾತನ್ನ ಆಡ್ಲಿಕ್ಕೆ ಇಷ್ಟಪಡ್ತೀನಿ. ಅದರಲ್ಲೂ ಕಲಿಯುವ ಮನೋಭಾವ ಮತ್ತು ಜ್ಞಾನಾರ್ಜೆಯ ಮಹತ್ವದ ಬಗ್ಗೆ ಕಥೆಯ ಮುಖಾಂತರ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಕತೆ ಇಷ್ಟೆ. ಒಬ್ಬ ಬಡ ವಿದ್ಯಾರ್ಥಿ ದೀಪ ಇಲ್ಲದ ಕಾರಣ ಕಷ್ಟಪಡ್ತಾ ಇರ್ತಾನೆ. ಆಗ ದಾರಿಯಲ್ಲಿ ಹೋಗುವವರ ಬಳಿ ಹಣ ಕೇಳುವ ಬದಲು ಬೀದಿ ದೀಪದ ಕೆಳಗೆ ಕೂತು ಅಭ್ಯಾಸ ಮಾಡೋದಕ್ಕೆ ನಿರ್ಧಾರ ಮಾಡ್ತಾನೆ. ಬೀದಿ ದೀಪದ ಬೆಳಕಿನ ಜ್ಞಾನದ ಕಿರಣ ಅವನಿಗೆ ಆಸರೆಯಾಗಿ ಆತ ಮುಂದೆ ದೊಡ್ಡ ವಿದ್ವಾಂಸನಾಗ್ತಾನೆ. ಸ್ನೇಹಿತರೆ, ನಮ್ಮ ಜೀವನದ ಯಾವುದೇ ಕತ್ತಲನ್ನ ದೂರ ಮಾಡುವ ಶಕ್ತಿ ಇರೋದು ಒಂದೇ ವಿಷಯಕ್ಕೆ, ಅದುವೇ ಜ್ಞಾನ. ನೀವು ಪ್ರತಿದಿನ ಹೊಸ ವಿಷಯವನ್ನ ಕಲಿಯೋದಕ್ಕೆ ಇಷ್ಟಪಟ್ರೆ ಅದುವೇ ನಿಮ್ಮಲ್ಲಿ ಅಡಗಿರುವ ಪ್ರತಿಭೆಯನ್ನ ಬೆಳಗಿಸುವ ಮೊದಲ ಕಿರಣವಾಗಿರುತ್ತೆ. ಪ್ರತಿದಿನ ಏನಾದರೂ ಹೊಸದನ್ನ ಕಲಿಯಿರಿ, ಬೆಳಕು ನಿಮ್ಮನ್ನು ಅನುಸರಿಸುತ್ತೆ ಅಂತ ಹೇಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲೊಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು RJ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಬಹುಶಃ ನೀವೀಗ ಆಫೀಸ್ಗೆ ಹೊರಡೋ ತಯಾರಿಯಲ್ಲಿ ಇರಬಹುದು, ಹಾಗೆ ಮಕ್ಕಳಿಗೆ ಸ್ಕೂಲಿಗೆ ತಯಾರಿ ಮಾಡ್ತಾ ಇರಬಹುದು, ಇಲ್ಲ ಅಂದ್ರೆ ಟೀನೋ ಕಾಫಿನೋ ಹಿಡಿದು ಪೇಪರ್ ಓದ್ತಾ ಇರಬಹುದು. ಈ ಬ್ಯುಸಿ ಟೈಮ್ನಲ್ಲೂ ನಾನು ನಿಮಗೆ ಒಂದು ಸ್ಟೋರಿನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಕೇಳ್ತಾ ಕೇಳ್ತಾ ನಿಮ್ಮ ಕೆಲಸಗಳನ್ನ ಮುಂದುವರಿಸಿ. ನೋಡಿ ಸ್ನೇಹಿತರೆ, ಜೀವನ ಅಂತಂದ್ರೆ ಹಾದಿ ಬದಿಯ ಅಡಿಗೆ ತರಹ ಇರುತ್ತೆ. ಒಂದೊಂದು ದಿನ ಒಂದೊಂದು ರುಚಿ ಇರುತ್ತೆ. ಕೆಲವೊಮ್ಮೆ ಬೆಳಗ್ಗೆ ಎದ್ದ ತಕ್ಷಣ ನಿನ್ನೆ ಇದ್ದ ಸಮಸ್ಯೆಗಳು ಇವತ್ತು ನಮ್ಮ ಬೆನ್ನು ಬಿಡದ ಹಾಗೆ ಕಾಣಿಸ್ಬಹುದು. ಮುಂದೇನು, ನಮ್ಮ ಸಂಸಾರ ಹೇಗೆ ನಡೆಸೋದು, ಮಕ್ಕಳ ಭವಿಷ್ಯ ಏನು, ಈ ತರಹದ ಸಾವಿರಾರು ಯೋಚನೆಗಳು ಕೆಲವು ಸರಿ ನಮ್ಮನ್ನ ಆವರಿಸ್ಬಿಡುತ್ತೆ. ಆದ್ರೆ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ನಮ್ಮ ಹಿರಿಯರು ಒಂದ್ ಮಾತನ್ನ ಹೇಳಿದ್ದಾರೆ, ಹುಟ್ಟಿಸಿದವನಿಗೆ ಹುಲ್ಲು ಮೇಯಿಸಕ್ಕೆ ಗೊತ್ತಿರಲ್ವಾ ಅಂತ. ಇದಕ್ಕೆ ಸಂಬಂಧಪಟ್ಟ ಒಂದು ಪುಟ್ಟ ಕಥೆಯನ್ನ ಹೇಳ್ತೀನಿ. ಒಂದು ನಂಬಿಕೆ ಮೇಲೆ ಬದುಕ್ತಾ ಇದ್ದ ಒಂದು ಸಣ್ಣ ಕುಟುಂಬವಿತ್ತು. ಮಳೆನೂ ಇಲ್ಲ, ಬೆಳೆನೂ ಇಲ್ಲ, ಕೈಯಲ್ಲಿ ಹಣನೂ ಇಲ್ಲ. ಆಗ ಮನೆ ಯಜಮಾನ ಡ್ರಾಯಿಂಗ್ ರೂಮ್ನಲ್ಲಿ ತಲೆ ಮೇಲೆ ಕೈ ಇಟ್ಕೊಂಡು ಕೂತಿದ್ದ. ಆತನ ಸಣ್ಣ ಮಗಳು ಹತ್ತಿರ ಬಂದು, ಅಪ್ಪ ನನಗೆ ತುಂಬಾ ಹಸಿವಾಗ್ತಾ ಇದೆ ಅಪ್ಪ ಅಂತ ಹೇಳ್ತಾಳೆ. ಆಗ ಅವನಿಗೆ ಇದ್ದಕ್ಕಿದ್ದ ಹಾಗೆ ಅವನ ಹಿರಿಯರ ಹೇಳಿದ ಮಾತನ್ನ ನೆನ್ಪಿಸ್ಕೊಳ್ತಾನೆ, ಹುಟ್ಟಿಸಿದವನಿಗೆ ಹುಲ್ ಮೇಯಿಸ ಗೊತ್ತಿಲ್ವಾ ಅಂತ. ಸೊ ಹಾಗಾಗಿ ಅವನು ಒಂದು ನಿಮಿಷ ಕಣ್ಮುಚ್ಚಿ ಯೋಚಿಸ್ತಾನೆ. ಅವನಿಗೆ ಗೊತ್ತಿತ್ತು, ದೇವರು ಏನೇ ಕಷ್ಟ ಕೊಟ್ರು ಅದನ್ನ ಎದುರಿಸೋ ಶಕ್ತಿ ನಮಗೆ ಕೊಟ್ಟೆ ಕೊಡ್ತಾನೆ ಅಂತ. ತಕ್ಷಣ ಧೈರ್ಯ ಮಾಡಿ ಎದ್ದು ನಿಂತು ಪಕ್ಕದ ಊರಲ್ಲಿ ಹೋಗಿ ತನ್ನ ಹಳೆಯ ಸ್ನೇಹಿತನನ್ನ ಭೇಟಿ ಮಾಡಿ ಸಣ್ಣದಾಗಿ ಒಂದು ವ್ಯಾಪಾರ ಶುರು ಮಾಡೋದಕ್ಕೆ ಹಣಕಾಸಿನ ಸಹಾಯವನ್ನ ಪಡ್ಕೊಳ್ತಾನೆ. ಕೆಲವೇ ತಿಂಗಳಲ್ಲಿ ಅವನ ಸಂಸಾರ ಮತ್ತೆ ಸರಿ ಹೋಗಿ ಎಲ್ಲರೂ ಖುಷಿಯಿಂದ ಜೀವನ ಮಾಡೋದಕ್ಕೆ ಶುರು ಮಾಡ್ತಾರೆ ಸ್ನೇಹಿತರೆ. ಸೊ ಈ ಕತೆ ಸಾರಾಂಶ ಇಷ್ಟೇ ಸ್ನೇಹಿತರೆ, ಯಾವುದೇ ಕಾರಣಕ್ಕೂ ನಿಮ್ಮ ನಂಬಿಕೆ ಕಳೆದುಕೊಳ್ಬೇಡಿ. ಯಾರು ನಮ್ಮನ್ನ ಈ ಭೂಮಿ ಮೇಲೆ ತಂದಿರ್ತಾರೋ ಅವರು ನಮ್ಮ ಹೊಟ್ಟೆ ತುಂಬಿಸೋ ಜವಾಬ್ದಾರಿಯನ್ನ ಕೈ ಬಿಡೋದಿಲ್ಲ. ಇವತ್ತಿನ ನಿಮ್ಮ ದಿನ ಎಷ್ಟೇ ಸವಾಲಿನಿಂದ ಕೂಡಿದ್ದರೂ ಕೂಡ ಧೈರ್ಯದಿಂದ ಮುನ್ನುಗ್ಗಿ. ನಿಮಗೆ ಗೊತ್ತಿಲ್ಲ, ಈ ಕ್ಷಣದ ನಿಮ್ಮ ಒಂದು ಸಕಾರಾತ್ಮಕ ನಿರ್ಧಾರ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಬಹುದು. ಇದೇ ಭರವಸೆದೊಂದಿಗೆ ಈಗ ನಮ್ಮ ಅರುಣೋದಯ ಕಾರ್ಯಕ್ರಮದಲ್ಲೊಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತು ಮೇ 18. ಕ್ಯಾಲೆಂಡರ್ ಪುಟ ತಿರುಗಿಸಿದಾಗ

ನಮಗೆ ಇವತ್ತು ಒಂದು ಬಹಳ ಮುಖ್ಯವಾದ ದಿನ ನೆನಪಾಗುತ್ತೆ. ಅದೇ ವರ್ಲ್ಡ್ ಏಡ್ಸ್ ವ್ಯಾಕ್ಸಿನ್ ಡೇ ಅಥವಾ ವಿಶ್ವ ಏಡ್ಸ್ ಲಸಿಕೆ ದಿನ. ಇದರ ಬಗ್ಗೆ ಇವತ್ತಿನ ನಮ್ಮ ಈ ವಿಶೇಷ ಸಂಚಿಕೆಯಲ್ಲಿ ಕೊಂಚ ಸುದೀರ್ಘವಾಗಿ ಸರಳವಾಗಿ ಮಾತನಾಡೋಣ. ಯಾಕೆ ಅಂತಂದ್ರೆ ಮಾಹಿತಿ ಅನ್ನೋದು ಜಾಗೃತಿಯ ಮೊದಲ ಹೆಜ್ಜೆ ಅಲ್ವಾ? ಏನಿದು ವರ್ಲ್ಡ್ ಏಡ್ಸ್ ವ್ಯಾಕ್ಸಿನ್ ಡೇ, ಇದರ ಹಿನ್ನೆಲೆ ಏನು ಅಂತ ನೀವು ಕೇಳೋದಾದ್ರೆ, ನೋಡಿ ಸ್ನೇಹಿತರೆ, ಪ್ರತಿ ವರ್ಷ ಮೇ 18ರಂದು ಜಗತ್ತಿನಾದ್ಯಂತ ಈ ದಿನವನ್ನ ಆಚರಿಸಲಾಗುತ್ತೆ. ಈ ದಿನದ ಮುಖ್ಯ ಉದ್ದೇಶ ಏನಪ್ಪ ಅಂತಂದ್ರೆ, HIV ಸೋಂಕನ್ನು ತಡೆಗಟ್ಟೋದಕ್ಕೆ ಒಂದು ಸುರಕ್ಷಿತ ಮತ್ತು ಪರಿಣಾಮಕಾರಿ ಲಸಿಕೆಯನ್ನು ಕಂಡುಹಿಡಿಯೋದಕ್ಕೆ ಹಗಲು ಇರುಳು ಶ್ರಮಿಸುತ್ತಿರುವ ವಿಜ್ಞಾನಿಗಳು, ವೈದ್ಯರು ಮತ್ತು ಆರೋಗ್ಯ ಕಾರ್ಯಕರ್ತರಿಗೆ ಕೃತಜ್ಞತೆ ಸಲ್ಲಿಸುವುದು. ಇದರ ಇತಿಹಾಸದ ಬಗ್ಗೆ ಹೇಳಬೇಕು ಅಂತಂದ್ರೆ, 1997ರಲ್ಲಿ ಅಮೆರಿಕದ ಅಂದಿನ ಅಧ್ಯಕ್ಷರಾಗಿದ್ದ ಬಿಲ್ ಕ್ಲಿಂಟನ್ ಅವರು ಒಂದು ಭಾಷಣ ಮಾಡ್ತಾರೆ. ವಿಜ್ಞಾನ ಮತ್ತು ತಂತ್ರಜ್ಞಾನ ಮುಂದುವರಿದಿರುವ ಈ ಯುಗದಲ್ಲಿ ಏಡ್ಸ್ ಅನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡೋದಕ್ಕೆ ಲಸಿಕೆಯೊಂದೇ ಪರಮ ಔಷಧ ಅಂತ. ಅದರ ನೆನಪಿಗಾಗಿ 1998ರಿಂದ ಈ ಒಂದು ದಿನವನ್ನ ಅಧಿಕೃತವಾಗಿ ಆಚರಿಸುತ್ತಾ ಬರಲಾಗ್ತಾ ಇದೆ. ಸರಿ ಶ್ವೇತಾ, ನಮಗೊಂದು ಡೌಟ್ ಇದೆ. ಏನಪ್ಪ ಅಂತಂದ್ರೆ, ಈಗಷ್ಟೇ ಏಡ್ಸ್ ಪೀಡಿತರಿಗೆ ಅಂದ್ರೆ ART ಆಂಟಿ ರಿಟ್ರೋವೈರಲ್ ಥೆರಪಿ ಮಾತ್ರೆಗಳು ಸಿಗ್ತಾ ಇದೆ ಅಲ್ವಾ? ಆರಾಮಾಗಿ ಬದುಕಬಹುದಲ್ಲ, ಮತ್ತೆ ಲಸಿಕೆ ಯಾಕೆ ಅಂತ ನೀವು ಕೇಳಬಹುದು. ಎಸ್, ಖಂಡಿತ. ಈಗಿರುವ ಚಿಕಿತ್ಸೆಗಳು HIV ವೈರಸ್ ಹರಡುವುದನ್ನು ಮತ್ತು ಅದರ ತೀವ್ರತೆಯನ್ನು ಕಡಿಮೆ ಮಾಡ್ತಾವೆ ನಿಜ, ಆದರೆ ಅದು ರೋಗವನ್ನು ದೇಹದಿಂದ ಸಂಪೂರ್ಣವಾಗಿ ಓಡಿಸಲ್ಲ. ಒಂದು ಕಾಯಿಲೆಯನ್ನು ಬುಡ ಸಮೇತ ಕಿತ್ತೊಗೆಯಬೇಕಾದ್ರೆ ನಮಗೆ ಬೇಕಾಗಿರುವುದು ಲಸಿಕೆ. ಪೋಲಿಯೋ ಸಿಡುಬಿನ ತರಹ ಏಡ್ಸ್ ಮುಕ್ತ ಪ್ರಪಂಚವನ್ನು ನಮ್ಮ ಮುಂದಿನ ಪೀಳಿಗೆಗೆ ಕೊಡಬೇಕಾದ್ರೆ ಲಸಿಕೆಯ ಸಂಶೋಧನೆ ಯಶಸ್ವಿಯಾಗಲೇಬೇಕು ಸ್ನೇಹಿತರೆ. ಸೊ ಈ ಒಂದು ಲಸಿಕೆ ಸಂಶೋಧನೆ ಎಲ್ಲಿವರೆಗೂ ಬಂದಿದೆ, ಹಾಗೆ ಸವಾಲುಗಳು ಏನು ಅಂತ ಹೇಳೋದಾದ್ರೆ, ವಿಜ್ಞಾನ ಲೋಕಕ್ಕೆ HIV ದೊಡ್ಡ ಸವಾಲಾಗಿದೆ ಸ್ನೇಹಿತರೆ. ಕೋವಿಡ್ ಬಂದಾಗ ಒಂದೇ ವರ್ಷದಲ್ಲಿ ವ್ಯಾಕ್ಸಿನ್ ಬಂತು, ಆದ್ರೆ ಏಡ್ಸ್ ಬಂದು ಇಷ್ಟು ವರ್ಷ ಆದ್ರೂ ಯಾಕೆ ಬಂದಿಲ್ಲ ಗೊತ್ತಾ? ಯಾಕೆ ಅಂತಂದ್ರೆ, ಈ HIV ವೈರಸ್ ತುಂಬಾ ಚಾಲಾಕಿ. ಅದು ಮನುಷ್ಯನ ದೇಹ ಸೇರಿದ ತಕ್ಷಣ ತನ್ನ ರೂಪವನ್ನು ಕ್ಷಣ ಕ್ಷಣಕ್ಕೂ ಬದಲಾಯಿಸ್ಕೊಳ್ತಾ ಹೋಗುತ್ತೆ. ವಿಜ್ಞಾನಿಗಳು ಒಂದು ರೂಪಕ್ಕೆ ಮದ್ದು ರೆಡಿ ಮಾಡಿದ್ರೆ ಅದು ಇನ್ನೊಂದು ರೂಪ ತಾಳುತ್ತೆ. ಆದರೂ ನಮ್ಮ ಹೆಮ್ಮೆಯ ವಿಜ್ಞಾನಿಗಳು ಧೃತಿಗೆಟ್ಟಿಲ್ಲ. ಜಗತ್ತಿನಾದ್ಯಂತ 16 ಕ್ಲಿನಿಕಲ್ ಟ್ರಯಲ್ಸ್ ಈಗಲೂ ನಡೀತಾನೆ ಇವೆ. ನಾವು ಆಶಾವಾದವನ್ನು ಇಟ್ಟುಕೊಳ್ಳಲೇಬೇಕು ಸ್ನೇಹಿತರೆ. ಸೊ ನಮ್ಮ ಜವಾಬ್ದಾರಿ ಏನು ಅಂತ ಹೇಳೋದಾದ್ರೆ, ಲಸಿಕೆ ಬರೋವರೆಗೂ ನಾವು ಕೈ ಕಟ್ಟಿ ಕೂರ್ಬೇಕಾಗಿಲ್ಲ. ಈ ದಿನ ಕೇವಲ ವಿಜ್ಞಾನಿಗಳಿಗೆ ಅಷ್ಟೇ ಅಲ್ಲ, ನಮಗೂ ಒಂದು ಸಂದೇಶ ನೀಡುತ್ತೆ. ಏನಪ್ಪ ಅಂದ್ರೆ, ಲಸಿಕೆ ಇಲ್ಲದ ಜಾಗದಲ್ಲಿ ಮುನ್ನೆಚ್ಚರಿಕೆಯೇ ನಮಗೆ ಕವಚ. ಸುರಕ್ಷಿತ ಜೀವನ ಶೈಲಿ ನಮ್ಮದಾಗಲಿ. HIV ಪೀಡಿತರನ್ನು ಕೀಳಾಗಿ ಕಾಣಬೇಡಿ. ನೆನ್ಪಿಡಿ, ರೋಗವನ್ನು ದ್ವೇಷಿಸಬೇಕೇ ಹೊರತು ರೋಗಿಯನ್ನಲ್ಲ. ಅವರಿಗೆ ಪ್ರೀತಿ, ಗೌರವ ಮತ್ತು ಬೆಂಬಲದ ಅವಶ್ಯಕತೆ ಇರುತ್ತೆ. ಯಾವುದೇ ಅನುಮಾನಗಳಿದ್ದರೂ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ಸಿಗುವ ICTC ಕೇಂದ್ರಗಳಲ್ಲಿ ಆಪ್ತ ಸಮಾಲೋಚನೆ ಮತ್ತು ರಕ್ತ ತಪಾಸಣೆ ಮಾಡಿಸ್ಕೊಳ್ಬಹುದು. ಮಾಹಿತಿ ಗೌಪ್ಯವಾಗಿರುತ್ತೆ ಅಂತಾನೆ ಹೇಳಬಹುದು. ಸೊ ಸ್ನೇಹಿತರೆ, ಆರೋಗ್ಯವೇ ಮಹಾಭಾಗ್ಯ. ಆರೋಗ್ಯದ ವಿಷಯದಲ್ಲಿ ಸಣ್ಣ ನಿರ್ಲಕ್ಷ್ಯವೂ ಬೇಡ, ಹಾಗೆಯೇ ತಪ್ಪು ತಿಳುವಳಿಕೆಯೂ ಬೇಡ. ಲಸಿಕೆ ಸಂಶೋಧನೆಯಲ್ಲಿ ತೊಡಗಿರುವ ಎಲ್ಲಾ ದೇವದೂತರಿಗೆ ರೇಡಿಯೋ ಶಿವಮೊಗ್ಗ ಪರವಾಗಿ ಅವರಿಗೆ ಬೆಸ್ಟ್ ವಿಶಸ್ ತಿಳಿಸೋಣ ಅಂತ ಹೇಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು RJ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತು ಮೇ 18ನೇ ತಾರೀಕು. ಇವತ್ತು ಮತ್ತೊಂದು ವಿಶೇಷವಾದ ದಿನವಿದೆ. ಏನ್ ಗೊತ್ತಾ, ಇವತ್ತು ಇಂಟರ್ನ್ಯಾಷನಲ್ ಮ್ಯೂಸಿಯಂ ಡೇ, ಅಂದ್ರೆ ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ದಿನ. ಅರೆ, ಆ ಮ್ಯೂಸಿಯಂ ಅಂತ ಹೇಳಿದ ಕೂಡಲೇ ಅದೇನೋ ಬೋರ್ ಹೊಡೆಯೋ ಜಾಗ, ಬರೀ ಹಳೆ ವಸ್ತುಗಳನ್ನ ಇಟ್ಟಿರ್ತಾರೆ ಅಂತ ಅನ್ಕೊಳ್ಬೇಡಿ. ಮ್ಯೂಸಿಯಂ ಅನ್ನೋದು ಕೇವಲ ಕಲ್ಲು ಮಣ್ಣು ಹಳೆ ಪೇಂಟಿಂಗ್ಸ್ ಇಡೋ ಜಾಗ ಅಲ್ಲ ಸ್ನೇಹಿತರೆ, ಅದು ನಮ್ಮ ಟೈಮ್ ಮೆಷಿನ್ ಅಂತಾನೆ ಹೇಳ್ಬೋದು. ನಾವು ಹುಟ್ಟೋಕ್ಕೂ ನೂರಾರು ವರ್ಷಗಳ ಮುಂಚೆ ನಮ್ಮ ಮಣ್ಣಿನಲ್ಲಿ ಏನೆಲ್ಲ ನಡೆದಿತ್ತು ಅಂತ ಕಣ್ಣಿಗೆ ಕಟ್ಟಿದ ಹಾಗೆ ತೋರಿಸೋ ಮ್ಯಾಜಿಕ್ ಪ್ಲೇಸ್ ಅದು. ಸೊ ಇವತ್ತಿನ ಈ ಸ್ಪೆಷಲ್ ದಿನದ ಬಗ್ಗೆ ರೇಡಿಯೋದಲ್ಲಿ ಒಂದಿಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ, ಯಾಕೆ ಇವತ್ತು ಈ ದಿನವನ್ನ ಆಚರಿಸ್ತಾರೆ ಅಂದ್ರೆ, ಈ ದಿನ ಇವತ್ತು ನಿನ್ನೆ ಶುರುವಾಗಿದ್ದಲ್ಲ ಸ್ನೇಹಿತರೆ. ಇಂಟರ್ನ್ಯಾಷನಲ್ ಕೌನ್ಸಿಲ್ ಆಫ್ ಮ್ಯೂಸಿಯಂ ಅಂದ್ರೆ ICOM ಅನ್ನೋ ಸಂಸ್ಥೆ 1977ರಲ್ಲೇ ಈ ದಿನ ಆಚರಿಸೋದಕ್ಕೆ ಶುರು ಮಾಡಿದ್ರು. ಜಗತ್ತಿನಾದ್ಯಂತ ಇರೋ ಸಂಸ್ಕೃತಿ, ಕಲೆ ಮತ್ತು ಇತಿಹಾಸವನ್ನ ಉಳಿಸಿ ಬೆಳೆಸೋ ಮ್ಯೂಸಿಯಂಗಳಿಗೆ ಒಂದು ಗೌರವ ಕೊಡೋದು ಇದರ ಉದ್ದೇಶ. ಪ್ರತಿ ವರ್ಷ ಒಂದು ಸೂಪರ್ ಥೀಮ್ ಇಟ್ಕೊಂಡು ಇದನ್ನ ಸೆಲೆಬ್ರೇಟ್ ಮಾಡ್ತಾರೆ. ಇವತ್ತು ಜಗತ್ತಿನ ಸುಮಾರು 150ಕ್ಕೂ ಹೆಚ್ಚು ದೇಶಗಳಲ್ಲಿರೋ ಸಾವಿರಾರು ಮ್ಯೂಸಿಯಂಗಳಲ್ಲಿ ಸ್ಪೆಷಲ್ ಈವೆಂಟ್ಸ್ ನಡೀತಾ ಇರುತ್ತೆ. ನಿಮಗೆ ಗೊತ್ತಾ, ನಮ್ಮ ಹೆಮ್ಮೆಯ ಮ್ಯೂಸಿಯಂಗಳು ನಮ್ಮ ಕರ್ನಾಟಕದಲ್ಲೇ ಇದ್ದಾವೆ. ನಾವು ಎಲ್ಲೋ ಲಂಡನ್, ಪ್ಯಾರಿಸ್ ಮ್ಯೂಸಿಯಂ ಬಗ್ಗೆ ಮಾತನಾಡುವುದು ಬೇಡ. ನಮ್ಮ ಕರ್ನಾಟಕದಲ್ಲೇ ಎಂಥೆಂಥ ಅದ್ಭುತವಾದ ಮ್ಯೂಸಿಯಂಗಳಿವೆ ಗೊತ್ತಾ ಸ್ನೇಹಿತರೆ? ಸೊ ಬಿಡುವು ಮಾಡಿಕೊಂಡು ಅವು ಯಾವುದು, ಎಲ್ಲಿದೆ ಅನ್ನೋದ್ರ ಬಗ್ಗೆ ಹುಡುಕಿ. ಸರಿ ಶ್ವೇತಾ, ಈ ಮ್ಯೂಸಿಯಂಗೆ ಯಾಕೆ ಹೋಗ್ಬೇಕು ಹೇಳು ಅಂತ ನೀವು ಕೇಳೋದಾದ್ರೆ, ಯಾರು ಇತಿಹಾಸವನ್ನ ಮರೀತಾರೋ ಅವರು ಇತಿಹಾಸವನ್ನ ಸೃಷ್ಟಿಸೋದಕ್ಕೆ ಸಾಧ್ಯವಿಲ್ಲ. ರೀಲ್ಸ್ ಲೋಕದಿಂದ ರಿಯಲ್ ಲೋಕಕ್ಕೆ ಬನ್ನಿ ಸ್ನೇಹಿತರೆ. ದಿನವಿಡೀ ಮೊಬೈಲ್ನಲ್ಲಿ ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡೋ ನಮಗೆ ನಮ್ಮ ನಿಜವಾದ ಕಲೆ ಮತ್ತು ಪರಂಪರೆಯನ್ನ ಹತ್ತಿರದಿಂದ ನೋಡೋದಕ್ಕೆ ಇದು ಬೆಸ್ಟ್ ಚಾನ್ಸ್. ಹಾಗೆ ಮಕ್ಕಳಿಗೆ ಬೆಸ್ಟ್ ಎಜುಕೇಷನ್ ಅಂತಾನೆ ಹೇಳ್ಬಹುದು. ಇತಿಹಾಸ ಪುಸ್ತಕದಲ್ಲಿ ಓದೋದ್ಕಿಂತ ಕಣ್ಣಾರೆ ನೋಡಿದಾಗ ಮಕ್ಕಳಿಗೆ ಚೆನ್ನಾಗಿ ನೆನಪಿರುತ್ತೆ. ಈ ವೀಕೆಂಡ್ ನಿಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗ್ಬನ್ನಿ, ಒಂದು ಪೀಸ್ಫುಲ್ ಜರ್ನಿ ನಿಮ್ಮದಾಗಲಿ. ಗಿಜಿಗಿಜಿ ಅನ್ನೋ ಟ್ರಾಫಿಕ್ ಸಿಟಿಯಲ್ಲಿ ಮ್ಯೂಸಿಯಂ ಒಳಗಡೆ ಹೋದ್ರೆ ಸಿಗೋ ಶಾಂತಿನೇ ಬೇರೆ. ಸೊ ಇವತ್ತು ಮ್ಯೂಸಿಯಂ ದಿನ ಆಗಿರೋದ್ರಿಂದ ತುಂಬಾ ಕಡೆ ಉಚಿತ ಪ್ರವೇಶ ಇರುತ್ತೆ ಸ್ನೇಹಿತರೆ, ಅಥವಾ ಸ್ಪೆಷಲ್ ಎಕ್ಸಿಬಿಷನ್ ಕೂಡ ಇಟ್ಟಿರ್ತಾರೆ. ಆಫೀಸ್ಗೆ ಲೇಟ್ ಆಗ್ತಾ ಇದೆಯಾ, ಬಟ್ ಸಾಯಂಕಾಲ ಆಫೀಸ್ ಮುಗಿಸಿ ಹೋಗಿ, ಇಲ್ಲ ಮುಂದೆ ಬರುವಂತಹ ವೀಕೆಂಡ್ ನಲ್ಲಿ ಪ್ಲಾನ್ ಮಾಡಿ. ಹೋದಾಗ ಅಲ್ಲಿರೋ ವಸ್ತುಗಳನ್ನ ಮುಟ್ಟಬೇಡಿ. ಫೋಟೋಗ್ರಫಿ ಅಲೌಡ್ ಇಲ್ಲದ ಕಡೆ ಕ್ಯಾಮ್ರಾ ಫ್ಲಾಶ್ ಆನ್ ಮಾಡಬೇಡಿ. ಮ್ಯೂಸಿಯಂ ರೂಲ್ಸ್ ಅನ್ನ ಫಾಲೋ ಮಾಡಿ ಸ್ನೇಹಿತರೆ ಅಂತ ಹೇಳ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ನಾನೊಬ್ಬ ನಿವೃತ್ತ ಶಿಕ್ಷಕ. ನನ್ನ ಮಗ ಆದಿಚುಂಚನಗಿರಿ ಪಿ ಯು ಕಾಲೇಜ್ನಲ್ಲಿ ಓದ್ದ. ಅವನು ಬೆಸ್ಟ್ ಕರಿಯರ್ ರೂಪಿಸಿಕೊಳ್ಳೋಕೆ ಸಾಧ್ಯವಾಯಿತು.
3: ನಮಸ್ಕಾರ, ನಾನೊಬ್ಬ ಆಟೋ ಡ್ರೈವರ್. ನನ್ನ ಮಗ ಶಿವಮೊಗ್ಗದ ಆದಿಚುಂಚನಗಿರಿ ಕಾಲೇಜ್ ಇದೆಯಲ್ಲ, ಅಲ್ಲಿ ಓದ್ದ. ಕಡಿಮೆ ಫೀಸು, ಉತ್ತಮ ಶಿಕ್ಷಣ ಕೊಡ್ತಾರೆ ಕಣ್ರಿ, ಆ ಸಂಸ್ಥೆಗೆ ನಾನು ಯಾವಾಗಲೂ ಋಣಿ.
4: ನಿಮ್ಗೆ ಗೊತ್ತಾ, ನನಗೆ ಈಸಿಯಾಗಿ ಇಂಜಿನಿಯರಿಂಗ್ ಸೀಟ್ ಸಿಗೋಕ್ಕೆ ಕಾರಣ ನಮ್ಮ ಆದಿಚುಂಚನಗಿರಿ ಪಿ ಯು ಕಾಲೇಜ್. ಯಾಕೆ ಅಂದರೆ ಇಲ್ಲಿ JEE, NEET, KCET ಸೂಕ್ತವಾದ ಟ್ರೈನಿಂಗ್ನ ಸ್ಟಾರ್ಟಿಂಗ್ನಿಂದೇ ಕೊಟ್ಟರು. ಸೊ ನನಗೆ ಆರಾಮಾಯಿತು.
5: Hi, I'm a doctor. I have seen many colleges, but for the holistic development of your children, there is no better college like Sri Adichunchangiri PU College, Shivamogga.
6: ಪ್ರತಿ ವಿದ್ಯಾರ್ಥಿಗೆ ದೊರೆಯುತ್ತಿದೆ ಸಮರ್ಥ ಶಿಕ್ಷಣ. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.saipuc.org.in.
5: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ
0: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.

0: ನಮಸ್ಕಾರ. ಮಹಾತ್ಮ ಗಾಂಧೀಜಿ ಓದು ಸರಣಿ. ಮೋಹನ್ದಾಸ್ ಕರಮ್ಚಂದ್ ಗಾಂಧಿ ಅವರ ಬಗ್ಗೆ ಒಂದು ಓದು ಸರಣಿಯನ್ನು ಮಾಡಬೇಕೆಂದು ಈ ಕಾರ್ಯವನ್ನು ಕೈಗೆತ್ತಿಕೊಳ್ಳಲಾಗಿದೆ. ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಈ ಸರಣಿಯಲ್ಲಿ ಕೇಳಬಹುದು.
1: ಮಹಾತ್ಮ ಗಾಂಧೀಜಿ ಓದು ಸರಣಿಯ ಮುಂದಿನ ಭಾಗವಾಗಿ ಮೋಹನ್ದಾಸ್ ಕರಮ್ಚಂದ್ ಗಾಂಧಿಯವರು ಬರೆದ ನನ್ನ ಕನಸಿನ ಸ್ವರಾಜ್ಯ, ಸ್ವರಾಜ್ ಆಫ್ ಮೈ ಡ್ರೀಮ್ಸ್, ಈ ಪುಸ್ತಕವನ್ನು ಕೈಗೆತ್ತಿಕೊಳ್ಳಲಾಗಿದೆ. ಗಾಂಧಿ ತತ್ವ ಅನುಯಾಯಿಗಳಾದ ಕೆ ಎಸ್ ನಾರಾಯಣ ಸ್ವಾಮಿಯವರು ಗಾಂಧೀಜಿಯವರ ಬರಹ, ಭಾಷಣ, ಪತ್ರಿಕಾ ವರದಿ, ಪತ್ರಗಳು, ಇನ್ನೂ ಮುಂತಾದ ದಾಖಲೆಗಳಿಂದ ಸಂಗ್ರಹಿಸಿ ಈ ಪುಸ್ತಕವನ್ನು ರಚಿಸಿದ್ದಾರೆ. ಇದರಲ್ಲಿ ಇಂಗ್ಲಿಷ್ನ ಮೂಲ ಪಠ್ಯದೊಂದಿಗೆ ಕನ್ನಡ ಅನುವಾದವನ್ನೂ ಕೊಡಲಾಗಿದೆ. ಈ ಪುಸ್ತಕವನ್ನು ಪ್ರಕಟಿಸಿದವರು ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿ, ಗಾಂಧಿ ಭವನ, ಕುಮಾರ ಪಾರ್ಕ್ ಪೂರ್ವ, ಬೆಂಗಳೂರು. ಈ ಪುಸ್ತಕವನ್ನು ಓದುತ್ತಿರುವವರು ಪ್ರಕಾಶ್ ಹೆಚ್ಆರ್ ಮತ್ತು ಮೂಡುಬಾಗಿಲು ವಿಜಯಕುಮಾರ್.
2: ಮಹಾತ್ಮ ಗಾಂಧಿಯವರು ಇಂಗ್ಲಿಷ್ನಲ್ಲಿ ಬರೆದ ಪುಸ್ತಕ ಸ್ವರಾಜ್ ಆಫ್ ಮೈ ಡ್ರೀಮ್ಸ್, ಇದರ ಕನ್ನಡ ಅನುವಾದ ನನ್ನ ಕನಸಿನ ಸ್ವರಾಜ್ಯ. ಇದು ಮುಂದುವರೆದ ಭಾಗ.
3: ಲೋಕಮಾನ್ಯ ತಿಲಕರು ಆಧ್ಯಾತ್ಮಿಕ ಸ್ಫೂರ್ತಿಯಿಂದ ಈ ನಾಡಿನ ವಿಕಾಸ ಕ್ರಮವನ್ನು ಗುರುತಿಸಿ, ಸ್ವರಾಜ್ಯ ನಮ್ಮ ಜನ್ಮಸಿದ್ಧ ಹಕ್ಕು, ನಾವದನ್ನು ಪಡೆದೇ ತೀರುತ್ತೇವೆ ಎಂದು ಘೋಷಿಸಿ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ನಾಂದಿ ಹಾಡಿದರು. ಅದೇ ನಿಟ್ಟಿನಲ್ಲಿ ಮುಂದುವರಿದು ಗಾಂಧೀಜಿಯವರು ಸ್ವರಾಜ್ಯ ಎಂಬ ಆದರ್ಶಕ್ಕೆ ಅತ್ಯಾಧುನಿಕ ಸಂದರ್ಭದಲ್ಲಿ ಸತ್ಯ ಮತ್ತು ಅಹಿಂಸಾನಿಷ್ಠೆಯ ಪ್ರಜಾಪ್ರಭುತ್ವ ತತ್ವಗಳನ್ನು ಅಳವಡಿಸಿಕೊಟ್ಟಿದ್ದಾರೆ. ತಮ್ಮ ಅದಮ್ಯ ಶ್ರದ್ಧೆಯನ್ನು ವ್ಯಕ್ತ ಮಾಡುತ್ತಾ ಅವರು ಹೀಗೆ ನುಡಿದಿದ್ದಾರೆ: ಸಮರ ವಿಜ್ಞಾನ ಅನಿವಾರ್ಯವಾಗಿ ಸರ್ವಾಧಿಕಾರಿ ಪ್ರಭುತ್ವಕ್ಕೆ ದಾರಿ ಮಾಡಿಕೊಡುತ್ತದೆ. ಅಹಿಂಸಾ ವಿಜ್ಞಾನ ಮಾತ್ರವೇ ನಿಜವಾದ ನಿರ್ಮಲವಾದ ಪ್ರಜಾರಾಜ್ಯ ನಿರ್ಮಾಣ ಮಾಡಬಲ್ಲದು. ಪತ್ರಿಕೆ ಹರಿಜನ, 15 ಅಕ್ಟೋಬರ್ 1938. ನಾಳಿನ ಜಗತ್ತು ಯುದ್ಧರಹಿತವಾದ, ಶೋಷಣರಹಿತವಾದ, ವಿಶ್ವಶಾಂತಿ ಸಾಧಕವಾದ ಮಾನವೀಯ ಮೌಲ್ಯಗಳ ರಾಜ್ಯಶಾಸ್ತ್ರವನ್ನು ರೂಪಿಸಿಕೊಳ್ಳುವುದು ಈಗ ಅನಿವಾರ್ಯವೆನಿಸಿದೆ. ಈ ಸಾಹಸಪೂರ್ಣ ಉದ್ಯಮದಲ್ಲಿ ಗಾಂಧೀಜಿ ತೋರಿಸಿದ ದಾರಿ ಅತ್ಯಮೂಲ್ಯವೆಂದು ಜಗತ್ತಿನ ಅನೇಕ ಚಿಂತನಶೀಲರು ಅಂಗೀಕರಿಸುತ್ತಿದ್ದಾರೆ. ಈಗ ಮಾನವ ಇತಿಹಾಸದಲ್ಲಿ ವಿಧ್ವಂಸಕ ಪ್ರವೃತ್ತಿಗಳನ್ನು ಸಂಪೂರ್ಣವಾಗಿ ತ್ಯಜಿಸುವ ಕಾಲ ಸನ್ನಿಹಿತವಾಗಿದೆ. ಕೇವಲ ಯುದ್ಧವೆಂಬ ಸಂಸ್ಥಾಬದ್ಧ ವ್ಯವಸ್ಥೆಯಲ್ಲಿ ಮಾತ್ರವೇ ಅಲ್ಲ, ಮಾನವ ಬಾಂಧವ್ಯಗಳ ಎಲ್ಲ ವಲಯಗಳಲ್ಲೂ ಅದು ಅತ್ಯಗತ್ಯವೆನಿಸಿದೆ. ಈ ನಿಟ್ಟಿನಲ್ಲಿ ಮಹಾತ್ಮ ಗಾಂಧಿಯವರ ಪ್ರಯೋಗ ಮತ್ತು ಸಾಧನೆಗಳು ಜಗತ್ತಿಗೆ ದಾರಿದೀಪವಾಗಿವೆ ಎಂದಿದ್ದಾರೆ ವಿಖ್ಯಾತ ಇತಿಹಾಸಜ್ಞ ಆರ್ನಾಲ್ಡ್ ಟಾಯ್ನ್ಬಿ ಮಹಾತ್ಮ ಜನ್ಮಶತಾಬ್ದಿ ಗ್ರಂಥದಲ್ಲಿ. ವಿಶ್ವಮಾನ್ಯ ವಿಜ್ಞಾನಿ ಆಲ್ಬರ್ಟ್ ಐನ್ಸ್ಟೈನ್ ಅತ್ಯಂತ ಶ್ರೇಷ್ಠ ತತ್ವವೇತ್ತರನ್ನು, ವಿಜ್ಞಾನಿಗಳನ್ನು, ರಾಜ್ಯಶಾಸ್ತ್ರ ತಜ್ಞರನ್ನು ಪಡೆದಿದ್ದರೂ ನಮ್ಮ ಕಾಲದ ರಾಜ್ಯಶಾಸ್ತ್ರ ಆರ್ಥಿಕ ಮತ್ತು ಸಾಮಾಜಿಕ ಸಮಸ್ಯೆಗಳ ಪರಿಹಾರ ಕಾರ್ಯದಲ್ಲಿ ವಿಫಲವಾಗಿದೆ. ವಿಶ್ವಶಾಂತಿ ಮತ್ತು ಅಂತಾರಾಷ್ಟ್ರೀಯ ಸೌಹಾರ್ದಯುತ ಸಹಕಾರಕ್ಕೆ ಬುನಿಯಾದಿಯಾಗುವ ರಾಜಕೀಯ ಮತ್ತು ಆರ್ಥಿಕ ರಚನೆಗಳನ್ನು ರೂಪಿಸಿಕೊಳ್ಳಲು ಅಸಮರ್ಥರಾಗಿದ್ದೇವೆ. ನಮ್ಮ ಕಾಲದ ಎಲ್ಲ ರಾಜನೀತಿಜ್ಞರಲ್ಲಿ ಮಹಾತ್ಮ ಗಾಂಧಿಯವರ ವಿಚಾರಗಳೇ ಅತ್ಯಂತ ಪ್ರಜ್ಞಾಪೂರ್ವಕ ನಿಲುವು ಎನಿಸುತ್ತದೆ. ಅವರು ಸೂಚಿಸಿರುವ ರೀತಿಯಲ್ಲಿ ಅವರ ನಿಷ್ಠೆಗಳನ್ನು ಅಂಗೀಕರಿಸಿ ನಾವೆಲ್ಲ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಎಂದಿದ್ದಾರೆ ಗಾಂಧೀಜಿ ಮತ್ತು ಐನ್ಸ್ಟೀನ್ ಗ್ರಂಥದಲ್ಲಿ. ಮಾನವ ಸಾಪೇಕ್ಷವಾದ ರಾಜ್ಯಶಾಸ್ತ್ರ ತನ್ನ ಮೂಲಭೂತ ಮೌಲ್ಯಗಳನ್ನು ಸತತವಾಗಿ ಶೋಧಿಸುತ್ತಾ ತನ್ನ ಮುಖ್ಯ ಉದ್ದೇಶವಾದ ಕಟ್ಟಕಡೆಯವರಿಗೆ ರಾಜಕೀಯ, ಆರ್ಥಿಕ ಮತ್ತು ಸಾಮಾಜಿಕ ನ್ಯಾಯವನ್ನು ದೊರಕಿಸಿಕೊಡಬೇಕಾದುದು ಇಂದಿನ ಅಗತ್ಯ. ಯಾವುದೇ ಒಂದು ಪದ್ಧತಿ ಸಾರ್ವಕಾಲಿಕವಾಗಿ ನಿಲ್ಲುವುದು ಸಾಧ್ಯವಿಲ್ಲ. ಸಾಮಾನ್ಯ ಜನರು ತತ್ವಜ್ಞಾನಿಗಳೂ ಅಲ್ಲ, ವಾದನಿಷ್ಠರೂ ಅಲ್ಲ. ಯಾವುದೇ ಒಂದು ವಾದದ ಸಿದ್ಧಾಂತಗಳು ಬೇರೆ ಬೇರೆ ಪರಿಸ್ಥಿತಿಗಳಿಗೆ ಅನ್ವಯವಾಗಲಾರವು. ಒಂದು ನಿರ್ದೋಷ ಪದ್ಧತಿಯ ಲಕ್ಷಣಗಳನ್ನು ಕುರಿತು ಆಚಾರ್ಯ ವಿನೋಬ ತಮ್ಮ ಸ್ವರಾಜ್ಯಶಾಸ್ತ್ರ ಗ್ರಂಥದಲ್ಲಿ ಹೀಗೆ ಹೇಳಿದ್ದಾರೆ. ಒಂದು, ಸಮರ್ಥರ ಸಾಮರ್ಥ್ಯ ಪ್ರಕೃತಿಯ ಕೊಡುಗೆಯಾದುದರಿಂದ ಜನಸೇವೆಗಾಗಿಯೇ ಮೀಸಲಾಗಿರಬೇಕು, ಕೇವಲ ಸ್ವಾರ್ಥ ಸಾಧನೆಗೆ ಬಳಸತಕ್ಕದ್ದಲ್ಲ. ಎರಡು, ಜನತೆ ತನ್ನ ಮೂಲ ಅವಶ್ಯಕತೆಗಳಲ್ಲಿ ಸ್ವಾವಲಂಬಿಯೂ ಸಾಮಾಜಿಕವಾಗಿ ಪರಸ್ಪರ ಸಹಕಾರಿಯೂ ಆಗಿದ್ದು ವಿಶ್ವಕುಟುಂಬ ಭಾವನೆಯಿಂದ ಬದುಕಲು ಕಲಿಯುವಂತಿರಬೇಕು. ಮೂರು, ರಾಜ್ಯಶಕ್ತಿಯನ್ನು ನಿಯಂತ್ರಣಗೊಳಿಸಲು ಅಹಿಂಸಾತ್ಮಕ ಅಸಹಕಾರದ ನೈತಿಕ ಶಕ್ತಿ ಜನತೆಯಲ್ಲಿದ್ದು ರಚನಾತ್ಮಕವಾದ ದಿನನಿತ್ಯದ ಕಾರ್ಯಗಳಲ್ಲಿ ಸಹಕಾರ ನೀಡುವ ಅರಿವು ಜೀವಂತವಾಗಿರಬೇಕು. ನಾಲ್ಕು, ಪ್ರತಿ ಪ್ರಜೆಯ ಸಮಾಜೋಪಯುಕ್ತ ಪರಿಶ್ರಮದ ಬೆಲೆಯು ನೈತಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಏಕ ಪ್ರಕಾರದ್ದಾಗಿದ್ದು ಸರ್ವಸಮಾನ ಗೌರವಕ್ಕೆ ಪಾತ್ರವಾಗುವಂತಿರಬೇಕು. ಸೇವಾಭಾವನೆ, ಸರಳ ಜೀವನ, ಸ್ವಾವಲಂಬನೆ, ಸತ್ಯಾಗ್ರಹ ಶಕ್ತಿ, ಸಾಮಾಜಿಕ ಸಮಾನತೆ ಮತ್ತು ಆಧ್ಯಾತ್ಮಿಕತೆ, ಇವು ಗಾಂಧಿ ಪ್ರಣೀತ ಸ್ವರಾಜ್ಯದ ತಳಹದಿ. ಆಯಾ ಕಾಲದ ಜಾನಪದ ತಿಳುವಳಿಕೆಗೆ ಅನುಗುಣವಾಗಿ ಆಡಳಿತ ಪದ್ಧತಿಗಳು, ಸಾಂಸ್ಕೃತಿಕ ಸಂಸ್ಥೆಗಳು, ಸಾಮಾಜಿಕ ವ್ಯವಸ್ಥೆಗಳು ಕಡೆದು ನಿಲ್ಲುತ್ತವೆ. ಆದರ್ಶದ ಕಡೆಗೆ ಅವು ಹೆಜ್ಜೆ ಇಡುತ್ತಿರಬೇಕು.
2: ಆದರೆ ಆದರ್ಶ ಎಲ್ಲ ಕಾಲಕ್ಕೂ ಸಾಧನೆಯ ಕ್ಷಿತಿಜದ ಆಚೆಗೆ ನಿಂತು ಆಹ್ವಾನಿಸುತ್ತಿರುತ್ತದೆ.
3: ಪ್ರಾಮಾಣಿಕ ಪ್ರಯತ್ನವಿರಬೇಕು, ನಿರಾಶೆಯಿಂದ ಹಿಮ್ಮೆಟ್ಟಬಾರದು ಎಂದರು ಗಾಂಧೀಜಿ. ಪರಿಸ್ಥಿತಿಯು ಸಾಪೇಕ್ಷವಾಗಿಯೇ ರಾಜ್ಯಶಾಸ್ತ್ರ ರೂಪುಗೊಳ್ಳುತ್ತದೆ. ಸ್ವರಾಜ್ಯ ಎಂದರೆ ಅದೊಂದು ವಿಶಿಷ್ಟ ಜೀವನ ವಿಧಾನ, ಒಂದು ಮೌಲ್ಯ ಸಂಹಿತೆಯ ಅಂಗೀಕಾರ. ಕೇವಲ ರಾಜಕೀಯ ಬದಲಾವಣೆಯಲ್ಲ, ನೈತಿಕ ನಿಷ್ಠೆಯ ಸುಸಂಘಟಿತ ನಿತ್ಯ ಜಾಗೃತ ಮತ್ತು ಪರಿಣಾಮಕಾರಿ ಜನಶಕ್ತಿ ನಿರ್ಮಾಣ, ಇವು ಗಾಂಧಿ ಮಾರ್ಗದ ಪರಮ ಗುರಿಯಾದ ಸ್ವರಾಜ್ಯ. ತಮ್ಮ ಜೀವನದುದ್ದಕ್ಕೂ ಈ ಗುರಿ ಸಾಧನೆಗಾಗಿ ಶ್ರಮಿಸಿ ತಮ್ಮ ಚಿಂತನೆ ಮತ್ತು ಪ್ರಯೋಗಗಳ ಚಳುವಳಿಯನ್ನು ರಾಷ್ಟ್ರಕ್ಕೆ ಧಾರೆ ಎರೆದಿದ್ದಾರೆ ಗಾಂಧೀಜಿ. ತಮ್ಮ ಪ್ರಮುಖ ಗುರಿಯನ್ನು ಕುರಿತು ಹೀಗೆ ಹೇಳಿದ್ದಾರೆ. ರಾಷ್ಟ್ರೀಯ ಸ್ತರದಲ್ಲಿ ಅಹಿಂಸಾಶಕ್ತಿಯನ್ನು ಅಂಗೀಕರಿಸದಿದ್ದಲ್ಲಿ ಒಂದು ರಾಜ್ಯಾಂಗಬದ್ಧ ಪ್ರಜಾಸತ್ತಾತ್ಮಕ ಸರ್ಕಾರ ಇರುವುದೇ ಇಲ್ಲ ಎಂಬುದು ನನ್ನ ನಂಬಿಕೆ. ಆದ್ದರಿಂದ ಅಹಿಂಸೆಯೇ ಜೀವನದ ನಿಯಮ ಎಂಬ ಸತ್ಯವನ್ನು ಪ್ರಸಾರ ಮಾಡಲು ನನ್ನ ಎಲ್ಲ ಶಕ್ತಿ ಸಾಮರ್ಥ್ಯಗಳನ್ನು ವಿನಿಯೋಗಿಸುತ್ತೇನೆ. ವ್ಯಕ್ತಿಗತವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ, ರಾಷ್ಟ್ರೀಯವಾಗಿ ಮತ್ತು ಅಂತಾರಾಷ್ಟ್ರೀಯವಾಗಿ ಅದೇ ಸತ್ಯ. ನನ್ನ ಪ್ರಯೋಗಗಳ ಯಶಸ್ಸನ್ನು ನಾನು ಅರಿತಿರುವಂತೆಯೇ ನನ್ನ ವಿಫಲತೆಗಳನ್ನೂ ತಿಳಿದಿದ್ದೇನೆ. ಆದರೆ ಆಗಿರುವ ಯಶಸ್ವಿ ಪ್ರಯೋಗಗಳು ನನ್ನಲ್ಲಿ ಅಚಲವಾದ ಆಶಾಭಾವನೆಯನ್ನು ತುಂಬುವಷ್ಟು ಸಮೃದ್ಧವಾಗಿವೆ. KS ನಾರಾಯಣ ಸ್ವಾಮಿ.
0: ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಇದುವರೆಗೆ ಕೇಳಿದಿರಿ. ಪರಿಕಲ್ಪನೆ GL ಜನಾರ್ದನ್, ನಿರ್ದೇಶಕರು ರೇಡಿಯೋ ಶಿವಮೊಗ್ಗ ಹಾಗೂ ಸಾನಾ ಶ್ರೀಲಕ್ಷ್ಮಿ, ಮಿಂಚು ಐಡಿಯಾಸ್ ಬೆಂಗಳೂರು. ಸಂಕಲನ ಹಾಗೂ ಸಹಕಾರ ವಿ ಯಶಸ್ ತುಮಕೂರು ಹಾಗೂ ಮೂಡಬಾಗಿಲು ವಿಜಯಕುಮಾರ್. ವೈಷ್ಣವ ಜನತೋ ಗಾಯನ ಹಿರಿಯ ಗಾಯಕಿ PR ಯಶೋಧ. ನಿರ್ಮಾಣ ಸಿರಿ ಕ್ರಿಯೇಷನ್ಸ್. ಈ ಕಾರ್ಯಕ್ರಮ ಬೆಂಗಳೂರಿನ ಮಿಂಚು ಐಡಿಯಾಸ್ ಹಾಗೂ ಸಿರಿ ಕ್ರಿಯೇಷನ್ಸ್ ಅವರ ಕೊಡುಗೆ.

0: ಹೇ, PUC ಅಂದ್ರೆ ಬರೀ ಸ್ಟಡಿ ಅಷ್ಟೇ ಅಲ್ಲ, ಇಟ್ಸ್ ಅಬೌಟ್ ಅವರ್ ಫ್ಯೂಚರ್.
1: ಆದ್ರೆ ಬೆಸ್ಟ್ ಕಾಲೇಜ್ ಚೂಸ್ ಮಾಡೋದು ಹೇಗೆ?
0: ಸಿಂಪಲ್, ಎಲ್ಲಿ ಬೆಸ್ಟ್ ಮೆಂಟರ್ಸ್ ಇರ್ತಾರೋ ಅಲ್ಲಿಗೆ ಹೋಗ್ಬೇಕು.
2: ಹಾಗಾದ್ರೆ ಶಿವಮೊಗ್ಗದ ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್ಗೆ ಬನ್ನಿ.
1: ಗಂಗೋತ್ರಿ ಕಾಲೇಜ್ ಅಲ್ಲಿ ಸ್ಪೆಷಲ್ ಏನಿದೆ?
2: ಅಲ್ಲಿರೋದು ಬರೀ ಟೀಚರ್ಸ್ ಅಲ್ಲ, ರಿಯಲ್ IIT ಮೆಂಟರ್ಸ್. ಮುಂಬೈ, ರಾಂಚಿ, ತಿರುಪತಿ IIT ಬಂದಿರೋ ನುರಿತ ತಜ್ಞರಿಂದ PCMB ಮತ್ತು ವಾಣಿಜ್ಯ ವಿಭಾಗದ ಪಾಠ ನಡೆಯುತ್ತೆ. ಅದರ ಜೊತೆಗೆ ಇಂಟಿಗ್ರೇಟೆಡ್ ಕೋಚಿಂಗ್ ಕೂಡ ಇದೆ. JEE, NEET ಮತ್ತು KCET ನಲ್ಲಿ ಟಾಪ್ ರಿಸಲ್ಟ್ಸ್ ಗ್ಯಾರಂಟಿ.
1: ವಾವ್, ಅಂದ್ರೆ ಫ್ಯೂಚರ್ ಪ್ರೂಫ್ ಅಂತ ಆಯ್ತು.
2: ಖಂಡಿತ, ಫ್ಯೂಚರ್ ಡಿಮ್ಯಾಂಡ್ಗೆ ತಕ್ಕಂತೆ AI ಮತ್ತು ರೋಬೋಟಿಕ್ಸ್ ಸಬ್ಜೆಕ್ಟ್ಗಳು ಇವೆ.

0: ಜೊತೆಗೆ ಸ್ಮಾರ್ಟ್ ಕ್ಲಾಸ್ ರೂಮ್ಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಸುರಕ್ಷಿತವಾದ ಹಾಸ್ಟೆಲ್ ಸೌಲಭ್ಯ ಕೂಡ ಇದೆ. ಗಂಗೋತ್ರಿ ಅಂದ್ರೆ ಇಟ್ಸ್ ನಾಟ್ ಜಸ್ಟ್ ಎ ಕಾಲೇಜ್, ಇಟ್ಸ್ ಎ ಫ್ಯೂಚರ್ ಬಿಲ್ಡರ್.
1: ಅಡ್ಮಿಷನ್ಸ್ ಓಪನ್ ಫಾರ್ 2026 and 27. ಹಾಗಾದ್ರೆ ತಡ ಯಾಕೆ, ತಕ್ಷಣ ಎನ್ರೋಲ್ ಮಾಡಿ.
0: ಗಂಗೋತ್ರಿ ಇಂಡಿಪೆಂಡೆಂಟ್ ಪಿಯು ಕಾಲೇಜ್, ಮ್ಯಾಮ್ಕೂಸ್ ಬಿಲ್ಡಿಂಗ್, ಕೋಟೆ ರಸ್ತೆ, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9035588244 ಅಥವಾ 8884082.
1: ಗಂಗೋತ್ರಿ ಇಂಡಿಪೆಂಡೆಂಟ್ ಪಿಯು ಕಾಲೇಜ್, ವಿ ಬಿಲ್ಡ್ ಎಕ್ಸಲೆನ್ಸ್ ಇನ್ ಎಜುಕೇಶನ್.
2: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
3: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
2: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
3: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
2: ನೋಡು, ನಮ್ಮನೆ ವಿದ್ಯುತ್ನ ನಾವೇ ಉತ್ಪಾದಿಸ್ಕೊಳ್ಬಹುದು, ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
3: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
2: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
3: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449984678. ಸಂಖ್ಯೆ ಮತ್ತೊಮ್ಮೆ 9449846798.
2: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
4: ಅಮ್ಮ, ನಾನ್ ದೊಡ್ಡವಳಾದ್ಮೇಲೆ ಡಾಕ್ಟರ್ ಆಗ್ತೀನಿ.
5: ಟ್ರೀಟ್ಮೆಂಟ್ ಹೇಗ್ ಕೊಡ್ತೀಯಾ?
4: ಬೆಳಿಗ್ಗೆ ರಾತ್ರಿ ನಂದಿನಿ ಹಾಲನ್ನೇ ಕುಡಿರಿ ಅಂತ ಸ್ಲಿಪ್ ಅಲ್ಲಿ ಬರ್ದು ಕೊಡ್ತೀನಿ.
5: ಇಂದಿನ ಮಕ್ಕಳಿಗೆ ಆರೋಗ್ಯ ಮತ್ತು ಶಕ್ತಿ ಯಾವ್ದ್ರಿಂದ ಸಿಗುತ್ತೆ ಅಂತ ಚೆನ್ನಾಗಿ ತಿಳಿದಿರುತ್ತೆ.
6: ಸ್ವಾದಿಷ್ಟ ಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ.
5: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
0: ಸತತ 7 ವರ್ಷಗಳಿಂದ CBSE 10ನೇ ತರಗತಿಯಲ್ಲಿ 100ಕ್ಕೆ 100 ಫಲಿತಾಂಶ. ಇದು ಜ್ಞಾನಸಾಗರ ಸೆಂಟ್ರಲ್ ಸ್ಕೂಲ್ನ ಸಾಧನೆ.
2: ಸವಳಂಗ ರಸ್ತೆಯಲ್ಲಿರುವ ಈ ಶಿಕ್ಷಣ ದೇಗುಲದಲ್ಲಿ ಈಗ 2026-27 ಅಡ್ಮಿಷನ್ ಆರಂಭವಾಗಿದೆ. ರೂರಲ್ ಕೋಟಾ ಸೌಲಭ್ಯ, ಸ್ಪೋರ್ಟ್ಸ್ ಮತ್ತು ಮಗುವಿನ ಸರ್ವತೋಮುಖ ಬೆಳವಣಿಗೆಗೆ ಒತ್ತು.
0: ನಿಮ್ಮ ಮಗುವಿನ ಭವಿಷ್ಯ ನಮ್ಮ ಜವಾಬ್ದಾರಿ. ಸೀಟ್ಸ್ ಆರ್ ಫಿಲ್ಲಿಂಗ್ ಫಾಸ್ಟ್. ತಡ ಮಾಡದೆ ಈ ಕೂಡಲೇ ಕರೆ ಮಾಡಿ 9164449 ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಜ್ಞಾನಸಾಗರ ಸೆಂಟ್ರಲ್ ಸ್ಕೂಲ್.
7: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
8: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
7: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
9: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಸ್ನೇಹಿತರೆ, ಆರೋಗ್ಯ ಅನ್ನೋದು ಎಲ್ಲರಿಗೂ ಮುಖ್ಯವಾದದ್ದು. ಆರೋಗ್ಯವೇ ಭಾಗ್ಯ ಎಂಬ ಮಾತಿನಂತೆ ಆರೋಗ್ಯ ಒಂದು ಚೆನ್ನಾಗಿದ್ರೆ ನಾವು ಜೀವನದಲ್ಲಿ ಏನನ್ನ ಬೇಕಾದರೂ ಸಾಧನೆಯನ್ನ ಮಾಡ್ಬೋದು. ಅದರಿಂದ ಆರೋಗ್ಯಕ್ಕೆ ಬಹಳ ಮಹತ್ವವನ್ನ ಕೊಡ್ತೀವಿ. ಅದೇ ರೀತಿ ನಮ್ಮ ಹಿರಿಯರು, ನಮ್ಮ ಶಿವಶರಣರು ಕೂಡ ಆರೋಗ್ಯದ ಕುರಿತಾಗಿ ಸಾಕಷ್ಟು ವಿಚಾರಗಳನ್ನ ಹೇಳಿದ್ದಾರೆ. ಹಾಗಾದ್ರೆ ನಮ್ಮ ಶಿವಶರಣರು ಆರೋಗ್ಯದ ಕುರಿತಾಗಿ ಏನೆಲ್ಲ ವಿಚಾರಗಳನ್ನ ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ನಮ್ ಜೊತೆಗೆ ಇವತ್ತು ಭದ್ರಾವತಿಯ ಕದಳಿ ಮಹಿಳಾ ವೇದಿಕೆಯ ಕಾರ್ಯದರ್ಶಿಗಳಾದಂತಹ ಶ್ರೀಮತಿ ಗಂಗಾ ಕುಪ್ಸದ್ ಅವರು ನಮ್ ಜೊತೆಗಿದ್ದಾರೆ. ಇವರು ಆರೋಗ್ಯದ ಕುರಿತಾಗಿ ನಮ್ಮ ಶಿವಶರಣರು ಹೇಳಿರುವಂತಹ ವಿಚಾರಧಾರೆಯನ್ನ ತಮ್ಮ ಪರಿಚಯದೊಂದಿಗೆ ಹೇಳ್ತಾರೆ, ಕೇಳೋಣ. ಬನ್ನಿ ಮೇಡಮ್, ನಮಸ್ತೆ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮೇಡಮ್, ನಮ್ಮ ಶಿವಶರಣರು ಆರೋಗ್ಯದ ಕುರಿತಾಗಿ ಹೇಳಿರುವ ವಿಚಾರಧಾರೆಯನ್ನ ನಮ್ಗೆ ಹೇಳ್ಬೋದಾ ನಿಮ್ಮ ಪರಿಚಯದೊಂದಿಗೆ?
10: ಶುಭ ಮುಂಜಾನೆ. ವಚನ ವಿಹಾರ ಕಾರ್ಯಕ್ರಮವನ್ನ ಆಲಿಸುತ್ತಿರುವಂತಹ ಎಲ್ಲ ನನ್ನ ಆತ್ಮೀಯ ಶರಣ ಶರಣೆಯರಿಗೆ ಶರಣು ಶರಣಾರ್ಥಿಗಳು. ನನ್ನ ಹೆಸರು ಗಂಗಾ ಕುಪ್ಸದ್. ನಾನು ಭದ್ರಾವತಿಯ ಕದಳಿ ಮಹಿಳಾ ವೇದಿಕೆಯ ಕಾರ್ಯದರ್ಶಿಯಾಗಿದ್ದೇನೆ. ಇಂದು ಶರಣರ ವಚನದಲ್ಲಿ ಆರೋಗ್ಯ ಅನ್ನುವಂತಹ ವಿಷಯದ ಬಗ್ಗೆ ನಾನು ನಿಮ್ಮೊಂದಿಗೆ ಈಗ ಚಿಂತನೆ ಮಾಡುತ್ತಿದ್ದೇನೆ. ಒಬ್ಬ ವ್ಯಕ್ತಿಯ ಸರ್ವಾಂಗೀಣ ವಿಕಸನಕ್ಕೆ ಶರೀರ ಮತ್ತು ಮನಸ್ಸು ಎರಡೂ ನಿರೋಗಿಯಾಗಿರಬೇಕು ಅಂತ ಹೇಳ್ತಾರೆ. ಅದನ್ನು ಅರಿಸ್ಟಾಟಲ್ ಎನ್ನುವಂತಹ ಒಬ್ಬ ತತ್ವಜ್ಞಾನಿಯು ಸಹ ಹೇಳ್ತಾರೆ, ಆರೋಗ್ಯವಂತ ಶರೀರದಲ್ಲಿ ಆರೋಗ್ಯವಂತ ಮನಸ್ಸು ಇರುತ್ತದೆ ಎಂದು ಹೇಳ್ತಾರೆ. ಅದೇ ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಅಂದರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಪ್ರಕಾರ ಆರೋಗ್ಯವಂತ ಅಂದರೆ ಯಾರಪ್ಪ ಅಂದರೆ ಅವರು ಭೌತಿಕವಾಗಿ, ಮಾನಸಿಕವಾಗಿ, ಆಧ್ಯಾತ್ಮಿಕವಾಗಿ ಹಾಗೂ ಸಾಮಾಜಿಕವಾಗಿ ಆರೋಗ್ಯವಂತರಾಗಿರಬೇಕು ಅಂತ. ಇದರಲ್ಲಿ ಪ್ರಮುಖವಾಗಿ ವಚನ ವಿಹಾರ ಕಾರ್ಯಕ್ರಮ ಮಾಡುತ್ತಾ ಇರುವುದರಿಂದ ಅವರು ಮಾನಸಿಕವಾಗಿ, ಆಧ್ಯಾತ್ಮಿಕವಾಗಿ ಹಾಗೂ ಸಾಮಾಜಿಕವಾಗಿ ಆರೋಗ್ಯವಂತರಾಗಿರಬಹುದು ಅನ್ನುವಂತಹ ಆಶಯದೊಂದಿಗೆ ಈ ಒಂದು ವಚನ ವಿಹಾರ ಕಾರ್ಯಕ್ರಮ ನಡೀತಾ ಇರೋದ್ರಿಂದ ನಾನು ಅದನ್ನು ನಡೆಸುವವರಿಗೆ ಅಭಿನಂದಿಸುತ್ತೇನೆ. ಈ ಮಾತುಗಳನ್ನೇ 12ನೇ ಶತಮಾನದಲ್ಲಿ ಶರಣರಾದಂತಹ ವೈದ್ಯ ಸಂಗಣ್ಣನವರು ತಮ್ಮ ವಚನದಲ್ಲಿ ಹೀಗೆ ಪ್ರಸ್ತುತಪಡಿಸುತ್ತಾರೆ. ತ್ರಿದೋಷದ ಗುಣದಿಂದ ನಾನಾ ಬಹು ತಾಪತ್ರಯ ವ್ಯಾಧಿಯ ಚಿಕಿತ್ಸೆಯನ್ನಾರೂ ಅರಿಯರಲ್ಲ. ತನುವಿನಿಂದ ಪಾತ, ಪೈತ್ಯ, ಶ್ಲೇಷ್ಮ, ಆತ್ಮಂಗೆ ಆಣವ, ಮಾಯಾ, ಕಾರ್ಮಿಕ ಇಂತಿ ತ್ರಿವಿಧ ಮಲತ್ರಯದ ರೋಗ ರುಜಯಡಿಸಿ ಬಂಧನದಲ್ಲಿ ಸಾಯುತ್ತಿದೆ ಅಂಗ. ಈ ರೋಗ ನಿರೋಗವಹುದಕ್ಕೆ ನಾ ಮೂರ ಬೇರ ತಂದೆ, ಒಂದ ಅಂಗದಲ್ಲಿ ಮರ್ದಿಸಿ, ಒಂದು ಆತ್ಮನಲ್ಲಿ ಮತನಿಸಿ, ಒಂದ ಅರಿವಿನಲ್ಲಿ ಪಾನವ ಮಾಡಿ ಈ ರೋಗ ಹರಿವುದು. ಇದಕ್ಕನುಪಾನ ಇದಿರಡೆಯಿಲ್ಲ, ಮರುಳ ಶಂಕರ ಪ್ರಿಯ ಸಿದ್ಧರಾಮೇಶ್ವರ ಲಿಂಗ ಸಾಕ್ಷಿಯಾಗಿ. ಇಲ್ಲಿ ಶರಣರಾದಂತಹ ವೈದ್ಯ ಸಂಗಣ್ಣನವರು ನಮಗೆ ಬರುವಂತಹ ವ್ಯಾಧಿ ಅಂದರೆ ಭೌತಿಕವಾಗಿ ಬರುವಂತಹ ರೋಗ ಅದು ವಾತ, ಪಿತ್ತ ಮತ್ತು ಕಫ ಅಂದರೆ ಈ ಒಂದು ತನುವಿನ ದೋಷದಿಂದ ಬರುವುದು. ಇನ್ನು ಆತ್ಮಂಗೆ ಅದು ನಮ್ಮ ಆಧ್ಯಾತ್ಮಿಕವಾಗಿ ಅಂತಲೂ ಹೇಳ್ಬೋದು. ಅದು ಯಾವುದರಿಂದ ಬರುತ್ತೆ? ಆಣವ ಮಲ, ಮಾಯಾಮಲ ಮತ್ತು ಕಾರ್ಮಿಕ ಮಲ. ಈ ಮೂರು ರೋಗಗಳಿಂದ ನಮಗೆ ನಮ್ಮ ಒಂದು ಆತ್ಮಕ್ಕೆ ಅದು ಆ ಒಂದು ದೋಷದಿಂದ ಆ ಕಾಯಿಲೆ ಬರ್ಬೋದು, ರೋಗ ಬರ್ಬೋದು ಅಂತ ಹೇಳ್ತಾ ಇದ್ದಾರೆ. ಈ ರೀತಿ ಈ ಮೂರೂ ಒಂದು ಏನು ಮಲತ್ರಯದಿಂದ ನಮ್ಮ ಅಂಗ ಸಾಯುತ್ತಿದೆ ಬಂಧನದಲ್ಲಿ ಅಂತ ಹೇಳ್ತಾರೆ. ಅದರಿಂದ ಈ ರೋಗ ನಿರೋಗವಂತೂ ಆಗಲೇಬೇಕು. ಅದಕ್ಕೆ ಅವರು ಪರಿಹಾರನೂ ಹೇಳ್ತಾ ಇದ್ದಾರೆ. ನಾ ಮೂರು ಬೇರನ್ನು ತಂದಿದ್ದೀನಿ, ಒಂದ ಬೇರನ್ನು ಅಂಗದಲ್ಲಿ ಮರ್ದಿಸಬೇಕು. ಅಂಗದಲ್ಲಿ ಹಾಕಿದಾಗ ಏನಾಗುತ್ತೆ? ಅಲ್ಲಿ ವಾತ, ಪಿತ್ತ ಮತ್ತು ಶ್ಲೇಷ್ಮ ಅನ್ನುವಂತಹ ಮೂರು ಈ ತನುವಿನಿಂದ ಆಗುವಂತಹ ದೋಷವನ್ನು ಪರಿಹಾರ ಮಾಡ್ಕೋಬೋದು. ಇನ್ನೊಂದನ್ನು ಆತ್ಮನಲ್ಲಿ ಮತನಿಸಬೇಕು. ಆತ್ಮನಲ್ಲಿ ಮತನಿಸಬೇಕು ಅಂದರೆ ಒಳ್ಳೆಯ ಸತ್ಸಂಗ ಬೇಕು, ಒಳ್ಳೆಯ ಮಾತುಗಳನ್ನು ಕೇಳಬೇಕು, ಒಳ್ಳೆಯ ಅರಿವಿರಬೇಕು ಅಂತ ಹೇಳ್ತಾರೆ. ಅದನ್ನು ಅರಿವಿನಲ್ಲಿ ಪಾನವ ಮಾಡಬೇಕು, ಆಗ ಆ ರೋಗ ಹರಿಯುತ್ತೆ. ಇದಕ್ಕನುಪಾನ ಇದಿರಡೆಯಿಲ್ಲ. ಈ ರೀತಿ ನಾನು ಭೌತಿಕವಾಗಿ ಮತ್ತು ಮಾನಸಿಕವಾಗಿ ಆಧ್ಯಾತ್ಮಿಕವಾಗಿ ಆರೋಗ್ಯವಂತರಾಗಿದ್ದರೆ ಅದೇ ಏನಾಗುತ್ತೆ, ಸಾಮಾಜಿಕವಾಗಿಯೂ ಸಹ ಆರೋಗ್ಯವಂತರಾಗಿರ್ಬೋದನ್ನು ನಾವು ಕಾಣ್ತೇವೆ. ಭೌತಿಕ ಆರೋಗ್ಯಕ್ಕಾಗಿ ಹಿತಮಿತ ಆಹಾರ ಮಾಡಬೇಕು. ಮಾನಸಿಕ ಆರೋಗ್ಯಕ್ಕಾಗಿ ನಾನು ಮೊದಲೇ ಹೇಳಿದೆ, ಸತ್ಸಂಗ ಮತ್ತು ಶರಣರೊಡನೆ ಅನುಭವ, ವಚನ ವಿಹಾರ ಕಾರ್ಯಕ್ರಮವನ್ನು ಆಲಿಸುವುದು.
9: ಉತ್ತಮ ಆರೋಗ್ಯಕ್ಕಾಗಿ ನಾವು ಏನೆಲ್ಲ ಮಾಡಬೇಕು, ಹಾಗೆ ಶರಣರಾದಂತಹ ವೈದ್ಯ ಸಂಗಣ್ಣನವರು ಹೇಳಿರುವಂತಹ ವಿಚಾರಧಾರೆಯನ್ನು, ಹಾಗೆ ನಾವು ಕೂಡ ಆರೋಗ್ಯವಾಗಿರೋದಕ್ಕೆ ಹೇಗೆಲ್ಲ ಬದುಕಬೇಕು, ಹೇಗಿರಬೇಕು ಎಂಬುದರ ಕುರಿತಾಗಿ ಶ್ರೀಮತಿ ಗಂಗಾ ಗುಪ್ಸಾದವರು ತುಂಬ ಚೆನ್ನಾಗಿ ವಿವರಿಸಿದರು. ಇದರ ಜೊತೆ ಮಾತುಕತೆಯನ್ನು ಮುಂದುವರಿಸ್ತೀನಿ. ಆರೋಗ್ಯದ ಕುರಿತಾಗಿ ಶಿವಶರಣರು ಹೇಳಿರುವಂತಹ ವಿಚಾರಧಾರೆಯನ್ನು ತಿಳ್ಕೊಳ್ಳೋಣ. ಅದಕ್ಕೂ ಮೊದಲು ಒಂದು ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಭದ್ರಾವತಿಯ ಶ್ರೀ ಕದಳಿ ಮಹಿಳಾ ವೇದಿಕೆಯ ಕಾರ್ಯದರ್ಶಿಗಳಾದಂಥ ಶ್ರೀಮತಿ ಗಂಗಾ ಕುಪ್ಸದ್ ಅವರು ವಚನಗಳಲ್ಲಿ ಹೇಳಿರುವಂತಹ ಆರೋಗ್ಯದ ಕುರಿತಾಗಿ ಮಾಹಿತಿಯನ್ನು ಹೇಳ್ತಾ ಇದ್ದು, ನಮ್ಮ ಶಿವಶರಣರು ಆರೋಗ್ಯದ ಕುರಿತಾಗಿ ಹೇಳಿರುವ ವಿಚಾರಧಾರೆಯನ್ನ ಹೇಳ್ತಿದ್ರು. ಈಗ ಸಹ ಇನ್ನಷ್ಟು ವಿಚಾರಗಳನ್ನ ಹೇಳ್ತಾರೆ, ಕೇಳೋಣ.
3: ಆಧ್ಯಾತ್ಮಿಕ ಆರೋಗ್ಯಕ್ಕಾಗಿ ತ್ರಿಕಾಲ ನೆನಪು ಮಾಡಿಕೊಂಡು ಪಂಚಾಕ್ಷರಿ ಪ್ರಣವ ಮಂತ್ರವನ್ನ, ಯಾವುದೇ ಮಂತ್ರವನ್ನ ತಪ್ಪದೆ ತ್ರಿಕಾಲ ಮಾಡಿಕೊಳ್ಳಿ ಅಂತೇಳಿ ಇಲ್ಲಿ ವೈದ್ಯ ಸಂಗಣ್ಣನವರು ಸಹ ಹೇಳ್ತಾ ಇದ್ದಾರೆ. ದೇಹದ ಒಂದು ಸಮತೋಲನವನ್ನು ನಾವು ಕಾಪಾಡ್ಕೋಬೇಕು ಅಂದರೆ ನಮ್ಮ ಜೀವನ ಕ್ರಮಬದ್ಧವಾಗಿರಬೇಕು. ಜೀವನಕ್ಕೆ ಅತಿಯಾದ ಮುಖ್ಯ ಧಾತು ಅಂದರೆ ಆಹಾರ. ಯಾಕೆಂದರೆ ಆಹಾರ ಇಲ್ಲದೇ ಇದ್ದರೆ ನಮಗೆ ಆರೋಗ್ಯ ಸಾಧ್ಯವೇ ಇಲ್ಲ. ಹಾಗೆಯೇ ಆರೋಗ್ಯವಂತರೂ ಆಗ್ಬೋದು, ಅನಾರೋಗ್ಯವಂತರೂ ಆಗ್ಬೋದು ಈ ಒಂದು ಆಹಾರದಿಂದ ಅಂತ ಹೇಳ್ತಾರೆ. ಬಸವಣ್ಣವ್ರು ಹೇಳ್ತಾರೆ ಒಂದು ಕಡೆ, ಕೂಡಲ ಸಂಗಮ ದೇವರನ್ನ ಒಲಿಸು ಬಂದಂತಹ ಈ ಪ್ರಸಾದ ಕಾಯವ ಕೆಡಿಸಲಾಗದು ಅಂತ ಹೇಳ್ತಾರೆ. ಈ ಒಂದು ಪ್ರಸಾದ ಕಾಯ ಅಂದರೆ ಈ ಶರೀರನೂ ಸಹ ಪ್ರಸಾದ ರೂಪದಲ್ಲಿ ನಮಗೆ ಪರಮಾತ್ಮ ಕೊಟ್ಟಿರೋದ್ರಿಂದ ಇದನ್ನು ನಾವು ಕೆಡಿಸಬಾರ್ದು, ಒಳ್ಳೆ ರೀತಿಯಲ್ಲಿ ನೋಡ್ಕೋಬೇಕು ಅಂತ ಹೇಳ್ತಾರೆ. ಶರಣೆ ಅಕ್ಕ ಮಹಾದೇವಿ ತಾಯಿಯವರಂತೂ ಆಹಾರದ ಬಗ್ಗೆ ತಮ್ಮ ವಚನದಲ್ಲಿ ಸವಿಸ್ತಾರವಾಗಿ ಚಿತ್ರಿಸಿದ್ದಾರೆ. ಅವರು ಈ ರೀತಿ ಹೇಳ್ತಾರೆ, ಆಹಾರವ ಕಿರಿದು ಮಾಡಿರಣ್ಣ, ಆಹಾರವ ಕಿರಿದು ಮಾಡಿ, ಆಹಾರದಿಂ ವ್ಯಾಧಿ ಹಬ್ಬಿ ಬಲಿವುದಯ್ಯ, ಆಹಾರದಿಂ ನಿದ್ರೆ ನಿದ್ರೆಯಿಂ ತಾಮಸ ಅಜ್ಞಾನ ಮೈಮರಹು, ಅಜ್ಞಾನದಿಂ ಕಾಮವಿಕಾರ ಹೆಚ್ಚಿ, ಕಾಯವಿಕಾರ ಮನೋವಿಕಾರ ಇಂದ್ರಿಯ ವಿಕಾರ ಭಾವವಿಕಾರ ವಾಯುವಿಕಾರವನ್ನುಂಟು ಮಾಡಿ, ಸೃಷ್ಟಿಗೆ ತಹುದಾದ ಕಾರಣ ಕಾಯದ ಅತಿಪೋಷಣೆ ಬೇಡ. ಅತಿಪೋಷಣೆ ಮೃತ್ಯುವೆಂದುದು ಜಪ ತಪ ಧ್ಯಾನ ಧಾರಣ. ಪೂಜೆಗೆ ಸೂಕ್ಷ್ಮದಿಂ ತನು ಮಾತ್ರವಿದ್ದರೆ ಸಾಲದೆ, ತನುವ ಪೋಷಿಸುವ ಅತಿಯತಿತ್ವಕ್ಕೆ ವಿಘ್ನವೆಂದುದು. ತನುವ ಪೋಷಣೆಯಿಂದ ತಾಮಸ ಹೆಚ್ಚಿ, ಅಜ್ಞಾನದಿಂದ ವಿರಕ್ತಿ ಹಾನಿ, ಅರಿವು ನಷ್ಟ ಪರವು ದೂರ ನಿಲಕೆ ನಿಲವಿಲ್ಲದ ಕಾರಣ ಚೆನ್ನಮಲ್ಲಿಕಾರ್ಜುನ ನೊಲಿಸ ಬಂದ ಕಾಯವ ಕೆಡಿಸದೆ ಉಳಿಸಿಕೊಳ್ಳಿರಯ್ಯ. ಪರಮಾತ್ಮ ಕೊಟ್ಟಿರುವಂತಹ ಈ ಪ್ರಸಾದ ಕಾಯವನ್ನು ಕೆಡಿಸದೆ ಉಳಿಸಿಕೊಳ್ಳಬೇಕು ಅನ್ಬೇಕಾದ್ರೆ ಮೇಲೆ ಅಕ್ಕ ಮಹಾದೇವಿ ತಾಯಿಯವರು ಹೇಳಿರುವಂತಹ ಆ ವಚನವನ್ನು ನಾವು ಅರ್ಥ ಮಾಡಿಕೊಂಡು ಅದರಂತೆ ನಡೀಬೇಕಾಗತ್ತೆ. ನಮಗೆ ಗೊತ್ತಾಗಿದೆ, ಇಂದಿನ ಜೀವನ ಶೈಲಿ ಆಹಾರದ ಸದ್ಬಳಕೆ ಇಲ್ಲದ ಕಾರಣ ಏನಾಗ್ತಾ ಇದೆ, ಅಲ್ಲಿ ಬೊಜ್ಜುತನ ಜಾಸ್ತಿ ಆಗ್ತಾ ಇದೆ. ಜೊತೆ ಜೊತೆಗೆ ಅದಾದ ತಕ್ಷಣವೇ ಮಧುಮೇಹ ಅಂದರೆ ಡಯಾಬಿಟಿಕ್ಸು, ಅತಿರಕ್ತ ಒತ್ತಡ, ಹೈ ಬಿ ಪಿ, ಹೃದಯ ರೋಗ ಇತ್ಯಾದಿಗಳಿಗೆಲ್ಲ ಕಾರಣ ಏನಪ್ಪ ಅಂದರೆ ನಾವು ಅತಿಪೋಷಣೆ ಕಾರಣ ಅಂತ ಹೇಳಿಬಿಟ್ಟು ನಾವು ಹೇಳ್ತಾ ಇಲ್ಲ, 12ನೇ ಶತಮಾನದಲ್ಲಿಯೇ ಅಕ್ಕ ಮನಗಂಡಿದ್ದು ಅತಿ ಆಹಾರ ಸೇವನೆ ಒಳ್ಳೆಯದಲ್ಲ, ಇದರಿಂದ ಪಂಚವಿಕಾರಗಳಾಗ್ತವೆ. ಆ ವಿಕಾರಗಳೇನಪ್ಪ ಅಂತಂದರೆ ಕಾಮ ಅಂದರೆ ಆಸೆ ಜಾಸ್ತಿ ಆಗುತ್ತೆ, ಕಾಯ ಅಂದರೆ ಶರೀರ ವಿಕಾರ ಆಗುತ್ತೆ, ಮನೋವಿಕಾರ ಮನಸ್ಸಿನ ವಿಕಾರ ಆಗುತ್ತೆ, ಪಂಚೇಂದ್ರಿಯಗಳ ವಿಕಾರ ಆಗುತ್ತೆ, ನಮ್ಮ ಭಾವನೆಗಳು ವಿಕಾರಗೊಳ್ತವೆ, ವಾಯು ವಿಕಾರ ಆಗುತ್ತೆ ಅಂದರೆ ನಾವು ಅರ್ಥ ಮಾಡ್ಕೋಬೇಕು ಅದು ಗ್ಯಾಸ್ ಟ್ರಬಲ್ ಅಂತ ಇರಬಹುದು. ಅದನ್ನು ಅಕ್ಕ ಮಹಾದೇವಿ ತಾಯಿಯವರು ಹೇಳ್ತಾ ಇದ್ದಾರೆ. ಆದ್ದರಿಂದ ಇಂತಹ ವಿಕಾರಗಳು ಆದಾಗ ಏನಾಗುತ್ತೆ ಅಂದರೆ ಅಲ್ಲಿ ಮೃತ್ಯು ಉಂಟಾಗಬಹುದು ಅಂತ ಎಚ್ಚರಿಕೆ ನೀಡ್ತಾ ಇದ್ದಾರೆ. ಆದ್ದರಿಂದ ಅವ್ರು ಹೇಳೋದೇನಪ್ಪ ಅಂತಂದರೆ ಹಿತಮಿತದ ಆಹಾರ ನಮ್ಮ ಜೀವನಕ್ಕೆ ತುಂಬ ಅಗತ್ಯ. ಸ್ವಚ್ಛವಾದಂತಹ ಸತ್ವಾಂಶ ಉಳ್ಳಂತಹ ಆಹಾರವನ್ನು ಅದನ್ನು ಬ್ಯಾಲೆನ್ಸ್ಡ್ ಡಯೆಟ್ ಅಂತ ಕರೀತಾರೆ. ಆ ಒಂದು ಆಹಾರದಿಂದ ಆರೋಗ್ಯಯುತ ಜೀವನವನ್ನು ನಮ್ಮದಾದಾಗ ಯಶಸ್ಸು ನಮ್ಮದಾಗುತ್ತೆ, ಸದೃಢ ಸಮಾಜ ನಿರ್ಮಾಣ ಆಗುತ್ತೆ. ಇದರ ಜೊತೆ ಜೊತೆಯಲ್ಲಿ ಅವರು ಅದನ್ನು ಹೇಳ್ತಾ ಇದ್ದಾರೆ, ಮನಸ್ಸಿಗೆ ಮತ್ತು ಆಧ್ಯಾತ್ಮಿಕವಾಗಿ ನಾವು ಆರೋಗ್ಯವಂತರಾಗಿರಬೇಕು ಅಂದಾಗ ಅಲ್ಲಿ ಜಪ ಇರಬೇಕು, ಅಂದರೆ ಮಂತ್ರ ಜಪ ಇರಬೇಕು, ಮೌನ ಧ್ಯಾನ ಇರಬೇಕು, ತಪ ಮತ್ತು ಧ್ಯಾನದಿಂದ ನಮಗೆ ಆಧ್ಯಾತ್ಮಿಕ ಆರೋಗ್ಯವೂ ಲಭಿಸಿ ಸಮಾಜವೂ ಸಹ ಆರೋಗ್ಯವಾಗಿರಲು ಸಾಧ್ಯ ಅನ್ನುವ ಮಾತಂತ ಹೇಳ್ತಾ ಇದ್ದಾರೆ.
2: ಅಕ್ಕ ಮಹಾದೇವಿಯವರು ಕೂಡ ಆರೋಗ್ಯದ ಕುರಿತಾಗಿ ತಮ್ಮ ವಚನದಲ್ಲಿ ಹೇಳಿರುವ ವಿಚಾರವನ್ನ ತಿಳ್ಕೊಂಡ್ವಿ. ಅಂದ್ರೆ ನಾವು ಬಳಸುವಂತ ಆಹಾರ ಹಿತಮಿತವಾಗಿ ಶುಚಿಯಾಗಿರ್ಬೇಕು, ಸ್ವಚ್ಛವಾಗಿರ್ಬೇಕು. ಶುಚಿಯಾದಂತ ಆಹಾರವನ್ನ ಹಿತಮಿತವಾಗಿ ಬಳಸಿದ್ರೆ ನಾವು ಆರೋಗ್ಯವಂತರಾಗಿರ್ತೀವಿ ಎಂಬುದನ್ನ 12ನೇ ಶತಮಾನದಲ್ಲಿ ಅಕ್ಕ ಮಹಾದೇವಿ ಕೂಡ ತಮ್ಮ ವಚನದಲ್ಲಿ ಹೇಳಿರುವ ವಿಚಾರವನ್ನ, ಹಾಗೆ ಆಹಾರವನ್ನ ಯಥೇಚ್ಛವಾಗಿ ತಿಂದ್ರೆ ನಮ್ಗೆ ಏನೆಲ್ಲ ಅನಾಹುತ ಆಗುತ್ತೆ ಎಂಬ ವಿಚಾರವನ್ನ ಕೂಡ ಹೇಳಿರುವ ವಿಚಾರವನ್ನ ತಿಳ್ಕೊಂಡ್ವಿ. ನಂತರದಲ್ಲಿ ಸಹ ಇನ್ನಷ್ಟು ವಿಚಾರಗಳನ್ನ ತಿಳಿಯೋಣ. ಅದಕ್ಕೂ ಮೊದಲು ಒಂದು ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಪಿಯು ವಿದ್ಯಾರ್ಥಿಗಳಿಗೆ ವಾರಕ್ಕೊಮ್ಮೆ ಟೆಸ್ಟ್, ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳ ಮಾಕ್ ಟೆಸ್ಟ್ ಇರುವ ಸಂಸ್ಥೆ ನಿಮಗೆ ಗೊತ್ತಾ?
1: ಕಾಲೇಜು ಆಪ್ನ ಮುಖಾಂತರ ರಿವಿಷನ್ಗೆ ಅನುಕೂಲವಾಗುವ ವಿಡಿಯೋ ರೆಕಾರ್ಡಿಂಗ್ ನೀಡುವ ಸಂಸ್ಥೆ ನಿಮ್ಮ ಆಯ್ಕೆ ಆಗಲಿ.
2: ಟ್ಯಾಬ್ ಮುಖಾಂತರವಾಗಿ ನವೀನ ತಂತ್ರಜ್ಞಾನದೊಂದಿಗೆ ಶಿಕ್ಷಣ ನೀಡುವ ಸಂಸ್ಥೆ ಶಿವಮೊಗ್ಗ ನಗರದಲ್ಲಿಯೇ ಇದೆ.
3: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
4: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.seipuc.org.in. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ.
5: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಇದುವರೆಗೆ ನಮ್ಮ ಶಿವಶರಣರು, ಅದರಲ್ಲಿಯೂ ಅಕ್ಕ ಮಹಾದೇವಿ, ಹಾಗೆ ವಚನಕಾರರಾದಂಥ ವೈದ್ಯ ಸಂಗಣ್ಣ ಇವರೆಲ್ಲರೂ ಕೂಡ ಆರೋಗ್ಯದ ಕುರಿತಾಗಿ ತಮ್ಮ ವಚನಗಳಲ್ಲಿ ಹೇಳಿರುವ ವಿಚಾರವನ್ನ ಶ್ರೀಮತಿ ಗಂಗಾ ಕುಪ್ಸಾದ್ ಅವರು ಹೇಳ್ತಾ ಇದ್ರು. ಈಗ ಸಹ ಇನ್ನಷ್ಟು ವಿಚಾರಗಳನ್ನು ಹೇಳ್ತಾರೆ, ಕೇಳೋಣ ಬನ್ನಿ.
6: ಇನ್ನು ಜೀವನದಲ್ಲಿ ನಾವು ಈ ಒಂದು ಆಹಾರವನ್ನ ಸ್ವೀಕಾರ ಮಾಡ್ತೀವಿ, ಅದು ಹೊಟ್ಟೆಯನ್ನ ತುಂಬಿಸಿಕೊಂಡು ದೇಹವನ್ನು ಬೆಳೆಸುವುದಕ್ಕಷ್ಟೇ ಸೀಮಿತವಾಗಬಾರ್ದು. ದೇಹವನ್ನು ಪರಿಶುದ್ಧಗೊಳಿಸಿ ಮನಸ್ಸಿನ ಪವಿತ್ರತೆಗೆ ಕಾರಣವಾಗುವಂತಹ ಪ್ರಸಾದ ಆಗಬೇಕು ಅಂತ ಹೇಳ್ತಾರೆ ಗುರುಬಸವಣ್ಣವರು. ಒಂದು ಕಡೆ ಹೇಳ್ತಾರೆ, ಒಡಲ ಕಳವಳಕ್ಕಾಗಿ ಬಾಯ ಸವಿಗೆ ಬಯಸಿ ಉಂಡೆನಾದರೆ ನಿಮ್ಮ ತೊತ್ತಿನ ಮಗನಲ್ಲ ಅಂತ ಹೇಳ್ತಾರೆ. ಅಂದರೆ ನಾವು ಹೊಟ್ಟೆಯ ಒಂದು ಕಳವಳಕ್ಕಾಗಿ, ಬಾಯಿಯ ಒಂದು ಸವಿಗಾಗಿ ಊಟ ಮಾಡಬಾರ್ದು. ನಾವು ಬ್ಯಾಲೆನ್ಸ್ಡ್ ಡಯೆಟ್ ಅಂತ ಈಗ ಏನು ಕರಿತಾ ಇದ್ದೀವಲ್ಲ, ಆ ರೀತಿ ಊಟ ಮಾಡಬೇಕು. ಆರೋಗ್ಯವಂತರಾಗಿರಲು ಯಾವ ರೀತಿಯಾದಂತಹ ಸಾತ್ವಿಕ ಆಹಾರವನ್ನು ಸೇವನೆ ಮಾಡಬೇಕು, ಅದನ್ನು ಮಾಡಿದರೆ ಹಿತಮಿತವಾಗಿ ನಾವು ಆಹಾರವನ್ನು ಸೇವನೆ ಮಾಡಿದರೆ ಜಪ ತಪ ಧ್ಯಾನ ಧಾರಣ ಇವುಗಳನ್ನ ಮಾಡ್ಕೊಳ್ಳೋಕ್ಕೆ ನಮ್ಮ ಮನಸ್ಸು ಮತ್ತು ಶರೀರ ಸದೃಢವಾಗಿ ಇರುತ್ತದೆ ಅಂತ ಹೇಳ್ತಾರೆ. ಇನ್ನು ಚನ್ನಬಸವಣ್ಣನವರು ಒಂದು ಕಡೆ ಹೇಳ್ತಾರೆ, ಉಂಡು ಉಳಿಸಬಾರದು ಅಂತ ಹೇಳ್ತಾರೆ. ಯಾಕೆಂದರೆ ಅನ್ನದೇವರ ಮುಂದೆ ಇನ್ನು ದೇವರು ಉಂಟೆ? ಇಲ್ಲ ಅಲ್ಲ, ಅನ್ನದೇವರೇ ನಮಗೆ ಅದೇ ದೇವರು. ಅದಕ್ಕೆ ಅರ್ಧ ಉಂಡು ನಾವು ಎಲೆಯಲ್ಲಿ ಅಥವಾ ತಟ್ಟೆಯಲ್ಲಿ ಹಾಕಿಸ್ಕೊಂಡು ಉಳಿದಿದ್ದನ್ನು ನಾವು ಅದು ಬಿಸಾಕಿದಾಗ ಅದನ್ನು ತಿನ್ನುವಂತಹ ನಾಯಿ ಆಗಿರ್ಬೋದು, ಹಂದಿ ಆಗಿರ್ಬೋದು, ಕತ್ತೆ, ಕೋಳಿ, ಬೆಕ್ಕುಗಳು ಇವುಗಳೆಲ್ಲ ಸಹಭೋಜನ ಮಾಡಿದಂತೆ ಅಂತೇಳಿ ಕಟುವಾಗಿ ಚನ್ನಬಸವಣ್ಣವ್ರು ಹೇಳ್ತಾರೆ. ಏನಪ್ಪಾ ಅಂತಂದರೆ ಅದನ್ನು ನಾವು ನೋಡಬೇಕು ಡೈರೆಕ್ಟಾಗಿ, ಅಂದರೆ ಎದುರಿಗೆ ನೋಡಬೇಕು ಅಂದಾಗ ನಾವು ಮದುವೆ ಮನೆಗಳಲ್ಲಿ ಅಥವಾ ಸಭೆ ಸಮಾರಂಭಗಳಲ್ಲಿ ನೋಡಬಹುದು. ಎಷ್ಟೋ ಜನ ಎಷ್ಟು ವಿಧವಾದಂತಹ ಆಹಾರವನ್ನು ಹಾಕಿಸ್ಕೊಂಡು ಎಲೆಯಲ್ಲಿ ಅರ್ಧಂಬರ್ಧ ಬಿಟ್ಟು ಅದನ್ನು ಬಿಸಾಡಿದಾಗ ಅದನ್ನು ತಿನ್ನುವಂಥವು ಯಾವಪ್ಪ ಅಂತಂದರೆ ಚನ್ನಬಸವಣ್ಣವ್ರು ಆಗಿನ ಕಾಲದಲ್ಲಿ ಏನು ನೋಡಿದ್ದಾರೆ 12ನೇ ಶತಮಾನದಲ್ಲಿ ಅವ್ರು ಹೇಳ್ತಾರೆ, ಭಕ್ತ ಲಿಂಗಾರ್ಪಿತ ಮಾಡಿದ ಪತ್ರ ಭಾಜನಮಂ ಶ್ವಾನ ಸೂತಕ ಗಾರ್ಧಬ ಕುಕ್ಕುಟ ಮಾರ್ಜಾಲಂಗಳ ಮುಟ್ಟಿದೊಡೆ ಅವುಗಳ ಕೂಡ ಸಹಭೋಜನ ಮಾಡಿದಂತೆ ಕಾಣಿರಣ್ಣ. ಅಂದ್ರೆ ನಾವು ಉಳಿಸಿದ್ದನ್ನ ತಿನ್ನುವಂತಹ ನಾಯಿ ಹಂದಿ ಕತ್ತೆ ಕೋಳಿ ಮತ್ತು ಬೆಕ್ಕು ಇವುಗಳ ಜೊತೆ ನಾವು ಭೋಜನ ಸಹಭೋಜನ ಮಾಡದಂತೆ ಅಂದಾಗಾದರೂ ನಾವು ಏನು ಮಾಡಬೇಕು ಅಂದರೆ ನಮಗೆ ಅವಶ್ಯಕತೆ ಇರುವಷ್ಟನ್ನು ಮಾತ್ರ ಬಡಿಸಿಕೊಂಡು

0: ಹೇಳಿದರು, ನೆಡೆ ಶುಚಿಯಾಗಿರಬೇಕು, ನೆಡೆ ಶುದ್ಧವಾಗಿರಬೇಕು, ನುಡಿ ಶುದ್ಧವಾಗಿರಬೇಕು, ತನು ಶುದ್ಧವಾಗಿರಬೇಕು, ಮನ ಶುದ್ಧವಾಗಿರಬೇಕು, ಭಾವ ಶುದ್ಧವಾಗಿರಬೇಕು ಅಂತ ಅಕ್ಕ ಮಹಾದೇವಿ ತಾಯಿಯವರು ಹೇಳಿದ್ದನ್ನೇ ವಿಶ್ವ ಆರೋಗ್ಯ ಸಂಸ್ಥೆಯವರು ಈಗ ಹೇಳ್ತಾ ಇದ್ದಾರೆ. ನೆಡೆ ನುಡಿಯಿಂದ ಶುಚಿಯಾಗಿದ್ರೆ ನಾವು ಸಾಮಾಜಿಕ ಆರೋಗ್ಯವನ್ನ ಕಾಪಾಡ್ಕೋಬಹುದು, ತನು ಶುಚಿಯಿಂದ ಭೌತಿಕ ಆರೋಗ್ಯವನ್ನ ಕಾಪಾಡ್ಕೋಬಹುದು, ಮನ ಶುಚಿಯಾಗಿದ್ದರೆ ಮಾನಸಿಕ ಆರೋಗ್ಯವನ್ನ ಕಾಪಾಡ್ಕೋಬಹುದು, ಹಾಗೆಯೇ ನಮ್ಮ ಭಾವ ಅಂದರೆ ಭಾವನೆಗಳು ಶುಚಿಯಾಗಿದ್ದರೆ ಆಧ್ಯಾತ್ಮಿಕ ಆರೋಗ್ಯವನ್ನು ಕಾಣಬಹುದು ಅಂತ ತಿಳ್ತಾ ನಮ್ಮೆಲ್ಲರ ಕಣ್ತೆರೆಸಿದ್ದಾರೆ ಅಕ್ಕ ಮಹಾದೇವಿ ತಾಯಿಯವರು ಈ ವಚನದ ಮೂಲಕ. ಒಟ್ಟಿನಲ್ಲಿ ವ್ಯಕ್ತಿ ಮತ್ತು ಸಮಾಜ ಎರಡರ ಉದ್ಧಾರಕ್ಕೆ ಸಹಾಯಕವಾಗಿರುವಂತಹ ಸಮನ್ವಯ ಯೋಗ ಪ್ರಸಾದ ತತ್ವ ಈ ಒಂದು ಲಿಂಗಾಯತ ಧರ್ಮದಲ್ಲಿದೆ. ಶರಣರು ಇದನ್ನು ಭೌತಿಕ ಜಿಜ್ಞಾಸೆಯಿಂದ ಮಾತ್ರವಲ್ಲದೆ ಅರಿತು ಆಚರಿಸಿದ ಅನುಭವ ಮಾರ್ಗದಿಂದ ಅದಕ್ಕೆ ಜೀವಂತ ಚೈತನ್ಯವನ್ನು ತುಂಬಿ ಅದ್ವಿತೀಯವನ್ನಾಗಿಸಿದ್ದಾರೆ. ಇದರಲ್ಲಿ ಆರೋಗ್ಯದ ರಕ್ಷಣೆ ಇದೆ, ಆಧ್ಯಾತ್ಮ ಸಾಧನೆ ಇದೆ, ಸಮಾಜದ ಉನ್ನತಿಯೂ ಅಡಗಿದೆ. ಇದನ್ನರಿತು ಆಚರಿಸುವುದು ನಮ್ಮ ಕರ್ತವ್ಯವಾಗಿದೆ ಅಂತ ಹೇಳ್ತಾ ಆರೋಗ್ಯದ ಬಗ್ಗೆ ಶರಣರು ಕೊಟ್ಟಂತಹ ವಚನದೊಂದಿಗೆ ಈ ದಿನ ಚಿಂತನೆ ಮಾಡಲು ಅವಕಾಶ ಮಾಡಿಕೊಟ್ಟಂತಹ ಪವಿತ್ರ ಮೇಡಮ್ರವರಿಗೂ ಹಾಗೆಯೇ ಆಲಿಸಿದ ತಮ್ಮೆಲ್ಲರಿಗೂ ಸಹ ಧನ್ಯವಾದಗಳೊಂದಿಗೆ ಶರಣು ಶರಣಾರ್ಥಿಗಳು.
1: ನಿಮಗೂ ಸಹ ಧನ್ಯವಾದಗಳು ಮೇಡಮ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಶಿವಶರಣರು ಆರೋಗ್ಯದ ಕುರಿತಾಗಿ ಎಷ್ಟು ಒಳ್ಳೆಯ ವಿಚಾರವನ್ನ ಹೇಳಿದ್ದಾರೆ. ನಾವು ತಿನ್ನುವಂತ ಆಹಾರ ಹಿತಮಿತವಾಗಿರಬೇಕು, ಹಾಗೆ ಆಹಾರವನ್ನ ಹೇಗೆ ವ್ಯರ್ಥ ಮಾಡಬಾರದು, ಅದರಲ್ಲೂ ಅನ್ನಕ್ಕೆ ಬಹಳ ಶ್ರೇಷ್ಠವಾದಂತ ಸ್ಥಾನ ಇದೆ. ಸರ್ವಜ್ಞರು ಹೇಳಿರುವಂತೆ ಅನ್ನ ದಾನಗಳಿಗಿಂತ ಮುನ್ನ ದಾನಗಳಿಲ್ಲ, ಅನ್ನವೇ ಶ್ರೇಷ್ಠವಾದದ್ದು ಅಂತ ಹೇಳಿ ಸರ್ವಜ್ಞರು ಕೂಡ ತಮ್ಮ ವಚನದಲ್ಲಿ ಹೇಳಿದ್ದಾರೆ. ಹೀಗೆ ಅನ್ನದ ಕುರಿತಾಗಿ ಆರೋಗ್ಯದ ಕುರಿತಾಗಿ ಹೇಳಿರುವ ನಮ್ಮ ಶಿವಶರಣರ ವಿಚಾರಧಾರೆಗೆ ಒಂದು ಸಲಾಂ ಅಂತಾನೆ ಹೇಳ್ಬಹುದು. ಯಾಕೆಂತ ಹೇಳಿದ್ರೆ ಅವರು 12ನೇ ಶತಮಾನದಲ್ಲಿ ಕೂಡ ಎಷ್ಟೊಂದು ವಿಚಾರವಂತರಾಗಿದ್ರು, ಎಷ್ಟೊಂದು ಚಿಂತನೆಯನ್ನ ಮಾಡ್ತಿದ್ರು ಎಂಬುದನ್ನ ಅವರ ವಚನಗಳಿಂದ ತಿಳಿಬಹುದು. ಈ ವಿಚಾರವನ್ನ ತಿಳಿಸ್ಕೊಟ್ಟಂತಹ ಕದಳಿ ಮಹಿಳಾ ವೇದಿಕೆಯ ಕಾರ್ಯದರ್ಶಿಗಳಾದಂತಹ ಶ್ರೀಮತಿ ಗಂಗಾ ಕುಪ್ಸದ್ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ಕೇಳಿದ್ರಲ್ಲ ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶಿವಶರಣರ ಆರೋಗ್ಯದ ಕುರಿತಾದಂತಹ ಚಿಂತನೆ ಕುರಿತು ಮಾಹಿತಿಯನ್ನ ತಿಳ್ಕೊಂಡ್ವಿ. ಇದೇ ರೀತಿ ನಾಳೆಯ ಸಂಚಿಕೆಯಲ್ಲಿ ಇನ್ನಷ್ಟು ಶಿವಶರಣರ ವಿಚಾರಧಾರೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಇದು ವಚನ ವಿಹಾರ ಕಾರ್ಯಕ್ರಮ, ನಂತರದಲ್ಲಿ ಬೆರಗು ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಏನಮ್ಮ ಇದು, ರೂಮ್ ತುಂಬಾ ಕಸ ಹರಡ್ಸ್ಕೊಂಡಿದ್ಯಲ್ಲಮ್ಮ.
1: ಅದು ಪಾರ್ಸೆಲ್ ತರಿಸಿದ್ನಲ್ಲಪ್ಪ, ಅದ್ರದ್ದು ಇದು
0: ನೋಡು ಎಷ್ಟು ವೇಸ್ಟೇಜು. ನೀನೇ ಒಂದು ಹೆಜ್ಜೆ ಹೋಗಿ ಅಲ್ಲೇ

0: ತಿಂದು ಬಂದಿದ್ರೆ ಇಷ್ಟೊಂದು ಕಸ ಕ್ರಿಯೇಟ್ ಆಗ್ತಿರ್ಲಿಲ್ಲ.
1: ಸಾರಿ ಅಪ್ಪ, ಗೊತ್ತಾಗ್ಲಿಲ್ಲ.
0: ಅಷ್ಟು ಮಾತ್ರ ಅಲ್ಲ ಮಗಳೇ, ನಾವು ಮಾರ್ಕೆಟ್ ಹೋದಾಗಲೇ ಒಟ್ಟಿಗೆ ಖರೀದಿಸಿ ತಂದಾಗ ಎಷ್ಟೊಂದು ವೇಸ್ಟೇಜ್ಗಳನ್ನ ಕಡಿಮೆ ಮಾಡಬಹುದು. ನಾವು ವೇಸ್ಟೇಜ್ ಕಡಿಮೆ ಮಾಡೋದನ್ನ ಮೊದಲು ನಮ್ಮಿಂದನೇ ಆರಂಭಿಸೋಣ.
1: ಸರಿಯಪ್ಪ.
2: ಹವಾಮಾನ ಬದಲಾವಣೆಯ ಪ್ರತಿಕೂಲ ಪರಿಣಾಮವನ್ನು ತಗ್ಗಿಸುವ ನಿಟ್ಟಿನಲ್ಲಿ ವೈಯಕ್ತಿಕ ಸಹಭಾಗಿತ್ವದೊಂದಿಗೆ ಭಾರತ ಸರ್ಕಾರದ ಮಿಷನ್ ಲೈಫ್ನ 7 ವಿಷಯಗಳನ್ನು ಆಧರಿಸಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ, ಪ್ರಾದೇಶಿಕ ಕಚೇರಿ ಶಿವಮೊಗ್ಗ ಹಾಗೂ ರೇಡಿಯೋ ಶಿವಮೊಗ್ಗ ಈ ಸಂದೇಶವನ್ನ ನೀಡುತ್ತಿದೆ.
1: ಹೇ, ಪಿಯುಸಿ ಅಂದ್ರೆ ಬರೀ ಸ್ಟಡಿ ಅಷ್ಟೇ ಅಲ್ಲ, ಇಟ್ಸ್ ಅಬೌಟ್ ಅವರ್ ಫ್ಯೂಚರ್.
3: ಆದ್ರೆ ಬೆಸ್ಟ್ ಕಾಲೇಜ್ ಚೂಸ್ ಮಾಡೋದು ಹೇಗೆ?
1: ಸಿಂಪಲ್, ಎಲ್ಲಿ ಬೆಸ್ಟ್ ಮೆಂಟರ್ಸ್ ಇರ್ತಾರೋ ಅಲ್ಲಿಗೆ ಹೋಗ್ಬೇಕು.
2: ಹಾಗಾದ್ರೆ ಶಿವಮೊಗ್ಗದ ಗಂಗೋತ್ರಿ ಇಂಡಿಪೆಂಡೆಂಟ್ ಪಿಯು ಕಾಲೇಜ್ಗೆ ಬನ್ನಿ.
3: ಗಂಗೋತ್ರಿ ಕಾಲೇಜ್, ಅಲ್ಲಿ ಸ್ಪೆಷಲ್ ಏನಿದೆ?
2: ಅಲ್ಲಿರೋದು ಬರೀ ಟೀಚರ್ಸ್ ಅಲ್ಲ, ರಿಯಲ್ IIT ಮೆಂಟರ್ಸ್. ಮುಂಬೈ, ರಾಂಚಿ, ತಿರುಪತಿ IIT ಬಂದಿರೋ ನುರಿತ ತಜ್ಞರಿಂದ PCMB ಮತ್ತು ವಾಣಿಜ್ಯ ವಿಭಾಗದ ಪಾಠ ನಡೆಯುತ್ತೆ. ಅದರ ಜೊತೆಗೆ ಇಂಟಿಗ್ರೇಟೆಡ್ ಕೋಚಿಂಗ್ ಕೂಡ ಇದೆ. JEE, NEET ಮತ್ತು KCET ನಲ್ಲಿ ಟಾಪ್ ರಿಸಲ್ಟ್ಸ್ ಗ್ಯಾರಂಟಿ.
3: ವಾವ್, ಅಂದ್ರೆ ಫ್ಯೂಚರ್ ಪ್ರೂಫ್ ಅಂತ ಆಯ್ತು.
2: ಖಂಡಿತ, ಫ್ಯೂಚರ್ ಡಿಮ್ಯಾಂಡ್ಗೆ ತಕ್ಕಂತೆ AI ಮತ್ತು ರೋಬೋಟಿಕ್ ಸಬ್ಜೆಕ್ಟ್ಗಳು ಇವೆ. ಜೊತೆಗೆ ಸ್ಮಾರ್ಟ್ ಕ್ಲಾಸ್ ರೂಮ್ಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಸುರಕ್ಷಿತವಾದ ಹಾಸ್ಟೆಲ್ ಸೌಲಭ್ಯ ಕೂಡ ಇದೆ. ಗಂಗೋತ್ರಿ ಅಂದ್ರೆ ಇಟ್ಸ್ ನಾಟ್ ಜಸ್ಟ್ ಎ ಕಾಲೇಜ್, ಇಟ್ಸ್ ಎ ಫ್ಯೂಚರ್ ಬಿಲ್ಡರ್.
4: ಅಡ್ಮಿಷನ್ಸ್ ಓಪನ್ ಫಾರ್ 2026 and 27. ಹಾಗಾದ್ರೆ ತಡ ಯಾಕೆ, ತಕ್ಷಣ ಎನ್ರೋಲ್ ಮಾಡಿ.
2: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ಮ್ಯಾಂಕೂಸ್ ಬಿಲ್ಡಿಂಗ್, ಕೋಟೆ ರಸ್ತೆ, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9035588244 ಅಥವಾ 8884082682.
4: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ವಿ ಬಿಲ್ಡ್ ಎಕ್ಸಲೆನ್ಸ್ ಇನ್ ಎಜುಕೇಶನ್.
2: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
5: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-8083. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
6: ಬೆರಗು, ಈಗ ಈ ವಿಶೇಷ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಕನ್ನಡದ ಭಗವದ್ಗೀತೆ ಎಂದೇ ಪ್ರಸಿದ್ಧಿ ಪಡೆದಿರುವ DV ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಶ್ರೀಮತಿ ವಿಜಯ ಗಣೇಶ್ ಶಿವಮೊಗ್ಗ ಇವರು ಅರ್ಥ ವಿವರಣೆಯೊಂದಿಗೆ ವಾಚನ ಮಾಡಲಿದ್ದಾರೆ. ಬನ್ನಿ ಕೇಳೋಣ.
7: ನಮಸ್ಕಾರ. ಶ್ರೀಯುತ DV ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದ ಭಾವಾರ್ಥದೊಂದಿಗೆ ನಾನು ವಿಜಯ ನಿಮ್ಮ ಮುಂದೆ. ಕಗ್ಗ ಸೃಷ್ಟಿ ಕೀಲು, ಹೊಟ್ಟೆಯಲ್ಲಿ ಹಸಿವು, ಮನದಲ್ಲಿ ಮಮತೆ, ಈ ಎರಡು ಗುಟ್ಟು ಕೀಲಗಳಿಹು ಸೃಷ್ಟಿ ಯಂತ್ರದಲ್ಲಿ. ಕಟ್ಟಿಪುವು ಕೋಟೆಗಳು, ಕೀಳಿಪುವು ತಾರೆಗಳ ಸೊಟ್ಟಾಗಿಪುವು ನಿನ್ನ ಮಂಕುತಿಮ್ಮ. ಹೊಟ್ಟೆಯಲ್ಲಿ ಹಸಿವು, ಮನದಲ್ಲಿ ಮಮತೆ, ಹಸಿವಾದಾಗ ಮಮತೆ ಇದ್ದಾಗ ಈ ಎರಡು ಗುಟ್ಟು ಕೀಲುಗಳಿಹು, ಈ ಎರಡು ರೀತಿಯ ಗುಟ್ಟಾಗಿರೋ ಕೀಲುಗಳಿದ್ದಾವೆ ಸೃಷ್ಟಿ ಯಂತ್ರದಲ್ಲಿ, ಸೃಷ್ಟಿ ಅನ್ನೋ ಯಂತ್ರದಲ್ಲಿ, ಮಷಿನಿನಲ್ಲಿ. ಕಟ್ಟಿಪುವು ಕೋಟೆಗಳ, ಕೀಳಿಪುವು ತಾರೆಗಳ. ಕಟ್ಟಿಪುವು ಕಟ್ಟಿದವೆ, ಕೋಟೆಗಳನ್ನೇ ಕಟ್ಟಿದೆ, ತಾರೆಗಳನ್ನ ಕೀಳಿಸಿದೆ. ಸೊಟ್ಟಾಗಿಪುವು ನಿನ್ನ, ವಕ್ರವಾಗಿಸ್ಬಿಟ್ಟಿದೆ ನಿನ್ನ ಜೀವನನ. ಯಾರು? ಹಸಿವು ಮತ್ತೆ ಮಮತೆ. ಈ ಕಗ್ಗನ ಇನ್ನೊಮ್ಮೆ ಹೇಳ್ತೀನಿ ನೋಡಿ. ಹೊಟ್ಟೆಯಲ್ಲಿ ಹಸಿವು, ಮನದಲ್ಲಿ ಮಮತೆ, ಈ ಎರಡು ಗುಟ್ಟು ಕೀಲುಗಳು ಇಹುವು ಸೃಷ್ಟಿ ಯಂತ್ರದಲ್ಲಿ. ಕಟ್ಟಿಪುವು ಕೋಟೆಗಳ, ಕೀಳಿಪುವು ತಾರೆಗಳ ಸೊಟ್ಟಾಗಿಪುವು ನಿನ್ನ ಮಂಕುತಿಮ್ಮ. ಹಾಗಂದ್ರೆ ಏನಂತ ನೋಡೋಣ ಬನ್ನಿ. ಹೊಟ್ಟೆಯ ಹಸಿವು, ಮನಸ್ಸಿನ ಮಮತೆ, ಈ ಎರಡು ಸೃಷ್ಟಿ ಅನ್ನೋ ಯಂತ್ರದ ರಹಸ್ಯ ಕೀಲುಗಳಾಗಿದೆ. ಅವು ಕೋಟೆಯನ್ನ ಕಟ್ಟಿಸತ್ತೆ, ತಾರೆಗಳನ್ನೇ ಕೀಳಿಸಿಬಿಡತ್ತೆ, ಮನುಷ್ಯನನ್ನ ವಕ್ರವನ್ನು ಆಗಿಸಿಬಿಡತ್ತೆ ಅಂತಿದ್ದಾರೆ ಇಲ್ಲಿ ಗುಂಡಪ್ಪನವರು. ಹೌದಲ್ವಾ, ಹಸಿವು ಏನೆಲ್ಲ ಕೆಲಸಗಳನ್ನ ಮಾಡಿಸಿಬಿಡತ್ತೆ. ಹೊಟ್ಟೆ ಹಸಿವನ್ನ ತಣಿಸೋದಕ್ಕೆ ಮನುಷ್ಯ ದುಡಿತಾನೆ. ದುಡಿದ ಮೇಲೂ ಹೊಟ್ಟೆ ತುಂಬದೆ ಹೋದ್ರೆ ಕಳ್ಳತನ ಮಾಡ್ತಾನೆ, ಕೊಲೆನ್ ಮಾಡ್ತಾನೆ. ಹುಡುಗಿರು ಎಷ್ಟೋ ಜನ ವೇಶ್ಯರಾಗಿದ್ದಾರೆ. ನಿಮಗೆ ಗೊತ್ತಾ, ಇಗ್ನೇಷಿಯೋ ಮಾರನ್ ಅನ್ನೋ ಪತ್ರಕರ್ತ ಬಡತನದ ಬೆಂಕಿಲಿ ಸುಡ್ತಾ ಇರೋ ವೆನೆಜುಯಲಾ ದೇಶದ ಕಾರ್ಕಾಸ್ ನಗರಕ್ಕೆ ವರದಿಗೆ ಅಂತ ಹೋಗಿ ಭಯಭೀತನಾಗ್ಬಿಡ್ತಾನೆ. ಒಂದು ತಿಂಗಳು ಅಲ್ಲಿ ಬದುಕಿದ್ದು ಅವನಿಗೊಂದು ವಿಶೇಷ ಮನುಷ್ಯ ಸ್ವಭಾವನೇ ಕಾಣೋದಕ್ಕೆ ಸಿಗತ್ತೆ. ಮನುಷ್ಯ ಹೀಗೂ ಮೃಗದ ಹಾಗೆ ಇರಬಹುದಾ ಅಂತ ಅವನು ಯೋಚನೆ ಕೂಡ ಮಾಡಿರೋದಿಲ್ಲ. 10-12 ವರ್ಷದ ಹುಡುಗರ ಕೈಯಲ್ಲೆಲ್ಲ ಬಂದೂಕು, ಅದನ್ನ ಹಿಡ್ಕೊಂಡು ಸಿಕ್ಕ ಸಿಕ್ಕ ಅಂಗಡಿಗಳ ಮೇಲೆಲ್ಲ ದಾಳಿ ಮಾಡಿ ತಿನ್ನೋದಿಕ್ಕೆ ಸಿಕ್ಕ ವಸ್ತುನೆಲ್ಲ ಚೀಲದಲ್ಲಿ ತುಂಬಿಸ್ಕೊಂಡು ಓಡ್ತಾ ಇರ್ತಾರೆ. ಫ್ರೆಡ್ಡಿ ಅನ್ನೋ 16 ವರ್ಷದ ಹುಡುಗ 10 ವರ್ಷಕ್ಕೆ ಮೊದಲ ಕೊಲೆ ಮಾಡಿದ್ದ. ಏನ್ ಮಾಡ್ಲಿ, ಅಮ್ಮ ಒದ್ದಾಡ್ತಾ ಇದ್ಲು. ತಂಗಿ ಏನು ತಿಂದೆ 2 ದಿನ ಆಗಿತ್ತು. ಹೊರಗಡೆ ಒಬ್ಬ ಒಂದು ಚೀಲದಲ್ಲಿ ಬ್ರೆಡ್ ತಗೊಂಡು ಹೋಗ್ತಾ ಇದ್ದ. ಕೊಡು ಅಂತ ಎಷ್ಟು ಕೇಳಿದ್ರು ಅವನು ಕೊಡ್ಲೇ ಇಲ್ಲ. ಆಗ ಹತ್ತಿರದಲ್ಲೇ ಇದ್ದ ಕಬ್ಬಿಣದ ಸಲಾಕೆಯಿಂದ ಅವನನ್ನ ಹೊಡೆದ್ಬಿಟ್ಟೆ. ಅವನು ಸತ್ತೇ ಹೋದ. ನಂಗೆ ಗಾಬರಿ ಆಯ್ತು. ಆದ್ರೆ ಮತ್ತಾವತ್ತೂ ಆ ಥರ ಗಾಬರಿ ಆಗ್ಲಿಲ್ಲ. ಹಾಗೆ 7-8 ಜನರನ್ನ ಹೊಡೆದ್ಬಿಟ್ಟಿದ್ದೀನಿ ಅಂತ ಹೇಳ್ತಾನೆ ಆ ಚಿಕ್ಕ ಹುಡುಗ. ನೋಡಿ, ಹಸಿವು ಮನುಷ್ಯನನ್ನ ಮೃಗವನ್ನಾಗ್ಬಿಡ್ತು. ಹಸಿವೆ ಹಾಗೆ ಮಮತೆ ಕೂಡ ಅಸಾಧ್ಯವಾದ ಕೆಲಸಗಳನ್ನ ಸಾಧ್ಯವಾಗಿಸತ್ತೆ, ಸಾಧನೆಗಳನ್ನ ಮಾಡಿಸತ್ತೆ. ತನ್ನ ಮಮತೆಗೆ ಧಕ್ಕೆ ಬರತ್ತೆ ಅಂತ ಆದಾಗ ಅನ್ಯಾಯಗಳನ್ನು ಮಾಡಿಸತ್ತೆ. ಧೃತರಾಷ್ಟ್ರ ಮಾಡಿದ್ದು ಅದೇ ಅಲ್ವಾ? ತನ್ನ ಮಮತೆಯ ಕುಡಿಗಳನ್ನ ಕಾಪಾಡೋದಕ್ಕೆ ಹೆಣಗೋದ್ರಲ್ಲಿ ಧೃತರಾಷ್ಟ್ರನೇ ಕೊನೆಯವನು ಅಲ್ಲ ಬಿಡಿ. ಇವತ್ತಿಗೂ ಅಂತ ಅನೇಕ ಜನ ನಮ್ಮ ಸುತ್ತಮುತ್ತ ಇದ್ದಾರೆ. ಇಲ್ಲಿ DVJ ಅವರ ಮಾತು ಸಹ ಇದೇ ಆಗಿರೋದು. ಹಸಿವು ಮತ್ತೆ ಮಮತೆಗಳು ಮನುಷ್ಯನನ್ನ ಸಾಧನೆಯ ಶಿಖರಕ್ಕೆ ಏರಿಸಬಹುದು, ಇಲ್ವೇ ಕ್ರೌರ್ಯದ ಪ್ರಪಾತಕ್ಕೂ ಎಳೆದ್ಬಿಡ್ಬಹುದು. ಇವೆರಡೂ ಕಣ್ಣಿಗೆ ಕಾಣದೆ ಇರುವಂತಹ ಕೀಲುಗಳು ನೋಡಿ. ಅವು ಕಣ್ಣಿಗೆ ಕಾಣಿಸದೇ ಇದ್ರೂ ಸೃಷ್ಟಿಯಂತ್ರ ನಡೆಯೋದೇ ಈ ಕೀಲುಗಳಿಂದ. ಇವು ಕೋಟೆನ ಕಟ್ಟಿಸಬಹುದು, ಅಂದ್ರೆ ವ್ಯವಸ್ಥೆನ ಭದ್ರಪಡಿಸಬಹುದು. ಹಾಗೆ ತಾರೆಗಳನ್ನ ಕೀಳಿಸಬಲ್ಲವು, ಅಂದ್ರೆ ಇದ್ದ ಸ್ಥಿರವಾದ ತುಂಬಾ ಚಂದವಾಗಿರೋ ವ್ಯವಸ್ಥೆನ ಕಿತ್ತು ಹಾಕಿಬಿಡಬಹುದು. ಹೀಗೆ ಮಾಡೋ ಪ್ರಯತ್ನದಲ್ಲಿ ಅವು ಮನುಷ್ಯನನ್ನ ಸೊಟ್ಟಗೆ ಮಾಡಿಬಿಡತ್ತೆ, ಅಂದ್ರೆ ಅವನ ಸ್ವಭಾವವನ್ನೇ ಬದಲಿಸಿಬಿಡುತ್ತೆ. ಹಾಗಾಗಿ ಹಸಿವು ಮಮತೆ ಎರಡೂ ಎಷ್ಟರಲ್ಲಿದ್ರೆ ಅಷ್ಟೇ ಚಂದ. ಯಾವುದು ಮಿತಿ ಮೀರುತ್ತಲ್ವಾ, ಆಗ ಆಘಾತ ಕಾದಿದೆ ಅಂತಾನೆ ಅರ್ಥ. ಹಾಗಾಗಿ ನಾವು, ನಮ್ಮ ಮನಸ್ಸು, ನಮಗಿರೋ ಯಾವುದೇ ಹಸಿವಾಗಿರ್ಬೋದು, ನಮಗೆ ಯಾವುದರದ್ದೇ ಮೇಲೆ ಪ್ರೀತಿ ಮಮತೆ ಇದ್ದಿರಬಹುದು, ಅವೆಲ್ಲ ಇತಿಮಿತಿಯಲ್ಲೇ ಇಟ್ಟುಕೊಳ್ಳೋ ಪ್ರಯತ್ನ ಅಂತೂ ಮಾಡೋಣ ಅಂತ ಹೇಳ್ತಾ ಇನ್ನೊಂದು ಕಗ್ಗದೊಟ್ಟಿಗೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.
6: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
8: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
9: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
8: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
10: ಎಲ್ಲರಿಗೂ ನಮಸ್ಕಾರ. ಗಾದೆಗಳು ನಮ್ಮ ಜೀವನದ ಅನುಭವದ ಸಾರಗಳನ್ನ ತಿಳಿಸುತ್ತೆ. ನಮ್ಮ ಹಿರಿಯರು ಗಾದೆ ಮಾತುಗಳ ಮೂಲಕ ತಮ್ಮ ಅನುಭವವನ್ನ ಹೇಳ್ತಾ ಹೋಗಿದ್ರು. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತಿನಂತೆ ನಿತ್ಯ ಸತ್ಯವಾದಂತಹ ವಿಚಾರಗಳನ್ನ ತಿಳಿಸುತ್ತೆ ಅಂತಲೇ ಹೇಳ್ಬೋದು. ಅಂತ ಗಾದೆ ಮಾತುಗಳ ಕುರಿತು ಒಂದಷ್ಟು ಮಾಹಿತಿಯನ್ನ ತಿಳಿದುಕೊಳ್ಳೋಣ. ನಮ್ಮ ಜೊತೆಗೆ ಇವತ್ತು ಚೇತನ್ ಸಿ ರಾಯನಹಳ್ಳಿ ಅವರು ನಮ್ಮ ಜೊತೆಗಿದ್ದಾರೆ. ಇವರು ಗಾದೆ ಮಾತುಗಳ ಬಗ್ಗೆ ಹೇಳ್ತಾರೆ, ಕೇಳೋಣ.
11: ನುಡಿಗಿಂತ ನಡೆಲೇಸು, ಈ ಗಾದೆ ಹೇಳ್ತಕ್ಕಂಥದ್ದು ಮಾತಾಡೋದಕ್ಕಿಂತ ಕೆಲಸವನ್ನ ಮಾಡಿ ತೋರಿಸುವಂತ ಆಗುತ್ತೆ. ತಮ್ಮ ಬಗ್ಗೆ ತಾವೇ ಜಂಬ ಪಟ್ಕೊಳ್ತಕ್ಕಂಥ ಜನರು ಎಲ್ಲಾ ಕಡೆಗೂ ಸಿಗ್ತಾರೆ. ನಾನು ಹಾಗ್ ಮಾಡ್ತೀನಿ, ನಾನು ಹೀಗ್ ಮಾಡ್ತೀನಿ, ನಾನು ತುಂಬಾ ಒಳ್ಳೇನು, ನಾನ್ ಬಹಳ ಬುದ್ಧಿವಂತ ಅಂತೆಲ್ಲ ಅವ್ರ ಬಗ್ಗೆ ಅವರೇ ಹೇಳ್ಕೊಳ್ತಾರೆ. ಇಂಥ ವ್ಯರ್ಥ ಮಾತಿಗಿಂತ ಕೆಲಸ ಕಾರ್ಯಗಳನ್ನ ಮಾಡಿ ಅದ್ರಲ್ಲಿ ಉತ್ತಮರು ಅಂತ ಅನ್ನಿಸ್ಕೊಳ್ಳೋದು ಅದು ಬಹಳ ಲೇಸು. ವೃಥ ಜಂಬ ಪಟ್ಕೊಳ್ಳೋದ್ರ ಬದಲು ಯಾವ್ದಾದ್ರೂ ಕೆಲಸವನ್ನ ಮಾಡಿ ಅದರಲ್ಲಿ ಸಾಧಿಸಿ ತೋರಿಸೋದಿದೆಯಲ್ಲ ಅದು ಒಳ್ಳೇದು. ತಾನು ಜಾಣ, ತಾನು ಬುದ್ಧಿವಂತ ಅಂತ ತನ್ನನ್ನು ತಾನೇ ಹೊಗಳ್ಕೊಳ್ಳೋದು ತಪ್ಪೇನೂ ಅಲ್ಲ. ಆದರೆ ಅದಕ್ಕಿಂತಲೂ ಒಳ್ಳೆಯ ಕೆಲಸ ಕಾರ್ಯಗಳಿಂದ, ಒಳ್ಳೆಯ ನಡವಳಿಕೆಯಿಂದ ಆತ ಎಲ್ಲರ ಮೆಚ್ಚುಗೆ ಗಳಿಸ್ತಾನೆ, ಶ್ರೇಷ್ಠ ಅನ್ಸ್ಕೊಳ್ತಾನೆ. ಬರೀ ಮಾತಿಗಿಂತ ತಾನು ತನ್ನ ಗುಣ ನಡತೆಯಲ್ಲಿ ಶ್ರೇಷ್ಠ ಅನ್ಸ್ಕೊಳ್ಳೋದಿದೆಯಲ್ಲ ಅದು ಬಹಳ ಲೇಸು. ಹಾಗಾಗಿ ನುಡಿಗಿಂತ ನಡೆಲೇಸು ಅಂತಕ್ಕಂತಹ ಗಾದೆ ಮಾತು ಚಾಲ್ತಿಗೆ ಬಂದ್ರದ್ದು. ಈ ಗಾದೆ ಮಾತಿಗೆ ಸಂಬಂಧಪಟ್ಟಂಗೆ ಒಂದು ಸಣ್ಣ ಕಥೆಯನ್ನ ಹೇಳ್ತೇನೆ. ಸ್ವಾತಿ ಮತ್ತೆ ಪ್ರೀತಿ ಅಕ್ಕಪಕ್ಕದ ಮನೆಗಳಲ್ಲಿ ವಾಸಿಸ್ತಾ ಇದ್ರು. ಇಬ್ರು ಜೊತೆಯಾಗಿ ಶಾಲೆ ಹೋಗ್ತಾ ಇದ್ರು, ಒಂದೇ ತರಗತಿಲೇ ಓದ್ತಿದ್ರು, ಒಟ್ಟಿಗೆ ಊಟ ಕೂರ್ತಾ ಇದ್ರು, ಇಬ್ರು ಅನ್ಯೋನ್ಯವಾಗಿ ಇದ್ರು. ಅವ್ರ ಶಾಲೆಯಲ್ಲಿ ಪ್ರತಿ ವರ್ಷ ಕೂಡ ಈ ಶಾಲಾ ವಾರ್ಷಿಕೋತ್ಸವನ ಅದ್ಧೂರಿಯಾಗಿ ಆಚರಿಸ್ತಾ ಇದ್ರು. ಹಲವಾರು ಸ್ಪರ್ಧೆಗಳು ಇದ್ದೇ ಇರುತ್ತೆ, ಆ ಸ್ಪರ್ಧೆ ಈ ಸ್ಪರ್ಧೆ ಅಂತಂದೇಳಿ. ಎಂದಿನಂತೆ ಈ ವರ್ಷ ಕೂಡ ಈ ಸ್ವಾತಿ ಮತ್ತೆ ಪ್ರೀತಿ ಇಬ್ರು ಬಹಳಷ್ಟು ಸ್ಪರ್ಧೆಗಳಲ್ಲಿ ಭಾಗವಹಿಸ್ತಾ ಇದ್ರು. ಏನೇ ಆಗ್ಲಿ, ಈ ವರ್ಷ ಎಲ್ಲಾ ಸ್ಪರ್ಧೆಗಳಲ್ಲಿ ನನಗೆ ಬಹುಮಾನ ಬರೋದು, ನನಗೆ ಬಹುಮಾನ ಸಿಗೋದು ಖಂಡಿತ. ಓಟದಲ್ಲೂ ಅಷ್ಟೇ, ಪಾಠದಲ್ಲೂ ಅಷ್ಟೇ, ನಾನು ಬಹಳ ಬುದ್ಧಿವಂತೆ ಅಂತ ಸ್ವಾತಿ ಎಲ್ಲರ ಬಳಿಲೂ ಹೇಳ್ಕೊಳ್ತಾ ಇದ್ಲು. ತನ್ನ ಮನೆಯ ಸುತ್ತಮುತ್ತಲಿನ ಬೀದಿಗಳಲ್ಲೆಲ್ಲ ಸ್ವಾತಿ ಸುತ್ತಾಡಿದ್ಲು. ಆಟೋಟ ಸ್ಪರ್ಧೆಗಳಲ್ಲೂ, ಭಾಷಣ, ಸಂಗೀತ ಇತ್ಯಾದಿ ಸ್ಪರ್ಧೆಗಳಲ್ಲೂ ಕೂಡ ತನಗೇ ಬಹುಮಾನ ಸಿಗುತ್ತೆ ಅಂತ ಎಲ್ಲರ ಹತ್ರ ಹೇಳ್ಕೊಂಡು ತಿರುಗಾಡ್ಕೊಂಡೇ ಓಡಾಡ್ತಾ ಇದ್ಲು. ಮೇಡಮ್, ಈ ಬಾರಿ ನನಗೆ ಬಹುಮಾನ ಬಂದೇ ಬರುತ್ತೆ, ಗ್ಯಾರಂಟಿ ಅಂತ ತನ್ನ ಕ್ಲಾಸ್ ಟೀಚರ್ ಬಳಿಯಲ್ಲಿ ಕೂಡ ಹೇಳ್ಕೊಂಡಿದ್ಲು. ಹೌದಾ, ಆಗ್ಲಿ, ಒಳ್ಳೇದಾಗ್ಲಿ, ನೋಡೋಣ ಅಂತ ಟೀಚರ್ ಹೇಳಿದ್ರು. ಇತ್ತ ಪ್ರೀತಿ ಎಲ್ಲಾ ಸ್ಪರ್ಧೆಗಳಿಗೂ ತಯಾರಿ ನಡೆಸ್ತಾ ಇದ್ಲು. ದಿನನಿತ್ಯ ಸಂಜೆ ಹೊತ್ತು ಆಟದ ಮೈದಾನದಲ್ಲಿ ಕಾಲ ಕಳೀತಾ ಇದ್ಲು, ಆಟೋಟ ಸ್ಪರ್ಧೆಗಳಿಗೆ ಅಭ್ಯಾಸ ಮಾಡ್ತಾ ಇದ್ಲು, ಬೆಳಗ್ಗಿನ ಹೊತ್ತು ಹಾಡು ಭಾಷಣ ಇತ್ಯಾದಿಗಳಿಗೋಸ್ಕರ ಅಭ್ಯಾಸವನ್ನು ಮಾಡ್ತಾ ಇದ್ಲು. ಸ್ಪರ್ಧೆಗಳ ದಿನ ಇನ್ನೇನು ಬಂದೇ ಬಿಡ್ತು. ಸ್ವಾತಿ ಮತ್ತೆ ಪ್ರೀತಿ ಸೇರಿದಂತೆ ಬಹಳಷ್ಟು ಜನ ವಿದ್ಯಾರ್ಥಿಗಳು, ಮಕ್ಕಳು ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ರು. ಒಂದಿಷ್ಟು ದಿನಗಳ ನಂತರ ಎಲ್ಲಾ ಸ್ಪರ್ಧೆಗಳ ಫಲಿತಾಂಶವನ್ನು ಹೇಳಿಕ್ ಶುರು ಮಾಡಿದ್ರು. ಫಲಿತಾಂಶ ಬಂದಾಗ ಪ್ರೀತಿಗೆ ಬಹಳಷ್ಟು ಬಹುಮಾನಗಳು ಬಂದಿದ್ವು, ಆದ್ರೆ ಸ್ವಾತಿ ಒಂದೇ ಒಂದು ಬಹುಮಾನ ಕೂಡ ಬರಲಿಲ್ಲ. ಯಾಕೆ ಸ್ವಾತಿ, ನಿಂಗೆ ಬಹುಮಾನ ಬಂದಿಲ್ವಾ? ಬಹುಮಾನ ಬಂದೇ ಬರುತ್ತೆ ಅಂತ ಹೇಳ್ತಿದ್ದೆ ಅಂತ ಎಲ್ಲರೂ ಸ್ವಾತಿಯನ್ನು ಕೇಳ್ತಾನೆ ಇದ್ರು. ಸ್ವಾತಿ ಸಪ್ಗಾಗಿ, ಅವಳಿಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ನುಡಿಗಿಂತ ನಡೆಲೇಸು ಅನ್ನೋ ಗಾದೆ ಇದೆ, ಬರೀ ಮಾತಾಡೋದಕ್ಕಿಂತ ಸಾಧನೆ ಮಾಡಿ ತೋರಿಸೋದು ಒಳ್ಳೇದು. ನಾವು ಏನ್ ಹೇಳ್ತೇವೆ ಅನ್ನೋದಕ್ಕಿಂತ ನಾವು ಏನನ್ನ ಮಾಡಿ ತೋರಿಸ್ತೇವೆ ಅನ್ನೋದಿದೆಯಲ್ಲ ಅದು ಬಹಳ ಮುಖ್ಯವಾಗುತ್ತೆ. ಇನ್ ಮುಂದಾದ್ರೂ ಮಾತು ಕಡಿಮೆ ಮಾಡಿ ಕೆಲಸ ಹೆಚ್ಚು ಮಾಡು, ತಿಳಿತಾ ಅಂತೇಳಿ ಸ್ವಾತಿಯ ಟೀಚರ್ ಹೇಳಿದ್ರು. ಸ್ವಾತಿಗೆ ಟೀಚರ್ ಹೇಳಿದ ಮಾತು ಈಗ ಅರ್ಥ ಆಗಿತ್ತು. ಮಾತಿನಷ್ಟೇ ಕೆಲಸಕ್ಕೂ ಪ್ರಾಮುಖ್ಯತೆ ಕೊಡ್ಬೇಕು ಅನ್ನೋದನ್ನ ಅವಳು ಈಗ ಅರ್ಥ ಮಾಡ್ಕೊಂಡ್ಲು. ಬಹಳಷ್ಟು ಸಮಯ ಹೀಗೆ ಆಗುತ್ತಲ್ಲ, ನಾವು ಅದನ್ನ ಮಾಡ್ತೀವಿ, ಇದನ್ನ ಮಾಡ್ತೀವಿ, ಇದನ್ನ ಮಾಡ್ತೀವಿ, ಅದನ್ನ ಮಾಡ್ತೀವಿ ಅಂತ ಸಿಕ್ಕರ ಹತ್ರಲ್ಲೇ ಹೇಳ್ಕೊಳ್ತೀವಿ, ಜಂಬ ಕೊಚ್ಕೊಳ್ತೀವಿ. ಆದ್ರೆ ಕಡೆಯದಾಗಿ ನಾವು ಅದಕ್ಕೆ ಸರಿಯಾದ ರೀತಿಯ ಪ್ರಯತ್ನವನ್ನೇ ಮಾಡಲ್ಲ. ಪ್ರಯತ್ನವನ್ನೇ ಮಾಡದೆ ಫಲವನ್ನ ಪಡಲಿಕ್ಕೆ ಸಾಧ್ಯವೇ ಇಲ್ಲ. ಈ ಗಾದೆ ನಮಗೆ ಈ ವಿಷಯವನ್ನ ತಿಳಿಸುತ್ತೆ. ಹಂಗಾಗಿ ಕೆಲಸವನ್ನ ಮಾಡಿ ಅದರ ಮೂಲಕ ಮಾತಾಡೋಣ. ಅದಕ್ಕೆ ತುಂಬಾ ಚೆನ್ನಾಗಿ ಹೇಳ್ತಾ ಹೋಗ್ತಾರೆ, ಮಾತಾಡೋದೇ ಕೆಲಸ ಆಗ್ಬಾರ್ದು, ಕೆಲಸ ಮಾಡ್ತಿರಲ್ಲ ಆ ಕೆಲಸವೇ ಎಲ್ಲರ ಬಾಯಲ್ಲಿ ಕೂಡ ಮಾತಾಗ್ಬೇಕು ಅಂತೇಳಿ. ಆ ರೀತಿಯ ಕೆಲಸ ಕಾರ್ಯಗಳು ನಿಮ್ಮಿಂದ ಆಗಲಿ ಅಂತ ಹೇಳ್ತಾ ಈ ಗಾದೆಯ ಬಗ್ಗೆ ತಿಳಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಸಿಗೋಣ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.
10: ನುಡಿಗಿಂತ ನಡೆಲೇಸು ಎನ್ನುವಂತಹ ಗಾದೆ ಮಾತನ್ನ ತಿಳಿಸ್ಕೊಟ್ಟಂತಹ ಚೇತನ್ ಸಿ ರಾಯನಹಳ್ಳಿ ಅವರಿಗೆ ಧನ್ಯವಾದಗಳು. ನಂತರದಲ್ಲಿ ಎಂದಿನಂತೆ ರೇಡಿಯೋ ಕಾರ್ಯಕ್ರಮಗಳು ಮುಂದುವರಿಯುತ್ತದೆ. ನಮಸ್ಕಾರ.
12: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
9: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
12: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
13: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
5: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ. ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ ಸವಳಂಗ ರಸ್ತೆ ಶಿವಮೊಗ್ಗ. ಸಂಪರ್ಕಿಸಿ 0818125880883. ಸಂಖ್ಯೆ ಮತ್ತೊಮ್ಮೆ 0818235808083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
14: ಈಗ ನೀವು ಕೇಳಲಿದ್ದೀರಿ ಮಕ್ಕಳಿಗಾಗಿ ಪೊನ್ನಜ್ಜಿಯ ಕಥೆಗಳು. ಪೊನ್ನಜ್ಜಿಯಾಗಿ ಉಷಾ ನಟೇಶ್ ಕಾಸರವಳ್ಳಿ ನಿರೂಪಣೆ ಮಾಡಲಿದ್ದಾರೆ. ಇದರಲ್ಲಿ ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಯುಕ್ತ, ಐಶಿತಾ ಪಾಲ್ಗೊಳ್ಳಲಿದ್ದಾರೆ. ಮಕ್ಕಳೇ, ನಿಮಗಾಗಿ ಈ ಕಥಾ ಮಾಲಿಕೆ.
15: ಪೊನ್ನಜ್ಜಿ ಪೊನ್ನಜ್ಜಿ, ನಾವೆಲ್ಲ ಕಾಶಿಗೋಗ್ ಬಂದ್ವಿ,
16: ಅಲ್ಲಿ ಶಿವನ ಮಹಾ ದರ್ಶನ ಮಾಡಿದ್ವಿ.
17: ಓಹೋ, ನೀವೆಲ್ಲ ಕಾಶಿಗೆ ಹೋಗಿದ್ರಾ? ಅಲ್ಲಿ ಹೋಗಿ ಪುಣ್ಯ ಕಟ್ಕೊಂಡು ಬಂದ್ರಿ ಅಂತಾಯ್ತು.
16: ಹ್ಮ್, ಅಲ್ಲಿ ಗಂಗಾ ಸ್ನಾನನೂ ಮಾಡಿದ್ವಿ.
18: ಗಂಗಾ ಸ್ನಾನ ಮಾಡಿ ನಮ್ಮ ಪಾಪ ಕಳ್ಕೊಂಡ್ವಿ ಅಂತ ನಮ್ಮ ಅಪ್ಪ ಅಮ್ಮ ಹೇಳ್ತಿದ್ರು.
19: ನಾವೆಲ್ಲ ಈಗ ಪುಣ್ಯವಂತರು.
17: ಕಾಶಿ ವಿಶ್ವನಾಥನ ಬಗ್ಗೆ, ಗಂಗಾ ಸ್ನಾನದ ಬಗ್ಗೆ ನಿಮ್ಮ ಭಕ್ತಿ ವಿಶ್ವಾಸವನ್ನ ಮೆಚ್ಚಲೇಬೇಕು. ಆದ್ರೆ
19: ಏನು,
17: ಆದ್ರೆ ಮಾಡೋ ಪಾಪಗಳನ್ನ ಮಾಡ್ತಾ ಇದ್ದು ಗಂಗಾ ಸ್ನಾನ ಮಾಡಿ ಆ ಪಾಪಗಳನ್ನ ಕಳ್ಕೊಂಡ್ವಿ ಅನ್ನೋದು ಸರಿಯಲ್ಲ ಮಕ್ಕಳೇ.
19: ಮತ್ತೆ ನಮಗೆ ಪುಣ್ಯ ಬರ್ಲಿಲ್ವಾ?
17: ಬುದ್ಧ ಮಕ್ಕಳು, ಸ್ವಲ್ಪ ಮಟ್ಟಿಗೆ ಗಂಗಾ ಸ್ನಾನದಿಂದ ಪುನೀತರಾಗ್ತಿವೇನೋ ನಿಜ. ಆದ್ರೆ ಇರಿ ಇರಿ, ರಯಿದಾಸನ್ ಕತೆ ಹೇಳ್ತೀನಿ, ಆಮೇಲೆ ಇದ್ರ ಬಗ್ಗೆ ಮಾತಾಡೋಣ. ಕಾಶಿಯಲ್ಲಿ ರಯಿದಾಸ ಅನ್ನೋ ಒಬ್ಬ ಭಕ್ತನಿದ್ದ. ವೃತ್ತಿಯಲ್ಲಿ ಆತ ಚಮ್ಮಾರ. ತನ್ನನ್ನು ತನ್ನ ಕೆಲಸದಲ್ಲಿ ತೊಡಗಿಸಿಕೊಂಡಾಗ ಕೂಡ ಆತ ದೇವರ ನಾಮವನ್ನು ಮನಸ್ಸಿನಲ್ಲಿ ಸದಾ ಜಪಿಸುತ್ತಲೇ ಇರ್ತಿದ್ದ. ಆತನ ಭಕ್ತಿಯ ಪರಾಕಾಷ್ಠತೆ ಕಾಶಿಯ ನಾಲ್ಕೂ ದಿಕ್ಕಿನಲ್ಲಿ ಪ್ರಸಿದ್ಧವಾಗಿತ್ತು. ಒಂದ್ಸಲ ಒಬ್ಬ ಪಂಡಿತ ಭಕ್ತ ರಯಿದಾಸನನ್ನ ಭೇಟಿಯಾಗಬೇಕು ಅಂತ ಬರ್ತಾನೆ. ಭಕ್ತ ಶಿರೋಮಣಿ ರಯಿದಾಸನ ದರ್ಶನವನ್ನ ಪಡೆದು ತಾನು ಧನ್ಯನಾಗಬೇಕು ಅಂತ ಆತ ಇಚ್ಛಿಸ್ತಾನೆ. ಚರ್ಮದ ತೊಗಲನ್ನ ಹದ ಮಾಡ್ತಾ ದೇವರ ಸಂಕೀರ್ತನೆಯಲ್ಲಿ ತಲ್ಲೀನನಾದ ರಯಿದಾಸನನ್ನ ಆತ ಕಂಡ. ಈ ದೃಶ್ಯ ಕಂಡ ಪಂಡಿತನ ಮನಸ್ಸು ಭಕ್ತಿ ಭಾವದಿಂದ ತುಂಬಿಬಿಡುತ್ತೆ. ಎಂಥ ಭಕ್ತನೀತ ಅಂತ ಆತ ವಿನಮ್ರನಾಗಿ ರಯಿದಾಸನಿಗೆ ನಮಸ್ಕರಿಸ್ತಾನೆ. ಇಬ್ಬರು ಕುಶಲೋಪರಿಯಾಗಿ ಮಾತನಾಡ್ತಾರೆ. ಆಗ ಪಂಡಿತ ಮಾತಿನ ಮಧ್ಯೆ ಕೇಳ್ತಾನೆ, ಸಂತ್ರೆ, ನೀವೆಷ್ಟು ಪುಣ್ಯವಂತರು, ಕಾಶಿಯಲ್ಲೇ ನಿಮ್ಮ ವಾಸ, ಪಾಪನಾಶಿನಿ ಗಂಗೆಯ ತಟದಲ್ಲೇ ನಿಮ್ಮ ಬಿಡಾರ, ಹಾಗಾಗಿ ಗಂಗೆಯಲ್ಲಿ ಪವಿತ್ರ ಸ್ನಾನವನ್ನು ಮಾಡುವ ಅವಕಾಶ ನೀವು ಬಯಸಿದಾಗ ಸುಲಭವಾಗಿ ನಿಮಗೆ ಸಿಗುತ್ತೆ. ನೀವೆಷ್ಟು ಬಾರಿ ಗಂಗಾ ಸ್ನಾನ ಮಾಡಿದ್ದೀರಿ ಅಂತ ಪ್ರಶ್ನೆ ಮಾಡ್ದ. ಚಮ್ಮಾರ ಸಂತ ರಯಿದಾಸ ಶಾಂತವಾಗಿ ಹೇಳ್ದ, ಮಹೋತ್ತಮರೇ, ನಾನು ಇದುವರೆಗೆ ಗಂಗೆಯಲ್ಲಿ ಮಿಂದಿಲ್ಲ, ಗಂಗಾ ಸ್ನಾನವನ್ನೇ ಮಾಡಿಲ್ಲ ಅಂತಂದ. ರಯಿದಾಸನ ಮಾತನ್ನು ಜೀರ್ಣಿಸ್ಕೊಳ್ಳೋಕ್ಕೆ ಆ ಪಂಡಿತನಿಗೆ ಆಗಲೇ ಇಲ್ಲ. ಇದೆಂಥ ವಿಡಂಬನೆ, ತಮ್ಮ ಜೀವಿತದಲ್ಲಿ ಒಂದ್ಸಲನಾದರೂ ಗಂಗೆಯಲ್ಲಿ ಮುಳುಗಿ ತಮ್ಮ ಪಾಪವನ್ನು ತೊಳೆದುಕೊಳ್ಬೇಕು ಅಂತ ಜನಸಾಮಾನ್ಯರು ಬಯಸ್ತಾರೆ. ಕಾಶಿಯಲ್ಲೇ ಇದ್ದು ದಿನ ಗಂಗಾ ಸ್ನಾನ ಮಾಡುವ ಅವಕಾಶ ಇದ್ದರೂ ಕೂಡ ಈ ರಯಿದಾಸ ತಾನು ಇದುವರೆಗೆ ಗಂಗಾ ಸ್ನಾನವನ್ನು ಮಾಡೇ ಇಲ್ಲ ಅಂತ ಹೇಳ್ತಾ ಇದ್ದಾನಲ್ಲ, ಇವನೆಂಥ ಭಕ್ತ, ಯಾರೋ ಹೇಳಿದ್ರು ಅಂತ ನಾನು ಎದ್ದು ಬಿದ್ದು ಇವನ ದರ್ಶನ ಲಾಭಕ್ಕಾಗಿ ಕಾತರಿಸ್ಬಿಟ್ಟೆ, ನಾನು ತಪ್ಪು ಮಾಡಿಬಿಟ್ಟೆ ಅಂತ ಪರಿತಪಿಸ್ತಾನೆ ಆ ಪಂಡಿತ. ಸ್ವಾಮಿ, ನಿಮ್ಮನ್ನು ಮಹಾಸಂತ ಅಂತ ತಿಳ್ಕೊಂಡು ನಿಮ್ಮ ಆಶೀರ್ವಾದ ಪಡೆಯೋಕ್ಕೆ ಬಂದೆ, ಆದರೆ ನೀವು ಇಲ್ಲೇ ಇದ್ದು ಗಂಗಾ ಸ್ನಾನ ಮಾಡದಂತಹ ನಾಸ್ತಿಕರಾಗಿದ್ದೀರಿ. ನಿಮ್ಮ ದರ್ಶನದಿಂದ ನನಗೆ ಪುಣ್ಯ ಅಲ್ಲ ಪಾಪ ಅಂಟ್ಕೊಂಡ್ಬಿಡ್ತು. ನಾನೀಗಲೇ ಗಂಗೆಯಲ್ಲಿ ಮಿಂದು ನನ್ನ ಈ ಪಾಪನ ತೊಳ್ಕೊಳಕ್ಕೆ ಹೋಗ್ತೀನಿ. ಛೆ, ಎಂತಹ ಅನರ್ಥವಾಗ್ಬಿಡ್ತು ಅಂತ ತಿರಸ್ಕಾರ ಸಿಟ್ಟಿನಿಂದ ದಪ ದಪ ಅಂತ ಹೆಜ್ಜೆ ಹಾಕ್ತಾ ಜೊಟ್ಟನ್ನು ಕುಣಿಸ್ತಾ ಹೊರಗೆ ನಡೀತಾನೆ.
20: ಆಗ ರವಿದಾಸ ಪಂಡಿತನನ್ನು ಕೂಗಿ ಕರೆದು, ಮಹನೀಯರೇ ನಿಲ್ಲಿ ನಿಲ್ಲಿ ಸ್ವಲ್ಪ, ಹೇಗೂ ಗಂಗಾ ಸ್ನಾನಕ್ಕೆ ಅಂತ ಹೋಗ್ತಾ ಇದ್ದೀರಾ, ನನ್ನ ಕೆಲಸ ಒಂದನ್ನು ಮಾಡಿಬಿಡಿ, ಇಕ್ಕೊಳ್ಳಿ ಈ ಅಡಿಕೆಯನ್ನು ನನ್ನ ಕಾಣಿಕೆಯಾಗಿ ಗಂಗಾ ಮಾತೆಗೆ ಕೊಟ್ಬಿಡಿ ಅಂತ ಅಡಿಕೆ ಒಂದನ್ನು ಪಂಡಿತನಿಗೆ ಕೊಡೋಕ್ಕೆ ಹೋಗ್ತಾನೆ. ಪಂಡಿತ ನೋಡ್ದ, ಗಂಗೆಗೆ ಅಡಿಕೆಯ ಕಾಣಿಕೆ, ಇವನಿಗೆ ತಲೆ ಕೆಟ್ಟಿದೆ. ಅಘನಾಶಿನಿ ಗಂಗೆಗೆ ಇಂತಹ ಕ್ಷುಲ್ಲಕ ವಸ್ತುವಿನ ಉಡುಗೊರೆ, ಶುದ್ಧ ಅನಾಗರಿಕ ಈತ. ಆದರೆ ನನಗೇನಂತೆ, ಅವನ ಪಾಪ ಅವನನ್ನೇ ತಿನ್ನತ್ತೆ. ಗಂಗೆಗೆ ಕಾಣಿಕೆ ಕೊಡೋಷ್ಟಾದರೂ ಶ್ರದ್ಧೆ ತೋರಿಸಿದ್ನಲ್ಲ, ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳಿ ನಾನ್ಯಾಕೆ ಪಾಪ ಕಟ್ಕೊಳ್ಳಿ ಅಂತ ರವಿದಾಸನಿಂದ ಅಡಿಕೆಯನ್ನು ತಗೊಂಡು ತಿರುಗಿ ನೋಡಿದೆ. ಬರ್ಬರಾಂತ ಗಂಗಾ ನದಿಯತ್ತ ಹೊರಟ. ಗಂಗೆಯಲ್ಲಿ ಮುಳುಗಿ ಸ್ನಾನ ಮಾಡಿದ ಮೇಲೆ ಪಂಡಿತನಿಗೆ ನಿರಾಳವಾಯಿತು. ಅಬ್ಬ, ಆ ನಾಸ್ತಿಕನ ಮುಖ ನೋಡಿದ ಪಾಪ ಕಳೀತು ಅಂತ ನೆಮ್ಮದಿಯ ಉಸಿರನ್ನು ಬಿಟ್ಟ. ಆಗ ಅವನಿಗೆ ಅಡಿಕೆ ನೆನಪಾಗುತ್ತೆ, ಸರಿ ಅದನ್ನು ಗಂಗೆಗೆ ಅರ್ಪಿಸಿಬಿಟ್ರೆ ನನ್ನ ಮತ್ತು ರವಿದಾಸನ ಸಂಬಂಧ ಮೂದ ಹಾಗೆ ಅಂತ ಅಂದ್ಕೊಳ್ತಾ ರೊಯ್ ಅಂತ ಅಡಿಕೆಯನ್ನು ನದಿಗೆ ತೂರಿ ಒಗಿತಾನೆ. ಆಗ ಆಶ್ಚರ್ಯ ಒಂದು ನಡೆಯುತ್ತೆ.
16: ಆಶ್ಚರ್ಯ? ಏನು ಆಶ್ಚರ್ಯ?
21: ಕತೆ ಹೊಸ ಟ್ವಿಸ್ಟ್ ತಗೋತಾ ಇದೆ ಅಜ್ಜಿ, ನೀನು ಕತೆ ಮುಂದುವರಿಸು.
20: ಹೌದಲ್ವಾ? ಹ್ಮ್, ಕೇಳಿ. ನದಿಯಿಂದ ಕೈಯೊಂದು ಮೇಲಕ್ಕೆ ಬರುತ್ತೆ, ಮತ್ತೆ ಆತನಿಂದ ಅಡಿಕೆಯನ್ನ ತಾನೇ ಪಡ್ಕೊಳ್ಳುತ್ತೆ. ಪಂಡಿತ ತಬ್ಬಿಬ್ಬಾದ, ಏನಾಗ್ತಿದೆ ಇಲ್ಲಿ? ಇದು ಗಂಗಾ ಮಾತೆಯ ಕೈಯಲ್ವೇ? ಆ ಪಾಪಿ ರವಿದಾಸನ ಯಕಶ್ಚಿತ್ ಕಾಣಿಕೆಯನ್ನು ಪಡೆಯೋಕೆ ಸ್ವತಃ ಗಂಗೆ ತನ್ನ ಕೈಯನ್ನು ಎತ್ತುತ್ತಾ ಇದ್ದಾಳಲ್ಲ ಅಂತ ಆತ ಆಶ್ಚರ್ಯ ಪಡ್ತಾ ನಿಂತಿರಬೇಕಾದ್ರೆ ಅದೇ ಗಂಗೆಯ ಇನ್ನೊಂದು ಕೈ ಕೂಡ ಮೇಲಕ್ಕೆ ಏಳತ್ತೆ. ಆ ಶರೀರವಾಣಿಯೊಂದು ಆಗಸದಲ್ಲಿ ಮೊಳಗುತ್ತೆ. ಎಲೈ ಪಂಡಿತನೇ, ರವಿದಾಸ ನೀಡಿದ ಕಾಣಿಕೆಗೆ ಬದಲಾಗಿ ನಾನು ಈ ಕಲಾತ್ಮಕ ಕಂಕಣವನ್ನು ಉಡುಗೊರೆಯಾಗಿ ಅವನಿಗೆ ನೀಡುತ್ತಿದ್ದೇನೆ, ಇದನ್ನು ಆತನಿಗೆ ತಲುಪಿಸಿಬಿಡು ಅಂತ ಹೇಳುತ್ತೆ. ಪಂಡಿತನಿಗೆ ಏನೂ ಅರ್ಥವಾಗೋದಿಲ್ಲ, ಗಂಗೆ ಆ ನಾಸ್ತಿಕನಿಗೆ ಇಂತಹ ಉಡುಗೊರೆಯನ್ನು ಕೊಡೋದೆ? ಅದರಲ್ಲೂ ಒಂದ್ಸಲ ಕೂಡ ಗಂಗೆಯಲ್ಲಿ ಸ್ನಾನ ಮಾಡದ ಆ ಭಕ್ತ ಹೀನನಿಗೆ ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ಅವನ ದೃಷ್ಟಿ ಕೈಯಲ್ಲಿದ್ದ ಕಡಗದತ್ತ ಹೋಗುತ್ತೆ. ಅದೊಂದು ಮುತ್ತು ರತ್ನ ವಜ್ರ ವೈಡೂರ್ಯಗಳಿಂದ ಕೆತ್ತಿದ ಅಮೂಲ್ಯವಾದ ಬಳೆಯಾಗಿತ್ತು. ಅದರ ಕೈ ಕೆಲಸ ಬಹಳ ಅದ್ಭುತವಾಗಿತ್ತು. ಪಳ ಪಳಿಸ್ತಾ ಇದ್ದ ಆ ಕಡಗ ಅವನನ್ನು ಆಕರ್ಷಿಸುತ್ತೆ. ಈ ಕಡಗವನ್ನು ಆ ಚಮ್ಮಾರನಿಗೆ ಕೊಡೋದೆ? ಎಲ್ಲವನ್ನು ಬಿಟ್ಟ ಅವನಿಗೆ ಯಾಕೆ ಬೇಕು ಈ ಕಡಗ? ಈ ಕಡಗವನ್ನು ಕಾಶಿರಾಜನಿಗೆ ಕೊಟ್ಟರೆ ತನಗೆ ಭರ್ಜರಿ ಉಡುಗೊರೆ ಸಿಗುತ್ತೆ. ಹೇಗೂ ರವಿದಾಸನಿಗೆ ಗಂಗೆ ಅವನಿಗಾಗಿ ಈ ಅಪೂರ್ವ ಬಳೆಯನ್ನು ಕೊಟ್ಟಿದ್ದು ಗೊತ್ತಿಲ್ವಲ್ಲ ಅಂತನ್ಕೊಂಡು ಕಡಗವನ್ನು ತಗೊಂಡು ಕಾಶಿರಾಜನ ಹತ್ರ ಬರ್ತಾನೆ. ಅಲ್ಲಿ ಅವನಿಗೆ ಅದನ್ನು ಉಡುಗೊರೆಯಾಗಿ ಕೊಡ್ತಾನೆ. ಅರಸ ಕಡಗವನ್ನು ಕುತೂಹಲದಿಂದ ನೋಡ್ತಾ ಇರಬೇಕಾದ್ರೆ ಅವನ ಪಕ್ಕ ಕೂತಿದ್ಲಲ್ಲ ರಾಣಿ, ಅವಳು ಆ ಕಡಗದ ವಿಶೇಷ ಸೊಬಗಿನಿಂದ ಆಕರ್ಷಿತಳಾಗಿ ಅದನ್ನು ರಾಜನ ಕೈಯಿಂದ ಪಕ್ಕಂತ ಕಿತ್ಕೋತಾಳೆ. ಅದರ ಸೌಂದರ್ಯಕ್ಕೆ ಮಾರು ಹೋದ ಅವಳು ರಾಜನ ಹತ್ರ, ನನಗೆ ಇಂತಹದ್ದೇ ಇನ್ನೊಂದು ಕಡಗ ಬೇಕು, ಆಗ ನನ್ನ ಎರಡೂ ಕೈಯ ಶೋಭೆ ಹೆಚ್ಚುತ್ತೆ ಅಂತಂದ್ಲು. ಮಹಾರಾಣಿಯ ಅಪೇಕ್ಷೆಯನ್ನು ರಾಜ ಹೇಗೆ ತಳ್ಳಿ ಹಾಕ್ತಾನೆ? ಅವನು ಪಂಡಿತನ ಹತ್ರ, ನೋಡಪ್ಪ ಎಲ್ಲಿಂದ ತಂದೆ ಈ ಕಡಗವನ್ನ ಅಂತ ಕೇಳ್ತಾನೆ.
16: ಈಗ ಪಂಡಿತ ಸಿಕ್ಬಿದ್ದ, ಅವನು ರಾಜನಿಗೆ ಏನು ಉತ್ತರ ಕೊಟ್ಟ?
20: ರಾಜನ ಮಾತನ್ನು ಕೇಳಿ ಪಂಡಿತ ತಬ್ಬಿಬ್ಬಾಗ್ತಾನೆ. ಈಗ ಏನು ಮಾಡಲಿ ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ಭೂಮಿಯಲ್ಲಿ ತನಗೆ ಅದು ಸಿಕ್ತು ಅಂತ ಪಟ್ ಅಂತ ಒಂದು ಸುಳ್ಳು ಹೇಳ್ತಾನೆ. ರಾಜ ಪಂಡಿತರೇ, ಈಗಲೇ ಹೋಗಿ ಅದೇ ಸ್ಥಳದಲ್ಲಿ ಹುಡುಕಿ ಇನ್ನೊಂದು ಬಳೆನ ತನ್ನಿ, ಒಂದಿದ್ಮೇಲೆ ಜೊತೆಯಾಗಿ ಇನ್ನೊಂದು ಬಳೆ ಅಲ್ಲಿ ಇರಲೇಬೇಕಲ್ಲ, ತಡ ಮಾಡಬೇಡಿ, ನಾಳೆ ಸಂಜೆ ಒಳಗೆ ಅದನ್ನು ತಂದು ಕೊಟ್ಬಿಡಿ. ಇದು ರಾಣಿಯ ಅಪೇಕ್ಷೆ, ಹಾಗಾಗಿ ನಾನು ಆದೇಶವನ್ನು ನೀಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟ. ಈಗ ಪಂಡಿತನಿಗೆ ದಿಗ್ಲಾಯ್ತು. ಎಲ್ಲಿಂದ ತರಲಿ ಇನ್ನೊಂದು ಖಡ್ಗವನ್ನು? ಏನೋ ಮಾಡಕ್ಕೆ ಹೋಗಿ ಏನೋ ಆಗ್ಬಿಡ್ತಲ್ಲ, ರಾಜಾಜ್ಞೆಯನ್ನು ಮೀರ್ಲಿಕ್ಕುಂಟೆ ಅಂತ ಆತ ತತ್ತರಿಸಿ ಹೋಗ್ತಾನೆ. ಬಹಳವಾಗಿ ಯೋಚನೆ ಮಾಡಿದ್ಮೇಲೆ ಅವನಿಗೆ ರೈದಾಸನೇ ಇದಕ್ಕೊಂದು ಪರಿಹಾರವನ್ನು ಸೂಚಿಸಬಲ್ಲ ಅಂತ ಅನಿಸುತ್ತೆ. ಆತ ಕೂಡಲೇ ರೈದಾಸನ ಹತ್ರ ಹುಡೋಡಿ ಬಂದ. ಅವನ ಕಾಲಿಗೆ ಅಡ್ಡ ಬಿದ್ದು ನಡೆದ ಕಥೆನೆಲ್ಲ ಹೇಳ್ತಾನೆ. ರೈದಾಸ್ರೆ, ನನ್ನಿಂದ ತಪ್ಪಾಗಿ ಹೋಗಿದೆ, ನೀವೇ ನಂಗೊಂದು ದಾರಿ ತೋರಿ ಕಾಪಾಡಬೇಕು ಅಂತ ಗೋಳಿಟ್ಟ. ರೈದಾಸ ಪಂಡಿತನನ್ನು ಸಂತೈಸ್ತಾ, ಇಷ್ಟೇ ತಾನೆ, ನಾನು ನಿಮ್ಮ ಕಷ್ಟವನ್ನು ಪರಿಹರಿಸ್ತೀನಿ ಅಂತಂದ. ಆತ ಚರ್ಮವನ್ನು ಹದಗಳಿಸೋಕೆ ಬಳಸುವ ನೀರಿನ ತೊಟ್ಟಿಯಲ್ಲಿ ಕೈ ಹಾಕಿ ತಡ್ಕಾಡಿ ಗಂಗೆ ನೀಡಿದ ಕಡಗದ ಪಡಿ ಅಚ್ಚಿನ ಹಾಗೆ ಇದ್ದ ಇನ್ನೊಂದು ಕಡಗವನ್ನು ಹೊರಗೆ ತೆಗಿತಾನೆ. ಅದನ್ನು ಪಂಡಿತನಿಗೆ ಕೊಟ್ಟು, ಆ ಕಡ್ಗ ಹೀಗೆ ಇತ್ತಲ್ವೇ ಅಂತಂದ. ಪಂಡಿತ ಈ ಚಮತ್ಕಾರವನ್ನು ಕಂಡು ಮೂಕ್ನಾಗ್ಬಿಡ್ತಾನೆ. ಅವನ ಕಣ್ಣಿಂದ ಅವಿರಿತವಾಗಿ ಅಶ್ರುಧಾರೆ ಹರಿತಾ ಇತ್ತು. ಆತ, ರೈದಾಸ್ರೆ, ಈ ಪಾಮರನನ್ನು ಕ್ಷಮಿಸಿಬಿಡಿ, ಇದೆಲ್ಲ ಹೇಗಾಯಿತು ಅಂತ ನನಗೆ ತಿಳಿಸಿ, ಈ ಮೂಢನ ಬುದ್ಧಿಗೆ ಇವೆಲ್ಲ ನಿಲುಕುವಂಥದ್ದಲ್ಲ ಅಂತ ಬೇಡ್ದ. ರೈದಾಸರು, ಪಂಡಿತರೇ, ಇದರಲ್ಲಿ ಪವಾಡವೇನೂ ಇಲ್ಲ, ನಮ್ಮ ಮನಸ್ಸು ಪರಿಶುದ್ಧವಾಗಿದ್ದರೆ ನಾವು ಇಟ್ಟ ನೀರೇ ಪವಿತ್ರ ಗಂಗೆ ಆಗುತ್ತೆ. ನಮ್ಮ ಭಕ್ತಿ ಗಂಗೆಯಲ್ಲಿ ಮಿಂದು ಬಂದರೆ ಮಾತ್ರ ಫಲಿಸೋದಲ್ಲ, ಗಂಗೆಯ ಸ್ನಾನದಿಂದ ನಾವು ಬಾಹ್ಯವಾಗಿ ನಮ್ಮ ಶರೀರವನ್ನು ಶುದ್ಧೀಕರಿಸಿಕೊಳ್ತೇವೆ, ಆದರೆ ಅಂತರಂಗ ಮಾತ್ರ ಅಶುದ್ಧವಾಗಿ ಉಳಿದು ಬಿಡುತ್ತೆ. ಇವೆರಡೂ ಒಟ್ಟಿಗೆ ಆದಾಗ ಮಾತ್ರ ಗಂಗಾ ಸ್ನಾನಕ್ಕೆ ಒಂದು ಅರ್ಥ ಬರುತ್ತೆ. ಶುದ್ಧ ಅಂತಃಕರಣ, ಪ್ರಾಂಜಲ ಮನಸ್ಸು ನಮ್ಮದಾದಲ್ಲಿ ಗಂಗೆನೇ ನಮ್ಮ ಹತ್ರ ಬಂದು ನಮಗೆ ಬೇಕಾದದ್ದನ್ನು ಕೊಡ್ತಾಳೆ ಅಂತಂದ. ಪಂಡಿತ ರೈದಾಸನನ್ನು ಮತ್ತೊಮ್ಮೆ ನಮಿಸಿ ಕ್ಷಮಾಪಣೆಯನ್ನು ಕೇಳ್ಕೊಳ್ತಾನೆ.
18: ಪೊನ್ನಜ್ಜಿ, ಈಗ ತಿಳಿತು ನೀನು ಯಾಕೆ ಗಂಗಾ ಸ್ನಾನದ ಬಗ್ಗೆ ಹಾಗೆ ಹೇಳ್ದೆ ಅಂತ.
21: ನಮ್ಮಲ್ಲಿ ಭಾವ ಶುದ್ಧಿ ಇರಬೇಕು.
0: ಶುದ್ಧ ಚಿತ್ತವಿದ್ರೆ ಹೊರಗಿನ ಆಡಂಬರದ ಪೂಜೆಯ ಅಗತ್ಯವಿಲ್ಲ.
20: ಹೌದಲ್ವಾ? ನೀವೆಲ್ಲ ನನ್ನ ಬಂಗಾರ ತುಂಡುಗಳು.
19: ಅಯ್ಯೋ ಬೇಡ ಬೇಡ ಪೊನ್ನಜ್ಜಿ,
3: ನಾವು ಬಂಗಾರ ತುಂಡಾದ್ರೆ
19: ಬಂಗಾರನ ಕಳ್ಳರು ಕದೀತಾರೆ,
3: ಅಪ್ಪ ಅಮ್ಮ ಆಮೇಲೆ ನಿಮ್ಮನೆ ಬೈತಾರೆ.
20: ಊಹೂ, ಹಾಗಾಗಲ್ಲ. ಈ ಬಂಗಾರದ ತುಂಡುಗಳನ್ನು ಪೊನ್ನಜ್ಜಿ ಅನ್ನೋ ಕಳ್ಳಿ ಮಾತ್ರ ಕದಿಯೋಕೆ ಸಾಧ್ಯ, ಬೇರೆಯವರು ಮುಟ್ಟಲ್ಲ. ಹ್ಞೂ.
14: ಇದುವರೆಗೂ ಪೊನ್ನಜ್ಜಿಯ ಕಥೆಯನ್ನು ಕೇಳಿದಿರಿ. ಪೊನ್ನಜ್ಜಿಯ ಕಥೆಗಳನ್ನು ನಡೆಸಿಕೊಟ್ಟಂತಹ ಉಷಾ ನಟೇಶ್ ಕಾಸರವಳ್ಳಿ, ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಐಶಿತಾ, ಯುಕ್ತ ಇವರಿಗೆ ಧನ್ಯವಾದಗಳು.
6: ಇದರೊಂದಿಗೆ ಬೆರಗು ಕಾರ್ಯಕ್ರಮ ಮುಕ್ತಾಯವಾಗುತ್ತಿದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
22: ಹೆಂಗಮ್ಮ ಮಲ್ಗೆ ಮಾರು, ಹೂವು ತಗೊಳಕ್ ಮೊದ್ಲು ಬ್ಯಾಗ್ ಐತ ನಿಂತವ?
23: ಇದೇನೆ ಹೊಸ್ತ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ.
22: ಇನ್ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ್ಕ, ಪ್ಲಾಸ್ಟಿಕ್ ಕವರ್ ನಾಗೆ ಹೂವು ಹಣ ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು. ಇಲ್ಲ, ಈ ಬಟ್ಟೆ ಬ್ಯಾಗ್ ತಗೊಳ್ಳಿ, 10 ರೂಪಾಯಿ. ಬಿರ್ಬರ್ನ ಹೇಳಿ ಅಕ್ಕ, ಏನ್ ಮಾಡ್ಲಿ?
24: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.
25: ಅಮ್ಮಾ, ನೀರು ನೀರು!
4: ನಮ್ ಫ್ಯಾಕ್ಟರಿ ಮುಚ್ಚ ಕಾರಣನೇ ಈ ನೀರಿನ ಸಮಸ್ಯೆ.
26: ರೀ ನೋಡ್ರಿ, 4 ದಿವಸದಿಂದ ನೀರ್ ಬಂದಿಲ್ಲ, ಬಟ್ಟೆ ವಾಶ್ ಆಗಿಲ್ಲ. ಇರೋ ಬಟ್ಟೆನೆ ಅಡ್ಜಸ್ಟ್ ಮಾಡ್ಕೋಬೇಕು, ಗೊತ್ತಾಯ್ತಾ?
27: ಇದುವರೆಗೂ ಮುಖ್ಯಾಂಶಗಳನ್ನು ಕೇಳಿದಿರಿ, ಈಗ ವಿವರಗಳು. ಈ ಬಾರಿ ನೀರಿನ ಅಭಾವ ಎದುರಾಗಿದ್ದರಿಂದ ಫಸಲು ಇಳುವರಿಯಲ್ಲಿ ಗಣನೀಯ ಕುಸಿತ ನೋಡಬಹುದು.
1: ಮಹಾಜನಗಳೇ, ನನ್ನ ಮೊದಲ ಆದ್ಯತೆ ನಮ್ಮೂರಿಗೆ ನೀರನ್ನ ತರಿಸೋದು.
2: ಅಯ್ಯೋ, ನನ್ನ ಅರ್ಜೆಂಟ್ ಹೋಗ್ಬೇಕು, ನೀರೇ ಬರ್ತಿಲ್ಲ. ಅಯ್ಯೋ ರಾಮ.
7: ಮಾ, ನಾಳೆಯಿಂದ ಶಾಲೆಗೆ ಹೋಗಲ್ಲ, ಯಾಕಂದ್ರೆ ಶಾಲೆಯಲ್ಲಿ ನೀರಿಲ್ಲ.

0: ಅಯ್ಯೋ, ಏ ಮನುಷ್ಯರೋ ಏನೋ, ನಮ್ಮಂತಹ ಪ್ರಾಣಿಗಳಿಗೆ ಕುಡಿಯೋಕೆ ನೀರೂ ಇಡೋಲ್ಲ.
1: ದೇವ್ರೇ, ಮಿತಿ ಮೀರ್ ಬೇರ್ ಬಿಟ್ರು ನೀರಿನ ಸೆಲೆನೇ ಕಾಣಿಸ್ತಿಲ್ಲ.
2: ನೀರು ಜಗತ್ತಿನ ಅಮೂಲ್ಯ ವಸ್ತು. ಇದು ಮಲಿನವಾಗದಂತೆ ವ್ಯರ್ಥವಾಗದಂತೆ ಕಾಪಾಡಿಕೊಳ್ಳುವುದು ಸಮಸ್ತ ಮನುಕುಲದ ಜವಾಬ್ದಾರಿ. ಈ ಜವಾಬ್ದಾರಿ ನಿರ್ವಹಣೆಯಲ್ಲಿ ನಾವು ನೀವು ಭಾಗಿಯಾಗೋಣ.
3: ಹವಾಮಾನ ಬದಲಾವಣೆಯ ಪ್ರತಿಕೂಲ ಪರಿಣಾಮವನ್ನು ತಗ್ಗಿಸುವ ನಿಟ್ಟಿನಲ್ಲಿ ವೈಯಕ್ತಿಕ ಸಹಭಾಗಿತ್ವದೊಂದಿಗೆ ಭಾರತ ಸರ್ಕಾರದ ಮಿಷನ್ ಲೈಫ್ನ 7 ವಿಷಯಗಳನ್ನು ಆಧರಿಸಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಪ್ರಾದೇಶಿಕ ಕಚೇರಿ ಶಿವಮೊಗ್ಗ ಹಾಗೂ ರೇಡಿಯೋ ಶಿವಮೊಗ್ಗ ಈ ಸಂದೇಶವನ್ನ ನೀಡುತ್ತಿದೆ.
4: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
5: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
4: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
3: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
4: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
3: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
5: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
6: ಸೇಫ್ ಪ್ರಣಾಳ ಶಿಶು ಕೇಂದ್ರ RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
7: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
8: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
7: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
9: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
10: ಹೂನೆ, ರೆಡಿ ಆಗ್ತಾ ಇದೆ.
9: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
3: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
11: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
12: ನಮ್ಮೆಲ್ಲರ ನೆಚ್ಚಿನ ಪೌಷ್ಟಿಕ, ಅತ್ಯುತ್ತಮ ಗುಣಮಟ್ಟದ ಹಾಗೂ ಲಕ್ಷಾಂತರ ಜನರ ವಿಶ್ವಾಸವನ್ನ ಗಳಿಸಿರುವ ನಂದಿನಿ ಹಾಲು ಈಗ ಮತ್ತಷ್ಟು ಪೌಷ್ಟಿಕಾಂಶಗಳಿಂದ ಕೂಡಿದೆ. ನಮ್ಮೆಲ್ಲರ ನೆಚ್ಚಿನ ನಂದಿನಿ ಹಾಲು ಈಗ ವಿಟಮಿನ್ ಎ ಹಾಗೂ ವಿಟಮಿನ್ ಡಿ ಸಹಿತ ಬದಲಾಗದ ದರದಲ್ಲಿ. ನಂದಿನಿ ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
13: ನಂದಿನಿ.
14: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮುಗ್ಗ 94.5 ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್. ಇದು ದಿನದ ವಿಶೇಷ ಕಾರ್ಯಕ್ರಮ. ಹಾವೇರಿ, ರಾಣೆಬೆನ್ನೂರು, ಬ್ಯಾಡಗಿ ಮತ್ತು ಹಿರೇಕೆರೂರು ಪಟ್ಟಣಗಳಿಗೆ ಹಾಗೂ ನದಿಯ ಪಕ್ಕದಲ್ಲಿ ಬರುವ ಗ್ರಾಮಗಳಿಗೆ ಬಹುಗ್ರಾಮ ನದಿ ನೀರು ಯೋಜನೆಯಡಿ ಸಾರ್ವಜನಿಕರಿಗೆ ಕುಡಿಯುವ ನೀರಿನ ಪೂರೈಕೆಗಾಗಿ ತುಂಗಾಭದ್ರಾ ನದಿಯ ನೀರನ್ನು ಅವಲಂಬಿಸಿರುವ ನಗರ ಮತ್ತು ಗ್ರಾಮೀಣ ಪ್ರದೇಶಗಳಿಗೆ ನೀರನ್ನು ಭದ್ರಾ ಜಲಾಶಯದಿಂದ ತುಂಗಾಭದ್ರಾ ನದಿಗೆ ಮೇ 18-23 ಪ್ರತಿದಿನ 2,000 ಕ್ಯೂಸೆಕ್ನಂತೆ ನೀರು ಹರಿಸಲಾಗುವುದು. ಆದುದರಿಂದ ನದಿಯ ದಂಡೆಯ ಕೆಳಮಟ್ಟದಲ್ಲಿ ಸಾರ್ವಜನಿಕರು ತಿರುಗಾಡುವುದು, ದನಕರುಗಳನ್ನು ಮೇಯಿಸುವುದು ಮತ್ತು ತೋಟಗಾರಿಕೆ ಮಾಡುವುದು ಇತ್ಯಾದಿ ಮಾಡಬಾರದೆಂದು ಎಚ್ಚರಿಕೆ ನೀಡಲಾಗಿದೆ. ಈ ಮೇಲೆ ತಿಳಿಸಿದ ಅವಧಿಯಲ್ಲಿ ರೈತರು ನದಿ ದಂಡೆಯಲ್ಲಿ ಅಳವಡಿಸಿರುವ ಪಂಪ್ಸೆಟ್ಗಳಿಂದ ನೀರೆತ್ತುವುದನ್ನು ಸಹ ನಿಷೇಧಿಸಲಾಗಿದೆ ಎಂದು BR ಪ್ರಾಜೆಕ್ಟ್ ಭದ್ರಾ ಜಲಾಶಯ ಯೋಜನೆ ಕುಡಿಯುವ ನೀರಿನ ಸಲಹಾ ಸಮಿತಿ ಸದಸ್ಯ ಕಾರ್ಯದರ್ಶಿಗಳು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಮುಂದಿನ ವಿವರ. ಕರ್ನಾಟಕ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ವತಿಯಿಂದ 2026 ಸಾಲಿನ ಕೇಂದ್ರ ಸರ್ಕಾರದ ಪ್ರತಿಷ್ಠಿತ ಪದ್ಮವಿಭೂಷಣ, ಪದ್ಮಭೂಷಣ ಮತ್ತು ಪದ್ಮಶ್ರೀ ಪ್ರಶಸ್ತಿಗಳ ನಾಮನಿರ್ದೇಶನಕ್ಕಾಗಿ ಅರ್ಹ ವ್ಯಕ್ತಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಕಲೆ, ಸಮಾಜ ಸೇವೆ, ಸಾರ್ವಜನಿಕ ವ್ಯವಹಾರಗಳು, ವಿಜ್ಞಾನ ಮತ್ತು ತಂತ್ರಜ್ಞಾನ,

ವ್ಯಾಪಾರ ಮತ್ತು ಕೈಗಾರಿಕೆ, ವೈದ್ಯಕೀಯ, ಸಾಹಿತ್ಯ ಮತ್ತು ಶಿಕ್ಷಣ, ನಾಗರಿಕ ಸೇವೆ, ಕ್ರೀಡೆ, ವನ್ಯಜೀವಿ ಸಂರಕ್ಷಣೆ, ಅಥ್ಲೆಟಿಕ್, ಸಾಹಸ ಕ್ರೀಡೆ, ಪರಿಸರ ಸಂರಕ್ಷಣೆ ಮುಂತಾದ ಕ್ಷೇತ್ರಗಳಲ್ಲಿ ಅಸಾಧಾರಣ ಮತ್ತು ವಿಶಿಷ್ಟ ಸೇವೆ ಸಲ್ಲಿಸಿದ ಸಾಧಕರು ಅರ್ಜಿ ಸಲ್ಲಿಸಬಹುದಾಗಿದೆ. ಸಾಧಕರು ತಮ್ಮ ಸ್ವವಿವರಗಳೊಂದಿಗೆ ಸಾಧನೆಯ ದಾಖಲೆಗಳನ್ನು ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಗಳಲ್ಲಿ ಸಿದ್ಧಪಡಿಸಿ ಅರ್ಜಿಗಳನ್ನು ಇಮೇಲ್ ಮತ್ತು ವೆಬ್ಸೈಟ್ dkc.shivamogga@gmail.com ಇಮೇಲ್ ವಿಳಾಸಕ್ಕೆ ಕಳುಹಿಸಿಕೊಡಬೇಕಾಗಿ ವಿನಂತಿಸಲಾಗಿದೆ. ಭರ್ತಿ ಮಾಡಿದ ಅರ್ಜಿಗಳನ್ನು ಸಲ್ಲಿಸಲು 10/6/2026 ಕೊನೆಯ ದಿನವಾಗಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಕಚೇರಿಯ ದೂರವಾಣಿ ಸಂಖ್ಯೆ 0828222334 ಸಂಪರ್ಕಿಸಬಹುದಾಗಿದೆ ಎಂದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಉಮೇಶ್ ಹೆಚ್ ತಿಳಿಸಿದ್ದಾರೆ. ಮುಂದಿನ ವಿವರ. ಕನ್ನಡ ರಂಗಭೂಮಿಗೆ ಅಪಾರ ಕೊಡುಗೆ ನೀಡಿದ ಕಲಾವಿದರ ವಿವರಗಳನ್ನು ಒಳಗೊಂಡ ಬೃಹತ್ ರಂಗ ಸಂಪುಟವನ್ನು ಹೊರತರಲು ಕರ್ನಾಟಕ ನಾಟಕ ಅಕಾಡೆಮಿ ನಿರ್ಧರಿಸಿದ್ದು, ಅರ್ಹ ರಂಗಕರ್ಮಿಗಳಿಂದ ಮಾಹಿತಿ ಮತ್ತು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಕಳೆದ 50 ವರ್ಷಗಳಲ್ಲಿ ಅಕಾಡೆಮಿಯು ಈಗಾಗಲೇ 3 ಸಂಪುಟಗಳಲ್ಲಿ 800ಕ್ಕೂ ಹೆಚ್ಚು ಕಲಾವಿದರ ಮಾಹಿತಿಯನ್ನು ದಾಖಲಿಸಿದೆ. ಆದರೆ ಇನ್ನೂ ಅನೇಕ ಹಿರಿಯ ಹಾಗೂ ಅರ್ಹ ಕಲಾವಿದರ ಸಾಧನೆಗಳು ಬೆಳಕಿಗೆ ಬರಬೇಕಿದೆ. ಈ ನಿಟ್ಟಿನಲ್ಲಿ ರಂಗಭೂಮಿಯಲ್ಲಿ ಸಕ್ರಿಯವಾಗಿರುವ ನಟರು, ನಿರ್ದೇಶಕರು, ನಾಟಕಕಾರರು, ಸಂಗೀತ ತಜ್ಞರು, ರಂಗಕುಶಲಕರ್ಮಿಗಳು ಹಾಗೂ ವೇಷಭೂಷಣ ಸೇರಿದಂತೆ ನೇಪಥ್ಯದಲ್ಲಿ ಕೆಲಸ ಮಾಡುವ ಎಲ್ಲ ಕಲಾವಿದರ ವಿವರಗಳನ್ನು ಸಂಗ್ರಹಿಸಲು ಅಕಾಡೆಮಿ ಮುಂದಾಗಿದೆ. ಮೊದಲ ಹಂತದಲ್ಲಿ ರಂಗಭೂಮಿ ಕ್ಷೇತ್ರದಲ್ಲಿ ಕನಿಷ್ಠ 30 ವರ್ಷಗಳಿಗೂ ಹೆಚ್ಚು ಸೇವೆ ಸಲ್ಲಿಸಿರಬೇಕು. 40 ವರ್ಷಕ್ಕೂ ಮೇಲ್ಪಟ್ಟ ರಂಗಭೂಮಿ ಕಲಾವಿದರ ವಿವರಗಳನ್ನು ಮಾತ್ರ ಸಂಗ್ರಹಿಸಲಾಗುತ್ತಿದೆ. ಕಲಾವಿದರು ತಮ್ಮ ಇತ್ತೀಚಿನ ಪಾಸ್ಪೋರ್ಟ್ ಸೈಜಿನ ಭಾವಚಿತ್ರ, ನಾಟಕದಲ್ಲಿ ಅಭಿನಯಿಸುತ್ತಿರುವ ಅಥವಾ ಕೆಲಸ ಮಾಡುತ್ತಿರುವ ಶೈಲಿಯ ಛಾಯಾಚಿತ್ರ, ಗರಿಷ್ಠ 300 ಪದಗಳಿಗೆ ಮೀರದಂತೆ ತಮ್ಮ ಸ್ವವಿವರ ಮಾಹಿತಿಯನ್ನು ಸಲ್ಲಿಸಲು ಜೂನ್ 10 ಕೊನೆಯ ದಿನವಾಗಿದೆ. ಆಸಕ್ತರು ತಮ್ಮ ಸಂಪೂರ್ಣ ವಿವರಗಳನ್ನು ರಿಜಿಸ್ಟ್ರಾರ್ ಕರ್ನಾಟಕ ನಾಟಕ ಅಕಾಡೆಮಿ, ಕನ್ನಡ ಭವನ, ನೆಲಮಹಡಿ, ಚಾಲುಕ್ಯ ವಿಭಾಗ, ಜೆಸಿ ರಸ್ತೆ, ಬೆಂಗಳೂರು 56002 ಇಲ್ಲಿಗೆ ಕಳುಹಿಸಬಹುದಾಗಿದೆ. ಹಾಗೂ ದೂರವಾಣಿ ಸಂಖ್ಯೆ 0802224416176 ಈ ವಿಳಾಸಕ್ಕೆ ಅಥವಾ ಇಮೇಲ್ academy.nataka@gmail.com ಮೂಲಕ ಕಳುಹಿಸಬಹುದಾಗಿದೆ ಎಂದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಉಮೇಶ್ ಹೆಚ್ ತಿಳಿಸಿದ್ದಾರೆ. ಇಂತಹ ಇನ್ನಷ್ಟು ಅಪ್ಡೇಟ್ಸ್ಗಳನ್ನು ಕೊಡ್ತೀವಿ. ಎಲ್ಲರಿಗೆ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್. ಇದು ದಿನದ ವಿಶೇಷ ಕಾರ್ಯಕ್ರಮ. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಶಿವಮೊಗ್ಗ ಇವರ ವತಿಯಿಂದ May 21 ಬೆಳಗ್ಗೆ 10 ಉದ್ಯೋಗ ಆಕಾಂಕ್ಷಿಗಳಿಗಾಗಿ ನೇರ ಸಂದರ್ಶನವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಸಂದರ್ಶನದಲ್ಲಿ ಖಾಸಗಿ ಪ್ರತಿಷ್ಠಿತ ಕಂಪನಿಯಾದ ಇಸುಜು ಮೋಟರ್ಸ್ ಇಂಡಿಯಾ ಲಿಮಿಟೆಡ್ ಭಾಗವಹಿಸಲಿದ್ದು, ಖಾಲಿ ಇರುವ ಹುದ್ದೆಗಳಿಗೆ ಅಭ್ಯರ್ಥಿಗಳನ್ನು ನೇರ ಸಂದರ್ಶನದ ಮೂಲಕ ಆಯ್ಕೆ ಮಾಡಿಕೊಳ್ಳಲಿದೆ. ಪಿಯುಸಿ, ಕಾಮರ್ಸ್ ಅಥವಾ ಬಿಕಾಂ, ಐಟಿಐ, ಡೀಸೆಲ್ ಫಿಟ್ಟರ್ಸ್, ಡಿಪ್ಲೊಮೊ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪೂರೈಸಿದ 18-35 ವರ್ಷದೊಳಗಿನ ಅಭ್ಯರ್ಥಿಗಳು ಭಾಗವಹಿಸಬಹುದಾಗಿದೆ. ಸಂದರ್ಶನಕ್ಕೆ ಬರುವವರು ತಮ್ಮ ಬಯೋಡಾಟಾ ಮತ್ತು ಆಧಾರ್ ಕಾರ್ಡ್ ಪ್ರತಿಗಳೊಂದಿಗೆ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ, ಗುತ್ಯಪ್ಪ ಕಾಲೋನಿ, ಪಂಪಾನಗರ 2 ಸಾಗರ ರಸ್ತೆ, ಶಿವಮೊಗ್ಗ ಇಲ್ಲಿಗೆ ಹಾಜರಾಗುವಂತೆ ಉದ್ಯೋಗಾಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ನೇರ ಸಂದರ್ಶನಕ್ಕೆ ಪ್ರವೇಶ ಉಚಿತವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ 9386636606 ಅಥವಾ 9108235132 ಸಂಪರ್ಕಿಸಬಹುದು. ಮುಂದಿನ ವಿವರ. ಶಿವಮೊಗ್ಗದ MRS 220/11 kV ವಿದ್ಯುತ್ 66 kV DVG-1 ಬೇಯಲ್ಲಿ ತ್ರೈಮಾಸಿಕ ನಿರ್ವಹಣಾ ಕಾಮಗಾರಿಯನ್ನು ಹಮ್ಮಿಕೊಂಡಿದ್ದು, ಹೊಳೆಹೊನ್ನೂರು ವಿದ್ಯುತ್ ವಿತರಣಾ ಕೇಂದ್ರ, ಹೊಳದೂರು ವಿದ್ಯುತ್ ವಿತರಣಾ ಕೇಂದ್ರ ಮತ್ತು ತ್ಯಾವರೆ ಚಟ್ನಹಳ್ಳಿ ವಿದ್ಯುತ್ ವಿತರಣಾ ಕೇಂದ್ರಗಳಿಂದ ವಿದ್ಯುತ್ ಸರಬರಾಜು ಪಡೆಯುವ ಎಲ್ಲಾ ಗ್ರಾಮಗಳಲ್ಲಿ May 20 ಬೆಳಗ್ಗೆ 9 ಸಂಜೆ 4:30 ವಿದ್ಯುತ್ ಸರಬರಾಜಿನಲ್ಲಿ ವ್ಯತ್ಯಯ ಉಂಟಾಗಲಿದೆ. ಕೋಡ್ಲಿ, ಚಿಕ್ಕೋಡ್ಲಿ, ಭದ್ರಾಪುರ, ಕಾಟಿಕೆರೆ, ವೆಂಕಟಾಪುರ, ಬುಕ್ಲಾಪುರ, ಹೊಳೆಬೆಳಗಲು, ಸಕ್ಕರೆಬೈಲು, ಹೊಳಲೂರು, ಮಡಿಕೆಚೀಲೂರು, ಹಾಡೋನಹಳ್ಳಿ, ಹೊಳೆಹಟ್ಟಿ, ಸೋಗೂರು, ಕ್ಯಾತನಕೊಪ್ಪ, ಬೇಡರ ಹೊಸಹಳ್ಳಿ, ಹರಮಘಟ್ಟ, ಸೋಮಿನಕೊಪ್ಪ, ಆಲದಹಳ್ಳಿ, ಸುತ್ತುಕೋಟೆ, ಕೊಮ್ಮನಾಳ್, ಬಿಕ್ಕೋನಹಳ್ಳಿ, ಬೂದಿಗೆರೆ, ಬೀರಣಕೆರೆ, ಬನ್ನಿಕೆರೆ, ಅಬ್ಬಲಗೆರೆ, ಹುಣಸೋಡು, ಕಲ್ಲಗಂಗೂರು, ಚನ್ನಮುಂಬಾಪುರ, ಮತ್ತೋಡು, ರತ್ನಗಿರಿನಗರ, ರತ್ನಾಕರ ಲೇಔಟ್, ಎಂಜಿನಿಯರಿಂಗ್ ಕಾಲೇಜು ಮತ್ತು ಕೃಷಿ ಕಾಲೇಜು ಆವರಣ, ಗೋಂದಿ ಚಟ್ನಹಳ್ಳಿ, ಹೊಳೆ ಹನಸವಾಡಿ, ಕುಂಚೇನಹಳ್ಳಿ, ಕಲ್ಲಾಪುರ, ಬಸವನಗಂಗೂರು, ಮೇಲಿನ ಹನಸವಾಡಿ, ಬೆಳಲಕಟ್ಟೆ, ಮೋಜಪ್ಪ ಹೊಸೂರು ಸುತ್ತಮುತ್ತಲಿನ ಜಲ್ಲಿ ಕ್ರಷರ್ಗಳು ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ವಿದ್ಯುತ್ ವ್ಯತ್ಯಯ ಆಗಲಿದೆ ಎಂದು ಮೆಸ್ಕಾಂ ಪ್ರಕಟಣೆ ತಿಳಿಸಿದೆ. ಮುಂದಿನ ವಿವರ. ಶಿವಮೊಗ್ಗ ರಾಜ್ಯ ಸರ್ಕಾರಿ ನೌಕರರ ಸೌಹಾರ್ದ ಸಹಕಾರಿ ಸಂಘವು 2026 ಸಾಲಿನಲ್ಲಿ ನಡೆದ SSLC 10 ತರಗತಿ, CBSE ಮತ್ತು ICSE ದ್ವಿತೀಯ PUC, CBSE ಮತ್ತು ICSE ಪರೀಕ್ಷೆಯಲ್ಲಿ 90% ಹೆಚ್ಚು ಅಂಕ ಪಡೆದ ಸಹಕಾರಿಯ ಸದಸ್ಯರ ಮಕ್ಕಳಿಗೆ ಮಾತ್ರ ಪ್ರತಿಭಾ ಪುರಸ್ಕಾರಕ್ಕಾಗಿ ಆನ್ಲೈನ್ ಅರ್ಜಿ ಆಹ್ವಾನಿಸಿದೆ. ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು June 15 ಕೊನೆಯ ದಿನವಾಗಿದ್ದು, ಹೆಚ್ಚಿನ ಮಾಹಿತಿಗಾಗಿ ಕಚೇರಿ ಮೊಬೈಲ್ ಸಂಖ್ಯೆ 7626245604 ಹಾಗೂ NM ರಂಗನಾಥ 9916278470 ಇವರನ್ನು ಸಂಪರ್ಕಿಸಲು ಸೌಹಾರ್ದ ಸಹಕಾರಿಯ ಅಧ್ಯಕ್ಷರಾದ ಆರ್ ಮೋಹನ್ ಕುಮಾರ್ ಅವರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಮುಂದಿನ ವಿವರ. MAP ಅನುಷ್ಠಾನಕ್ಕಾಗಿ ದ್ವಿದಳ ಧಾನ್ಯಗಳ ಸಂಸ್ಕರಣೆ ಮತ್ತು ಪ್ಯಾಕೇಜಿಂಗ್ ಘಟಕಗಳನ್ನು ಸ್ಥಾಪಿಸಲು ಇಚ್ಛಿಸುವ ರೈತ ಉತ್ಪಾದಕ ಸಂಸ್ಥೆಗಳು, ಕ್ಲಸ್ಟರ್ ಮಟ್ಟದ ಒಕ್ಕೂಟಗಳು, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು ಹಾಗೂ ವೈಯಕ್ತಿಕ ಅರ್ಹ ಫಲಾನುಭವಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ. ದ್ವಿದಳ ಧಾನ್ಯಗಳಲ್ಲಿ ಮೌಲ್ಯವರ್ಧನೆ ಉತ್ತೇಜಿಸಲು ಮತ್ತು ರೈತರ ಆದಾಯ ಹೆಚ್ಚಿಸಲು ದ್ವಿದಳ ಧಾನ್ಯ ಸಂಸ್ಕರಣೆ ಮತ್ತು ಪ್ಯಾಕೇಜಿಂಗ್ ಘಟಕದ ಅಡಿಯಲ್ಲಿ ಯೋಜನಾ ವೆಚ್ಚದ 33% ಸಹಾಯಧನ ನೀಡಲಾಗುವುದು. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಪಾಲಿನ ಸಹಾಯಧನ 60-40 ಅನುಪಾತದಲ್ಲಿ ಆರ್ಥಿಕ ನೆರವು ನೀಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗೆ ರೈತ ಸಂಪರ್ಕ ಕೇಂದ್ರಗಳು ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಬಹುದು ಎಂದು ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಡಾಕ್ಟರ್ ಕಿರಣ್ ಕುಮಾರ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಇಂತಹ ಇನ್ನಷ್ಟು ಅಪ್ಡೇಟ್ಸ್ಗಳನ್ನು ಕೊಡ್ತೀವಿ. ಎಲ್ಲರಿಗೆ ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ವಿಸ್ಮಯದ ಶಿಶು. ಕಣ್ಣಿಗೆ ಕಂಡಿದ್ದೆಲ್ಲವೂ ಅವನಿಗೆ ವಿನೂತನ ಹಾಗೂ ವಿಸ್ಮಯಕಾರಿ. ಹರಿವ ನೀರು, ಉರಿವ ಜ್ಯೋತಿ, ಮೊರೆವ ಕಡಲು, ಆಕೃತಿಯ ಪಕ್ಷಿಗಳು, ಝೇಂಕೃತಿಯ ದುಂಬಿಗಳು, ಈ ಎಲ್ಲವೂ ಅವನಚ್ಚರಿಯ ಅಂಶಗಳು. ಹೀಗಾಗಿ ಕವಿ ಎಂದೆಂದೂ ಕಾವ್ಯಲೋಕದ ಭಾವವಿಹಾರಿ. ಅವನ ಕವನಗಳು ಭಾವಜೀವಿಗಳಿಗೆ ಚೈತನ್ಯದ ಚೇತೋಹಾರಿ. ಪ್ರತಿಭೆಯ ಮಿಂಚು ಮಿಂಚಿದಾಗ ಅದನ್ನು ಕಮನೀಯ ಕಾವ್ಯದ ಮೂಲಕ ಹೊರಹಾಕುತ್ತಾನೆ. ಕಂಡದ್ದನ್ನು ಕಣ್ಣೆದುರೇ ಬಿಚ್ಚಿಡುತ್ತಾನೆ. ಅಂತಹ ಗೀತ ಗಂಗೋತ್ರಿ ಇಲ್ಲಿ ಅನಾವರಣಗೊಂಡಿದೆ. ಒಲಿದಂತೆ ಹಾಡುವೆ ಎನ್ನುವ ಒಲವಿನ ಧ್ವನಿ ಧ್ವನಿಪೂರ್ಣವಾಗಿದೆ. ತಮ್ಮ ಭಾವನೆಗಳನ್ನು ಅನುಭಾವದ ಮೂಲಕ ಅಭಿವ್ಯಕ್ತಗೊಳಿಸಿದ್ದಾರೆ ಅನನ್ಯ ಕವಿ, ಆಧುನಿಕ ವಚನಕಾರರಾದ ಅಥಣಿಯ ಶ್ರೀ ಮೋಟಗಿ ಮಠದ ಪ್ರಭು ಚನ್ನಬಸವ ಸ್ವಾಮೀಜಿಯವರು. ಇಲ್ಲಿಯ ಭಾವನೆಗಳಿಗೆ ಜೀವ ತುಂಬಿ ಮನದುಂಬಿ ಹಾಡಿದ್ದಾರೆ ಸೃಜನಶೀಲ ಗಾಯಕ ಅಂಬಯ್ಯ ನುಲಿ ಹಾಗೂ ಎಂಡಿ ಪಲ್ಲವಿಯವರು. ಕೂಡಲ ಸಂಗಮದೇವ, ನಿನಗೆ ಕೇಡಿಲ್ಲವಾಗಿ ಆನು ಒಲಿದಂತೆ ಹಾಡುವೆ ಎಂದ ಬಸವವಾಣಿ ಇಲ್ಲಿ ಸ್ಫೂರ್ತಿ ಕೇಂದ್ರವಾಗಿದೆ. ಆತ್ಮೀಯರೇ, ನಿಮ್ಮ ಹಾಡುಗಳನ್ನು ನೀವೇ ಕೇಳಿ, ನೀವೇ ಹೇಳಿ.

0: ಹೇ, ಪಿಯುಸಿ ಅಂದ್ರೆ ಬರೀ ಸ್ಟಡಿ ಅಷ್ಟೇ ಅಲ್ಲ, ಇಟ್ಸ್ ಅಬೌಟ್ ಅವರ್ ಫ್ಯೂಚರ್.
1: ಆದ್ರೆ ಬೆಸ್ಟ್ ಕಾಲೇಜ್ ಚೂಸ್ ಮಾಡೋದು ಹೇಗೆ?
0: ಸಿಂಪಲ್, ಎಲ್ಲಿ ಬೆಸ್ಟ್ ಮೆಂಟರ್ಸ್ ಇರ್ತಾರೋ ಅಲ್ಲಿಗೆ ಹೋಗ್ಬೇಕು.
2: ಹಾಗಾದ್ರೆ ಶಿವಮೊಗ್ಗದ ಗಂಗೋತ್ರಿ ಇಂಡಿಪೆಂಡೆಂಟ್ ಪಿಯು ಕಾಲೇಜ್ಗೆ ಬನ್ನಿ.
3: ಗಂಗೋತ್ರಿ ಕಾಲೇಜ್ ಅಲ್ಲಿ ಸ್ಪೆಷಲ್ ಏನಿದೆ?
2: ಅಲ್ಲಿರೋದು ಬರೀ ಟೀಚರ್ಸ್ ಅಲ್ಲ, ರಿಯಲ್ IIT ಮೆಂಟರ್ಸ್. ಮುಂಬೈ, ರಾಂಚಿ, ತಿರುಪತಿ IIT ಬಂದಿರೋ ನುರಿತ ತಜ್ಞರಿಂದ PCMB ಮತ್ತು ವಾಣಿಜ್ಯ ವಿಭಾಗದ ಪಾಠ ನಡೆಯುತ್ತೆ. ಅದರ ಜೊತೆಗೆ ಇಂಟಿಗ್ರೇಟೆಡ್ ಕೋಚಿಂಗ್ ಕೂಡ ಇದೆ. JEE, NEET ಮತ್ತು KCET ನಲ್ಲಿ ಟಾಪ್ ರಿಸಲ್ಟ್ಸ್ ಗ್ಯಾರಂಟಿ.
3: ವಾವ್, ಅಂದ್ರೆ ಫ್ಯೂಚರ್ ಪ್ರೂಫ್ ಅಂತ ಆಯ್ತು.
2: ಖಂಡಿತ, ಫ್ಯೂಚರ್ ಡಿಮ್ಯಾಂಡ್ಗೆ ತಕ್ಕಂತೆ AI ಮತ್ತು ರೋಬೋಟಿಕ್ ಸಬ್ಜೆಕ್ಟ್ ಗಳು ಇವೆ. ಜೊತೆಗೆ ಸ್ಮಾರ್ಟ್ ಕ್ಲಾಸ್ ರೂಮ್ಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಸುರಕ್ಷಿತವಾದ ಹಾಸ್ಟೆಲ್ ಸೌಲಭ್ಯ ಕೂಡ ಇದೆ. ಗಂಗೋತ್ರಿ ಅಂದ್ರೆ ಇಟ್ಸ್ ನಾಟ್ ಜಸ್ಟ್ ಎ ಕಾಲೇಜ್, ಇಟ್ಸ್ ಎ ಫ್ಯೂಚರ್ ಬಿಲ್ಡರ್.
4: ಅಡ್ಮಿಷನ್ಸ್ ಓಪನ್ ಫಾರ್ 2026 and 27. ಹಾಗಾದ್ರೆ ತಡ ಯಾಕೆ, ತಕ್ಷಣ ಎನ್ರೋಲ್ ಮಾಡಿ.
2: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ಮ್ಯಾಂಕೂಸ್ ಬಿಲ್ಡಿಂಗ್, ಕೋಟೆ ರಸ್ತೆ, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9035587424 ಅಥವಾ 8884082682.
4: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ವಿ ಬಿಲ್ಡ್ ಎಕ್ಸಲೆನ್ಸ್ ಇನ್ ಎಜುಕೇಶನ್.
5: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್, ಇದು ದಿನದ ವಿಶೇಷ ಕಾರ್ಯಕ್ರಮ. ಶಿವಮೊಗ್ಗವನ್ನು ಕೇಂದ್ರವಾಗಿಸಿಕೊಂಡು ಮಲೆನಾಡಿನಲ್ಲಿ ಕಳೆದ 25 ವರ್ಷಗಳಿಂದ ಉದ್ಯಮ ಕ್ಷೇತ್ರಗಳಲ್ಲಿ ಹೆಸರು ಮಾಡಿರುವ GR ಎಂಟರ್ಪ್ರೈಸಸ್ ಸಂಸ್ಥೆಯ ಪಾಲುದಾರರು ಇದೀಗ ಯಡಗೆರೆ ಎಂಟರ್ಪ್ರೈಸಸ್ ಹೆಸರಿನ ಸಂಸ್ಥೆಯನ್ನು ಆರಂಭಿಸಿದ್ದಾರೆ. ಸಾಗರ ರಸ್ತೆಯ BSNL ಕಚೇರಿ ಬಳಿ ಇರುವ ಗೃಹೋಪಯೋಗಿ ಉತ್ಪನ್ನಗಳ ತಯಾರಿಕೆ ಹಾಗೂ ಮಾರಾಟ ಸಂಸ್ಥೆಯನ್ನು ಮಾಜಿ DCM KS ಈಶ್ವರಪ್ಪ ಅವರು ಉದ್ಘಾಟಿಸಿದರು. ಈ ಸಂದರ್ಭ ಮಾತನಾಡಿದ ಅವರು, ನಿರಂತರವಾಗಿ ಪತ್ರಿಕೋದ್ಯಮ ಜೊತೆಗೆ ಸ್ವಂತ ಉದ್ದಿಮೆಯನ್ನು ಆರಂಭಿಸಿದ ಗೋಪಾಲ ಯಡಗೆರೆ ಅವರ 25 ವರ್ಷದ ಶ್ರಮ ಈ ಬೆಳವಣಿಗೆಗೆ ಕಾರಣವಾಗಿದೆ. ನೂರಾರು ಯುವಕರಿಗೆ ಬದುಕು ಕಟ್ಟಿಕೊಡುವ ಇಂತಹ ಕಾರ್ಯ ಈಗಿನ ಯುವಕರಿಗೆ ಮಾರ್ಗದರ್ಶನವಾಗಲಿ ಎಂದರು. ಸಂಸ್ಥೆ ರೂವಾರಿ ಗೋಪಾಲ ಯಡಗೆರೆ ಮಾತನಾಡಿ, ಆರಂಭದಲ್ಲಿ ಮಲೆನಾಡು, ಕರಾವಳಿ ಮತ್ತು ಮಧ್ಯ ಕರ್ನಾಟಕದ 8 ಜಿಲ್ಲೆಗಳನ್ನು ಕೇಂದ್ರೀಕರಿಸಿದ್ದು ಮುಂದೆ

0: ದಿನಗಳಲ್ಲಿ ಉತ್ತರ ಕರ್ನಾಟಕ ಹಾಗೂ ಬೆಂಗಳೂರು ಮೈಸೂರು ಭಾಗದಲ್ಲಿ ಮಾರುಕಟ್ಟೆ ವಿಸ್ತರಿಸಲಾಗುವುದು. ಮುಂದಿನ 5 ವರ್ಷಗಳಲ್ಲಿ ಪ್ರತ್ಯೇಕ ಮತ್ತು ಪರೋಕ್ಷವಾಗಿ 1000 ಉದ್ಯೋಗ ಸೃಷ್ಟಿ ಕೂಡ ಆಗಲಿದೆ ಎಂದರು. ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಕೆಇ ಕಾಂತೇಶ್, ಕರ್ನಾಟಕ ಬ್ಯಾಂಕ್ನ ಎಜಿಎಂ ಸಂಜೀವ್ ಕುಲಕರ್ಣಿ, ರೀತ್ರಾಜ್ ಮತ್ತಿತರರು ಇದ್ದರು. ಎಡಗೆರೆ ಎಂಟರ್ಪ್ರೈಸಸ್ ಸಂಸ್ಥೆಯ ನಿರ್ದೇಶಕ ಗುರುದತ್ ಹೆಬ್ಬಾರ್ ಸ್ವಾಗತಿಸಿದರು. ಮುಂದಿನ ವಿವರ. ಸೇನಾ ಆಯ್ಕೆಯ ಪೂರ್ವ ಸಿದ್ಧತೆ ಬಗ್ಗೆ ವೃತ್ತಿ ಮಾರ್ಗದರ್ಶನ ಹಾಗೂ ತರಬೇತಿಗಾಗಿ ಅರ್ಜಿ ಆಹ್ವಾನಿಸಲಾಗಿದ್ದು, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯು 2026-27 ಸಾಲಿಗೆ ಭಾರತೀಯ ಸೇನೆ ಅಥವಾ ಇತರೆ ಯೂನಿಫಾರ್ಮ್ ಸೇವೆಗಳಿಗೆ ನೇರ ಬಯಸುವ ಕರ್ನಾಟಕ ರಾಜ್ಯದ ಹಿಂದುಳಿದ ವರ್ಗಗಳ ಪ್ರವರ್ಗ 1, 2A, 3A ಹಾಗೂ 3Bಗಳ ಅರ್ಹ ಅಭ್ಯರ್ಥಿಗಳಿಂದ ವೀರಬಹದ್ದೂರ ಹೆಂಜಾನಾಯ್ಕ ಸೇನಾ ಆಯ್ಕೆ ಪೂರ್ವ ತರಬೇತಿ ಶಾಲೆ ಮಾಜಾಳಿ ಕಾರವಾರದಲ್ಲಿ ನೀಡುವ ಸೇನಾ ಆಯ್ಕೆಯ ಪೂರ್ವ ಸಿದ್ಧತೆ ಬಗ್ಗೆ ವೃತ್ತಿ ಮಾರ್ಗದರ್ಶನ ಹಾಗೂ ತರಬೇತಿಗಾಗಿ ಬಾಲಕರಿಗೆ ಮಾತ್ರ ಅರ್ಜಿ ಆಹ್ವಾನಿಸಲಾಗಿದೆ. ಅಭ್ಯರ್ಥಿಯ ಮತ್ತು ಕುಟುಂಬದ ಒಟ್ಟು ಗರಿಷ್ಠ ವಾರ್ಷಿಕ ಆದಾಯ ಪ್ರವರ್ಗ 1 ರೂ 2.50 ಲಕ್ಷ ಹಾಗೂ ಪ್ರವರ್ಗ 2A, 3A ಮತ್ತು 3Bಗಳಿಗೆ ರೂ 1 ಲಕ್ಷಗಳ ಮಿತಿಯಲ್ಲಿರಬೇಕು. ಅಭ್ಯರ್ಥಿಯು 10ನೇ ತರಗತಿಯನ್ನು ಉತ್ತೀರ್ಣನಾಗಿದ್ದು ಪ್ರತಿ ವಿಷಯದಲ್ಲಿ ಕನಿಷ್ಠ 33 ಅಂಕಗಳು ಮತ್ತು ಸರಾಸರಿ ಶೇಕಡ 45% ಪಡೆದಿರಬೇಕು. ಗ್ರೇಡಿಂಗ್ ಸಿಸ್ಟಮ್ ಇದ್ದಲ್ಲಿ ಮೇಲ್ಕಂಡಂತೆ ಸಮಾನವಾದ ಗ್ರೇಡ್ ಪಡೆದಿರಬೇಕು. ಜನ್ಮ ದಿನಾಂಕ ಮತ್ತು ವಯಸ್ಸು, ಅಭ್ಯರ್ಥಿಯ ವಯಸ್ಸು 17ರಿಂದ 20 ಒಳಗಿರಬೇಕು. ಮೇ 28ಕ್ಕೆ ಅನ್ವಯಿಸುವಂತೆ ದಿನಾಂಕ 28/5/2006 ರಿಂದ 28/5/2009 ನಡುವಿನ ಅವಧಿಯಲ್ಲಿ ಜನಿಸಿರಬೇಕು. ಅಭ್ಯರ್ಥಿಗಳು ಅರ್ಜಿ ನಮೂನೆಯನ್ನು ಆಯಾ ಜಿಲ್ಲೆಯ ಜಿಲ್ಲಾ ಹಾಗೂ ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಪಡೆದು ಭರ್ತಿ ಮಾಡಿದ ಅರ್ಜಿಯನ್ನು ಖುದ್ದಾಗಿ ಅಥವಾ ನೋಂದಾಯಿತ ಅಂಚೆಯ ಮೂಲಕ ಮೇ 28ರ ಒಳಗೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, ಉತ್ತರ ಕನ್ನಡ ಜಿಲ್ಲೆ ಜಿಲ್ಲಾಧಿಕಾರಿಗಳ ಕಚೇರಿ ಸಂಕೀರ್ಣ, ನೆಲಮಹಡಿ, ಕೊಠಡಿ ಸಂಖ್ಯೆ 1, ಕಾರವಾರ 58130 ಇಲ್ಲಿಗೆ ಸಲ್ಲಿಸುವಂತೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಜಿಲ್ಲಾಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ 0838222268 ಸಂಪರ್ಕಿಸಬಹುದು. ಇದರೊಂದಿಗೆ ಇಂದಿನ ದಿನದ ವಿಶೇಷ ಕಾರ್ಯಕ್ರಮ ಮುಕ್ತಾಯವಾಯಿತು. ಇಂತಹ ದಿನದ ಇನ್ನಷ್ಟು ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
2: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-182-35-8083. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
3: ಲತಾ, ನಿನ್ ಫೇಸ್ ಮತ್ತೆ ಸ್ಕಿನ್ ನಲ್ಲಿ ಎನಿ ಟೈಮ್ ಗ್ಲೋ ಇರುತ್ತೆ, ಯಾವ ಬ್ಯೂಟಿ ಪಾರ್ಲರ್ ಗೆ ಹೋಗ್ತೀಯಾ?
4: ಸುಮಾ, ಹೊರಗಿನ ಹೆಲ್ತ್ ಚೆನ್ನಾಗಿರ್ಬೇಕು ಅಂದ್ರೆ ಮೊದಲು ಒಳಗಿನ ಹೆಲ್ತ್ ಚೆನ್ನಾಗಿರ್ಬೇಕು.
3: ನಿನ್ ಮಾತಿನರ್ಥ, ದಿನಾ ನಂದಿನಿ ಹಾಲನ್ನೇ ಯೂಸ್ ಮಾಡು, ಆರೋಗ್ಯ ಚೆನ್ನಾಗಿರುತ್ತೆ.
5: ಸ್ವಾದಿಷ್ಟಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ.
6: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು, ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
7: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವಲ್. ಭೇಟಿ ಕೊಡಿ ಮೈತ್ರಿ ಮೈಚುವಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈಚುವಲ್.
8: ಹಲೋ ಕೇಳುಗರೇ, ನಮಸ್ತೆ, ಗುಡ್ ಮಾರ್ನಿಂಗ್, ಶುಭೋದಯ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜಿ ಅರ್ಪಿತಾ. ಕೇಳುಗರೆಲ್ರು ಹೇಗಿದ್ದೀರಿ? ಆರಾಮಾಗಿ ಖುಷಿಯಾಗಿ ಇದ್ದೀರಾ ಅಲ್ವಾ? ಹಾಗೆ ಯಾವಾಗ್ಲೂ ನಗ್ತಾ ಖುಷಿಯಾಗಿರಿ. ಜೊತೆಗೇನಪ್ಪಾ ಅಂದ್ರೆ, ನಿಮ್ಮೆಲ್ರಿಗೂ ಕೂಡ ಪರಿಸರ ಪರಿಚಯ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಕೇಳುಗರ ಹೆಸರೇ ಹೇಳೋ ಹಾಗೆ ಪರಿಸರ ಪರಿಚಯ. ಸೊ ಪರಿಸರಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ವಿಚಾರವನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ಳುವಂತಹ ಕಾರ್ಯಕ್ರಮ. ಪರಿಸರ ಅನ್ನುವಾಗ ನಮ್ಮ ಕಣ್ಣ ಮುಂದೆ ನದಿ, ಬೆಟ್ಟ, ಕಾಡು, ಗುಡ್ಡ, ಜಲಪಾತಗಳು, ಜಲಚರಗಳು ಎಲ್ಲವೂ ಕೂಡ ನೆನಪಾಗುವಂತದ್ದು ಅಲ್ವಾ? ಹಾಗೆ ಕೇಳುಗರೆ, ಇವತ್ತು ನಿಮಗೊಂದು ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ಮಾಹಿತಿಯನ್ನ ನೀಡೋಣ ಅಂತಿದ್ದೀನಿ. ನೀವೆಲ್ಲ ಹೋಟೆಲ್ಗೆ ಹೋದಾಗ ಮೆನು ಕಾರ್ಡ್ ನೋಡ್ತೀರಾ ಅಲ್ವಾ? ಆದ್ರೆ ಪ್ರಕೃತಿಯಲ್ಲಿ ಒಂದು ವಿಚಿತ್ರವಾದ ಮೆನು ಕಾರ್ಡ್ ಇದೆ, ಅದನ್ನೇ ನಾವು ಆಹಾರ ಸರಪಳಿ ಅಥವಾ ಫುಡ್ ಚೈನ್ ಅಂತ ಕರಿತೀವಿ. ಯೋಚನೆ ಮಾಡಿ, ಈ ಭೂಮಿ ಮೇಲೆ ಪ್ರತಿಯೊಬ್ರು ಬದುಕೋದಕ್ಕೆ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿದ್ದಾರೆ. ಆದ್ರೆ ಇಲ್ಲಿ ಯಾರು ಯಾರಿಗೆ ಊಟ ಅನ್ನೋದೇ ಈ ಫುಡ್ ಚೈನ್. ಅದನ್ನ ನಾವು ತಿಳ್ಕೋಬೇಕಾಗಿದೆ ಅಲ್ವಾ? ಮೊದಲನೇದಾಗಿ ಸಸ್ಯಗಳು, ಇವುಗಳು ಅಡಿಗೆ ಭಟ್ರು ಅಂತಾನೆ ಕರಿಬಹುದು. ಯಾಕಪ್ಪ ಅಂದ್ರೆ ಸೂರ್ಯನ ಬೆಳಕನ್ನ ಇಟ್ಕೊಂಡು ತಮಗೆ ಬೇಕಾದಂತ ಆಹಾರವನ್ನ ತಾವೇ ತಯಾರು ಮಾಡ್ಕೊಳ್ತವೆ. ಆದ್ರೆ ಸಣ್ಣ ಮಿಡತೆ ಅಥವಾ ಮೊಲ ಇವು ಗಿಡಗಳನ್ನ ತಿಂದು ಬದುಕುತ್ತೆ. ಇನ್ನು ಇವುಗಳನ್ನ ತಿನ್ನೋಕೆ ಅಂತಾನೆ ಮಾಂಸಾಹಾರಿಗಳು ಇರ್ತಾರೆ. ಆಗ ಆ ಮಿಡತೆಗಳು ಕಪ್ಪೆ ತಿಂದ್ರೆ ಆ ಕಪ್ಪೆಯನ್ನ ಹಾವು ನುಂಗುತ್ತೆ, ಹಾವನ್ನ ಹದ್ದು ಹೊತ್ತೊಯ್ಯುತ್ತೆ. ಹೀಗೆ ನಾವ್ ಈ ಭೂಮಿ ಮೇಲೆ ಬದುಕಬೇಕು ಅಂದ್ರೆ ಇನ್ನೊಬ್ರನ್ನ ತಿನ್ಬೇಕು. ಅದೇ ಈ ಒಂದು ಫುಡ್ ಚೈನ್ ಅಥವಾ ಆಹಾರ ಸರಪಳಿ ಅಂತ ಕರೆಯುವಂತದ್ದು. ಕೇಳುಗರೆ, ಈ ಆಹಾರ ಸರಪಳಿ ಅನ್ನೋದು ಪರಿಸರ ವ್ಯವಸ್ಥೆಯಲ್ಲಿ ಜೀವಿಗಳು ಆಹಾರಕ್ಕಾಗಿ ಒಂದನೊಂದು ಹೇಗೆ ಡಿಪೆಂಡ್ ಆಗಿದೆ ಅನ್ನೋದನ್ನ ತೋರಿಸುವಂತಹ ಒಂದು ಕ್ರಮಬದ್ಧ ಪ್ರಕ್ರಿಯೆಯಾಗಿದೆ. ಸರಳವಾಗಿ ಹೇಳುವುದಾದ್ರೆ ಯಾರು ಯಾರನ್ನ ತಿಂತಾರೆ ಅನ್ನೋದೇ ಈ ಆಹಾರ ಸರಪಳಿಯಲ್ಲಿ ಕಾಡುವಂತಹ ಪ್ರಶ್ನೆ. ಆಹಾರ ಸರಪಳಿಯ ಪ್ರಮುಖ ಹಂತಗಳಲ್ಲಿ ಒಂದು ಸಾಧಾರಣ ಆಹಾರ ಸರಪಳಿಯಲ್ಲಿ ನಾಲ್ಕು ಪ್ರಮುಖ ಹಂತಗಳಿರುತ್ತೆ. ಅದರಲ್ಲಿ ಉತ್ಪಾದಕರು ಅಂದ್ರೆ ಪ್ರೊಡ್ಯೂಸರ್, ಇವು ಸೂರ್ಯನ ಬೆಳಕನ್ನ ಬಳಸಿ ಸ್ವತಃ ಆಹಾರ ತಯಾರಿಸಿಕೊಳ್ಳುತ್ತೆ. ಅದಕ್ಕೆ ಉದಾಹರಣೆ ಸಸ್ಯಗಳು, ಹುಲ್ಲು, ಮರಗಳು, ಪಾಚಿ ಇವೆಲ್ಲವೂ ಕೂಡ ಸೂರ್ಯನ ಬೆಳಕಿನ ಕಿರಣಗಳಿಂದಾಗಿ ತಮ್ಮ ಆಹಾರವನ್ನ ತಾವೇ ತಯಾರಿಸಿಕೊಳ್ಳುತ್ತೆ. ಇನ್ನು ಪ್ರೈಮರಿ ಕನ್ಸ್ಯೂಮರ್ ಅಂದ್ರೆ ಪ್ರಾಥಮಿಕ ಬಳಕೆದಾರರು ಯಾರು ಗೊತ್ತಾ? ಇವು ಸಸ್ಯಗಳನ್ನ ಮಾತ್ರ ತಿನ್ನುವಂತಹ ಸಸ್ಯಹಾರಿ ಪ್ರಾಣಿಗಳು. ಉದಾಹರಣೆಗೆ ಮಿಡತೆ, ಮೊಲ, ಹಸು ಇವೆಲ್ಲವೂ ಕೂಡ ಸಸ್ಯವನ್ನೇ ಮಾತ್ರ ತಿನ್ನುವಂತದ್ದು. ಎರಡನೇವರು ಸೆಕೆಂಡರಿ ಕನ್ಸ್ಯೂಮರ್ ಅಂದ್ರೆ ದ್ವಿತೀಯ ಬಳಕೆದಾರರು. ಇವರು ಸಸ್ಯಹಾರಿ ಪ್ರಾಣಿಗಳನ್ನ ತಿನ್ನುವ ಮಾಂಸಾಹಾರಿಗಳು. ಉದಾಹರಣೆಗೆ ಕಪ್ಪೆ, ಹಾವು, ನರಿ ಇವೆಲ್ಲವೂ ಕೂಡ ಸೆಕೆಂಡ್ ಕನ್ಸ್ಯೂಮರ್. ಇನ್ನು ಥರ್ಡ್ ಟೆರಿಷರಿ ಕನ್ಸ್ಯೂಮರ್ ಅಥವಾ ತೃತೀಯ ಬಳಕೆದಾರರು ಯಾರು ಗೊತ್ತಾ? ಇವರು ಬೇರೆ ಮಾಂಸಾಹಾರಿಗಳನ್ನ ತಿನ್ನುವ ಉನ್ನತ ಮಟ್ಟದ ಪ್ರಾಣಿಗಳು ಅಂದ್ರೆ ಹದ್ದು, ಸಿಂಹ, ಹುಲಿ ಇವೆಲ್ಲವೂ ಕೂಡ ಮಾಂಸಾಹಾರಿ ಪ್ರಾಣಿಗಳು, ಮಾಂಸವನ್ನೇ ತಿಂದು ಬದುಕುವಂತಹ ಪ್ರಾಣಿಗಳು. ಅದರಲ್ಲಿ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ವಿಘಟಕಗಳು ಅಂತೀವಿ, ಅಂದ್ರೆ ಡಿಕಂಪೋಸರ್ಸ್. ಜೀವಿಗಳು ಸತ್ತ ನಂತರ ಅವುಗಳ ದೇಹವನ್ನ ಕೊಳಸಿ ಮಣ್ಣಿಗೆ ಸೇರಿಸುವಂತಹ ಸೂಕ್ಷ್ಮ ಜೀವಿಗಳು, ಉದಾಹರಣೆಗೆ ಬ್ಯಾಕ್ಟೀರಿಯಾ, ಶಿಲೀಂಧ್ರ ಇವುಗಳು. ಇವೆಲ್ಲವೂ ಕೂಡ ಒಂದನ್ನ ತಿಂದು ಮತ್ತೊಂದು ಬದುಕುವಂತಹ ಸಾಮರ್ಥ್ಯವನ್ನ ಹೊಂದಿದೆ. ಅದಕ್ಕಾಗಿ ಫುಡ್ ಚೈನ್ ಅಂತ ಕೂಡ ಕರಿತೀವಿ. ಹಾಗಿದ್ರೆ ಈ ಫುಡ್ ಚೈನ್ ಬಗ್ಗೆ ಇನ್ನೊಂದಿಷ್ಟು ವಿಶೇಷವಾದ ಇನ್ಫಾರ್ಮೇಶನ್ ನಿಮಗಾಗಿ ಹೇಳುವುದು ಬಾಕಿ ಇದೆ, ಖಂಡಿತವಾಗ್ಲೂ ಹೇಳ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ವಿರಾಮವನ್ನ ತೆಗೆದುಕೊಂಡು ಒಂದು ಗೀತೆಯನ್ನು ಕೂಡ ಕೇಳಿಕೊಂಡು ವಾಪಸ್ ಬನ್ನಿ. ನೀವ್ ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ನಮ್ಮ ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಆಹಾರ ಸರಪಳಿಯ ಬಗ್ಗೆ ಮಾತನಾಡ್ತಾ ಇದ್ವಿ. ಇದರಲ್ಲಿ ಶಕ್ತಿಯ ಹರಿವು ಅಂದ್ರೆ ಸೂರ್ಯನಿಂದ ಪಡೆದಂತಹ ಶಕ್ತಿಯು ಒಂದು ಜೀವಿಯಿಂದ ಇನ್ನೊಂದು ಜೀವಿಗೆ ಹೇಗೆ ಹರಿಯುತ್ತೆ ಅನ್ನೋದನ್ನ ತಿಳಿಸುತ್ತೆ. ಹಾಗೆ ಯಾವ್ದಾದ್ರೂ ಒಂದು ಹಂತದ ಜೀವಿಗಳು ನಾಶವಾದ್ರೆ ಇಡೀ ಪರಿಸರದ ಸಮತೋಲನ ತಪ್ಪೋಗುತ್ತೆ. ಉದಾಹರಣೆಗೆ, ಹಾವುಗಳಿಲ್ಲದಿದ್ರೆ ಇಲಿಗಳ ಸಂಖ್ಯೆ ಹೆಚ್ಚಾಗ್ತಿತ್ತು, ಇಲಿಗಳ ಸಂಖ್ಯೆ ಹೆಚ್ಚಾಗಿದ್ರೆ ಬೆಳೆ ನಾಶವಾಗ್ತಿತ್ತು, ಬೆಳೆ ಇಲ್ಲಾಂದ್ರೆ ನಾವು ತಿನ್ನೋದಾದ್ರೂ ಹೇಗೆ, ಅಲ್ಲಿ ಮನುಷ್ಯರ ಸಂಖ್ಯೆ ಕೂಡ ಕಡಿಮೆ ಆಗ್ತಿತ್ತು. ನೋಡಿ, ಈ ಆಹಾರ ಸರಪಳಿ ಅಂದ್ರೇನೆ ಹಾಗೆ, ಒಂದಕ್ಕೊಂದು ನಂಟಿರುತ್ತೆ. ಒಂದು ಜೀವಿ ಇಲ್ಲಾಂದ್ರೂ ಮತ್ತೊಂದು ಜೀವಿ ಬದುಕೋದು ತುಂಬಾನೇ ಕಷ್ಟ ಆಗುತ್ತೆ. ಪ್ರತಿಯೊಂದು ಜೀವಿಯು ಬದುಕೋಕೆ ಇನ್ನೊಂದು ಜೀವಿಯ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದು ನೈಸರ್ಗಿಕ ಸತ್ಯವನ್ನ ತೋರಿಸುವಂತದ್ದು, ಪ್ರಕೃತಿ ಮಾಡಿರುವಂತ ಪ್ಲಾನ್ ಇದು. ಈ ಒಂದು ಪ್ರಕೃತಿ ತುಂಬಾ ಇಂಟೆಲಿಜೆಂಟ್ ಆಯ್ತಾ? ಯಾಕಪ್ಪ ಅಂದ್ರೆ ಪ್ರಕೃತಿಗೆ ಎಲ್ಲವೂ ಕೂಡ ಬೇಕು, ಎಲ್ಲಾ ಜೀವಿಗಳು ಪ್ರಕೃತಿಯಲ್ಲಿ ಇರಬೇಕು, ಅವಾಗ ಮಾತ್ರ ಒಂದು ಸುಂದರ ಪರಿಸರವಾಗೋಕೆ ಸಾಧ್ಯ ಆಗತ್ತೆ. ಬರೀ ಒಂದು ಜೀವಿಗಳು ಮಾತ್ರ ಹೆಚ್ಚಾಗಿರ್ಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲವೂ ಕೂಡ ಸಮತೋಲನದಲ್ಲಿ ಇರಬೇಕು. ಈಗ ಉದಾಹರಣೆಗೆ, ಕಾಡಿನಲ್ಲಿ ಹುಲಿಗಳು ಹೆಚ್ಚಾಗಿದ್ರೆ ಒಂದ್ ರೀತಿ ಸಮಸ್ಯೆ ಆಗಿರ್ತಿತ್ತು, ಈಗ ಹುಲಿಗಳು ತೀರಾ ಇಲ್ಲವೇ ಇಲ್ಲ ಅಂದ್ರೆ ಮತ್ತೊಂದ್ ರೀತಿ ಸಮಸ್ಯೆ ಕೂಡ ಆಗತ್ತೆ. ನಾನು ಯಾವಾಗ್ಲೂ ಹೇಳ್ತೀನಿ, ನಮ್ಮ ಮನೆಯ ನಲ್ಲಿಗಳಲ್ಲಿ ನೀರು ಬರಬೇಕು ಅಂದ್ರೆ, ನೀರ್ ಇರಬೇಕು ಅಂದ್ರೆ ಅಲ್ಲಿ ಹುಲಿಗಳ ಪ್ರಾಮುಖ್ಯತೆ ತುಂಬಾನೇ ಇದೆ. ಇದ್ರ ವಿವರಣೆ ಕೂಡ ನಿಮಗೆ ನೀಡಿದ್ದೆ. ಯಾಕಪ್ಪ ಅಂದ್ರೆ ಕಾಡಲ್ಲಿರುವಂತ ಹುಲಿಗೂ ನಮ್ಮ ಮನೆಯಲ್ಲಿರುವಂತಹ ನಲ್ಲಿಯ ನೀರಿಗೂ ತುಂಬಾ ಕನೆಕ್ಟಿವಿಟಿ ಇದೆ. ಅಲ್ಲಿ ಹುಲಿ ಇಲ್ಲ ಅಂದ್ರೆ ಇಲ್ಲಿ ನೀರ್ ಕೂಡ ಬರೋದಿಲ್ಲ ಅಂತ. ಸೊ ಕೇಳುಗರೆ, ಹೀಗೆ ನಮ್ಮ ಒಂದು ಭೂಮಿಯಲ್ಲಿ ಒಂದಕ್ಕೊಂದು ಕನೆಕ್ಷನ್ ತುಂಬಾ ಇದೆ. ನಾವು ಒಂದು ಜೀವಿಯಾಗಿದ್ರೆ ಇನ್ನೊಂದು ಜೀವಿಗೆ ನಾವು ಅವಲಂಬಿತರಾಗಿರ್ತೀವಿ. ಪ್ರತಿಯೊಂದು ಜೀವಿ ಬದುಕೋಕೆ ಇನ್ನೊಂದು ಜೀವಿಯ ಮೇಲೆ ಡಿಪೆಂಡ್ ಆಗಿರ್ಲೇಬೇಕು. ಕೇಳುಗರೆ, ಇದನ್ನ ಆಹಾರ ಜಾಲ ಅಂತ ಕೂಡ ಕರಿತೀವಿ. ಆಹಾರ ಸರಪಳಿ ಅಂದಾಗ ಕೇವಲ ಒಂದು ಲೈನ್ ಅಂದ್ಕೊಳ್ತೀವಿ, ಆದ್ರೆ ನಿಜವಾದ ಪ್ರಕೃತಿಯಲ್ಲಿ ಇರೋದು ಆಹಾರ ಜಾಲ. ಕೇಳುಗರೆ, ಇದು ಬರೀ ಸರಪಳಿ ಅಲ್ಲ, ಇದೊಂದು ದೊಡ್ಡ ಜಾಲ. ಒಂದು ಕಪ್ಪೆ ಬರೀ ಮಿಡತೆ ಮಾತ್ರ ತಿನ್ನೋದಿಲ್ಲ, ಸಣ್ಣ ಹುಳುಗಳನ್ನ ತಿನ್ನತ್ತೆ. ಹಾಗೆ ಹದ್ದು ಬರೀ ಹಾವನ್ನ ಮಾತ್ರವಲ್ಲ, ಇಲಿ ಅಥವಾ ಸಣ್ಣ ಪಕ್ಷಿಗಳನ್ನ ಕೂಡ ತಿನ್ನತ್ತೆ. ಪ್ರಕೃತಿ ಎಷ್ಟು ಅದ್ಭುತವಾಗಿ ಡಿಸೈನ್ ಆಗಿದೆ ಅಲ್ವಾ ಕೇಳುಗರೆ? ಖಂಡಿತವಾಗ್ಲೂ ಇದು ವಿಜ್ಞಾನದ ಕುತೂಹಲಕಾರಿ ವಿಷಯ ಕೂಡ ಹೌದು. ಶಕ್ತಿಯು ಒಂದು ಜೀವಿಯಿಂದ ಇನ್ನೊಂದಕ್ಕೆ ಹೋದಾಗ ಕೇವಲ 10% ಮಾತ್ರ ವರ್ಗಾವಣೆಯಾಗುತ್ತೆ. ನೀವು ತಿನ್ನೋ ಪ್ರತಿ ತುತ್ತು ಆಹಾರದಲ್ಲೂ ಎನರ್ಜಿ ಇರುತ್ತೆ. ಸಸ್ಯಗಳು ಸೂರ್ಯನಿಂದ ಪಡೆಯೋ ಶಕ್ತಿಗಳಲ್ಲಿ ಕೇವಲ 10% ಮಾತ್ರ ಅದನ್ನ ತಿನ್ನೋ ಪ್ರಾಣಿಗೆ ಸಿಗುತ್ತೆ. ಆದ್ರೆ ಶಕ್ತಿಯ ಹರಿವು ಮೇಲಕ್ಕೆ ಹೋದಂತೆ ಕಡಿಮೆ ಆಗ್ತಾ ಬರುತ್ತೆ. ಅದಕ್ಕೆ ನಮ್ಗೆ ಅತಿ ಹೆಚ್ಚು ಸಸ್ಯಗಳು ಬೇಕಾಗಿರುವಂತದ್ದು. ಇನ್ನು ಆಹಾರ ಸರಪಳಿಯ ಕೊನೆಯಲ್ಲಿ ಬರೋ ವಿಘಟಗಳು ಅಂದ್ರೆ ಬ್ಯಾಕ್ಟೀರಿಯಾ, ಅಣಬೆಗಳು. ಇವು ನಿಜವಾದ ಹೀರೋ ಅಂತಾನೆ ಹೇಳ್ಬೋದು ಕೇಳುಗರ. ಯಾಕೆ ಅರ್ಪಿತಾ ಅವರು ನಿಜವಾದ ಹೀರೋ ಅಂತ ನೀವು ಕೇಳೋದಾದ್ರೆ, ಆಹಾರ ಸರಪಳಿಯಲ್ಲಿ ಇವು ತುಂಬಾ ಪ್ರಮುಖವಾದಂತಹ ಪಾತ್ರವನ್ನ ವಹಿಸುತ್ತೆ. ಸತ್ತ ನಂತರವೂ ಕೂಡ ಜೀವನ ಇದೆ ಅನ್ನೋದಕ್ಕೆ ಈ ವಿಘಟಕಗಳೇ ಸಾಕ್ಷಿ. ಸತ್ತ ಪ್ರಾಣಿ ಅಥವಾ ಒಣಗಿದ ಎಲೆಗಳನ್ನ ಮಣ್ಣು ಮಾಡೋ ಈ ಸೂಕ್ಷ್ಮ ಜೀವಿಗಳಿಲ್ಲದಿದ್ರೆ ಈ ಭೂಮಿ ಕಸದ ತೊಟ್ಟಿಯಾಗೋಗ್ತಿತ್ತು. ಇವು ಪರಿಸರದ ಅಪ್ಪಟ ಕ್ಲೀನರ್ಸ್ ಕೂಡ ಹೌದು ಅಲ್ವಾ? ಒಂದು ಕ್ಷಣ ಯೋಚನೆ ಮಾಡಿ, ಈ ಭೂಮಿ ಮೇಲೆ ಜೀವ ಕಳ್ಕೊಂಡಂತಹ ಮನುಷ್ಯರಾಗಿರ್ಬೋದು, ಜೀವಿಗಳಾಗಿರ್ಬೋದು, ಅವರೆಲ್ಲ ಹಾಗೆ ಇರ್ತಾರೆ. ಅವರು ಕರಗೋದಿಲ್ಲ, ಏನು ಆಗೋದಿಲ್ಲ, ಇದ್ದಂಗೆ ಇರ್ತಾರೆ ಅಂದ್ರೆ ನಮ್ಮ ಭೂಮಿ ಖಂಡಿತವಾಗ್ಲೂ ಕಸದ ಬುಟ್ಟಿ ಆಗಿರ್ತಿತ್ತು ಅಲ್ವಾ? ಅದಕ್ಕಾಗಿ ನಮ್ಮ ಭೂಮಿಯನ್ನ ಕ್ಲೀನ್ ಮಾಡೋರು, ನಿಜವಾದ ಕ್ಲೀನರ್ಸ್ ಯಾರಪ್ಪ ಅಂದ್ರೆ ಇವರೇನೆ. ಬ್ಯಾಕ್ಟೀರಿಯಾಗಳು, ಅಣಬೆಗಳು, ಈ ರೀತಿ ಇವರು ಪರಿಸರದ ಅಪ್ಪಟ ಕ್ಲೀನರ್ಸ್ ಕೂಡ ಹೌದು ಕೇಳುಗರೆ. ಕೆಲವು ಪ್ರಾಣಿಗಳು ಇಲ್ದಿದ್ರೆ ಇಡೀ ಆಹಾರ ಸರಪಳಿ ಕುಸಿದ್ ಬಿಡುತ್ತೆ. ಉದಾಹರಣೆಗೆ ಜೇನುನೊಣ. ಆರೆ, ಜೇನುನೊಣ ಇಲ್ಲದಿದ್ರೆ ಆಹಾರ ಸರಪಳಿ ಕುಸಿದ್ ಬಿಡುತ್ತಾ? ಹೇಗೆ ಅಂತ ಕೇಳ್ತಿದ್ದೀರಾ? ಖಂಡಿತವಾಗ್ಲೂ ಹೇಳ್ತೀನಿ, ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮವನ್ನ ತೆಗೆದುಕೊಂಡು ವಾಪಸ್ ಬನ್ನಿ. ನೀವ್ ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹೇ, ಪಿಯುಸಿ ಅಂದ್ರೆ ಬರೀ ಸ್ಟಡಿ ಅಷ್ಟೇ ಅಲ್ಲ, ಇಟ್ಸ್ ಅಬೌಟ್ ಅವರ್ ಫ್ಯೂಚರ್.
1: ಆದ್ರೆ ಬೆಸ್ಟ್ ಕಾಲೇಜ್ ಚೂಸ್ ಮಾಡೋದು ಹೇಗೆ?
0: ಸಿಂಪಲ್, ಎಲ್ಲಿ ಬೆಸ್ಟ್ ಮೆಂಟರ್ಸ್ ಇರ್ತಾರೋ ಅಲ್ಲಿಗೆ ಹೋಗ್ಬೇಕು.
2: ಹಾಗಾದ್ರೆ ಶಿವಮೊಗ್ಗದ ಗಂಗೋತ್ರಿ ಇಂಡಿಪೆಂಡೆಂಟ್ ಪಿಯು ಕಾಲೇಜ್ಗೆ ಬನ್ನಿ.
3: ಗಂಗೋತ್ರಿ ಕಾಲೇಜ್ ಅಲ್ಲಿ ಸ್ಪೆಷಲ್ ಏನಿದೆ?
2: ಅಲ್ಲಿರೋದು ಬರೀ ಟೀಚರ್ಸ್ ಅಲ್ಲ, ರಿಯಲ್ IIT ಮೆಂಟರ್ಸ್. ಮುಂಬೈ, ರಾಂಚಿ, ತಿರುಪತಿ IIT ಬಂದಿರೋ ನುರಿತ ತಜ್ಞರಿಂದ PCMB ಮತ್ತು ವಾಣಿಜ್ಯ ವಿಭಾಗದ ಪಾಠ ನಡೆಯುತ್ತೆ. ಅದರ ಜೊತೆಗೆ ಇಂಟಿಗ್ರೇಟೆಡ್ ಕೋಚಿಂಗ್ ಕೂಡ ಇದೆ. JEE, NEET ಮತ್ತು KCET ಟಾಪ್ ರಿಸಲ್ಟ್ಸ್ ಗ್ಯಾರಂಟಿ.
3: ವಾವ್, ಅಂದ್ರೆ ಫ್ಯೂಚರ್ ಪ್ರೂಫ್ ಅಂತ ಆಯ್ತು.
2: ಖಂಡಿತ, ಫ್ಯೂಚರ್ ಡಿಮ್ಯಾಂಡ್ಗೆ ತಕ್ಕಂತೆ AI ಮತ್ತು ರೋಬೋಟಿಕ್ ಸಬ್ಜೆಕ್ಟ್ ಗಳು ಇವೆ. ಜೊತೆಗೆ ಸ್ಮಾರ್ಟ್ ಕ್ಲಾಸ್ ರೂಮ್ಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಸುರಕ್ಷಿತವಾದ ಹಾಸ್ಟೆಲ್ ಸೌಲಭ್ಯ ಕೂಡ ಇದೆ. ಗಂಗೋತ್ರಿ ಅಂದ್ರೆ ಇಟ್ಸ್ ನಾಟ್ ಜಸ್ಟ್ ಎ ಕಾಲೇಜ್, ಇಟ್ಸ್ ಎ ಫ್ಯೂಚರ್ ಬಿಲ್ಡರ್.
4: ಅಡ್ಮಿಷನ್ಸ್ ಓಪನ್ ಫಾರ್ 2026 and 27. ಹಾಗಾದ್ರೆ ತಡ ಯಾಕೆ, ತಕ್ಷಣ ಎನ್ರೋಲ್ ಮಾಡಿ.
2: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ಮ್ಯಾಮ್ಕೂಸ್ ಬಿಲ್ಡಿಂಗ್, ಕೋಟೆ ರಸ್ತೆ, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9035587424 ಅಥವಾ 8884082682.
4: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ವಿ ಬಿಲ್ಡ್ ಎಕ್ಸಲೆನ್ಸ್ ಇನ್ ಎಜುಕೇಶನ್.
5: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವೆಲ್ಕಮ್ ಬ್ಯಾಕ್. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ RJ ಅರ್ಪಿತಾ. ಕೇಳುಗರೆ, ಇವತ್ತಿನ ನಮ್ಮ ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಆಹಾರ ಸರಪಳಿಯ ಬಗ್ಗೆ ಮಾತನಾಡ್ತಾ ಇದ್ದೆ. ಹಾಗೆ ವಿರಾಮಕ್ಕೂ ಮೊದಲು ನಾನು ನಿಮಗೆ ಒಂದು ವಿಷಯವನ್ನ ಹೇಳಿದ್ದೆ. ಏನಪ್ಪಾ ಅಂದ್ರೆ, ಕೆಲವು ಪ್ರಾಣಿಗಳು ಇಲ್ಲದಿದ್ರೆ ಇಡೀ ಆಹಾರ ಸರಪಳಿನೇ ಕುಸಿದು ಬೀಳುತ್ತೆ ಅಂತ. ಅದರಲ್ಲಿ ಮುಖ್ಯವಾಗಿ ಜೇನುನೊಣಗಳು. ಆದ್ರೆ ಜೇನುನೊಣಗಳಿಗೂ ಆಹಾರ ಸರಪಳಿಗೂ ಏನಪ್ಪ ನಂಟಿದೆ ಅಂತ ನೀವು ಕೇಳಿದ್ರೆ ಖಂಡಿತವಾಗ್ಲೂ ನೆಂಟಿದೆ. ನಿಮಗೆ ಗೊತ್ತಾ ಫ್ರೆಂಡ್ಸ್, ಜೇನುನೊಣಗಳು ಕೇವಲ ಜೇನುತುಪ್ಪ ಕೊಡೋದಿಲ್ಲ, ಅವು ಪರಾಗಸ್ಪರ್ಶ ಮಾಡದಿದ್ರೆ ಗಿಡದಲ್ಲಿ ಹಣ್ಣು ಕಾಯಿಗಳೇ ಆಗೋದಿಲ್ಲ. ಅಂದ್ರೆ ಜೇನುನೊಣಗಳು ಇಲ್ಲ ಅಂತಂದ್ರೆ ಇಡೀ ಫುಡ್ ಚೈನ್ ಸ್ಟಾಪ್ ಆಗಿ ಬಿಡುತ್ತೆ. ಹಣ್ಣು ಕಾಯಿಗಳೇ ಇಲ್ಲ ಅಂದ್ರೆ ನಾವು ಹೇಗಿರೋಕಾಗತ್ತೆ? ಯಾವುದೇ ಒಂದು ಗಿಡದಲ್ಲಿ ಹಣ್ಣು ಕಾಯಿ ಬಿಡಬೇಕು, ಅದನ್ನ ನಾವು ತಿನ್ಬೇಕು, ಅವಾಗಲೇ ನಾವು ಜೀವಿಸೋಕೆ ಆಗೋದು ಅಲ್ವಾ? ಹಾಗೆ ನಮ್ಮ ಕಣ್ಣಿಗೆ ಕಾಣದಂತ ಸಮುದ್ರ ಅಥವಾ ಕೆರೆಯ ಒಳಗೂ ಇಂತಹದ್ದೇ ಒಂದು ಪ್ರಪಂಚ ಇದೆ. ನಾವು ಆಹಾರ ಸರಪಳಿ ಅಂದ್ರೆ ಕೇವಲ ನಮ್ಮ ಸುತ್ತಮುತ್ತಲು ಅಂದ್ರೆ ಭೂ ಪ್ರದೇಶದ್ದು ಅಂತ ಮಾತ್ರ ಅನ್ಕೊಳ್ತೀವಿ. ಆದ್ರೆ ನಮ್ಮ ಕಣ್ಣಿಗೆ ಕಾಣದೇ ಇರುವಂತಹ ಸಮುದ್ರದ ಒಳಗೆ ಎಷ್ಟೋ ಇದೇ ರೀತಿಯ ಒಂದು ಆಹಾರ ಸರಪಳಿ ಇದೆ. ಕೇಳ್ಕೊರೆ, ಹೌದು, ನೀರಿನೊಳಗಿನ ಸಣ್ಣ ಪಾಚಿಗಳನ್ನ ಸಣ್ಣ ಜೀವಿಗಳು ತಿನ್ನತ್ತೆ. ಅವುಗಳನ್ನ ಸಣ್ಣ ಮೀನುಗಳು, ನಂತರ ದೊಡ್ಡ ಮೀನುಗಳು ಅಥವಾ ತಿಮಿಂಗಲಗಳು ತಿನ್ನತ್ತೆ. ಇದ್ರ ಮಧ್ಯೆ ನಿಮಗೊಂದು ಪ್ರಶ್ನೆ ಕೇಳುವರೆ, ನಮ್ಮ ಶಿವಮೊಗ್ಗದ ಸುತ್ತಮುತ್ತ ನೀವು ನೋಡಿರುವಂತಹ ಅತ್ಯಂತ ಉದ್ದದ ಆಹಾರ ಸರಪಳಿ ಯಾವುದು, ಅಂದ್ರೆ ಯಾವ ಪ್ರಾಣಿ ಯಾವುದನ್ನ ತಿನ್ನತ್ತೆ ಅಂತ ನೀವು ನೋಡಿದಿರಾ? ನೋಡಿದ್ರೆ ನಮಗೆ ಮೆಸೇಜ್ ಮಾಡಿ, ಸರಿನಾ? ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಪರಿಸರದ ಬಗ್ಗೆ ಮಾತಾಡ್ತಿರ್ತೀವಿ, ಅದರಲ್ಲೂ ಇವತ್ತು ಆಹಾರ ಸರಪಳಿಯ ಬಗ್ಗೆ ಮಾತನಾಡ್ತಿದ್ವಿ. ಇನ್ನು ಆಹಾರ ಸರಪಳಿಯ ತುದಿಯಲ್ಲಿರುವಂತಹ ಪ್ರಾಣಿಗಳನ್ನ ಯಾರೂ ತಿನ್ನೋದಿಲ್ಲ, ಇವುಗಳನ್ನ ಅಪೆಕ್ಸ್ ಪ್ರೆಡರ್ಸ್ ತಿಂತಾರೆ. ಈ ಫುಡ್ ಚೈನ್ ಅಲ್ಲಿ ಲೀಡರ್ಸ್ ಯಾರು ಗೊತ್ತಾ? ಹುಲಿ, ಸಿಂಹ ಅಥವಾ ಸಮುದ್ರದಲ್ಲಿರುವಂತಹ ಶಾರ್ಕ್ ಮೀನುಗಳು. ಇವುಗಳನ್ನ ಬೇಟೆಯಾಡೋರು ಯಾರೂ ಇಲ್ಲ. ಆದ್ರೆ ಇವುಗಳನ್ನ ಸಂಖ್ಯೆ ಕಡಿಮೆ ಆದ್ರೆ ಏನಾಗತ್ತೆ ಗೊತ್ತಾ? ಕಾಡಿನಲ್ಲಿ ಜಿಂಕೆಗಳ ಸಂಖ್ಯೆ ಅತಿಯಾಗಿ ಬೆಳೆಯುತ್ತೆ, ಬೆಳೆಗಳೆಲ್ಲ ನಾಶವಾಗುತ್ತೆ. ಅಂದ್ರೆ ಈ ಸಾಮ್ರಾಟರು ಕಾಡಿನ ಸಮತೋಲನವನ್ನ ಕಾಯ್ತಾರೆ. ಸಿಂಹಾಹುಲಿಗಳೆಲ್ಲ, ಸಿಂಹಾಹುಲಿ ಯಾವ್ದು ಇರ್ಲಿಲ್ಲ ಅಂದ್ರೆ ಜಿಂಕೆಗಳ ಹಾವಳಿ ಹೆಚ್ಚಾಗಿರ್ತಿತ್ತು. ಜಿಂಕೆಗಳ ಹಾವಳಿ ಹೆಚ್ಚಾಗಿದ್ದಿದ್ರೆ ಆಹಾರ ಸಿಗುತ್ತೆ ಕಡಿಮೆ ಆಗೋಗ್ಬಿಡ್ತಿತ್ತು, ಎಲ್ಲ ಆಹಾರಗಳು ಅವುಗಳೇ ತಿಂತಾ ಇತ್ತು. ಇನ್ನು ನಾವೆಲ್ಲರೂ ಕೂಡ ಈ ಸರಪಳಿಯ ಎಲ್ಲಿಗೆ ಬರ್ತೀವಿ ಅನ್ನೋದು ಕೇಳುಗರಿಗೆ ಕುತೂಹಲ ಮೂಡಿಸಬಹುದು. ಖಂಡಿತವಾಗ್ಲೂ ಈ ಆಹಾರ ಸರಪಳಿಯೊಳಗೆ ಮನುಷ್ಯರ ಪಾತ್ರ ಕೂಡ ದೊಡ್ಡದು. ಮನುಷ್ಯರು ಸರ್ವಭಕ್ಷಕರು, ಅಂದ್ರೆ ನಾವು ಸಸ್ಯಗಳನ್ನ ತಿಂತೀವಿ, ಪ್ರಾಣಿಗಳನ್ನ ತಿಂತೀವಿ. ನಾವು ಈ ಸರಪಳಿಯ ಬಹಳ ಫ್ಲೆಕ್ಸಿಬಲ್ ಕೊಂಡಿಗಳು. ಯಾಕಪ್ಪ ಅಂದ್ರೆ ಸಸ್ಯಗಳನ್ನ ಹಿಡಿದು ಹಾಲಿನವರೆಗೆ ಎಲ್ಲವನ್ನು ನಾವು ಬಳಸ್ಕೊಳ್ತೀವಿ ಅಲ್ವಾ? ಒಂದು ವೇಳೆ ಈ ಜಗತ್ನಲ್ಲಿ ಇರುವೆಗಳೇ ಇಲ್ಲದಿದ್ರೆ ಕೇಳೋಕೆ ಸಣ್ಣ ವಿಷಯ ಅನ್ನಿಸ್ಬಹುದು, ಆದ್ರೆ ಸತ್ತ ಹುಳ ಕೀಟಗಳನ್ನ ತಿಂದು ಭೂಮಿಯನ್ನ ಕ್ಲೀನ್ ಮಾಡೋ ಫಸ್ಟ್ ಲೈನ್ ವರ್ಕರ್ಸ್ ಅಂದ್ರೆ ಅವರು ಇರುವೆಗಳು. ಇರುವೆಗಳಿಲ್ಲ ಅಂದ್ರೆ ಕೊಳೆತ ಪದಾರ್ಥಗಳ ರಾಶಿ ಬೀಳ್ತಾ ಇತ್ತು, ಸ್ವಚ್ಛತೆ ಮಾಡೋರು ಯಾರು ಇರ್ತಿರ್ಲಿಲ್ಲ. ಇನ್ನು ಕೆಲವೊಮ್ಮೆ ಸಸ್ಯಗಳೇ ಪ್ರಾಣಿಗಳನ್ನ ತಿನ್ನುತ್ತೆ. ನೆಂಪಂತಿಸ್ ಅಥವಾ ಡ್ರೊಸೆರಾನಂತಹ ಸಸ್ಯಗಳು ಕೀಟಗಳನ್ನ ಹಿಡಿದು ತಿನ್ನುತ್ತೆ. ಫ್ರೆಂಡ್ಸ್, ಯಾವಾಗ್ಲೂ ದೊಡ್ಡವರು ಸಣ್ಣವರನ್ನ ತಿನ್ನೋದಿಲ್ಲ. ಪ್ರಕೃತಿಯಲ್ಲಿ ಸಸ್ಯಗಳೇ ಕೀಟಗಳನ್ನ ತಿನ್ನೋ ಉದಾಹರಣೆ ಕೂಡ ಇದೆ. ಇದನ್ನ ಕೀಟಹಾರಿ ಸಸ್ಯಗಳು ಅಂತ ಕೂಡ ಕರೀತಾರೆ. ಆದ್ರೆ ಇಲ್ಲಿ ಚೈನ್ ಫುಡ್ ಉಲ್ಟಾ ಆಗತ್ತೆ ಅಲ್ವಾ? ಖಂಡಿತವಾಗ್ಲು. ಯಾಕಪ್ಪ ಅಂದ್ರೆ ಕೀಟಗಳು ಸಸ್ಯಗಳನ್ನ ತಿನ್ನೋದು ಕಾಮನ್, ಆದ್ರೆ ಸಸ್ಯಗಳು ಕೂಡ ಕೀಟಗಳನ್ನ ತಿನ್ನುತ್ತೆ, ಆಹಾರ ಸರಪಳಿಯನ್ನ ಉಲ್ಟಾ ಮಾಡುತ್ತೆ. ಬಯೋ ಮ್ಯಾಗ್ನಿಫಿಕೇಶನ್ ಅಂದ್ರೆ ಅದು ಪರಿಸರ ಕಾಳಜಿಯ ಪ್ರಮುಖ ವಿಷಯ. ನಾವು ಬಳಸುವಂತ ಕೀಟನಾಶಕಗಳು ಹೇಗೆ ಪ್ರಾಣಿಗಳ ದೇಹ ಸೇರುತ್ತೆ ಅನ್ನೋದು. ಗಿಡಗಳಿಗೆ ಹೊಡೆದಂತಹ ವಿಷ ಮೊದಲು ಕೀಟಗಳನ್ನ ಸೇರುತ್ತೆ, ಆ ಕೀಟಗಳನ್ನ ತಿಂದ ಪಕ್ಷಿಗಳ ದೇಹದಲ್ಲಿ ಆ ವಿಷದ ಪ್ರಮಾಣ ಹೆಚ್ಚಾಗ್ತಾ ಹೋಗುತ್ತೆ. ನಾವು ಹೊಡೆಯುವಂತಹ ಒಂದು ಸಣ್ಣ ಕ್ರಿಮಿನಾಶಕ ಇಡೀ ಫುಡ್ ಚೈನ್ ಮೂಲಕ ನಮ್ಮ ಹಾಲಿನವರೆಗೆ ಅಥವಾ ತಟ್ಟೆಯವರೆಗೆ ಬಂದ್ರೂ ಬರಬಹುದು. ಸೊ ಆರ್ಗ್ಯಾನಿಕ್ ಕೃಷಿ ಎಷ್ಟು ಮುಖ್ಯ ಅಲ್ವಾ ಕೇಳಿಕೊರೆ? ಖಂಡಿತವಾಗ್ಲೂ ಮುಖ್ಯ ಆಗತ್ತೆ. ಪ್ರಕೃತಿಯಲ್ಲಿ ಯಾವುದೂ ಕೂಡ ವೇಸ್ಟ್ ಅಲ್ಲ. ಇಲ್ಲಿ ಒಬ್ಬರ ತ್ಯಾಜ್ಯ ಇನ್ನೊಬ್ಬರ ಆಹಾರ ಆಗಿರುತ್ತೆ, ಒಬ್ಬರ ಸಾವು ಇನ್ನೊಬ್ಬರ ಬದುಕಾಗಿರುತ್ತೆ. ಇದೇ ಜೀವನ ಚಕ್ರ. ಅದಕ್ಕೆ ಹೇಳೋದು, ಈ ಜಗತ್ನಲ್ಲಿ ಯಾವುದು ಕೂಡ ಸುಮ್ಮನೆ ಬಂದಿರಲ್ಲ, ಒಂದಲ್ಲ ಒಂದು ಕರ್ತವ್ಯವನ್ನ ನಿರ್ವಹಿಸಕ್ಕೆ ಬಂದಿರುತ್ತೆ ಎಲ್ಲಾ ಜೀವಿಗಳು ಅಂತ. ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಆಹಾರ ಸರಪಳಿಯ ಬಗ್ಗೆ ಕೊಟ್ಟಂತಹ ಮಾಹಿತಿ ನಿಮಗೂ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇದರೊಂದಿಗೆ ಇವತ್ತಿನ ಪರಿಸರ ಪರಿಚಯ ಕಾರ್ಯಕ್ರಮ ಮುಗಿಸೋ ಸಮಯ ಕೂಡ ಬಂದಿದೆ. ಕಾರ್ಯಕ್ರಮ ಹೇಗನ್ನಿಸ್ತು? ಈ ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಸಂಖ್ಯೆ ಮತ್ತೊಮ್ಮೆ 9686096279 ಈ ಸಂಖ್ಯೆಗೆ ಕಳಿಸಿ ಅಂತ ತಿಳಿಸ್ತಾ ನಾನು ನಿಮ್ಮ ಆರ್ಜೆ ಅರ್ಪಿತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಗ್ತಾ ಇರಿ, ಖುಷಿಯಾಗಿರಿ, ಆರೋಗ್ಯವಾಗಿರಿ, ಹಾಗೇನೆ ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
7: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
8: ಹೂ ಕಣಕ್ಕ, ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
7: ಅಯ್ಯ, ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ?
8: ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
7: ಏ,
8: ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಹಾಕೊಡ್ತಾರ ಬಿಡು.
7: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
8: ಏನವಿ ಅದು? ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ.
7: ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣಮಿ.
8: ಹಂಗ ಅದ್ಯಾಕಂತೆ? ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
7: ಕಣಕ್ಕ, ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರ್ ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ

0: ನಡೈತೆ. ತಡಿ, ಮನೆಗೆ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
1: ಹಂಗೆ ನಿಮ್ಮ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ

0: ನಾನು ಸಾಮಾನ್ಯವಾಗಿ ತುಂಬಾ ಸಮಾಧಾನದಿಂದ ಇರೋ ವ್ಯಕ್ತಿ, ಆದ್ರೆ ಪ್ರೆಸೆಂಟೇಶನ್ ಕೊಡುವಾಗ ಜಾನ್ವಿ ಕುಸಿದ್ ಬಿದ್ದುದನ್ನ ನೋಡಿದೆ. ನನಗೆ ಶಾಕ್ ಆಯ್ತು, ನನ್ ಕೈ ಕಾಲೇ ಆಡ್ಲಿಲ್ಲ.
1: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಟೋಲ್ ಫ್ರೀ ಸಂಖ್ಯೆ 1800 309 0309 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
2: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
3: ಹೂನೆ ರೆಡಿ ಆಗ್ತಾ ಇದೆ.
2: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
1: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
0: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ. ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕೆ.
4: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
0: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
4: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
0: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
4: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
0: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
4: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449984678. ಸಂಖ್ಯೆ ಮತ್ತೊಮ್ಮೆ 9449846798.
0: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
5: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಎಲ್ರು ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟ್ರಾವೆಲಿಂಗ್ ಅಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ಎಲ್ರಿಗೂ ಕೂಡ ಟ್ರಾವೆಲಿಂಗ್ ಇಷ್ಟ ಆಗೇ ಆಗುತ್ತೆ ಅಲ್ವಾ? ಸೊ ಹಾಗೆ ನಮ್ಗೇನಾದ್ರೂ ಬೇಜಾರಾಗಿದ್ರೆ ಸಾಕಪ್ಪ, ಲೈಫು ಬೇರೆ ಏನೋ ಹೊಸದನ್ನ ಎಕ್ಸ್ಪ್ಲೋರ್ ಮಾಡಬೇಕು ಅಂತಿದ್ರೆ, ಅಥವಾ ಒಂದೇ ಕಡೆ ಇದ್ದು ಬೇಜಾರಾಗಿ ಹೋಗಿದೆ ಅಂತ ಯೋಚನೆ ಮಾಡೋರೆಲ್ಲ ಫಸ್ಟ್ ಹೋಗೋದೆ ಟ್ರಾವೆಲಿಂಗ್ ಅಲ್ವಾ? ಸೊ ಒಬ್ಬೊಬ್ರು ಒಂದೊಂದು ರೀತಿಯ ಟ್ರಾವೆಲಿಂಗ್ ಪ್ಲೇಸ್ಗೆ ಹೋಗ್ತಾರೆ ಅಂತಲೇ ಹೇಳ್ಬೋದು. ಹಾಗೆ ಟ್ರಾವೆಲಿಂಗ್ ಅನ್ನೋದು ಒಂದು ರೀತಿಯ ನೆಮ್ಮದಿ ಅಂತಲೇ ಹೇಳ್ಬೋದು. ಕೆಲವರು ದೇವಸ್ಥಾನಗಳಿಗೆ ಹೋಗ್ತಾ ಇರ್ತಾರೆ, ಪುಣ್ಯಕ್ಷೇತ್ರಗಳಿಗೆ ಹೋಗ್ತಾ ಇರ್ತಾರೆ, ಇನ್ನು ಕೆಲವರು ಬೆಟ್ಟ ಗುಡ್ಡ ನದಿ ಅಂತೆಲ್ಲ ಹೋಗ್ತಾ ಇರ್ತಾರೆ. ಒಟ್ಟಿನಲ್ಲಿ ಟ್ರಾವೆಲಿಂಗ್ ಅಂದರೆ ಚಿಕ್ಕವರಿಂದ ಹಿಡಿದು ದೊಡ್ಡವ್ರ ತನಕ ಎಲ್ರಿಗೂ ಕೂಡ ಇಷ್ಟ ಆಗೇ ಆಗುತ್ತೆ ಅಲ್ವಾ? ಅದೇ ರೀತಿಯಾಗಿ ನಮ್ಮ ಇವತ್ತಿನ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ಕೂಡ ನಾನು ನಿಮ್ಮನ್ನ ಒಂದು ಪ್ಲೇಸ್ಗೆ ಟ್ರಾವೆಲಿಂಗ್ ಕರ್ಕೊಂಡು ಹೋಗೋಣ ಅಂತ ಇದ್ದೀನಿ. ಹಾಗೆ ನಾನಿವತ್ತು ನಿಮಗೆ ಪರಿಚಯಿಸ್ತಾ ಇರುವಂತಹ ಸ್ಥಳ ಯಾವುದಪ್ಪ ಅಂತ ಹೇಳಿದ್ರೆ, ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ದೇಗಾಂವ್ನಲ್ಲಿರುವಂತಹ ಕಮಲನಾರಾಯಣ ದೇವಸ್ಥಾನ.

ಸ್ಥಾನಕ್ಕೆ. ಹೌದು, ಇದೊಂದು ಇತಿಹಾಸ ಪ್ರಸಿದ್ಧವಾಗಿರುವಂತಹ ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿರುವಂತಹ ದೇವಾಲಯವಾಗಿದೆ. ಹಾಗೆ ಈ ದೇವಾಲಯವನ್ನ 12ನೇ ಶತಮಾನದಲ್ಲಿ ಕದಂಬರ ಕಾಲದಲ್ಲಿ ಕಟ್ಟಲಾಗಿದೆ ಅಂತ ಹೇಳಿ ಹೇಳಲಾಗುತ್ತೆ. ಹಾಗೆ ಕದಂಬರ ಕಾಲದ ಅದ್ಭುತ ವಾಸ್ತುಶಿಲ್ಪಕ್ಕೆ ಇದು ಸಾಕ್ಷಿಯಾಗಿದೆ. ಏನು, ದೇವಾಲಯವನ್ನ 1174 CE ಕದಂಬ ರಾಜ ಶಿವಚಿತ್ತ ಪೆರ್ಮಾಡಿಯ ರಾಣಿ ಕಮಲಾದೇವಿಯ ಆಶ್ರಯದಲ್ಲಿ ನಿರ್ಮಿಸಲಾಯಿತು. ದೇವಾಲಯದ ಮುಖ್ಯ ಶಿಲ್ಪಿ ತಿಪ್ಪೋಜ ಅಂತ ಹೇಳಿ ಹೇಳಲಾಗುತ್ತೆ. ಇದು ಹಿಂದೂ ದೇವರಾದ ಶ್ರೀನಾರಾಯಣನಿಗೆ ಅಂದರೆ ವಿಷ್ಣುವಿಗೆ ಸಮರ್ಪಿತವಾಗಿರುವ ದೇವಾಲಯವಾಗಿದೆ. ಇದು ಕದಂಬ ಶೈಲಿಯ ವಾಸ್ತುಶಿಲ್ಪಕ್ಕೆ ಉತ್ತಮ ಉದಾಹರಣೆಯಾಗಿದೆ. ದೇವಾಲಯದ ಒಳಭಾಗದಲ್ಲಿರುವ ಕಂಬಗಳು ಮತ್ತು ಗೋಡೆಗಳ ಮೇಲೆ ಸೂಕ್ಷ್ಮ ಕೆತ್ತನೆಗಳು ಅತ್ಯಂತ ಆಕರ್ಷಕವಾಗಿದೆ. ಇದರ ಪ್ರಮುಖ ಆಕರ್ಷಣೆ ಅಂದರೆ ಛಾವಣಿಯಲ್ಲಿ ಕೆಳಮುಖವಾಗಿ ಅತ್ಯಂತ ಸುಂದರವಾಗಿ ಕೆತ್ತಲಾಗಿರುವಂತಹ ಕಮಲದ ಹೂವು. ಹಾಗಿದ್ರೆ ಇಷ್ಟೆಲ್ಲ ವಿಶೇಷತೆಯನ್ನ ಹೊಂದಿರುವಂತಹ ಈ ದೇವಾಲಯದ ಬಗ್ಗೆ, ಇಲ್ಲಿನ ವಿಶೇಷತೆಯ ಬಗ್ಗೆ ಎಲ್ಲ ತಿಳಿಸ್ಲಿಕ್ಕೆ ನಮ್ ಜೊತೆ ಇವತ್ತು ಅಲ್ಲಿನ ಸ್ಥಳೀಯರಾಗಿರುವ ಧ್ರುವ ಎನ್ನುವರು ಇದ್ದಾರೆ. ಸೊ ಹಾಗಿದ್ರೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಗೆ ಈ ದೇವಾಲಯದ ಬಗ್ಗೆ, ಇಲ್ಲಿನ ಇತಿಹಾಸದ ಬಗ್ಗೆ ಎಲ್ಲ ತಿಳ್ಕೊಳ್ಳೋಣ. ಅಂದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊ ಬರೋಣ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ, ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನಿವತ್ತು ನಿಮಗೆ ಪರಿಚಯಿಸ್ತಾ ಇದ್ದಂತಹ ಸ್ಥಳ ಯಾವುದಪ್ಪ ಅಂತ ಹೇಳಿದ್ರೆ, ಪುರಾತನ ಶ್ರೀ ಕಮಲನಾರಾಯಣ ದೇವಸ್ಥಾನ ಇದಿರೋದು ಬೆಳಗಾವಿಯಲ್ಲಿ ಅನ್ನೋದಾಗಿ ಹೇಳ್ತಾ ಇದೆ. ಸೊ ಹಾಗೆ ಇಲ್ಲಿನ ಇತಿಹಾಸದ ಬಗ್ಗೆ, ಇಲ್ಲಿನ ವಿಶೇಷತೆಯ ಬಗ್ಗೆ ಎಲ್ಲ ಮಾತನಾಡಲಿಕ್ಕೆ ಅಲ್ಲಿನ ಸ್ಥಳೀಯರಾಗಿರುವಂತಹ ಧ್ರುವ ಅವರು ನಮ್ಮೊಂದಿಗಿದ್ದಾರೆ ಅಂತ ಹೇಳಿ ಹೇಳ್ತಾ ಇದೆ. ಸೊ ಹಾಗಿದ್ರೆ ಧ್ರುವ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಈ ಸ್ಥಳದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಅವರಿಂದ ತಿಳ್ಕೊಳ್ಳೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ತೆ, ನಾವು ಬೆಳಗಾವಿ ಜಿಲ್ಲೆದಾಗಿರುವ ಖಾನಾಪುರ ತಾಲೂಕ್ನ್ಯಾಗ ಕಿತ್ತೂರ್ ಹತ್ರ ದೇವಗಾಂವ್ ಅಂತ ಹೇಳಿ ಒಂದು ಊರು ಐತಿ. ಈ ಊರ್ನ್ಯಾಗ ಶ್ರೀ ಕಮಲನಾರಾಯಣ ಸ್ವಾಮಿ ದೇವಸ್ಥಾನ ಅಂತ 12ನೇ ಶತಮಾನದ ಕದಂಬರ ಅರಸಿಗೆ ಸೇರಿದ್ದ ಒಂದು ಈ ದೇವಸ್ಥಾನ ಇದು ಸೆಂಟ್ರಲ್ ಆರ್ಕೋಲಾಜಿಕಲ್ ಡಿಪಾರ್ಟ್ಮೆಂಟ್ ಅಂಡರ್ನ್ಯಾಗ ಬರ್ತೈತಂತ. ಇದು ಕದಂಬರ ಅರಸರು 12ನೇ ಶತಮಾನದಾಗ ಅಂದ್ರೆ 1128ನೇ ಇಸ್ವಿನ್ಯಾಗ ಈ ದೇವಸ್ಥಾನವನ್ನು ಕಟ್ಟಿದ್ರಂತ. ಈ ದೇವಸ್ಥಾನವನ್ನು ಕಟ್ಟಿದವರು ಶಿವ ಚಿತ್ತ ಪೆರ್ಮಾಡಿ ಅನ್ನೋ ರಾಜ ತನ್ನ ರಾಣಿ ಕಮಲಾದೇವಿಯ ಒಂದು ವಾಸ್ತುಶಿಲ್ಪಕಾರ ತಿಪ್ಪೋಜಿ ಅಂತಿದ್ರಂತ. ಅವರು ಈ ದೇವಸ್ಥಾನವನ್ನು ನಿರ್ಮಿಸಿದ್ರಂತ. ಇದು ಕದಂಬರ ಶೈಲಿದ್ದೈತಿ, ಇನ್ನೂ ಸುಸ್ಥಿತಿನಾಗ ಐತಿ ದೇವಸ್ಥಾನ. ಇದು ಕಪ್ಪು ಕಲ್ಲುಗಳಿಂದ ಕಟ್ಟಿದಂಥ ದೇವಸ್ಥಾನ ಇರೋದ್ರಿಂದ ಇಲ್ಲಿ ಮೇನ್ 3 ದೇವಸ್ಥಾನಗಳದಾವ ಅಂದ್ರೆ 3 ಮೂರ್ತಿಗಳದಾವ. ವಿಷ್ಣು ಮತ್ತು ಲಕ್ಷ್ಮೀ ದೇವಿ, ವಿಷ್ಣು ಭಗವಾನನ ತೊಡಿ ಮೇಲೆ ಲಕ್ಷ್ಮೀ ದೇವಿ ಕುಂತಂಥ ಒಂದು ವಿಗ್ರಹ ಐತಿ. ಮತ್ತು ಇಲ್ಲೇ ಹಳೆಯಾದಂಥ ಕನ್ನಡದ ಶಾಸನಗಳದಾವ. ಸಂಸ್ಕೃತ ಇನ್ ದ್ರಾವಿಡ ಭಾಷೆದ ಒಂದು ಶಾಸನ ಐತಿ. ಈ ಶಾಸನನು ಇಲ್ಲೇ ಪ್ರಿಸರ್ವ್ ಮಾಡಿಟ್ಟರ. ಯಾಪರಿ ಕಲ್ಲೊಳಗೆ ಕಟ್ಟಿಂಗ್ಸ್ ಮಾಡಿದಾರೆ ಅಂತಂದರೆ ಮಾಡರ್ನ್ ಲೇತ್ ಮಷಿನ್ಯಾಗು ಈ ಥರ ಕಲ್ಲು ಕಟ್ ಮಾಡೋಕ್ಕಾಗಿಲ್ಲ, ಆ ಥರ ಕಟ್ ಮಾಡಿದಾರೆ. 25ರಿಂದ 28 ಪಿಲ್ಲರ್ಸ್ ಇರ್ಬೋದು, ಫುಲ್ ಪಿಲ್ಲರ್ಸ್ ವಿಗ್ರಹಗಳು ಸ್ವಲ್ಪ ಭಗ್ನ ಆದಂಗೆ ಅದಾವ. ಅದ್ರ ಸಂಬಂಧ ಪೂಜೆ ಮಾಡೋಂಗಿಲ್ಲ. ದೇವಸ್ಥಾನ ಇನ್ನೂ ಸುಸ್ಥಿತಿನಾಗ ಐತಿ. ನೀವು ಕಿತ್ತೂರು ಹತ್ರ ಬಂದ್ರೆ ಕಿತ್ತೂರಿಂದ 5 ಕಿಲೋಮೀಟರ್ನಾಗ ದೂರನಾಗ ಐತಿ ದೇಗಾಂವ್ ಅಂತೇಳಿ ಊರಿದೆ. ಇಲ್ಲೇ ಬಂದು ಈ ದೇವಸ್ಥಾನವನ್ನು ನೋಡ್ಬೋದು. ಮೊದಲನೇದಾಗಿರುವಂಥದ್ದು ಲಕ್ಷ್ಮೀ ದೇವಿ ಮೂರ್ತಿ. ಇದಕ್ಕಿಂತ ಮುಂದ್ಗಡೆ ಹೋದ್ರೆ ನಿಮ್ಗೆ ವಿಷ್ಣುವಿನ ಮೇಲೆ ಕುಂತ ಒಂದು ಲಕ್ಷ್ಮೀ ದೇವಿ ಮೂರ್ತಿ ಐತಿ ಎರಡನೇದಾಗಿ. ಮೂರನೇದಾಗಿ ಇಲ್ಲೇ ಈ ಮೂರ್ತಿ ಏನೈತಲ್ಲ, ಈ ಮೂರ್ತಿ ಬಗ್ಗೆ 2 ತರನಾದಂಥ ಅಭಿಪ್ರಾಯ ಅದಾವ. 12ನೇ ಶತಮಾನದಷ್ಟು ಹಳೆಯದು, ಸುಮಾರು 12ನೇ ಶತಮಾನದಾಗ ಮಾಡಿದ್ದೆ ಅಂದ್ರೆ ಈಗ 850 ವರ್ಷದಷ್ಟು ಹಳೆಯದು. ಸ್ವಲ್ಪ ಮೂರ್ತಿ ಕಾಲಾಂತರದಾಗ ಮುಕ್ಕಾದಂಗೆ ಐತಿ, ಹೀಗಾಗಿ ಇಲ್ಲಿ ಪೂಜೆ ಬಂದ್ ಮಾಡಿದಾರಂತ. ನಕ್ಷತ್ರ ಟೈಪ್ ಒಂದು ಆರ್ಕಿಟೆಕ್ಚರ್ ನಿಮ್ಗೆ ಇಲ್ಲಿ ನೋಡಕ್ ಸಿಗ್ತೈತಿ ಕದಂಬರ ಶೈಲಿದು. ಇವರು ಚಾಲುಕ್ಯರ ಅರಸರ ಏನ ಆದ್ಮೇಲೆ ಬಂದಂಥವ್ರು ಇವರು ಕದಂಬರ ಅರಸರೇ. ಬಹುಶಃ ಇವರು ಮೊದಲಿದ್ರೆ 4ನೇ ಶತಮಾನದಾಗ ಮಯೂರ ವರ್ಮ ಅನ್ನೋ ರಾಜನಿಂದ ಕದಂಬ ವಂಶ ಸ್ಥಾಪನೆ ಆಯ್ತು. 4ನೇ ಶತಮಾನದಿಂದ ಇವರು ಒಂದು

0: ಹನ್ನೆರಡು ಹದಿನಾಲ್ಕನೇ ಶತಮಾನದತ್ತ ತಮ್ಮ ಆಳ್ವಿಕೆಯನ್ನು ನಡೆಸಿದ್ರೆ, ಈ ದೇವಸ್ಥಾನ ಹನ್ನೆರಡನೇ ಶತಮಾನದಾಗ ಅವ್ರ ವಂಶಕ್ಕೆ ಸೇರಿದಂಥ ರಾಜರು ಕಟ್ಟಿಸಿದ್ದ ಆಗೈತಿ. ಬಟ್ ಇದು ಸೇಮ್ ಒಂದೇ, ಇವ್ರೇನು ಹಳೆ ಚಾಲುಕ್ಯರ ಅರಸರು ಈ ಸೈಡ್ ಕಟ್ಟಿದ್ರಲ್ಲ ಆ ದೇವಸ್ಥಾನಗಳನ್ನು ನೋಡಿ ಇನ್ಸ್ಪೈರ್ ಆಗಿ ಇವರು ಈ ದೇವಸ್ಥಾನಗಳನ್ನು ಕಟ್ಟಿಸಿದ್ರೆ ಸಿಮಿಲರ್ ಆರ್ಕಿಟೆಕ್ಚರ್ ಅನಿಸ್ತೈತಿ. ಬಟ್ ನೋಡಿದರೆ ಇವ್ರದ್ದು ಒಂದು ಸ್ವಲ್ಪ ಡಿಫ್ರೆಂಟ್ ಅನಿಸ್ತೈತಿ. ಇದು ಜಕಣಾಚಾರ್ಯ ಅವ್ರು ಕಟ್ಟಿದ್ದಲ್ಲ, ಇದು ತಿಪ್ಪೋಜಿ ಅಂತ ಅನ್ನುವಂಥ ಒಬ್ಬರ ಏನು ವಾಸ್ತುಶಿಲ್ಪಿ ಇದ್ರಂತ, ಇವರ ಕದಂಬರ ಅರಸರದ ಅವ್ರು ಕಟ್ಟಿದ್ದಿದೆ.
1: ಓಕೆ ಧ್ರುವ ಸರ್, ತುಂಬ ಚೆನ್ನಾಗಿ ಕಮಲ ನಾರಾಯಣ ದೇವಾಲಯದ ಬಗ್ಗೆ, ಇಲ್ಲಿನ ವಿಶೇಷತೆಯ ಬಗ್ಗೆ ಎಲ್ಲ ತಿಳಿಸ್ಕೊಟ್ರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಕ್ಕಾಗಿ ಧನ್ಯವಾದಗಳು. ಕೇಳಿದ್ರಲ್ವ ಸ್ನೇಹಿತರೆ, ಧ್ರುವ ಅವರು ಬೆಳಗಾವಿಯಲ್ಲಿ ಇರುವಂತಹ ಪುರಾತನ ಶ್ರೀ ಕಮಲ ನಾರಾಯಣ ದೇವಾಲಯದ ಬಗ್ಗೆ ತುಂಬಾ ಚೆನ್ನಾಗಿ ತಿಳಿಸ್ಕೊಡ್ತಿದ್ರು ಅಲ್ವಾ? ಸೊ ಹಾಗಿದ್ರೆ ಈ ಕಾರ್ಯಕ್ರಮವನ್ನ ಕೂಡ ಮುಂದುವರಿಸೋಣ. ಹಾಗೆ ದೇವಾಲಯಕ್ಕೆ ಹೋಗ್ಬೇಕು ಅಂದ್ರೆ ಹೇಗೆ ಹೋಗ್ಬೇಕು, ಹಾಗೆ ಸುತ್ತಮುತ್ತಲು ಇನ್ನು ಯಾವೆಲ್ಲ ಸ್ಥಳಗಳಿಗೆ ಭೇಟಿಯನ್ನ ನೀಡಬಹುದು ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊ ಬರೋಣ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ, ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹೇ, PUC ಅಂದ್ರೆ ಬರೀ ಸ್ಟಡಿ ಅಷ್ಟೇ ಅಲ್ಲ, ಇಟ್ಸ್ ಅಬೌಟ್ ಅವರ್ ಫ್ಯೂಚರ್.
1: ಆದ್ರೆ ಬೆಸ್ಟ್ ಕಾಲೇಜ್ ಚೂಸ್ ಮಾಡೋದು ಹೇಗೆ?
0: ಸಿಂಪಲ್, ಎಲ್ಲಿ ಬೆಸ್ಟ್ ಮೆಂಟರ್ಸ್ ಇರ್ತಾರೋ ಅಲ್ಲಿಗೆ ಹೋಗ್ಬೇಕು.
2: ಹಾಗಾದ್ರೆ ಶಿವಮೊಗ್ಗದ ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್ಗೆ ಬನ್ನಿ.
3: ಗಂಗೋತ್ರಿ ಕಾಲೇಜ್ ಅಲ್ಲಿ ಸ್ಪೆಷಲ್ ಏನಿದೆ?
2: ಅಲ್ಲಿರೋದು ಬರೀ ಟೀಚರ್ಸ್ ಅಲ್ಲ, ರಿಯಲ್ IIT ಮೆಂಟರ್ಸ್. ಮುಂಬೈ, ರಾಂಚಿ, ತಿರುಪತಿ IIT ಬಂದಿರೋ ನುರಿತ ತಜ್ಞರಿಂದ PCMB ಮತ್ತು ವಾಣಿಜ್ಯ ವಿಭಾಗದ ಪಾಠ ನಡೆಯುತ್ತೆ. ಅದರ ಜೊತೆಗೆ ಇಂಟಿಗ್ರೇಟೆಡ್ ಕೋಚಿಂಗ್ ಕೂಡ ಇದೆ. JEE, NEET ಮತ್ತು KCET ನಲ್ಲಿ ಟಾಪ್ ರಿಸಲ್ಟ್ಸ್ ಗ್ಯಾರಂಟಿ.
3: ವಾವ್, ಅಂದ್ರೆ ಫ್ಯೂಚರ್ ಪ್ರೂಫ್ ಅಂತ ಆಯ್ತು.
2: ಖಂಡಿತ, ಫ್ಯೂಚರ್ ಡಿಮ್ಯಾಂಡ್ಗೆ ತಕ್ಕಂತೆ AI ಮತ್ತು ರೋಬೋಟಿಕ್ಸ್ ಸಬ್ಜೆಕ್ಟ್ಗಳು ಇವೆ. ಜೊತೆಗೆ ಸ್ಮಾರ್ಟ್ ಕ್ಲಾಸ್ ರೂಮ್ಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಸುರಕ್ಷಿತವಾದ ಹಾಸ್ಟೆಲ್ ಸೌಲಭ್ಯ ಕೂಡ ಇದೆ. ಗಂಗೋತ್ರಿ ಅಂದ್ರೆ ಇಟ್ಸ್ ನಾಟ್ ಜಸ್ಟ್ ಎ ಕಾಲೇಜ್, ಇಟ್ಸ್ ಎ ಫ್ಯೂಚರ್ ಬಿಲ್ಡರ್.
4: ಅಡ್ಮಿಷನ್ಸ್ ಓಪನ್ ಫಾರ್ 2026 and 27. ಹಾಗಾದ್ರೆ ತಡ ಯಾಕೆ, ತಕ್ಷಣ ಎನ್ರೋಲ್ ಮಾಡಿ.
2: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ಮ್ಯಾಮ್ಕೂಸ್ ಬಿಲ್ಡಿಂಗ್, ಕೋಟೆ ರಸ್ತೆ, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9035588244 ಅಥವಾ 8884082.
4: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ವಿ ಬಿಲ್ಡ್ ಎಕ್ಸಲೆನ್ಸ್ ಇನ್ ಎಜುಕೇಶನ್.
5: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
0: ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.85 ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನು ಬೆಳಗಾವಿಯಲ್ಲಿರುವಂತಹ ಕಮಲ ನಾರಾಯಣ ದೇವಾಲಯದ ಬಗ್ಗೆ ತಿಳಿಸ್ತಾ ಇದ್ದೆ. ಸೊ ಹಾಗಿದ್ರೆ ಕಾರ್ಯಕ್ರಮವನ್ನು ಕೂಡ ಮುಂದುವರಿಸೋಣ. ಹಾಗೆ ದೇವಾಲಯದ ಬಗ್ಗೆ, ಇಲ್ಲಿನ ವಿಶೇಷತೆಯ ಬಗ್ಗೆ, ಹಾಗೆ ಇಲ್ಲಿಗೆ ಹತ್ತಿರದಲ್ಲಿ ಇನ್ನೂ ಯಾವೆಲ್ಲ ಸ್ಥಳ ಇದೆ ಅನ್ನೋದ್ರ ಬಗ್ಗೆ ಕೂಡ ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಈ ದೇವಾಲಯ ಬೈಲಹೊಂಗಲದಿಂದ 24 ಕಿಲೋಮೀಟರ್ ಮತ್ತು ಕಿತ್ತೂರಿನಿಂದ 5 ಕಿಲೋಮೀಟರ್ ದೂರದಲ್ಲಿ ದೇವಗಾಂವ್ ಅನೇಕ ಸಂಪದ್ಭರಿತ ಪಳೆಯುಳಿಕೆಗಳ ತಾಣ. ಇಲ್ಲಿ ಕಮಲನಾರಾಯಣ ದೇವಾಲಯ ಇದೆ. ಈ ಒಂದು ಕಮಲನಾರಾಯಣ ದೇವಸ್ಥಾನ ತನ್ನದೇ ಆದ ವಾಸ್ತುಶಿಲ್ಪ ಕೆತ್ತನೆಗಳಿಗೆ ತುಂಬಾನೇ ಜನಪ್ರಿಯವಾಗಿದೆ ಅಂತಾನೆ ಹೇಳ್ಬೋದು. ಹಾಗೆ ಧ್ರುವ ಸರ್ ಕೂಡ ಹೇಳ್ತಾ ಇದ್ರು, ಇಲ್ಲಿನ ಒಂದು ಕೆತ್ತನೆಗಳು ತುಂಬಾ ಅದ್ಭುತವಾಗಿದೆ ಅಂತ ಹೇಳಿ. ಹಾಗೆ ಇಲ್ಲಿ ಕಲ್ಯಾಣ ಚಾಲುಕ್ಯರ ಶೈಲಿಯಲ್ಲಿ ಇದೆ ಅನ್ನೋದಾಗಿ ಧ್ರುವ ಸರ್ ಹೇಳ್ತಿದ್ರು. ಹಾಗೆ ಇಲ್ಲಿ ಗರ್ಭಗೃಹ, ಅರ್ಧ ಮಂಟಪ, ನವರಂಗ ಮತ್ತೆ ಕದಂಬ ನಾಗರ ಶೈಲಿಯ ಶಿಖರವಿದೆ. ನವರಂಗದಲ್ಲಿ ಕಂಬಗಳ ಕೆತ್ತನೆಯಲ್ಲಿ ನಯಾಗಾರಿಕೆ ಇದೆ. ಸುಕನಾಸಿಯಲ್ಲಿ ಕುಳಿತ ಭಂಗಿಯಲ್ಲಿರುವ ಶಿವನ ಮೂರ್ತಿಯನ್ನ ಕೆತ್ತಲಾಗಿದೆ. ಮುಖ್ಯ ಮಂಟಪ ವಿಶಾಲ ಪ್ರಾಂಗಣವನ್ನು ಹೊಂದಿದೆ. ತ್ರಿಕುಟಾಚಲ ಇಲ್ಲಿನ ಮತ್ತೊಂದು ಸ್ಮಾರಕವಾಗಿದ್ದು, ಮಧ್ಯದ ಗರ್ಭಗೃಹದಲ್ಲಿ ಶಾಂತಿನಾಥ ಮೂರ್ತಿ, ಎರಡನೇ ಗರ್ಭಗೃಹದಲ್ಲಿ ಚಂದ್ರನಾಥ ಮತ್ತು ಬಲಗಡಿಯ ಗರ್ಭಗೃಹದಲ್ಲಿ ಪಾರ್ಶ್ವನಾಥ ಮೂರ್ತಿಗಳು ಇದೆ. ಈ ಮೂರು ಗರ್ಭಗೃಹಗಳು ನಕ್ಷತ್ರಾಕಾರದ ಜಗಲಿ ಹೊಂದಿದ್ದು, ಮಧ್ಯದ ಗರ್ಭಗೃಹದ ಮೇಲಿನ ಕಂಬವು ನಾಗರ ಶೈಲಿಯನ್ನು ಹೊಂದಿದೆ. ನವರಂಗದ ಕಂಬಗಳು ನುಣುಪಾದ ಕೆತ್ತನೆಯಿಂದ ಕೂಡಿದೆ. ನವರಂಗದ ಚಾವಣಿಯಲ್ಲಿ ಕೆಳಮುಖ ಮಾಡಿದ ಕಮಲವು ಲೋಲಾಕದಂತಿದ್ದು, ಅದರಲ್ಲಿ ಹಲವಾರು ಸಸ್ಯ ನಕ್ಷೆಯನ್ನ ಕೆತ್ತಲಾಗಿದೆ. ಇಲ್ಲಿ ಜೈನ ಸರಸ್ವತಿ ಮೂರ್ತಿ ಮತ್ತೆ ನೇಮಿನಾಥನ ಮೂರ್ತಿಗಳು ಕೂಡ ಇದೆ. ನೀವು ಇಲ್ಲಿಗೆ ಹೋದ್ರೆ ಕಿತ್ತೂರು ಕೋಟೆಗೆ ಹೋಗಬಹುದು. ಇದು ಇಲ್ಲಿಂದ 5 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆ ಬೆಳಗಾವಿ ಕೋಟೆಗೆ ಕೂಡ ಹೋಗಬಹುದು, ಕಮಲ್ ಬಸ್ತಿಗೆ ಹೋಗಬಹುದು, ಯಲ್ಲೂರು ಕೋಟೆಗೆ ಹೋಗಬಹುದು, ಕಪಿಲೇಶ್ವರ ದೇವಾಲಯಕ್ಕೆ ಹೋಗಬಹುದು, ಗೋಕಾಕ್ ಜಲಪಾತಕ್ಕೆ ಕೂಡ ಭೇಟಿಯನ್ನ ನೀಡಬಹುದಾಗಿದೆ. ಸೊ ಹಾಗಾಗಿ ನೀವೇನಾದರೂ ಬೆಳಗಾವಿ ಕಡೆ ಹೋಗಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ, ಖಂಡಿತವಾಗ್ಲೂ ಒಂದು ವಿಶೇಷವಾಗಿರುವ ಈ ಕಮಲ ನಾರಾಯಣ ದೇವಾಲಯಕ್ಕೆ ಕೂಡ ಭೇಟಿಯನ್ನ ನೀಡಿ ಈ ಒಂದು ಅದ್ಭುತವಾಗಿರುವ ದೇವರ ದರ್ಶನವನ್ನು

ಸಂಖ್ಯೆ 9686609927 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದ್ರ ಮೂಲಕ ಇಲ್ಲ ವಾಯ್ಸ್ ನೋಟ್ನ ಕಳಿಸೋದ್ರ ಮೂಲಕ ಕೂಡ ತಿಳಿಸಿದ್ರೆ ನಾನು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತೀನಿ, ನೀವು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದಾಗಿದೆ ಅಂತ ಹೇಳ್ತಾ ಮುಂದಿನ ಕಾರ್ಯಕ್ರಮಗಳಲ್ಲಿ ಮಾತಿಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ಕೂಡ ಟಟಾ ಬಾಯ್, ಹ್ಯಾವ್ ಎ ನೈಸ್ ಡೇ. ನೀವಿಷ್ಟೊತ್ತು ಕೇಳಿದ್ದು ಟ್ರಾವೆಲ್ ಅವರ್ಸ್ ಡೈರಿ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಯಾವಾಗಲೂ ಕೂಡ ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಎಲ್ಲಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ, ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
1: ಸತತ 8ನೇ ಬಾರಿಗೆ ಸಿಬಿಎಸ್ಇ 10ನೇ ತರಗತಿಯಲ್ಲಿ 100% ರಿಸಲ್ಟ್ಸ್.
2: ಹೌದು, ಇದು ಶಿವಮೊಗ್ಗದ ಜ್ಞಾನಸಾಗರ ಸೆಂಟ್ರಲ್ ಸ್ಕೂಲ್ನ ಐತಿಹಾಸಿಕ ಸಾಧನೆ. ಈ ಬಾರಿಯೂ ಪರೀಕ್ಷೆಗೆ ಹಾಜರಾದ 46 ವಿದ್ಯಾರ್ಥಿಗಳಲ್ಲಿ 31 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ನಲ್ಲಿ ತೇರ್ಗಡೆಯಾಗುವ ಮೂಲಕ ಹೊಸ ದಾಖಲೆ ಬರೆದಿದ್ದಾರೆ. ಅದರಲ್ಲೂ 94.2% ಅಂಕಗಳೊಂದಿಗೆ ಸಾಹಿತ್ಯ ಟಿಎಂ ಶಾಲೆಗೆ ಕೀರ್ತಿ ತಂದಿದ್ದಾರೆ.
3: ಸವಳಂಗ ರಸ್ತೆಯಲ್ಲಿರುವ ಈ ಶಿಕ್ಷಣ ದೇಗುಲದಲ್ಲಿ ಈಗ 2026-27 ಅಡ್ಮಿಷನ್ ಆರಂಭವಾಗಿದೆ. ರೂರಲ್ ಕೋಟಾ ಸೌಲಭ್ಯ, ಸ್ಪೋರ್ಟ್ಸ್ ಮತ್ತು ಮಗುವಿನ ಸರ್ವತೋಮುಖ ಬೆಳವಣಿಗೆಗೆ ಒತ್ತು.
4: ನಿಮ್ಮ ಮಗುವಿನ ಭವಿಷ್ಯ ನಮ್ಮ ಜವಾಬ್ದಾರಿ. ಸೀಟ್ಸ್ ಆರ್ ಫಿಲ್ಲಿಂಗ್ ಫಾಸ್ಟ್. ತಡ ಮಾಡದೆ ಈ ಕೂಡಲೇ ಕರೆ ಮಾಡಿ 9620456100.
5: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
6: ಹೂನೆ, ರೆಡಿ ಆಗ್ತಾ ಇದೆ.
5: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗತ್ತೆ. ಇನ್ನೂ ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
7: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಸಾಹಿತ್ಯ ಲೋಕ ಕಾರ್ಯಕ್ರಮ. ಸ್ನೇಹಿತರೆ, ಪ್ರೀತಿ ಇಲ್ಲದ ಮೇಲೆ ಹೂವು ಅರಳಿತು ಹೇಗೆ, ಮೋಡ ಕಟ್ಟಿತು ಹೇಗೆ, ಹನಿಯೊಡೆದು ಕೆಳಗಿಳಿದು ನೆಲಕ್ಕೆ ಹಸಿರು ಮೂಡಿತು ಹೇಗೆ? ಈ ಮಾತು ಕೇಳಿಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ? ಈ ಮಾತನ್ನು ಹೇಳ್ದಂಥವ್ರು ಕೂಡ ಅಷ್ಟೇ ಚೆನ್ನಾಗಿದ್ದಾರೆ ಸ್ನೇಹಿತರೆ. ಅವರೇ ಜಿ ಎಸ್ ಶಿವರುದ್ರಪ್ಪ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆವು ನಮ್ಮೊಳಗೆ. ಎಂತಹ ಅದ್ಭುತ ಪದಗಳು! ಆ ಪದಗಳ ಹಿಂದೆ ಇರುವಂತಹ ಅರ್ಥ ಕೂಡ ಅಷ್ಟೇ ಅರ್ಥಗರ್ಭಿತವಾಗಿದೆ, ಮನ ಮುಟ್ಟುವಂತಿದೆ. ಅದೇ ರೀತಿ ಸ್ನೇಹಿತರೆ, ಮತ್ತೊಂದು ಅದ್ಭುತವಾದಂತಹ ಗೀತೆಯನ್ನು ರಚನೆ ಮಾಡಿದ್ದಾರೆ. ಅದೇ ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ ಬೆಳಕನಿಟ್ಟು ತೂಗಿದಾಕೆ, ಬೆಳಕನಿಟ್ಟು

0: ಹಾಗೆ.
1: ಒಂದೊಂದು ಗೀತೆಗಳು, ಒಂದೊಂದು ಕವಿತೆಗಳು, ಒಂದೊಂದು ಕಾದಂಬರಿಗಳು ಕೂಡ ಅದ್ಭುತವಾಗಿ ಮೂಡಿ ಬಂದಿವೆ ಜಿ ಎಸ್ ಶಿವರುದ್ರಪ್ಪ ಅವರ ಒಂದು ಬರವಣಿಗೆಯ ಮೂಲಕ. ಅವರ ಪೂರ್ಣ ಹೆಸರು ಗುಗ್ಗರಿ ಶಾಂತವೀರಪ್ಪ ಶಿವರುದ್ರಪ್ಪ ಎಂಬುದು ಸ್ನೇಹಿತರೆ. ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಈಸೂರು ಗ್ರಾಮ ಇವರ ಹುಟ್ಟೂರು. ಗುಗ್ಗರಿ ಶಾಂತವೀರಪ್ಪ ಶಿವರುದ್ರಪ್ಪರವರು ಫೆಬ್ರವರಿ 7, 1926 ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಈಸೂರು ಗ್ರಾಮದಲ್ಲಿ ಜನಿಸಿದರು. ಇವರ ತಂದೆ ಶಾಲಾ ಶಿಕ್ಷಕರಾಗಿ ಕೂಡ ಕಾರ್ಯನಿರ್ವಹಿಸಿದ್ದಾರೆ. ಶಿವರುದ್ರಪ್ಪರವರು ಶಿಕಾರಿಪುರದಲ್ಲಿ ತಮ್ಮ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಾಲಾ ಶಿಕ್ಷಣವನ್ನು ಪಡೆದವರು. ನಂತರ ಶಿವರುದ್ರಪ್ಪನವರು 1949 BA ಮತ್ತು 1953 MA ಪದವಿಗಳನ್ನು ಮೈಸೂರು ವಿಶ್ವವಿದ್ಯಾಲಯದಿಂದ ಪಡಿತಾರೆ. 3 ಚಿನ್ನದ ಪದಕಗಳನ್ನು ಪಡೆದಂಥವರು GSS ಅವರು. ಇವರು ಕುವೆಂಪು ಅವರ ವಿದ್ಯಾರ್ಥಿ ಮತ್ತು ಅನುಯಾಯಿ ಕೂಡ ಆಗಿದ್ದಂಥವರು. ಕುವೆಂಪು ಅವರ ಸಾಹಿತ್ಯ ಕೃತಿಗಳು ಮತ್ತು ಅವರ ಜೀವನದಿಂದ ಹೆಚ್ಚು ಪ್ರೇರೇಪಿತರಾಗಿದ್ದರು. 1965 GS ಶಿವರುದ್ರಪ್ಪ ಅವರು ಕುವೆಂಪು ಅವರ ಮಾರ್ಗದರ್ಶನದಲ್ಲಿ ಬರೆದ ಸೌಂದರ್ಯ ಸಮೀಕ್ಷೆಗಾಗಿ ಡಾಕ್ಟರೇಟ್ ಕೂಡ ಪಡೆದರು. ಅಷ್ಟೇ ಅಲ್ಲದೆ ಶಿವರುದ್ರಪ್ಪ ಅವರು 1949 ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಭಾಷೆಯ ಉಪನ್ಯಾಸಕರಾಗಿ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭ ಮಾಡ್ತಾರೆ. 1963 ಅವರು ಹೈದರಾಬಾದಿನ ಉಸ್ಮಾನಿಯಾ ವಿಶ್ವವಿದ್ಯಾಲಯದಲ್ಲಿ ಓದುಗರಾಗಿ ಕೂಡ ಸೇರಿದಂಥವರು. ಅಷ್ಟೇ ಅಲ್ಲದೆ ಶಿವರುದ್ರಪ್ಪರವರು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿ ಕೂಡ ಕಾರ್ಯನಿರ್ವಹಿಸಿದ್ದಾರೆ. ಅದರೊಟ್ಟಿಗೆ ವಿಶ್ವವಿದ್ಯಾನಿಲಯದ ನಿರ್ದೇಶಕರಾಗಿ ಆಯ್ಕೆ ಕೂಡ ಆಗಿ ಅಲ್ಲಿ ಕೂಡ ಕನ್ನಡ ಅಧ್ಯಯನ ಕೇಂದ್ರಕ್ಕೂ ಕೂಡ ಸಾಕಷ್ಟು ಕೊಡುಗೆಗಳನ್ನು ಕೊಟ್ಟಿರುವಂಥವರು. ಇನ್ನು ದಾವಣಗೆರೆ, ಶಿವಮೊಗ್ಗ ಮತ್ತು ಮೈಸೂರಿನಂತಹ ನಗರಗಳಲ್ಲಿ ಕನ್ನಡದಲ್ಲೇ ಉಪನ್ಯಾಸ ನೀಡಿದಂಥವರು GS ಶಿವರುದ್ರಪ್ಪ ಅವರು. 1966 ತಮ್ಮ ಪ್ರಧಾನ ಕಚೇರಿಯನ್ನು ಬೆಂಗಳೂರು ವಿಶ್ವವಿದ್ಯಾಲಯಕ್ಕೆ ಸ್ಥಳಾಂತರ ಮಾಡ್ತಾರೆ. ಅಲ್ಲಿ ಅವರು 1986 ಸರ್ಕಾರದಿಂದ ನಿವೃತ್ತರಾಗುವವರೆಗೂ ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸ್ತಾರೆ. 1987 ಅವರು ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾರೆ. ಅಷ್ಟೇ ಅಲ್ಲದೆ ಇನ್ನೂ ಸಾಕಷ್ಟು ಕ್ಷೇತ್ರಗಳಲ್ಲಿ ತಮ್ಮದೇ ಆದ ಕೊಡುಗೆಯನ್ನು ನೀಡಿದರೆ GS ಶಿವರುದ್ರಪ್ಪ ಅವರು. ಇವ್ರ ಬಗ್ಗೆ ಮತ್ತಷ್ಟು ವಿಷಯಗಳನ್ನು ತಿಳಿಸ್ತೀನಿ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ರಾಷ್ಟ್ರಕವಿಗಳಾದ ಗುಗ್ಗರಿ, ಶಾಂತವೀರಪ್ಪ, ಶಿವರುದ್ರಪ್ಪರವರ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ತಿಳಿಸ್ತಾ ಇದ್ದೆ. ಜಿಎಸ್ ಶಿವರುದ್ರಪ್ಪ ಅವರು ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಮತ್ತು ನಂತರ ಬೆಂಗಳೂರು ವಿಶ್ವವಿದ್ಯಾಲಯದ ಸ್ನಾತಕೋತ್ತರ ಕನ್ನಡ ವಿಭಾಗದಲ್ಲಿ ಕೂಡ ಕಾರ್ಯನಿರ್ವಹಿಸಿದ್ದಾರೆ. ಅಷ್ಟೇ ಅಲ್ಲದೆ 2006 ನವೆಂಬರ್ 1 ಕನ್ನಡ ರಾಜ್ಯೋತ್ಸವ ದಿನದಂದು ನಡೆದ ಸುವರ್ಣ ಕರ್ನಾಟಕ ಸುವರ್ಣ ಮಹೋತ್ಸವ ಆಚರಣೆ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರವು ಶಿವರುದ್ರಪ್ಪ ಅವರಿಗೆ ರಾಷ್ಟ್ರಕವಿ ಬಿರುದನ್ನು ಕೊಡುತ್ತೆ, ರಾಷ್ಟ್ರಕವಿ ಬಿರುದನ್ನು ನೀಡಿ ಗೌರವ ನೀಡುತ್ತೆ. ಗೋವಿಂದ ಪೈ ಮತ್ತು ಕುವೆಂಪು ನಂತರ ಈ ಬಿರುದನ್ನು ಪಡೆದ 3 ಕನ್ನಡದ ಕವಿಯಾಗಿದ್ದಾರೆ ಜಿಎಸ್ ಶಿವರುದ್ರಪ್ಪರವರು. ಇನ್ನು ಸ್ನೇಹಿತರೆ, ಇವರ ಕೃತಿ, ಕಾದಂಬರಿ, ಕಥೆಗಳ ವಿಷಯಕ್ಕೆ ಬಂದರೆ ಸಾಕಷ್ಟು ಕವನಗಳನ್ನು ಬರೆದಿದ್ದಾರೆ ಜಿಎಸ್ಎಸ್ ಅವರು. ಸಾಮಗಾನ, ಚೆಲುವು ಒಲವು, ದೇವಶಿಲ್ಪ, ದೀಪದ ಹೆಜ್ಜೆ, ಚಕ್ರಗತಿ, ಅನಾವರಣ, ತೆರೆದ ದಾರಿ, ಗೋದೆ, ವ್ಯಕ್ತಿ ಮಧ್ಯ, ತೀರ್ಥವಾಣಿ, ಕಾರ್ತಿಕ, ಕಾಡಿನ ಕತ್ತಲಲ್ಲಿ, ಅಗ್ನಿಪರ್ವ, ಎದೆ ತುಂಬಿ ಹಾಡಿದೆನು, ನೂರಾರು ಕವಿತೆಗಳು, ಸಮಗ್ರ ಕಾವ್ಯ, ನಾನಾ ಹಣತೆ, ಮೇರದಿಯ ಅವ್ರ ಅನ್ಯ ಕವಿತೆಯೇನ್ ಅನ್ನುವಂತಹ ಕವಿತೆಗಳನ್ನು ಬರೆದಿದ್ದಾರೆ. ವಿಮರ್ಶೆಯ ಪೂರ್ವ ಪಶ್ಚಿಮ, ಸೌಂದರ್ಯ ಸಮೀಕ್ಷೆ, ಕಾವ್ಯಾರ್ಥ ಚಿಂತನ, ಗಟ್ಟಿಬಿಂಬ, ಅನುರಣನ, ಪ್ರತಿಕ್ರಿಯೆ, ಕನ್ನಡ ಸಾಹಿತ್ಯ ಸಮೀಕ್ಷೆ, ಮಹಾಕಾವ್ಯ ಸ್ವರೂಪ, ಕನ್ನಡ ಕವಿಗಳ ಕಾವ್ಯಕಲ್ಪನೆ, ದೇಸೀಯತೆಯಲ್ಲಿ ಅರಳಿದ ದತ್ತ ಪ್ರತಿಭೆ, ಒಂದು ಅಧ್ಯಯನ, ಇವೆಲ್ಲವೂ ಕೂಡ ಅವರ ಒಂದು ಗದ್ಯ ವಿಮರ್ಶೆಗಳಾಗಿವೆ. ಅಷ್ಟೇ ಅಲ್ಲದೆ ಮಾಸ್ಕೋದಲ್ಲಿ 22, ಇಂಗ್ಲೆಂಡ್ನಲ್ಲಿ ಚತುರ್ಮಾಸ, ಅಮೆರಿಕದಲ್ಲಿ ಕನ್ನಡಿಗ, ಗಂಗೆಯ ಶಿಖರಗಳಲ್ಲಿ ಇವು ಅವರ ಪ್ರವಾಸ ಕಥನಗಳಾಗಿವೆ. ಕರ್ಮಯೋಗಿ ಅನ್ನುವಂಥದ್ದು ಇವರ ಒಂದು ಜೀವನ ಚರಿತ್ರೆಯಾಗಿ ಕೂಡ ಮೂಡಿಬಂದಿದೆ. ಅಷ್ಟೇ ಅಲ್ಲದೆ ಸ್ನೇಹಿತರೆ, ಸಾಕಷ್ಟು ಪ್ರಶಸ್ತಿಗಳಿಗೂ ಕೂಡ ಭಾಜನರಾಗಿದ್ದಾರೆ ಜಿಎಸ್ ಶಿವರುದ್ರಪ್ಪ ಅವರು. ಸೋವಿಯತ್ ಲ್ಯಾಂಡ್ ನೆಹರು ಪ್ರಶಸ್ತಿ, ಮಾಸ್ಕೋದಲ್ಲಿ 22 ಪ್ರವಾಸ ಕಥನಕ್ಕೆ ಬಂದರೆ ಕನ್ನಡ ಸಾಹಿತ್ಯ ಅಕಾಡೆಮಿ ಗೌರವ ಪ್ರಶಸ್ತಿಗೂ ಕೂಡ ಭಾಜನರಾಗಿದ್ದಾರೆ. ಕರ್ನಾಟಕ ರಾಜ್ಯೋತ್ಸವ ಪುರಸ್ಕಾರ ಹಾಗೂ ಕಾವ್ಯಾರ್ಥ ಚಿಂತನ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಬಂದಿದೆ. ದಾವಣಗೆರೆಯಲ್ಲಿ ನಡೆದ 21 ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಕೂಡ ಇವರು ವಹಿಸಿದ್ರು. ಪ್ರೊಫೆಸರ್ ಬೂಸನೂರು ಮಠ ಪ್ರಶಸ್ತಿ ಮತ್ತು ಗೋರೂರು ಪ್ರಶಸ್ತಿಗೂ ಕೂಡ ಭಾಜನರಾಗಿದ್ದಾರೆ. ಪಂಪ ಪ್ರಶಸ್ತಿ, ಮಾಸ್ತಿ ಪ್ರಶಸ್ತಿ, ಹಂಪಿ ಕನ್ನಡ ವಿಶ್ವವಿದ್ಯಾಲಯದಿಂದ ನಾಡೋಜ ಗೌರವ ಡಾಕ್ಟರೇಟ್, ಮೈಸೂರು ವಿಶ್ವವಿದ್ಯಾಲಯದಿಂದ ಗೌರವ ಡಿಲೀಟ್, ರಾಷ್ಟ್ರಕವಿ ಪುರಸ್ಕಾರ ಆನಕೃ ನಿರ್ಮಾಣ ಪ್ರಶಸ್ತಿ, ಕುವೆಂಪು ವಿಶ್ವವಿದ್ಯಾಲಯದಿಂದ ಗೌರವ ಡಿಲೀಟ್ ಪ್ರಶಸ್ತಿ, ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಗೌರವ ಡಿಲೀಟ್ ಪ್ರಶಸ್ತಿ, ಜೊತೆಗೆ ನೃಪತುಂಗ ಪ್ರಶಸ್ತಿಗೂ ಕೂಡ ಇವರು ಭಾಜನರಾಗಿದ್ದಾರೆ. ಅಷ್ಟೇ ಅಲ್ಲದೆ 1992 ದಾವಣಗೆರೆಯಲ್ಲಿ ಜರುಗಿದ 21 ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಆಗಿದ್ರು. ಸ್ನೇಹ, ಕಾರ್ತಿಕ, ಗೌರವ, ಹಣತೆ ಇವು ಜಿಎಸ್ಎಸ್ ಅವರಿಗೆ ಅಭಿಮಾನಿಗಳು ಸಲ್ಲಿಸಿದ ಅಭಿನಂದನಾ ಗ್ರಂಥಗಳು ಕೂಡ ಆಗಿವೆ. ಜಿಎಸ್ ಶಿವರುದ್ರಪ್ಪನವರು 23 ಡಿಸೆಂಬರ್ 2013 ತಮ್ಮ ಬನಶಂಕರಿಯ ನಿವಾಸದಲ್ಲಿ ನಿಧನರಾದರು. ಈ ರೀತಿಯಲ್ಲಿ ಕನ್ನಡ ಸಾಹಿತ್ಯ ಲೋಕಕ್ಕೆ ಸಾಕಷ್ಟು ಕೊಡುಗೆಗಳನ್ನು ನೀಡಿದಂತಹ ಧೀಮಂತ ವ್ಯಕ್ತಿ ಜಿಎಸ್ ಶಿವರುದ್ರಪ್ಪರವರು. ಇವ್ರ ಬಗ್ಗೆ ಮತ್ತಷ್ಟು ವಿಷಯಗಳನ್ನು ತಿಳಿಸ್ತೀನಿ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ರಾಷ್ಟ್ರಕವಿ ಕುಗ್ಗರಿ ಶಾಂತವೀರಪ್ಪ ಶಿವರುದ್ರಪ್ಪ ಅವರ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ತಿಳಿಸ್ತಾ ಇದ್ದೆ. ಸಾಕಷ್ಟು ಕವಿತೆಗಳನ್ನು ಬರೆದಿದ್ದಾರೆ ಗುಗ್ಗರಿ ಶಾಂತವೀರಪ್ಪ ಶಿವರುದ್ರಪ್ಪರವರು. GSS ಶಿವರುದ್ರಪ್ಪ ಅವರು ಕನ್ನಡ ಕಾವ್ಯ ಪರಂಪರೆ ಕಂಡ ಅಪರೂಪದ ಲವಲವಿಕೆಯ ಕವಿ, ಮಾನವತೆಯ ಆಶಯದ ಮಹತ್ವದ ಕವಿ ಇವರಾಗಿದ್ದಾರೆ. ಇಂದಿಗೂ ಸಾಹಿತ್ಯದ ಸೃಜನಶೀಲ ಪ್ರಕ್ರಿಯೆಯೊಂದಿಗೆ ಎಲ್ಲ ಮಜಲುಗಳಲ್ಲೂ ಕೂಡ ಇವರ ಒಂದು ಕಾವ್ಯ ಪ್ರತಿಕ್ರಿಯೆ ನೀಡುತ್ತೆ. ಈ ದಿನ ಸ್ನೇಹಿತರೆ, GSS ಅವರು ಬರೆದಿರುವಂತಹ ಮಬ್ಬಿನಿಂದ ಮಬ್ಬಿಗೆ ಕವಿತೆಯ ಬಗ್ಗೆ ಒಂದಿಷ್ಟು ವಿಷಯಗಳನ್ನ ತಿಳಿದುಕೊಳ್ಳೋಣ. ಇದು ಒಂದು ಸಾಂಕೇತಿಕ ರೂಪದಲ್ಲಿ ಮನುಷ್ಯನ ಬದುಕಿನ ಬಹುಪಾಲು ಎಲ್ಲ ಸ್ತರಗಳನ್ನು ಗುರುತಿಸುವಂತಹ ಗಂಭೀರ ಪ್ರಯತ್ನ ಮಾಡಿದ್ದಾರೆ ಮಬ್ಬಿನಿಂದ ಮಬ್ಬಿಗೆ ಅನ್ನುವಂತಹ ಕವಿತೆಯಲ್ಲಿ. ಅಂದರೆ ಸ್ನೇಹಿತರೆ, ಇಲ್ಲಿ ಬೆಳಗಿನ 6 ಗಂಟೆಯ ಸೂರ್ಯೋದಯದಿಂದ ಹಿಡಿದು ಸೂರ್ಯಾಸ್ತದವರೆಗೆ, ಅಂದರೆ 12 ಗಂಟೆಗಳ ದಿನದ ಅವಧಿಯನ್ನು ಹುಟ್ಟು, ಬೆಳವಣಿಗೆ, ಸಾವು ಎನ್ನುವ ಅರ್ಥದಲ್ಲಿ ಕವಿ ಗ್ರಹಿಸಿದ್ದಾರೆ. ಅಂದರೆ ಕವಿ ಅದನ್ನು ಅರ್ಥ ಮಾಡಿಕೊಂಡಿದ್ದಾರೆ, ಜೀವನ ಇಷ್ಟೇ ಅನ್ನುವಂಥದ್ದರ ಬಗ್ಗೆ. ಕನ್ನಡ ಮಹತ್ವದ ಕವಿತೆಗಳಲ್ಲಿ ಮಬ್ಬಿನಿಂದ ಮಬ್ಬಿಗೆ ಅತ್ಯುತ್ತಮ ಒಂದು ದೊಡ್ಡ ಸ್ಥಾನವನ್ನು ಪಡ್ಕೊಂಡಿದೆ. ಎಷ್ಟು ಚೆನ್ನಾಗಿ ಸೂಕ್ಷ್ಮ ಸಂವೇದನೆಯಲ್ಲಿ ಬರೆದಿದ್ದಾರೆ GSS ಅವರು ಅಂದರೆ ಕೇಳ್ತಾ ಹೋದರೆ ನಿಜವಾಗ್ಲೂ ಖುಷಿ ಆಗತ್ತೆ, ಅಚ್ಚರಿ ಆಗತ್ತೆ, ಹಾಗೆ ಜೀವನ ಇಷ್ಟೇ ಅನಿಸ್ಬಿಡತ್ತೆ. ಈ 6 ಗಂಟೆಯ ಮುಂಜಾವು ಸೂರ್ಯಾಗಮನದ ಸಡಗರವಾದಂತೆ ಮನುಷ್ಯನ ಹುಟ್ಟಿದ ಸೂಚಕವೂ ಆಗತ್ತೆ. ಖಂಡಿತವಾಗ್ಲೂ ಬೆಳಗಿನ ಸೂರ್ಯೋದಯ ನೋಡಲಿಕ್ಕೆ ಖುಷಿ ಆಗತ್ತೆ. ಆ ಸೂರ್ಯಾಗಮನದ ಸಡಗರದಂತೆ ಮನುಷ್ಯನ ಹುಟ್ಟಿನ ಸೂಚಕವೂ ಆಗತ್ತೆ. ಹುಟ್ಟಿದ ಮಗುವನ್ನು ನೋಡಲಿಕ್ಕೆ ಎಷ್ಟು ಖುಷಿ ಆಗತ್ತೆ ಅಲ್ವಾ? ಅದನ್ನು ಇವರು ಸೂರ್ಯಾಗಮನದ ಸಡಗರವಾದಂತೆ ಅಂತ ವರ್ಣನೆ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಬಿಸಿಲು ಮುಂಜಾವು ಏರಿದಂತೆಲ್ಲ ಮಗುವಿನ ಬೆಳವಣಿಗೆ ಬಾಲ್ಯದತ್ತ ಸಾಗುವುದಾಗಿದೆ. ಸೂರ್ಯೋದಯದೊಂದಿಗೆ ಲವಲವಿಕೆಗೊಳ್ಳುವ ಜಗತ್ತಿನ ಸೌಂದರ್ಯವನ್ನು ಕವಿ ರಮ್ಯವಾಗಿ ಬಾಲ್ಯದೊಂದಿಗೆ ಬೆಳವಣಿಗೆಯೊಂದಿಗೆ ಬೆಸೆದಿದ್ದಾರೆ. ಎಷ್ಟು ಚೆನ್ನಾಗಿದೆ ನೋಡಿ, ಸೂರ್ಯ ಬೆಳಗ್ಗೆ ಹುಟ್ಟುತ್ತಾ ತನ್ನ ಕೆಲಸವನ್ನು ಹೇಗೆ ಮಾಡ್ತಾ ಹೋಗ್ತಾನೋ ಹಾಗೆ ಇಲ್ಲಿ ಕೂಡ ಹುಟ್ಟಿದ ಮಗು ಬೆಳೀತಾ ಬೆಳೀತಾ ಹೋಗುತ್ತೆ. ಇಲ್ಲಿ ಕೂಡ ಮಗುವಿನ ಬೆಳವಣಿಗೆ ಆಗ್ತಾ ಹೋಗುತ್ತೆ. 7 ಗಂಟೆಯ ನಂತರದ ಉಲ್ಲಾಸ ಮುಗ್ಧತೆ, 8 ಗಂಟೆಯ ಹೊತ್ತಿಗೆ ಮಗು ಶಾಲೆಗೆ ಹೋಗಿ ಅಕ್ಷರ ಕಲಿಯುವುದರ ಕ್ರಿಯಾಶೀಲತೆಯು ಕೂಡ ಹೌದು. ಅದರೊಂದಿಗೆ ಮಗುವಿನ ಮುಗ್ಧತೆಯ ಜಾಗದಲ್ಲಿ ತಿಳುವಳಿಕೆ, ಸೂರ್ಯನ ಶಾಖ ತೀವ್ರವಾಗುವ ಸಾಂಕೇತಿಕತೆಯು ವ್ಯಕ್ತವಾಗತ್ತೆ. ಇನ್ನು ಸ್ನೇಹಿತರೆ, 11 ರಿಂದ 12 ಸೂರ್ಯದ ಪ್ರಖರತೆಯ ಅರ್ಥದಲ್ಲಿ ಮನುಷ್ಯನ ಯೌವನದ ಉತ್ಸಾಹದ ಬದಲಾವಣೆಯ ಕನಸು, ಕನವರಿಕೆಯ ಹಾಗೆ ಮದುವೆ ಮುಂತಾದ ಸಂಸಾರ ಸಂಬಂಧದ ಕ್ರಿಯಾಶೀಲತೆಗಳು ಕೂಡ ಜರುಗ್ತವೆ. ಎಷ್ಟು ಅದ್ಭುತವಾಗಿ ವರ್ಣನೆ ಮಾಡಿದ್ದಾರೆ ನೋಡಿ. ಸೂರ್ಯಾಸ್ತ ಯಾವ ರೀತಿ ಆಗ್ತಾ ಹೋಗುತ್ತೋ, ಅದರ ಒಂದು ಬಿಸಿ ಹೇಗೆ ತಟ್ಟುತ್ತಾ ಹೋಗುತ್ತೋ, ಹಾಗೆ ಮನುಷ್ಯನ ಬೆಳವಣಿಗೆಯೂ ಕೂಡ, ಬಾಲ್ಯ, ಯೌವನ, ಹಾಗೆ ಈ ಮದುವೆ, ಜೀವನ, ಸಂಸಾರ, ಮಕ್ಕಳು, ಈ ರೀತಿಯಲ್ಲಿ ಸಾಗ್ತಾ ಹೋಗುತ್ತೆ. ಇನ್ನು ಸಮಯ 1, 2, 3 ದಾಟಿದಂತೆ ಕಾಲ ಉರುಳುತ್ತಲೇ ಮನುಷ್ಯನ ಬದುಕಿನ ಗಂಭೀರತೆಯ ಅರ್ಥವೂ ಕೂಡ ತೆರೆದುಕೊಳ್ಳುತ್ತೆ. ಸಂಸಾರದ ಜಂಜಾಟದಲ್ಲಿ ವೃದ್ಧಾಪ್ಯಕ್ಕೆ ಸಮೀಪಿಸುವ ಅರ್ಥವು ಇಲ್ಲಿ ಅನಾವರಣಗೊಳ್ತಾ ಹೋಗುತ್ತೆ. ಅಂದರೆ ತೆರೆದಿಡತ್ತೆ ಬದುಕು ಹೀಗೆ ಅಂತ. ಇನ್ನು 4 ಗಂಟೆ ಆದರೆ ಅದು ಮನುಷ್ಯನ ವಯಸ್ಸಿನ ಲವಲವಿಕೆಯಿಂದಾಚೆಗೆ ಸರಿಯುವ, ಕ್ರಿಯಾಶೀಲವಾಗುವ, ವಿವಿಧ ಮಾರ್ಗಗಳನ್ನು ಹುಡುಕುವ ಪ್ರಯತ್ನಗಳು ಕೂಡ ಇಲ್ಲಿ ಕಾಣ್ತವೆ. ಇದು ಆರೋಗ್ಯದ ಕಡೆಗೆ ಗಂಭೀರ ಗಮನ ನೀಡುವ ಪ್ರಕ್ರಿಯೆಯೂ ಕೂಡ ಹೌದು. ಇನ್ನು ಕವಿತೆಯ ಕೊನೆಗೆ ಬಂದರೆ ಸಂಜೆಯ 4, 5 ದಾಟಿ 6 ಆಗುವುದರ ಸೂಚನೆಯಲ್ಲಿ ಕತ್ತಲಾಗುವ ಮನುಷ್ಯನ ಬದುಕು ಪೂರ್ಣತೆಯೆಡೆಗೆ, ಅಂದರೆ ಸಾವಿನೆಡೆಗೆ ಸಾಗುವುದನ್ನು ಪ್ರತಿನಿಧಿಸುತ್ತೆ. ಇಲ್ಲಿ ಯಾವುದರ ಬಗೆಗೂ ಆಸಕ್ತಿ ಇರದ ಅಸಹನೆಯ ಆತಂಕದ ಸಂದರ್ಭಗಳಲ್ಲಿ ಸೃಷ್ಟಿಯಾಗತ್ತೆ. ಅಂದರೆ ಇಲ್ಲಿ ನೆನ್ನೆಗಳ ನೆನಪು, ಕನವರಿಕೆಗಳಲ್ಲಿ ವೃದ್ಧಾಪ್ಯ ಕಳೆಯುತ್ತದೆ. ಗಡಿಯಾರ 7 ಹೊಡೆಯುವುದು ಮನುಷ್ಯನನ್ನು ಏಳಿಸುವುದರ ಸೂಚಕ. ಬಾಗಿಲಿನ ಶಬ್ದ ಸಾವಿನ ಸೂಚಕ. ಬಾಗಿಲು ತೆರೆಯಲೇಬೇಕಾದದ್ದು ಅನಿವಾರ್ಯ ಕೂಡ. ಎಷ್ಟು ಗಂಭೀರವಾಗಿ ಅರ್ಥಗರ್ಭಿತವಾಗಿ ಬರೆದಿದ್ದಾರೆ ಮಬ್ಬಿನಿಂದ ಮಬ್ಬಿಗೆ ಅನ್ನುವಂತಹ ಕವಿತೆಯನ್ನು. ಈ ಕವಿತೆಯಲ್ಲಿ ಭಾಷೆ ಶಬ್ದಗಳು ಅರ್ಥಪೂರ್ಣವಾಗಿ ಪರಸ್ಪರ ಪೂರಕವಾಗಿವೆ. ಒಂದು ರೀತಿಯಲ್ಲಿ ಚಮತ್ಕಾರದಂತೆ ಸಾಗತ್ತೆ ಈ ಕವಿತೆ. ಅಷ್ಟೇ ಅಲ್ಲದೆ ಅದರೊಟ್ಟಿಗೆ ಒಂದು ಗಂಭೀರ ಚಿಂತನೆಯನ್ನು ಕವಿತೆ ಬಿಚ್ಚಿಡತ್ತೆ. ಎಷ್ಟು ಚೆನ್ನಾಗಿ ಬೆಳಗ್ಗೆ ಸೂರ್ಯೋದಯ ಆಗುವಂತಹ ವಿಷಯವನ್ನು ಇಲ್ಲಿ, ಮಗುವಿನ ಹುಟ್ಟಿನ ಬೆಳವಣಿಗೆ ಯಾವ ರೀತಿ ಆಗತ್ತೆ, ಸೂರ್ಯ ಮೇಲೆ ಸೂರ್ಯನ ಒಂದು ಪ್ರಖರತೆ ಹೆಚ್ಚಾದಂತೆ ಹಾಗೆ ಇಲ್ಲಿ ಕೂಡ ನಮ್ಮ ಬೆಳವಣಿಗೆ, ನಮ್ಮ ಯೌವನ, ವೃದ್ಧಾಪ್ಯ ಎಲ್ಲದೂ ಆಗತ್ತೆ. ಸೂರ್ಯಾಸ್ತ ಆಗ್ತಾ ಇದ್ದಂತೆ ನಮ್ಮ ಒಂದು ಜೀವನದ ವೃದ್ಧಾಪ್ಯ, ನಮ್ಮ ಒಂದು ಜೀವನದ ಬದುಕು ಕೂಡ ಆಗ್ತಾ ಹೋಗತ್ತೆ ಅಂತ ತಿಳಿಸಿದ್ದಾರೆ ಕವಿಗಳು. ಒಂದು ಅರ್ಥಗರ್ಭಿತವಾದಂತಹ ಕವಿತೆಯಾಗಿದೆ ಮಬ್ಬಿನಿಂದ ಮಬ್ಬಿಗೆ. ಎಸ್, ಈ ರೀತಿಯಲ್ಲಿ ಸಾಕಷ್ಟು ಕತೆಗಳನ್ನು, ಕಾದಂಬರಿಗಳನ್ನು, ವಿಮರ್ಶಾ ಕೃತಿಗಳನ್ನು ತುಂಬ ಚೆನ್ನಾಗಿ ಬರೆದಿದ್ದಾರೆ ಜಿ ಎಸ್ ಶಿವರುದ್ರಪ್ಪ ಅವರು. ಅದಕ್ಕೆ ಅಲ್ವಾ ಇವರನ್ನು ಮಾನವತೆಯ ಆಶಯದ ಮಹತ್ವದ ಕವಿ ಅಂತ ಕರೆಯೋದು ಇವ್ರನ್ನ. ಸೊ ಈ ದಿನ ಜಿ ಎಸ್ ಎಸ್ ಶಿವರುದ್ರಪ್ಪ ಅವರ ಬಗ್ಗೆ ತಿಳಿಸಿಕೊಟ್ಟಂತಹ ಈ ಕಿರು ಮಾಹಿತಿ ನಿಮಗೆಲ್ಲ ತುಂಬ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಕೇಳಿರಿ ಪ್ರತಿ ಕ್ಷಣ ಕ್ಷಣದೂ ನೀವೇ ಕೇಳುತ್ತ ಕೇಳುತ್ತ ಕಲಿಯಿರಿ.
2: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ.
3: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ಮ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
2: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
3: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಕೇಳಿರಿ ಪ್ರತಿ ಕ್ಷಣ ಕ್ಷಣದೂ ನೀವೇ ಕೇಳುತ್ತ ಕೇಳುತ್ತ ಕಲಿಯಿರಿ.
4: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
5: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
4: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
6: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಕ್ಕೂ ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಕ್ಕೂ ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಕ್ಕೂ ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
4: 4,000 ಕ್ಕೂ ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಕ್ಕೂ ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
6: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
5: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
7: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240442, ಮೊಬೈಲ್ ಸಂಖ್ಯೆ 9535191545.
8: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವೆಲ್. ಭೇಟಿ ಕೊಡಿ ಮೈತ್ರಿ ಮೈಚುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವೆಲ್.
9: ಬ್ರೋ, ನಿನ್ನೆ ರಾತ್ರಿ 10 ಗಂಟೆ ಇರಬಹುದು, ಆಫೀಸ್ ಇಂದ ಮನೆಗೆ ಹೊರಟಿದ್ದೆ. ನನ್ ಮುಂದೆ ಒಂದ್ ಕಾರು ಡಿವೈಡರ್ ಗೆ ಡಿಕ್ಕಿ ಹೊಡಿತು. ಒಂದ್ 10 ಜನ ಹೆಲ್ಪ್ ಮಾಡೋಕೆ ಅಂತ ಬಂದ್ರು, ಆದ್ರೆ ಒಬ್ರಿಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರಲಿಲ್ಲ.
10: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976988 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
11: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
12: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
11: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
0: ಮಹಾಲಕ್ಷ್ಮಿ ಸ್ವೀಟ್ಸ್.
13: ಹಾಯ್ ಹಲೋ ನಮಸ್ತೆ ಗುಡ್ ಮಾರ್ನಿಂಗ್ ಶುಭೋದಯ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.8 ಎಫ್ಎಂ ಸಮುದಾಯ ಬಾನಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನಲಿ. ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು ನಿಮ್ಮ ಆರ್ ಜೆ ಅರ್ಪಿತಾ. ಎಲ್ಲರೂ ಹೇಗಿದ್ದೀರಿ? ಆರಾಮಾಗಿದ್ದೀರಾ? ಸಂಡೇನ ಮುಗಿಸಿ ಮಂಡೆಗೆ ಕಾಲಿಟ್ಟಿದ್ದೀರಾ? ಸೊ ವಾರದ ಮೊದಲ ದಿನ ಸೋಮವಾರ ಕೂಡ ಬಂದಿದೆ. ನಿನ್ನೆ ಕೆಲವು ಕಡೆ ಹೆಚ್ಚಾಗಿ ಮಳೆ ಆಗಿದೆ. ಸೊ ನಿಮ್ಮ ಕಡೆ ಹೇಗಿತ್ತು ಮಳೆ ಬೆಳೆ ಎಲ್ಲ? ಇದರೊಟ್ಟಿಗೆ ನೀವು ನನ್ನೊಟ್ಟಿಗೆ ಮಾತಾಡ್ಬೋದು. ಸೊ ಹಾಗೆ ನಮ್ಮ ಕಾರ್ಯಕ್ರಮದಲ್ಲಿ ಅಂದರೆ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಪ್ರತಿ ಒಂದಿನ ಕೂಡ ಒಂದಲ್ಲ ಒಂದು ಟಾಪಿಕ್ನ ನಿಮಗಾಗಿ ತೆಗೆದುಕೊಂಡು ಬರ್ತೀವಿ. ಹಾಗೆ ಆ ಟಾಪಿಕ್ಗೆ ತಕ್ಕಂತೆ ನೀವು ಕೂಡ ಪಾರ್ಟಿಸಿಪೇಟ್ ಮಾಡ್ತೀರಿ. ಅದು ನಮಗೆ ತುಂಬ ಖುಷಿ ಕೊಡೋ ವಿಷಯ. ಸೊ ಇವತ್ತು ಮೇ ತಿಂಗಳ 18th ಸೋಮವಾರ. ಇವತ್ತು ಯಾರೆಲ್ಲ ನಿಮ್ಮ ಜನ್ಮದಿನವನ್ನು ಆಚರಿಸ್ಕೊಳ್ತಾ ಇದ್ದೀರೋ ನಿಮ್ಮೆಲ್ಲರಿಗೂ ಕೂಡ ಹ್ಯಾಪಿ ಹ್ಯಾಪಿ ಹ್ಯಾಪಿಯೆಸ್ಟ್ ಬರ್ತ್ಡೇ ತಿಳಿಸ್ತಾ, ಹಾಗೆ ಯಾರೆಲ್ಲ ಆ್ಯನಿವರ್ಸರಿನ ಆಚರಿಸ್ಕೊಳ್ತಾ ಇದ್ದರೋ ಅವ್ರಿಗೂ ಕೂಡ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿನ ಹೇಳ್ತಾ, ಇನ್ನು ಇವತ್ತು ಯಾರೆಲ್ಲ ಶುಭ ಕಾರ್ಯವನ್ನು ಮಾಡ್ತಿದ್ರೋ ಎಲ್ರಿಗೂ ಕೂಡ ಶುಭವಾಗಲಿ ಅಂತ ಮನಸಾರೆ ಆಶಿಸ್ತಾ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಒಂದು ಟಾಪಿಕ್ ತೆಗೆದುಕೊಂಡು ಬಂದಿದ್ದೀನಿ. ಏನಪ್ಪ ಅಂದರೆ ನಾಯಕ ನಟ ಅಥವಾ ನಾಯಕ ನಟಿ ಸಿಂಗಲ್ ಆಗಿ ಹಾಡಿರುವಂತಹ ಗೀತೆಯನ್ನ ಹಾಡಬೇಕು. ಅಂದ್ರೆ ಇದು ಡ್ಯುಯೆಟ್ ಸಾಂಗ್ ಅಲ್ಲ, ಇದು ಹೀರೋ ಇಂಟ್ರೊಡಕ್ಷನ್ ಸಾಂಗ್ ಇರ್ಬೋದು ಅಥವಾ ಹೀರೋಯಿನ್ ಇಂಟ್ರೊಡಕ್ಷನ್ ಸಾಂಗ್ ಇರ್ಬೋದು ಅಥವಾ ಪ್ಯಾಥೋ ಸಾಂಗ್ ಸೋಲೋ ಸಾಂಗ್ಸ್ ಇರ್ಬೋದು, ಈ ತರ ಗೀತೆಗಳನ್ನ ನೀವು ಹಾಡಬೇಕು. ಸರಿನಾ? ಸೊ ನೀವು ಕರೆ ಮಾಡಿ ಮಾತನಾಡಿ ಹಾಗೆ ಹಾಡಬೇಕಾಗಿರುವಂತ ಸಂಖ್ಯೆ 9686960279. ಈ ಸಂಖ್ಯೆ ಕರೆಯನ್ನ ಮಾಡಿ ಸಂಖ್ಯೆ ಕೇಳಿಸ್ಲಿಲ್ವಾ ಇನ್ನೊಂದ್ಸರಿ ಹೇಳ್ಬೇಕಾ? ಖಂಡಿತವಾಗ್ಲೂ ಹೇಳ್ತೀನಿ. ಸಂಖ್ಯೆ 9686960279 ಈ ಸಂಖ್ಯೆ ಕರೆ ಮಾಡಿ ಅಂತ ತಿಳಿಸ್ತಾ. ಸೊ ಕೇಳಿದ್ರೆ ನಮ್ದು ಎರಡೆರಡು ರಿಕ್ವೆಸ್ಟ್ ಇದೆ. ಒಂದೇನಪ್ಪಾ ಅಂದ್ರೆ ನೆಟ್ವರ್ಕ್ ಇರುವಂತಹ ಜಾಗದಲ್ಲಿ ಕರೆ ಮಾಡಿ, ಮತ್ತೊಂದೇನಪ್ಪ ಅಂದ್ರೆ ಕರೆ ಮಾಡಿದಾಗ ರೇಡಿಯೋ ವಾಲ್ಯೂಮ್ನ ಕಡಿಮೆ ಮಾಡಿಕೊಂಡು ಮಾತಾಡಿ, ಇಲ್ಲ ಅಂದರೆ ತುಂಬ ಡಿಸ್ಟರ್ಬೆನ್ಸ್ ಇರುತ್ತೆ ಅಂತ ತಿಳಿಸ್ತಾ. ಸೊ ಹಾಗಿದ್ಮೇಲೆ ಇವತ್ತಿನ ಫಸ್ಟ್ ಲಕ್ಕಿ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡಿದರೆ, ಯಾವ ಹಾಡನ್ನ ಹಾಡ್ತಾರೆ ಕೇಳುವ. ಹಲೋ
14: ಮೇಡಮ್, ನಮಸ್ತೆ.
13: ನಮಸ್ತೆ ಸರ್, ಶುಭೋದಯ.
14: ಶುಭೋದಯ ತಮಗೂ ಕೂಡ.
13: ಹೇಗಿದ್ದೀರಾ?
14: ಆರಾಮಿದ್ದೀನಿ ಮೇಡಮ್.
13: ಸರ್, ಇವತ್ತು ಮೊದಲನೇ ಲಕ್ಕಿ ಕಾಲರ್ ನೀವು.
14: ನಿಜ ಮೇಡಮ್.
13: ಓಕೆ,
14: ನೀವು ರಾತ್ರಿನೇ ಹೋಮ್ ವರ್ಕ್ ಕೊಟ್ಬಿಟ್ಟಿದ್ರಿ.
13: ಹೌದು,
14: ನಾವು ತಯಾರಾಗಿದ್ದೀವಿ ಮೇಡಮ್. ಇವತ್ತು ಸೋಲೋ ಗೀತೆ ಅಂದ್ರೆ ಒಬ್ಬರೇ ಹಾಡಿರೋದು, ನಟ ಅಥವಾ ನಟಿ ಇರ್ಬೋದು.
13: ಹೌದು ಸರ್, ನಟ ಅಥವಾ ನಟಿ.
14: ಮೇಡಮ್, ನಾನು ಅಂಬರೀಷ್ ಅವರನ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ ಮೇಡಮ್.
13: ಖಂಡಿತ ಹಾಡಿ ಸರ್.
14: ಹಾಡ್ತೀನಿ ಮೇಡಮ್. ನಾನು ಯಾರು

0: நன்னு ತ್ರಲ್ಲಕ್ಕ ಅಮ್ಮನ್ ನಾನು ಕನ್ವರ್ಲಾಲ್.
1: ಸೂಪರ್ ಸರ್, ನಿಮ್ ಹೆಸರಲ್ಲೇ ಕನ್ವರ್, ನೀವೇ ಸೋಮಶೇಖರ್ ಲಾಲ್ ಅಲ್ವಾ?
0: ನಿಜ ಮೇಡಮ್, ಇದು ಯಾವತ್ತೂ ಆಡಲಿಲ್ಲ, ಹಂಗಾಗಿ ವಿಶೇಷ ತೆಗೆದುಕೊಂಡೆ ಮೇಡಮ್.
1: ಓಕೆ, ತುಂಬಾ ಚೆನ್ನಾಗಿ ಹಾಡಿದ್ರಿ ಸರ್, ಧನ್ಯವಾದಗಳು ಕರೆ ಮಾಡಿದಕ್ಕೆ.
0: ಅವಕಾಶಕ್ಕಾಗಿ ತಮಗೂ ಕೂಡ ಧನ್ಯವಾದ.
1: ಓಕೆ, ಎಸ್, ಸೋಮಶೇಖರ್ ಸರ್ ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡಿದ್ರು. ಕೇಳಿದ್ರೆ ಇವತ್ತು ಮತ್ತೊಂದು ವಿಶೇಷ ದಿನ ಕೂಡ ಇದೆ. ಏನಪ್ಪ ಅಂದ್ರೆ, ಇವತ್ತು ಮಾಜಿ ಪ್ರಧಾನಿ ಶ್ರೀ ಹೆಚ್ ಡಿ ದೇವೇಗೌಡರವರ ಜನ್ಮದಿನ ಕೂಡ ಹೌದು. ಇವರು ನಮ್ಮ ಕರ್ನಾಟಕದ ಹೆಮ್ಮೆ ಅಂತ ಕೂಡ ತಿಳಿಸ್ಬೋದು. ಯಾಕಪ್ಪ ಅಂದ್ರೆ, ಕರ್ನಾಟಕದವರು ಒಬ್ರು ಪ್ರಧಾನಮಂತ್ರಿ ಆಗ್ತಾರೆ, ಇಡೀ ದೇಶಕ್ಕೇನೆ ಪ್ರಧಾನಮಂತ್ರಿ ಆಗ್ತಾರೆ ಅಂದ್ರೆ ಅದು ಹೆಮ್ಮೆ ಪಡುವಂತಹ ವಿಷಯ ಕೂಡ ಹೌದು. ಹಾಗಾಗಿ ಹೆಚ್ ಡಿ ದೇವೇಗೌಡರವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ, ಸೊ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡಿದರೆ ಕೇಳೋಣ. ಸೊ ನಾನು ಯಾಕೆ ದೇವೇಗೌಡರ ನೆನಪು ಮಾಡ್ಕೊಂಡೆ ಅಂದ್ರೆ, ಯಾಕಂದ್ರೆ ನಮ್ಮ ಅರಸೀಕೆರೆಯಿಂದನೇ ಸೋಮಶೇಖರ್ ಸರ್ ಕರೆ ಮಾಡಿದ್ರು. ಸೊ ಹಾಸನ ಜಿಲ್ಲೆಯ ಹೊಳೆ ನರಸೀಪುರ ತಾಲೂಕಿನ ಹರದಹಳ್ಳಿಯಲ್ಲಿ ಹುಟ್ಟಿದಂತಹ ದೇವೇಗೌಡರ ಜನ್ಮದಿನ ಇದ್ದಕ್ಕಾಗಿ ಅವರಿಗೆ ವಿಶ್ ಕೂಡ ತಿಳಿಸಿದ್ದಾಯ್ತು. ಸೊ ನೆಕ್ಸ್ಟ್ ಕಾಲರ್ ಯಾರು ಕೇಳುವ? ಹಲೋ,
2: ನಮಸ್ತೆ ತಂಗಿಯವರಿಗೆ.
1: ನಮಸ್ತೆ ಪ್ರೇಮಕ್ಕಾ, ಹೇಗಿದ್ದೀರಾ?
2: ಚೆನ್ನಾಗಿದ್ದೀನಿ, ತುಂಬಾ ದಿನ ಆಯ್ತು ನಿಮ್ಮ ಹತ್ರ ಮಾತಾಡಿ.
1: ನನಗೂ ಅಷ್ಟೇ, ತುಂಬಾ ದಿನ ಆಯ್ತು ಅಂತ ಅನಿಸ್ತಿದೆ. ಏನ್ ತಿಂಡಿ ಪ್ರೇಮಕ್ಕ ಇವತ್ತು?
2: ಚಪಾತಿ ಬೆಂಡೆಕಾಯಿ ಪಲ್ಯ.
1: ಚಪಾತಿ ಬೆಂಡೆಕಾಯಿ ಪಲ್ಯ, ಸೂಪರ್. ಎಷ್ಟ್ ತಿಂದ್ರಿ ಚಪಾತಿ?
2: ಚಪಾತಿ ಒಂದ್ ಎರಡ್ ತಿಂದಿದ್ದೀನಿ ಈಗ.
1: ಎರಡ್ ತಿಂದ್ರಿ, ಸಾಕಾಯ್ತಾ?
2: ನಟ
1: ಅಥವಾ ನಟಿ ಯಾರಾದ್ರೂ ಒಬ್ರು ಹಾಡಿರ್ಬೇಕು ಅಂತ ಗೀತೆನ ಹಾಡ್ಬೇಕು.
2: ಆಯ್ತು, ಒಂದ್ ಹಾಡ್ತೀನಿ.
1: ಹಾಡಿ.

0: ಇದು ಎಂತ ಅಸಂಬಂಧವು ಎಂದೋ ಮಾಡಿದ ಸಾಲವ ಇಂದು ಪಡೆಯಲು ಬಂದೆಯೋ ನೀನು ಮಮತೆಯ ಮಾಲೆಯೋ ನನ್ನ ಜೋಲೆಯೋ ನನಗೆ ದೇವನು ನೀಡಿದ ಕುಡಿಯು ಹೇಗಿದೆ ಎಲ್ಲಿಯೋ.
1: ಯಾವ ಗೀತೆ ಯಾವ ಫಿಲಮ್ದು?
0: ನನಗೆ ತುಂಬಾ ಇಷ್ಟ ನಟಿ, ಇದು ಮೌನ ಗೀತೆ ಅಂತ ಬಂದಿತ್ತು ನೋಡಿ,
1: ಒಳ್ಳೆ ಗೀತೆನೆ ಆಯ್ಕೆ ಮಾಡ್ಕೊಂಡ್ರಿ ಪ್ರೇಮಕ್ಕ, ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದಕ್ಕೆ.
0: ಸರಿತಾ ಸ್ವಲ್ಪ ಇಷ್ಟ ಅದಕ್ಕೆ ಅವ್ರದೇ ಗೀತೆ ಆಯ್ಕೆ ಮಾಡಿದೆ.
1: ಓಕೆ ಓಕೆ, ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು ಪ್ರೇಮಕ್ಕ ಕರೆ ಮಾಡಿದಕ್ಕೆ.
0: ಧನ್ಯವಾದಗಳು.
1: ಎಸ್, ಆಲೂರಿಂದ ಅಲ್ಲ ಹಾಸನದಿಂದ ಪ್ರೇಮಕ್ಕ ಅವ್ರು ಕರೆ ಮಾಡಿದ್ರು. ಅಂಡ್ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಿದ್ದಾರೆ ಕೇಳುವ. ಹಲೋ ಹಲೋ,
2: ನಮಸ್ತೆ ಮೇಡಮ್.
1: ನಮಸ್ತೆ ಮೇಡಮ್, ಹೇಗಿದ್ದೀರಾ?
2: ಆರಾಮಿದ್ಯೋರಿ. ತಮ್ದು ನಾಷ್ಟ ಆಯ್ತ್ರಿ?
1: ನಂದು ನಾಷ್ಟ ಆಯ್ತ್ರಿ, ಇವತ್ತು ಬಿಸಿಬೇಳೆ ಬಾತ್ ತಿನ್ಕೊಂಡು ಬಂದೇರಿ. ನಿಮ್ದು?
2: ಓಕೆ ಮೇಡಮ್, ನಾನು ಕೂಡ ಚಪಾತಿ ತಿಂದೆ. ಇಲ್ಲಿ ಸೌಂಡ್ ಐತ್ ನಮ್ ಕಡೆ?
1: ಪರವಾಗಿಲ್ಲ, ಹೇಳಿ ಹೇಳಿ, ನನಗೆ ಅಷ್ಟಾಗಿ ನಿಮ್ಮ ಸೌಂಡ್ ಕೇಳಿಸ್ತಿಲ್ಲ.
2: ಒಳಗಡೆ ಬಂದೆ, ಟವರ್ ಕೇಳಿಸ್ತೈತೆ ಇಲ್ಲೋ ಗೊತ್ತಿಲ್ಲ.
1: ಕೇಳಿಸ್ತೈತೆ, ಅದೇ ಖುಷಿಗೆ ಈಗ ಒಂದು ಒಳ್ಳೆ ಹಾಡು ಹೇಳಿ. ಆ ಹಾಡಲ್ಲಿ ಬರೀ ನಟ ಅಥವಾ ನಟಿ ಯಾರಾದ್ರೂ ಒಬ್ರು ಹಾಡಿರ್ಬೇಕು, ಅಂತ ಹಾಡನ್ನ ಹಾಡ್ಬೇಕು.
2: ತಾಯಿಯ ಮಡಿಲಿ ಆರಿಸ್ಕೊಂಡಿನ್ರಿ.
1: ಹಾಡ್ರಿ.
2: ದನಿ ಸರಿಯಾಗಿ ಕೇಳಿಸ್ತಾ ಕೆಲವರಿಲ್ಲಿ?
1: ಕೇಳಿಸ್ತಾ ಇದೆ, ಕೇಳಿಸ್ತಾ ಇದೆ ಹಾಡಿ.
2: ಅಲ್ಲೊಂದು ಲೋಕ ಉಂಟು, ಇಲ್ಲೊಂದು ದಾರಿ ಉಂಟು. ಅಲ್ಲೊಂದು ಲೋಕ ಉಂಟು, ಇಲ್ಲೊಂದು ದಾರಿ ಉಂಟು. ಒಂದ

0: ಹೌದು ಇಲ್ಲ. ಓಕೆ ಮೇಡಮ್, ಅದು ಎಲ್ಲೆಲ್ಲೋ ಬಂದು ಎಲ್ಲೆಲ್ಲೋ ಹೋಯ್ತು.
1: ಇರ್ಲಿ ಇರ್ಲಿ, ಒಳ್ಳೆ ಪ್ರಯತ್ನ ಪಟ್ರಿ, ಧನ್ಯವಾದಗಳು ಕರೆ ಮಾಡಿದಕ್ಕೆ.
0: ಓಕೆ ಮೇಡಮ್, ನಮಸ್ತೆ.
1: ನಮಸ್ತೆ. ಎಸ್, ಸೌಮ್ಯ ಅವ್ರು ಕರೆ ಮಾಡಿದ್ರು. ಅಂಡ್ ನೆಕ್ಸ್ಟ್ ಕಾಲರ್ ಯಾರು ಕೇಳುವ? ಹಲೋ
2: ಹಲೋ,
1: ನಮಸ್ತೆ.
2: ನಮಸ್ಕಾರ ಮೇಡಮ್,
1: ಹೇಗಿದ್ದೀರಾ ಸರ್?
2: ಆರಾಮಿದ್ದೆ ಮೇಡಮ್.
1: ಆರಾಮಿದ್ರೆ ಇವತ್ತು ನಮಗಾಗಿ ಯಾವ ಗೀತೆಯನ್ನ ಹಾಡ್ತಾ ಇದ್ದೀರಾ?
2: ಹೇಳ್ತೀನಿ ಮೇಡಮ್, ವಿಷ್ಣು ವರ್ಧನ್ ಅವ್ರದು.
1: ಸೂಪರ್, ಹಾಡಿ ಸರ್.
2: ನನ್ನವರು ಯಾರೂ ಇಲ್ಲ, ಯಾರಿಗೆ ಯಾರೂ ಇಲ್ಲ, ಪ್ರೀತಿ ವಾತ್ಸಲ್ಯಕ್ಕೆ ಅರ್ಥವೇ ಇಲ್ಲ, ಪ್ರೀತಿ ವಾತ್ಸಲ್ಯಕ್ಕೆ

0: ಹೂ ಪರರಿಗೆ ಸ್ವಂತ, ಹಸಿರಿನ ಕಾಯಿ ಎಂದು ರಂಬೆಗೆ ಸ್ವಂತ, ರುಚಿಸುವ ಹಣ್ಣು ಎಂದು ತಿನ್ನೋರಿಗೆ ಸ್ವಂತ. ಜಗವೇ ಹೀಗೆ, ಬದುಕೇ ಹೀಗೆ, ನೊಂದರೂ ಇಲ್ಲ ಬೆಂದರೂ ಇಲ್ಲ, ಬೆಂದರೂ ಇಲ್ಲ. ಆಕಾಶಕ್ಕೆ ಕೊನೆಯೇ ಇಲ್ಲ, ಆಸೆಗೆ ಮಿತಿಯೇ ಇಲ್ಲ. ನಾನು ನೀನು ಬಯಸುವುದಿಲ್ಲ, ನಡೆಯುವುದಿಲ್ಲ. ನನ್ನವರು ಯಾರೂ ಇಲ್ಲ, ಯಾರಿಗೆ ಯಾರೂ ಇಲ್ಲ. ಪ್ರೀತಿ ವಾತ್ಸಲ್ಯಕ್ಕೆ ಅರ್ಥವೇ ಇಲ್ಲ.
1: ಸರ್, ಬೆಳಗ್ ಬೆಳಗ್ಗೆನೆ ಈ ಸಾಂಗ್ ಬೇಕಿತ್ತ ನಿಮಗೆ? ಸೋಲೋ ಸಾಂಗ್, ಇಷ್ಟು ಒಳ್ಳೊಳ್ಳೆ ಸಾಂಗ್ಸ್ ಗಳಿದೆ ವಿಷ್ಣುವರ್ಧನ್ ಅವ್ರದ್ದು, ಆದ್ರೂ ಈ ಗೀತೆನೆ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ?
2: ನೀವ್ ಯಾಕೆ ಸೋಲೋ ಅಂದ್ರಲ್ಲ,
1: ಸೋಲೋ ಅಂತ ಹೇಳಿದ್ರೆ ಸಿಂಗಲ್ ಆಗಿ ಹಾಡ್ಬೇಕು ಅಂತ, ಫೀಲಿಂಗ್ ಸಾಂಗ್ ಹಾಡ್ಬೇಕು ಅಂತ ಹೇಳಿಲ್ಲ. ಮಹೇಶ್ ಅವ್ರು ಕರೆ ಮಾಡಿದ್ರು. ಸೊ ಕೇಳಿದ್ರೆ ಸೋಲು ಅಂದ್ರೆ ಬರೀ ಬೇಜಾರಲ್ಲಿರೋ ಹಾಡೇ ಹಾಡ್ಬೇಕು ಅಂತೇನಿಲ್ಲ. ಎಷ್ಟೋ ಹೀರೋ ಇಂಟ್ರೊಡಕ್ಷನ್ ಸಾಂಗ್ ಇದೆ, ಹೀರೋಯಿನ್ ಇಂಟ್ರೊಡಕ್ಷನ್ ಸಾಂಗ್ ಇದೆ, ಫುಲ್ ಜೋಶ್ ಅಲ್ಲಿರೋ ಸಾಂಗ್ ಇದೆ. ಬೆಳಗ್ ಬೆಳಗ್ಗೆ ಸ್ವಲ್ಪ ಜೋಶ್ ಅಲ್ಲಿರೋ ಸಾಂಗ್ ಅನ್ನ ಹಾಡಿದ್ರೆ ನೀವು ಆ ದಿನ ಪೂರ್ತಿ ಜೋಶ್ ಅಲ್ಲಿರ್ತೀರ. ಸೊ ಬೆಳಗ್ಗೆ ಸ್ವಲ್ಪ ಬೇಜಾರಾಗಿರೋ ಸಾಂಗ್ ಅನ್ನ ಹಾಡಿದ್ರೆ ಇನ್ನು ಬೇಜಾರಾಗುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಓಕೆನಾ? ಸೊ ಆದಷ್ಟು ಎಲ್ಲ ಜೋಶ್ ಅಲ್ಲಿ ಹ್ಯಾಪಿ ಆಗಿರೋ

0: ಸೊ ಅಂಗನ ಹಾಡಿ ಅಂತ ತಿಳಿಸ್ತಾ. ಸೊ ನೆಕ್ಸ್ಟ್ ಕಾಲರ್ ಯಾರು ಕೇಳುವ? ಹಲೋ
1: ಹಲೋ, ನಮಸ್ಕಾರ ಮೇಡಮ್.
0: ನಮಸ್ತೆ ಸರ್, ಹೇಗಿದ್ದೀರಾ?
1: ಚೆನ್ನಾಗಿದ್ದೀನಿ ಮೇಡಮ್, ತಾವು ಚೆನ್ನಾಗಿದ್ದೀರಿ?
0: ನಾನು ಚೆನ್ನಾಗಿದ್ದೀನಿ. ತಿಂಡಿ ಆಯ್ತಾ ಸರ್?
1: ಆಯ್ತು ಮೇಡಮ್.
0: ಏನ್ ತಿಂಡಿ?
1: ಚಿತ್ರಾನ್ನ.
0: ಚಿತ್ರಾನ್ನ, ಸರ್. ಇವತ್ತು ಯಾವ ಗೀತೆಯನ್ನ ಹಾಡ್ತಾ ಇದ್ದೀರಾ?
1: ನ್ಯಾಯವೇ ದೇವರು ಚಿತ್ರ.
0: ನ್ಯಾಯವೇ ದೇವರು ಹಾಡಿ ಸರ್.
1: ಆಕಾಶದ ಬೀಳಲಿ ಮೇಲೆ ನಾನೆಂದು ನಿನ್ನವನು, ಭೂಮಿಯು ಬಾಯ್ ಬಿಡಲಿ ಇಲ್ಲೇ ನಾ ನಿನ್ನ ಕೈ ಬಿಡನು, ನೀನಿರುವುದೇ ನನಗಾಗಿ ಈ ಜೀವ ನಿನಗಾಗಿ. ಆಕಾಶದ ಬೀಳಲಿ ಮೇಲೆ ನಾನೆಂದು ನಿನ್ನವನು, ಹೆದರಿಕೆಯ ನೋಟವೇಕೆ ಒಡನಾಡಿ ನಾನಿರುವೆ ಹೊಸ ಬಾಳ.

0: ನೀ ನಡೆಯ ಇಡುಗಡೆಯಲ್ಲಿ ಒಲವಿನ ಹೂ ಹಾಸುವೆ. ಈ ಮಾತಿಗೆ ಮನವೇ ಸಾಕ್ಷಿ, ಈ ಭಾಷೆಗೆ ದೇವರ ಸಾಕ್ಷಿ. ಇನ್ನಾದರೂ ನನ್ನ ನಂಬಿ ನಗೆಯ ಚೆಲ್ಲು ಚೆಲುವೆ. ಆಕಾಶವೇ ಬೀಳಲಿ ಮೇಲೆ ನಾನೆಂದು ನಿನ್ನವನು.
1: ಸೂಪರ್ ಸರ್, ಒಳ್ಳೆ ಗೀತೆಯನ್ನ ಆಯ್ಕೆ ಮಾಡ್ಕೊಂಡ್ರಿ.
2: ಧನ್ಯವಾದಗಳು ಮೇಡಮ್.
1: ಅಷ್ಟೇ ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್ ಸರ್ ಕರೆ ಮಾಡಿದ್ದಕ್ಕೆ.
2: ಧನ್ಯವಾದಗಳು. ಮತ್ತೊಮ್ಮೆ ಶುಭೋದಯ.
1: ಶುಭೋದಯ ಸರ್. ಎಸ್, ಬಸ್ರಾಜ್ ಸರ್ ಕರೆ ಮಾಡಿ ಒಂದೊಳ್ಳೆ ಗೀತೆಯನ್ನ ಹಾಡಿದ್ರು. ಅಂಡ್ ನೆಕ್ಸ್ಟ್ ಕಾಲರ್ ಯಾರು ಕೇಳುವ? ಹಲೋ,
3: ಹಲೋ,
1: ನಮಸ್ತೆ.
3: ಹಲೋ, ನಮಸ್ಕಾರ. ಗುಡ್ ಮಾರ್ನಿಂಗ್.
1: ವೆರಿ ಗುಡ್ ಮಾರ್ನಿಂಗ್.
3: ನಾನು ಬ್ರಹ್ಮಾನಂದ್ ರಾನಡೆ, ವಿದ್ಯಾನಗರ, ಶಿವಮೊಗ್ಗ ಮಾತಾಡ್ತಾ ಇದ್ದೀನಿ.
1: ಓಕೆ, ಹೇಗಿದ್ದೀರಾ ಸರ್?
3: ಹಾ, ಫೈನ್ ಮೇಡಮ್. ತಾವ್ ಹೇಗಿದ್ದೀರಾ? ತಿಂಡಿ ಆಯ್ತಾ?
1: ನಾನು ಚೆನ್ನಾಗಿದ್ದೀನಿ, ತಿಂಡಿ ಕೂಡ ಆಯ್ತು. ಏನ್ ತಿಂಡಿ ನಿಮ್ದು?
3: ನಾನು ತಿಂಡಿ ತಿಂದಿಲ್ಲ, ಜರ್ನಿಲ್ ಇದ್ದೆ, ಹಾಗೆ ಟ್ರೈ ಮಾಡ್ದೆ, ಸಿಕ್ಬಿಡ್ತು.
1: ಓಕೆ, ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ?
3: ಏಕ ವ್ಯಕ್ತಿ ಹಾಡಿರೋದು.
1: ಹೌದು.
3: ನನಗೆ ಈಗ ಸದ್ಯಕ್ಕೆ ನೆನಪು ಬರ್ತಾ ಇರೋದು ಕವಿರತ್ನ ಕಾಳಿದಾಸ ಚಿತ್ರದಿಂದ.
1: ಹಾಡಿ ಸರ್.
3: ಡಾಕ್ಟರ್ ರಾಜ್ಕುಮಾರ್ ಹಾಡಿದ ಒಂದ್ ಎರಡು ಲೈನ್ ಹಾಡ್ಬಿಡ್ತೀನಿ ಮೇಡಮ್.
1: ಹಾಡಿ ಹಾಡಿ ಸರ್.
3: ಬೆಳ್ಳಿ ಮೂಡಿತು ಕೋಳಿ ಕೂಗಿತು, ಆಹಾ ಬೆಳ್ಳಿ ಮೂಡಿತು ಕೋಳಿ ಕೂಗಿತು, ಬಾನಾಗೆ ರಂಗು ಚಲಿ ತೆರ ನೆರಿ ಸೂರ್ಯ ಬಂದ. ಬೆಳ್ಳಿ ಮೂಡಿತು ಕೋಳಿ ಕೂಗಿತು, ಆ ಎಳ ಬಿಸಿಲು ಗೆಲ್ಲೆಲ್ಲೋ ಚೆಲ್ಲಾಡೈತೆ, ಎಲ ಮ್ಯಾಗಿನ ಮಂಜು ಹನಿ ಪಾಲ್ಗುಡ್ತೈತೆ. ಆ ಎಳ ಬಿಸಿಲು ಗೆಲ್ಲೆಲ್ಲೋ ಚೆಲ್ಲಾಡೈತೆ, ಎಲ ಮ್ಯಾಗಿನ ಮಂಜು ಹನಿ ಪಾಲ್ಗುಡ್ತೈತೆ. ಅಕ್ಕಿ ಹಾರುತ್ತಿದೆ ಚಿಟಿಪಿಟಿ ಎನ್ನುತ್ತಿದೆ, ಅಕ್ಕಿ ಹಾರುತ್ತಿದೆ ಚಿಟಿಪಿಟಿ ಎನ್ನುತ್ತಿದೆ, ಮಂಗ ಮರಬೇರುತ್ತಿದೆ ಅಗಮೆ ಈಗಮೆ ಎಗರುತ್ತಿದೆ, ಮಂಗ ಮರಬೇರುತ್ತಿದೆ ಅಗಮೆ ಈಗಮೆ ಎಗರುತ್ತಿದೆ. ಬೆಳ್ಳಿ ಮೂಡಿತು ಕೋಳಿ ಕೋಗಿತು, ಆ ಬೆಳ್ಳಿ ಮೂಡಿತು ಕೋಳಿ ಕೋಗಿತು, ಬಾನಾಗೆ ರಂಗ ಚಲಿ ತೆರ ನೆರಿ ಸೂರ್ಯ ಬಂದ. ಬೆಳ್ಳಿ ಮೂಡಿತು ಕೋಳಿ ಕೋಗಿತು. ಆಯ್ತು ಮೇಡಮ್.
1: ಸರ್, ಕೋರಸ್ ತುಂಬಾ ಚೆನ್ನಾಗಿದೆ.
3: ಹ್ಞೂ ಮೇಡಮ್, ಹಂಗೆ ಹಂಗೆ ಹೇಳಿದ್ರೆ ಚಂದ.
1: ಹೌದು ಹೌದು, ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದಕ್ಕೆ.
3: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್.
1: ಎಸ್, ಓಕೆ, ನೆಕ್ಸ್ಟ್ ಕಾಲರ್ ಯಾರು ಕೇಳುವ? ಹಲೋ,
4: ಹಲೋ, ಗುಡ್ ಮಾರ್ನಿಂಗ್.
1: ಹಲೋ, ವೆರಿ ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಮೀನಮ್ಮ?
4: ಚೆನ್ನಾಗಿದ್ದೀವಿ.
1: ಚೆನ್ನಾಗಿದ್ದೀರಾ? ಆಯ್ತಾ ತಿಂಡಿ? ಬ್ರೆಡ್ ಸ್ಯಾಂಡ್ವಿಚ್. ಓಕೆ, ಸೊ ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ?
4: ಗೊತ್ತಾಯ್ತು.
1: ಯಾವ ಗೀತೆಯನ್ನ ಹಾಡ್ತಿದ್ದೀರಾ ಹಾಗಿದ್ರೆ?

0: ಮೀನ ಕರೆ ಮಾಡಿದಕ್ಕೆ ಒಳ್ಳೆ ಗೀತೆಯನ್ನು ಹಾಡಿದ್ರಿ, ಥ್ಯಾಂಕ್ ಯು. ಅಂಡ್ ನೆಕ್ಸ್ಟ್ ಕಾಲರ್ ಯಾರು ಇಲ್ಲಿಂದ ಕರೆ ಮಾಡಿದಾರೆ ಕೇಳುವ? ಹಲೋ
1: ಮೇಡಮ್, ನಮಸ್ಕಾರ.
0: ನಮಸ್ಕಾರ ರೀ ಸರ, ಹೇಗಿದ್ದೀರಿ?
1: ಆರಾಮದೇವ್ರಿ ಮೇಡಮ್, ನೀವ್ ಹೆಂಗದಿರಿ?
0: ನಾವು ಆರಾಮಿದೀವ್ರಿ. ತಿಂಡಿ ಆಯ್ತೇನ್ರಿ?
1: ಇಲ್ರಿ ಮೇಡಮ್, ಇವತ್ತು ಸೋಮವಾರ ಉಪವಾಸ ರೀ.
0: ಓಹೋ, ಉಪವಾಸದವ್ರು ನೀವು?
1: ಹೌದ್ರಿ ಮೇಡಮ್.
0: ಸರಿ, ಹಾಗಿದ್ರೆ ಇವತ್ತು ಯಾವ ಗೀತೆಯನ್ನ ಹಾಡ್ತಿದ್ದೀರಾ?
1: ಒಂದೆರಡು ಲೈನ್ ಚಿತ್ರಮ್ಮ ಅವ್ರು ಹಾಡಿದ್ದ ಭೂಮಿ ತಾಯಿ ಚೊಚ್ಚಲ ಮಗ ಚಿತ್ರದೊಂದು ಹಾಡ್ತೀನಿ ಮೇಡಮ್.
0: ಹಾಡ್ರಿ ಹಾಡ್ರಿ ಸರ್.

0: ಸರಾ, ಧನ್ಯವಾದಗಳು ರೀ ಮೇಡಮ್.
1: ಧನ್ಯವಾದಗಳು ಸರ್. ಎಸ್, ರಮೇಶ್ ಸರ್ ಕರೆ ಮಾಡಿದ್ರು. ಅಂಡ್ ನೆಕ್ಸ್ಟ್ ಕಾಲರ್ ರೆಡಿ ಇದಾರೆ. ಯಾರು ಎಲ್ಲಿಂದ ಕರೆ ಮಾಡ್ತಿದ್ದಾರೆ ಕೇಳುವ, ಯಾವ ಹಾಡನ್ನ ಕೂಡ ಹಾಡ್ತಾರೆ ಅಂತ ಕೇಳುವ. ಹಲೋ,
0: ನಮಸ್ಕಾರ ಕಣಕ.
1: ನಮಸ್ಕಾರ ತಮ್ಮ, ಹೇಗಿದ್ದೀರಾ?
0: ಚೆನ್ನಾಗಿದ್ದೀರಾ ಅಕ್ಕ? ನೀವು ಚೆನ್ನಾಗಿದ್ದೀರಾ?
1: ಓ, ನಾವು ಸೂಪರ್ ಆಗಿದ್ದೀವಿ. ಯಾಕೆ ನೀವು ವಾಯ್ಸ್ ಬ್ರೇಕ್ ಆಗ್ತಿದ್ಯಲ್ಲ? ಸರಿ, ಹಾಗಿದ್ರೆ ಒಳ್ಳೆ ಹಾಡನ್ನ ಹಾಡಿ. ಈಗ
0: ಬಾನಿಗೊಂದು ಎಲ್ಲ ಎಲ್ಲಿದೆ, ನಿನಾಸೆಯಲ್ಲಿ ಕೊನೆಯಿದೆ, ಏಕೆ ಕನಸು ಕಾಣುವೆ, ನಿಧಾನಿಸು ನಿಧಾನಿಸು, ಆಸೆ ಎಂಬ ಬಿಸಿಲು ಕುದುರೆ ಏರುವೆ, ಏನು ಸಾಕದ್ದು, ನಾವು ಬಯಸಿದಂತೆ ಬಾಳಲೇನು ನಡೆಯುವುದು. ಧನ್ಯವಾದಗಳು.
1: ಅಲ್ಲ, ಹಾಡನ್ನೇ ಸ್ವಲ್ಪ ನಿಧಾನ ಹಾಡಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತೇನಪ್ಪ. ಇಲ್ಲ ಇಲ್ಲ, ಚೆನ್ನಾಗಿ ಹಾಡಿದ್ರಿ, ಒಂಚೂರು ಎಕ್ಸ್ಪ್ರೆಸ್ ಆಗ್ಬಿಟ್ರಿ. ಸ್ಲೋ ಆಗಿದ್ರೆ ಇನ್ನೂ ಚೆನ್ನಾಗಿರೋದು. ಇನ್ನೊಂದ್ಸರಿ ಸ್ವಲ್ಪ ತಾಳಬದ್ಧವಾಗಿ ಲಯಬದ್ಧವಾಗಿ ನಿಧಾನ ಹಾಡಿ ಸರ್.
0: ಒಳ್ಳೆ ಪಾಠ ಹೇಳ್ಕೊಡ್ತೀಯ ಅಕ್ಕ, ಧನ್ಯವಾದ.
1: ಹ್ಞೂ, ಮತ್ತೆ ನೀವ್ ಅಕ್ಕ ಅಂತ ಕರೆದ್ಮೇಲೆ ತಮ್ಮಂಗ್ ಒಂದೆರಡು ಕಿವಿ ಮಾತು ಹೇಳ್ಬಾರ್ದಾ?
0: ಕೊಡ್ಬೇಕಕ್ಕ.
1: ಥ್ಯಾಂಕ್ ಯು, ಥ್ಯಾಂಕ್ ಯು ಕರೆ ಮಾಡಿದಕ್ಕೆ.
0: ಥ್ಯಾಂಕ್ ಯು.
1: ಎಸ್, ನೋಡಿ ಸರ್ ಕರೆ ಮಾಡಿದ್ರು, ಒಳ್ಳೆ ಗೀತೆನ ಆಯ್ಕೆ ಮಾಡಿಕೊಂಡ್ರು, ಅದ್ರ ಸ್ವಲ್ಪ ಸ್ಪೀಡಾಗಿ ಹಾಡ್ಬಿಟ್ರು. ಸೊ ಈ ಒಂದು ಕಾರ್ಯಕ್ರಮವನ್ನು ಮುಂದುವರಿಸ್ತೀನಿ, ಆದರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್ ತಗೊಳ್ಳೋ ಸಮಯ ಬಂದಿದೆ. ಲಾಸ್ಟ್ ಟೇಕ್ ಎ ಬ್ರೇಕ್. ನೀವು ಕೇಳ್ತಾ ಇರೋದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ನಾನು ನಿಮ್ಮ ಆರ್ ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
2: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-0883. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
3: ಸತತ 8ನೇ ಬಾರಿಗೆ ಸಿಬಿಎಸ್ಇ 10ನೇ ತರಗತಿಯಲ್ಲಿ 100% ರಿಸಲ್ಟ್ಸ್.
1: ಹೌದು, ಇದು ಶಿವಮೊಗ್ಗದ ಜ್ಞಾನಸಾಗರ ಸೆಂಟ್ರಲ್ ಸ್ಕೂಲ್ನ ಐತಿಹಾಸಿಕ ಸಾಧನೆ. ಈ ಬಾರಿಯೂ ಪರೀಕ್ಷೆಗೆ ಹಾಜರಾದ 46 ವಿದ್ಯಾರ್ಥಿಗಳಲ್ಲಿ 31 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ನಲ್ಲಿ ತೇರ್ಗಡೆಯಾಗುವ ಮೂಲಕ ಹೊಸ ದಾಖಲೆ ಬರೆದಿದ್ದಾರೆ. ಅದರಲ್ಲೂ 94.2% ಅಂಕಗಳೊಂದಿಗೆ ಸಾಹಿತ್ಯ ಟಿಎಂ ಶಾಲೆಗೆ ಕೀರ್ತಿ ತಂದಿದ್ದಾರೆ.
4: ಸವಳಂಗ ರಸ್ತೆಯಲ್ಲಿರುವ ಈ ಶಿಕ್ಷಣ ದೇಗುಲದಲ್ಲಿ ಈಗ 2026-27 ರ ಅಡ್ಮಿಷನ್ ಆರಂಭವಾಗಿದೆ. ರೂರಲ್ ಕೋಟಾ ಸೌಲಭ್ಯ, ಸ್ಪೋರ್ಟ್ಸ್ ಮತ್ತು ಮಗುವೆ

0: ಏನಿಲ್ವರಾಜು, ನಮ್ಮ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯಿತು. ಡಾಕ್ಟ್ರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗಬೇಕಾಗತ್ತೋ ಏನೋ.
1: ಅಯ್ಯೋ ದಡ್ಡ, ಅದಕ್ಕ್ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೆಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣೋ. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನೀನು ಕೂಡಲೇ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನ ಒಮ್ಮೆ ಸಂಪರ್ಕಿಸೋದು ಉತ್ತಮ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ ಹೆಚ್ಡಿ ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ ವಿಮ್ಯಾಟ್ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
3: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
4: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ಕಾರ್ಯಕ್ರಮವನ್ನ ಬಿಂದಾಸಾಗಿ ನಡೆಸ್ಕೊಡ್ತಾ ಇರೋದು ನಾನು, ನಿಮ್ಮ ಮನೆ ಮಗಳು RJ ಅರ್ಪಿತಾ. ಸೊ ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಾಯಕ ನಟ ಅಥವಾ ನಾಯಕ ನಟಿ ಸಿಂಗಲ್ ಆಗಿ ಹಾಡಿರುವಂತಹ ಹಾಡನ್ನ ನೀವು ಹಾಡಬಹುದು. ಸೊ ನೀವು ಕರೆ ಮಾಡಿ ಮಾತನಾಡಬೇಕಾಗಿರುವಂತಹ ಸಂಖ್ಯೆ 9686096 2729. ಕೇಳುಗರೆ, ಒಂದು ರಿಕ್ವೆಸ್ಟ್ ಏನಪ್ಪ ಅಂದ್ರೆ, ಆದಷ್ಟು ಸ್ವಲ್ಪ ಖುಷಿಯಾಗಿರೋ ಸಾಂಗು, ಜೋಶಲ್ಲಿರೋ ಸಾಂಗ್ ಅನ್ನ ಹಾಡಿ, ಓಕೆನಾ? ಸೊ ವಾರದ ಮೊದಲನೇ ದಿನ ಈ ಒಂದು ದಿನದಲ್ಲಿ ಹೊಸದಾಗಿ ಜೋಶಾಗಿ ಹಾಡನ್ನ ಹಾಡಿದ್ರೆ ಬಹುಶಃ ಈ ವಾರ ಪೂರ್ತಿ ಜೋಶಲ್ಲೇ ಇರ್ತೀರಾ ಅಂತ ನಂದೊಂದು ರಿಕ್ವೆಸ್ಟ್, ಸರಿನಾ? ಸೊ ಕರೆ ಮಾಡಬೇಕಾದ್ರೆ ನೆಟ್ವರ್ಕ್ ಇರುವಂತಹ ಜಾಗದಲ್ಲಿ ಕರೆ ಮಾಡಿ, ಯಾಕಂದ್ರೆ ಸಾಕಷ್ಟು ಜನ ಕರೆಗೆ ಪ್ರಯತ್ನ ಪಡ್ತಾ ಇರ್ತಾರೆ, ಅದರಲ್ಲಿ ನಿಮ್ಮ ಕರೆ ಸಿಕ್ಕಿರುತ್ತೆ. ಸೊ ಕರೆ ಸಿಕ್ಕಾಗ ಕೂಡ ಸರಿಯಾಗಿ ಮಾತಾಡೋಕ್ಕಾಗಿಲ್ಲ ಅಂದ್ರೆ ನಿಮಗೂ ಬೇಜಾರು, ಕರೆ ರಿಸೀವ್ ಮಾಡಿ ನಾವು ಮಾತಾಡಿಲ್ವ ಅಂತ ನಮಗೂ ಬೇಜಾರಾಗುತ್ತೆ, ಓಕೆನಾ? ಸೊ ಈ ಎರಡು ರೂಲ್ಸ್ ನ ಫಾಲೋ ಮಾಡಿ, ನೆಟ್ವರ್ಕ್ ಇರುವಂತಹ ಜಾಗದಲ್ಲಿ ಕರೆ ಮಾಡಿ, ಹಾಗೆ ಕರೆ ಮಾಡಿದಾಗ ರೇಡಿಯೋ ವಾಲ್ಯೂಮ್ನ ಕಡಿಮೆ ಮಾಡಿಕೊಂಡು ಮಾತಾಡಿ ಅಂತ ತಿಳಿಸ್ತಾ. ಸೊ ನೀವು ಕರೆ ಮಾಡೋಕೆ ರೆಡಿ ಇದ್ದೀರಾ? ನಾನಂತೂ ನಿಮ್ಮ ಹಾಡನ್ನು ಕೇಳೋಕೆ ತಯಾರಾಗಿದ್ದೀನಿ. ಹಾಗಿದ್ರೆ ನಮ್ಮ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆಯನ್ನು ಮಾಡ್ತಿದ್ದಾರೆ ಕೇಳುವ? ಹಲೋ
5: ಹಲೋ
4: ಹಲೋ, ನಮಸ್ತೆ, ಗುಡ್ ಮಾರ್ನಿಂಗ್.
5: ನಮಸ್ತೆ ಅರ್ಪಿತಾ,
4: ವೆರಿ ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಮ್ಯಾಮ್?
5: ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಿ?
4: ನಾನು ಕೂಡ ಸೂಪರ್ ಆಗಿದ್ದೀನಿ. ಆಯ್ತಾ ತಿಂಡಿ?
5: ಒಳ್ಳೆ ತಂಪಾದ ವಾತಾವರಣ.
4: ಹೌದು, ಸ್ವಲ್ಪ ತಂಪಾಗಿದೆ ವಾತಾವರಣ.
5: ಮನಸ್ಸು ಉಲ್ಲಾಸ,
4: ಮನಸ್ಸು ಉಲ್ಲಾಸವಾಗಿದ್ಯಾ?
5: ಹಸಿರು ಹಸಿರುಗಳು ಕಾಣ್ತಾ ಹೋಗುತ್ತೆ ಮೇಲಿಂದ, ಯಾಕೆ ಎರಡ್ ಸಲ ಮಳೆ ಬಂದಿದೆಯಲ್ಲ ಇವಾಗ.
4: ಹೌದು ಹೌದು,
5: ಸ್ವಲ್ಪ ಪರವಾಗಿಲ್ಲ.
4: ನಿಜ ನಿಜ, ವಾತಾವರಣದಲ್ಲಿ ಸ್ವಲ್ಪ ಕೂಲ್ ಆಗಿದೆ.
5: ಆಯ್ತಾ
4: ತಿಂಡಿ? ಆಯ್ತು. ಬಿಸಿಬೇಳೆ ಬಾತು ನಿಮ್ದು?
5: ನಮ್ದು ತರಕಾರಿ ಉಪ್ಪಿಟ್ಟು.
4: ತರಕಾರಿ ಉಪ್ಪಿಟ್ಟು. ಸೊ ಈಗ ಅದೇ ಖುಷಿಗೆ ಯಾವ ಗೀತೆ ಆಡ್ತಿದ್ದೀರಾ?
5: ನಾನು ಅದೇ ಹೇಳದಲ್ಲ, ಹಸಿರು ಹಸಿರು ಅದರದ್ದೇ ಒಂದೇ ಸಾಂಗ್ ನೆನಪಾಯ್ತು.
4: ಹಾಡಿ ಮತ್ತೆ.
5: ಈ ಹಸಿರು ಸಿರಿಯಲಿ, ಮನಸ್ಸು ಮೆರೆಯಲಿ, ನವಿಲಿ ನಿನ್ನ ಕುಣಿಯೇ, ನಿನ್ನೇ ನಲಿವೇ

0: ಮ್ಯಾಮ್ ನಿಮ್ ವಾಯ್ಸ್ ಬ್ರೇಕ್ ಆಗ್ತಾ ಇದೆಯಲ್ಲ, ಎರಡ್ ಲೈನ್ ಕೇಳಿಸುತ್ತೆ, ಎರಡ್ ಲೈನ್ ಕೇಳಿಸ್ತಾ ಇಲ್ಲ, ನಿಧಾನಕ್ ಬರ್ತಿದೆ. ಈಗ ಓಕೆ. ಸೊ ಆದ್ರೂ ಒಳ್ಳೆ ಗೀತೆಯನ್ನ ಪ್ರಯತ್ನ ಪಟ್ರಿ.
1: ಓಕೆ, ಥ್ಯಾಂಕ್ ಯು.
0: ಥ್ಯಾಂಕ್ ಯು ಮ್ಯಾಮ್.

0: ಥ್ಯಾಂಕ್ ಯು ಥ್ಯಾಂಕ್ ಯು.
1: ಎಸ್ ಶುಭ ಮ್ಯಾಮ್ ಕರೆ ಮಾಡಿದ್ರು, ಒಳ್ಳೆ ಗೀತೆಯನ್ನ ಕೂಡ ಆಯ್ಕೆ ಮಾಡಿಕೊಂಡ್ರು. ನೆಕ್ಸ್ಟ್ ಕಾಲರ್ ಯಾರು? ಹಲೋ
2: ಹಲೋ
1: ನಮಸ್ತೆ, ಗುಡ್ ಮಾರ್ನಿಂಗ್.
2: ಗುಡ್ ಮಾರ್ನಿಂಗ್ ಬಿಂದಾಸ್ ಮಾರ್ನಿಂಗ್. ನಮ್ಮ ಕೇಳುವ ಮಿತ್ರರು ಮತ್ತು ಎಫ್ಎಂ ಬಾನಿಲಿ ಕೇಂದ್ರ ಎಲ್ಲರಿಗೂ ಬಿಂದಾಸ್ ಮಾರ್ನಿಂಗ್ ಅರ್ಪಿತಾ.
1: ಬಿಂದಾಸ್ ಮಾರ್ನಿಂಗ್ ಮೇಡಮ್, ಟಿಫನ್ ಆಯ್ತಾ?
2: ಟಿಫನ್ ಆಗಿಲ್ಲ, ರೆಡಿ ಇದೆ. ಮಂಡಕ್ಕಿ ಉಸ್ಲಿ ಬೋಂಡಾ ಮಾಡಿದ್ದೆ.
1: ಅರೆ ಮಂಡಕ್ಕಿ ಉಸ್ಲಿ ಬೋಂಡಾ, ಸೂಪರ್ ಸೂಪರ್ ಟಿಫನ್. ಸೊ ಅದೇ ಖುಷಿಗೆ ಯಾವ ಗೀತೆಯನ್ನ ಹಾಡ್ತಿದ್ದೀರಾ ಈಗ?
2: ಗಗನವ ಇಲ್ಲ, ಅದ ಹಾಡ್ತಾ ಇದ್ದೀನಿ.
1: ಹಾಡಿ.
2: ಆಹಾ ಗಗನವು ಎಲ್ಲೋ ಭೂಮಿಯು ಎಲ್ಲೋ ಒಂದು ಅರಿಯೇನಾ ಎನಗೆನೆ ನೀ.

ತುಂಬಿಯು ಎಲ್ಲೋ ಒಂದು ಹರಿಯೇನಾ, ನೂತನ ಜಗದ ಬಾಗಿಲು ತೆರೆಯಿತು, ಮನವನು ಕವಿದ ತೆರೆಯೋ ಸರಿಯಿತು, ಕಂಗಳು ಒಲವಿನ ಕಥೆಯ ಬರೆಯಿತು, ಕಾಲ್ಗಳು ಹರುಷದಿ ಕುಣಿ ಕುಣಿದ

0: ಎಸ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಓಕೆ ಶಾಂತಾ ಮ್ಯಾಮ್ ಕರೆ ಮಾಡಿದ್ರು, ಒಳ್ಳೆ ಗೀತೆಯನ್ನ ಕೂಡ ಆಯ್ಕೆ ಮಾಡಿಕೊಂಡ್ರು. ಹಾಗೆ ಮುಂದಿನ ಕರೆ ಯಾರು, ಎಲ್ಲಿಂದ ಕರೆಯನ್ನು ಮಾಡ್ತೀರ ಕೇಳುವ? ಹಲೋ ಹಲೋ
1: ಹಲೋ ಮೇಡಮ್.
0: ಹಲೋ ನಮಸ್ತೆ ಸರ್.
1: ನಮಸ್ತೆ ಮೇಡಮ್, ನಾನು ಕಾಡೆ ಅಂತ ಮೇಡಮ್.
0: ಸಾರಿ ಇನ್ನೊಂದ್ಸರಿ ಹೇಳಿ.
1: ನಾನು ರಮೇಶ್ ಕಾಡೆ ಅಂತ ಮೇಡಮ್.
0: ಓಕೆ ಸರ್, ನಿಮ್ ಹೆಸರು ಹೇಳುವಾಗಲೇ ಕರೆಕ್ಟ್ ಆಗಿ ವಾಯ್ಸ್ ಬ್ರೇಕ್ ಆಗೋಯ್ತು, ಇವಾಗ ಕೇಳಿಸ್ತು ರಮೇಶ್ ಅವರು.
1: ರಮೇಶ್ ಅಂತ ಮೇಡಮ್.
0: ಓಕೆ ನಿಮ್ ಊರು?
1: ವಿಜಯಪುರ ಜಿಲ್ಲೆ, ವಿಜಯಪುರ ತಾಲೂಕು, ಅಲಿಯಾಬಾದ್ ಮೇಡಮ್.
0: ಅರೆ ವಿಜಯಪುರ ಜಿಲ್ಲೆ, ವಿಜಯಪುರ ತಾಲೂಕು. ಈಗ ನಮ್ಗೆ ಯಾರಿಗಾದ್ರೂ ಅಡ್ರೆಸ್ ಕೇಳಿದ್ರೆ ನಾವು ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ ತಾಲೂಕು ಅಂತ ಹೇಳ್ತೀವಿ. ಸೊ ಜಿಲ್ಲೆ ತಾಲೂಕು ಎರಡು ಒಂದೇ ಅಲ್ಲ, ಅದ್ ಹೇಳೋಕಂತರ ಖುಷಿ ಅಲ್ಲ.
1: ಅಂದ್ರೆ ನಮ್ ತಾಲೂಕ ವಿಜಯಪುರನು ಜಿಲ್ಲಾನು ಬಿಜಾಪುರ ಬರ್ತೈತ್ರಿ.
0: ನಮ್ದು ಅದೇ ರೀ, ನಮ್ದು ಶಿವಮೊಗ್ಗ ಜಿಲ್ಲೆ ಐತ್ರಿ, ಶಿವಮೊಗ್ಗ ತಾಲೂಕ್ ಐತ್ರಿ, ಆ ತಾಲೂಕಲ್ಲೇ ನಾವ್ ಇದೀವ್ರಿ.
1: ಅದು ಗ್ರಾಮ ಅಲ್ಯಾವಾದ. ನಾನು ಮತ್ತೆ ತೋಟದಿಂದ ಮಾತಾಡ್ಲಾಕತ್ತೀನಿ ಮೇಡಮ್.
0: ಓಕೆ, ಇವತ್ತು ಯಾವ ಗೀತೆಯನ್ನ ಹಾಡ್ತಿದ್ದೀರಾ ಹಾಗಿದ್ರೆ?
1: ಒಂದ್ಯಾವ್ದು ಲೈನ್ ಹಾಡ್ತೀನಿ ಮೇಡಮ್.
0: ಹಾಡ್ರಿ ಸರ.
1: ಮನದಲ್ಲಿ ಆಶೆಯು ಬೇರೆ, ಬದುಕಲ್ಲಿ ನಡೆಯುದು ಬೇರೆ, ವಿಧಿ ಬರುವ ಕವಿತೆ ಬೇರೆ, ಆ ಕವಿತೆ ರಾಗ ಬೇರೆ, ನೀ ನಡೆಯೋ ಹಾದಿ ಬೇರೆ, ಮುಂದೇನು ಕಾಣಲಾರೆ. ಮನದಲ್ಲಿ ಆಶೆಯು ಬೇರೆ, ಬದುಕಲ್ಲಿ ನಡೆಯುದು ಬೇರೆ, ಹೆತ್ತೊಳ ಪ್ರೀತಿ ಕಂಡು ನೀ ತಂದ ದೇವರೆಂದೇ, ಆನಂದದಲ್ಲಿ ತೇಲಿ ಹೋದೆ, ಮಳೆ ಬಿಲ್ಲ ಅಂದವನ್ನು ಕಣ್ತುಂಬ ನೋಡುವಾಗ, ನಿಂಚಂದು ಬಂದು ಕಣ್ಣು ಕುಟ್ಟಿದಂತೆ, ಬಾಳೆಲ್ಲ ಇರುಳಾಯ್ತಿ ಕಣ್ಣೀರೆ ಗತಿಯಾಯ್ತೆ. ಮನದಲ್ಲಿ ಆಶೆಯು ಬೇರೆ, ಬದುಕಲ್ಲಿ ನಡೆಯುದು ಬೇರೆ. ಅವಕಾಶ ಇಲ್ಲ ಮೇಡಮ್.
0: ಹೌದು, ಅವಕಾಶ ಕೊಡೋಣ. ನೀವು ಹಾಡಿದ್ದಕ್ಕಾಗಿ ಧನ್ಯವಾದಗಳು, ಅವಕಾಶನ ಬಳಸ್ಕೊಂಡು.
1: ಓಕೆ ಮೇಡಮ್, ಧನ್ಯವಾದಗಳು.
0: ಧನ್ಯವಾದ ಸರ್. ಎಸ್ ರಮೇಶ್ ಸರ್ ಕರೆ ಮಾಡಿ ಒಳ್ಳೆ ಗೀತೆನೆ ಕೂಡ ಆಯ್ಕೆ ಮಾಡ್ಕೊಂಡ್ರು. ಮುಂದಿನ ಕರೆ ಯಾರು ಕೇಳುವ? ಹಲೋ
2: ಹಲೋ
0: ನಮಸ್ತೆ.
2: ಹಾ ನಮಸ್ತೆ,
0: ಹೇಗಿದ್ದೀರಾ?
2: ಅರ್ಪಿತಾ ಅವರು.
0: ಹೌದು, ಅರ್ಪಿತಾನೆ ಮಾತಾಡ್ತಿರೋದು. ವೇದಮ್ಮ, ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ? ಯಾವ ಹಾಡನ್ನ ಹಾಡ್ತೀರಾ ಹಾಗಿದ್ರೆ? ಯಾವ್ದು
2: ನೆನ್ಪಿಗೂ ಬರ್ತಾ ಇಲ್ಲ.
0: ಹಾಡಿ ಹಾಡಿ.

0: ಅರೆ ಎಂತ ಗೊತ್ತಾ, ಈ ಹಾಡನ್ನ ರಾತ್ರಿ ಹೊತ್ತಿನಲ್ಲಿ ಕಾರಲ್ಲಿ ಅಥವಾ ಬಸ್ ಅಲ್ಲಿ ಹಾಕೊಂಡು ಹೋಗುವಾಗ ಎಷ್ಟು ಭಯ ಆಗತ್ತಲ್ವಾ?
1: ಅಲ್ಲ
0: ಅಲ್ಲ, ಅದ್ರಲ್ಲಿ ಓ ಇನಿಯ ಅಂತ ಇರೋದು.
1: ಆಯ್ತಾ, ನಿಮ್ಗೂ ಗೊತ್ತಿರುತ್ತೆ, ನನ್ಗೆ ಜಾಸ್ತಿ ನಿಮ್ಗೆ ಗೊತ್ತಿರುತ್ತೆ, ಯಾಕಂದ್ರೆ ನೀವು ರೇಡಿಯೋ ಏನಂತ ಹೇಳಿದ್ರ, ಈ ಸ್ಯಾಡ್ ಹಾಡಿದ್ಯಲ್ಲ, ಸ್ಯಾಡ್ ಸ್ಯಾಡ್ ಅಂತಾರೆ, ಆದ್ರೆ ಹಾಡಿನ ಬಗ್ಗೆ ಹೇಳಿದ್ರೆ ಸ್ಯಾಡು ಚೆನ್ನಾಗಿರುತ್ತಲ್ವಾ?
0: ನೀಚ ನೀಚ ಇಲ್ಲ, ಇದು ಚೆನ್ನಾಗಿದೆ ಹಾಡು. ಖಂಡಿತ ಖಂಡಿತ, ಥ್ಯಾಂಕ್ ಯು ಮ್ಯಾಮ್ ಕರೆ ಮಾಡಿದಕ್ಕೆ. ಎಸ್, ಕೇಳಿದ್ರೆ ಏನ್ ಗೊತ್ತಾ, ಇದ್ರಲ್ಲಿ ಓ ಇನಿಯಾ ಅಂತ ಇರೋದು, ಬಟ್ ನಾವು ಚಿಕ್ಕವರೆಲ್ಲ ಇದ್ದಾಗ ಮೋಹಿನಿಯಾ ಮೋಹಿನಿಯಾ ಅಂತ ಅನ್ಕೊಳ್ತಿದ್ವಿ. ಅದು ಈ ಸಾಂಗ್ ಬಂದ್ರೆ ಒಂಥರ ಭಯ, ಮೋಹಿನಿನ ಜೊತೆಗೆ ಬರ್ತಾ ಇದ್ರೆ ಏನೋ ಒಂದು ಫೀಲಿಂಗ್ ಇರ್ತಿತ್ತು ಚಿಕ್ಕವರಿದ್ದಾಗ. ಸೊ ದೊಡ್ಡವರಾದ್ಮೇಲೆ ಗೊತ್ತಾಯ್ತು ಅದು ಓ ಇನಿಯಾ ಅಂತ. ಎಷ್ಟೋ ಸರಿ ನಿಮ್ಗೂ ಹಾಕೆ ಆಗಿರುತ್ತಲ್ವಾ? ಓಕೆ, ನಮ್ಮ ನೆಕ್ಸ್ಟ್ ಕಾಲರ್ ಇದಾರೆ, ಯಾರು ಕೇಳುವ? ಹಲೋ, ಹಲೋ, ಯಾರಿತ್ತು?
2: ಅಕ್ಷರ.
0: ಅಕ್ಷರ ಪುಟ್ಟ, ರೇಡಿಯೋ ವಾಲ್ಯೂಮ್ ನ ಕಡಿಮೆ ಮಾಡು ಫಸ್ಟ್. ಓಕೆನಾ? ನನ್ನ ವಾಯ್ಸ್ ನನಗೆ ಕೇಳಿಸ್ತಿದೆ? ಹೌದು. ಸರಿ ಅಕ್ಷರ, ಓ ಹಾಡು ಹೇಳು ಪುಟ್ಟ.
2: ನಾನೇ ನಿನ್ನಂತೆ ನಿಂತ ನೀನೇ, ನಾನಂತೆ ನಾನಂತೆ ಇವ ಒಂದೇ ನಿರುದಯ ಎರಡು ಎರಡು ನಮ್ಮ ಮದುವೆ ನೂರು ಮನುಷ್ಯಗಳ ಹಾಗೆ ಇರಲಿ ಪ್ರೀತಿ ಸ್ವಗಳು ಸ್ವಗಳು ಜೊತೆಯಲ್ಲಿ ಹೃದಯಲ್ಲಿ ಸರಿದು ಆ
0: ಅಕ್ಷರ ಪುಟ್ಟ. ಏನ್ ಮಾಡ್ತಿರೋದು ನೀನು? ಏನ್ ಓದ್ತಿರೋದು?
3: ಹಲೋ
0: ಹಲೋ
3: ಮೇಡಮ್, ನಮಸ್ತೆ ಮೇಡಮ್.
0: ನಮಸ್ತೆ.
3: ನನ್ ಮಗಳ ಹಾಡು ಹೇಳ್ತೀನಿ ಅಂತ ಹೇಳಿದ್ರು, ಅದಕ್ಕೆ ಒಳಗೆ ಕನೆಕ್ಟ್ ಮಾಡಿಕೊಟ್ಟೆ.
0: ಓಕೆ, ಎಷ್ಟು ವರ್ಷ ಅಕ್ಷರಗೆ?
3: 5 ವರ್ಷ ಮೇಡಮ್.
0: 5 ವರ್ಷ, ಕ್ಯೂಟ್ ಆಗಿ ಹಾಡಿದ್ಲು.
3: ಥ್ಯಾಂಕ್ ಯು ಮೇಡಮ್.
0: ಎಲ್ಲಿಂದ ಕರೆ ಮಾಡ್ತಿರೋದು ಮೇಡಮ್? ನಿಮ್ ಹೆಸರೇನು?
3: ಶಿವಮೊಗ್ಗ ಇಂದ ಕರೆ ಮಾಡ್ತಿರೋದು ಮೇಡಮ್.
0: ನಿಮ್ ಹೆಸರು?
3: ಆಶಾ, ಅಂಚೆ ಕಚೇರಿ ಆಶಾ.
0: ಅಂಚೆ ಕಚೇರಿ, ಇವಾಗ ಗೊತ್ತಾಯ್ತು ನೋಡಿ, ಅಂಚೆ ಕಚೇರಿ ಆಶಾ ಅಂದ್ರೆ ಎಲ್ರಿಗೂ ಗೊತ್ತಾಗತ್ತೆ. ಓಕೆ, ಕ್ಯೂಟ್ ಆಗಿ ಹಾಡಿದ್ರು ಮೇಡಮ್. ನಿಮ್ ಮಗಳು ಕರೆ ಮಾಡಿದಕ್ಕೆ ಧನ್ಯವಾದಗಳು. ನೆಕ್ಸ್ಟ್ ಟೈಮ್ ಕರೆ ಮಾಡ್ಬೇಕಾದ್ರೆ ರೇಡಿಯೋ ವಾಲ್ಯೂಮ್ ಕಡಿಮೆ ಮಾಡಿ. ಓಕೆನಾ?
3: ಓಕೆ ಮೇಡಮ್.
0: ಥ್ಯಾಂಕ್ ಯು. ಎಸ್, ನೆಕ್ಸ್ಟ್ ಕಾಲರ್ ರೆಡಿ ಇದಾರೆ, ಯಾರು ಕೇಳುವ? ಹಲೋ,
4: ನಮಸ್ತೆ.
0: ಹಲೋ, ಕೇಳಿಸ್ತಾ ಇದೆಯಾ? ತಿಂಡಿ ಆಯ್ತು ನಿಮ್ದು?
4: ನಂದು ಆಯ್ತು ಮೇಡಮ್.
0: ಏನ್ ಟಿಫನ್?
4: ಇವತ್ತು ಹೋಟ್ಲಲ್ಲಿ ಇಡ್ಲಿ ವಡೆ ಮತ್ತೆ ದೋಸೆ.
0: ಮನೇಲಿದ್ರೆ ಒಂದೇ ತಿಂಡಿ, ಆದ್ರೆ ಹೋಟೆಲ್ ನೋಡಿ ಎರಡ್ ಮೂರ್ ತರ ತಿಂಡಿ.
4: ಅಲ್ಲ, ಏನ್ ಗೊತ್ತಾ, ಮನೇಲಿ ಇಲ್ಲ ಊರಲ್ಲಿ, ಹಂಗಾಗಿ ಹೋಟ್ಲಿ ಹೋದ್ನ, ಅಲ್ಲಿ ಒಂದ್ ಸ್ವಲ್ಪ ಡಿಫ್ರೆಂಟ್ ಡಿಫ್ರೆಂಟ್ ತಿಂದ್ವಿ. ಅಸಲಾಗಿ
0: ಹೋಟೆಲ್ ಮೇ ಕಾನಾ ಘರ್ ಮೇ ಸೋನಾ,
4: ಘರ್ ಮೇ ಸೋನಾ.
0: ಓಕೆ ಸತೀಶ್ ಸರ್, ಇವತ್ತು ಯಾವ ಗೀತೆಯನ್ನ ಹಾಡ್ತಿದ್ದೀರಾ?
4: ಮೇಡಮ್, ಇದು ನನ್ನ ಹೆಂಡತಿಗೋಸ್ಕರ ಇವತ್ತು ಅವಳ ವೆಡ್ಡಿಂಗ್ ಅನೌನ್ಸ್ತೀನಿ ಮೇಡಮ್. ನನ್ನ ಹೆಸರು
0: ಸರ್. ವೆಡ್ಡಿಂಗ್ ಆನಿವರ್ಸರಿ ಅವ್ರದ್ದು ಅಷ್ಟೇ ಅಲ್ಲ, ನಿಮ್ದು ಕೂಡ. ನಿಮಗೆ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. ಅವರೊಬ್ಬರೇನ ಮದುವೆ ಆಗಿರೋದು, ನೀವಾಗಿಲ್ವಾ? ಮತ್ತೆ ಸರಿ, ಹಾಡಿ ಹೋಗ್ಲಿ, ಹಾಡಿ ಹಾಡಿ.
4: ಲಾಲಿ ಸುವಾಲಿ ಹಾಡೆಲ್ಲ ಲಾಲಿ, ನನ್ನ ಕೆಲುವಿಗೆ ಸರದಾರ ಲಾಲಿ, ಮನಕೆ ಮುಗಿಲಿ ನಾ ರಾಜಕುಮಾರಿ, ಕನಸಾಗೆ ಬರುವೆ ನಾ ಕೇಳೆ ಚಿಂಗಾರಿ. ಲಾಲಿ ಸುವಾಲಿ ಹಾಡಲ್ಲ ಲಾಲಿ, ನನ್ನ ಕೆಲುವಿಗೆ ಸರದಾರ ಲಾಲಿ, ಒಂದು ಮಾತಾಡೋ ಹೂವ ಕಂಡೆ ನಾನು,

0: ಕಾಣುತ್ತೇನು ನನ್ನ ಬಾಳ ಸಂತೋಷವೆಲ್ಲ ನೀನೆ ನನ್ನ ಹಾಡು ಸಂಗೀತವೆಲ್ಲ ನೀನೆ ನನ್ನ ಸಿರು ಪ್ರಾಣ ಬದುಕು ಎಲ್ಲ ನೀನಮ್ಮ ನನ್ನ ಆಸೆ ಕನಸ ಉಳಿಸೋ ಜೀವ ನೀನಮ್ಮ ಲಾಲಿಸುವಾಲಿ ಹಾಡಲ್ಲ ಲಾಲಿ ನನ್ನ ಕಲುವಿಗೆ ಸರದಾರ ಲಾಲಿ
1: ಸಾಕು ಸಾಕು ಸರ್ ಚೆನ್ನಾಗಿ ಹಾಡಿದ್ರಿ ಸರ್ ಸಾಕು ಸರ್ ಥ್ಯಾಂಕ್ ಯು ಸರ್ ಒಳ್ಳೆ ಗೀತೆನ ಆಯ್ಕೆ ಮಾಡ್ಕೊಂಡು ಹಾಡಿದ್ದಕ್ಕೆ ಹಾಕಿ ಮತ್ತೊಮ್ಮೆ ಹ್ಯಾಪಿ ವೆಡಿಂಗ್ ಆನಿವರ್ಸರಿ ಎಸ್ ಸತೀಶ್ ಸರ್ ಕರೆ ಮಾಡಿದ್ರು ಅಂಡ್ ನೆಕ್ಸ್ಟ್ ಕಾಲರ್ ಹಲೋ ನಮಸ್ತೆ ಸರ್ ಹೇಗಿದ್ದೀರಾ ನೀವು ಆರಾಮಿದ್ದೀರಾ ಅಂದ್ಮೇಲೆ ನಾವುಗಳೆಲ್ಲ ಆರಾಮಾಗಿರ್ತೀವಿ ಸರ್
2: ಹುಷಾರಿಲ್ಲ ಮೇಡಮ್
1: ಹಾಸ್ಪಿಟಲ್ ಹೋಗಿ ಬಂದ್ರ ಅಥವಾ ಮನೆಯಲ್ಲೇ ಮೆಡಿಸನ್ ಮಾಡ್ಕೊಂಡ್ರ ಈಗ ನಮ್ಮ ಒಟ್ಟಿಗೆ ಮಾತಾಡಿದೀರಾ ಅಲ್ವಾ ಫುಲ್ ಎಲ್ಲ ಕಡಿಮೆ ಆಗುತ್ತೆ ಬಿಡಿ ಅದೇ ಒಳ್ಳೇದು ಮಜ್ಜಿಗೆಯನ್ನ ಕೃಷ್ಣಪ್ಪ ಅವರೇ ಇವತ್ತು ನಮಗಾಗಿ ಯಾವ ಗೀತೆಯನ್ನ ಹಾಡ್ತಿದ್ದೀರಾ ಹಾಡಿ ಸರ್
2: ನೋರೊಂದು ನೆನಪು ಎದೆಯಾಡದಿಂದ ಹಾಡಾಗಿ ಬಂತು ಆನಂದದಿಂದ ನೋರೊಂದು ನೆನಪು ಎದೆಯಾಡದಿಂದ ಹಾಡಾಗಿ ಬಂತು ಆನಂದದಿಂದ ಸಿಂಧೂರವಿಂದು ನಗಲಮ್ಮ ಎಂದು ಎಂದೆಂದು ಇರಲಮ್ಮ ಏದು
1: ದಿವ್ಯ ಬಂದ ಆದ್ರೂ ಪರವಾಗಿಲ್ಲ ಒಳ್ಳೆ ಗೀತೆನ ಆಯ್ಕೆ ಮಾಡ್ಕೊಂಡ್ರಿ ಧನ್ಯವಾದಗಳು ಸರ್ ಬೇಗ ಹುಷಾರಾಗಿ ಸರಿನಾ ಥ್ಯಾಂಕ್ ಯು ಎಸ್ ಕೃಷ್ಣಪ್ಪ ಅವ್ರು ಕರೆ ಮಾಡಿದ್ರು ಎರಡು ಸಾಲು ಗೀತೆನು ಕೂಡ ಹಾಡಿದ್ರು ಅಂಡ್ ನೆಕ್ಸ್ಟ್ ಕಾಲರ್ ಯಾರು ಎಲ್ಲಿಂದ ಕರೆಯನ್ನ ಮಾಡ್ತಿದ್ರೆ ಯಾವ ಗೀತೆಯನ್ನ ಹಾಡ್ತಾರೆ ಕೇಳುವ ಹಲೋ ಹಲೋ ಓಕೆ ಮತ್ತೊಂದು ಕರೆ ಹಲೋ
3: ಹಲೋ ನಮಸ್ಕಾರಗಳು
1: ನಮಸ್ಕಾರಗಳು ಗುಡ್ ಮಾರ್ನಿಂಗ್
3: ಗುಡ್ ಮಾರ್ನಿಂಗ್ ತಮಗೂ ಸರ್
1: ಹೇಗಿದ್ದೀರಾ ಸರ್
3: ಕೇಳಿದ್ರಿಗೂ ಹೇಗಿದ್ದೀರಾ
1: ನಾನ್ ಸೂಪರ್ ನಾನ್ ಸೂಪರ್ ಆಗಿದ್ದೀನಿ ನೀವ್ ಹೇಗಿದ್ದೀರಾ
3: ನಾವು ಕೂಡ ಸೂಪರ್ ರೀ
1: ಹೌದೇನ್ರಿ
3: ಹೌದ್ರಿ
1: ಮತ್ತೀಗ ಯಾವ ಗೀತೆಯನ್ನ ಹಾಡ್ತೀರಿ ನಮಗಾಗಿ
3: ಈಗ ಹಾಡೋಣ ಇವತ್ತು ನೀವೇನೇ ಒಂದು ಯಾವ್ದೋ ಸೋಲಾ ಸಾಂಗ್
1: ಸೋಲಾ ನಟ ಅಥವಾ ನಟಿ ಇಬ್ಬರು ಒಬ್ರು ಹಾಡಿರ್ಬೇಕು
3: ಆಯ್ತಾಯ್ತು ನಾವು ಸ್ವಲ್ಪ ಇವತ್ತು ಡಿಫ್ರೆಂಟ್ ಆಗಿ ನಮ್ಮ ಲಕ್ಷ್ಮೀ ಜೂಲಿ ಲಕ್ಷ್ಮಿ ಅವರದ್ದೊಂದು ಸಾಂಗ್ ಹಾಡುವ ಎವರ್ ಗ್ರೀನ್ ಸಾಂಗ್
1: ಖಂಡಿತ ಹಾಡಿ ಸರ್
3: ಹಾಡುವ ಎವರ್ ಗ್ರೀನ್ ಸಾಂಗ್ ಒಂದು ಟ್ರೈ ಮಾಡುವ ಡಿಫ್ರೆಂಟ್ ಆಗಿ
1: ಮಾಡಿ ಮಾಡಿ

ನಾನು ನಾನೊಂದು ಬೊಂಬೆಯು ನೀ ಸೂತ್ರಧಾರಿ ಕಾಣದೆಯಲ್ಲೋ ನೀನಿರಲೇನು ಕುಣಿಸುವೆ ನಿನ್ನ ತಾಳಕ್ಕೆ ನನ್ನ ನಂತ ನಂತಂತ ನಂತ ನಂತಂತ ನಂತ ನಂತಂತ ನಂತನ ನಂತನ ತನನನ ತನನನ ಆ ಕಾಣದೆಯಲ್ಲೋ ನೀನಿರಲೇನು ಕುಣಿಸುವೆ ನಿನ್ನ ತಾಳಕ್ಕೆ ನನ್ನ ಕೈ ಹಿಡಿದೆನ್ನ ನಡೆಸು ಕರುಣಿಸು ಹರಸು ನನ್ನ.

0: తను నానుందు పొంపెయు
1: ಕೂಡ ಆಯ್ಕೆ ಮಾಡ್ಕೊಂಡ್ರಿ. ಧನ್ಯವಾದಗಳು ಸರ್ ಕರೆ ಮಾಡಿದಕ್ಕೆ.
2: ಕಾರ್ಯಕ್ರಮ ಹೀಗೆ ಬ್ಯೂಟಿಫುಲ್ ಆಗಿ ಮುಡಿ ಬರ್ತಾ ಇದೆ.
1: ಥ್ಯಾಂಕ್ ಯು ಸೋ ಮಚ್.
2: ನಿಮಗೂ ಎಲ್ಲ ಕೇಳಿದ್ರು ಧನ್ಯವಾದ. ವಂದನೆ
1: ವಂದನೆಗಳು ಸರ್. ಎಸ್, ಸತೀಶ್ ಸರ್ ಕರೆ ಮಾಡಿದ್ರು, ಒಳ್ಳೆ ಗೀತೆಯನ್ನು ಕೂಡ ಹಾಡಿದ್ರು. ಹಾಗಿದ್ರೆ ಕಾರ್ಯಕ್ರಮವನ್ನ ಮುಂದುವರಿಸ್ತೀನಿ, ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮವನ್ನ ತೆಗೆದುಕೊಂಡು ಬನ್ನಿ. ನೀವ್ ಕೇಳ್ತಾ ಇರೋದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ಕಾಲೇಜ್ ಲೈಬ್ರರಿ ಅಂದ್ರೆ ತುಂಬಾ ಹೊತ್ತು ಓಪನ್ ಇರಬೇಕು ಅಂತ ಗೊಣಗ್ಬೇಡ್ರಿ. ವಿದ್ಯಾರ್ಥಿಗಳ ಅನುಕೂಲಕ್ಕೆ ಬೆಳಿಗ್ಗೆ 5 ಗಂಟೆಯಿಂದ ರಾತ್ರಿ 11 ಗಂಟೆಯವರೆಗೆ ಲೈಬ್ರರಿ ಓಪನ್ ಇರುತ್ತೆ. ಜೊತೆಗೆ ಇಂಟರ್ನೆಟ್ ಸೌಲಭ್ಯ ಕೂಡ ಇದೆ.
5: ಶಿವಮೊಗ್ಗದಲ್ಲಿ ಪಿಯು ಸೇರುವವರ ಕನಸಿನ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
6: ಪ್ರತಿ ವಿದ್ಯಾರ್ಥಿಗೆ ದೊರೆಯುತ್ತಿದೆ ಸಮರ್ಥ ಶಿಕ್ಷಣ. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.saipuc.org.in.
7: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ
8: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
9: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ, ಈಗ ಹೇಗಿದ್ಯಾ?
10: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
9: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
10: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
9: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
10: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಬಿಪಿಎಲ್ ಹಾಗೂ ಎಪಿಎಲ್ ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ ಟಿಟಿಕೆ, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
1: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ. ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಮೈ ಡಿಯರ್ ಲಿಸನರ್ಸ್, ಇವತ್ತಿನ ನಮ್ಮ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಾಯಕ ನಟ ಅಥವಾ ನಾಯಕ ನಟಿ ಒಂಟಿಯಾಗಿ ಅಂದ್ರೆ ಒಬ್ಬಂಟಿಯಾಗಿ ಹಾಡಿರುವಂತಹ ಗೀತೆಯನ್ನ ನೀವು ಹಾಡಬಹುದು. ಸೊ ನೀವು ಕರೆ ಮಾಡಬೇಕಾಗಿರುವಂತಹ ಸಂಖ್ಯೆ 9686960976279. ಈ ಸಂಖ್ಯೆಗೆ ಕರೆ ಮಾಡಿ ಅಂತ ತಿಳಿಸ್ತಾ ನಮ್ಮ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತೀರ ಕೇಳುವ. ಹಲೋ.
11: ಹಲೋ, ನಮಸ್ತೆ ಅರ್ಪಿತಾ.
1: ಹಲೋ, ನಮಸ್ತೆ. ಗುಡ್ ಮಾರ್ನಿಂಗ್ ಮ್ಯಾಮ್, ಹೇಗಿದ್ದೀರಾ?
11: ಗುಡ್ ಮಾರ್ನಿಂಗ್. ಹಾ, ಚೆನ್ನಾಗಿದ್ದೀವಪ್ಪ.
1: ತಿಂಡಿ ಆಯ್ತಾ?
11: ಹಾ ಆಯ್ತು, ಪಡ್ಡು
1: ಪಡ್ಡು. ಓಕೆ ಮ್ಯಾಮ್, ಇವತ್ತು ಯಾವ ಸಾಂಗ್ ಅನ್ನ ಹಾಡ್ತಿದ್ದೀರಾ?
11: ಸೋಲೋ ಸಾಂಗ್ಸ್ ಅಲ್ವಾ
1: ಇವತ್ತು?
11: ಇವ್ರದ್ದು ಜಾನಕಿ ಅವರು ಹಾಡಿರೋ ಒಂದು ಹಾಡು.
1: ಹಾಡಿ.
11: ಜಗದೀಶ, ಸರ್ವೇಶ, ಮಲ್ಲೇಶ, ಗೌರೀಶ, ನೂರಾರು ಹೆಸರು ಶಿವನಿಗೆ, ನೂರಾರು ಹೆಸರು ನಂಜುಂಡೇಶ್ವರನಿಗೆ ಇರುವನು ನೆನೆದೋರ ಮನದಾಗೆ. ಜಗದೀಶ ಸರ್ವೇಶ ಮಲ್ಲೇಶ ಗೌರೀಶ ನೂರಾರು ಹೆಸರು ಶಿವನಿಗೆ, ನೂರಾರು ಹೆಸರು ನಂಜುಂಡೇಶ್ವರನಿಗೆ ಇರುವನು ನೆನೆದೋರ ಮನದಾಗೆ. ಮೊಗ್ಗಲ್ಲಿ ಕುಳಿತೋನೆ ಹೂವಲ್ಲಿ ನಗುತಾನೆ, ಮಾಲ್ಯಾಗೆ ಹಾಯಾಗಿ ಮಲಗೌನೆ, ಮಾಲ್ಯಾಗೆ ಹಾಯಾಗಿ ಮಲಗೌನೆ ಮಾದೇವ್ ಮನಸ್ಸಿತ್ತು ಕೂಗಲು ಬರ್ತಾನೆ. ಜಗದೀಶ ಸರ್ವೇಶ ಮಲ್ಲೇಶ ಗೌರೀಶ ನೂರಾರು ಹೆಸರು ಶಿವನಿಗೆ, ನೂರಾರು ಹೆಸರು ನಂಜುಂಡೇಶ್ವರನಿ ಇರುವನು ನೆನೆದೋರ ಮನದಾಗೆ. ಧನ್ಯವಾದಗಳು.
1: ಧನ್ಯವಾದಗಳು.
11: ಹಲೋ
1: ಹಲೋ ಹಲೋ. ಧನ್ಯವಾದಗಳು, ಚೆನ್ನಾಗಿ ಹಾಡಿದ್ರಿ.
11: ಇದು ಬದುಕು ಬಂಗಾರವಾಯ್ತು ಚಿತ್ರದ ಹಾಡು. ಓಕೆ, ಥ್ಯಾಂಕ್ ಯು.
1: ಓಕೆ, ಥ್ಯಾಂಕ್ ಯು ಮ್ಯಾಮ್. ಎಸ್, ಬೀನಾ ಮ್ಯಾಮ್ ಕರೆ ಮಾಡಿದ್ರು, ಒಳ್ಳೆ ಗೀತೆನ ಕೂಡ ಹಾಡಿದ್ರು. ಅಂಡ್ ನೆಕ್ಸ್ಟ್ ಕಾಲರ್ ಯಾರು ಕೇಳುವ? ಹಲೋ
12: ಹಲೋ, ನಮಸ್ತೆ ರೀ ಮೇಡಮ್.
1: ಹಲೋ, ನಮಸ್ತೆ ರೀ ಸರ.
12: ಆರಾಮದಿರಿ ಮೇಡಮ್?
1: ನಾನ್ ಚಲೋ ಇದೀನ್ರಿ, ನೀವ್ ಹೇಗಿದ್ದೀರಿ?
12: ನಾವು ಎಲ್ಲ ಆರಾಮದಿರಿ ಮೇಡಮ್. ಬೆಂದಾಸ್ ಕಾರ್ಯಕ್ರಮ ಮುಡಿಪಡಗತ್ತೀರಿ, ಕಾರ್ಯಕ್ರಮ ಕೇಳಗತ್ತೇವ್ರಿ ಮೇಡಮ್. ಹಂಗೆ
1: ಓಕೆ, ಥ್ಯಾಂಕ್ಸ್. ಥ್ಯಾಂಕ್ ಯು ರೀ. ಈಗ ಹೇಳ್ರಿ, ಯಾವ ಸಾಂಗ್ ಹಾಡ್ತೀರಾ ನಮಗಾಗಿ?
12: ನಾವೊಂದು ನೋಡ್ರಿ ಮೇಡಮ್, ಶ್ರೀಮಂತನ ಮಗಳು ಜಯಂತಿ ಅವರ ಅಭಿನಯ ಇದ್ರಿ ಅದು. ಅದ್ರಾಗ ಒಂದು ಆದ್ರೆ ಹಾಡ್ತೀನಿ ನೋಡ್ರಿ ಮೇಡಮ್.
1: ಹಾಡ್ರಿ ಹಾಡ್ರಿ ಸರ.
12: ಕಣ್ಣುಗಳು ಕಮಲಗಳು ಮಲ್ಲಿಗೆ ನಿನ್ನ ಹಲ್ಲುಗಳು ಚಿನ್ನ ಮುದುಮಿನ ನನ್ನ ಮಿನ ಹತ್ತಿಯ ಮೈಯಳು ಬಲು ಮೆತ್ತಾನ ಕಾಲ್ಗಳು ಸೊಗಸಾದ ಬಲ ಕೋಪ ಬಂದಾಗ ನಿನ್ನ ನೋಟ ನೋಡಾಕೆ ಚೆನ್ನ ಕಾಲ್ ಕೆರೆಯುವೆ ಹಲ್ ಕೆರೆಯುವೆ ಜಾಣ ಮರಿ ಮುದ್ದು ಮರಿ ನಾಯಿ ಮರಿ ನಿಲ್ಲು ಎಲ್ಲಿ ಓಡುವೆ ದಾರಿಯಲ್ಲಿ ಕಲ್ಲು ಮುಳ್ಳು ಕಾಲು ನೊಂದಿತ್ತು ಕಾಲು ನೋಡು ನಾಯಿ ಮರಿ ಬಂತು ಕಾರ ಬಂತು ಲಾರಿ ಬಂತು ಸೈಕಲ್ ಬಂತು ನಿಲ್ಲು ಎಲ್ಲಿ ಓಡುವೆ ಏಕೆ ನನ್ನ ಕಾಡುವೆ ಕಣ್ಣುಗಳು ಕಮಲಗಳು ಮಲ್ಲಿಗೆ ನಿನ್ನ ಹಲ್ಲುಗಳು.
1: ಧನ್ಯವಾದ ಮೇಡಮ್, ಚೆನ್ನಾಗಿದ್ದೀರಿ ಸರ್. ಹಾಡು ಕೇಳಿರ್ಲಿಲ್ಲ.
12: ಜಯಂತಿ ಮ್ಯಾಗ ಅಭಿನಯ ಇದ್ರಿ.
1: ಕೇಳಿ ಖುಷಿ ಆಯ್ತು, ಧನ್ಯವಾದಗಳು ಕರೆ ಮಾಡಿದಕ್ಕೆ.
12: ಧನ್ಯವಾದ. ನಮಸ್ತೆ ರೀ.
1: ನಮಸ್ತೆ ರೀ ಸರ್. ಓಕೆ, ಎಸ್ ನಮಸ್ ಸರ್, ಕರೆ ಮಾಡಿ, ಚೆನ್ನಾಗಿ ಹಾಡಿದ್ರು. ಅಂಡ್ ನೆಕ್ಸ್ಟ್ ಕಾಲರ್ ಯಾರು ಕೇಳುವ? ಹಲೋ ಹಲೋ
13: ಹಲೋ, ನಮಸ್ತೆ.
1: ನಮಸ್ತೆ ಸರ್, ಹೇಗಿದ್ದೀರಾ?
13: ಶಕೆ ಜಾಸ್ತಿ.
1: ಶಕೆ ಜಾಸ್ತಿ ನಮ್ಮಲ್ಲಿ ಸದ್ಯಕ್ಕೆ ಸ್ವಲ್ಪ ಕೂಲ್ ವಾತಾವರಣ ಇದೆ, ಅಲ್ಲಿ ಶಕೆ ಜಾಸ್ತಿ ಇದ್ರೆ ಇಲ್ಲಿ. ಹೌದೌದು, ಮಲ್ನಾಡೆ ಎರಡ್ದಿಂದ ಮಳೆ ಬಂದಿರೋ ಕಾರಣ ಸ್ವಲ್ಪ ವಾತಾವರಣ ತಂಪಾಗಿದೆ.
13: ಪುಣ್ಯ ಮಾಡಿದ್ರಿ.
1: ಖಂಡಿತ ಖಂಡಿತ, ಮಲೆನಾಡಿನಲ್ಲಿ ಹುಟ್ಟೋಕೆ ನಾವು ಪುಣ್ಯ ಮಾಡಿದೆ. ಶಿವಮೊಗ್ಗದಲ್ಲಿ ಹುಟ್ಟಿರೋದು
13: ಕುವೆಂಪು ಅವರಲ್ಲ ಇರೋದು.
1: ಖಂಡಿತ, ರಾಷ್ಟ್ರಕವಿ ಕುವೆಂಪು ಅವರು ನಮ್ಮೂರವರೇ. ಹಲೋ,
13: ಇನ್ನೊಂದು ಕವಿ ಯಾರಿದ್ರಲ್ಲ?
1: ಹಲೋ ಸರ್, ಕೇಳಿಸ್ತಿಲ್ವಾ? ಓಕೆ, ಕರೆ ಕಟ್ ಆಯ್ತು. ಸೊ ಕರೆ ಮಾಡ್ತಾ ಇದ್ರು ವಿಶ್ವನಾಥ್ ಅವರು, ನೆಟ್ವರ್ಕ್ ಇಶ್ಯೂ ಆಗಿ ಕರೆ ಕಟ್ ಆಯ್ತು. ಅಂಡ್ ಮತ್ತೊಂದು ಕರೆ ಸಿದ್ಧವಾಗಿದೆ, ಯಾರು ಕೇಳುವ? ಹಲೋ
14: ಹಲೋ
1: ಹಲೋ, ನಮಸ್ತೆ.
14: ನಮಸ್ತೆ ಮೇಡಮ್.
1: ಸರ್ ಕೇಳಿಸ್ತಾ ಇದ್ಯಾ?
14: ಕೇಳಿಸ್ತಾ ಇದೆ.
1: ಓಕೆ ಸರ್, ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ?
14: ಸೋಲೋ ಸಾಂಗ್ಸ್.
1: ಸೋಲೋ ಸಾಂಗ್ಸ್, ಓಕೆ. ಹಾಡಿ ಸರ್, ಯಾವ ಸಾಂಗ್ ಅನ್ನ ಹಾಡ್ತೀರಾ?
14: ರಾಜ್ಕುಮಾರ್ ಎಲ್ಲ ಹಾಡು ಬಹಳ ಅದಾವೆ,
1: ತುಂಬಾ ಇದಾವೆ, ಅದ್ರ ಒಂದ್ ಆಯ್ಕೆ ಮಾಡ್ಕೊಂಡು ಹಾಡ್ರಿ ಸರ್.
14: ನಾನೇ ಬರ್ಲೇ ತಗೋಣ ಅಂತ
1: ಹಾಡಿ. ಸಿಂಗಲ್ ಆಗಿ ಹಾಡಿರ್ಬೇಕು ಅವರು.
14: ಅದೇ ಅವ್ರು ರಾಜ್ಕುಮಾರ್ ಲಕ್ಷ್ಮಿಯನ್ನ ಓಲೈಸೋದು.
1: ಹಾಡಿ ಹಾಡಿ ಸರ್.
14: ನನ್ನ ಸೆಯ ಹೂವೇ ಬೆಳದಿಂಗಳ ಚೆಲುವೆ

0: ಕಣ್ಣಲ್ಲಿ ಕಣ್ಣ ನೀ ಬೆರೆಸು, ಲತೆಯಂತೆ ನನ್ನ ಮೈ ಬಳಸು, ನೂರೆಂಟು ಸುಂದರ ಕನಸು, ಆ ನಿಮಿಷ ಬಾಳಿಗೆ ಸೊಗಸು, ನನ್ನಾಸೆಯ ಹೂವೆ ಬೆಳದಿಂಗಳ ಚೆಲುವೆ, ಕಾಣದಿರೆ ನೋಡುವ ಆಸೆ, ನೋಡುತ್ತಿರೆ ಸೇರುವ ಆಸೆ, ಸೇರಿದರೆ ಚಿನ್ನ ನಿನ್ನ ಕೆಂಪಾದ ಚಂದುಟಿಯ ಆಸೆ.
1: ಸೂಪರ್.
0: ನನ್ನ ಆಸೆಯ ಹೂವೆ ಬೆಳದಿಂಗಳ ಚೆಲುವೆ,

0: Sí.
1: ಧನ್ಯವಾದಗಳು ಕರೆ ಮಾಡಿದಕ್ಕೆ. ಎಸ್, ಮತ್ತೊಂದು ಕರೆ ಸಿದ್ಧವಾಗಿದೆ. ಯಾರು ಕೇಳುವ? ಹಲೋ
2: ಹಲೋ
1: ಸರ್, ನಮಸ್ತೆ.
2: ನಮಸ್ತೆ.
1: ಸೊ ನೆಟ್ವರ್ಕ್ ಸಿಗ್ತಾ ಈಗ? ಈಗ ಕೇಳಿಸ್ತಿದ್ಯಾ? ನನಗೂ ನೆಟ್ವರ್ಕ್ ಇಶ್ಯೂ ಆಯ್ತು ಸರ್. ಹೇಳಿ, ಈಗ ಯಾವ ಗೀತೆಯನ್ನ ಹಾಡ್ತೀರಾ? ನೀವಾಗ್ಲೇ ಹೇಳ್ತೀರಿ ಮಲ್ನಾಡ್ ಬಗ್ಗೆ.
2: ರಾಜ್ಕುಮಾರ್.
1: ಸೊ ಹೇಳಿ ಸರ್, ಹಾಡಿ.
2: ತೈ ಬಂಗಾರಿ ಅರೆ ತೈ ತೈ ತೈ ಅನ್ನ ಸಿಂಗಾರಿ, ಬೆಟ್ಟದ ಮೇಲಿಂದ ಓಡೋಡಿ ಬಂದಂತ ಕಾವೇರಿ, ಹಾಡಿ ನಲಿ ನಲಿ ಮಯೂರಿ, ಹಾಡಿ ನಲಿ ನಲಿ ಮಯೂರಿ, ಹಾರಾಡು ಹಕ್ಕಿಗಳಲ್ಲಿ ಅರಗಿಳಿ ಚಂದವು, ನಾ ಕಂಡ ಹೆಣ್ಣುಗಳಲ್ಲಿ ಚೆಲುವೇನಿ ಚಂದವು. ಓ
1: ಅಷ್ಟೇ. ಓಕೆ, ಸೂಪರ್ ಸರ್. ಸರ್, ನೀವಾಗ್ಲೇ ಒಂದು ವಿಷಯವನ್ನ ಕೇಳ್ತಾ ಇದ್ರಿ, ಕುವೆಂಪು ಅವ್ರ ಬಗ್ಗೆ ಹೇಳ್ತಾ ಇದ್ರಿ. ಹೌದು, ಕುವೆಂಪು ಅವ್ರು ಕೂಡ ನಮ್ಮ ಶಿವಮೊಗ್ಗದವರೇ. ಜಿ ಎಸ್ ಶಿವರುದ್ರಪ್ಪನವರು ಕೂಡ ನಮ್ಮೂರವರೇ ಸರ್. ಹೌದು ಸರ್, ಕಾರಂತ ಆ ಕಡೆ ಅವರು.
2: ಕುಮಾರ್
1: ಗ್ರಾಮ. ಓಕೆ ಓಕೆ ಸರ್, ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ. ಎಸ್, ವಿಶ್ವನಾಥ್ ಅವ್ರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡಿದ್ರು. ಅಂಡ್ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡಿದಾರೆ ಕೇಳುವ. ಹಲೋ
3: ಹಲೋ,
1: ನಮಸ್ತೆ.
3: ನಮಸ್ತೆ ಅರ್ಪಿತಾ. ರಕ್ಷಿತಾ ಗೊತ್ತಿಲ್ಲ.
1: ಅರ್ಪಿತಾ, ಅರ್ಪಿತಾ ಮಾತಾಡ್ತಿರೋದು.
3: ಸಾರಿ,
1: ಇಟ್ಸ್ ಓಕೆ.
3: ಸ್ಟಾಲ್ ಅನ್ಸುತ್ತೆ.
1: ಹಾ, ತಿಂಡಿ ಆಯ್ತಾ?
3: ಹಾ, ತಿಂಡಿ ಆಯ್ತು ಮೇಡಮ್.
1: ಸೊ ಯಾವ ಗೀತೆ ಹಾಡ್ತಿದ್ರೆ ಈಗ ಬೇಗ ಹಾಡ್ಬಿಡಿ.
3: ನನ್ಗೆ ಇವತ್ತಿಂದ ಇದು ಟ್ರಾಫಿಕ್ ಗೊತ್ತಿಲ್ಲ ಏನಂತ.
1: ಏನಂದ್ರೆ ಹೀರೋ ಅಥವಾ ಹೀರೋಯಿನ್ ಯಾರಾದ್ರೂ ಸಿಂಗಲ್ ಆಗಿ ಹಾಡಿರೋ ಹಾಡನ್ನ ಹಾಡ್ಬೇಕು. ಅಂದ್ರೆ ಡ್ಯುಯೆಟ್ ಸಾಂಗ್ ಅಲ್ಲ, ಸೋಲೋ ಸಾಂಗ್ಸ್ ಹಾಡ್ಬೇಕು. ಹಾಳೋ ಸಾಂಗ್ ಏನಿಲ್ಲ, ಈಗ ಹೀರೋ ಇಂಟ್ರೊಡಕ್ಷನ್ ಸಾಂಗ್ ಇರ್ಬೋದು, ಹೀರೋಯಿನ್ ಇಂಟ್ರೊಡಕ್ಷನ್ ಸಾಂಗ್ ಇರ್ಬೋದು, ಆ ತರ ಹಾಡ್ಬೋದು.
3: ಹೃದಯ ವೀಣೆಯ ವೈಣಿಕ ಮೀಟುವುದು, ಸ್ವರಗಳ ನುಡಿಸುವುದು, ಹೃದಯ ವೀಣೆಯ ವೈಣಿಕ ತಂತಿಯ ಮೀಟುವುದು, ಸ್ವರಗಳ ನುಡಿಸುವುದು,

0: ಜೀವ ಎಂದೆಂದು ನಿನಗಾಗಿದೆ, ತಾನು ನಿನ್ನದು ಈ ಮನ ನಿನ್ನದು. ಸ್ವಲ್ಪ ಮಿಸ್ಟೇಕ್ ಆಯ್ತು,
1: ಪಕ್ಕದಲ್ಲಿರೋ ಪಕ್ಕದಲ್ಲಿ ಅವಾಗ ಅವಾಗ ಕೋರಸ್ ಕೊಡ್ತಾ ಇದ್ರು.
0: ಮಗು ಇದಷ್ಟೇ,
1: ಮಗು ಕೋರಸ್ ಕೊಡ್ತಾ ಇದ್ದಿದ್ದ. ಚೆನ್ನಾಗಿತ್ತು, ಚೆನ್ನಾಗಿತ್ತು. ಥ್ಯಾಂಕ್ ಯು ಮ್ಯಾಮ್, ಒಳ್ಳೆ ಗೀತೆನ ಆಯ್ಕೆ ಮಾಡ್ಕೊಂಡ್ರಿ.
0: ಥ್ಯಾಂಕ್ ಯು. ನನ್ ಮೊಮ್ಮಗ ಹಾಡ್ತಾ ಇದ್ದಾನೆ ನೋಡಿ.
1: ಓ, ಕೇಳಿಸ್ಕೊಂಡೆ ಕೇಳಿಸ್ಕೊಂಡೆ, ಥ್ಯಾಂಕ್ ಯು ಅಂತ ಹೇಳ್ಬಿಡಿ.
0: ಥ್ಯಾಂಕ್ ಯು.
1: ಎಸ್, ಶುಭಾ ಮ್ಯಾಮ್ ಕರೆ ಮಾಡಿದ್ರು, ಚೆನ್ನಾಗಿ ಹಾಡಿದ್ರು, ಕೋರಸ್ ಇಷ್ಟ ಆಯ್ತು ನಂಗೆ. ಪಾಪ ಅವಾಗ ಅವಾಗ ಸೌಂಡ್ ಕೊಡ್ತಾ ಇದ್ದಿದ್ದು. ಓಕೆ ಕೇಳಿದ್ರೆ, ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸೋ ಸಮಯ ಕೂಡ ಬಂತು. ಹಾಗೆ ಇವತ್ತು ಮೇ 18 ಮತ್ತೊಂದು ವಿಶೇಷ ದಿನ ಕೂಡ ಇದೆ, ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ದಿನ, ಅಂದ್ರೆ ಇಂಟರ್ನ್ಯಾಷನಲ್ ಮ್ಯೂಸಿಯಂ ಡೇ. ಇವತ್ತು ಜಗತ್ತಿನಾದ್ಯಂತ ಈ ದಿನವನ್ನ ಆಚರಿಸ್ತಾರೆ. ನಮ್ಮ ಇತಿಹಾಸ, ಸಂಸ್ಕೃತಿ, ಕಲಾ ಪರಂಪರೆಯನ್ನ ಸಂರಕ್ಷಿಸೋಕೆ, ಹಾಗೆ ಅವುಗಳ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸೋದಕ್ಕಾಗಿ ಈ ಒಂದು ದಿನವನ್ನ ಆಚರಣೆ ಮಾಡ್ತಾರೆ. ನಿಮ್ಮ ಹತ್ತಿರದಲ್ಲಿರುವಂತಹ ಅದರ ಮ್ಯೂಸಿಯಂ ಇದ್ರೆ ಹೋಗಿ ಒಮ್ಮೆ ಇವತ್ತು ಭೇಟಿ ನೀಡಿ ಅಂತ ತಿಳಿಸ್ತಾ, ಸೊ ಕಾರ್ಯಕ್ರಮ ಮುಗಿಸೋಣ. ಅದಕ್ಕಿಂತ ಮುಂಚೆ ಮೆಸೇಜ್ ಹಾಕಿದ್ರೆ, ನೀವು ಒಂದೆರಡು ಸಾಲ ಹಾಡನ್ನ ಹಾಡಿ ಅಂತ. ಓಕೆ, ಸೋಲೋ ಸಾಂಗು ನಿಮಗಾಗಿ. ಓಕೆನಾ?

0: ಓಕೆ, ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸುವ ಸಮಯ ಕೂಡ ಬಂತು. ಕಾರ್ಯಕ್ರಮ ಹೇಗನ್ನಿಸ್ತು, ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಈ ಸಂಖ್ಯೆಗೆ ಕಳಿಸಿ ಅಂತ ತಿಳಿಸ್ತಾ, ಕೇಳುಗರೆ ಇವತ್ತು ಮಳೆ ಸ್ವಲ್ಪ ಸಂಜೆ ಬರುವಂತ ಸಾಧ್ಯತೆ ಇದೆ, ಆದಷ್ಟು ಹುಷಾರಾಗಿರಿ. ಇನ್ನು ಹೆಚ್ಚಿಗೆ ಬಿಸಿಲು ಇರೋ ಕಾರಣ ಆಚೆ ಹೋಗುವಾಗ ಸ್ವಲ್ಪ ಹುಷಾರಾಗಿ ಹೋಗಿ. ಇನ್ನು ಯಾವಾಗಲೂ ನಗ್ನಗ್ತಾ ಖುಷಿಯಾಗಿ ಆರೋಗ್ಯವಾಗಿ ಇರಿ ಅಂತ ತಿಳಿಸ್ತಾ ನಾ ಹೋಗಿ ಬರ್ತೀನಿ. ಯಾವಾಗಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಭಾರತದ ಪ್ರತಿ ಎರಡನೇ ಮನೆಯಲ್ಲಿ ಕ್ಯಾನ್ಸರ್ ಪತ್ತೆಯಾಗುತ್ತಿದ್ದರೂ ನಾವು ಅದನ್ನು ಏಕೆ ಹಗುರವಾಗಿ ಪರಿಗಣಿಸುತ್ತಿದ್ದೇವೆ? ಕುಟುಂಬದವರು ಕ್ಯಾನ್ಸರ್ನಿಂದ ಬಳಲಿದರು, ಯಾರೂ ತಪಾಸಣೆ ಮಾಡಿಸಿಕೊಳ್ಳುವ ಬಗ್ಗೆ ಏಕೆ ಯೋಚಿಸುತ್ತಿಲ್ಲ?
2: ಕ್ಯಾನ್ಸರ್ ನಮಗೆ ಬರುವುದಿಲ್ಲವೆಂದು ನಾವ್ಯಾಕೆ ಭಾವಿಸುತ್ತೇವೆ? ಕ್ಯಾನ್ಸರ್ಗೆ ವಯಸ್ಸಿನ ಮಿತಿ ಇಲ್ಲ, ಅದಕ್ಕೆ ಅವರಿವರೆಂಬ ಭೇದ ಭಾವವಿಲ್ಲ, ಮತ್ತು ಕ್ಯಾನ್ಸರ್ ತನ್ನಿಂದ ತಾನೇ ಗುಣವಾಗುವುದಿಲ್ಲ.
1: ಈಗ ಎಲ್ಲರೂ ಒಗ್ಗಟ್ಟಿನಿಂದ ಕ್ಯಾನ್ಸರ್ ಅನ್ನು ಸೋಲಿಸುವ ಸಮಯ. ತಪಾಸಣೆ ಮಾಡಿಸಿಕೊಳ್ಳಿ, ಏಕೆಂದರೆ ರೋಗ ನಿರ್ಣಯವೇ ಗೆಲುವು, ಮತ್ತು ರೋಗ ನಿರ್ಣಯದಿಂದ ಚಿಕಿತ್ಸೆಯವರೆಗೆ ಪ್ರತಿಯೊಂದು ಹಂತದಲ್ಲೂ ನಾರಾಯಣ ಹೆಲ್ತ್ನ ತಜ್ಞರು ನಿಮ್ಮೊಂದಿಗೆ ಇರಲಿದ್ದಾರೆ.
2: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆ, ಎನ್ಟಿ ರಸ್ತೆ, ಹರಕೆರೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9986756611. ಸಂಖ್ಯೆ ಮತ್ತೊಮ್ಮೆ 9986756961.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
0: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
5: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-83. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
6: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಥೆಗಳು ಅಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ಎಲ್ರಿಗೂ ಕೂಡ ಕಥೆಗಳು ಇಷ್ಟ ಆಗೇ ಆಗುತ್ತೆ ಅಲ್ವಾ? ಸೊ ಹಾಗೆ ಕಥೆಗಳು ಅಂತಿದ್ದ ಹಾಗೆ ನಮ್ಮ ಅಜ್ಜಿ ಹೇಳಿದ ಕಥೆಗಳಿರ್ಬೋದು, ಅಪ್ಪ ಅಮ್ಮ ಹೇಳಿದ ಕಥೆಗಳಿರ್ಬೋದು, ಸ್ಕೂಲಲ್ಲಿ ಟೀಚರ್ಸ್ ಹೇಳಿರೋ ಕಥೆಗಳಿರ್ಬೋದು, ಹೇಗೆ ನಮಗೆ ಅನೇಕ ಕಥೆಗಳು ನೆನಪಾಗ್ತಾ ಇರ್ತವೆ. ಹಾಗೆ ಕೆಲವರಿಗೆ ಕಥೆಯನ್ನ ಓದುವಂತಹ ಹವ್ಯಾಸ ಕೂಡ ಇರುತ್ತೆ. ಸೊ ಹಾಗೇನೇ ಹಾಗೀಗ ಸೋಷಿಯಲ್ ಮೀಡಿಯಾ ಜಮಾನದಲ್ಲಿ ನಾವಿರೋದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಕಥೆಗಳು ಬರ್ತಾ ಇರುತ್ತೆ. ಹಾಗೆ ಕಥೆಯನ್ನ ಬರೆಯೋದಕ್ಕೆ, ಕಥೆಯನ್ನ ಓದೋದಕ್ಕೆ ಅಂತಲೇ ಕೆಲವೊಂದಿಷ್ಟು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಇರೋದನ್ನ ಕೂಡ ನೋಡ್ತಾ ಇರ್ತೀವಿ ಅಲ್ವಾ? ಅದರಲ್ಲಿ ಕೂಡ ಅದ್ಭುತವಾಗಿರುವಂತಹ ಕಥೆಗಳು ಬರ್ತಾ ಇರುತ್ತೆ, ಒಳ್ಳೆಯ ಮೆಸೇಜಸ್ ಇರುವಂತಹ ಕಥೆಗಳು ಕೂಡ ಬರ್ತಾ ಇರುತ್ತೆ. ಹಾಗೆ ಎಲ್ರಿಗೂ ಕೂಡ ಮನರಂಜನೆಯನ್ನ ನೀಡುವಂತಹ ಕಥೆಗಳು ಕೂಡ ಬರ್ತಾ ಇರುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ಈ ಕಥೆಗಳಂತೂ ನಮ್ಮ ಜೀವನದ ಮೌಲ್ಯವನ್ನ ನಮ್ಗೆ ತಿಳಿಸುತ್ತೆ. ನಾವು ಜೀವನದಲ್ಲಿ ಹೇಗೆ ಬದುಕಬೇಕು, ಹೇಗೆ ಇರಬೇಕು ಅನ್ನುವಂತಹ ತಿಳಿಸುವಂತಹ ನೀತಿ ಕಥೆಗಳು ಇರುತ್ತೆ. ಹಾಗೆ ನಾವು ಜೀವನದಲ್ಲಿ ಏನೋ ಸ್ವಲ್ಪ ಕುಗ್ಗಿದೀವಿ ಅಂದಾಗ ನಮ್ಮಲ್ಲಿ ವಿಶ್ವಾಸವನ್ನ ತುಂಬುವಂತಹ, ನಮ್ಮಲ್ಲಿ ಸ್ಫೂರ್ತಿಯನ್ನ ತುಂಬುವಂತಹ ಅನೇಕ ಕಥೆಗಳು ಕೂಡ ಇರುತ್ತೆ ಅಲ್ವಾ? ಸೊ ಹಾಗಾಗಿ ಈ ಕಥೆಯನ್ನ ಓದೋದು ಒಂದು ಒಳ್ಳೆಯ ಹವ್ಯಾಸ ಅಂತಾನೆ ಹೇಳ್ಬೋದು. ಇನ್ನು ಈ ಕಥೆಗಳು ನಮ್ಮ ಕಲ್ಪನಾ ಶಕ್ತಿಯನ್ನ ಹೆಚ್ಚಿಸುತ್ತೆ ಅಲ್ವಾ? ಯಾವುದೋ ಒಂದು ಊರಲ್ಲಿ ಒಬ್ಬ ರಾಜ ಇದ್ನಂತೆ ಅಂದ್ರೆ ಆ ಒಂದು ಇಮ್ಯಾಜಿನೇಷನ್ ನಮಗ್ ಬರುತ್ತೆ. ಹಾಗೆ ಒಂದಾನೊಂದು ಕಾಲದಲ್ಲಿ ಒಂದು ಅಜ್ಜಿ ಇದ್ರು ಅಂದ್ರೆ ಆ ಅಜ್ಜಿಯ ಕಲ್ಪನೆ ನಮಗ್ ಬರುತ್ತೆ. ಹೀಗೆ ಕಥೆಯನ್ನ ಹೇಳ್ತಾ ಹೋದ ಹಾಗೆ ಆ ಕಥೆಯಲ್ಲಿ ಬರುವಂತಹ ಪಾತ್ರಗಳನ್ನ ನಾವೇ ಇಮ್ಯಾಜಿನ್ ಮಾಡ್ಕೊಳ್ತಾ ಇರ್ತೀವಿ ಅಲ್ವಾ? ಸೊ ಇದು ಕಥೆಗಳಿಗೆ ಇರುವಂತಹ ಶಕ್ತಿ ಅಂತಾನೆ ಹೇಳ್ಬಹುದು. ಹಾಗೆ ಇತ್ತೀಚಿನ ದಿನಗಳಲ್ಲಂತೂ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಸಾಕಷ್ಟು ಕಥೆಯನ್ನ ಓದ್ತಾ ಇರ್ತೀನಿ. ಹಾಗೆ ಆ ಕಥೆಯಲ್ಲಿ ಒಂದಿಷ್ಟು ಕಥೆ ನನಗೆ ಇಷ್ಟ ಆದಂತಹ ಕಥೆಗಳನ್ನ ಈ ಒಂದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ಕೂಡ ಹೇಳ್ತಾ ಇರ್ತೀನಿ. ಅದೇ ರೀತಿಯಾಗಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಕಥೆಯನ್ನ ಓದ್ತಾ ಇದ್ದೆ. ಆ ಕಥೆ ನನಗಂತೂ ತುಂಬಾನೇ ಇಷ್ಟ ಆಯ್ತು. ಸೊ ಹಾಗೆ ಆ ಕಥೆಯನ್ನ ನಿಮ್ಗೆ ಕೂಡ ಹೇಳೋಣ, ನಿಮ್ ಜೊತೆ ಕೂಡ ಕಥೆಯನ್ನ ಹೇಳಿ ಎಂಜಾಯ್ ಮಾಡೋಣ ಅಂತ ಬಂದಿದ್ದೀನಿ. ಸೊ ಹಾಗಿದ್ರೆ ಕಥೆಯನ್ನ ಕೇಳೋದಕ್ಕೆ ನೀವೆಲ್ಲರೂ ಕೂಡ ರೆಡಿ ಇದ್ದೀರಾ ಅಲ್ವಾ? ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಎರಡು ಕಥೆಯನ್ನ ಹೇಳ್ತಾ ಇದ್ದೀನಿ. ಕಥೆ ಯಾವುದು, ಹೇಗಿರುತ್ತೆ ಕಥೆ ಅಂತೆಲ್ಲ ತಿಳ್ಕೊಳ್ಳೋ ಕುತೂಹಲ ನಿಮಗೂ ಇದೆ ಅಲ್ವಾ? ಸೊ ಹಾಗಿದ್ರೆ ಕಥೆ ಏನು, ಎತ್ತ, ಕಥೆಯ ಶೀರ್ಷಿಕೆ ಏನು ಅನ್ನೋದ್ರ ಬಗ್ಗೆ ಎಲ್ಲ ಹೇಳ್ತೀನಿ. ಆದ್ರೆ ನಿಮಗೋಸ್ಕರ ಒಂದು ಬ್ಯೂಟಿಫುಲ್ ಆಗಿರೋ ಸಾಂಗ್ ನ ಪ್ಲೇ ಮಾಡ್ತಾ ಇದ್ದೀನಿ. ಸಾಂಗ್ ನ ಎಂಜಾಯ್ ಮಾಡ್ಕೊಂಡು ಮತ್ತೆ ಬನ್ನಿ. ನಿಮಗಾಗಿ ಕಥೆಯನ್ನ ಹೇಳೋದಕ್ಕೆ ನಾನ್ ರೆಡಿ ಇದ್ದೀನಿ. ಕತೆ ಕೇಳೋದಕ್ಕೆ ನೀವು ಕೂಡ ರೆಡಿಯಾಗಿ ಬನ್ನಿ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಕಥೆಯನ್ನು ಹೇಳೋದಕ್ಕೆ ಬಂದಿದ್ದೀನಿ. ಹಾಗೆ ನಾನಿವತ್ತು ನಿಮಗಾಗಿ ಹೇಳ್ತಾ ಇರುವಂತಹ ಕಥೆಯ ಶೀರ್ಷಿಕೆ ಸಮುದ್ರದಲ್ಲಿ ರಕ್ಕಸದಲೆಗಳು ಅಂತ ಹೇಳಿ. ಇದು ನನಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಂತಹ ಕಥೆಯಾಗಿದೆ. ಕಥೆಯನ್ನು ಪ್ರಾರಂಭಿಸೋಣ ಅಲ್ವಾ? ಒಂದೂರಲ್ಲಿ ಸುರೇಶ ಮತ್ತು ರಮೇಶ ಎಂಬ ಇಬ್ಬರು ಗೆಳೆಯರಿದ್ರು. ದೋಣಿಯಲ್ಲಿ ಸಮುದ್ರಕ್ಕಿಳಿದು ಮೀನು ಹಿಡಿಯುವ ಕಾಯಕ ಅವರದ್ದಾಗಿತ್ತು. ಒಂದು ರಾತ್ರಿ ಮೀನು ಹಿಡಿಯಲೆಂದು ಕಡಲಿಗಿಳಿದ್ರು. ದೋಣಿ ಸಮುದ್ರದಲ್ಲಿ ತುಂಬ ದೂರ ಬಂದಾಗ ಸಮುದ್ರದ ಮಧ್ಯೆ ಇದ್ದಕ್ಕಿದ್ದಂತೆ ಜೋರಾಗಿ ಗಾಳಿ ಬೀಸಲು ಶುರುವಾಯಿತು. ಅವರಿಗೆ ಅದೇನೂ ಹೊಸದಾಗಿರಲಿಲ್ಲ. ಇದಕ್ಕೂ ಮುಂಚೆಯೂ ಅನೇಕ ಸಲ ಬಿರುಗಾಳಿಯ ಮಧ್ಯೆಯೂ ಮೀನು ಹಿಡಿದಿದ್ರು. ಅದೇ ರೀತಿ ಈ ಬಾರಿಯೂ ಗಾಳಿ ತಗ್ಗುತ್ತದೆ ಎಂದುಕೊಂಡು ಹುಟ್ಟು ಹಾಕುತ್ತಾ ಮುಂದಕ್ಕೆ ಸಾಗಿದ್ರು. ಆದರೆ ಈ ಬಾರಿ ಅವರ ಅದೃಷ್ಟ ಕೈಕೊಟ್ಟಿತ್ತು. ಗಾಳಿಯ ವೇಗ ತಗ್ಗಲೇ ಇಲ್ಲ. ಗಾಳಿಯ ವೇಗ ರಭಸವಾಗುತ್ತಾ ಹೋದಂತೆ ಸಮುದ್ರದಲ್ಲಿ ಅಲೆಗಳ ರುದ್ರನರ್ತನವು ಹೆಚ್ಚಾಗತೊಡಗಿತು. ಅಲೆಗಳ ಹೊಯ್ದಾಟಕ್ಕೆ ದೋಣಿ ಓಡಾಡತೊಡಗಿತು. ಆಗ ಅವರನ್ನ ಭಯ ಆವರಿಸಿತು. ಇನ್ನೂ ಮುಂದಕ್ಕೆ ಹೋದರೆ ಪ್ರಾಣ ಅಪಾಯದಲ್ಲಿ ಸಿಲುಕೋದು ಖಚಿತವಾಗುತ್ತದೆ ಅಂದುಕೊಂಡು ಅವರು ಜಾಗೃತಗೊಂಡ್ರು. ತಮ್ಮ ಜೀವ ಉಳಿಸಬೇಕಾದ್ರೆ ಮರಳಿ ಹಿಂದಕ್ಕೆ ಹೋಗೋದೊಂದೇ ದಾರಿ ಅಂತ ಗೊತ್ತಾಯಿತು. ಇದ್ದ ಬದ್ದ ಶಕ್ತಿಯನ್ನ ಉಪಯೋಗಿಸ್ಕೊಂಡು ಬೇಗನೆ ತೀರಾ ತಲುಪಲು ಜೋರಾಗಿ ಹುಟ್ಟು ಹಾಕಿದ್ರು. ಆದರೆ ಅಷ್ಟೊತ್ತಿಗೆ ಪರಿಸ್ಥಿತಿ ಮೀರಿ ಹೋಗಿತ್ತು. ಸಮುದ್ರದಲ್ಲಿ ಎದ್ದ ರಕ್ಕಸ ಅಲೆಗಳಿಗೆ ಸಿಲುಕಿ ಅವರಿದ್ದ ದೋಣಿ ಮಗುಚಿ ಬಿತ್ತು. ಕಣ್ಣು ಮುಚ್ಚಿ ಬಿಡುವಷ್ಟರಲ್ಲಿ ಅವರು ಸಮುದ್ರದ ಮಧ್ಯೆ ಭೀಕರ ಪ್ರವಾಹದಲ್ಲಿ ಸಿಕ್ಕಾಕೊಂಡು ಈಜು ಚೆನ್ನಾಗಿ ಬಲ್ಲವರಿಗೂ ಪ್ರವಾಹದ ವಿರುದ್ಧ ಹೋರಾಡಿ ಗೆಲ್ಲೋದು ಅಸಾಧ್ಯವೆಂದು ಅವರಿಗೆ ಚೆನ್ನಾಗಿ ಗೊತ್ತಿತ್ತು. ಆದರೂ ಶಕ್ತಿ ಮೀರಿ ಪ್ರವಾಹದ ವಿರುದ್ಧ ಈಜಲು ಪ್ರಯತ್ನಿಸತೊಡಗಿದ್ರು. ಎಷ್ಟೇ ಪ್ರಯತ್ನಿಸಿದ್ರೂ ಪ್ರವಾಹದಿಂದ ಪಾರಾಗುವ ದಾರಿ ಅವರಿಗೆ ತೋಚಲಿಲ್ಲ. ಈಜಿ ಈಜಿ ಅವರ ಕೈಕಾಲುಗಳು ಸೋಲತೊಡಗಿದವು. ಅದೃಷ್ಟವಶಾತ್ ಅದೇ ಸಮಯಕ್ಕೆ ಸ್ವಲ್ಪ ದೂರದಲ್ಲಿ ಬೃಹದಾಕಾರದ ಮರದ ದಿಣ್ಣೆಯೊಂದು ತೇಲಿ ಬರುವುದು ಕಂಡಿತು. ಅದರ ಆಸರೆ ಪಡೆಯಲು ಅವರಿಬ್ಬರು ಮುಂದಾದರು. ಅವರು ದಿಣ್ಣೆಯ ಬಳಿ ಹೋಗುತ್ತಿದ್ದಂತೆ ಅದು ಅಲೆಗಳ ಹೊಡೆತಕ್ಕೆ ಸಿಕ್ಕಿ ಇನ್ನಷ್ಟು ದೂರ ಹೋಗಿತು. ಆದರೆ ಇಬ್ಬರೂ ಧೃತಿಗೆಡದೆ ಪ್ರಯತ್ನ ಮುಂದುವರಿಸಿದರು. ಅಂತೂ ಇಂತೂ ಅವರು ಮರದ ಆಸರೆ ಪಡೆದುಕೊಳ್ಳುವಲ್ಲಿ ಸಫಲರಾದರು. ಇಬ್ಬರು ಅದರ ಮೇಲೆ ಹತ್ತಿ ಬಿಗಿಯಾಗಿ ಕುಳಿತರು. ಬಿರುಗಾಳಿಯಲ್ಲಿ ರಾತ್ರಿ ಪೂರ್ತಿ ಮರದ ದಿನ್ನೆ ಮೇಲೆಯೇ ಕುಳಿತರು. ಮರುದಿನ ಬಿರುಗಾಳಿ ಮಾಯವಾಗಿ ಸಮುದ್ರ ಪ್ರಶಾಂತವಾಯಿತು. ಅಷ್ಟರಲ್ಲಿ ಇತರ ಮೀನುಗಾರರು ಸುರೇಶ ಮತ್ತು ರಮೇಶ ಅವರನ್ನ ಹುಡುಕುತ್ತಾ ಅವರಿದ್ದಲ್ಲಿಗೆ ಬಂದಿದ್ರು. ಇಬ್ಬರನ್ನು ರಕ್ಷಿಸಿ ತೀರಕ್ಕೆ ಕರೆತಂದ್ರು. ಇಬ್ಬರು ಉಳಿಯುವುದೇ ಇಲ್ಲ ಎಂದುಕೊಂಡಿದ್ದ ಇತರೆ ಮೀನುಗಾರರು ಇಬ್ಬರು ಸುರಕ್ಷಿತವಾಗಿರುವುದನ್ನು ಕಂಡು ಅವರ ಧೈರ್ಯಕ್ಕೆ ಮೆಚ್ಚುಗೆ ಸೂಚಿಸಿದರು. ಒಂದು ಅದ್ಭುತವಾಗಿರೋ ಕಥೆ ಅಂತಾನೆ ಹೇಳಬಹುದು. ಧೈರ್ಯಂ ಸರ್ವತ್ರ ಸಾಧನಂ ಅನ್ನೋ ಮಾತಿದೆ ಅಲ್ವಾ? ಧೈರ್ಯ ಇದ್ರೆ ಏನು ಬೇಕಾದರೂ ಮಾಡಬಹುದು ಅಂತ. ಅವರೇನಾದರೂ ಹೆದರುಕೊಂಡಿದ್ರೆ, ಗಾಬರಿಯಾಗಿದ್ರೆ ಖಂಡಿತವಾಗ್ಲೂ ಅವರಿಬ್ಬರ ಪ್ರಾಣ ಉಳಿತಿರಲಿಲ್ಲ. ಅವರಿಬ್ಬರೂ ಕೂಡ ಧೃತಿಗೆಡದೆ ಏನಾದರೂ ಬದುಕಬೇಕು ಅನ್ನುವಂತಹ ಒಂದು ಛಲ ಅವರಿಬ್ಬರಿಗಿತ್ತಲ್ವಾ? ಅದೇ ಛಲ ಅವರನ್ನ ಬದುಕಿಸಿದೆ ಅಂತಾನೆ ಹೇಳಬಹುದು. ಅದೇ ಧೈರ್ಯ ಅವರಿಬ್ಬರನ್ನ ಬದುಕಿಸಿದೆ ಅಂತಾನೆ ಹೇಳಬಹುದು. ಇಲ್ಲಿ ಒಂದು ಅಲೆಗಳ ಹಾಗೆ ನೋಡಿದ್ರೆ ನಮ್ಮ ಜೀವನದಲ್ಲೂ ಅಷ್ಟೇ ಅಲ್ವಾ? ಎಷ್ಟೋ ಸಾರಿ ಅಲೆಗಳ ರೀತಿ ಕಷ್ಟಗಳು ಎದುರಾಗ್ತಲೇ ಇರುತ್ತೆ. ಆ ಕಷ್ಟಕ್ಕೆ ನಾವು ಹೆದರುಕೊಳ್ಬಾರ್ದು ಸ್ನೇಹಿತರೆ. ಕಷ್ಟಗಳು ಬರ್ತಾ ಇದೆ ಅಂದರೆ ಆ ಕಷ್ಟದ ಬೆನ್ನಲ್ಲಿ ಸುಖವೂ ಇರುತ್ತೆ. ಧೈರ್ಯದಿಂದ ಕಷ್ಟವನ್ನು ಎದುರಿಸಿದ್ರೆ ಒಂದಲ್ಲ ಒಂದು ದಿನ ನಮಗೆ ಒಳ್ಳೆಯದಾಗೇ ಆಗುತ್ತೆ. ಒಳ್ಳೆ ದಿನ ಬಂದೇ ಬರುತ್ತೆ. ಸೊ ಹಾಗಾಗಿ ಜೀವನದಲ್ಲಿ ಯಾವಾಗಲೂ ಅಷ್ಟೇ ಧೈರ್ಯದಿಂದ ಇರಬೇಕು ಅಂತ ಹೇಳ್ತಾ ಹಾಗೆ ಇನ್ನೊಂದು ಕಥೆಯನ್ನು ಕೂಡ ನಿಮಗಾಗಿ ಹೇಳ್ತೀನಿ. ಆದರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊ ಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಕಥೆಯನ್ನು ಹೇಳೋದಕ್ಕೆ ಬಂದಿದ್ದೀನಿ. ನಾನೀಗ ನಿಮಗಾಗಿ ಹೇಳ್ತಾ ಇರುವಂತಹ ಕಥೆ ಕಪಟಿ ಸಿಂಹ ಅಂತ ಹೇಳಿ ಕಥೆಯನ್ನು ಕೇಳೋದಕ್ಕೆ ರೆಡಿದ್ದೀರಾ ಅಲ್ವಾ? ಹಿಮಾಲಯದ ಕೆಳಗಿನ ಕಾಡುಗಳಲ್ಲಿ ಒಂದು ಮರಕುಟಿಕ ವಾಸವಾಗಿತ್ತು. ಸಿಂಹವೊಂದು ಅದೇ ಪ್ರದೇಶದಲ್ಲಿ ಆಹಾರ ಅರಸಿ ಬಂತು. ಅಲ್ಲಿ ಬಿದ್ದಿದ್ದ ಯಾವುದೋ ಒಂದು ಮಾಂಸದ ತುಂಡನ್ನು ಅದು ತಿನ್ನತೊಡಗಿತು. ಹಾಗೆ ತಿನ್ನುವಾಗ ಒಂದು ಎಲುಬಿನ ತುಣುಕು ಸಿಂಹದ ಗಂಟಲಿನಲ್ಲಿ ಸಿಕ್ಕಾಕೊಂಡಿದ್ದರಿಂದ ಸಿಂಹದ ಗಂಟಲು ಬಾತುಕೊಂಡು ನೋವು ಹೆಚ್ಚಾಗಿ ಹೋಯಿತು. ಆ ದಾರಿಯಲ್ಲಿ ಹಾರುತ್ತಿದ್ದ ಮರಕುಟಿಕನಿಗೆ ಸಿಂಹದ ನರಳಾಟ ಕೇಳಿಸ್ತು. ಸಿಂಹವನ್ನು ಕಂಡು ಸಿಂಹರಾಜ ಏನಾಯಿತು ಅಂತ ವಿಚಾರಿಸ್ತು. ಏನಿಲ್ಲ, ನನ್ನ ಗಂಟಲಿನಲ್ಲಿ ಒಂದು ಎಲುಬಿನ ತುಂಡು ಸಿಕ್ಕಾಕೊಂಡಿದೆ ಎಂದಿತು ಸಿಂಹ ಬಿರುಸಿನ ಧ್ವನಿಯಲ್ಲಿ. ಚಿಂತೆ ಬಿಡು, ನಾನು ತೆಗೆಯುವೆ. ಆದರೆ ತೆಗೆದ ಬಳಿಕ ನೀನೇನಾದರೂ ನನ್ನ ನುಂಗ್ಬಿಟ್ರೆ? ಅಂದಿತು ಆ ಮೊರಕುಟ್ಕ. ಆ ಭಯವನ್ನು ಬಿಟ್ಟು ನನಗೆ ಉಪಕಾರ ಮಾಡು. ನನಗೂ ಸಹಿಸಲಾಗದ ನೋವು, ನಿನ್ನನ್ನು ಖಂಡಿತವಾಗೂ ತಿನ್ನೋದಿಲ್ಲ ಅಂದಿತು ಸಿಂಹ. ಆದರೂ ಮರಕುಟಿಕನಲ್ಲಿ ಅಳುಕಿತ್ತು. ಅದು ಸಿಂಹವನ್ನು ಮಲಗಲು ಹೇಳ್ತು. ಒಂದು ಕೋಲನ್ನು ಹೆಕ್ಕಿ ತಂದು ಸಿಂಹದ ಬಾಯಿಯೊಳಗೆ ಅಡ್ಡ ಇಟ್ಟು ಬಾಯಿ ಮುಚ್ಚದಂತೆ ಮಾಡಿ ಗಂಟಲಿನಲ್ಲಿ ಸಿಕ್ಕಾಕೊಂಡಿದ್ದ ಎಲುಬನ್ನು ಹೊರಕ್ಕೆಳೆದು ತೆಗೆಯಿತು. ಆಗ ಸಿಂಹ ನೋವಿನಿಂದ ಪಾರಾಯಿತು. ಅದೇ ಸಿಂಹ ಇನ್ನೊಂದು ದಿನ ಬೆಳಗ್ಗೆ ಇನ್ನೆಲ್ಲೋ ಮಾಂಸ ತಿನ್ನುತ್ತಿರುವುದನ್ನು ನೋಡಿದ ಮರಕುಟಿಕ ಸಿಂಹದ ನಿಜ ಸ್ವಭಾವವನ್ನು ತಿಳಿಯಲು ಅದೇ ಸರಿಯಾದ ಸಮಯ ಅಂತ ಯೋಚಿಸಿತು. ಹತ್ತಿರದ ಮರವೊಂದರ ಕೊಂಬೆಯ ಮೇಲೆ ಕುಳಿತುಕೊಂಡಿತು. ಅರಣ್ಯರಾಜ, ಹಿಂದೊಮ್ಮೆ ನಿನಗೆ ಸಂಕಟ ಬಂದಾಗ ಉಪಕಾರ ಮಾಡಿದ್ದು ನೆನಪಿದೆಯೇ? ಈಗ ನನಗೊಂದು ಸಹಾಯ ಮಾಡಬಲ್ಲೆಯಾ ಅಂತ ಕೇಳ್ತು. ಯಾರು? ಮರಕುಟಿಕನೋ? ಎಂದು ಸಿಂಹ ಬಿರುಸಿನಿಂದ ಹೇಳ್ತು. ಆ ದಿನ ನನ್ನಂತಹ ಕ್ರೂರ ಮೃಗದ ಬಾಯಿಂದ ನೀನು ಪಾರಾದೆಯಲ್ಲ. ಆ ಉಪಕಾರವನ್ನು ನೀನು ನೆನಬೇಕು. ಅದು ಬಿಟ್ಟು ಇನ್ನೂ ಸಹಾಯ ಬೇಡುತ್ತೀಯಲ್ಲ ಎಂದು ಹೇಳಿತು ಸಿಂಹ. ಸಿಂಹದ ಮಾತು ಕೇಳಿದ ಮರಕುಟಿಕ ಇಂಥವರಿಗೆ ಸಹಾಯ ಮಾಡಬಾರದು ಅಂತ ಹೇಳಿ ಅಲ್ಲಿಂದ ಹೊರಟು ಹೋಯಿತು. ಎಷ್ಟು ಚೆನ್ನಾಗಿದೆ ಅಲ್ವಾ ಸ್ನೇಹಿತರೆ ಕಥೆ? ಯಾವಾಗಲೂ ಅಷ್ಟೇ, ಯಾರೂ ನಮಗೆ ಸಹಾಯ ಮಾಡಿದ್ದಾರೆ ಅಂದರೆ ಅವರ ಸಹಾಯವನ್ನು ನಾವು ನೆನ್ಪಿಟ್ಕೊಳ್ಬೇಕು. ಅದೇ ರೀತಿ ನಾವು ಸಹಾಯ ಮಾಡುವಾಗ ಕೂಡ ನೋಡಿ ಸಹಾಯ ಮಾಡಬೇಕು. ನಾವು ಸಹಾಯ ಮಾಡುವಂತಹ ವ್ಯಕ್ತಿ ಎಂಥವರು ಏನು ಅಂತ ಹೇಳಿ ನೋಡಿ ಸಹಾಯ ಮಾಡುವುದು ಕೂಡ ಅಷ್ಟೇ ಮುಖ್ಯವಾಗುತ್ತೆ ಅನ್ನುವಂಥ ಒಂದು ತಾತ್ಪರ್ಯವನ್ನು ಹೇಳುವಂತಹ ಕಥೆ ಇದಾಗಿತ್ತು. ಹಾಗೆ ಈ ಕಥೆ ನಿಮಗೆ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇವತ್ತಿನ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮದ ಬಗ್ಗೆ ನಿಮಗಿರುವ ಅನಿಸಿಕೆ ಅಭಿಪ್ರಾಯವನ್ನು ನಮ್ಮ ಸಂಖ್ಯೆ 9686096779 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದರ ಮೂಲಕ ಇಲ್ಲ ವಾಯ್ಸ್ ನೋಟ್ನ ಕಳಿಸೋದ್ರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಹಾಗೆ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವಿಷ್ಟೊತ್ತು ಕೇಳಿದ್ದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಯಾವಾಗಲೂ ಕೂಡ ಹೇಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
0: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
0: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
3: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
4: PU ವಿದ್ಯಾರ್ಥಿಗಳಿಗೆ ವಾರಕ್ಕೊಮ್ಮೆ ಟೆಸ್ಟ್, ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳ ಮಾಕ್ ಟೆಸ್ಟ್ ಇರುವ ಸಂಸ್ಥೆ ನಿಮ್ಗೆ ಗೊತ್ತಾ?
5: ಕಾಲೇಜು ಆಪ್ನ ಮುಖಾಂತರ ರಿವಿಷನ್ಗೆ ಅನುಕೂಲವಾಗುವ ವಿಡಿಯೋ ರೆಕಾರ್ಡಿಂಗ್ ನೀಡುವ ಸಂಸ್ಥೆ ನಿಮ್ಮ ಆಯ್ಕೆ ಆಗಲಿ.
6: ಟ್ಯಾಬ್ ಮುಖಾಂತರವಾಗಿ ನವೀನ ತಂತ್ರಜ್ಞಾನದೊಂದಿಗೆ ಶಿಕ್ಷಣ ನೀಡುವ ಸಂಸ್ಥೆ ಶಿವಮೊಗ್ಗ ನಗರದಲ್ಲಿಯೇ ಇದೆ.
7: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
2: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.seipuc.org.in. ವಿದ್ಯಾರ್ಥಿಯ ಸರ್ವತೋಮುಖ

0: ಹಲೋ ಗೆಳೆಯರೇ.
1: ಹಾಯ್ ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಳಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡ್ ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
2: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ದಲೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ನಾನೊಬ್ಬ ನಿವೃತ್ತ ಶಿಕ್ಷಕ. ನನ್ನ ಮಗ ಆದಿಚುಂಚನಗಿರಿ ಪಿ ಯು ಕಾಲೇಜ್ನಲ್ಲಿ ಓದ್ದ. ಅವನು ಬೆಸ್ಟ್ ಕರಿಯರ್ ರೂಪಿಸ್ಕೊಳ್ಳೋಕೆ ಸಾಧ್ಯವಾಯಿತು.
1: ನಮಸ್ಕಾರ, ನಾನೊಬ್ಬ ಆಟೋ ಡ್ರೈವರ್. ನನ್ನ ಮಗ ಶಿವಮೊಗ್ಗದ ಆದಿಚುಂಚನಗಿರಿ ಕಾಲೇಜ್ ಇದೆಯಲ್ಲ, ಅಲ್ಲಿ ಓದ್ದ. ಕಡಿಮೆ ಫೀಸು, ಉತ್ತಮ ಶಿಕ್ಷಣ ಕೊಡ್ತಾರೆ ಕಣ್ರಿ, ಆ ಸಂಸ್ಥೆಗೆ ನಾನು ಯಾವಾಗಲೂ ಋಣಿ.
2: ನಿಮ್ಗೆ ಗೊತ್ತಾ, ನನಗೆ ಈಸಿಯಾಗಿ ಇಂಜಿನಿಯರಿಂಗ್ ಸೀಟ್ ಸಿಗೋಕೆ ಕಾರಣ ನಮ್ಮ ಆದಿಚುಂಚನಗಿರಿ ಪಿ ಯು ಕಾಲೇಜ್. ಯಾಕೆ ಅಂದರೆ ಇಲ್ಲಿ JEE, NEET, KCET-ಗೆ ಸೂಕ್ತವಾದ ಟ್ರೈನಿಂಗ್ನ ಸ್ಟಾರ್ಟಿಂಗ್ನಿಂದೇ ಕೊಟ್ಟರು. ಸೊ ನನಗೆ ಆರಾಮಾಯಿತು.
3: Hi, I'm a doctor. I have seen many colleges, but for the holistic development of your children, there is no better college like Sri Adichunchangiri PU College, Shivamogga.
4: ಪ್ರತಿ ವಿದ್ಯಾರ್ಥಿಗೆ ದೊರೆಯುತ್ತಿದೆ ಸಮರ್ಥ ಶಿಕ್ಷಣ. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.saipuc.org.in.
3: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ
2: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
5: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
6: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
5: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
6: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
5: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
6: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
5: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
6: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9

0: ನಾಲ್ಕು ನಾಲ್ಕು ಒಂಬತ್ತು ಎಂಟು ನಾಲ್ಕು ಆರು ಏಳು ಒಂಬತ್ತು ಎಂಟು. ಸಂಖ್ಯೆ ಮತ್ತೊಮ್ಮೆ 9449846798.
1: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಇಂದೇ ಸಂಪರ್ಕಿಸಿ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಅಂಬೇಡ್ಕರ್ ಓದು ಸರಣಿಯ ಮುಖ್ಯ ಪ್ರವರ್ತಕರಾದ ಅರುಣ್ ಜೋಳದ ಕೂಡ್ಲಿಗೆ ಅವರು ಹೀಗೆ ಬರೆದುಕೊಳ್ಳುತ್ತಾರೆ. ಅಂತರ್ಜಾಲದಲ್ಲಿ ಅಂಬೇಡ್ಕರ್ ಹುಡುಕಾಟ ಮಾಡುವವರಿಗೆ ಕನ್ನಡದಲ್ಲಿ ಅವರ ಆಯ್ದ ಬರಹ, ಭಾಷಣ, ಆಡಿಯೋ ವಿಡಿಯೋ ರೂಪ ಸಿಗಬೇಕಾಗಿದೆ. ಹೀಗಾಗಿ ಅಂಬೇಡ್ಕರ್ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರಿಂದ ಅಂಬೇಡ್ಕರ್ ಬರಹ, ಭಾಷಣಗಳ ಆಯ್ದ ಭಾಗಗಳನ್ನು ಓದಿಸಿ ಇಲ್ಲಿ ಹಾಕಲಾಗುತ್ತಿದೆ. ಅಂಬೇಡ್ಕರ್ ಚಿಂತನೆಯನ್ನು ಸಾಮಾನ್ಯ ಜನರಿಗೆ ವಿಸ್ತರಿಸುವ ಕನಸು ಈ ಸರಣಿಯ ಹಿಂದಿದೆ. ಬಾಬಾ ಸಾಹೇಬರ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರ ಸಹಭಾಗಿತ್ವದಿಂದ ಈ ಕನಸು ನನಸಾಗಲು ಸಾಧ್ಯವಿದೆ. ಅಂತೆಯೇ ಬಾಬಾ ಸಾಹೇಬರ ಚಿಂತನೆಯ ಆಡಿಯೋ ರೂಪಿಸುವ ಉದ್ದೇಶವೂ ಇದೆ. ಅರುಣ್ ಜೋಳದ ಕುಳ್ಳಿಗಿ ಅವರ ಕನಸಿನ ಈ ಓದು ಸರಣಿಯ ಆಯ್ದ ಭಾಗ ಇಲ್ಲಿದೆ. ಇದನ್ನು ನಾಡಿನ ಪ್ರಖ್ಯಾತ ಚಿಂತಕರು ಓದಿದ್ದಾರೆ.
4: Our difficulty, as I said, is not about the ultimate future. Our difficulty is how to make the heterogeneous mess that we have today take a decision in common

0: ಅಂಬೇಡ್ಕರ್ ಓದಿಗೆ ಸ್ವಾಗತ. ಈ ಬರಹವನ್ನು ಓದುತ್ತಿರುವವರು ಶಿಲ್ಪಾ ಬೆಣ್ಣೆಗೆರೆ. ನಾನು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕುಮಟಾ, ಇಲ್ಲಿ ಕನ್ನಡ ಸಹಾಯಕ ಪ್ರಾಧ್ಯಾಪಕಿಯಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ನಾನು ಇಂದು ಓದುತ್ತಿರುವ ಭಾಗ 1946 ಫೆಬ್ರವರಿ 7 ಲೆಜಿಸ್ಲೇಟಿವ್ ಅಸೆಂಬ್ಲಿ ಡಿಬೇಟ್ಸ್ನಲ್ಲಿ ಅಂಬೇಡ್ಕರ್ ದಾಮೋದರ್ ನದಿ ಯೋಜನೆಯ ಮುಳುಗಡೆ ಗ್ರಾಮಗಳ ಬಗ್ಗೆ ನಡೆಸಿದ ಚರ್ಚೆಯನ್ನ ಈ ಭಾಗದಲ್ಲಿ ಓದುತ್ತಿರುವೆ. ದಾಮೋದರ್ ಯೋಜನೆಯ ಅನುಷ್ಠಾನದಲ್ಲಿ ಮುಳುಗಡೆಯಾಗಲಿರುವ ಗ್ರಾಮಗಳನ್ನು ಖಾಲಿ ಮಾಡಿಸಬೇಕೆಂದ ಪ್ರಸ್ತಾವದ ಸಂದರ್ಭದಲ್ಲಿ ನಡೆದ ಚರ್ಚೆ. ಅಧ್ಯಕ್ಷರು: ದಾಮೋದರ್ ಯೋಜನೆಯ ಪ್ರಕಾರ ಬಿಹಾರಿನ ಅಜಾರಿಬಾಗ್, ಮನ್ಭೂಮ್ ಹಾಗೂ ಸೊಂತಾಲ್ ಪರ್ಗಣ ಜಿಲ್ಲೆಗಳ 100 ಗ್ರಾಮಗಳ 1000 ಗ್ರಾಮಸ್ಥರು ತಮ್ಮ ಮನೆ ಮಠಗಳನ್ನು ಕಳೆದುಕೊಳ್ಳುತ್ತಾರೆ. ಅಸಂಖ್ಯಾತ ಜನರನ್ನು ಬಲವಂತವಾಗಿ ಎತ್ತಂಗಡಿ ಮಾಡಿರುವ ಈ ವಿಷಯವಾಗಿ ಶ್ರೀ ರಾಮ್ ನಾರಾಯಣ್ ಸಿಂಗ್ ಅವರ ಸೂಚನೆ ಇದೆ. ಗೌರವಾನ್ವಿತ ಸದಸ್ಯರು ಈ ಸೂಚನೆಯ ಉದ್ದೇಶವೇನೆಂಬುದನ್ನು ಸ್ಪಷ್ಟಪಡಿಸಬೇಕು. ಬಾಬು ರಾಮ್ ನಾರಾಯಣ್ ಸಿಂಗ್ ಛೋಟಾ ನಾಗಾಪುರ್ ವಿಭಾಗ, ಮಹಮ್ಮದೀಯರಲ್ಲದವರು. ಮಾನ್ಯರೇ, ಕೆಲವು ಜಿಲ್ಲೆಗಳಲ್ಲಿ ಭೂಮಿ ಸ್ವಾಧೀನಪಡಿಸಿಕೊಳ್ಳುವ ವಿಧಿ ವಿಧಾನಗಳು ನಡೆಯುತ್ತಿವೆ. ದಾಮೋದರ್ ಯೋಜನೆಯನ್ನು ಅನುಷ್ಠಾನಕ್ಕೆ ತರುವಲ್ಲಿ ಸರ್ಕಾರ ಅನೇಕ ಗ್ರಾಮಗಳನ್ನು ತೆಗೆದುಕೊಳ್ಳಬೇಕಾಗಿದೆ ಯಾಗಿ ಆ ಗ್ರಾಮಗಳಿಗೆ ಸೇರಿದ ಗ್ರಾಮಸ್ಥರು ಬೇರೆ ಸ್ಥಳಕ್ಕೆ ಹೋಗಬೇಕೆಂದು ಕೇಳಿಕೊಳ್ಳಲು ಸಿದ್ಧತೆ ನಡೆದಿದೆ. ಅಧ್ಯಕ್ಷರು: ಈ ಯೋಜನೆ ಯಾವಾಗ ಪ್ರಾರಂಭವಾಯಿತು ಮತ್ತು ಈಗ ಯಾವ ಘಟ್ಟದಲ್ಲಿದೆ ಎಂದು ನಾನು ಕೇಳಬಹುದೇ? ಗೌರವಾನ್ವಿತ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್, ಈ ಘಟ್ಟದಲ್ಲಿ ನೀವು ಚರ್ಚಿಸಬೇಕಾದದ್ದು ಏನೇನು ಇಲ್ಲವೆಂದು ನಾನು ವಿನಂತಿಸಿಕೊಳ್ಳ ಬಯಸುತ್ತೇನೆ. ಬಿಹಾರ್ ಮತ್ತು ಬಂಗಾಳಗಳಲ್ಲಿ ಹರಿದು ಹೋಗುವ ದಾಮೋದರ್ ನದಿಗೆ ಅಲ್ಲಲ್ಲಿ ಅಣೆಕಟ್ಟೆ ಕಟ್ಟಬೇಕೆಂದು ಸರ್ಕಾರ ಆಲೋಚಿಸುತ್ತಿರುವುದು ನಿಜ. ಆದರೆ ಈ ನಿಲುವಳಿ ಸೂಚನೆಯಲ್ಲಿ ಪ್ರಸ್ತಾಪವಾಗಿರುವ ಬಲವಂತದ ತೆರವಿಗೆ ಸಂಬಂಧಿಸಿದ ನಿಖರವಾದ ಪ್ರಶ್ನೆಗೆ ನಾನು ಉತ್ತರ ಕೊಡುವುದು ಹೀಗೆ. ನಾವು ಈಗ ಬಹಳ ಪ್ರಾಥಮಿಕ ಹಂತದಲ್ಲಿದ್ದೇವೆ. ಜಲಾವೃತವಾದಾಗ ಎಷ್ಟು ಪ್ರಮಾಣದ ಭೂಮಿ ಮುಳುಗಡೆಯಾಗುತ್ತದೆ ಎಂಬುದರ ಬಗ್ಗೆ ನಾವು ಈಗ ಅಂದಾಜು ಮಾಡುತ್ತಿದ್ದೇವೆ. ಇದರಿಂದ ತೊಂದರೆಗೊಳಗಾಗುವ ಕ್ಷೇತ್ರದ ವಿಸ್ತೀರ್ಣ, ಎಷ್ಟು ಜನರಿಗೆ ಹಾನಿಯಾಗುತ್ತದೆ ಮತ್ತೆ ಅವರು ಕಳೆದುಕೊಳ್ಳುವ ಭೂಮಿಯ ಅಂದಾಜು ಹಾಗೂ ಅವರಿಗೆ ಇರುವ ಹಕ್ಕುಗಳು ಇತ್ಯಾದಿಗಳ ಬಗ್ಗೆ ನಾವು ಲೆಕ್ಕಾಚಾರ ಹಾಕುತ್ತಿದ್ದೇವೆ. ವಾಸ್ತವವಾಗಿ ಇಲ್ಲಿ ವಿಶಿಷ್ಟವೆಂಬುದು ಏನೂ ಇಲ್ಲ. ಚರ್ಚೆಗೆ ವಸ್ತುವಾಗಬಲ್ಲಂತ ಯಾವ ಸಂಗತಿಯ ಬಗ್ಗೆಯೂ ಈ ಘಟ್ಟದಲ್ಲಿ ಕ್ರಮ ಸರ್ಕಾರ ತೆಗೆದುಕೊಂಡಿಲ್ಲ. ಈಗ ನಾನು ಹೇಳಬೇಕೆಂದಿರುವುದು ಇಷ್ಟು. ಈ ವಿಷಯವಾಗಿ ಸರ್ಕಾರ ಒಂದು ತೀರ್ಮಾನವನ್ನು ಕೈಗೊಂಡ ಪಕ್ಷದಲ್ಲಿ ಸರ್ಕಾರದ ಆ ನಿರ್ಧಾರ ಏನು ಎಂಬುದನ್ನು ನಾನು ಈ ಸಭೆಗೆ ಸುತ್ತೋಲೆಯ ಮೂಲಕ ತಿಳಿಸಬಲ್ಲೆ. ಬಾಬು ರಾಮನಾರಾಯಣ್ ಸಿಂಗ್, ನನ್ನ ಮಾಹಿತಿಯ ಪ್ರಕಾರ ಹಜಾರಿಬಾಗ್ ಜಿಲ್ಲೆಯಲ್ಲಿ ಈಗಾಗಲೇ ಭೂಸ್ವಾಧೀನ ಕಾರ್ಯ ಪ್ರಾರಂಭವಾಗಿದ್ದು ಜನರನ್ನು ನಿಕಾಳೆ ಮಾಡಿಸುತ್ತಿದ್ದಾರೆ. ಅಧ್ಯಕ್ಷರು: ವಿಧಿ ವಿಧಾನಗಳು ಈ ಯೋಜನೆಯ ಅನುಷ್ಠಾನಕ್ಕಾಗಿಯೇ ನಡೆಯುತ್ತಿವೆ ಎಂದು ಮಾನ್ಯ ಸದಸ್ಯರು ತಿಳಿದಿದ್ದಾರೆಯೇ? ಬಾಬು ರಾಮನಾರಾಯಣ್ ಸಿಂಗ್: ಹೌದು. ಅಧ್ಯಕ್ಷರು: ಆದರೆ ಸರ್ಕಾರ ಇದುವರೆಗೆ ಏನು ಮಾಡಿದ ಹಾಗೆ ತೋರುವುದಿಲ್ಲ. ಗೌರವಾನ್ವಿತ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್: ಸಂಚಾರಕ್ಕೆ ಅನುಕೂಲವಾಗುವಂತೆ ಕೆಲವು ರಸ್ತೆಗಳನ್ನು ಮಾಡಲು ಸೂಚನೆ ಕೊಟ್ಟಿದ್ದಾರೆ. ಆದರೆ ಜನರನ್ನು ಸ್ಥಳಾಂತರಿಸುವಂತ ಯಾವ ಕಾರ್ಯಕ್ರಮವನ್ನೂ ಈ ಘಟ್ಟದಲ್ಲಿ ಕೈಗೊಂಡಿಲ್ಲ. ಅಧ್ಯಕ್ಷರು: ಮಾಹಿತಿ ಸಂಗ್ರಹಣೆಗಾಗಿ ಭೂಸ್ವಾಧೀನ ಮಾಡಿಕೊಳ್ಳುತ್ತಿದ್ದಾರೆಯೇ? ಗೌರವಾನ್ವಿತ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್: ಈ ಘಟ್ಟದಲ್ಲಿ ಭೂಸ್ವಾಧೀನ ಪಡಿಸಿಕೊಳ್ಳುವ ಪ್ರಶ್ನೆಯೇ ಇಲ್ಲ. ಸರ್ಕಾರ ದಾಮೋದರ ನದಿಗೆ ಕೆಲವು ಕಡೆ ಅಣೆಕಟ್ಟೆ ಕಟ್ಟಬೇಕೆಂದು ತೀರ್ಮಾನಿಸಿದರೆ ಸಂಚಾರಕ್ಕಾಗಿ ರಸ್ತೆಗಳನ್ನು ನಿರ್ಮಿಸಬೇಕಾದದ್ದು ಸಹಜ ತಾನೆ. ಆದ ಕಾರಣ ರಸ್ತೆ ನಿರ್ಮಾಣಕ್ಕೆ ಅನುಕೂಲವಾಗುವಂತೆ ಸ್ವಲ್ಪ ಜಾಗವನ್ನು ತೆಗೆದುಕೊಳ್ಳಬೇಕಾಗಿದೆಯಾಗಿ ಕೆಲವು ಜನರಿಗೆ ಈಗಾಗಲೇ ಸೂಚನೆ ಹೋಗಿರಬಹುದು. ನಿಲುವಳಿ ಸೂಚನೆಯಲ್ಲಿ ಎತ್ತಲಾದ ನಿಖರವಾದ ಪ್ರಶ್ನೆಗೆ ಸಂಬಂಧಿಸಿದಂತೆ ಹಜಾರಿಬಾಗ್ ಜಿಲ್ಲೆ ಹಾಗೂ ಮನ್ಭೂಮ್ ಸೊಂತಾಲ್ ಪರ್ಗಣಗಳಲ್ಲಿನ ನೂರಾರು ಗ್ರಾಮಗಳ ಸಹಸ್ರಾರು ಗ್ರಾಮಸ್ಥರನ್ನು ಬಲವಂತವಾಗಿ ನಿಕಾಳೆ ಮಾಡಿಸಲಾಗಿದೆ ಎಂಬ ಸುದ್ದಿ ಹರಡಬೇಕಾದ ಪ್ರಮೇಯವೇ ಇಲ್ಲ. ಮುಂದೆ ಏನಾಗುತ್ತದೆ ಎಂದು ಹೇಳುವ ಸ್ಥಿತಿಯಲ್ಲಿ ಸರ್ಕಾರ ಇಲ್ಲ. ನಿಜವಾಗಿ ಇದು ಪ್ರಾಥಮಿಕ ಹಂತದಲ್ಲಿದೆ. ಅಧ್ಯಕ್ಷರು, ನನ್ನ ಮುಂದಿರುವ ಜಟಿಲವಾದ ಪ್ರಶ್ನೆ ಎಂದರೆ ಇದು. ಸರ್ಕಾರ ಈಗಾಗಲೇ ಸಂಚಾರದ ರಸ್ತೆಗಳ ನಿರ್ಮಾಣಕ್ಕಾಗಿ ಮೊದಲ ಹಂತದ ಕಾರ್ಯವನ್ನು ಕೈಗೊಂಡಿದೆ ಎಂದ ಮೇಲೆ ಎಷ್ಟು ಜನರು ಭೂಮಿ ಕಳೆದುಕೊಳ್ಳುತ್ತಾರೆ ಎಂಬ ಬಗ್ಗೆ ವಿವರಗಳ ಸಂಗ್ರಹಣೆ ಶುರುವಾಗಿಲ್ಲ ಎನ್ನುವುದು ನನಗೆ ಮುಖ್ಯವಾಗುವುದಿಲ್ಲ. ಅಣೆಕಟ್ಟೆ ಕಟ್ಟುವುದು ನಿಜವಾದ ಸಂಗತಿ ಎಂದಾಯಿತು ತಾನೇ? ಗೌರವಾನ್ವಿತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮಾನ್ಯರೇ, ಹಾಗಲ್ಲ. ಹೊರಗಿನ ತಜ್ಞರನ್ನು ನಾವು ಈಗ ಭೇಟಿ ಮಾಡುತ್ತಿದ್ದೇವೆ. ನಾವು ಅನುಸರಿಸಬೇಕಾದ ಸೂಕ್ತ ಮಾರ್ಗ ಯಾವುದು ಎಂಬುದರ ಬಗ್ಗೆ ಅತ್ಯಂತ ಪ್ರಾಥಮಿಕ ಅವಸ್ಥೆಯಲ್ಲಿ ವಿಷಯವಿದೆ ಎಂಬುದನ್ನು ನಾನು ವಿನಂತಿಸಿಕೊಳ್ಳುತ್ತೇನೆ. ಸಭೆಗೆ ನಾನು ಯಾವುದೇ ವಿವರವನ್ನ ಕೊಡುವ ಸ್ಥಿತಿಯಲ್ಲಿ ಇಲ್ಲ. ಅಧ್ಯಕ್ಷರು, ನಾನು ತಿಳಿಯ ಬಯಸುವುದೇನೆಂದರೆ ಅಣೆಕಟ್ಟೆಗಳನ್ನು ಕಟ್ಟಬೇಕೆಂದು ಸರ್ಕಾರ ಈಗಾಗಲೇ ತೀರ್ಮಾನಿಸಿದೆಯೇ? ಗೌರವಾನ್ವಿತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಸರ್ಕಾರದ ಯೋಜನೆ ಅದು ಎನ್ನುವುದು ನಿಜ, ಆದರೆ ಆ ಯೋಜನೆ ಇನ್ನೂ ಅಂತಿಮವಾಗಿಲ್ಲ. ಶ್ರೀ ಮೋಹನ್ ಲಾಲ್ ಸಕ್ಸೇನಾ, ಲಕ್ನೋ, ಮಹಮದೀಯರಲ್ಲದವರು, ಗ್ರಾಮಾಂತರ. ಸಭೆಯ ಮುಂದೆ ಅದು ಬರುತ್ತದೆಂದು ನಾನು ತಿಳಿಯಲೇ? ಗೌರವಾನ್ವಿತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಅದು ಪರಿಶೀಲನೆಯಲ್ಲಿದೆ. ಅಂತಿಮವಾದ ಮಂಜೂರಾತಿಯನ್ನು ನಾವಿನ್ನೂ ಪಡೆದಿಲ್ಲ. ಹೀಗೆ ದಾಮೋದರ್ ನದಿ ಯೋಜನೆಯ ಮುಳುಗಡೆಯ ಗ್ರಾಮಗಳ ಬಗ್ಗೆ ಒಂದು ಚರ್ಚೆ ನಡೆದಿತ್ತು. ಈ ಚರ್ಚೆಯ ಭಾಗವನ್ನು ನಾನು ಇವತ್ತು ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೀನಿ. ಧನ್ಯವಾದಗಳು. ಜೈ ಭೀಮ್.
1: I don't buy my book. Who are the lowest rung of this paper? It's a woman. Yeah. If the foundation of a building begins to pull up, it is first the lowest strata.
2: Our difficulty, as I said, is not about the ultimate future. Our difficulty is how to make the heterogeneous mess that we have today take a decision in common and march in a cooperative way on that road which is bound to

ಜೈ ಭೀಮ್. ನಾನು ಅರುಣ್. ಅಂಬೇಡ್ಕರ್ ಓದಿಗೆ ಸ್ವಾಗತ. 1946 ಮಾರ್ಚ್ 11ನೇ ತಾರೀಕಿನಂದು ಲೆಜಿಸ್ಲೇಟಿವ್ ಅಸೆಂಬ್ಲಿಯಲ್ಲಿ ಅಂಬೇಡ್ಕರ್ ಅವರು ಚರ್ಚಿಸಿದ ಒಂದು ಚರ್ಚೆಯ ಭಾಗವನ್ನು ನಾನೀಗ ಓದಲಿದ್ದೇನೆ. ಕಾರ್ಮಿಕರ ಕಲ್ಯಾಣ ಮತ್ತು ಸಾಮಾಜಿಕ ಭದ್ರತೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಮಾನ್ಯರೇ, ಈ ಕೋತಾ ನಿರ್ಣಯದ ಉದ್ದೇಶವು ಗೌರವಾನ್ವಿತ ಸದಸ್ಯರು ಕೊಟ್ಟ ಸೂಚನೆಯಿಂದ ಸ್ಪಷ್ಟವಾಗಿದೆ. ತಾವು ಸೂಚಿಸುವ ಮೂರು ವಿಷಯಗಳಲ್ಲಿ ನಿರುದ್ಯೋಗ ಭತ್ತೆ, ಸಮಪ್ರಮಾಣದ ತುಟ್ಟಿ ಭತ್ತೆ ಮತ್ತು ಸಾಮಾಜಿಕ ಭದ್ರತೆಯ ಅನುಕೂಲತೆಗಳು. ಕಾರ್ಯಕಾರಿ ಮಂಡಳಿ ವಿಫಲವಾಗಿರುವುದರಿಂದ ಇವುಗಳನ್ನು ಚರ್ಚಿಸಬೇಕೆಂದು ಮಾನ್ಯ ಸದಸ್ಯರು ತಿಳಿಸಿರುತ್ತಾರೆ. ಈ ಕೋತಾ ನಿರ್ಣಯದ ಬಗ್ಗೆ ನಾನು ಮಾಡಬಯಸುವ ಮೊದಲನೇ ಪ್ರಸ್ತಾಪವೆಂದರೆ, ಇದು ಸಾಮಾನ್ಯ ಕೋತಾ ನಿರ್ಣಯ ಆಗಿದ್ದ ಪಕ್ಷದಲ್ಲಿ ಬೇರೆ ರೀತಿಯಲ್ಲಿ ಚರ್ಚಿತವಾಗುತ್ತಿತ್ತು. ಆದರೆ ಸದನವು ಈಗಾಗಲೇ ಗಮನಿಸಿರುವಂತೆ ಈ ಕೋತಾ ನಿರ್ಣಯವನ್ನು ಕೇಂದ್ರ ಸರ್ಕಾರದ ನೌಕರರಿಗೆ ಮಿತಿಗೊಳಿಸಲಾಗಿದೆ. ನನ್ನ ಅಭಿಪ್ರಾಯದಲ್ಲಿ ಇದು ಈ ಸೂಚನೆಯಲ್ಲಿರುವ ಪ್ರಧಾನ ದೋಷವಾಗಿದೆ. ಈ ಕೋತಾ ಸೂಚನೆಯನ್ನು ಮಂಡಿಸಿದ ಮಾನ್ಯ ಸದಸ್ಯರ ಇಚ್ಛೆ ಮತ್ತು ಒಲವು ಕಾರ್ಮಿಕ ವರ್ಗದಲ್ಲಿ ಕೆಲವರನ್ನು ಮಾತ್ರ ಅತಿ ಪ್ರತಿಷ್ಠಿತರನ್ನಾಗಿ ಮಾಡುವ ಕಡೆಗಿದೆಯೇನೋ ಗೊತ್ತಿಲ್ಲ. ಕೇಂದ್ರ ಸರ್ಕಾರದ ನೌಕರರು ಆ ಪ್ರತಿಷ್ಠಿತ ವರ್ಗಕ್ಕೆ ಸೇರಿರುವುದು ಸದ್ಯದ ಪರಿಸ್ಥಿತಿಯಾಗಿದೆ. ಈ ದೇಶದಲ್ಲಿ ಕಾರ್ಮಿಕರನ್ನು ನೇಮಕ ಮಾಡಿಕೊಂಡಿರುವುದು ಕೇವಲ ಸರ್ಕಾರ ಮಾತ್ರವಲ್ಲ, ಖಾಸಗಿ ಮಾಲೀಕರು ಸಹ ಅಸಂಖ್ಯಾತ ಮಂದಿಯನ್ನು ನೇಮಕ ಮಾಡಿಕೊಂಡಿದ್ದಾರೆ. ಭಾರತ ಸರ್ಕಾರ ಕಾರ್ಮಿಕರ ಏಳಿಗೆಗಾಗಿ ನೀತಿಯನ್ನು ರೂಪಿಸುವಾಗ ಒಂದು ವರ್ಗವನ್ನು ಪ್ರತಿಷ್ಠಿತ ವರ್ಗವನ್ನಾಗಿಸಿ ಮತ್ತೊಂದು ವರ್ಗವನ್ನು ಅಪ್ರತಿಷ್ಠಿತ ವರ್ಗವನ್ನಾಗಿ ಮಾಡಬಾರದೆಂದು ಈ ಸದನದಲ್ಲಿರುವವರೆಲ್ಲರೂ ಒಪ್ಪುತ್ತಾರೆಂದು ತಿಳಿಯುವೆ. ಭಾರತ ಸರ್ಕಾರ ಕೇವಲ ಕಾರ್ಮಿಕರನ್ನು ನೇಮಿಸಿಕೊಳ್ಳುವ ಯಜಮಾನನಲ್ಲ, ಅದು ಪ್ರಭುತ್ವವೂ ಕೂಡ. ಅದು ಸರ್ಕಾರವಾದ್ದರಿಂದ ಸರ್ಕಾರಿ ನೌಕರರ ಬಗ್ಗಿನ ಹೊಣೆ ಹೊರುವುದರ ಜೊತೆಗೆ ರಾಷ್ಟ್ರದ ಎಲ್ಲ ಕಾರ್ಮಿಕರ ಜವಾಬ್ದಾರಿಯನ್ನು ಹೊರಬೇಕಾಗಿದೆ. ಆದ್ದರಿಂದ ಮಾನ್ಯ ಸದಸ್ಯರು ಮಂಡಿಸಿದ ಸೂಚನೆಯನ್ನು ಪರಿಗಣಿಸುತ್ತಾ ಭಾರತ ಸರ್ಕಾರವು ತನ್ನ ಕಾರ್ಮಿಕ ನೀತಿಯನ್ನು ರೂಪಿಸುವಾಗ ಕೇವಲ ಒಂದು ವರ್ಗದ ಕಾರ್ಮಿಕರ ಹಿತರಕ್ಷಣೆಯ ಕಡೆ ಪೂರ್ತಿ ಓಲದೆ ರಾಷ್ಟ್ರದ ಎಲ್ಲ ಕಾರ್ಮಿಕರ ಹಿತ ಕಾಪಾಡುವ ಕಡೆ ಯೋಚಿಸಬೇಕಾದುದು ಅಗತ್ಯ. ಮಾನ್ಯರೇ, ನನ್ನ ಗೌರವಾನ್ವಿತ ಗೆಳೆಯರು ಪ್ರಸ್ತಾಪಿಸುವಂತೆ ಭಾರತ ಸರ್ಕಾರವು ತನ್ನ ನೌಕರರ ವಿಷಯದಲ್ಲಿ ಬೇರೆ ಬೇರೆ ವರ್ಗದ ಕಾರ್ಮಿಕರಿಗೆ ಬೇರೆ ಬೇರೆ ತರಹದ ಭತ್ತೆ ಮತ್ತು ವೇತನವನ್ನು ಗೊತ್ತುಪಡಿಸಿದೆ. ಈ ವಿಷಯ ನನಗೆ ಚೆನ್ನಾಗಿ ಅರಿವಿದೆ ಎಂದು ನಾನು ನಿವೇದಿಸಿಕೊಳ್ಳುತ್ತಿದ್ದೇನೆ. ಆದರೆ ನಾನು ಕೇಳುವ ಒಂದು ಪ್ರಶ್ನೆ ಎಂದರೆ, ಭಾರತ ಸರ್ಕಾರದ ನೌಕರರು ಇಂದು ಮೂಲ ವೇತನದಲ್ಲಾಗಲಿ, ತುಟ್ಟಿ ಭತ್ತೆಯಲ್ಲಾಗಲಿ, ಅಥವಾ ಗ್ರಾಚ್ಯುಟಿ ಅಥವಾ ಇನ್ನಾವುದೇ ಅನುಕೂಲದಲ್ಲಾಗಲಿ ತಾರತಮ್ಯ ಕಾಣುತ್ತಿರುವುದಕ್ಕೆ ಯಾರು ಹೊಣೆಗಾರರು? ಇದಕ್ಕೆ ಸಂಪೂರ್ಣವಾಗಿ ಕಾರ್ಮಿಕ ನಾಯಕರೇ ಹೊಣೆಗಾರರಾಗಿದ್ದಾರೆಂದು ನಾನು ನಿಸ್ಸಂದೇಹವಾಗಿ ಹೇಳುತ್ತೇನೆ. ನಮ್ಮ ಹತ್ತಿರ ಈಗ ರೈಲ್ವೆ ನೌಕರರ ಫೆಡರೇಷನ್ ಇದೆ. ರೈಲ್ವೆ ನೌಕರರ ಫೆಡರೇಷನ್ನ ನೀತಿ ನಿರೂಪಣೆಗಳನ್ನು ಓದಿದ ಯಾರಿಗೇ ಆಗಲಿ ಗೊತ್ತಾಗುತ್ತದೆ. ಇವರು ತಮ್ಮ ಹಿತ ಕಾಪಾಡುವಲ್ಲಿಯೂ ಸ್ವಾರ್ಥತೆಯನ್ನು ಪ್ರಕಟಿಸಿರುವರೆಂದು. ಇಡೀ ಸಮುದಾಯದ ಬದುಕು ಅವಲಂಬಿತವಾಗಿರುವ ಒಂದು ಅತ್ಯಂತ ಪ್ರಮುಖವಾಗಿರುವ ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ನಮ್ಮ ರೈಲ್ವೆ ನೌಕರರು ತಮ್ಮ ಸ್ಥಾನದ ಅನಿವಾರ್ಯತೆಯನ್ನು ಅರ್ಥ ಮಾಡಿಕೊಂಡು ಕೆಲವು ಸವಲತ್ತುಗಳನ್ನು ಪಡೆಯಲೆಂದೇ ರೈಲ್ವೆ ಇಲಾಖೆಗೆ ಎಡತಾಕುತ್ತಾರೆ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಕೆಲವು ಶಾಸನ ಸಭೆಯ ಸದಸ್ಯರು ಮನವೊಲಿಸಿ ತಮ್ಮ ಸಮಸ್ಯೆಗಳ ಬಗ್ಗೆ ಮಾತನಾಡುವಂತೆ ಪುಸಲಾಯಿಸುತ್ತಾರೆ. ಇದರಿಂದ ಈ ಸದಸ್ಯರು ಕೇವಲ ರೈಲ್ವೆ ನೌಕರರಿಗೆ ಮಾತ್ರ ಕೇವಲ ವಿಶೇಷ ಸೌಲಭ್ಯಗಳನ್ನು ದೊರಕಿಸಿಕೊಡುವುದಕ್ಕೆ ಮಾತ್ರ ತಮ್ಮ ಗಮನವನ್ನು ಕೇಂದ್ರೀಕರಿಸುತ್ತಾರೆ. ತತ್ಪರಿಣಾಮವಾಗಿ ಪಕ್ಷಪಾತ ಉಂಟಾಗುತ್ತದೆ. ಬಹಿರಂಗವಾಗಿ ಹಾಗೆ ಹೇಳಿಕೊಳ್ಳದಿದ್ದರೂ ಕೇಂದ್ರ ಸರ್ಕಾರದ ಬೇರೆ ಇಲಾಖೆಯ ನೌಕರರಿಗಿಂತ ನಾವು ಯಾವಾಗಲೂ ಮುಂದಿರಬೇಕೆಂಬುದು ರೈಲ್ವೆ ನೌಕರರ ಇಂಗಿತವಾಗಿರುವುದು ಸರ್ವೇದ್ಧವಾಗಿದೆ. ಅಂಚೆ ಇಲಾಖೆಯವರಿಗೆ ರೈಲ್ವೆ ಇಲಾಖೆಯವರ ವೇತನದ ಸಮಪ್ರಮಾಣವನ್ನು ನೀಡಿದರೆ ಕೂಡಲೇ ರೈಲ್ವೆ ನೌಕರರು ವೇತನ ವಿಷಯದಲ್ಲಿ ಲಗಾಯತಿನಿಂದ ತಾವು ಕಾಪಾಡಿಕೊಂಡು ಬಂದ ಮುಂಚೂಣಿ ಸ್ಥಾನವನ್ನು ಮತ್ತೆ ಪುನಃ ಸ್ಥಾಪಿಸಬೇಕೆಂದು ಸರ್ಕಾರದ ಮೇಲೆ ಒತ್ತಾಯ ತರುತ್ತಾರೆ. ಈ ಬಗೆಯ ರೀತಿ ರಿವಾಜು ಬಹಳ ಕಾಲದಿಂದ ನಡೆದುಕೊಂಡು ಬಂದಿದೆ. ಇದರಿಂದ ಕಾರ್ಮಿಕ ಇಲಾಖೆಯ ಸ್ಥಿತಿ ಬಹಳ ಜಟಿಲವಾಗಿದೆ. ನನ್ನ ಗೌರವಾನ್ವಿತ ಸದಸ್ಯರು ತಿಳಿಸಿದುದು ಇಲ್ಲವೇ ಸೂಕ್ಷ್ಮವಾಗಿ ಸಲಹೆ ಮಾಡುವುದೇನೆಂದರೆ, ಕಾರ್ಮಿಕ ಇಲಾಖೆ ನ್ಯಾಯಮಂಡಳಿಯನ್ನು ನೇಮಿಸುತ್ತಿಲ್ಲ ಎಂದು.
ಆದರೆ ಪ್ರತ್ಯೇಕವಾದ ಮೊಕದ್ದಮೆಗಳಿಗೆ ಬೇರೆ ಬೇರೆ ಮಂಡಳಿಗಳನ್ನು ರಚಿಸುವುದರಲ್ಲಿ ಏನು ಅರ್ಥವಿದೆ? ಇದರ ಪರಿಣಾಮವಾಗಿ ತತ್ಕಾಲೀನ ಮಂಡಳಿಗಳ ಸ್ಥಾಪನೆಯಾಗುತ್ತದೆ. ತತ್ಕಾಲೀನ ವರದಿಗಳು, ತತ್ಕಾಲೀನ ತೀರ್ಮಾನಗಳು ಮತ್ತು ಅವುಗಳನ್ನು ತಾತ್ಕಾಲಿಕವಾಗಿ ನಿರ್ವಹಿಸಬೇಕಾದಂತಹ ಪರಿಸ್ಥಿತಿ ಉದ್ಭವ ಆಗುತ್ತದೆ. ಇವೆಲ್ಲದರ ಒಟ್ಟು ಫಲಿತಾಂಶವೆಂದರೆ ತಾರತಮ್ಯ. ಆದ್ದರಿಂದ ಈ ದಿನ ನಮ್ಮ ಮುಂದೆ ಉದ್ಭವವಾಗಿರುವ ಸಮಸ್ಯೆಗೆ ನಮ್ಮಲ್ಲಿಯ ದೋಷಪೂರಿತ ವ್ಯವಸ್ಥೆಯೇ ಮೂಲ ಕಾರಣ. ಅಂದರೆ ಭಾರತ ಸರ್ಕಾರ ನೇಮಕ ಮಾಡಿಕೊಂಡಿರುವ ನೌಕರ ವರ್ಗವೇ ಕಾರಣವಾಗಿದೆ. ಭಾರತ ಸರ್ಕಾರ ಇತ್ತೀಚೆಗೆ ವೇತನ ಆಯೋಗವೊಂದನ್ನು ನೇಮಕ ಮಾಡಲು ತೀರ್ಮಾನಿಸಿರುವುದನ್ನು ಈ ಸದನವು ಸ್ವಾಗತಿಸುವುದೆಂದು ನನ್ನ ಭಾವನೆ. ಏಕೆಂದರೆ ಭಾರತ ಸರ್ಕಾರವು ತನ್ನ ನೌಕರರಿಗೆ ನೀಡುವ ವೇತನ ಶ್ರೇಣಿ ಮತ್ತು ಅದೇ ಬಗೆಯ ನೌಕರರಿಗೆ ಖಾಸಗಿ ವಲಯದವರು ನೀಡುವ ವೇತನ ಶ್ರೇಣಿಯನ್ನು ಪರಿಶೀಲಿಸಲು ಆಯೋಗಕ್ಕೆ ಸಾಧ್ಯವಾಗುವುದು. ಈ ಆಯೋಗವು ಮಾಡುವ ಕೆಲವು ಶಿಫಾರಸುಗಳ ಆಧಾರದ ಮೇಲೆ ನಮ್ಮ ದೇಶದಲ್ಲಿ ವೇತನ ವ್ಯವಸ್ಥೆಯಲ್ಲಿ ಒಂದು ಬಗೆಯ ಏಕರೂಪತೆಯನ್ನು ತರಲು ಸಾಧ್ಯವಾಗಿ ಪ್ರತಿಯೊಬ್ಬರಿಗೂ ಯಾವ ತತ್ವದ ಆಧಾರದ ಮೇಲೆ ವೇತನಗಳ ನಿಗದಿಯಾಗಿದೆ ಎಂಬುದು ಮನವರಿಕೆಯಾಗುವುದೆಂದು ಆಶಿಸಬಹುದು. ನನಗೆ ಕಾಣುವ ಎರಡನೇ ಜಟಿಲತೆ ಎಂದರೆ ನೇರವಾಗಿ ಆದಾಯವನ್ನು ಗಳಿಸುವ ಭಾರತ ಸರ್ಕಾರದ ಕೆಲವು ಇಲಾಖೆಗಳು ಗಳಿಸಿದ ಹಣದಲ್ಲಿ ಮೊದಲು ತಮಗೆ ಪಾಲು ದೊರೆಯಬೇಕೆಂದು ತಿಳಿದಿರುವಂತಿದೆ. ರೈಲ್ವೆ ಇಲಾಖೆ ಸ್ವಲ್ಪ ಲಾಭ ಗಳಿಸುತ್ತಿದೆ, ಹಾಗಾಗಿ ಗಳಿಕೆಯಲ್ಲಿನ ಸ್ವಲ್ಪ ಭಾಗ ನಮಗೆ ದಕ್ಕಬೇಕೆಂದು ರೈಲ್ವೆ ನೌಕರರು ತಿಳಿದಿದ್ದಾರೆ. ಅದರಂತೆಯೇ ಅಂಚೆ ಇಲಾಖೆಯವರು ಸ್ವಲ್ಪ ಲಾಭವನ್ನು ಗಳಿಸಿದರೆ ತಮ್ಮ ಜೀವನ ಮಟ್ಟದಲ್ಲಿ ಉತ್ತಮಿಕೆ ಸಾಧಿಸಿಕೊಳ್ಳಲು ಆ ಲಾಭದ ಕೊಂಚ ಭಾಗ ನಮಗೆ ದಕ್ಕಬೇಕೆಂದು ಅವರು ತಿಳಿಯುತ್ತಾರೆ. ಮಾನ್ಯರೇ, ನನಗೆ ಸಂಬಂಧಿಸಿದಂತೆ ಹೇಳುವುದಾದರೆ ನಾನು ಈ ಇಲಾಖೆಯವರ ಧೋರಣೆಯನ್ನು ಸಂಪೂರ್ಣವಾಗಿ ತಿರಸ್ಕರಿಸುತ್ತೇನೆ. ಭಾರತ ಸರ್ಕಾರದ ಆದಾಯವು ಅದು ತೆರಿಗೆ ಹೆಚ್ಚಿಸುವುದರಿಂದ ಲಭ್ಯವಾಗಿರಲಿ ಅಥವಾ ಬೇರೆ ವಾಣಿಜ್ಯ ವ್ಯವಹಾರದ ಮೂಲಕ ಗಳಿಸಿದುದಾಗಿರಲಿ ಭಾರತ ಸರ್ಕಾರಕ್ಕೆ ಸೇರಿದುದು. ಯಾವುದೇ ಒಂದು ಇಲಾಖೆಯ ಜನರಿಗೆ ಈ ಧನ ಸಂಪತ್ತು ಸೇರ್ಪಡೆಯಾಗುವುದಿಲ್ಲ. ಈ ಧನ ಸಂಪತ್ತು ಭಾರತ ಸರ್ಕಾರದ್ದಾಗಿರುವುದರಿಂದ ಇಡೀ ದೇಶದ ಜನರಿಗೆ ಅದು ಸಲ್ಲಬೇಕಾಗಿದೆ ಮತ್ತು ತಾವು ಆದಾಯವನ್ನು ಗಳಿಸುವ ಇಲಾಖೆಯಾಗಿರುವ ಕಾರಣದಿಂದ ಗಳಿಸಿದ ಹಣದಲ್ಲಿ ಮೊದಲು ತಮಗೆ ಸ್ವಲ್ಪ ಭಾಗ ದಕ್ಕಬೇಕೆಂದು ಯಾವ ಇಲಾಖೆಯಾದರೂ ಹಠ ಹಿಡಿದರೆ ನಾನು ಆ ಮಾರ್ಗವನ್ನು ಖಂಡಿಸುತ್ತೇನೆ. ಇದರಿಂದ ಅರಾಜಕತೆ ಉಂಟಾಗುತ್ತದೆ. ನಾನು ಮಾತ್ರ ಈ ರೀತಿಯಾಗಿರುವುದಕ್ಕೆ ಆಸ್ಪದ ಕೊಡುವುದಿಲ್ಲ. ಮಾನ್ಯರೇ, ನನ್ನ ಗೆಳೆಯರು ಇನ್ನೂ ತಮ್ಮ ಕೋತಾ ಸೂಚನೆಯಲ್ಲಿ ನಿರುದ್ಯೋಗದ ಸಮಸ್ಯೆಯನ್ನು ಪ್ರಸ್ತಾಪಿಸಿದ್ದಾರೆ. ಅವರು ಎತ್ತಿರುವ ಈ ಎಲ್ಲ ಪ್ರಶ್ನೆಗಳಿಗೂ ವಿವರವಾಗಿ ನಾನು ಉತ್ತರ ಕೊಡಲು ಹೋಗುವುದಿಲ್ಲ. ನಿರುದ್ಯೋಗದ ಭತ್ತೆಯ ಬಗ್ಗೆ ಮಾತ್ರ ಹೇಳುವುದಾದರೆ ಇದು ಕೂಡ ಖಂಡಿತವಾಗಿ ಅತ್ಯಂತ ದೋಷಪೂರಿತವಾದ ವಾದವಾಗಿದೆ. ನಿರುದ್ಯೋಗವನ್ನು ಉದ್ಯೋಗದಿಂದ ಬಗೆಹರಿಸಬೇಕೇ ಹೊರತು ಬೇರೆ ಯಾವ ಪರಿಹಾರದ ಮಾರ್ಗವಾಗಿಯೂ ಅಲ್ಲ. ಪರಿಹಾರದ ಮೂಲಕ ನಿರುದ್ಯೋಗವನ್ನು ಶಮನ ಮಾಡಲು ಸಾಧ್ಯವಾಗುವುದು ನಿರುದ್ಯೋಗ ಸಮಸ್ಯೆ ತೀರ ಗೌಣವಾಗಿದ್ದಾಗ. ಇದು ಬಾಲದ ರೂಪದಲ್ಲಿದ್ದಾಗ ಮಾತ್ರವಲ್ಲದೆ ಭಾರೀ ಶರೀರದಂತಿದ್ದರೆ ಅಲ್ಲ. ಎಲ್ಲರಿಗೂ ತಿಳಿದಿರುವಂತೆ ನಮ್ಮ ದೇಶದಲ್ಲಿ 50-60% ಭಾಗದ ಜನಕ್ಕೆ ಉದ್ಯೋಗವಿಲ್ಲ ಮತ್ತು ಅವರೆಲ್ಲರಿಗೂ ಉದ್ಯೋಗಾವಕಾಶ ಕಲ್ಪಿಸಬೇಕಾದ ಅಗತ್ಯವಿದೆ. ಈ 50-60% ಮಂದಿಗೆ ಪರಿಹಾರದ ಮೂಲಕವಾಗಿಯೇ ನಿರುದ್ಯೋಗ ಸಮಸ್ಯೆಯನ್ನು ಬಗೆಹರಿಸಬೇಕೆಂದು ಯಾರಾದರೂ ಪಟ್ಟು ಹಿಡಿದರೆ ಅದನ್ನು ಮತ್ತು ಅದನ್ನೇನಾದರೂ ಅನುಷ್ಠಾನಕ್ಕೆ ತಂದರೆ ನಿಸ್ಸಂದೇಹವಾಗಿ ಈ ದೇಶ ದಿವಾಳಿಯಾಗುತ್ತದೆ. ಹಾಗಾಗಿ ನಿರುದ್ಯೋಗವನ್ನು ಪರಿಹರಿಸುವ ಏಕೈಕ ಮಾರ್ಗವೆಂದರೆ ಹೆಚ್ಚಿನ ಪ್ರಮಾಣದ ಕೈಗಾರೀಕರಣ ಎಂಬುದನ್ನು ನನ್ನ ಸ್ನೇಹಿತರು ನಂಬಬೇಕು. ಆದ ಕಾರಣ ಹೆಚ್ಚಿನ ಪ್ರಮಾಣದ ಈ ತ್ವರಿತಗತಿಯ ಕೈಗಾರೀಕರಣದಿಂದ ಮಾತ್ರ ನಿರುದ್ಯೋಗ ಸಮಸ್ಯೆಯನ್ನು ನಿವಾರಿಸಲು ಸಾಧ್ಯವಾಗುವುದರಿಂದ ಈ ಸದನಕ್ಕೆ ಈಗಾಗಲೇ ತಿಳಿದಿರುವಂತೆ ಭಾರತ ಸರ್ಕಾರ ಈ ದಿಸೆಯಲ್ಲಿ ಯೋಜನೆ ತಯಾರಿಸಿ ಕಾರ್ಯರೂಪಕ್ಕೆ ತರುವ ಹಂತದಲ್ಲಿದೆ.

ಈ ನಿಟ್ಟಿನಲ್ಲಿ ನಾನು ದೀರ್ಘವಾಗಿ ಚರ್ಚಿಸುವ ಉದ್ದೇಶ ಹೊಂದಿಲ್ಲದಿದ್ದರೂ ಈ ಸದನಕ್ಕೆ ಒಂದು ವಿಷಯವನ್ನು ಹೇಳಲು ಬಯಸುತ್ತೇನೆ. ಅದೇನೆಂದರೆ, ಸರ್ವರ ಜೀವನ ಮಟ್ಟ ಉತ್ತಮವಾಗಲು ಮತ್ತು ಕಾರ್ಮಿಕರ ಸಾಮಾಜಿಕ ಭದ್ರತೆ ಅಧಿಕವಾಗುವ ದಾರಿಯಲ್ಲಿ ಭಾರತ ಸರ್ಕಾರ ಏನು ಕಾರ್ಯಕ್ರಮ ಕೈಗೊಂಡಿದೆ ಎಂಬುದರ ಬಗ್ಗೆ ತಿಳಿಸುವುದು. ಗೌರವಾನ್ವಿತ ಸದಸ್ಯರ ಗಮನಕ್ಕೆ ಬಂದಿರುವಂತೆ ಭಾರತ ಸರ್ಕಾರವು ಕಾರ್ಮಿಕರನ್ನು ಕುರಿತಾಗಿ ಈಗಾಗಲೇ ತನ್ನ ನೀತಿಯನ್ನು ಪ್ರಕಟಿಸಿದೆ. ಇದರ ವಿಷಯವಾಗಿ ವಿವರಿಸುವಂತಹ ಭಾಗಗಳನ್ನು ಓದಿ ತಿಳಿಸಲು ನನಗೆ ಈಗ ಸಮಯವಿಲ್ಲ. ಮಂಡಳಿಯ ಪುನರ್ ನಿರ್ಮಾಣ ಸಮಿತಿಯ ಎರಡನೇ ಭಾಗದಲ್ಲಿ ಶೀರ್ಷಿಕೆ 25 ಕೆಳಗೆ ಪುಟಗಳು 55 ಮತ್ತು 56 ಈ ಬಗ್ಗೆ ಮಾಹಿತಿಯನ್ನು ಕೊಡಲಾಗಿದೆ. ಆದ್ದರಿಂದ ಸರ್ಕಾರಕ್ಕೆ ಈ ವಿಷಯವಾಗಿ ಏನು ಕಾಳಜಿ ಇಲ್ಲ ಎಂದು ಯಾರೂ ಆಪಾದಿಸುವಂತಿಲ್ಲ. ನಮಗೆ ಇದರ ಬಗ್ಗೆ ಗಮನ ಇದೆ ಮತ್ತು ನಾವು ಅದನ್ನು ಗಮನಿಸಿಯೇ ಇದ್ದೇವೆ. ನಾನು ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಹೇಳುವುದಾದರೆ, ಭಾರತ ಸರ್ಕಾರಕ್ಕೆ ಗುರಿ ಮತ್ತು ಉದ್ದೇಶ ಇದೆ. ಅಷ್ಟೇ ಅಲ್ಲ, ಅದು ತನ್ನ ಗುರಿ ಸಾಧನೆಗಾಗಿ ಕ್ರಿಯಾ ಯೋಜನೆಯೊಂದನ್ನು ತಯಾರಿಸಿದೆ. ಕ್ರಿಯಾ ಯೋಜನೆಯ ಬಗ್ಗೆ ಹೇಳುವುದಾದರೆ, ಭಾರತ ಸರ್ಕಾರವು 2 ಹಿಂದೆಯೇ ಒಂದು ಮಾಹಿತಿ ಸಂಗ್ರಹಣಾ ಸಮಿತಿಯನ್ನು ರಚಿಸಿ ಕಾರ್ಮಿಕರ ಸ್ಥಿತಿಗತಿ ಹೇಗಿದೆ ಎಂದು ತಿಳಿಯಲು ದೇಶದಾದ್ಯಂತ ಸರ್ವೇಕ್ಷಣ ನಡೆಸಲು ಆದೇಶ ನೀಡಿತ್ತು. ಇದುವರೆಗೂ 34 ಬೇರೆ ಬೇರೆ ಕೈಗಾರಿಕೆಗಳಿಗೆ ಸಂಬಂಧಿಸಿದಂತೆ 34 ಬೇರೆ ಬೇರೆ ಸಾಮಾನ್ಯ ವರದಿಗಳನ್ನು ಈ ಸಮಿತಿ ಕೊಟ್ಟಿದೆ ಮತ್ತು ಎಲ್ಲ ವರದಿಗಳ ಬಗ್ಗೆ ಒಂದು ವಿಹಂಗಮ ವರದಿಯನ್ನು ನೀಡಿದೆ. ಈ ವರದಿಗಳಲ್ಲಿ 18 ವರದಿಗಳು ಈಗಾಗಲೇ ಅಚ್ಚಾಗಿವೆ, ಉಳಿದವು ಅಚ್ಚಿನಲ್ಲಿವೆ. ಕಾರ್ಮಿಕರ ಕೈಗಾರಿಕಾ ಸ್ಥಿತಿಯನ್ನ ಬಗ್ಗೆ ಈ ರೀತಿಯ ಸಾಮಾನ್ಯ ವರದಿಗಳನ್ನು ಸಿದ್ಧಪಡಿಸುವುದರ ಜೊತೆಗೆ ಭಾರತ ಸರ್ಕಾರವು ಪ್ರೊಫೆಸರ್ ಆಧಾರ್ಕರ್ ಅವರನ್ನು ವಿಶೇಷ ಅಧಿಕಾರಿಯನ್ನಾಗಿ ನೇಮಿಸಿ ಈ ದೇಶದ ಕಾರ್ಮಿಕರ ಆರೋಗ್ಯ ವಿಮೆಯ ಬಗ್ಗೆ ಒಂದು ವರದಿ ತಯಾರಿಸಲು ಕೇಳಿದೆ. ನಾನು ತಿಳಿಸಿದಂತೆ ನಮಗೊಂದು ಉದ್ದೇಶವಿದೆ ಮತ್ತು ಅದನ್ನು ಸಾಫಲ್ಯಗೊಳಿಸುವಂತ ಕ್ರಿಯಾ ಯೋಜನೆಯೂ ಇದೆ. ಅಷ್ಟೇ ಅಲ್ಲದೆ ನಮ್ಮ ಬಳಿ ಈಗ ಲಭ್ಯವಿರುವ ಮಾಹಿತಿ ಆಧಾರದ ಮೇಲೆ ಯಾವುದೇ ಸಾಮಾಜಿಕ ಭದ್ರತಾ ಯೋಜನೆಯನ್ನು ತಯಾರಿಸಲು ಶಕ್ಯವಿದೆ. ಭಾರತ ಸರ್ಕಾರದ ಮುಂದಿನ ಹೆಜ್ಜೆ ಎಂದರೆ ಈ ಸಾಮಾಜಿಕ ಭದ್ರತೆಯನ್ನು ಹೇಗೆ ರೂಪಿಸಬೇಕೆಂಬುದು. ಸದನಕ್ಕೆ ತಿಳಿದಿರುವಂತೆ ಸದ್ಯದಲ್ಲಿ ಈಗ 2 ದೃಷ್ಟಿಕೋನಗಳಿವೆ. ಉಳಿದೆಲ್ಲ ಕೈಗಾರಿಕಾ ರಾಷ್ಟ್ರಗಳು ಮುಂದುವರೆದಿರುವಂತೆ ಹಂತ ಹಂತವಾಗಿ ಮುಂದುವರಿಯುವುದು, ಹಾಗೆ ಮಾಡುವಾಗ ಪ್ರತಿಯೊಂದು ಅಭದ್ರವಾದ ಅಂಶವನ್ನು ಪ್ರತ್ಯೇಕವಾಗಿ ಗಮನಿಸುತ್ತಾ ಆ ಅಭದ್ರತೆಯ ವಿಷಯವಾಗಿ ಪರಿಹಾರ ಕಂಡುಕೊಳ್ಳಲು ಆಡಳಿತಾತ್ಮಕ ಯಂತ್ರವನ್ನು ನಿರ್ಮಿಸುವುದು, ಇನ್ನೊಂದು ಕಡೆ ಹೆಚ್ಚು ಬೆವರೇಜ್ ಯೋಜನೆಗಳನ್ನು ಹೋಲುವಂತದ್ದು. ಇದರ ಪ್ರಕಾರ ಯೋಜನೆಗಳನ್ನು ಅನುಸರಿಸಿದರೆ ಒಳ್ಳೆಯದು ಎಂದು ನಾನು ಈಗಲೇ ಯಾವ ತೀರ್ಮಾನವನ್ನು ಕೊಡುವುದಿಲ್ಲ. ಭಾರತ ಸರ್ಕಾರ ಈ ವಿಷಯವಾಗಿ ಕುಲಂಕುಷ ವರದಿಯೊಂದನ್ನು ತಯಾರಿಸುವಂತೆ ಒಂದು ಸಮಿತಿಯನ್ನು ನೇಮಕ ಮಾಡುತ್ತದೆ. ಈ ಸಮಿತಿಯು ಹಂತ ಹಂತವಾಗಿ ಮುಂದುವರಿಯುವ ಮಾರ್ಗ ಹಿತವೋ ಅಥವಾ ಬೆವರೇಜ್ ಯೋಜನೆಯನ್ನು ಹೋಲುವಂತಹ ಮಾದರಿ ಕ್ಷೇಮವೋ ಎಂಬುದರ ಬಗ್ಗೆ ಸರ್ಕಾರಕ್ಕೆ ಮಾಹಿತಿಯನ್ನು ಕೊಡುವುದು. ಸಮಯಾಭಾವದಿಂದ ಸುದೀರ್ಘವಾಗಿ ತಿಳಿಸಲು ಸಾಧ್ಯವಾಗುವುದರಿಂದ ಈ ಸಂಕ್ಷಿಪ್ತವಾದ ಸರ್ವೇಕ್ಷಣೆಯನ್ನೇ ಸದನದ ಮುಂದಿಟ್ಟಿದ್ದೇನೆ. ಇದರ ಬೆಳಕಿನಲ್ಲಿ ಸದನವು ಗೌರವಾನ್ವಿತ ಸದಸ್ಯರು ಮಂಡಿಸಿದ ಕೋತಾ ಸೂಚನೆಯಲ್ಲಿ ಆಪಾದಿಸಿರುವಂತೆ ಕಾರ್ಯಕಾರಿ ಮಂಡಳಿ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತೆ ಮತ್ತು ಕಲ್ಯಾಣ ಒದಗಿಸುವಲ್ಲಿ ನಿರ್ಲಕ್ಷ್ಯ ತಾಳಿದೆ ಎಂಬುದರಲ್ಲಿ ಹುರುಳಿಲ್ಲವೆಂದು ತಿಳಿಯಬೇಕು. ಆದ ಕಾರಣ ಅವರು ಮಂಡಿಸಿರುವ ಸೂಚನೆಯನ್ನು ಸದನವು ಅಂಗೀಕರಿಸುವುದಿಲ್ಲವಾಗಿ ನಾನು ಭಾವಿಸುವೆ. ಧನ್ಯವಾದಗಳು.

ಇದುವರೆಗೂ ಅಂಬೇಡ್ಕರ್ ಓದು ಕೇಳಿದಿರಿ. ಅರುಣ್ ಜೋಳದ ಕೂಡ್ಲಿಗಿ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಅಂಬೇಡ್ಕರ್ ಸರಣಿ ಓದಿನ ಆಯ್ದ ಭಾಗ ಇದಾಗಿತ್ತು. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಏನ್ ಕೃಷ್ಣಪ್ಪ, ಬಹಳ ಖುಷಿಯಾಗಿದ್ಯಾ?
1: ಹೌದು, ನಾನು ಕ್ಯಾನ್ಸರ್ನ ಸೋಲಿಸ್ಬಿಟ್ಟೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಡಾಕ್ಟರ್ಗಳು ನನ್ನ ಉಳಿಸಿದ್ರು.
0: ಹೌದಾ? ಗ್ರೇಟ್ ಕಣೋ. ಕ್ಯಾನ್ಸರ್ ಅಂದ್ರೆ ಕ್ಯಾನ್ಸಲ್ ಅನ್ನೋ ಕಾಲ ಇದಲ್ಲ ಅಲ್ವಾ?
1: ಖಂಡಿತ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿದ್ದಾರೆ. ಎಲ್ಲಾ ರೀತಿಯ ಕ್ಯಾನ್ಸರ್ಗಳಿಗೆ ಕೈಗೆಟುಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗುತ್ತೆ. ಇಲ್ಲಿನ ವೈದ್ಯರ ಸಿಬ್ಬಂದಿಗಳ ನಗುಮೊಗದ ಸೇವೆ ಮರೆಯಲಾಗದು. ನಂದು ಆಯುಷ್ಮಾನ್ ಕಾರ್ಡ್ ಇತ್ತು, ಇದರಿಂದಾಗಿ ಚಿಕಿತ್ಸಾ ವೆಚ್ಚ ತಲೆಬಿಸಿ ಆಗಲಿಲ್ಲ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೆಯ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686689099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು.
3: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ವಿಶೇಷವಾಗಿರುವಂತಹ ಆರೋಗ್ಯಕರ ಮತ್ತು ಸಾಂಪ್ರದಾಯಿಕ ತಂಬುಳಿ ಬಗ್ಗೆ ತಿಳಿಸ್ತೀನಿ. ಇದು ಸ್ಪೆಷಲ್ಲಾಗಿ ಬೆಟ್ಟದ ನೆಲ್ಲಿಕಾಯಿಯನ್ನು ಬಳಸ್ಕೊಂಡು ಮಾಡುವಂತಹ ತಂಬುಳಿಯಾಗಿದೆ. ಸ್ನೇಹಿತರೆ, ಸಹಜವಾಗಿ ನಮ್ಮ ನಿಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಷಯ, ಬೆಟ್ಟದ ನೆಲ್ಲಿಕಾಯಿಯಿಂದ ಒಂದಲ್ಲ ಎರಡಲ್ಲ ಸಾಕಷ್ಟು ರೀತಿಯಲ್ಲಿ ಆರೋಗ್ಯಕ್ಕೆ ತುಂಬಾ ಉಪಯೋಗವಿದೆ. ಹಾಗೆ ಒಂದು ಮಾತು ಇದೆ ಅಲ್ವಾ ಸ್ನೇಹಿತರೆ, ಬೆಟ್ಟದ ನೆಲ್ಲಿಕಾಯಿಗೂ ಸಮುದ್ರದ ಉಪ್ಪಿಗೂ ಎತ್ತಣದೆತ್ತ ಸಂಬಂಧವಯ್ಯ ಅನ್ನುವಂತಹ ಮಾತು ಕೂಡ ಇದೆ. ಸ್ನೇಹಿತರೆ, ಈ ಬೆಟ್ಟದ ನೆಲ್ಲಿಕಾಯಿಯಿಂದ ಮಾಡುವಂತಹ ಸಾಂಪ್ರದಾಯಿಕ ಆರೋಗ್ಯಯುತವಾದ ತಂಬುಳಿ ಬಗ್ಗೆ ತಿಳಿಯುವುದಕ್ಕಿಂತ ಮುಂಚೆ ಈ ಬೆಟ್ಟದ ನೆಲ್ಲಿಕಾಯಿಯ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ತಿಳಿಸ್ತೀನಿ. ಇದರಲ್ಲಿ ವಿಟಮಿನ್ ಸಿ, ಖನಿಜಗಳು ಮತ್ತು ಆಂಟಿ ಆಕ್ಸಿಡೆಂಟ್ಗಳು ಆಗರವಾಗಿದ್ದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ, ಜೊತೆಗೆ ಜೀರ್ಣಕ್ರಿಯೆಯನ್ನು ಸುಧಾರಿಸಲಿಕ್ಕೆ ಸಹಾಯ ಆಗುತ್ತೆ. ಹಾಗೆ ಈ ಶುಗರ್ಗೆ, ಜೊತೆಗೆ ಕೂದಲು ಹಾಗೂ ಚರ್ಮದ ಆರೋಗ್ಯಕ್ಕೆ ಅತ್ಯುತ್ತಮ ಅಂತಲೇ ಹೇಳ್ಬೋದು. ಪ್ರತಿದಿನ ಖಾಲಿ ಹೊಟ್ಟೆಯಲ್ಲಿ ಇದರ ರಸ ಸೇವನೆ ಮಾಡೋದ್ರಿಂದ ತೂಕ ಕೂಡ ಕಡಿಮೆ ಆಗತ್ತೆ ಅಂತ ಹೇಳ್ತಾರೆ. ಹಾಗೆ ಹೃದಯದ ಆರೋಗ್ಯಕ್ಕೂ ಕೂಡ ಸಹಕಾರಿ ಅಂತ ತಿಳಿಸ್ತಾರೆ. ಆದರೆ ಆರೋಗ್ಯದ ಸಮಸ್ಯೆ ಇರುವಂಥವರು ವೈದ್ಯರ ಸಲಹೆಯನ್ನೇ ಪಡ್ಕೊಂಡು ನೀವು ಸೇವನೆ ಮಾಡೋದು ಉತ್ತಮ ಅಂತಲೇ ಹೇಳ್ತೀನಿ. ಇನ್ನು ಸ್ನೇಹಿತರೆ, ಆಗಲೇ ನಾನು ಹೇಳ್ದಾಗೆ ಇದರಲ್ಲಿ ವಿಟಮಿನ್ ಸಿ ಅಧಿಕವಾಗಿರೋದ್ರಿಂದ ಈ ನೆಗಡಿ, ಕೆಮ್ಮು ಮತ್ತು ಜ್ವರದಂತಹ ಸೋಂಕುಗಳ ವಿರುದ್ಧ ಹೋರಾಟ ಮಾಡಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಈ ಬೆಟ್ಟದ ನೆಲ್ಲಿ. ಅಷ್ಟೇ ಅಲ್ಲದೆ ಜೀರ್ಣಕ್ರಿಯೆಯನ್ನು ಉತ್ತಮಗೊಳಿಸುತ್ತೆ, ಜೊತೆಗೆ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಣ ಮಾಡಲಿಕ್ಕೂ ಕೂಡ ಸಹಕಾರಿ. ಅಷ್ಟೇ ಅಲ್ಲದೆ ಮುಖ್ಯವಾಗಿ ಇದು ಕೂದಲು ಉದುರುವುದನ್ನು ಕಡಿಮೆ ಮಾಡುತ್ತೆ, ಕೂದಲು ರೇಷ್ಮೆ ಥರ ಹೊಳೆಯುವಂತೆ ಮಾಡುತ್ತೆ, ಜೊತೆಗೆ ಸ್ಕಿನ್ ಕೂಡ ಶೈನ್ ಆಗುತ್ತೆ, ಚರ್ಮ ಕೂಡ ಕಾಂತಿಯುತವಾಗುತ್ತೆ ಬೆಟ್ಟದ ನೆಲ್ಲಿಕಾಯಿಯ ಸೇವನೆಯಿಂದ. ಅದರೊಟ್ಟೊಟ್ಟಿಗೆ ಇನ್ನು ಈ ಕೆಟ್ಟ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡಿ ಹೃದಯದ ಕಾರ್ಯಚಟುವಟಿಕೆಯನ್ನು ಸುಧಾರಿಸುತ್ತೆ, ಜೊತೆಗೆ ಇದರಲ್ಲಿ ಕ್ಯಾರೋಟಿನ್ ಅಂಶ ಹೆಚ್ಚಾಗಿರೋದ್ರಿಂದ ದೃಷ್ಟಿ ಸುಧಾರಣೆಗೆ ಸಹಾಯ ಮಾಡುತ್ತೆ, ಕಣ್ಣಿನ ಉರಿ ಕೂಡ ಕಡಿಮೆ ಆಗುತ್ತೆ. ಇನ್ನು ದೇಹದಲ್ಲಿನ ವಿಷಕಾರಿ ಅಂಶಗಳನ್ನು ಹೊರಹಾಕ್ಲಿಕ್ಕೆ ಯಕೃತ್ತನ್ನು ಶುದ್ಧೀಕರಿಸುತ್ತೆ ಕೂಡ. ಸೊ ನಾನು ಆಗಲೇ ಹೇಳ್ದಾಗೆ ಸ್ನೇಹಿತರೆ, ಇದನ್ನು ಖಾಲಿ ಹೊಟ್ಟೆಯಲ್ಲಿ 2 ಚಮಚ ನೆಲ್ಲಿಕಾಯಿ ರಸವನ್ನು ಉಗುರು ಬೆಚ್ಚಗಿನ ನೀರು ಅಥವಾ ಜೇನುತುಪ್ಪದೊಂದಿಗೆ ಬೆರೆಸಿ ಕುಡಿಯುವುದು ಅತ್ಯುತ್ತಮ ಅಂತಲೇ ಹೇಳ್ತಾರೆ. ಆದರೆ ಸ್ನೇಹಿತರೆ, ಈ ಅತಿಯಾದ ಸೇವನೆ ಮಾಡೋದ್ರಿಂದ ಅಸಿಡಿಟಿ ಅಥವಾ ಹೊಟ್ಟೆಯ ಕಿರಿಕಿರಿ ಕೂಡ ಉಂಟಾಗ್ಬೋದು. ಸೊ ಯಾವುದೇ ಆಗಲಿ, ಹೆಚ್ಚಾಗಿ ಸೇವನೆ ಮಾಡಿದಷ್ಟು ಅದು ಸಮಸ್ಯೆಗೆ ಕಾರಣವಾಗುತ್ತೆ. ಸೊ ಹಿತಿಮಿತಿ ಆಹಾರ ದೇಹಕ್ಕೆ ಹಿತಕರ ಅಂತಲೇ ಸಾಕಷ್ಟು ಬಾರಿ ನಾನು ತಿಳಿಸಿದ್ದೀನಿ. ಇಷ್ಟೆಲ್ಲ ಉಪಯೋಗವಿದೆ ಬೆಟ್ಟದ ನೆಲ್ಲಿಕಾಯಿಯ ಸೇವನೆಯಿಂದ. ಸಾಕಷ್ಟು ಬಾರಿ ಈ ಬೆಟ್ಟದ ನೆಲ್ಲಿಕಾಯಿಯಿಂದ ಮಾಡುವಂತಹ ಸಾಕಷ್ಟು ರೆಸಿಪಿಗಳನ್ನು ನಾನು ಕೂಡ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈ ದಿನ ಈ ಬೆಟ್ಟದ ನೆಲ್ಲಿಕಾಯಿಯನ್ನ ಬಳಸ್ಕೊಂಡು ಮತ್ತೊಂದು ವಿಶೇಷವಾಗಿರುವಂತಹ ಆರೋಗ್ಯದಾಯಕ ರೆಸಿಪಿಯನ್ನು ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಅದೇ ಬೆಟ್ಟದ ನೆಲ್ಲಿಕಾಯಿಯ ತಂಬುಳಿ. ಈ ತಂಬುಳಿಯನ್ನು ಯಾವ ರೀತಿ ಮಾಡಿಕೊಳ್ಬೇಕು, ಇದಕ್ಕೆ ಯಾವೆಲ್ಲ ಸಾಮಗ್ರಿಗಳು ಬೇಕು, ಇದು ಎಷ್ಟು ಆರೋಗ್ಯಕ್ಕೆ ಉಪಯೋಗ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಯಾಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
6: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಬೆಟ್ಟದ ನೆಲ್ಲಿಕಾಯನ್ನು ಬಳಸಿ ಸಾಂಪ್ರದಾಯಿಕವಾಗಿ ಆರೋಗ್ಯಯುತವಾದ ತಂಬುಳಿಯನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ತೀನಿ ಅಂತ ಹೇಳಿದ್ದೆ. ಜೊತೆಗೆ ಅದರ ಒಂದು ಉಪಯೋಗದ ಬಗ್ಗೆ ಕೂಡ ಸಾಕಷ್ಟು ವಿಷಯಗಳನ್ನು ತಿಳ್ಕೊಂಡ್ವಿ ಸ್ನೇಹಿತರೆ. ಈ ಬೆಟ್ಟದ ನೆಲ್ಲಿಕಾಯಿಯ ತಂಬುಳಿ ಬಗ್ಗೆ ತಿಳಿಯೋದಕ್ಕಿಂತ ಮುಂಚೆ ಮತ್ತೊಂದು ವಿಷಯವನ್ನು ತಿಳಿಸ್ತೀನಿ ಸ್ನೇಹಿತರೆ. ಅದು ಯಾರಿಂದ ಅಂದರೆ ಗುರು ಚನ್ನಬಸವಣ್ಣ ಅವರಿಂದ. ಗುರು ಚನ್ನಬಸವಣ್ಣ ಅವರು ಕೂಡ ಈ ಬೆಟ್ಟದ ನೆಲ್ಲಿಕಾಯಿಂದ ಆಗುವಂತಹ ಉಪಯೋಗದ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ತಿಳಿಸ್ತಾ ಇದ್ದಾರೆ. ಅವರಿಂದ ಆ ಮಾಹಿತಿಗಳನ್ನು ಪಡೆದುಕೊಂಡ ನಂತರ ಈ ತಂಬುಳಿಯ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ತಡ ಮಾಡೋದು ಬೇಡ, ಶ್ರೀ ಗುರು ಚನ್ನಬಸವಣ್ಣ ಅವರಿಂದ ಈ ಬೆಟ್ಟದ ನೆಲ್ಲಿಕಾಯಿಯಿಂದ ಆಗುವಂತಹ ಉಪಯೋಗಗಳ ಬಗ್ಗೆ ಮತ್ತಷ್ಟು ವಿಷಯಗಳನ್ನು ತಿಳಿಯೋಣ.
7: ಸರ್ವರಿಗೂ ಭಕ್ತಿಯ ಶರಣಾರ್ಥಿ. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ. ಇವತ್ತಿನ ದಿನ ಸಂಜೀವಿನಿ ಔಷಧಿ ಅಂತ ನಾವಿದನ್ನ ಉಲ್ಲೇಖ ಮಾಡಬಹುದು. ಆರೋಗ್ಯ ಸಂಜೀವಿನಿ ಅಂತಲೂ ಕೂಡ ಇದನ್ನು ನಾವು ಕರಿಬೋದು. ಅಂತ ಒಂದು ಪದಾರ್ಥದ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಅದೇನು ಅಂದ್ರೆ ನೆಲ್ಲಿಕಾಯಿ, ಬೆಟ್ಟದ ನೆಲ್ಲಿಕಾಯಿ, ಕಾಡು ನೆಲ್ಲಿಕಾಯಿ. ಇದರ ಲಾಭಗಳು ಅದ್ಭುತವಾಗಿರತಕ್ಕಂಥ ಲಾಭಗಳು. ಏನೆಲ್ಲ ಪೋಷಕಾಂಶಗಳಿದಾವೆ ಇದರಲ್ಲಿ? ಮಿನರಲ್ಸ್ಗಳನ್ನು ನಾವು ನೋಡೋದಾದ್ರೆ ಕಾಪರ್ ಅಂಶ, ಪೊಟ್ಯಾಷಿಯಂ, ಮ್ಯಾಗ್ನೀಷಿಯಂ, ಫಾಸ್ಫರಸ್ ಅಂಶ ಇರ್ತದೆ. ವಿಟಮಿನ್ಸ್ಗಳನ್ನ ನೋಡೋದಾದ್ರೆ ವಿಟಮಿನ್ ಸಿ, ವಿಟಮಿನ್ ಎ, ವಿಟಮಿನ್ ಕೆ, ವಿಟಮಿನ್ ಬಿ ಸಿಕ್ಸ್, ಥೈಮಿನ್ ಅಂಶಗಳು ಕೂಡ ಇರ್ತವೆ. ಹಾಗೆಯೇ ನಾವಿದರಲ್ಲಿ ಹಲವಾರು ಪೋಷಕ ತತ್ವಗಳನ್ನ ಹಾಗೂ ಫೈಬರ್ನ ಅಂಶವನ್ನು ಕಾಣಬಹುದು, ಪ್ರೋಟೀನ್ ಅಂಶವನ್ನು ಕಾಣಬಹುದು, ಐರನ್ ಅಂಶವನ್ನು ಕಾಣಬಹುದು. ಇಷ್ಟೆಲ್ಲ ಪೋಷಕಾಂಶಗಳು, ವಿಟಮಿನ್ ಸಿ ಅಂತೂ ಅತ್ಯಧಿಕವಾಗಿರ್ತಕ್ಕಂಥ ಮಾತ್ರೆಯಲ್ಲಿ ಇದರಲ್ಲಿರ್ತದೆ. ಹೀಗೆ ಇಷ್ಟೆಲ್ಲ ಅಂಶಗಳನ್ನು ಮತ್ತು ಶಕ್ತಿಯ ತತ್ವಗಳನ್ನು ಹೊಂದಿರತಕ್ಕಂಥ ಬೆಟ್ಟದ ನೆಲ್ಲಿಕಾಯಿ ರುಚಿಯಲ್ಲಿ ಹುಳಿ ಮತ್ತು ಒಗರು, ಗುಣಧರ್ಮದಲ್ಲಿ ಇದು ಶೀತವೀರ್ಯ ಗುಣಧರ್ಮವನ್ನು ಹೊಂದಿರತಕ್ಕಂಥದ್ದು. ಇದರ ಸೇವನೆಯಿಂದಾಗಿ ಶರೀರದಲ್ಲಿ ಪ್ರಪ್ರಥಮವಾಗಿ ಇದನ್ನು ಹೇಳೋದಾದರೆ ವಾತ, ಪಿತ್ತ, ಕಫ ಈ ಮೂರು ಬ್ಯಾಲೆನ್ಸ್ ಮಾಡ್ತದೆ ಅಂತ ಹೇಳ್ಬೋದು. ಕೆಲವು ಸಂದರ್ಭದಲ್ಲಿ ಅತಿಯಾಗಿ ಕೋಲ್ಡ್ ಪ್ರಕೃತಿ ಇರತಕ್ಕಂಥವ್ರು ಇದನ್ನು ಸೇವನೆ ಮಾಡಬಾರ್ದು ಅಂತ ಹೇಳ್ತೇವೆ. ಆದರೆ ಇದು ಪ್ರಮುಖವಾಗಿ ವಾತ, ಪಿತ್ತ, ಕಫ ಮೂರು ದೋಷಗಳನ್ನು ಬ್ಯಾಲೆನ್ಸ್ ಮಾಡತಕ್ಕಂಥ ಆಹಾರ ಅಂತಾನು ನಾವು ಹೇಳಬಹುದು. ಆಮ್ಲ ದಿವ್ಯ ಸಂಜೀವಿನಿ ಅಂತ ಯಾಕೆ ಹೇಳಿದೆ ಅಂದರೆ ಇದು ನಮ್ಮ ಆಯಸ್ಸನ್ನು ಹೆಚ್ಚಿಸುತ್ತೆ. ಇಟ್ ಇಸ್ ಯೋಗಿಕ್ ಫುಡ್ ಅಂತಾನು ಹೇಳ್ಬೋದು. ಯೋಗಿಗಳು ಹೆಚ್ಚಾಗಿ ಇದನ್ನು ಸೇವನೆ ಮಾಡ್ತಾರೆ, ಹಿಂದೆ ಯೋಗ ಸಾಧಕರು. ಇದು ನಮ್ಮ ಆಯಸ್ಸನ್ನು ಹೆಚ್ಚಿಸುತ್ತೆ. ನೋಡಿ, ನಮಗೆ ಆಯಸ್ಸು ಹೆಚ್ಚಿಗೆ ಬೇಕಂದರೆ ಇದನ್ನು ತಿನ್ನಲಿಕ್ಕೆ ಅಡ್ಡಿ ಇಲ್ಲ. ಹಾಗಂತ ಹೆಚ್ಚು ಹೆಚ್ಚು ಯಥೇಚ್ಛವಾಗಿ ತಿನ್ನೋದಲ್ಲ, ಬ್ಯಾಲೆನ್ಸಿಂಗ್ ಆಗಿ ತಿನ್ನೋದು. ಒಬ್ಬ ಮನುಷ್ಯ ಜ್ಯೂಸ್ ರೂಪದಲ್ಲಿ ಆದರೆ ಒಂದು 2-3 ಬೆಟ್ಟದ ನೆಲ್ಲಿಕಾಯಿಯನ್ನು ಬಳಸ್ಬೋದು, 2-3 ತಿಂಗಳು ಬಳಸ್ಬೋದು ಜ್ಯೂಸನ್ನು. ಹೀಗೆ ಸೇವನೆ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ವೇಟ್ ಲಾಸ್ ಆಗುತ್ತೆ. ಬೆಟ್ಟದ ನೆಲ್ಲಿಕಾಯಿ ಜ್ಯೂಸನ್ನು ಬೆಳಗ್ಗೆ ಕುಡಿಯೋದ್ರಿಂದ ವೇಟ್ ಲಾಸ್ ಆಗುತ್ತೆ, ಡಯಾಬಿಟಿಸ್ ಸಮಸ್ಯೆ ಸಂಪೂರ್ಣ ನಿವಾರಣೆ ಆಗ್ತಾ ಬರ್ತದೆ. ಟೈಪ್ 1 ಆಗಿರ್ಬೋದು, ಟೈಪ್ 2 ಆಗಿರ್ಬೋದು, ಡಯಾಬಿಟಿಸ್ ರಿವರ್ಸ್ ಮಾಡತಕ್ಕಂಥ ಶಕ್ತಿ ಇದ್ರ ಜ್ಯೂಸಲ್ಲಿದೆ. ಹಾಗೆಯೇ ಕೊಲೆಸ್ಟ್ರಾಲು, ಟ್ರೈಗ್ಲಿಸರೈಡ್ ದೂರ ಆಗುತ್ತೆ, ಬೊಜ್ಜು, ಓವರ್ ವೇಟು ಸಂಪೂರ್ಣವಾಗಿ ಕಡಿಮೆ ಆಗ್ತಾ ಬರ್ತದೆ. ನ್ಯಾಚುರಲ್ ವೇಟ್ ಲಾಸ್ ಮಾಡತಕ್ಕಂಥ ಒಂದು ಅದ್ಭುತ ಔಷಧಿ ಅಂತ ಹೇಳ್ಬೋದು. ಹಾರ್ಟ್ನಲ್ಲಿ ಬ್ಲಾಕೇಜ್ ಇದ್ದರೆ, ಶರೀರದ ರಕ್ತನಾಳಗಳಲ್ಲಿ ಬ್ಲಾಕೇಜ್ ಆದರೆ, ಕಾಲುಗಳಲ್ಲಿ ಬ್ಲಾಕೇಜ್ ಆದರೆ ವೆರಿಕೋಸ್ ವೇನು, ಹಾರ್ಟಲ್ಲಿ ಬ್ಲಾಕೇಜ್ ಆದರೆ ಕಾರ್ನರಿ ಆರ್ಟರಿ ಡಿಸೀಸು, ಬ್ರೈನಲ್ಲಿ ಬ್ಲಾಕೇಜ್ ಆದರೆ ಬ್ರೈನ್ ಟ್ಯೂಮರು, ಲಿವರ್ನಲ್ಲಿ ಕಿಡ್ನಿಲಿ ಬ್ಲಾಕೇಜ್ ಆದರೆ ಕಿಡ್ನಿ ಅಂತೆ ಕಿಡ್ನಿ ಸ್ಟೋನ್ ಅಂತ ಹೇಳ್ತಾರೆ, ಫ್ಯಾಟಿ ಲಿವರ್ ಅಂತ ಹೇಳ್ತಾರೆ. ಹಾಗೆಯೇ ಗಾಲ್ ಬ್ಲಡ್ರಲ್ಲಿ ಬ್ಲಾಕೇಜ್ ಆದರೆ ಅದು ಏನಾಗುತ್ತೆ, ಗಾಲ್ ಬ್ಲಡ್ ಸ್ಟೋನ್ ಅನ್ನಿಸ್ಕೊಳ್ತದೆ. ಹೀಗೆ ಒಂದು ಕಡೆ ಸ್ಟೋನು, ಒಂದು ಕಡೆ ಹೆಮರೇಜು, ಒಂದು ಕಡೆ ಗಂಟು, ಒಂದು ಕಡೆ ಟ್ಯೂಮರು, ಒಂದು ಕಡೆ ವೆರಿಕೋಸ್ ವೇನು, ಒಂದು ಕಡೆ ಹಾರ್ಟ್ ಡಿಸೀಸು, ಆರ್ಟ್ರಿ ಬ್ಲಾಕೇಜ್, ಹೀಗೆಲ್ಲ ವಿಭಿನ್ನವಾಗಿರ್ತಕ್ಕಂಥ ದೇಹದ ಭಾಗಗಳಲ್ಲಿ ಈ ಪಿತ್ತ ಡೆಪಾಸಿಟ್ ಆದಾಗ, ಕೆಟ್ಟ ಅಂಶಗಳು ಡೆಪಾಸಿಟ್ ಆದಾಗ ಅದಕ್ಕೆ ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ. ಹೀಗೆ ಶರೀರದಲ್ಲಿ ಇಂತಹ ಕೆಟ್ಟ ಅಂಶಗಳು ಸಂಗ್ರಹಣೆ ಆಗದೇ ಇರೋ ರೀತಿಯಲ್ಲಿ ಶರೀರವನ್ನ ಸ್ವಚ್ಛಗೊಳಿಸ್ತಕ್ಕಂಥ ಜ್ಯೂಸ್ ಏನಾದರೂ ಇದ್ದರೆ ಆಮ್ಲಾ ಜ್ಯೂಸ್, ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಅಂತ ಹೇಳ್ಬೋದು. ಹಾಗೆಯೇ ನೆಲ್ಲಿಕಾಯಿ ಸೇವನೆಯಿಂದಾಗಿ ನಮ್ಮ ಇಮ್ಯುನಿಟಿ ಪವರ್ ಅತ್ಯಂತ ಸ್ಟ್ರಾಂಗ್ ಆಗುತ್ತೆ, ಅತ್ಯಂತ ಕ್ರಿಯಾಶೀಲವಾಗುತ್ತೆ. ಇಮ್ಯುನಿಟಿ ವ್ಯವಸ್ಥೆಯಲ್ಲಿ ಯಾವುದೂ ದೋಷಗಳು ಕಾಣದೆ ನಮ್ಮ ಪ್ರತಿರಕ್ಷಕ ವ್ಯವಸ್ಥೆಯನ್ನು ಅತ್ಯಂತ ಕ್ರಿಯಾಶೀಲಗೊಳಿಸ್ತಕ್ಕಂಥ ಒಂದು ಶಕ್ತಿಯನ್ನು ಇದು ಹೊಂದಿದೆ. ಕ್ರಿಯಾಶೀಲಗೊಂಡಾಗ ಅದಕ್ಕೆ ಹುಚ್ಚಿಡಿಬಾರ್ದು, ಅದಕ್ಕೆ ಏನಾದ್ರು ಹುಚ್ಚಿಡಿತಂದ್ರೆ ಆಟೋಇಮ್ಯೂನ್ ಡಿಸೀಸ್ ಅಂತ ಹೇಳ್ತಾರೆ. ಆ ವ್ಯವಸ್ಥೆಯನ್ನು ಬ್ಯಾಲೆನ್ಸ್ ಆಗಿಡ್ತಕ್ಕಂಥ, ವೈಲೆನ್ಸ್ ರಹಿತವಾಗಿಡ್ತಕ್ಕಂಥ ಶಕ್ತಿಯನ್ನು ಆಮ್ಲಾ ಜ್ಯೂಸ್ ಹೊಂದಿದೆ. ಇದಕ್ಕೆ ಹಿಂದಿಯಲ್ಲಿ ಆಮ್ಲಾ ಅಂತ ಕರೀತಾರೆ, ನಾವು ನೆಲ್ಲಿಕಾಯಿ ಅಂತ ಕರಿತೀವಿ ಕನ್ನಡದಲ್ಲಿ. ಆದ್ಮೇಲೆ ಈ ಒಂದು ನೆಲ್ಲಿಕಾಯಿ ನಮ್ಮ ರಕ್ತ ಶುದ್ಧೀಕರಣವನ್ನು ಮಾಡ್ತದೆ, ರಕ್ತ ಹೆಚ್ಚಿಗೆ ಮಾಡ್ತದೆ. ಜ್ಯೂಸಲ್ಲಿ ನೀವು ಸ್ವಲ್ಪ ಜೇನು ಅಥವಾ ಬೆಲ್ಲ ಹಾಕ್ಕೊಂಡು ಸೇವನೆ ಮಾಡೋದ್ರಿಂದ ಐರನ್, B12, B6 ಆಮೇಲೆ ಕ್ಯಾಲ್ಸಿಯಂ ಅಂಶ, ಇವೆಲ್ಲ ಪೋಷಕಾಂಶಗಳ ಕೊರತೆ ಎಲ್ಲ ದೂರ ಆಗುತ್ತೆ. ಬ್ಲಡ್ ಕಾಂಪೊನೆಂಟ್ಗಳಲ್ಲಿ ಯಾವುದೂ ದೋಷಗಳನ್ನು ನಾವು ನಿವಾರಣೆ ಮಾಡ್ಕೊಳ್ಬೇಕು ಅಂತೇಳಿದರೆ, ಬ್ಲಡ್ ಕಾಂಪೊನೆಂಟ್ನ ಎಲ್ಲ ಅಸಮತೋಲನವನ್ನು, ಕೊರತೆಯನ್ನು ನೀಗಿಸ್ಕೊಳ್ಬೇಕು ಅಂತೇಳಿದರೆ ನೆಲ್ಲಿಕಾಯಿ ಜ್ಯೂಸ್ ಅತ್ಯಗತ್ಯ. ಬೆಲ್ಲದ ಜೊತೆಗೆ ಸೇವನೆ ಮಾಡೋದು, ಒಂದು ಚಮಚ ಬೆಲ್ಲದ ಪುಡಿಯನ್ನು ಹಾಕ್ಕೊಂಡು ಸೇವನೆ ಮಾಡಿದ್ರೆ ರಕ್ತದ ಎಲ್ಲ ವಿಷಮ ಅಂಶಗಳನ್ನು, ಇಂಬ್ಯಾಲೆನ್ಸ್ಗಳಿಂದ ಬ್ಯಾಲೆನ್ಸ್ ಮಾಡುತ್ತೆ. ಹಾಗೆಯೇ ಆತ್ಮೇರೆ ಇದು ಕಿಡ್ನಿ ರೋಗಗಳು ಬರದಂತೆ ತಡೀತದೆ, ಕಿಡ್ನಿಯನ್ನು ಸ್ವಚ್ಛವಾಗಿಡ್ತದೆ. ಯೂರಿಕ್ ಆಸಿಡು, ಕ್ರಿಯೇಟಿನ್ನು, ಬ್ಲಡ್ ಯೂರಿಯಾ ಇವೆಲ್ಲವನ್ನು ಬ್ಯಾಲೆನ್ಸ್ ಆಗಿಡ್ತದೆ. ಹಾಗೆಯೇ ಜಾಯಿಂಟ್ ಪೇನ್ ಬರದಂತೆ ನಮ್ಮನ್ನು ರಕ್ಷಣೆ ಮಾಡುತ್ತೆ. ಶರೀರದ ಜಾಯಿಂಟ್ಗಳಲ್ಲಿರ್ತಕ್ಕಂಥ ಇನ್ಫ್ಲಾಮೇಷನನ್ನು, ಅಲ್ಲಿರ್ತಕ್ಕಂಥ ಆಮವನ್ನು ಸಂಪೂರ್ಣವಾಗಿ ಹೊರಹಾಕ್ತಕ್ಕಂಥ ಕೆಲಸವನ್ನು ನೆಲ್ಲಿಕಾಯಿ ಜ್ಯೂಸ್ ಮಾಡುತ್ತೆ. ಆಮಹರವಾಗಿ ಕೆಲಸ ಮಾಡುತ್ತೆ. ಆಮ ಅಂದರೆ ಹೊಲಸು, ಹೊಲಸನ್ನು ತೊಳಿತಕ್ಕಂಥ, ಕೊಳೆಯನ್ನು ತೊಳಿತಕ್ಕಂಥ ಶಕ್ತಿಯನ್ನು ಒದಗಿಸ್ತಕ್ಕಂಥ, ಕೊಳೆನೂ ತೊಳಿತಕ್ಕಂಥ ಶಕ್ತಿನೂ ಒದಗಿಸ್ತಕ್ಕಂಥ ಸಂಜೀವಿನಿ ಅಂತ ಹೇಳ್ಬೋದು ಇದನ್ನ. ಇದರ ಸೇವನೆಯನ್ನು ಮಾಡೋದ್ರಿಂದಾಗಿ ಯಾವುದೇ ಔಷಧಿಗಳಿದ್ರೆ ನಿಮ್ಮ ವೇಟನ್ನು ನೀವು ಬೇಗ ಕರಗಿಸ್ಬೋದು. ಇಂಡೈಜೆಷನ್, ಕಾನ್ಸ್ಟಿಪೇಷನ್ ಸಮಸ್ಯೆ ಸಂಪೂರ್ಣ ದೂರ ಆಗುತ್ತೆ. ಯಾರಿಗೆ ಕಾನ್ಸ್ಟಿಪೇಷನ್ ಇದೆ ಕುಡಿದು ನೋಡಿ, ಇನ್ಸ್ಟಂಟ್ ರಿಸಲ್ಟ್, ಕುಡಿದ ತಕ್ಷಣವೇ ಹೊಟ್ಟೆ ಖಾಲಿ ಆಗುತ್ತೆ. ವಿರೇಚನ ಔಷಧಿಗಳನ್ನ, ಹೊಟ್ಟೆ ಕ್ಲೀನ್ ಮಾಡ್ತಕ್ಕಂಥ ಔಷಧಿಗಳನ್ನ ತೆಗೆದುಕೊಂಡ್ರು ಹೊಟ್ಟೆ ಖಾಲಿ ಆಗ್ತಾ ಇಲ್ಲ, ಹೊಟ್ಟೆ ತುಂಬ ಕಾನ್ಸ್ಟಿಪೇಷನ್, IBS, IBD ಆಮೇಲೆ ಕಾನ್ಸ್ಟಿಪೇಷನ್ ಇವೇನಾದರೂ ಇದ್ದರೆ, IBS ಅಂತೇಳಿದರೆ ಇರಿಟೇಬಲ್ ಬೌಲ್ ಸಿಂಡ್ರೋಮ್, IBD ಅಂತೇಳಿದ್ರೆ ಇರಿಟೇಬಲ್ ಬೌಲ್ ಡಿಸಾರ್ಡರ್, ಕಾನ್ಸ್ಟಿಪೇಷನ್ನು, ಇವೆಲ್ಲ ಸಮಸ್ಯೆಗಳನ್ನು, ಮಲಬದ್ಧತೆ, ಸಂಗ್ರಹಣೆ, ಇವೆಲ್ಲವುಗಳನ್ನು ದೂರ ಮಾಡತಕ್ಕಂಥ ಶಕ್ತಿ ಈ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ಗಿದೆ. ಹಾಗೆಯೇ ಮಕ್ಕಳ ಬುದ್ಧಿ ಚುರುಕಾಗುತ್ತೆ, ಕಣ್ಣಿನ ಆರೋಗ್ಯ, ಕಿವಿ ಆರೋಗ್ಯ, ನಮ್ಮ ಕೆಲವು ಜನರಿಗಂತೂ ಮೂಗಿನಲ್ಲಿ ವಾಸನೆ ಬರ್ತಾ ಇರೋದಿಲ್ಲ, ಅಂಥ ಎಲ್ಲ ENT ಪ್ರಾಬ್ಲಮ್ಗಳು, ಗಂಟಲಿಗೆ ಸಮಸ್ಯೆ ಇರುತ್ತೆ, ಇವೆಲ್ಲವುಗಳನ್ನು ಬರದಂತೆ ತಡಿತಕ್ಕಂಥ ಶಕ್ತಿಯನ್ನು ಆಮ್ಲಾ ಜ್ಯೂಸ್ ಹೊಂದಿದೆ. ನೆಲ್ಲಿಕಾಯಿ ಜ್ಯೂಸ್ ಮಾಡುತ್ತೆ. ಅದನ್ನು ಪಿಕ್ಕಲ್ ಅಂದರೆ ಏನಂದರೆ ಉಪ್ಪಿನಕಾಯಿ ರೂಪದಲ್ಲಿ ತಾವು ಬಳಸ್ಬೋದು. ನೆಲ್ಲಿಕಾಯಿ ಉಪ್ಪಿನಕಾಯಿ ಬಹಳ ಚೆನ್ನಾಗಿರುತ್ತೆ, ಜ್ಯೂಸ್ ರೂಪದಲ್ಲಿ ಬಳಸ್ಬೋದು. ಅದನ್ನು ತುರಿದ್ಬಿಟ್ಟು ಚಟ್ನಿ ಥರ ಮಾಡಿಬಿಟ್ಟು ಅಡುಗೆಯಲ್ಲೂ ಕೂಡ ತಾವು ಹಾಕಿ ಬಳಸ್ಬೋದು. ಹೀಗೆ ಇದನ್ನು ಸೇವನೆ ಮಾಡ್ಬೋದು. 1-3 ನೆಲ್ಲಿಕಾಯಿ ವಯಸ್ಕರಿಗೆ, ಸಣ್ಣ ಮಕ್ಕಳಿದ್ರೆ 1/2 ನೆಲ್ಲಿಕಾಯಿ ಒಂದು ದಿವಸಕ್ಕೆ ಸಫಿಷಿಯಂಟ್ ಆಗುತ್ತೆ. ಶರೀರದ ಒಳಗಡೆ ಇದು ಕ್ರಿಯಾಶೀಲಗೊಳಿಸುತ್ತೆ. ಇದನ್ನು ವೈದ್ಯರ ಸಲಹೆಗೆ ಅನುಸಾರವಾಗಿ ತಾವು ಬಳಸಬೇಕು ಅಂತಕ್ಕಂಥ ಮಾಹಿತಿಯನ್ನು ಹೇಳ್ತಾ, ಜ್ಯೂಸನ್ನು ಮಿನಿಮಮ್ 1 ತಿಂಗಳು, ಮ್ಯಾಕ್ಸಿಮಮ್ 3 ತಿಂಗಳಾದರೂ ಬಳಸ್ಬೋದು. ಬೆಳಗ್ಗೆ ಸೇವನೆ ಮಾಡೋದು ಖಾಲಿ ಹೊಟ್ಟೆಯಲ್ಲಿ ಬಹಳ ಉಪಯೋಗ ಅಂತಕ್ಕಂಥದ್ದನ್ನು ತಿಳಿಸ್ತಾ, ಇದನ್ನು ಉಪ್ಪಿನಕಾಯಿ ರೂಪದಲ್ಲಿ ಬಳಸ್ಬೋದು, ಅಡುಗೆಗೆ ಹಾಕಿ ಬಳಸ್ಬೋದು, ಜ್ಯೂಸ್ ರೂಪದಲ್ಲೂ ಕೂಡ ಸೇವನೆ ಮಾಡ್ಬೋದು. ಹೀಗೆ ಇದನ್ನು ವಿಭಿನ್ನವಾದ ರೀತಿಯಲ್ಲಿ ತಾವು ಸೇವನೆ ಮಾಡಬಹುದು ಅಂತಕ್ಕಂಥ ಮಾಹಿತಿಯನ್ನು ಹೇಳ್ತಾ ಶರಣು ಶರಣಾರ್ಥಿ.
6: ನೋಡಿ ಸ್ನೇಹಿತರೆ, ಎಷ್ಟೆಲ್ಲ ಉಪಯೋಗವಿದೆ ಬೆಟ್ಟದ ನೆಲ್ಲಿಕಾಯಿಯಿಂದ. ಯಾವುದೇ ಆಹಾರ ಪದಾರ್ಥವಾಗಲಿ ಸ್ನೇಹಿತರೆ, ಸೇವನೆ ಮಾಡುವಾಗ ಒಂದಿಷ್ಟು ಅದರ ಬಗ್ಗೆ ತಿಳ್ಕೊಂಡು ಆಹಾರ ಸೇವನೆ ಮಾಡಿದಾಗ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಶ್ರೀ ಗುರು ಚನ್ನಬಸವಣ್ಣ ಅವರು ಒಂದು ಮಾತು ಹೇಳಿದರು, ಖಂಡಿತವಾಗ್ಲೂ ಯಥೇಚ್ಛವಾಗಿ ಯಾವುದೇ ಆಹಾರವನ್ನು ಸೇವನೆ ಮಾಡಿದಾಗ ಅದರಿಂದ ಸಮಸ್ಯೆಗಳು ಕಟ್ಟಿಟ್ಟ ಬುತ್ತಿ, ಹಿತಮಿತ ಆಹಾರ ಸೇವನೆ ಒಳ್ಳೆಯದು ಅಂತ ತಿಳಿಸ್ತಾ ಇದರ ಒಂದು ತಂಬುಳಿ ಬಗ್ಗೆ ತಿಳಿಸ್ತೀನಿ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಬೆಟ್ಟದ ನೆಲ್ಲಿ ಅಥವಾ ಆಮ್ಲದಿಂದ ಆಗುವಂತಹ ಉಪಯೋಗದ ಬಗ್ಗೆ ತಿಳಿಸ್ತಾ ಇದ್ದೆ. ಒಂದಲ್ಲ ಎರಡಲ್ಲ, ಸಾಕಷ್ಟು ಬಗೆಯಲ್ಲಿ ಉಪಯೋಗವಿದೆ ಬೆಟ್ಟದ ನೆಲ್ಲಿಕಾಯಿಂದ. ಅದರಲ್ಲೂ ಗುರುಬಸವಣ್ಣ ಅವರು ಕೂಡ ಸಾಕಷ್ಟು ವಿಷಯಗಳನ್ನು ತಿಳಿಸ್ಕೊಟ್ರು. ಯಾವಾಗ ಸೇವನೆ ಮಾಡಬೇಕು, ಯಾವ

ಹೆಚ್ಚತ್ತೆ. ಇನ್ನು ಬಾಯಿ ರುಚಿ ಹೆಚ್ಚಾಗತ್ತೆ, ಜೊತೆಗೆ ನಿಯಮಿತ ಸೇವನೆಯಿಂದ ಚರ್ಮ ಕಾಂತಿಯುಕ್ತವಾಗತ್ತೆ. ಹಾಗಾದರೆ ಈ ನೆಲ್ಲಿಕಾಯನ್ನು ಬಳಸಿ ತಂಬುಳಿಯನ್ನು ಯಾವ ರೀತಿ ಮಾಡಿಕೊಳ್ಬೇಕು ಅನ್ನೋದನ್ನು ತಿಳಿಯೋಣ. ಮಾಡುವ ವಿಧಾನದ ಬಗ್ಗೆ ತಿಳಿಯೋದಕ್ಕಿಂತ ಮುಂಚೆ ಈ ತಂಬುಳಿ ಮಾಡ್ಕೊಳ್ಳಿಕ್ಕೆ ಯಾವೆಲ್ಲ ಸಾಮಗ್ರಿಗಳು ಬೇಕು ಅನ್ನೋದನ್ನು ತಿಳಿಸ್ತೀನಿ, ನೋಟ್ ಮಾಡ್ಕೊಳ್ಳಿ. ನೆಲ್ಲಿಕಾಯಿ, ಕಾಯಿತುರಿ, ಹಸೆಮೆಣಸು, ಜೀರಿಗೆ, ಕಾಳುಮೆಣಸು, ಉಪ್ಪು, ಬೆಲ್ಲ, ನೀರು, ಮಜ್ಜಿಗೆ, ಒಗ್ಗರಣೆಗೆ, ತುಪ್ಪ, ಜೀರಿಗೆ, ಸಾಸಿವೆ, ಇಂಗು, ಒಣಮೆಣಸು, ಇಷ್ಟೆಲ್ಲ ಸಾಮಗ್ರಿಗಳು ಬೇಕು ಬೆಟ್ಟದ ನೆಲ್ಲಿಕಾಯಿಯ ತಂಬುಳಿಯನ್ನು ಮಾಡ್ಕೊಳ್ಳಿಕ್ಕೆ. ಹಾಗಾದರೆ ಮಾಡ್ಕೊಳ್ಳುವ ವಿಧಾನ ಕೂಡ ತುಂಬ ಮುಖ್ಯ ಆಗುತ್ತೆ ಅಲ್ವಾ? ಯಾವ ವಿಧಾನದಲ್ಲಿ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ತೀನಿ, ನೋಟ್ ಮಾಡ್ಕೊಳ್ಳಿ. ನಮ್ಗೆ ಎಷ್ಟು ಬೇಕೋ ಅಷ್ಟು ನೆಲ್ಲಿಕಾಯನ್ನ ತೆಗೆದುಕೊಳ್ಬೇಕು. ಆ ನೆಲ್ಲಿಕಾಯನ್ನು ಚೆನ್ನಾಗಿ ಜಜ್ಜಿ ಬೀಜ ತೆಗೆದು ನಂತರ ಅದಕ್ಕೆ ಕಾಯಿತುರಿ, ಹಸಿಮೆಣಸು, ಜೀರಿಗೆ, ಕಾಳುಮೆಣಸು ಹಾಕಿ ರುಬ್ಕೊಳ್ಬೇಕು. ರುಬ್ಕೊಂಡಂತಹ ಮಿಶ್ರಣಕ್ಕೆ ಉಪ್ಪು, ಬೆಲ್ಲ, ಎಷ್ಟು ಬೇಕೋ ಅಷ್ಟು ನೀರು, ಜೊತೆಗೆ ಮಜ್ಜಿಗೆ, ಇಷ್ಟು ಸಾಮಗ್ರಿಗಳು ಸೇರಿಸಿ ಚೆನ್ನಾಗಿ ಬೆರೆಸ್ಕೊಳ್ಬೇಕು. ನಂತರ ತುಪ್ಪದಲ್ಲಿ ಒಗ್ಗರಣೆ ಕೊಡಬೇಕಾಗತ್ತೆ. ಒಗ್ಗರಣೆಗೆ ಜೀರಿಗೆ, ಸಾಸಿವೆ, ಇಂಗು, ಒಣಮೆಣಸು, ಕರಿಬೇಸೊಪ್ಪು. ಸೊ ಇಷ್ಟಾಕಿ ಒಗ್ಗರಣೆ ಕೊಟ್ಟರೆ ಆರೋಗ್ಯಯುತವಾದಂತಹ ಬೆಟ್ಟದ ನೆಲ್ಲಿಕಾಯಿಯ ತಂಬುಳಿ ರೆಡಿಯಾಗತ್ತೆ. ಖಂಡಿತವಾಗ್ಲೂ ಸ್ನೇಹಿತರೆ, ಆರೋಗ್ಯಕ್ಕೆ ಇಷ್ಟೆಲ್ಲ ಉಪಯೋಗ ಇರುವಂತಹ ಬೆಟ್ಟದ ನೆಲ್ಲಿಕಾಯಿ ತಂಬುಳಿಯನ್ನು ನೀವು ಮಾಡ್ಕೊಳ್ಳಿ. ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡೋದರ ಮುಖಾಂತರ ತಿಳಿಸಿ ಅಂತ ಹೇಳ್ತಾ, ನೀವು ಕೂಡ ಈ ರೀತಿಯಲ್ಲಿ ಸಾಂಪ್ರದಾಯಿಕ ಆರೋಗ್ಯಯುತವಾದ ರೆಸಿಪಿಗಳನ್ನು ಮಾಡ್ತೀರಾ, ಹಾಗಾದರೆ ಮತ್ತೆ ಆಗ್ತಡ 9686609629 ಈ ಸಂಖ್ಯೆಗೆ ಮೆಸೇಜ್ ಮಾಡಿ ತಿಳಿಸಿದರೆ ನಾನು ಕೂಡ ನಿಮ್ಮ ಸ್ಪೆಷಲ್ ರೆಸಿಪಿಗಳನ್ನು ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತೀನಿ ಅಂತ ಹೇಳ್ತಾ, ಮುಂದಿನ ಸಂಚಿಕೆಯಲ್ಲಿ ಹೊಸ ಹೊಸ ರೆಸಿಪಿಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಯಾರಿಗಾದ್ರೂ ಬ್ರೈನ್ ಸ್ಟ್ರೋಕ್ ಆಗಿದ್ದನ್ನ ನಾನು ಇದುವರೆಗೂ ನೋಡೇ ಇರ್ಲಿಲ್ಲ. ಇದು ಪ್ಯಾರಾಲಿಸಿಸ್ ಅಟ್ಯಾಕ್ ತರನೇ ಇತ್ತು. ಅಪ್ಪನ ಮುಖ ಇದ್ದಕ್ಕಿದ್ದಂಗೆ ಸೊಟ್ಟಗಾಯಿತು. ನೋಡೋದಕ್ಕೆ ಭಯ ಆಯ್ತು.
1: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9768 ಅಥವಾ ಟೋಲ್ ಫ್ರೀ ಸಂಖ್ಯೆ 1800-30-90-309 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
2: ಕಾಲೇಜ್ ಲೈಬ್ರರಿ ಅಂದ್ರೆ ತುಂಬಾ ಹೊತ್ತು ಓಪನ್ ಇರಬೇಕು ಅಂತ ಗೊಣಗಬೇಡ್ರಿ. ವಿದ್ಯಾರ್ಥಿಗಳ ಅನುಕೂಲಕ್ಕೆಂದೇ ಬೆಳಿಗ್ಗೆ 5 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ ಲೈಬ್ರರಿ ಓಪನ್ ಇರುತ್ತೆ. ಜೊತೆಗೆ ಇಂಟರ್ನೆಟ್ ಸೌಲಭ್ಯ ಕೂಡ ಇದೆ.
3: ಶಿವಮೊಗ್ಗದಲ್ಲಿ ಪಿಯು ಸೇರುವವರ

0: ಕನಸಿನ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
1: ಪ್ರತಿ ವಿದ್ಯಾರ್ಥಿಗೆ ದೊರೆಯುತ್ತಿದೆ ಸಮರ್ಥ ಶಿಕ್ಷಣ. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.saipuc.org.in.
2: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ
3: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
4: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಸುತ್ತಮುತ್ತ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಕರ್ನಾಟಕ ತಾಂಡ ಅಭಿವೃದ್ಧಿ ನಿಗಮದ ಸಹಯೋಗದಲ್ಲಿ ಜಿಲ್ಲೆಯ ಬಣಜಾ ಸಮುದಾಯದವರಿಗೆ May 30 ನಗರದ ಬಣಜಾರ್ ಕನ್ವೆನ್ಷನ್ ಹಾಲ್ನಲ್ಲಿ ಕಾನೂನು ಸುರಕ್ಷತಾ ಕಾರ್ಯಕ್ರಮ ಹಾಗೂ ಆರೋಗ್ಯ ಉಚಿತ ತಪಾಸಣಾ ಶಿಬಿರ ನಡೆಸಲು ಜಿಲ್ಲಾಡಳಿತ ಸಿದ್ಧತೆ ಕೈಗೊಂಡಿದೆ ಎಂದು ಜಿಲ್ಲಾಧಿಕಾರಿಗಳಾದ ಪ್ರಭುಲಿಂಗ ಕವಳಿಕಟ್ಟಿ ಹೇಳಿದ್ದಾರೆ. ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಬಣಜಾರ್ ಸಮುದಾಯದವರಿಗೆ ಕಾನೂನು ಅರಿವು ಮತ್ತು ಆರೋಗ್ಯ ತಪಾಸಣೆ ಶಿಬಿರ ಆಯೋಜಿಸುವ ಬಗ್ಗೆ ಏರ್ಪಡಿಸಿದ ಪೂರ್ವ ಸಿದ್ಧತಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಶಿಬಿರವನ್ನ ಉಚಿತ ವ್ಯವಸ್ಥಿತವಾಗಿ ಆಯೋಜಿಸುವ ಜೊತೆಗೆ ಸರ್ಕಾರದ ವಿವಿಧ ಇಲಾಖೆಗಳು ನೀಡುವ ಸೌಲಭ್ಯಗಳ ಕುರಿತು ವಿಷಯ ತಜ್ಞರಿಂದ ಉಪನ್ಯಾಸ ಹಮ್ಮಿಕೊಳ್ಳಲಾಗುವುದು, ಯೋಜನೆಗಳ ಮಾಹಿತಿ ನೀಡುವ ಸ್ಟಾಲ್ಗಳು ಇರಲಿದೆ ಎಂದರು. ಕಂದಾಯ ಗ್ರಾಮಗಳ ನಿವಾಸಿಗಳಿಗೆ ಹಕ್ಕುಪತ್ರ, ವೃದ್ಧಾಪ್ಯ ವೇತನ, ವಿಶೇಷ ಚೇತನರಿಗೆ ಸೌಲಭ್ಯ, ಅರ್ಹರಿಗೆ ಜಾತಿ ಪ್ರಮಾಣ ಪತ್ರಗಳ ವಿತರಿಸಲಾಗುತ್ತದೆ. ತಾಂಡಗಳಲ್ಲಿ ಎದುರಿಸುತ್ತಿರುವ ಸಮಸ್ಯೆಗಳಿಗೂ ಪರಿಹಾರವನ್ನ ಅಧಿಕಾರಿಗಳ ಎದುರು ಇತ್ಯರ್ಥಗೊಳಿಸುವ ಉದ್ದೇಶವಿದೆ ಎಂದು ತಿಳಿಸಿದರು. ತಾಂಡ ಅಭಿವೃದ್ಧಿ ನಿಗಮದಿಂದ ಬಣಜಾರ್ ಸಮುದಾಯದ ಉಡುಗೆ ತೊಡುಗೆ, ಸಾಂಪ್ರದಾಯಿಕ ಶೈಲಿಯ ವಸ್ತ್ರಗಳು, ಉತ್ಪನ್ನಗಳ ಪ್ರದರ್ಶನ ಮತ್ತು ಮಾರಾಟ ಮಳಿಗೆಗಳ ತೆರೆಯಲು ಉದ್ದೇಶಿಸಲಾಗಿದೆ. ತಜ್ಞ ವೈದ್ಯರು ಆಗಮಿಸಿ ಆರೋಗ್ಯ ತಪಾಸಣೆ ನಡೆಸಲಿದ್ದಾರೆ. ಇಲಾಖಾವಾರು ಯೋಜನೆಗಳ ವಿಷಯ ನಿರ್ವಾಹಕರು ಉಪಸ್ಥಿತರಿದ್ದು ಮಾಹಿತಿ ನೀಡುವರು. ಶಿವಮೊಗ್ಗ, ಶಿಕಾರಿಪುರ ಮತ್ತು ಭದ್ರಾವತಿ ತಾಲೂಕುಗಳಿಂದ ಸಮುದಾಯವನ್ನ ಕರೆತರಲು ರಾಜ್ಯ ರಸ್ತೆ ಸಾರಿಗೆ ನಿಗಮದಿಂದ ಬಸ್ಸುಗಳನ್ನ ನಿಯೋಜಿಸಲು ಸಾರಿಗೆ ನಿಗಮದ ವ್ಯವಸ್ಥಾಪಕರಿಗೆ ಸೂಚಿಸಲಾಗುವುದು ಎಂದರು. ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾದ ಎಂಎಸ್ ಸಂತೋಷ್, ಎಡಿಸಿ ಅಭಿಷೇಕ್, ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳಾದ ಮಲ್ಲೇಶಪ್ಪ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಉಪಸ್ಥಿತರಿದ್ದರು. ಮುಂದಿನ ವಿವರ. ರಾಜ್ಯ ಸರ್ಕಾರಿ ನೌಕರರ ಸೌಹಾರ್ದ ಸರ್ಕಾರಿ ಸಂಘ ನಿಗಮ ಶಿವಮೊಗ್ಗ ವತಿಯಿಂದ 2026 ಸಾಲಿನಲ್ಲಿ ನಡೆದ SSLC 10th ತರಗತಿಯ CBSE ಮತ್ತು ICSE ದ್ವಿತೀಯ PUC ಪರೀಕ್ಷೆಯಲ್ಲಿ 90%ಕ್ಕೂ ಅಧಿಕ ಅಂಕ ಪಡೆದ ಸಹಕಾರಿಯ ಸದಸ್ಯರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರಕ್ಕಾಗಿ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿದೆ. ಆಸಕ್ತ ಅಭ್ಯರ್ಥಿಗಳು June 15 ಒಳಗೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸುವುದು. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ 7676245604 ಈ ನಂಬರ್ ಅನ್ನು ಸಂಪರ್ಕಿಸಬಹುದು. ಮುಂದಿನ ವಿವರ. ಜಿಲ್ಲಾ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಡಿ 2026-27 ಸಾಲಿಗೆ ಶಿವಮೊಗ್ಗ ನಗರದಲ್ಲಿ ಹೊಸದಾಗಿ ಅಲ್ಪಸಂಖ್ಯಾತರ ಮಹಿಳೆಯರ ಉನ್ನತ ಶಿಕ್ಷಣಕ್ಕೆ ಮಹಿಳಾ ಪದವಿ ಪೂರ್ವ ಕಾಲೇಜುಗಳನ್ನು ಆರಂಭಿಸಿದ್ದು, ಈ ಕಾಲೇಜುಗಳಿಗೆ ವಿಜ್ಞಾನ, ವಾಣಿಜ್ಯ ಹಾಗೂ ಕಲಾ ವಿಭಾಗಕ್ಕೆ ಅತಿಥಿ ಉಪನ್ಯಾಸಕರ ಹುದ್ದೆಗೆ ನೇಮಕಾತಿಗಾಗಿ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಆಸಕ್ತ ಅಭ್ಯರ್ಥಿಗಳು ಅರ್ಜಿಯನ್ನ ಜಿಲ್ಲಾ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ 1ನೇ ಮಹಡಿ ಸತ್ಯಶ್ರೀ ಆರ್ಕೇಡ್, 5ನೇ ಪ್ಯಾರಲಲ್ ರಸ್ತೆ, ದುರ್ಗಿಗುಡಿ, ಶಿವಮೊಗ್ಗ ಇಲ್ಲಿ ತಮ್ಮ ಎಲ್ಲ ದಾಖಲೆಗಳೊಂದಿಗೆ ಮೇ ಇಪ್ಪತ್ತೈದರ ಒಳಗಾಗಿ ಅರ್ಜಿಯನ್ನು ಸಲ್ಲಿಸುವಂತೆ ಇಲಾಖೆಯ ಜಿಲ್ಲಾಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಇದೇ ರೀತಿ ಇನ್ನಷ್ಟು ಸ್ಥಳೀಯ ಅಪ್ಡೇಟ್ಸ್ಗಳನ್ನು ಹೇಳ್ತೀನಿ. ಅದಕ್ಕೂ ಮೊದಲು ಒಂದು ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಸುತ್ತಮುತ್ತ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಸುತ್ತಮುತ್ತ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಕೂಡ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಭದ್ರಾಪುರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪರಿಸರ ಪ್ರೇಮ ತಂಡ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಪರಿಷತ್ತು ಹಾಗೂ ಕೂಡ್ಲಿ ಗ್ರಾಮ ಪಂಚಾಯಿತಿ ಸಹಯೋಗದಲ್ಲಿ ಶಾಲೆಗೆ ಬಣ್ಣ ಹಚ್ಚುವ ಕಾರ್ಯಕ್ರಮ, 1ನೇ ತರಗತಿ ಮಕ್ಕಳಿಗೆ ಶಾಲಾ ಬ್ಯಾಗ್ ಮತ್ತು ನೋಟ್ ಪುಸ್ತಕ ವಿತರಣೆ, ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನ ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನ ಉದ್ಘಾಟಿಸಿ ಮಾತನಾಡಿದ ಧಾರವಾಡ ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಮಲ್ಲಿಕಾರ್ಜುನ್ ಇವರು ಮಾತನಾಡುತ್ತಾ, ವಿದ್ಯಾರ್ಥಿಗಳು ತಮ್ಮ ಕಲಿಕೆಯಲ್ಲಿ ಆಸಕ್ತಿ ಮತ್ತು ಶ್ರದ್ಧೆಯನ್ನ ಬೆಳೆಸಿಕೊಂಡರೆ ಜೀವನದಲ್ಲಿ ಗುರಿ ತಲುಪುವುದು ನಿಶ್ಚಿತ ಎಂದು ತಿಳಿಸಿದರು. ವಿದ್ಯಾಭ್ಯಾಸವು ವ್ಯಕ್ತಿಯ ಬದುಕನ್ನ ರೂಪಿಸುವ ಶಕ್ತಿ ಹೊಂದಿದ್ದು, ನಿರಂತರ ಪರಿಶ್ರಮ ಮತ್ತು ಶಿಸ್ತಿನಿಂದ ವಿದ್ಯಾರ್ಥಿಗಳು ಉನ್ನತ ಸಾಧನೆ ಮಾಡಬಹುದೆಂದು ಕಿವಿಮಾತು ಹೇಳಿದರು. ಗ್ರಾಮೀಣ ಭಾಗದ ಮಕ್ಕಳಲ್ಲಿಯೂ ಅಪಾರ ಪ್ರತಿಭೆ ಅಡಗಿದ್ದು, ಸೂಕ್ತ ಮಾರ್ಗದರ್ಶನ ದೊರೆತರೆ ಅವರು ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಸಾಧನೆ ಮಾಡಬಹುದೆಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ಡಿ ಮಂಜುನಾಥ್ ಅವರು ಮಾತನಾಡುತ್ತಾ, ಶಿಕ್ಷಕರು ಕನ್ನಡ ಸಾಹಿತ್ಯದ ಅಧ್ಯಯನಕ್ಕೆ ಹೆಚ್ಚಿನ ಮಹತ್ವ ನೀಡಿ ಮಕ್ಕಳಿಗೆ ಭಾಷೆಯ ಸೊಗಡು, ಸಾಹಿತ್ಯದ ಸತ್ವ ಹಾಗೂ ಸಂಸ್ಕೃತಿಯ ಮೌಲ್ಯಗಳನ್ನು ತಿಳಿಸಬೇಕೆಂದರು. ಕನ್ನಡ ಭಾಷೆಯ ಮೇಲಿನ ಪ್ರೀತಿ ಮತ್ತು ಅಭಿಮಾನವನ್ನ ಮಕ್ಕಳಲ್ಲಿ ಬೆಳೆಸಿದಾಗ ಮಾತ್ರ ಭಾಷೆಯ ಉಳಿವು ಹಾಗೂ ಬೆಳವಣಿಗೆ ಸಾಧ್ಯವಾಗುತ್ತದೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಗ್ರಾಮದ ಶಿಲ್ಪಿಗಳು, ಜನಪದ ಕಲಾವಿದರು ಹಾಗೂ ಇದೇ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿ ವಿವಿಧ ಸರ್ಕಾರಿ ಹುದ್ದೆಗಳಿಗೆ ಆಯ್ಕೆಯಾದ ಹಳೆಯ ವಿದ್ಯಾರ್ಥಿಗಳನ್ನ ಸನ್ಮಾನಿಸಲಾಯಿತು. ಶಾಲೆಗೆ ಬಣ್ಣ ಹಚ್ಚುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಇದೇ ಸಂದರ್ಭದಲ್ಲಿ ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷರಾದ ಬಿಎಸ್ ಹರೀಶ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಸಭೆಯಲ್ಲಿ ಲಕ್ಷ್ಮಮ್ಮ, ಸತೀಶ್, ತಿಪ್ಪೇಸ್ವಾಮಿ, ರಮೇಶ್ ಕರಿಯಪ್ಪ, ಪಿಡಿಒ ಶ್ರೀನಿವಾಸ್ ಹನುಮಂತಪ್ಪ, ಶಾಲೆಯ ಮುಖ್ಯ ಶಿಕ್ಷಕರಾದ ರಮೇಶ್ ಮುಂತಾದವರು ಉಪಸ್ಥಿತರಿದ್ದರು. ಮುಂದಿನ ವಿವರ. ಶಿವಮೊಗ್ಗದ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಅಧೀನದಲ್ಲಿರುವ 2026-27 ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ 2 ವರ್ಷಗಳ ಕನ್ನಡ ಮಾಧ್ಯಮದಲ್ಲಿ ಡಿಪ್ಲೊಮೋ ಕೃಷಿ ಕೋರ್ಸ್ಗೆ ಆಸಕ್ತ ವಿದ್ಯಾರ್ಥಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗದಲ್ಲಿ ಕೃಷಿ ಡಿಪ್ಲೊಮೊ ಕೋರ್ಸ್ ಪ್ರವೇಶ ಕೋರುವ ಅಭ್ಯರ್ಥಿಗಳು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಕನ್ನಡ ಪಠ್ಯದಲ್ಲಿ ಭಾಷೆಯಾಗಿ ಅಭ್ಯಸಿಸಿ ಕನಿಷ್ಠ 45 ಅಂಕಗಳೊಂದಿಗೆ ಹಾಗೂ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅಭ್ಯರ್ಥಿಗಳು ಕನಿಷ್ಠ 40 ಅಂಕಗಳೊಂದಿಗೆ ಉತ್ತೀರ್ಣರಾಗಿರಬೇಕು. ಅಭ್ಯರ್ಥಿಗಳು 12/6/2026 ಅಭ್ಯರ್ಥಿಗಳ ವಯಸ್ಸು 16 ವರ್ಷಗಳನ್ನ ಮೀರಿರಬಾರದು. ರೈತರ ಹಾಗೂ ಕೃಷಿ ಕಾರ್ಮಿಕರ ಮಕ್ಕಳಿಗೆ 50%ಸೀಟುಗಳನ್ನ ಡಿಪ್ಲೊಮೋ ಪ್ರವೇಶದಲ್ಲಿ ಮೀಸಲಿಡಲಾಗಿದೆ. ಆಸಕ್ತರು ಭರ್ತಿ ಮಾಡಿದ ಅರ್ಜಿಯನ್ನ ಸಾಮಾನ್ಯ ವರ್ಗದವರಿಗೆ 500 ರು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ವರ್ಗದವರಿಗೆ 250 ರುಗಳ ಡಿಡಿಯನ್ನ ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲಿ ತೆಗೆದು ಅಗತ್ಯ ದಾಖಲೆಗಳೊಂದಿಗೆ ಕುಲಸಚಿವರು ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ ಇರುವಕ್ಕಿ ಇಲ್ಲಿ ಜೂನ್ 12 ಒಳಗೆ ಖುದ್ದಾಗಿ ಸಲ್ಲಿಸುವ ಅಥವಾ ಅಂಚೆಯ ಮೂಲಕ ಕಳಿಸಬಹುದು. ಸರ್ಕಾರದ ಆದೇಶಗಳ ಅನ್ವಯ ಸೀಟುಗಳನ್ನ ಭರ್ತಿ ಮಾಡಲಾಗುವುದು. ಅರ್ಹ ಅಭ್ಯರ್ಥಿಗಳನ್ನ ಮೆರಿಟ್ ಆಧಾರದ ಮೇಲೆ ರೋಸ್ಟರ್ ಪದ್ಧತಿಯನ್ನ ಅಳವಡಿಸಿ ಪ್ರವೇಶ ಮತ್ತು ಆಯ್ಕೆ ಮಾಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯದ ವೆಬ್ಸೈಟ್ ಅನ್ನ ಸಂಪರ್ಕಿಸಬಹುದು. ಇದೇ ರೀತಿ ಇನ್ನಷ್ಟು ಸ್ಥಳೀಯ ಅಪ್ಡೇಟ್ಗಳನ್ನ ಹೇಳ್ತೀನಿ. ಅದಕ್ಕೂ ಮೊದಲು ಒಂದು ಹಾಡ್ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಸುತ್ತಮುತ್ತ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಸುತ್ತಮುತ್ತ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ವ್ಯಕ್ತಿ ಆರೋಗ್ಯವಾಗಿದ್ದಾರೆ ಎಂದರೆ ಕೇವಲ ಹೊರ ನೋಟಕ್ಕೆ ಕಾಣುವ ರೀತಿಯಲ್ಲಿ ಇರುವುದೇ ಆರೋಗ್ಯವಲ್ಲ. ಎಲ್ಲ ಆಯಾಮಗಳಲ್ಲೂ ಆರೋಗ್ಯವಾಗಿದ್ದರೆ ಮಾತ್ರ ಆರೋಗ್ಯವಂತ ಮನುಷ್ಯ ಎನ್ನಬಹುದು ಎಂದು ಶಿವಮೊಗ್ಗ ಪಾಸಿಟಿವ್ ಮೈಂಡ್ ಆಸ್ಪತ್ರೆಯ ಮುಖ್ಯ ಆಡಳಿತಾಧಿಕಾರಿಗಳು ಹಾಗೂ ಮನಃಶಾಸ್ತ್ರಜ್ಞರಾದ ಡಾಕ್ಟರ್ VH ಐಶ್ವರ್ಯ ಅಭಿಪ್ರಾಯ ವ್ಯಕ್ತಪಡಿಸಿದರು. ಭೂಮಿಕಾ ವೇದಿಕೆ ವತಿಯಿಂದ ಹಳೆ ನಗರದ ಶ್ರೀ ರಾಮೇಶ್ವರ ದೇವಸ್ಥಾನ ಹಿಂಭಾಗದ ಶ್ರೀ ಗಾಯತ್ರಿ ಧರ್ಮಶಾಲೆಯಲ್ಲಿ ಏರ್ಪಡಿಸಿದ್ದ ಆರೋಗ್ಯ ಭೂಮಿಕಾ ಕಾರ್ಯಕ್ರಮದಲ್ಲಿ ಮಾನಸಿಕ ಹಾಗೂ ಸಾಮಾಜಿಕ ಆರೋಗ್ಯ ಕುರಿತು ಮಾತನಾಡಿದ ಅವರು, ಇಂದಿನ ದಿನಗಳಲ್ಲಿ ಬಹಳಷ್ಟು ನಕಾರಾತ್ಮಕ ಚಿಂತನೆಗಳನ್ನು ಮಾಡುತ್ತಿದ್ದೇವೆ. ಅದು ನಮ್ಮ ಏಳಿಗೆಗೆ ಬಹುದೊಡ್ಡ ತೊಂದರೆ ಆಗಿದೆ. ಇಂತಹ ಮನೋಭಾವವನ್ನು ಮೊದಲು ತೊಡೆದು ಹಾಕಿದಾಗ ಜೀವನದಲ್ಲಿ ಉತ್ತಮ ಸಾಧನೆ ಮಾಡಲು ಸಾಧ್ಯವಾಗುತ್ತದೆ ಎಂದು ತಿಳಿಸಿದರು. ಜೊತೆಗೆ ಜನರು ದೈಹಿಕ ಕಾಯಿಲೆಯಿಂದ ನರಳುವುದರ ಜೊತೆಗೆ ಮಾನಸಿಕ ಕಾಯಿಲೆಯಿಂದಲೂ ನರಳುತ್ತಿದ್ದಾರೆ. ಅಂಥವರಿಗೆ ವೈದ್ಯರ ಬಳಿ ಸರಿಯಾದ ಚಿಕಿತ್ಸೆ ಕೊಡಿಸಿ ಅವರ ಮಾನಸಿಕ ತೊಂದರೆ ಸರಿಪಡಿಸಬಹುದು ಎಂದರು. ಭೂಮಿಕಾ ವೇದಿಕೆ ಅಧ್ಯಕ್ಷರಾದ ಡಾಕ್ಟರ್ ಕೃಷ್ಣ ಎಸ್ ಭಟ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ವೀಣಾ ಭಟ್, ವೇದಿಕೆ ಕಾರ್ಯದರ್ಶಿ ಅಪರಂಜಿ ಶಿವರಾಜ್ ಮುಂತಾದವರು ಉಪಸ್ಥಿತರಿದ್ದರು.
3: ಮುಂದಿನ ವಿವರ. ನಗರದ ಕೋಟೆಯಲ್ಲಿರುವ ಗಂಗೋತ್ರಿ ಪದವಿ ಪೂರ್ವ ಕಾಲೇಜಿನ ವತಿಯಿಂದ ವೈದ್ಯಕೀಯ ಹಾಗೂ ಎಂಜಿನಿಯರಿಂಗ್ ಪ್ರವೇಶ ಪಡೆಯುವ ಆಕಾಂಕ್ಷಿ ವಿದ್ಯಾರ್ಥಿಗಳಿಗೆ ಜುಲೈ ಮೊದಲನೇ ವಾರದಲ್ಲಿ ತರಬೇತಿ ಕಾರ್ಯಕ್ರಮ ಆರಂಭಿಸಲಾಗುತ್ತಿದೆ. ಈ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿಯನ್ನ ನೀಡಿದ ಗಂಗೋತ್ರಿ ಎಜುಕೇಶನ್ ಟ್ರಸ್ಟ್ನ ಅಧ್ಯಕ್ಷರಾದ HS ಸುಂದರೇಶ್ ಮಾತನಾಡುತ್ತಾ, ನೀಟ್ ಪ್ರವೇಶ ಪರೀಕ್ಷೆಯನ್ನ ಬರೆಯುವ ವಿದ್ಯಾರ್ಥಿಗಳಿಗೆ ಜುಲೈ ಮೊದಲ ವಾರದಿಂದ 10 ತಿಂಗಳ ಕಾಲ ತರಬೇತಿಯನ್ನ ಕಾಲೇಜಿನ IIT ಹಾಗೂ ಹಿರಿಯ ಉಪನ್ಯಾಸಕರು ನೀಡಲಿದ್ದು, ಇದು ಫಲಿತಾಂಶ ಆಧಾರಿತ ತರಬೇತಿಯನ್ನ ಒಳಗೊಂಡಿರುತ್ತದೆ ಎಂದರು. ಯಾರು ಈಗಾಗಲೇ ನೀಟ್ ಪ್ರವೇಶ ಪರೀಕ್ಷೆಗೆ ಹಾಜರಾಗಿ ಉತ್ತಮ ಅಂಕ ಪಡೆಯಲು ಸಾಧ್ಯವಾಗಿಲ್ಲವೋ ಅಂತಹ ವಿದ್ಯಾರ್ಥಿಗಳಿಗೆ ಪ್ರವೇಶವನ್ನ ನೀಡಲಾಗುತ್ತದೆ. ಪ್ರತಿ ತಿಂಗಳ ಫಲಿತಾಂಶ ಆಧಾರದಲ್ಲಿ ವಿದ್ಯಾರ್ಥಿಗಳಿಗೆ ತರಬೇತಿ ಮಟ್ಟವನ್ನ ಇನ್ನಷ್ಟು ಪರಿಣಾಮಕಾರಿಯಾಗಿ ಮಾಡಲು ಕಾರ್ಯಯೋಜನೆಯನ್ನ ಹಮ್ಮಿಕೊಳ್ಳಲಾಗಿದೆ ಎಂದರು. 10 ತಿಂಗಳ ಅವಧಿಯ ತರಬೇತಿಯಲ್ಲಿ ಪ್ರಥಮ PUC ಮತ್ತು ದ್ವಿತೀಯ PUC ಪಠ್ಯದ ಸಂಪೂರ್ಣ ಸಿದ್ಧತೆಯ ಬಗ್ಗೆ ಮನವರಿಕೆ ಮಾಡಲಾಗುವುದು ಹಾಗೂ ಪರೀಕ್ಷೆಯ ದೃಷ್ಟಿಯಲ್ಲಿ ಹೇಗೆ ಸಿದ್ಧರಾಗಬೇಕು ಎಂಬುದನ್ನು ತಿಳಿಸಲಾಗುತ್ತದೆ. ಪ್ರತಿ ವಾರದ ಪರೀಕ್ಷೆಗಳು, ತಿಂಗಳ ಪರೀಕ್ಷೆ ಮತ್ತು ಅಂತಿಮ ದಿನಗಳಲ್ಲಿ ವಿದ್ಯಾರ್ಥಿಗಳ ಕಾರ್ಯಕ್ಷಮತೆಯ ಪರೀಕ್ಷೆ ನೀಡಲು ನೀಟ್ ಮಾದರಿ ಪರೀಕ್ಷೆಯನ್ನ ನಡೆಸಲಾಗುತ್ತಿದೆ. ಈ ಎಲ್ಲ ಪಠ್ಯದ ಹಾಗೂ ಪರೀಕ್ಷೆಗಳ ಜವಾಬ್ದಾರಿಯನ್ನ ನಮ್ಮ ಕಾಲೇಜಿನ ಹಿರಿಯ ಉಪನ್ಯಾಸಕರೇ ನಿರ್ವಹಿಸಲಿದ್ದಾರೆ ಎಂದರು. ಡಿಸೆಂಬರ್ ಹಾಗೂ ಜನವರಿಯಲ್ಲಿ ನಡೆಯಲಿರುವ JEE ಮುಖ್ಯ ಪರೀಕ್ಷೆಗೂ 6 ತರಬೇತಿಯನ್ನ ಏರ್ಪಡಿಸಲಾಗಿದ್ದು, ಅತ್ಯಂತ ಕಠಿಣವಾಗಿರುವ ಈ ಪರೀಕ್ಷೆಯನ್ನ ಎದುರಿಸಲು ಬೇಕಾದ ಸಿದ್ಧತೆಯನ್ನ ವಿದ್ಯಾರ್ಥಿಗಳಿಗೆ ಮನವರಿಕೆ ಮಾಡುವ ಹಾಗೂ ಅತ್ಯಂತ ಕಠಿಣವಾದ ಪರೀಕ್ಷೆಯನ್ನ ಹೇಗೆ ಎದುರಿಸಬೇಕು ಎಂಬ ಮನೋಸ್ಥೈರ್ಯವನ್ನ ಬೆಳೆಸಲಾಗುತ್ತದೆ ಎಂದು ತಿಳಿಸಿದರು. ಈ ಎರಡು ಪರೀಕ್ಷೆಗಳಿಗೆ ಪ್ರತ್ಯೇಕ ತರಬೇತಿಯನ್ನ ನೀಡಲಾಗುತ್ತಿದೆ. NIT ಪಡೆಯಲು ಬಯಸುವ ವಿದ್ಯಾರ್ಥಿಗಳಿಗೆ ಈಗಾಗಲೇ ಪರೀಕ್ಷೆ ತೆಗೆದುಕೊಂಡು ಜುಲೈ ಮೊದಲನೇ ವಾರದಿಂದಲೇ ಈ ಎರಡು ಪರೀಕ್ಷೆಯ ಪ್ರವೇಶ ಪರೀಕ್ಷೆಯ ತರಬೇತಿ ಆರಂಭವಾಗಲಿದ್ದು, ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ವ್ಯವಸ್ಥೆ ಇರುತ್ತದೆ ಎಂದು ತಿಳಿಸಿದರು. ಇಲ್ಲಿಗೆ ಇವತ್ತಿನ ಸುತ್ತಮುತ್ತ ಕಾರ್ಯಕ್ರಮ ಮುಕ್ತಾಯವಾಯಿತು. ನಂತರದಲ್ಲಿ ಎಂದಿನಂತೆ ರೇಡಿಯೋ ಕಾರ್ಯಕ್ರಮಗಳು ಮುಂದುವರಿಯುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
5: ಹೂನೆ, ರೆಡಿ ಆಗ್ತಾ ಇದೆ.
4: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
6: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
7: ಯಾರೂ ಮಧ್ಯವರ್ತಿಗಳಿಲ್ಲದೇ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತ್ಯಾಕೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
8: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
9: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
8: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
10: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
8: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
10: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
8: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
11: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240442, ಮೊಬೈಲ್ ಸಂಖ್ಯೆ 9535191545.
7: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
12: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ?
7: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
12: ಹಾಗಾದ್ರೆ ನಮ್ಮ ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
7: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
12: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
7: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
12: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864778. ಸಂಖ್ಯೆ ಮತ್ತೊಮ್ಮೆ 9449846798.
7: 22 ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
11: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕಲಿಕಾ ಸಮಯ. ಇದು ರೇಡಿಯೋ ಶಿವಮೊಗ್ಗ ರೂಪಿಸಿದ ವಿಶೇಷ ಕಾರ್ಯಕ್ರಮವಾಗಿದೆ. ಮಕ್ಕಳು ಹಾಗೂ ಹಿರಿಯರಿಗೆ ಬೇಕಾದ ಅನೇಕ ಮಾಹಿತಿಗಳನ್ನು ನೀಡುವ ಪ್ರಯತ್ನ ಮಾಡಲಾಗುತ್ತಿದೆ. ಈಗ ಕೇಳಿ ಕಲಿಕಾ ಸಮಯದ ವಿಶೇಷ ಪ್ರಸಾರವನ್ನು.
13: ಈಗ ನೀವು ಕೇಳಲಿದ್ದೀರಿ ಜಾಣಸುದ್ದಿ. ಇದು ಹಿರಿಯ ವಿಜ್ಞಾನಿ ವಾಗ್ಮಿ, ವಿವಿಧ ಪ್ರಶಸ್ತಿ ಪುರಸ್ಕೃತ ವಿಜ್ಞಾನ ಲೇಖಕ ಶ್ರೀಯುತ ಕೊಳ್ಳೇಗಾಲ ಶರ್ಮಾ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆಯ ಆಯ್ದ ಭಾಗವಾಗಿದೆ.
14: ನಮಸ್ಕಾರ, ಇದು ಜಾಣಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ಪ್ರತಿ ವಾರ ಹೊಸ ಜ್ಞಾನ.
15: ಕೇಳು ಕೇಳು ಕೇಳು ಜಾಣ ಜಾಣ ಸುದ್ದಿಯಾಗಿ.

0: ಇಂದಿನ ಜಾಣಸುದ್ದಿಯಲ್ಲಿ ನೀವು ಕೇಳಲಿದ್ದೀರಿ, ಬೇಕೆ ಎಂದರೆ ಎಷ್ಟು ಬೇಕೆ? ನೀರೊಳಗಿದ್ದು ಬೆವರದ ಸೆನ್ಸಾರು ಹಾಗೂ ವಾರದ ವಿಜ್ಞಾನಿ ಪೇರಿ ವರ್ನಿಯರ್. ಸಹಿಸಲಾರದ ಬೇಕೆ ಎಂದರೆ ಎಷ್ಟು? ಮುಂದಿನ 3 ದಿನಗಳ ಕಾಲ ಕರ್ನಾಟಕದ ಹಲವಾರು ನಗರಗಳಲ್ಲಿ ಉಷ್ಣತೆ ಹೆಚ್ಚು ಇರುತ್ತದೆ. ಬೆಂಗಳೂರಿನಲ್ಲಿ ಸುಮಾರು 35 ಡಿಗ್ರಿ ಸೆಂಟಿಗ್ರೇಡ್ ಇರಬಹುದು ಅಂತ ಹವಾಮಾನ ಇಲಾಖೆ ಮೊನ್ನೆ ಸೂಚನೆ ಕೊಟ್ಟಿತ್ತು. ಅದನ್ನ ಕೇಳಿದ ನನ್ನ ಗೆಳೆಯರೊಬ್ಬರು ಈ ಸೆಕೆಯನ್ನೇ ತಡೆಯಕ್ಕಾಗುವುದಿಲ್ಲ ಅಂತ ಗೊಣಗುತ್ತಿದ್ದರು. ನಿಜ, ಹವಾಮಾನ ಬದಲಾವಣೆ ಅಥವಾ ಭೂಮಿ ಬಿಸಿ ಏರುತ್ತಿರುವ ಕಾರಣದಿಂದಾಗಿ ಸಾಮಾನ್ಯವಾಗಿ ತಣ್ಣಗೆ ಏರುತ್ತಿದ್ದ ಬೆಂಗಳೂರಿನಂತಹ ಪ್ರದೇಶಗಳು ಕೂಡ ರಾಜಸ್ಥಾನದ ಮರುಭೂಮಿಯಂತೆ ಸುಡಲು ಆರಂಭಿಸಿವೆ. ಗುಡ್ಡ ಗುಡ್ಡಗಳೇ ಕುಸಿದು ಹೋಗುವಷ್ಟು ಬಿರುಮಳೆ ಬಂದು ನಿಂತ ಮೇಲೂ ಕೂಡ ಈ ಬೆಂಗಳೂರು ಇನ್ನೂ ತಣ್ಣಗೆ ಆಗಿಲ್ಲ. ವಿಚಿತ್ರ ಎಂದರೆ ಇತ್ತೀಚಿನ ಕೆಲವು ಸಂಶೋಧನೆಗಳು ಹೀಗೆ ಬೇಗೆ ಹೆಚ್ಚಿದರೆ ಆಗುವ ಸಂಕಟ ಬೆಂಗಳೂರಿನಂತಹ ಪಟ್ಟಣಗಳ ವಾಸಿಗಳಿಗೆ ಹೆಚ್ಚು ಅಂತ ಸೂಚಿಸಿವೆ. ಬೇಗೆ ಎಂದರೆ ಕೇವಲ ಹವಾಮಾನ ವಿಜ್ಞಾನಿಗಳು ಹೇಳುವ ಉಷ್ಣತೆಯಷ್ಟೇ ಅಲ್ಲ. ಹವಾಮಾನ ವಿಜ್ಞಾನಿಗಳ ಪ್ರಕಾರ ಪ್ರಪಂಚದ ಉಷ್ಣತೆ ಕಳೆದ 2 ಶತಮಾನಗಳಲ್ಲಿ ಹೆಚ್ಚಾಗುತ್ತಲೇ ಇದೆ. ಇದರಿಂದಾಗಿ ಮಳೆ, ಬೇಸಿಗೆ ಮೊದಲಾದ ಋತುಗಳಲ್ಲಿ ಕೂಡ ಬದಲಾವಣೆ ಆಗುತ್ತಿದೆ. ಬೇಸಿಗೆ ಕಡು ಬೇಸಿಗೆ ಆಗುತ್ತಿದೆಯಂತೆ, ಮಳೆ ಅಕಾಲಿಕವೂ ಆಗುತ್ತಿದೆ. ಉದಾಹರಣೆಗೆ ಕಳೆದ ವರ್ಷ ಜುಲೈ 27ರಂದು ಪ್ರಪಂಚದಲ್ಲಿಯೇ ಅತಿ ಬೇಗೆಯ ದಿನ ಎಂದು ದಾಖಲಾಗಿತ್ತು. ಈ ದಾಖಲೆ ಈ ವರ್ಷವೇ ಬದಲಾಗಿದೆ. ಈ ವರ್ಷ ಜುಲೈ 2ನೇ ವಾರ ಪ್ರಪಂಚದಲ್ಲಿ ಈ ಹಿಂದೆ ಎಂದೂ ಇಲ್ಲದಷ್ಟು ಬಿಸಿಯಾಗಿತ್ತು ಎಂದು ಹವಾಮಾನ ವರದಿಗಳು ತಿಳಿಸಿವೆ. ರಾಜಸ್ಥಾನದಲ್ಲಿ ಕೆಲವು ಕಡೆಯಲ್ಲಿ ಇದು 50 ಡಿಗ್ರಿ ಸೆಲ್ಸಿಯಸ್ನಷ್ಟು ಮುಟ್ಟಿತ್ತು. ಇದಕ್ಕೆ ಹೋಲಿಸಿದರೆ ಬೆಂಗಳೂರಿನ ಉಷ್ಣತೆ ಈ ವಾರ ಕೇವಲ 35 ಡಿಗ್ರಿ ಸೆಲ್ಸಿಯಸ್ನಷ್ಟು ಇದೆ ಅಷ್ಟೇ. ಆದರೆ ಬೆಂಗಳೂರಿಗರಿಗೆ ಇದನ್ನೇ ತಡೆಯುವುದು ಕಷ್ಟ ಎನಿಸುತ್ತಿದೆಯಂತೆ. ಹಾಗಿದ್ದರೆ ಸಾಧಾರಣ ಮನುಷ್ಯರು ತಾಳಿಕೊಳ್ಳಬಹುದಾದ ಬೇಗೆ ಎಷ್ಟು? ಬೆಂಗಳೂರಿನ ಬೇಗೆ ಅಪಾಯಕಾರಿಯೋ ಮರುಭೂಮಿಯದ್ದೋ? ಈ ಪ್ರಶ್ನೆಗೆ ಉತ್ತರ ಹುಡುಕುವ ನಿಟ್ಟಿನಲ್ಲಿ ಹಲವು ಸಂಶೋಧನೆಗಳು ನಡೆದಿವೆ. ಬೇಗೆಯಿಂದ ನಮ್ಮ ದೇಹ ಬೇಗನೆ ಬಳಲುತ್ತದೆ ಎನ್ನುವುದಕ್ಕೆ ಪುರಾವೆಯನ್ನು ಬೇಕಿಲ್ಲ. ಆದರೆ ಎಷ್ಟರವರೆಗೆ ಬೇಗೆಯನ್ನ ನಮ್ಮ ದೇಹ ತಡೆದುಕೊಳ್ಳಬಹುದು, ಎಷ್ಟು ಉಷ್ಣತೆ ಹೆಚ್ಚಿದ್ದರೆ ಸಾವು ಉಂಟಾಗಬಹುದು, ಈ ಪ್ರಶ್ನೆಗಳಿಗೆ ನಿಖರ ಉತ್ತರಗಳು ಇಲ್ಲ. ಅತಿಯಾದ ಉಷ್ಣತೆಯ ಪರಿಣಾಮಗಳು 1-2 ಅಲ್ಲ. ಸ್ವಲ್ಪ ಬೇಗೆ ಆದಾಗ ದೇಹ ಬೆವರಿ ನೀರು ಕಳೆದುಕೊಳ್ಳುತ್ತದೆ, ದಾಹ ಉಂಟಾಗುತ್ತದೆ. ಇನ್ನೂ ಹೆಚ್ಚು ನೀರು ಕಳೆದುಕೊಂಡಾಗ ದೇಹದ ಉಷ್ಣತೆ ಹೆಚ್ಚುತ್ತದೆ, ರಕ್ತದೊತ್ತಡವೂ ಹೆಚ್ಚುತ್ತದೆ. ತಣ್ಣಗಿನ ಜಾಗಕ್ಕೆ ಬಂದು ನೀರು ಕುಡಿದು ಸುಧಾರಿಸಿಕೊಳ್ಳಬೇಕು ಅನಿಸುತ್ತದೆ. ಇದು ಸಾಧ್ಯವಾಗದೆ ಹೋದಾಗ ಸುಸ್ತು ಇನ್ನೂ ಹೆಚ್ಚಾಗುತ್ತದೆ. ಇನ್ನೂ ಹಾಗೆಯೇ ಮುಂದುವರೆದರೆ ತಲೆನೋವು, ವಾಂತಿ ಕಾಣಿಸುತ್ತದೆ. ಮತ್ತು ಮುಂದುವರೆದರೆ ಮಿದುಳಿಗೆ ಆಮ್ಲಜನಕದ ಸರಬರಾಜು ಕಡಿಮೆಯಾಗಿ ಮಂಪರು ಬಡಿದು ವ್ಯಕ್ತಿ ಮೂರ್ಛೆ ಹೋಗಬಹುದು. ಮತ್ತೂ ಬೇಗೆಯಲ್ಲಿಯೇ ಉಳಿದರೆ ಹೃದಯಾಘಾತವೂ ಮರಣವೂ ಸಂಭವಿಸಬಹುದು. ಇದನ್ನೇ ಹೀಟ್ ಸ್ಟ್ರೋಕ್ ಎಂದು ವೈದ್ಯರು ವಿವರಿಸುತ್ತಾರೆ. ಬಿಸಿಲಿನಲ್ಲಿ ಕೆಲಸ ಮಾಡುವವರೆಲ್ಲರೂ ಎದುರಿಸುವ ಅಪಾಯ ಇದು. ಕಳೆದ ವರ್ಷದ ಬೇಸಿಗೆಯಲ್ಲಿ ಮೆಕ್ಸಿಕೋದ ನಗರವೊಂದರಲ್ಲಿ ಬೇಗೆ ಮಿತಿಮೀರಿದ ಕಾರಣವಾಗಿ 147 ಜನ ಹೀಗೆ ಸತ್ತಿದ್ದರು. ನಮ್ಮಲ್ಲಿಯೂ ರಾಜಸ್ಥಾನ ಹಾಗೂ ಇನ್ನೂ ಹಲವು ಪ್ರದೇಶಗಳಲ್ಲಿ ಈ ರೀತಿಯಲ್ಲಿ ಬೇಸಿಗೆಯಲ್ಲಿ ಆಗಕ್ಕೆ ಹಲವು ಮರಣಗಳು ಸಂಭವಿಸುವುದನ್ನು ನಾವು ಕೇಳಿದ್ದೇವೆ. ಇದು ಇದಕ್ಕಿದ್ದ ಹಾಗೆ ಬೇಗೆ ಹೆಚ್ಚಾದಾಗ ಆಗುವ ಅಪಾಯ. ಬೇಗೆ ಹೆಚ್ಚಿರುವ ಕಡೆಯಲ್ಲಿಯೇ ದೀರ್ಘಕಾಲ ಕೆಲಸ ಮಾಡುವವರ ಪಾಡೇನು? ಉದಾಹರಣೆಗೆ ಕಟ್ಟಡ ನಿರ್ಮಾಣದಲ್ಲಿ ತೊಡಗಿಕೊಳ್ಳುವಂತಹ ಗಾರೆ ಕೆಲಸಗಾರರು ದಿನದ ಬಹುತೇಕ ಸಮಯವನ್ನ ಬಿಸಿಲಿನಲ್ಲಿಯೇ ಕಳೆಯಬೇಕಷ್ಟೇ. ರೈತರು ಅಷ್ಟೇ. ಇಂತಹವರ ಪಾಡೇನು? ಒಂದು ಅಧ್ಯಯನದ ಪ್ರಕಾರ ಭಾರತದಲ್ಲಿ ಕಟ್ಟಡ ಕಾಮಗಾರಿಯಲ್ಲಿ ತೊಡಗಿರುವ ಕೂಲಿ ಆಳುಗಳಲ್ಲಿ ಮೂತ್ರಪಿಂಡದ ಕಾಯಿಲೆ ಉಳಿದವರಿಗಿಂತಲೂ 1.5% ಹೆಚ್ಚಂತೆ. ಇದಕ್ಕೆ ಕಾರಣ ಬೇಗೆಯ ಪರಿಣಾಮ. ಬಹಳ ಹೊತ್ತು ನೀರು ಕುಡಿಯದೆ ಕೆಲಸ ಮಾಡುವುದರಿಂದ ಮೂತ್ರಪಿಂಡಗಳ ಮೇಲೆ ಒತ್ತಡ ಹೆಚ್ಚಾಗಿ ಈ ಪರಿಣಾಮಗಳು ಉಂಟಾಗುತ್ತಿರಬೇಕು ಎಂಬುದು ವೈದ್ಯರ ಊಹೆ. ಸಾಮಾನ್ಯ ಮನುಷ್ಯನೊಬ್ಬ ಅತಿ ಹೆಚ್ಚು ಎಂದರೆ 35 ಡಿಗ್ರಿ ಸೆಲ್ಸಿಯಸ್ ಉಷ್ಣತೆಯನ್ನು ತಾಳಿಕೊಳ್ಳಬಹುದಂತೆ. ಈ 35 ಡಿಗ್ರಿ ಉಷ್ಣತೆಯನ್ನು ವೆಟ್ ಬಲ್ಬ್ ಉಷ್ಣತೆ ಎನ್ನುತ್ತಾರೆ. ಅಂದರೆ ಅಷ್ಟು ಉಷ್ಣತೆಯಲ್ಲಿ ಗಾಳಿಯಲ್ಲಿ ಪಸೆಯೂ ಕೂಡ ಅತಿ ಹೆಚ್ಚಾಗಿರುತ್ತದೆ. ಕರಾವಳಿಯಲ್ಲಿ ಈ ರೀತಿಯ ತೇವವಿರುವ ಬೇಗೆಯನ್ನ ನಾವು ಗಮನಿಸಬಹುದು. ವೆಟ್ ಬಲ್ಬ್ ಉಷ್ಣತೆ ಇಷ್ಟಿರುವ ಕಡೆಯಲ್ಲಿ 6 ಗಂಟೆಗಳವರೆಗೆ ಮನುಷ್ಯ ಇರಬಹುದು ಎನ್ನುವ ಅಂದಾಜಿತ್ತು. ಗಾಳಿಯಲ್ಲಿ ತೇವಾಂಶ ಹೆಚ್ಚಿದ್ದಷ್ಟೂ ಉಷ್ಣತೆಯ ಪರಿಣಾಮ ಗಂಭೀರವಾಗುತ್ತದೆ ಎನ್ನುತ್ತವೆ ಇತ್ತೀಚಿನ ಸಂಶೋಧನೆಗಳು. ಅಂದರೆ 35 ಡಿಗ್ರಿಗಿಂತಲೂ ಕಡಿಮೆ ಉಷ್ಣತೆಯಲ್ಲಿಯೇ ಮರುಭೂಮಿಯ 50 ಡಿಗ್ರಿಗಳಷ್ಟು ಪರಿಣಾಮ ಕರಾವಳಿಯಲ್ಲಿ ಇಲ್ಲವೇ ಮಳೆ ಬಂದ ನಂತರದ ದಿನಗಳಲ್ಲಿ ಬೆಂಗಳೂರಿನಲ್ಲಿಯೂ ಕೂಡ ಸಂಭವಿಸಬಹುದು. ಪ್ರಪಂಚದಲ್ಲಿ ಒಟ್ಟು 200 ಕೋಟಿ ಜನರು ಇಂತಹ ಬೇಗೆಯ ಸಂಕಟವನ್ನು ಎದುರಿಸಲಿದ್ದಾರೆ ಎನ್ನುತ್ತದೆ ವಿಶ್ವಸಂಸ್ಥೆಯ ಒಂದು ವರದಿ. ಇದು ಪ್ರಪಂಚದ ಒಟ್ಟಾರೆ ಕಾರ್ಮಿಕರ 1/4 ಭಾಗದಷ್ಟು ಜನಸಂಖ್ಯೆ. ಇವರಲ್ಲಿ ಎಲ್ಲರೂ ಬಿಸಿಲಿನಲ್ಲಿಯೇ ದುಡಿಯುವವರಲ್ಲ ಅನ್ನುವುದನ್ನು ನಾವು ಗಮನಿಸಬೇಕು. ನೆರಳಿನಲ್ಲಿ ಅಂದರೆ ಕಾರ್ಖಾನೆಗಳಲ್ಲಿ ದುಡಿಯುವವರಿಗೂ ಈ ಸಂಕಟ ಬರಬಹುದು, ಇನ್ನೂ ಕಡಿಮೆ ಉಷ್ಣತೆಯಲ್ಲಿಯೇ ಬರಬಹುದು ಎಂದು ಇಂತಹ ಅಧ್ಯಯನಗಳಿಗೆಂದೇ 3 ವರ್ಷಗಳ ಹಿಂದೆ ಆಸ್ಟ್ರೇಲಿಯಾ ವಿಶ್ವವಿದ್ಯಾನಿಲಯದ ಓಲಿ ಜೆ ಎನ್ನುವ ವಿಜ್ಞಾನಿ ವಿಶೇಷವಾದೊಂದು ಪ್ರಯೋಗಾಲಯವನ್ನು ಸ್ಥಾಪಿಸಿದ್ದರು. ಈ ಪ್ರಯೋಗಾಲಯದಲ್ಲಿ ವಿವಿಧ ತೇವಾಂಶ, ಉಷ್ಣತೆ, ಗಾಳಿ ಮೊದಲಾದ ಸ್ಥಿತಿಗಳನ್ನು ಕೃತಕವಾಗಿ ಸೃಷ್ಟಿಸಿ ವಿವಿಧ ಪರಿಸ್ಥಿತಿಗಳಲ್ಲಿ ಮನುಷ್ಯರ ಮೇಲೆ ಏನೇನು ಬದಲಾವಣೆಗಳಾಗುತ್ತವೆ ಎನ್ನುವುದನ್ನು ಅಧ್ಯಯನ ಮಾಡಲಾಗುತ್ತಿದೆ. ಈ ಪ್ರಯೋಗಾಲಯದೊಳಗೆ 5 ಡಿಗ್ರಿ ಸೆಲ್ಸಿಯಸ್ನಿಂದ 55 ಡಿಗ್ರಿ ಸೆಲ್ಸಿಯಸ್ನವರೆಗೆ ಉಷ್ಣತೆಯನ್ನು 1.5 ಡಿಗ್ರಿ ಹೆಚ್ಚಿಸುತ್ತಾ ಬದಲಿಸಬಹುದಂತೆ. ಒಳಗಿರುವ ಇನ್ಫ್ರಾರೆಡ್ ದೀಪಗಳು ಧ್ರುವ ಪ್ರದೇಶದಲ್ಲಿರುವ ತಣ್ಣನೆಯ ಸೂರ್ಯನಂತೆ ಅಥವಾ ಸಹಾರಾ ಮರುಭೂಮಿಯಲ್ಲಿರುವ ಪ್ರಖರ ಬಿಸಿಲು ಇರುವಂತಹ ವಾತಾವರಣವನ್ನು ಸೃಷ್ಟಿಸುತ್ತವೆ. ತೇವಾಂಶವನ್ನು ಕರಾವಳಿಯಲ್ಲಿ ಇರುವಂತೆ 95% ಇಲ್ಲವೇ ಮರುಭೂಮಿಯಲ್ಲಿ ಇರುವಂತೆ 5-10% ಮಾಡಬಹುದು. ಗಾಳಿಯನ್ನು ಕೂಡ ವಿವಿಧ ವೇಗಗಳಲ್ಲಿ ಹಾಯಿಸಬಹುದು. ಹೀಗೆ ಪ್ರಪಂಚದ ಯಾವುದೇ ಮೂಲೆಯ ವಾಯುಗುಣವನ್ನು ಹೆಚ್ಚು ಕಡಿಮೆ ಅದೇ ರೀತಿಯಲ್ಲಿ ಈ ಬೇಗೆಯ ಕೋಣೆಯೊಳಗೆ ಅಣಕವಾಡಬಹುದು. ಈ ಬೇಗೆಯ ಕೋಣೆಯೊಳಗೆ 16 ದಿನಗಳು ವಾಸವಿರುವಂತೆ ವ್ಯವಸ್ಥೆ ಮಾಡಿದ್ದಾರೆ. ಅಲ್ಲಿಯೇ ಊಟ, ನಿದ್ರೆ ಮೊದಲಾದ ನಿತ್ಯ ಕ್ರಮಗಳಿಗೆ ಅನುಕೂಲಗಳಿವೆ. ಹೀಗೆ ಪ್ರಪಂಚದ ಯಾವುದೇ ಮೂಲೆಯ ವಾತಾವರಣವನ್ನು ಸೃಷ್ಟಿಸಿ ಅದರಲ್ಲಿ ಬದುಕಿದರೆ ದೇಹದ ಮೇಲಾಗುವ ಪರಿಣಾಮಗಳನ್ನ ಇಲ್ಲಿ ಅಧ್ಯಯನ ಮಾಡುತ್ತಾರೆ. ಇದಕ್ಕಾಗಿ ಒಳಗಿರುವ ವ್ಯಕ್ತಿಗಳ ದೇಹಕ್ಕೆ ಸೆನ್ಸಾರ್ಗಳನ್ನು ಅಳವಡಿಸಿ ದೇಹದ ಉಷ್ಣತೆ, ನೀರಿನ ಅಂಶ, ಉಸಿರಾಟ, ಹೃದಯದ ಬಡಿತ, ECG ಮೊದಲಾದವನ್ನು ಅಳೆಯುತ್ತಾರೆ. ನಿದ್ರೆ ಮಾಡುವಾಗಲೂ ಅಷ್ಟೇ ಅಥವಾ ವ್ಯಾಯಾಮ ಮಾಡುವಾಗಲೂ ಈ ಅಳತೆಗಳು ಮಾಡುತ್ತಾರೆ. ಹೀಗೆ ಬದಲಾಗುವ ಉಷ್ಣತೆಯಿಂದಾಗಿ ದೇಹದಲ್ಲಿ ನಿತ್ಯಕರ್ಮ ಮಾಡುವಾಗ ಏನೇನಾಗುತ್ತದೆ ಎಂದು ತಿಳಿಯಬಹುದು. ವೆಟ್ ಬಲ್ಬ್ ಉಷ್ಣತೆ 35 ಡಿಗ್ರಿ ಸೆಲ್ಸಿಯಸ್ ಇದ್ದಾಗ ಸಾವುಂಟಾಗುತ್ತದೆ ಎಂಬುದು ಅಂದಾಜಿನ ವಿಷಯವಾಗಿತ್ತು. ಆದರೆ ಬೇಗೆಯ ಕೋಣೆಯಲ್ಲಿ ನೇರವಾಗಿ ವ್ಯಕ್ತಿಗಳ ದೇಹದ ಬದಲಾವಣೆಗಳನ್ನು ಅಧ್ಯಯನ ಮಾಡಿದ ಜೆ ಇದು ಸ್ವಲ್ಪ ಹೆಚ್ಚಿನದೇ ಅಂದಾಜು ಎನ್ನುತ್ತಾರೆ. ವೆಟ್ ಬಲ್ಬ್ ಉಷ್ಣತೆ 31 ಡಿಗ್ರಿ ಇದ್ದಾಗಲೇ ಅದನ್ನು ಬಹುತೇಕ ಮನುಷ್ಯರು ತಾಳಿಕೊಳ್ಳಲು ಆಗುವುದಿಲ್ಲ ಎನ್ನುವುದು ಇವರ ಲೆಕ್ಕ. ಅದುವೂ ಸದೃಢರಾದ ಆರೋಗ್ಯವಂತ ಯುವಕರು ಸ್ವಲ್ಪ ಇದನ್ನು ಸಹಿಸಿಕೊಳ್ಳಬಲ್ಲರಂತೆ. ಆದರೆ ವಯಸ್ಸಾದವರು ಹಾಗೂ ಮಕ್ಕಳು ಇಷ್ಟನ್ನೂ ಸಹಿಸಿಕೊಳ್ಳಲು ಆಗುವುದಿಲ್ಲ. ಯುವಕರು ವೆಟ್ ಬಲ್ಬ್ ಉಷ್ಣತೆ 27-34 ಸಹಿಸಿಕೊಳ್ಳಬಲ್ಲರು. ಆದರೆ ವಯಸ್ಸಾದವರಿಗೆ 24-30 ಉಷ್ಣತೆಯೇ ಅಪಾಯವನ್ನು ತಂದೊಡ್ಡಬಲ್ಲದು ಎಂದು ಇವರು ತಮ್ಮ ಪ್ರಯೋಗಗಳ ಮೂಲಕ ಗಣಿಸಿದ್ದಾರೆ. ಇದರ ಜೊತೆಗೆ ಹೃದಯದ ತೊಂದರೆ ಅಥವಾ ಇನ್ಯಾವುದೇ ದೈಹಿಕ ತೊಂದರೆಗಳಿರುವಂತಹ ರೋಗಿಗಳಲ್ಲಿ ಈ ಅಪಾಯ ಇನ್ನೂ ಹೆಚ್ಚು. ಇದಕ್ಕೆ ಕಾರಣ ನಮ್ಮ ಉಡುಗೆ ತೊಡುಗೆ ನಡವಳಿಕೆಗಳು ಇರಬಹುದು ಎನ್ನುವುದು ಒಂದು ಅಂದಾಜು. ಇದರಿಂದ ಅಪಾಯವಾಗದಂತೆ ತಡೆಯುವುದು ಹೇಗೆ ಎಂದು ಕೂಡ ಇಲ್ಲಿ ಅಧ್ಯಯನಗಳು ನಡೆದಿವೆ. ಬೇಗೆಯಲ್ಲಿ ದೇಹಕ್ಕೆ ಯಾವುದು ಹಿತ ಈ ಮೂರರೊಳಗೆ, ತಣ್ಣನೆಯ ನೀರೋ, ತಂಪು ಗಾಳಿಯೋ, ತೊಡುವ ಬಟ್ಟೆಯೋ ಎಂದು ಈ ಅಧ್ಯಯನಗಳು ಕೇಳಿವೆ. ಉತ್ತರಗಳು ಸ್ವಲ್ಪ ಮಟ್ಟಿಗೆ ಸಿಕ್ಕಿವೆ ಎನ್ನಬಹುದು. ಉದಾಹರಣೆಗೆ ಬೇಸಿಗೆಯಲ್ಲಿ ತೆಳುವಾದ ಬಿಳಿ ಮಸ್ಲಿನ್ ಬಟ್ಟೆ ಹೊದ್ದರೆ ಹಿತವೆನ್ನಿಸುತ್ತದೆ ಎನ್ನುವ ನಂಬಿಕೆ ಇದೆ. ಆದರೆ ಇದು ಸರಿಯಲ್ಲವಂತೆ. ಈ ಬಟ್ಟೆ ಕೂಡ ದೇಹದ ಉಷ್ಣತೆಯನ್ನು ಹೆಚ್ಚಿಸಬಹುದು. ಅದೇ ಬಟ್ಟೆ ಒದ್ದೆಯಾಗಿದ್ದರೆ ಬೇಗೆಯಿಂದ ಕಾಪಾಡಬಲ್ಲದು ಎನ್ನುತ್ತಾರೆ ಜೆ. ಮನೆಯೊಳಗಿನ ಫ್ಯಾನು ಅಷ್ಟೊಂದು ಆರಾಮ ನೀಡಲಾರದು, ಅದರ ಬದಲಿಗೆ ತಣ್ಣೀರಿನಿಂದ ಮೈಕೈ ತೊಳೆಯುವುದು, ಈಜುವುದು ಅಥವಾ ಸ್ನಾನ ದೇಹವನ್ನು ಬೇಗನೆ ತಣಿಸುತ್ತದೆಯಂತೆ. ಅಷ್ಟೇ ಅಲ್ಲ, ಬೇಗೆಯ ಸಮಯದಲ್ಲಿ ನಾವು ಕೆಲಸ ಮಾಡುವ ಸಂದರ್ಭಗಳನ್ನು ಇವರು ಗಮನಿಸಿದ್ದಾರೆ. ಉದಾಹರಣೆಗೆ ಬಾಂಗ್ಲಾದೇಶದಲ್ಲಿ ಬಟ್ಟೆ ಹೊಲೆಯುವ ಕಾರ್ಖಾನೆ ಗಾರ್ಮೆಂಟ್ ಫ್ಯಾಕ್ಟರಿಗಳಲ್ಲಿ ಕೆಲಸ ಮಾಡುವವರ ಅಂತೆಯೇ ದಿರಿಸನ್ನು ಧರಿಸಿ ಅಲ್ಲಿ ಇರುವಂತಹ ವಾತಾವರಣವನ್ನೇ ಈ ಕೋಣೆಯೊಳಗೆ ಸೃಷ್ಟಿಸಿ ಎಷ್ಟು ಗಂಟೆಗಳ ಕಾಲ ಅಲ್ಲಿ ಕೆಲಸ ಮಾಡಬಹುದು ಎಂದು ಗಮನಿಸಿದ್ದಾರೆ. ಅಲ್ಲಿ ಸಾಧಾರಣವಾಗಿ ನೀರ್ಗಳೆಯುವುದಕ್ಕಿಂತ ಹೆಚ್ಚು ನೀರು ದೇಹದಿಂದ ಹೊರಗೆ ಹೋಗುತ್ತದೆ ಎನ್ನುವುದನ್ನು ಇವರು ಗಮನಿಸಿದ್ದಾರೆ. ಅಂದರೆ ತೇವಾಂಶ ಹೆಚ್ಚಿರುವಂತಹ ಕಡೆಯಲ್ಲಿ, ಗಾಳಿ ಚೆನ್ನಾಗಿ ಓಡಾಡದ ಕಡೆಯಲ್ಲಿ, ಒತ್ತೊತ್ತಾಗಿ ಜನಗಳು ಇರುವಂತಹ ಕಡೆಯಲ್ಲಿ ಕೆಲಸ ಮಾಡುವಾಗ ಬೇಗೆಯ ಉಷ್ಣತೆ ಕಡಿಮೆ ಇದ್ದರೂ ಕೂಡ ಸಂಕಟ ಹೆಚ್ಚು ಎನ್ನುವುದು ಇವರ ಅಭಿಪ್ರಾಯ. ಹಾಗಿದ್ದರೆ ಬೇಗೆ ಹೆಚ್ಚಾದಾಗ ಏನು ಮಾಡೋಣ? ಕುಡಿಯುವ ನೀರಿಗೇ ತತ್ವಾರ ಇರುವಂತಹ ಬೆಂಗಳೂರಿನಲ್ಲಿ ಈಜು, ಸ್ನಾನಕ್ಕೆ ನೀರು ವೆಚ್ಚ ಮಾಡೋಣವೇ? ಅಥವಾ ಅದಕ್ಕಿಂತಲೂ ದುಪ್ಪಟ್ಟು ಬಿಲ್ ಕಟ್ಟಿ ಎಸಿಯನ್ನೇ ಹಾಕಿಸೋಣವೇ? ಗೊತ್ತಿಲ್ಲ. ಬೇಗೆಯಲ್ಲಿಯೂ ತಣ್ಣಗೆ ಇಡೋ ಬಟ್ಟೆಗಳನ್ನು ಕೂಡ ವಿಜ್ಞಾನಿಗಳು ತಯಾರಿಸಲು ಅನುವಾಗಿದ್ದಾರಂತೆ. ಆ ಬಗ್ಗೆ ಮುಂದಿನ ಸುದ್ದಿಯಲ್ಲಿದೆ, ಕೇಳೋಣ.
1: ನೀರೊಳಗಿದ್ದು ಬೆವರದ ಸೆನ್ಸಾರು, ಹಿಂಡಿ ಹಿಪ್ಪೆ ಮಾಡಿದರು, ನೀರಲ್ಲಿ ಮುಳುಗಿಸಿ ಒದ್ದೆ ಮಾಡಿದರು, ಉಪ್ಪು ಎಣ್ಣೆಯ ಬೆವರಿನಲ್ಲೇ ಮುಳುಗಿದ್ದರೂ ತಪ್ಪದೇ ಕೆಲಸ ಮಾಡುವ ಎಲೆಕ್ಟ್ರಾನಿಕ್ ಸರ್ಕ್ಯೂಟು ಕಂಡಿದ್ದೀರಾ? ಇಲ್ಲವೇ ಹಾಗಿದ್ದರೆ ಕೇಳಿ. PNAAS ಪತ್ರಿಕೆ ಈಗೊಂದು ಸೆನ್ಸಾರು ತಯಾರಾಗಿದೆ ಎಂದು ತಿಳಿಸಿದೆ. ಇದು ಬೆವರಿಗೂ ಬೆದರದ ವಿದ್ಯುತ್ ಸರ್ಕ್ಯೂಟ್ ಅಷ್ಟೇ ಅಲ್ಲ, ಕೂಲ್ ಕೂಲ್ ಬಟ್ಟೆಯೂ ಆಗಬಹುದಂತೆ. ಇದನ್ನು ತೊಟ್ಟವರು ಕೈ ಸನ್ನೆಯಿಂದಲೇ ರೋಬೋಟ್ಗಳನ್ನು ಆಡಿಸುವುದಲ್ಲದೆ ಉರಿ ಬಿಸಿಲಿನಲ್ಲಿಯೂ ತಣ್ಣಗೆ ಇರುವಂತೆ ಮಾಡುವ ಬಟ್ಟೆಯಂತೆ. ಹೀಗೆ ತಣಿಸುವ ಬಟ್ಟೆ, ಸಂವೇದನೆಗಳನ್ನು ಗ್ರಹಿಸುವ ಸೆನ್ಸಾರು, ಬೀಸಾಡಿದರೆ ಕೊಳೆತು ಮಾಯವಾಗುವ ಸರ್ಕ್ಯೂಟು ಹಾಗೂ ಎಷ್ಟೇ ತೊಳೆದರೂ ಉಜ್ಜುಜ್ಜಿ ಒಗೆದರೂ ನಾಶವಾಗದ ಎಲೆಕ್ಟ್ರಾನಿಕ್ ಸಾಧನವೊಂದನ್ನು ಅಮೆರಿಕೆಯ ಮಿಸ್ಸೌರಿ ವಿಶ್ವವಿದ್ಯಾನಿಲಯದ ಗ್ವಾಲಿಂಗ್ ಹುವಾನ್ ಮತ್ತು ಜೇಂಗ್ ಯಾನ್ ಹಾಗೂ ಸಂಗಡಿಗರು ತಯಾರಿಸಿದ್ದಾರೆ. ವಾಸ್ತವವಾಗಿ ಇದೊಂದು ಬಟ್ಟೆ, ಆದರೆ ಪಾಲಿಮರ್ ನಾರಿನದು. ಹತ್ತಿಯ ಎಳೆಯನ್ನು ನುಲಿದು ಹೆಣೆದು ಬಟ್ಟೆಯಾಗಿಸುವಂತೆ ಪಾಲಿಮರ್ ಅನ್ನು ಮಾಡಲಾಗುವುದಿಲ್ಲವಷ್ಟೇ. ಹೀಗಾಗಿ ಬೇರೊಂದು ರೀತಿಯಲ್ಲಿ ಇವರು ಈ ಬಟ್ಟೆಯನ್ನು ತಯಾರಿಸಿದ್ದಾರೆ. ಹಲವು ಪದರಗಳಷ್ಟು ದಪ್ಪವಿರುವ ಈ ಬಟ್ಟೆ ಹತ್ತಿಯ ಬಟ್ಟೆಯಂತೆ ರಂಧ್ರಮಯ, ಆದರೆ ಈ ರಂಧ್ರಗಳಲ್ಲಿ ಎರಡು ಬಗೆಗಳಿವೆ. ಬಹಳ ಸೂಕ್ಷ್ಮವಾದ ನ್ಯಾನೋ ಗಾತ್ರದ ಕಣಗಳು ಹಾಗೂ ಅದಕ್ಕಿಂತಲೂ 100 ಪಟ್ಟು ಅಗಲವಾದ ಮೈಕ್ರೋ ರಂಧ್ರಗಳು, ಇವೆರಡು ಕೂಡಿ ಈ ಬಟ್ಟೆಯನ್ನು ವಿಶೇಷ ಆಗಿಸಿವೆ ಎನ್ನುತ್ತಾರೆ ಹುವನ್ ಯಾನ್. ಈ ಬಟ್ಟೆಯನ್ನು ರೂಪಿಸಲು ಇವರಿಗೆ ಪ್ರೇರಣೆಯಾಗಿದ್ದು ಇದೀಗ ಶೀಘ್ರವಾಗಿ ಬೆಳೆಯುತ್ತಿರುವ ಧರಿಸುವ ಎಲೆಕ್ಟ್ರಾನಿಕ್ಸ್ಗಳ ಕೊರತೆಗಳು. ರೋಬೋಗಳನ್ನು ಗೊಂಬೆ ಆಟದಂತೆ ಆಡವಾಡಿಸುವ ಕೈಗವಸುಗಳು ಇವೆ ಅಷ್ಟೇ. ಹಾಗೆಯೇ ಹಚ್ಚೆಗಳಂತೆ ಮೈಮೇಲೆ ಧರಿಸಿದರೆ ಹೃದಯದ ಆರೋಗ್ಯದ ಮೇಲೆ ಸದಾ ಕಣ್ಗಾವಲಿಡುವ ಸರ್ಕ್ಯೂಟ್ಗಳೂ ಇವೆ. ಬೆವರನ್ನು ವಿಶ್ಲೇಷಿಸಿ ಅದರಲ್ಲಿರುವ ಸೂಕ್ಷ್ಮ ರಾಸಾಯನಿಕಗಳನ್ನು ಗಮನಿಸಿ ಆರೋಗ್ಯದ ಸ್ಥಿತಿಗತಿಗಳನ್ನು ಸೂಚಿಸುವ ಸೆನ್ಸಾರುಗಳು ತಯಾರಾಗುತ್ತಿವೆ. ಇವೆಲ್ಲ ಧಾರಕ ಎಲೆಕ್ಟ್ರಾನಿಕ್ಸ್ಗಳು. ಅಂದರೆ ಮೈಮೇಲೆಯೇ ನಾವು ಹೊತ್ತೊಯ್ಯಬಹುದಾದ, ಹೊರೆಯಾಗದ, ಚರ್ಮದಂತೆ ಮೈಗೆ ಅಂಟಿಕೂರುವ ಅಥವಾ ಬಟ್ಟೆಯಂತೆ ತೊಡಬಹುದಾದ ಸಣ್ಣ ಎಲೆಕ್ಟ್ರಾನಿಕ್ ಸರ್ಕ್ಯೂಟು ಸಾಧನಗಳು. ಧಾರಕ ಎಲೆಕ್ಟ್ರಾನಿಕ್ಸ್ಗೆ ಬಳಸುವ ವಸ್ತುಗಳಲ್ಲಿ ಬಹುತೇಕ ಒಂದು ಲೋಹದಂತೆ ಗಡಸು ಅಥವಾ ಮೃದುವಾಗಿದ್ದರೂ ಪ್ಲಾಸ್ಟಿಕ್ನಂತೆ ರಂಧ್ರಗಳೇ ಇಲ್ಲದ ಹೊದಿಕೆಗಳು. ಮೊದಲನೆಯದು ಚರ್ಮದಂತೆ ಮಡಚಿಕೊಳ್ಳಲಿಕ್ಕಿಲ್ಲ, ಮಡಚುತ್ತಲೇ ಇರುವ ಮಂಡಿ ಮೊಳಕೈಗಳ ಬಳಿ ಹಾಕಿಕೊಂಡರೆ ಹಿಡಿದು ಬಾಗಿಸಿದರೆ ಮುರಿಯುವ ಬಿಸ್ಕತ್ತಿನಂತೆ ಮುರಿಯಬಹುದು. ಇಲ್ಲವೇ ಬಾಗಿದರೂ ಅದರೊಳಗಿರುವ ಸರ್ಕ್ಯೂಟಿನ ತಂತಿಗಳು ಬಿಟ್ಟುಕೊಳ್ಳಬಹುದು ಅಥವಾ ತಂತಿಗಳು ಒಡೆದು ಶಾರ್ಟ್ ಸರ್ಕ್ಯೂಟು ಆಗಬಹುದು. ಇವೆಲ್ಲ ಸಾಲದು ಎನ್ನುವ ಹಾಗೆ ಈ ಸರ್ಕ್ಯೂಟುಗಳನ್ನು ಹೊಲಿದಿರುವ ಬಟ್ಟೆ ನಿರಂದ್ರೀಯವಾಗಿರುವುದರಿಂದ ಅಡಿಯಲ್ಲಿರುವ ಚರ್ಮ ಬೆವೆತ್ತು ಹಿಂಸೆಯನ್ನು ಅನುಭವಿಸಬಹುದು. ಇವೆಲ್ಲ ಸಮಸ್ಯೆಗಳಿಗೂ ಒಂದೇ ಮಂತ್ರದ ಪರಿಹಾರ ನಾವು ತಯಾರಿಸಿರುವ ಬಟ್ಟೆ ಎನ್ನುತ್ತಾರೆ ಹುವನ್ ಯಾನ್. ಸಾಮಾನ್ಯವಾಗಿ ವೇರಬಲ್ ಎಲೆಕ್ಟ್ರಾನಿಕ್ಸ್ ಅಥವಾ ಧಾರಕ ಎಲೆಕ್ಟ್ರಾನಿಕ್ಸ್ಗಳ ತಯಾರಿಕೆಗೆ ತೆಳುವಾದ ಸಿಲಿಕಾನ್ ಪೊರೆ ಇಲ್ಲವೇ ಅಕ್ರಿಲಮೈಡು ರಾಸಾಯನಿಕದ ಪಾಲಿಮರ್ ಅನ್ನು ಬಳಸುತ್ತಾರೆ. ಅದರ ಬದಲಿಗೆ ಹುವನ್ ಯಾನ್ ತಂಡ ಮೂರು ಬಗೆಯ ರಾಸಾಯನಿಕಗಳನ್ನು ಪಾಲಿಮಾರು ತಯಾರಿಕೆಯಲ್ಲಿ ಬಳಸಿದೆ. ಮೊದಲಿಗೆ ಸ್ಟೈರಿನಿನ ಪಾಲಿಮರ್ ಅನ್ನು ತಯಾರಿಸಿ ಅದು ಮುಗಿಯುತ್ತಿದ್ದಂತೆಯೇ ಇಥಲೀನು ಬ್ಯೂಟಲೀನು ಜೋಡಿ ಅಣುಗಳ ಪಾಲಿಮರ್ ಅನ್ನು ರೂಪಿಸಿ ಇದರ ಮೇಲೆ ಮರಳಿ ಸ್ಟೈರಿನಿನ ಪಾಲಿಮರ್ ಅನ್ನು ರೂಪಿಸಿದ್ದಾರೆ. ಹೀಗೆ ಮರು ಹಂತದಲ್ಲಿ ತಯಾರಾದ ಸ್ಟೈರೀನು ಇಥಲೀನು ಬ್ಯೂಟಲೀನು ಸ್ಟೈರೀನು ಪಾಲಿಮರು ಸ್ಪಂಜಿನಂತೆ ರಂಧ್ರಮಯವಾಗಿ ರೂಪುಗೊಳ್ಳುತ್ತದೆ. ಇದರಲ್ಲಿ ಹೊರಭಾಗದಲ್ಲಿರುವ ಸ್ಟೈರೀನಿನಲ್ಲಿರುವ ರಂಧ್ರಗಳು ತುಸು ದೊಡ್ಡದಾಗಿಯೂ ಒಳಭಾಗದಲ್ಲಿರುವ ಇಥಲೀನು ಬ್ಯೂಟಲೀನಿನ ಪದರದಲ್ಲಿನ ರಂಧ್ರಗಳು ತುಸು ಸಣ್ಣದಾಗಿಯೂ ಇವೆ. ಸಣ್ಣ ರಂಧ್ರಗಳು ಸರಾಸರಿ 0.6 micrometer ಇದ್ದು ದೊಡ್ಡವು ಇದರ 5 times ಅಂದರೆ 2.5 micron ಅಗಲವಾಗಿದ್ದವು ಎಂದು ಹುವನ್ ಯಾನ್ ಸೂಕ್ಷ್ಮ ದರ್ಶಕದ ಅಡಿಯಲ್ಲಿ ಕಂಡಿದ್ದಾರೆ. ಈ ರಂಧ್ರ ವೈವಿಧ್ಯದಿಂದಾಗಿ ಹಾಳೆಯ ಗುಣವು ವಿಶಿಷ್ಟವಾಗಿದೆ. ಇದು ತನ್ನ ಮೇಲೆ ಬಿದ್ದ ಬಿಸಿಲನ್ನು ಬೇರೆ ಬಟ್ಟೆಗಳು ಮಾಡುವಂತೆ ಹೀರಿಕೊಳ್ಳುವುದಿಲ್ಲ, ಬದಲಿಗೆ ಇದರಲ್ಲಿರುವ ರಂಧ್ರಗಳು ಅದನ್ನು ಚದುರಿಸಿ ಬಿಡುತ್ತವೆ. ಹೆಚ್ಚು ಕಡಿಮೆ ಎಲ್ಲಾ ಶಾಖವು ಹೀಗೆ ಪ್ರತಿಫಲನವಾಗಿ ಬಿಡುತ್ತದೆ. ಹೀಗೆ ಈ ಬಟ್ಟೆ ಬಿಸಿಲ ಬೇಗೆಯಲ್ಲಿಯೂ ತಣ್ಣಗೆ ಉಳಿಯುತ್ತದೆ. ಹಾಗಿದ್ದರೆ ಒಳಗಿನ ಶಾಖವು ಹೊರಹೋಗದ ಹಾಗೆ ತಡೆಗಟ್ಟಿ ಮೈ ಬಿಸಿಯೇರಿಸುತ್ತಿರಬೇಕಲ್ಲವೇ ಎಂದೀರಾ? ಹಾಗೂ ಇಲ್ಲ. ಒಳಬದಿಗೆ ಇರುವ ರಂಧ್ರಗಳ ಗಾತ್ರ ಹೇಗಿದೆ ಎಂದರೆ ಅಲ್ಲಿ ಶಾಖ ಚದುರುವುದೂ ಇಲ್ಲ, ಪ್ರತಿಫಲಿಸುವುದೂ ಇಲ್ಲ. ಬದಲಿಗೆ ಮೈ ಶಾಖವನ್ನು ಹೊರಹೋಗಲು ಹಾದಿಯಾಗುತ್ತವೆ. ಹೀಗೆ ಈ ಬಟ್ಟೆ ಬಿರುಬೇಸಿಗೆಯಲ್ಲಿಯೂ ತಣ್ಣಗೆ ಇರುತ್ತದೆ. ಹುವನ್ ಯಾನ್ ತಂಡ ಈ ಬಟ್ಟೆಯ ಮೇಲೆ ಸ್ಪ್ರೇ ಪೇಂಟಿಂಗ್ ವಿಧಾನದಿಂದ ಅಂದರೆ ಬಣ್ಣವನ್ನು ಸಿಂಪಡಿಸಿದಂತೆ ನಿರ್ದಿಷ್ಟ ವಿನ್ಯಾಸದಲ್ಲಿ ಬೆಳ್ಳಿಯ ನ್ಯಾನೋಕಣಗಳನ್ನು ಸಿಂಪಡಿಸಿ ಸರ್ಕ್ಯೂಟ್ ಅನ್ನು ತಯಾರಿಸಿದ್ದಾರೆ. ಈ ಸರ್ಕ್ಯೂಟ್ನಲ್ಲಿ ವಿದ್ಯುತ್ ಹರಿಯಬಲ್ಲದು. ಸರ್ಕ್ಯೂಟ್ ಇರುವ ಬಟ್ಟೆ ದೇಹದ ಚರ್ಮಕ್ಕೆ ಭದ್ರವಾಗಿ ಅಂಟಿಕೊಳ್ಳುತ್ತದೆ. ಹೀಗಾಗಿ ಚರ್ಮದಲ್ಲಾಗುವ ವಿದ್ಯುತ್ತಿನ ಬದಲಾವಣೆಗಳಿಗೂ ಅದು ಸ್ಪಂದಿಸಬಲ್ಲದು. ಸ್ನಾಯುಗಳು ಕುಗ್ಗಿದಾಗ ಹಿಗ್ಗಿದಾಗ ಹುಟ್ಟುವ ವಿದ್ಯುತ್ ಸಂಕೇತಗಳನ್ನು ಅದು ಗ್ರಹಿಸಬಲ್ಲದು. ಈ ಸೆನ್ಸಾರ್ ಅನ್ನು 50-60 times ನೀರಿನಲ್ಲಿ ತೊಳೆದು ಪರೀಕ್ಷಿಸಿದ್ದಲ್ಲದೆ ಅದನ್ನು ಧರಿಸಿದ ವ್ಯಕ್ತಿಯನ್ನು ನೀರಿನಲ್ಲಿ 1/2 hour ಮುಳುಗಿಸಿಯೂ ಪರೀಕ್ಷಿಸಲಾಗಿದೆ. ಇಷ್ಟೆಲ್ಲ ಕೋಟಲೆಯ ನಂತರವೂ ಆ ಸೆನ್ಸಾರು ಮೊದಲಿನಂತೆಯೇ ಕೆಲಸ ಮಾಡಿತ್ತಂತೆ. ಹಾಗೆಯೇ ಬೆಳ್ಳಿಯ ನ್ಯಾನೋತಂತಿಯನ್ನು ಸೆಟೆದಿಟ್ಟ ಬಟ್ಟೆಯ ಮೇಲೆ ಹಚ್ಚುವುದರಿಂದ ಆ ನಂತರ ಅದನ್ನು ಧರಿಸಿ ಎಷ್ಟು ಬಾರಿ ಕೈ ಮಡಚಿ ಚಾಚಿದರೂ ಸರ್ಕ್ಯೂಟ್ಗೆ ಏನೋ ಆಗುವುದಿಲ್ಲವೆಂದು ಇವರ ಪರೀಕ್ಷೆಗಳು ನಿರೂಪಿಸಿವೆ. ಇಷ್ಟೆಲ್ಲ ತಯಾರಿ ಆದ ಮೇಲೆ ಪರೀಕ್ಷೆ ಬೇಡವೇ? ಅದಕ್ಕೆ ಈ ಸೆನ್ಸಾರುಗಳನ್ನು ವ್ಯಕ್ತಿಯೊಬ್ಬನ ಮುಂಗೈ ಮೇಲೆ ಹಚ್ಚಿದ್ದಾರೆ. ಕೈ ಬೆರಳುಗಳನ್ನು ಆಡಿಸುವ ಸ್ನಾಯುಗಳಿಗೆ ಜೋಡಿಸಿದ್ದಾರೆ. ಅಲ್ಲಿ ಹುಟ್ಟುವ ವಿದ್ಯುತ್ ಸಂಕೇತಗಳನ್ನು ಮುದ್ರಿಸಿ ಇಟ್ಟುಕೊಂಡಿದ್ದಾರೆ. ತದನಂತರ ಇದೇ ಬಟ್ಟೆಯಿಂದ ಹೊಲಿದ ಗೌಸೊಂದನ್ನು ವಿದ್ಯುತ್ ಸಂಕೇತಗಳನ್ನು ತಾಕಿದಾಗ ಮಡಚಿಕೊಳ್ಳುವ ಮೃದು ರೋಬೋಟ್ ಕೈಗೆ ಓದಿಸಿದ್ದಾರೆ. ಗೌಸಿಗೆ ರೆಕಾರ್ಡು ಮಾಡಿದ ಸಂಕೇತಗಳನ್ನು ಹರಿಸಿದ್ದಾರೆ. ಈ ನಿರ್ಜೀವ ಕೈ ಮಾನವನ ಕೈಯಂತೆ ನಿರ್ದಿಷ್ಟ ಸಂಕೇತಗಳಿಗೆ ಸ್ಪಂದಿಸಿದೆ. ಅಂದರೆ ಬರೇ ಹೆಬ್ಬೆರಳನ್ನು ಮಡಚಿದಾಗ ಹುಟ್ಟಿದ ಸಂಕೇತ ಹರಿಸಿದಾಗ ಹೆಬ್ಬೆರಳನ್ನಷ್ಟೇ ಮಡಚಿದೆ. ಎಲ್ಲಾ ಬೆರಳುಗಳನ್ನು ಮಡಚಿದಾಗ ಹುಟ್ಟಿದ ಸಂಕೇತ ಹರಿದಾಗ ಮುಷ್ಟಿಯನ್ನು ಬಿಗಿ ಹಿಡಿದಿದೆ. ಹೀಗೆ ಈ ಬಟ್ಟೆಯನ್ನು ಸೆನ್ಸಾರ್ ಆಗಿಯೂ ಗೌಸಿನಲ್ಲಿರುವ ರೋಬೋಟ್ ಚಾಲಕ ಸಂಕೇತವಾಹಕಗಳಾಗಿಯೂ ಬಳಸಬಹುದು ಎಂದು ಇವರು ನಿರೂಪಿಸಿದ್ದಾರೆ. ಶಸ್ತ್ರಕ್ರಿಯೆ ಮಾಡಿದಾಗ ಕಿತ್ತೆಸೆದ ಚರ್ಮಗಳ ತುಣುಕುಗಳನ್ನು ಬಳಸಿಕೊಂಡು ಚರ್ಮದ ಉಷ್ಣತೆಯನ್ನು ಇದು ಹೇಗೆ ಬಾಧಿಸುತ್ತದೆ ಎಂದು ಪರೀಕ್ಷಿಸಿದ್ದಾರೆ. ಬಿಸಿಲು ಬಿದ್ದಾಗ ಈ ರಂಧ್ರಮಯ ಬಟ್ಟೆಯನ್ನು ಹೊದ್ದ ಚರ್ಮದ ಉಷ್ಣತೆ ಬೇರೆ ಚರ್ಮದ ತುಣುಕುಗಳಿಗಿಂತ ಕನಿಷ್ಠ ಎಂದರೆ 6 degrees Celsius ಕಡಿಮೆ ಇತ್ತು. ಅಂದರೆ ಬಿರುಬೇಸಿಗೆಗೆ ಇದು ತಕ್ಕನಾದ ಕೂಲ್ ಧರಿಸು ಎನ್ನೋಣವೆ? ಇದು ಬೇಸಿಗೆಯ ಧರಿಸಾದೀತೋ ಅಲ್ಲವೋ? ಬೆವತರು ಕೆಡದ ಸೆನ್ಸಾರು ಸರ್ಕಿಟ್ಗೆ ಆಧಾರವಾದೀತು. ಧಾರ್ಕ ಎಲೆಕ್ಟ್ರಾನಿಕ್ಸ್ಗೆ ಹೊಸ ಹುಮ್ಮಸ್ಸು ಕೊಟ್ಟಿತ್ತು ಎನ್ನುವ ಆಶಯ ಹುವನ್ ಯಾನ್ ಅವರದ್ದು.
2: ವಾರದ ವಿಜ್ಞಾನಿ ಪಿಯರಿ ವರ್ನಿಯರ್, ಫ್ರೆಂಚ್ ಗಣಿತಜ್ಞ, ನಾವಿಕ ಹಾಗೂ ಆಡಳಿತಗಾರ. ವಸ್ತುಗಳ ಅಳತೆಯನ್ನು ನಿಖರವಾಗಿಸುವ ವರ್ನಿಯರ್ ಅಳತೆಗೋಲನ್ನು ಸೃಷ್ಟಿಸಿದ ಅನ್ವೇಷಕ. ಪಿಯರಿ ವರ್ನಿಯರ್ ಹುಟ್ಟಿದ್ದು ಇಂದು ಫ್ರೆಂಚಿನ ಭಾಗವಾಗಿರುವ ಆರ್ನಾಸ್ ಎನ್ನುವ ಪಟ್ಟಣದಲ್ಲಿ. 1580 ಆಗಸ್ಟ್ 19 ತಾರೀಕು ಜನಿಸಿದ. ಆಗ ಆರ್ನಾಸ್ ಇದ್ದ ಪ್ರದೇಶ ಯಾವ ದೇಶಕ್ಕೂ ಸೇರದ ಮುಕ್ತ ಪ್ರಾಂತ್ಯ ಅಥವಾ ಫ್ರಾನ್ಸೆ ಕೌಂಟಿ ಎಂಬಲ್ಲಿತ್ತು. ಇದು ಅತ್ತ ಸ್ಪೇನ್ ದೇಶಕ್ಕೂ ಸೇರದ, ಇತ್ತ ಫ್ರಾನ್ಸಿಗೂ ಸೇರದ ಪ್ರಾಂತ್ಯವಾಗಿತ್ತು. ಸ್ಪೇನ್ ದೇಶದ ಜಮೀನುದಾರನೊಬ್ಬನ ಸ್ವತ್ತಾಗಿತ್ತು. ಈ ಪ್ರದೇಶದ ಒಡೆಯನ ಖಾಸ ಕಾರ್ಯದರ್ಶಿಯು ವಕೀಲ ವೃತ್ತಿಯನ್ನು ನಡೆಸುತ್ತಿದ್ದವನಿಗೆ ಪಿಯರಿ ವರ್ನಿಯರ್ ಮಗನಾಗಿ ಹುಟ್ಟಿದ. ಓದು ಬರಹ ಕಲಿತಿದ್ದ ಪಿಯರಿಯ ತಂದೆ ಮಗನಿಗೆ ತಾನೇ ಸ್ವತಃ ಎಲ್ಲವನ್ನು ಕಲಿಸಿದ. ಆ ಕಾಲದಲ್ಲಿ ವಿಶೇಷವಾದ ಶಾಲೆಗಳಾಗಲಿ ಕಾಲೇಜುಗಳಾಗಲಿ ಇರಲಿಲ್ಲ. ಹಾಗೆಯೇ ಎಲ್ಲರೂ ಶಿಕ್ಷಣಕ್ಕಾಗಿ ಹಾತೊರೆಯುತ್ತಲೂ ಇರಲಿಲ್ಲ. ಶಿಕ್ಷಣ, ವಿಶೇಷವಾಗಿ ಗಣಿತ, ವಿಜ್ಞಾನ ಮೊದಲಾದವು ಉಳ್ಳವರ ಹವ್ಯಾಸಗಳು ಎನ್ನಿಸಿದ್ದವು. ಇಂತಹ ಸಂದರ್ಭದಲ್ಲಿ ಬಾಳಿದ ಪಿಯರಿ ವರ್ನಿಯರ್ ಕೂಡ ಅದೇ ಸ್ಪೇನ್ ಜಮೀನುದಾರನ ಆಡಳಿತದಲ್ಲಿಯೇ ಕೆಲಸಕ್ಕೆ ಸೇರಿದ, ಇಂಜಿನಿಯರ್ ಆದ. ಜೀವನದ ಬಹುತೇಕ ಸಮಯವನ್ನು ಆ ಪ್ರಾಂತ್ಯದಲ್ಲಿದ್ದ ಕೋಟೆಗಳನ್ನು ಭದ್ರಗೊಳಿಸುವುದರಲ್ಲಿಯೇ ಕಾಲ ಕಳೆದ. ಕೋಟೆಗಳಿಗೆ ರಕ್ಷಣೆ ಒದಗಿಸುವುದರ ಜೊತೆಗೆ ಜಮೀನಿನ ಅಳತೆ, ವಿಭಾಗ ಮೊದಲಾದವುಗಳ ಹೊಣೆ ಹೊರಬೇಕಾಗಿತ್ತು. ಈ ಸಂದರ್ಭದಲ್ಲಿ ನಿಖರವಾಗಿ ಅಳೆಯುವ ಸಾಧನಗಳ ಅವಶ್ಯಕತೆ ಇರುತ್ತಿತ್ತು. ಸರ್ವೆ ಮಾಡುವ ಸಂದರ್ಭದಲ್ಲಿ ಕೋನಗಳನ್ನು ನಿಖರವಾಗಿ ಅಳೆಯುವ ಅಗತ್ಯ ಬೀಳುತ್ತಿತ್ತು. ಅದಕ್ಕಾಗಿ ಪಿಯರಿ ವರ್ನಿಯರ್ ಅನ್ವೇಷಿಸಿದ ಸಾಧನವೇ ವರ್ನಿಯರ್ ಸ್ಕೇಲ್ ಅಥವಾ ವರ್ನಿಯರ್ ಅಳತೆಗೋಲು. ಸಾಮಾನ್ಯವಾದ ಅಳತೆಗೋಲನ್ನೇ ತುಸು ಮಾರ್ಪಡಿಸಿ ಇನ್ನೂ ನಿಖರವಾಗಿ ಅಳೆಯುವ ವಿಧಾನವನ್ನು ಪಿಯರಿ ವರ್ನಿಯರ್ ರೂಪಿಸಿದ. ಈ ಸಾಧನವಷ್ಟೇ ಅಲ್ಲ, ಹೀಗೆ ಮೂಲ ಅಳತೆಗೋಲಿನ ಜೊತೆಗೆ ಇನ್ನೊಂದು ಅಳತೆಗೋಲನ್ನಿಟ್ಟು ನಿಖರವಾಗಿ ಅಳೆಯುವ ವಿಧಾನವನ್ನು ವರ್ನಿಯರ್ ಅಳತೆ ಎಂದೇ ಕರೆಯುತ್ತಾರೆ. ಇಂದು ಇದು ಕೇವಲ ಕೋನಗಳನ್ನು ಅಳೆಯುವುದಕ್ಕಷ್ಟೇ ಸೀಮಿತವಾಗಿಲ್ಲ. ವಸ್ತುಗಳ ವ್ಯಾಸ, ಕೊಳವೆಗಳ ಒಳವ್ಯಾಸ, ಉದ್ದ, ಕೋನ, ಗಾತ್ರ ಮೊದಲಾದವುಗಳನ್ನು ಅಳೆಯಲು ಬಳಕೆಯಾಗುತ್ತಿದೆ. ವರ್ನಿಯರ್ ಮಾಡಿದ್ದು ಇಷ್ಟೇ. ಉದಾಹರಣೆಗೆ 1 ಸೆಂಟಿಮೀಟರ್ ಅನ್ನು 10 ಭಾಗ ಮಾಡಿದರೆ 1 ಮಿಲಿಮೀಟರ್ ಬರುತ್ತದೆ.

0: ಸೆಂಟಿಮೀಟರ್ ಇದ್ದರೆ ಇನ್ನೊಂದು ತುದಿ ಸರಿಯಾಗಿ ಸೆಂಟಿಮೀಟರ್ನ ಗುರುತಿಗೆ ಹೊಂದಿಕೊಂಡು ಇರುತ್ತಿತ್ತು. ಆದರೆ ಅಳತೆ ತುಸುವೆ ಹೆಚ್ಚು ಕಡಿಮೆ ಇದ್ದರೂ ಕೊನೆಯ ಅಂಚು ಗುರುತಿನ ಆಚೆ ಈಚೆ ಇರುವುದಷ್ಟೇ. ಇದಕ್ಕೆ ಹೊಂದಿಕೊಂಡಂತೆ ಇದ್ದ ವರ್ನಿಯರ್ ಅಳತೆಗೋಲಿನಲ್ಲಿ ಇದ್ದ 10 ಗುರುತುಗಳಲ್ಲಿ ಯಾವುದಾದರೂ ಒಂದು ಮೂಲ ಅಳತೆಗೋಲಿನ ಸೆಂಟಿಮೀಟರ್ ಗುರುತಿಗೆ ಹೊಂದಿಕೊಳ್ಳುತ್ತದೆ. ವರ್ನಿಯರ್ ಸ್ಕೇಲಿನ ಗುರುತನ್ನು ಗಣಿಸಿ ತನ್ಮೂಲಕ ಒಟ್ಟಾರೆ ಅಳತೆ ಸೆಂಟಿಮೀಟರ್ಗಿಂತಲೂ ಎಷ್ಟು ಕಡಿಮೆ ಅಥವಾ ಅಧಿಕವಾಗಿದೆ ಎಂದು ಗಣಿಸಬಹುದಾಗಿತ್ತು. ಹೀಗೆ ಯಾವುದೋ ವಸ್ತುವಿನ ಗಾತ್ರ ಅಥವಾ ಕೋನಗಳನ್ನು ನಿಖರವಾಗಿ ಅಳೆಯಬಹುದು ಎಂದು ವರ್ನಿಯರ್ ತೋರಿಸಿಕೊಟ್ಟ. ವರ್ನಿಯರ್ ಗಣಿತಜ್ಞ. ಇವನ ಇನ್ನೂ ಹಲವು ಸಾಧನಗಳನ್ನು ಜನ ಈಗಲೂ ಬಳಸುತ್ತಿದ್ದಾರೆ. ಉದಾಹರಣೆಗೆ, ತ್ರಿಕೋನದ 3 ಬದಿಗಳ ಉದ್ದವಷ್ಟೇ ಗೊತ್ತಿದ್ದರೆ ಆ ತ್ರಿಕೋನದ 3 ಕೋನಗಳನ್ನು ತಿಳಿಯುವುದು ಸಾಧ್ಯ ಎಂದು ವರ್ನಿಯರ್ ತೋರಿಸಿಕೊಟ್ಟಿದ್ದ. ಇದಕ್ಕಾಗಿ ವಿವಿಧ ಕೋನಗಳ ಸೈನ್ ಕೋಷ್ಟಕವನ್ನೇ ಪಟ್ಟಿಯಾಗಿ ತಯಾರಿಸಿ ಇಟ್ಟಿದ್ದ. ಇದು ಬದಿಗಳ ಉದ್ದ ತಿಳಿದಿದ್ದರೆ ಕೋನವೆಷ್ಟು ಎಂದು ಅಳೆಯಲು, ಅಥವಾ ಕೋನ ತಿಳಿದಿದ್ದು ಒಂದು ಬದಿಯ ಉದ್ದ ತಿಳಿದಿದ್ದರೆ ಮತ್ತೊಂದು ಬದಿಯನ್ನು ತಿಳಿಯಲು ಅನುಕೂಲವಾಗುತ್ತಿತ್ತು. ಸರ್ವೆ ಮಾಡಲು ಸುಲಭವಾಗುತ್ತಿತ್ತು. ವರ್ನಿಯರ್ನ ಈ ನಿಖರ ಅಳತೆಯ ವಿಧಾನವನ್ನು ಅವನ ಹೆಸರಿನಿಂದಲೇ ಗುರುತಿಸುತ್ತಾರೆ. ಮೂಲ ಅಳತೆಗೋಲಿನ ಜೊತೆಗೆ ಬೇರೊಂದು ಅಳತೆಗೋಲನ್ನು ರೂಪಿಸಿ ಅಳೆಯುವುದಕ್ಕೆ ಬಳಸುವ ಸಾಧನಗಳೆಲ್ಲವನ್ನು ವರ್ನಿಯರ್ ಎನ್ನುವ ಹೆಸರಿನಿಂದಲೇ ಗುರುತಿಸುವುದುಂಟು. ಇದೇ ತಂತ್ರವನ್ನು ಬಳಸಿಕೊಂಡು ಯಂತ್ರಗಳಲ್ಲಿ ಇರುವ ಗೀರುಗಳನ್ನು ಪ್ರಮಾಣಬದ್ಧವಾಗಿ ರೂಪಿಸುತ್ತಾರೆ. ಇಂತಹ ಗೀರುಗಳನ್ನು ಕೂಡ ವರ್ನಿಯರ್ ಗೇರು ಎಂದು ಹೆಸರಿಸುವುದುಂಟು. ವೈದ್ಯಕೀಯದಲ್ಲೂ ವರ್ನಿಯರ್ ಮಾಪನ ಬಳಕೆಯಾಗುತ್ತಿದೆ. ಕಣ್ಣಿನ ಗುಡ್ಡೆಗಳ ಆಕಾರ ಪರಿಪೂರ್ಣವಾಗಿ ದುಂಡಗೆ ಇರುವುದಿಲ್ಲವಷ್ಟೇ, ಕೆಲವೊಮ್ಮೆ ಗುಡ್ಡೆಯ ವಕ್ರತೆ ಹೆಚ್ಚು ಕಡಿಮೆ ಆಗುತ್ತದೆ. ಜೊತೆಗೆ ದೃಷ್ಟಿಯ ಕ್ಷಮತೆಯನ್ನು ಅಳೆಯಲು ವರ್ನಿಯರ್ ಮಾಪನದ ವಿಧಾನವನ್ನೇ ಬಳಸುತ್ತಾರೆ. ದೃಷ್ಟಿ ಎಷ್ಟು ಸ್ಪಷ್ಟ ಎನ್ನುವುದಕ್ಕೆ ವರ್ನಿಯರ್ ಅಕ್ಯೂಟಿ ಎಂದು ಹೆಸರು. ಹಲ್ಲುಗಳ ನಡುವೆ ಇರುವ ದೂರ, ಹಲ್ಲಿನ ದಪ್ಪ, ಸುತ್ತಳತೆ ಮೊದಲಾದ ಪ್ರಮಾಣಗಳನ್ನು ಅಳೆಯುವಾಗಲೂ ವರ್ನಿಯರ್ ಮಾಪನ ವಿಧಾನ ಬಳಕೆಯಾಗುತ್ತದೆ. ಹೀಗೆ ಹಲವು ಶತಮಾನಗಳು ಕಳೆದರೂ ತನ್ನ ಶೋಧದಿಂದ ಎಲ್ಲಾ ಅಳತೆಗಳಲ್ಲಿಯೂ ನೆನಪಾಗುವ ಗಣಿತಜ್ಞ ಇಂಜಿನಿಯರ್ ಪಿಯರಿ ವರ್ನಿಯರ್ ಹುಟ್ಟಿದ ದಿನ ಆಗಸ್ಟ್ 19.
1: ಇದು ಇಂದಿನ ಜಾಣಸುದ್ದಿ. ರಚನೆ ಕೊಳ್ಳೇಗಾಲ ಶರ್ಮಾ, ಧ್ವನಿ ಶ್ರೀ ಕೊಳ್ಳೇಗಾಲ ಶರ್ಮಾ, ಶ್ರೀ ಅಮೋಘ ದೊಡ್ಡಮನಿ ಹಾಗೂ ಕುಮಾರಿ ಸಿಂಧು. ಜಾಣಸುದ್ದಿ ಉಚಿತ ಧ್ವನಿ ಪತ್ರಿಕೆ. ಇದನ್ನು ನೀವು ಸ್ಪಾಟಿಫೈ, ಗೂಗಲ್ ಪಾಡ್ಕಾಸ್ಟ್ ಮತ್ತು ಅಮೆಜಾನ್ ಪ್ರೈಮ್ಗಳಲ್ಲಿ ಕೂಡ ಕೇಳಬಹುದು. ನಿಮ್ಮ ಮಿತ್ರರೊಂದಿಗೆ ಉಚಿತವಾಗಿ ಹಂಚಿಕೊಳ್ಳಬಹುದು. ನಿಮ್ಮ ಸಲಹೆ, ಸಂದೇಹ, ಪ್ರಶ್ನೆಗಳು ಏನಾದರೂ ಇದ್ದಲ್ಲಿ 9886640328 ಈ ನಂಬರಿಗೆ ಕರೆ ಮಾಡಿ ಇಲ್ಲವೇ ವಾಟ್ಸಪ್ ಮಾಡಿ.
2: ಇದುವರೆಗೂ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆ ಜಾಣಸುದ್ದಿ ಕೇಳಿದ್ದೀರಿ. ಇದನ್ನು ನಡೆಸಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು.
3: ಪರಿಸರದ ಕುರಿತು ಪದಗಳ ಅರ್ಥವನ್ನು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಮುಖ್ಯ ಪರಿಸರ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸಿ ನಿವೃತ್ತರಾಗಿರುವ ಶ್ರೀ ಡಿಆರ್ ಕುಮಾರಸ್ವಾಮಿಯವರು ನಮ್ಮ ಪರಿಸರ ಪ್ರಿಯರಿಗಾಗಿ ಪ್ರಸ್ತುತಪಡಿಸಲಿದ್ದಾರೆ. ಬನ್ನಿ, ಅವರ ಮಾತುಗಳನ್ನು ಆಲಿಸಿ ಪರಿಸರವನ್ನು ಅರಿಯೋಣ.
4: 403 ಎಪಿಸೋಡ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಸವನ್ನ, ಕನ್ನಡದಲ್ಲಿಯೂ ಸವನ್ನ, ಉಷ್ಣವಲಯದ ವಿಸ್ತಾರ ಹುಲ್ಲುಗಾವಲುಗಳು. ಇಲ್ಲಿ ಹುಲ್ಲು ಪ್ರಧಾನ ಸಸ್ಯ. ಕೆಲವೊಮ್ಮೆ ಪೊದೆಗಳು, ಸಣ್ಣ ವೃಕ್ಷಗಳು ಕಾಣಸಿಗುತ್ತವೆ. ಸವನ್ನ ಒಂದು ಪ್ರಧಾನ ಭೂ ಪರಿಸರ ವ್ಯವಸ್ಥೆ. ಇದು 11.6% ಭೂ ಪ್ರದೇಶವನ್ನು ಆಕ್ರಮಿಸಿದೆ. ದಕ್ಷಿಣ ಅಮೆರಿಕ, ಮಧ್ಯ ಮತ್ತು ಉತ್ತರ ಆಫ್ರಿಕಾ, ಆಸ್ಟ್ರೇಲಿಯಾದ ಭಾಗಗಳಲ್ಲಿ ವಿಸ್ತಾರವಾದ ಸವನ್ನಗಳು ಕಂಡುಬರುತ್ತವೆ. ದಕ್ಷಿಣ ಅಮೆರಿಕ ಮತ್ತು ಆಫ್ರಿಕಾದ ಸವನ್ನಗಳು ಮಳೆಕಾಡುಗಳ ಅಂಚಿನಲ್ಲಿ ಕಂಡುಬರುತ್ತವೆ. ಉತ್ತರ ಅಮೆರಿಕದ ಸಮತೀತೋಷ್ಣ ವಲಯ ಪ್ರದೇಶಗಳಲ್ಲಿ

0: ಅಲ್ಲಿಯೂ ಕೂಡ ಸವನ್ನಗಳಿವೆ. ಸವನ್ನಗಳ ರಚನೆ ಉಷ್ಣವಲಯದ ಅರಣ್ಯಗಳಿಗಿಂತ ಸರಳವಾದುದು. ಸಿಡಿಲು ಅಥವಾ ಮಾನವರ ಚಟುವಟಿಕೆಗಳಿಂದ ಸವನ್ನಗಳಲ್ಲಿ ಕಾಡ್ಕಿಚ್ಚುಗಳು ಆಗಾಗ ಹರಡುತ್ತವೆ. ಇದರಿಂದ ವೃಕ್ಷಗಳು ಸೊಂಪಾಗಿ ಬೆಳೆಯಲು ಸಾಧ್ಯವಾಗುವುದಿಲ್ಲ. ಇಲ್ಲಿ ಬೆಳೆಯುವ ಕೆಲವು ವೃಕ್ಷಗಳು ಕುಬ್ಜವಾಗಿರುತ್ತವೆ. ಇವು ಮುಳ್ಳು ಮುಂತಾದ ರಕ್ಷಣಾ ಸಾಧನಗಳನ್ನು ಬೆಳೆಸಿಕೊಂಡು ಮೇಯುವ ಪ್ರಾಣಿಗಳಿಂದ ರಕ್ಷಣೆ ಪಡೆಯುತ್ತವೆ. ಉದಾಹರಣೆಗೆ ಅಕೇಶಿಯ ಮರಗಳು. ಸವನ್ನಗಳಲ್ಲುಂಟಾಗುವ ಬಗ್ಗೆ ಹಲವು ಭಿನ್ನಾಭಿಪ್ರಾಯಗಳೂ ಇವೆ. ಶುಷ್ಕ ವಾಯುಗುಣ ಜೊತೆಗೆ ಮಾನವರ ಚಟುವಟಿಕೆಗಳಿಂದ ಉಂಟಾಗುವ ಕಾಡ್ಕಿಚ್ಚು, ಅತಿ ಮೇಯುವಿಕೆ ಮುಂತಾದವುಗಳೇ ಸವನ್ನ ರೂಪುಗೊಳ್ಳಲು ಕಾರಣವೆಂದು ಹೇಳಲಾಗಿದೆ. ಸವನ್ನದಲ್ಲಿ ಬೆಳೆಯುವ ಕೆಲವು ವೃಕ್ಷಗಳು ಮರುಭೂಮಿ ಸಸ್ಯಗಳ ಲಕ್ಷಣಗಳನ್ನು ತೋರುತ್ತವೆ. ಇವುಗಳು ಬೇರು ಮಣ್ಣಿನ ಆಳಗಳಿಗೆ ಇಳಿಯುತ್ತದೆ. ಈ ವೃಕ್ಷಗಳು ಚಂಡ ಚಪ್ಪಟೆಯಾಗಿರುತ್ತದೆ. ಶುಷ್ಕ ಕಾಲದಲ್ಲಿ ಈ ಮರಗಳು ಎಲೆಗಳು ಉದುರುತ್ತವೆ. ಇದರಿಂದ ಬಾಷ್ಪ ವಿಸರ್ಜನೆ ಕಡಿಮೆಯಾಗಿ ವೃಕ್ಷಗಳು ಬೆಳೆಯಲು ಸಾಕಷ್ಟು ನೀರು ದೊರಕುತ್ತದೆ. ಈ ಮರಗಳ ಎಲೆಗಳು ಕೂಡ ಸಣ್ಣವಿವೆ. ಇದರಿಂದಾಗಿ ಇವು ಬಾಷ್ಪ ವಿಸರ್ಜನೆಯನ್ನು, ನೀರಿನ ನಷ್ಟವನ್ನು ಕಡಿಮೆ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಕೆಲವು ವೃಕ್ಷಗಳು ಎಷ್ಟು ಕುಬ್ಜವಾಗಿರುತ್ತವೆಂದರೆ ಹುಲ್ಲಿನ ಜಾತಿಯ ಗಿಡಗಳು ಇದಕ್ಕಿಂತ ಎತ್ತರವಾಗಿ ಬೆಳೆಯುತ್ತವೆ. ಈ ಹುಲ್ಲುಗಳು ಹಲವು ಮೀಟರ್ಗಳಷ್ಟು ಎತ್ತರ ಬೆಳೆಯಬಹುದು. ಇಲ್ಲಿನ ಮರಗಳು ಬೀಜಗಳನ್ನು ಬೃಹತ್ ಪ್ರಮಾಣದಲ್ಲಿ ಉತ್ಪಾದಿಸುತ್ತವೆ. ಒಂದು ಜಾತಿಯ ಅಕೇಶಿಯವು ಸುಮಾರು 20,000 ಹೆಚ್ಚು ಬೀಜಗಳನ್ನು ಉತ್ಪಾದಿಸುತ್ತದೆ. ಇವುಗಳಲ್ಲಿ 90% ಫಲವತ್ತಾಗಿರುತ್ತವೆ. ಆದರೂ ಕೆಲವು ಬೀಜಗಳು ಮಾತ್ರ ಮೊಳಕೆಯೊಡೆದು ಮರಗಳಾಗುತ್ತವೆ. ಸವನ್ನದ ಮಣ್ಣು ವೈವಿಧ್ಯಮಯವಾದುದು. ಪರೋಸಾಲ್, ಆಕ್ರಿಸಾಲ್, ವರ್ಟಿಸಾಲ್ ಮತ್ತು ಲೆವಿಸಾಲ್ಗಳೆಂಬ ಈ ಮಣ್ಣು ವಿಧಗಳು ಆಯಾ ಪ್ರದೇಶದ ವಾಯುಗುಣ, ಭೂರೂಪ, ಪರಿಸ್ಥಿತಿಗೆ ಅನುಗುಣವಾಗಿ ರಚಿತವಾದುವಂಥವು. ಸವನ್ನದಲ್ಲಿರುವ ಬೆಟ್ಟಗಳ ಇಳಿಜಾರುಗಳಲ್ಲಿ ಸಾಕಷ್ಟು ಸಸ್ಯ ಸಂಪತ್ತಿರುವುದಿಲ್ಲ. ಹೀಗಾಗಿ ಮಣ್ಣಿನ ಸವೆತ ಇಲ್ಲಿ ಹೆಚ್ಚು. ಅಧಿಕ ಉಷ್ಣತೆ ಉಳ್ಳ ವಾಯುಗುಣದಿಂದ ಪೋಷಕಾಂಶಗಳ ಚಕ್ರ ವೇಗವಾಗಿ ಸಾಗುತ್ತದೆ. ಮಣ್ಣಿನ ಜೀವಿಗಳು ಅಧಿಕ ಉಷ್ಣತೆಯಲ್ಲಿ ಜೈವಿಕ ಪದಾರ್ಥಗಳನ್ನು ವೇಗವಾಗಿ ವಿಭಜಿಸುವುದು ಇದಕ್ಕೆ ಕಾರಣ. ಇಲ್ಲಿನ ಮುಖ್ಯ ಪೋಷಕಾಂಶವೆಂದರೆ ಸಿಲಿಕಾ. ಸಸ್ಯಗಳು ಸಿಲಿಕಾವನ್ನು ಹೆಚ್ಚಾಗಿ ಹೀರಿಕೊಳ್ಳುವುದರ ಪರಿಣಾಮವಾಗಿ ಕೆಲವು ಎಲೆಗಳಲ್ಲಿ ಸಿಲಿಕಾದ ಹೆಪ್ಪುಗಳು ಕಾಣುತ್ತವೆ. ಮಣ್ಣಿನಿಂದ ಪೋಷಕಾಂಶಗಳ ಚಾಲನೆ ಕಡಿಮೆ. ಇಲ್ಲಿ ಮಳೆಯ ಪ್ರಮಾಣವು ಕಡಿಮೆಯಾಗಿರುವುದೇ ಇದಕ್ಕೆ ಕಾರಣ. ಮಣ್ಣಿನ ಜೇಡಿ ಕಣಗಳಲ್ಲಿ ಕ್ಯಾಟಯನ್ ವಿನಿಮಯ ಸಾಮರ್ಥ್ಯ ಹೆಚ್ಚಾಗಿರುವುದರಿಂದ ಈ ಕಣಗಳ ಪೋಷಕಾಂಶಗಳನ್ನು ಭದ್ರವಾಗಿ ಹಿಡಿದಿರುತ್ತವೆ. ಸವನ್ನದಲ್ಲಿ ಮಣ್ಣಿನ ಸವಕಳಿಯಿಂದ ಪೋಷಕಾಂಶದ ನಷ್ಟ ಉಂಟಾಗುತ್ತದೆ. ಇಲ್ಲಿ ಏಕಾಏಕಿ ಹುಯ್ಯುವ ಬಿರುಸಿನ ಮಳೆಯಿಂದ ಮಣ್ಣಿನ ಸವೆತ ಹೆಚ್ಚಾಗಿರುತ್ತದೆ. ಮಣ್ಣಿನ ಸವೆತದಿಂದ ಸವನ್ನದ ನಿವ್ವಳ ಪ್ರಾಥಮಿಕ ಉತ್ಪಾದಕತೆ ಉಷ್ಣವಲಯದ ಕಾಡುಗಳಿಗಿಂತ ಬಹಳ ಕಡಿಮೆ. ವರ್ಷವೊಂದಕ್ಕೆ ಸವನ್ನದಲ್ಲಾಗುವ ಒಟ್ಟು ಉತ್ಪಾದಕತೆ ಸುಮಾರು 2-20 ಟನ್ಗಳಷ್ಟು ಎಂಬುದು ಅಂದಾಜು. ಸವನ್ನ ಪ್ರಪಂಚದ ಅನೇಕ ಸಸ್ಯಹಾರಿಗಳ ಮತ್ತು ಮಾಂಸಾಹಾರಿಗಳ ತವರುಮನೆ. ಇಲ್ಲಿ ಪ್ರಾಣಿ ವೈವಿಧ್ಯ ಕಡಿಮೆಯಾದರೂ ಇಲ್ಲಿ ವಾಸಿಸುವ ಪ್ರಾಣಿಗಳ ಸಂಖ್ಯೆ ಅತಿ ಹೆಚ್ಚು. ಪ್ರಾಣಿಗಳ ನಡುವೆ ಸ್ಪರ್ಧೆ ಕಡಿಮೆ. ಇಲ್ಲಿನ ಆಹಾರ ಸರಪಳಿ ಕೂಡ ದೀರ್ಘವಾಗಿಲ್ಲ. ಇದಕ್ಕೆ ಕಾರಣ ದ್ವಿತೀಯಕ ಗ್ರಾಹಕ, ಬಳಕೆದಾರ ಪ್ರಾಣಿಗಳಲ್ಲಿ ಇಲ್ಲದಿರುವುದು. ಇಲ್ಲಿರುವ ಮಾಂಸಾಹಾರಿಗಳು ನೇರವಾಗಿ ಸಸ್ಯಾಹಾರವನ್ನು ತಿನ್ನುತ್ತವೆ. ಹೆಸರುಗತ್ತೆಗಳು, ಜೀಬ್ರಾ, ಜಿರಾಫೆ, ಆಂಟಿಲೋಪ್ ಎನ್ನುವ ಜಿಂಕೆಯಂತಹ ಪ್ರಾಣಿಗಳು ಇಲ್ಲಿ ವಾಸಿಸುವ ಮುಖ್ಯ ಸಸ್ಯಾಹಾರಿಗಳು. ಸಿಂಹ, ಚಿರತೆಗಳು ಇಲ್ಲಿನ ಪ್ರಮುಖ ಭಕ್ಷಕಗಳು. ಕಾಂಗರುಗಳು ಹಾಗೂ ಇದರ ಸಂಬಂಧಿಗಳು ಗುಂಪಿಗೆ ಮಾರ್ಸೋಪಿಯಲ್ ಗುಂಪಿನ ಸಸ್ತನಿ ಪ್ರಾಣಿಗಳು. ಆಸ್ಟ್ರೇಲಿಯಾದ ಸವನ್ನಗಳ ಮುಖ್ಯ ಸಸ್ಯಹಾರಿಗಳು. ಸವನ್ನಗಳಲ್ಲಿ ಬಿಲ ಕೊರೆಯುವಂಥ ಪ್ರಾಣಿಗಳ ದಶಾಂಶಗಳು, ಹಾವುಗಳು, ಸಂಧಿಪದಿಗಳು ಸಾಮಾನ್ಯವಾಗಿ ಕಂಡುಬರುತ್ತವೆ. ಹುಲ್ಲು ಶೀಘ್ರವಾಗಿ ಬೆಳೆದು ಇಲ್ಲಿನ ಪ್ರಾಣಿಗಳಿಗೆ ಆಹಾರವನ್ನು ಒದಗಿಸುತ್ತದೆಯಾದರೂ ಅವುಗಳು ಉತ್ತಮ ರಕ್ಷಣೆಯನ್ನು ಒದಗಿಸುವುದಿಲ್ಲ. ಹೀಗಾಗಿ ಪ್ರಾಣಿಗಳು ತಮ್ಮ ಗೂಡುಗಳ ಒಳಗೆ ನೆಲದೊಳಗೆ ಕಟ್ಟಿಕೊಳ್ಳುತ್ತವೆ. ಗೆದ್ದಲಗಳ ಸಂಖ್ಯೆ ಅಪಾರವಾಗಿರುವ ಸವನ್ನದಲ್ಲಿ ಇವುಗಳು ಹುತ್ತಗಳನ್ನು ಎಲ್ಲೆಲ್ಲಿಯೂ ಕಾಣಬಹುದು. ಅನೇಕ ಸವನ್ನಗಳಲ್ಲಿ ಈ ಹುತ್ತಗಳೇ ಮುಖ್ಯ ಲಕ್ಷಣವಾಗಿ ತೋರುತ್ತವೆ. ಉದುರಿದ ಎಲೆ ಸಸ್ಯಗಳ ಎಲೆ ಹಾಗೂ ಕೊಂಬೆಗಳನ್ನು ವಿಭಜಿಸಲು ಗೆದ್ದಲು ಬರಗಾಲದ ಸಮಯದಲ್ಲಿ ಬೆಳೆಯುತ್ತಿರುವ ವೃಕ್ಷಗಳ ತೊಗಟೆಗಳನ್ನು ತಿನ್ನುತ್ತವೆ. ಇದರಿಂದ ಕೆಲವೊಮ್ಮೆ ಸಸ್ಯಗಳು ಒಣಗಬಹುದು. ವಿವಿಧ ಜಾಡುಮಾಲಿಗಳು, ಸ್ಕ್ಯಾವೆಂಜರ್ಸ್ ಹಾಗೂ ವಿಭಜಕ ಜೀವಿಗಳು, ಸಸ್ತನಿಗಳು, ಕೀಟಗಳು, ಸರೀಸೃಪಗಳು ಸವನ್ನದ ಇತರ ಪ್ರಾಣಿಗಳು, ಕೃಷಿಯೇ ಮುಂತಾದ ಮಾನವ ಚಟುವಟಿಕೆಗಳು, ಮಣ್ಣಿನ ಸವಕಳಿ, ಅತಿ ಮೇಯುವಿಕೆ ಇತ್ಯಾದಿಗಳು ಈ ವಿಶಿಷ್ಟ ಭೂ ಪರಿಸರ ವ್ಯವಸ್ಥೆಯನ್ನು ಎದುರಿಸುತ್ತಿರುವ ಗಂಭೀರ ಸಮಸ್ಯೆಗಳಾಗಿವೆ. ಸಿ ಸಮುದ್ರ ಅಥವಾ ಕಡಲು. ಲವಣಯುಕ್ತ ಉಪ್ಪು ನೀರಿನಿಂದ ಕೂಡಿದ ವಿಶಾಲ ಜಲ ಆಕಾರ, ಸಾಗರಗಳಿಂದ ಸಣ್ಣ ಆಕಾರಗಳು. 4 ಸಾಗರಗಳಾದ ಪೆಸಿಫಿಕ್, ಅಟ್ಲಾಂಟಿಕ್, ಆರ್ಕ್ಟಿಕ್ ಮತ್ತು ಹಿಂದೂ ಮಹಾಸಾಗರಗಳನ್ನು 7 ಮುಖ್ಯ ಸಮುದ್ರಗಳನ್ನಾಗಿ ವಿಂಗಡಿಸಲಾಗಿದೆ. ಇವುಗಳೆಂದರೆ ಉತ್ತರ ಪೆಸಿಫಿಕ್, ದಕ್ಷಿಣ ಪೆಸಿಫಿಕ್, ಉತ್ತರ ಅಟ್ಲಾಂಟಿಕ್, ದಕ್ಷಿಣ ಅಟ್ಲಾಂಟಿಕ್, ಉತ್ತರ ಹಿಂದೂ ಮಹಾಸಾಗರ, ದಕ್ಷಿಣ ಹಿಂದೂ ಮಹಾಸಾಗರ ಮತ್ತು ಆರ್ಕ್ಟಿಕ್ ಸಮುದ್ರಗಳು. ಇವುಗಳನ್ನು ಮತ್ತೆ ಹಲವಾರು ಸಣ್ಣ ಸಮುದ್ರಗಳನ್ನಾಗಿ ವಿಂಗಡಿಸಲಾಗಿದೆ. ಪ್ರಪಂಚದ ಪ್ರಮುಖ ಸಮುದ್ರಗಳ ವಿಸ್ತೀರ್ಣ. ದಕ್ಷಿಣ ಚೀನಾ ಸಮುದ್ರ 81.4 ಲಕ್ಷ ಚದರ ಕಿಲೋಮೀಟರ್, ಕೆರೆಬಿಯನ್ ಸಮುದ್ರ 27.5 ಲಕ್ಷ ಚದರ ಕಿಲೋಮೀಟರ್, ಮೆಡಿಟರೇನಿಯನ್ ಸಮುದ್ರ 25 ಲಕ್ಷ ಚದರ ಕಿಲೋಮೀಟರ್, ಬೆರಿಂಗ್ ಸಮುದ್ರ 22.6 ಲಕ್ಷ ಚದರ ಕಿಲೋಮೀಟರ್, ಮೆಕ್ಸಿಕನ್ ಬ್ಯಾರಿ 15.4 ಲಕ್ಷ ಚದರ ಕಿಲೋಮೀಟರ್, ಓಕೋಟ್ ಸಮುದ್ರ 15.2 ಲಕ್ಷ ಚದರ ಕಿಲೋಮೀಟರ್, ಪೂರ್ವ ಚೀನಾ ಸಮುದ್ರ 12.5 ಲಕ್ಷ ಚದರ ಕಿಲೋಮೀಟರ್, ಹೆಡ್ಸನ್ ಕೊಲ್ಲಿ 12.3 ಲಕ್ಷ ಚದರ ಕಿಲೋಮೀಟರ್, ಜಪಾನ್ ಸಮುದ್ರ 10 ಲಕ್ಷ ಚದರ ಕಿಲೋಮೀಟರ್, ಅಂಡಮಾನ್ ಸಮುದ್ರ 7.9 ಲಕ್ಷ ಚದರ ಕಿಲೋಮೀಟರ್, ಉತ್ತರ ಸಮುದ್ರ 5.7 ಲಕ್ಷ ಚದರ ಕಿಲೋಮೀಟರ್, ಕಪ್ಪು ಸಮುದ್ರ 4.6 ಲಕ್ಷ ಕಿಲೋಮೀಟರ್, ಕೆಂಪು ಸಮುದ್ರ 4.3 ಲಕ್ಷ ಚದರ ಕಿಲೋಮೀಟರ್, ಬಾಲ್ಟಿಕ್ ಸಮುದ್ರ 4.2 ಲಕ್ಷ ಕಿಲೋಮೀಟರ್ ಚದರ ಕಿಲೋಮೀಟರ್, ಪರ್ಷಿಯನ್ ಖಾರಿ 2.3 ಲಕ್ಷ ಚದರ ಕಿಲೋಮೀಟರ್, ಸೆಂಟ್ ಲಾರೆನ್ಸ್ ಬಾರಿ 2.3 ಲಕ್ಷ ಚದರ ಕಿಲೋಮೀಟರ್ಗಳಾಗಿವೆ. ಸೀ ಬ್ರೀಸ್ ಸಮುದ್ರ ಗಾಳಿ. ಸಮುದ್ರದಿಂದ ಭೂಮಿಗೆ ಬೀಸುವ ಗಾಳಿ. ಹಗಲು ಹೊತ್ತಿನಲ್ಲಿ ಸಮುದ್ರದ ತಿರುವು ಸೂರ್ಯನ ಶಾಖದಿಂದ ಬೇಗ ಕಾಯುತ್ತದೆ. ಇದರಿಂದ ತೀರದ ಮೇಲಿನ ಗಾಳಿಯು ಶಾಖದಿಂದ ಬಿಸಿಯಾಗಿ ಮೇಲೇರುತ್ತದೆ. ಇದರಿಂದ ತೀರದಲ್ಲಿ ಒತ್ತಡವು ಕಡಿಮೆಯಾಗುತ್ತದೆ. ಸಮುದ್ರವು ನಿಧಾನವಾಗಿ ಕಾಯುವುದರಿಂದ ಇದರ ಮೇಲಿನ ಗಾಳಿಯು ಬೇಗ ಬಿಸಿಯಾಗುವುದಿಲ್ಲ. ತಂಪಾಗಿರುವ ಈ ಸಮುದ್ರ ಗಾಳಿಯು ಕಡಿಮೆ ಒತ್ತಡ ಇರುವ ತೀರದ ಕಡೆ ಬೀಸುತ್ತದೆ. ಇದನ್ನೇ ಸೀ ಬ್ರೀಜ್ ಎಂದು ಹೇಳುತ್ತಾರೆ, ಅಥವಾ ಕಡಲ ಗಾಳಿ. ಸೀ ಲೆವೆಲ್ ರೈಸ್, ಕನ್ನಡದಲ್ಲಿ ಸಮುದ್ರ ಮಟ್ಟ ಏರಿಕೆ. ನೈಸರ್ಗಿಕ ಕಾರಣಗಳು ಅಥವಾ ಮಾನವರ ಚಟುವಟಿಕೆಗಳಿಂದ ಸಮುದ್ರ ಮಟ್ಟದಲ್ಲಾಗುವ ಏರಿಕೆ. ವೈಜ್ಞಾನಿಕ ವಿಶ್ಲೇಷಣಾ ವರದಿಗಳಿಂದ ಸಮುದ್ರ ಮಟ್ಟ ಕಳೆದ 100 ವರ್ಷಗಳಿಂದ ಏರುತ್ತಿರುವುದು ಖಚಿತಪಟ್ಟಿದೆ. ಈ ವರದಿಯ ಪ್ರಕಾರ ಸುಮಾರು 2030 ಇಸವಿಯ ವೇಳೆಗೆ ಸಮುದ್ರದ ಮಟ್ಟ ಸರಾಸರಿ ಇಂದಿಗಿಂತ 17-26 ಸೆಂಟಿಮೀಟರ್ಗಳಷ್ಟು ಹಾಗೂ 2070 ಇಸವಿಯ ವೇಳೆಗೆ 21-71 ಸೆಂಟಿಮೀಟರ್ನಷ್ಟು ಏರಲಿದೆ ಎಂದು ಅಂದಾಜು ಮಾಡಲಾಗಿದೆ. ಸೊ 2030 ಇಸವಿಯ ವೇಳೆಗೆ ಸುಮಾರು 18 ಸೆಂಟಿಮೀಟರ್ಗಳಷ್ಟು 2070 ಇಸವಿಯ ವೇಳೆಗೆ ಸಮುದ್ರ ಮಟ್ಟವು ಸುಮಾರು 44 ಸೆಂಟಿಮೀಟರ್ಗಳಷ್ಟು ಏರಬಹುದು. ಇದರಿಂದಾಗಿ ಭೂಮಿಯ ಮಧ್ಯದಲ್ಲಿರುವ ಐಲ್ಯಾಂಡ್ಗಳು, ಸಣ್ಣ ಸಣ್ಣ ದ್ವೀಪಗಳು ನೀರಿನೊಳಗೆ ಮುಳುಗಬಹುದು ಎಂದು ಅಂದಾಜು ಮಾಡಲಾಗಿದೆ. ಸೀ ವಾಟರ್ ಡಿಸ್ಟಿಲೇಷನ್, ಸಮುದ್ರದ ನೀರಿನ ಅಸವನ. ಸಮುದ್ರದ ನೀರನ್ನು ಶುದ್ಧೀಕರಿಸುವ ಕ್ರಿಯೆ. ಸಮುದ್ರದ ನೀರಿನಲ್ಲಿರುವ ಲವಣಗಳನ್ನು ತೊಡೆಯಲು ನೀರನ್ನು ಆವೀಕರಿಸಿ ಹೊರಬರುವ ನೀರಾವಿಯನ್ನು ಸಾಂದ್ರೀಕರಿಸುತ್ತಾರೆ. ಇದೇ ಅವಸಾನ ಕ್ರಿಯೆ. ಈ ಕ್ರಿಯೆಯಲ್ಲಿ ಅನಗತ್ಯವಾದ ನೀರಿನಲ್ಲಿ ಕರಗಿದ ಹಾಗೂ ತೇಲಾಡುವ ಘನ ಪದಾರ್ಥಗಳನ್ನು ಬೇರ್ಪಡಿಸುತ್ತಾರೆ. ಸೀ ವೀಡ್, ಸಮುದ್ರ ಕಳೆ. ಸಮುದ್ರದಲ್ಲಿ ಬೆಳೆಯುವ ಸಸ್ಯ, ಸಾಮಾನ್ಯವಾಗಿ ಸಮುದ್ರ ಪಾಚಿ. ಸಮುದ್ರ ಕಳೆಗಳಿಗೆ ಬೇರು, ಕಾಂಡ, ಹೂ ಅಥವಾ ಹಣ್ಣುಗಳು ಇರುವುದಿಲ್ಲ. ಹೆಚ್ಚಿನ ಸಮುದ್ರ ಕಳೆಗಳು ಮಡ್ಡಿ ಅಥವಾ ಶಿಲೆಗಳಂತಹ ಘನ ಪದಾರ್ಥಗಳಿಗೆ ಅಂಟಿಕೊಂಡು ಬೆಳೆಯುತ್ತವೆ. ಸಮುದ್ರ ಕಳೆಗಳು ಬೀಜಕಗಳಿಂದ ಸಂತಾನೋತ್ಪತ್ತಿ ಮಾಡುತ್ತವೆ. ಸಮುದ್ರದ ಕಳೆಗಳು ದ್ಯುತಿ ಸಂಶ್ಲೇಷಣೆ ನಡೆಸುವುದರಿಂದ ಇವುಗಳಿಗೆ ಸೂರ್ಯನ ಬೆಳಕಿನ ಅಗತ್ಯವಿದೆ. ಅನೇಕ ಕಳೆಗಳು ವಿಟಮಿನ್ ಹಾಗೂ ಖನಿಜ ಪದಾರ್ಥಗಳಿಂದ ಕೂಡಿ ಶ್ರೀಮಂತವಾಗಿವೆ. ಇವು ಸಮುದ್ರ ಪ್ರಾಣಿಗಳ ಮುಖ್ಯ ಆಹಾರವಾಗಿದೆ. ಅಲ್ಲದೆ ಮಾನವರಿಗೆ ಉತ್ತಮ ಪ್ರೋಟೀನ್ಯುಕ್ತ ಸಮುದ್ರ ಆಹಾರವಾಗಿದೆ. ಸಮುದ್ರದ ಕಳೆಗಳು ಅನೇಕ ಪ್ರಾಣಿಗಳಿಗೆ ವಿಶೇಷವಾಗಿ ಇಳಿತ ಮತ್ತು ಅತಿ ಭರತದ ಸಮಯದಲ್ಲಿ ಆವಾಸಗಳನ್ನು ಒದಗಿಸುತ್ತವೆ. ಸಮುದ್ರ ಕಳೆಗಳು ಸುಮಾರು 7,000 ಜಾತಿಗಳನ್ನು ಗುರುತಿಸಲಾಗಿದೆ. ಇಲ್ಲಿ ನಡೆಯುವ ದ್ಯುತಿ ಸಂಶ್ಲೇಷಣೆಯಿಂದ ಸುಮಾರು 50%ನಷ್ಟು ಆಮ್ಲಜನಕವು ವಾತಾವರಣಕ್ಕೆ ಬಿಡುಗಡೆಯಾಗುತ್ತದೆ. ಉಳಿದ 50% ಆಮ್ಲಜನಕವು ಕಾಡುಗಳಿಂದ, ನೆಲದಲ್ಲಿ ಬೆಳೆದ ಕಾಡುಗಳಿಂದ ವಾತಾವರಣಕ್ಕೆ ಬಿಡುಗಡೆಯಾಗುತ್ತದೆ ಎಂದು ಅಂದಾಜು ಮಾಡಲಾಗಿದೆ. ಇಲ್ಲಿಗೆ 403ನೆಯ ಎಪಿಸೋಡ್ ಮುಕ್ತಾಯವಾಯಿತು. ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.
1: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 94.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ಅನೇಕ ಮಹನೀಯರಲ್ಲಿ ಅಗ್ರಪಂಕ್ತಿಯಲ್ಲಿ ನಿಲ್ಲುವುದು ಆದಿಕವಿ ಪಂಪ. ಪಂಪನ ಕೃತಿಯನ್ನು ಮರು ಓದುವುದು ಎಲ್ಲರ ಅಪೇಕ್ಷೆಯಾಗಿರುತ್ತದೆ. ಈಗ ನೀವು ಮಾಧವ ಪೆರಾಜೆ ಅವರ ಧ್ವನಿಯಲ್ಲಿ ಕೇಳಲಿದ್ದೀರಿ ಪಂಪನ ಕೃತಿಯ ಓದನ್ನು.
2: ನಮಸ್ಕಾರ. ಇದು 128ನೆಯ ಪದ್ಯ. ಆ ಪದ್ಯ ಹೀಗಿದೆ. ಭೀಮಂ ಭಯಂಕರಂ ಬೆರತೆ ಮಾತಿ ಕೂಸಿನಂದ ಮೀತನ ಪೆಸರುಂ ಭೀಮನೆ ಪೋಗೆನೆ ಮುನಿಜನ ಭೀ ಮುನಿಜನಂ ಈ ಮಾಳಿಕೆಯಿನಾಯ್ತು ಶಿಶುವಿಗೆ ಪೆಸರಂ. ಅನ್ವರ್ಥಂ ಭೀಮಂ ಭಯಂಕರಂ. ಭೀಮ ಅಂದರೆ ಅರ್ಥನೇ ಭಯಂಕರ ಅಂತೇಳಿ. ಭೀಮಂ ಭಯಂಕರಂ, ಭಯಂಕರ ಭಯಂಕರವಾಗಿರುವನು. ಪೆರತೆ ಮಾತು, ನೋಡುವುದಕ್ಕೆ ಭಯಂಕರ ಆಗಿದ್ದ, ಆ ಕಾರಣಕ್ಕಾಗಿ ಭೀಮ ಎನ್ನುವಂಥ ಹೆಸರು ಅವನಿಗೆ. ಭೀಮಂ ಭಯಂಕರಂ ಪೆರತೆ ಮಾತು, ಈ ಕೂಸಿನಂದಂ ಈತನ ಪೆಸರುಂ ಭೀಮನೆ ಪೋಗೆನೆಂದೆ. ಈ ಕೂಸಿನ ಕಾಣಿಕೆ ಅಂದರೆ ಈ ಕೂಸು ನೋಡುವುದಕ್ಕೆ ಹೇಗಿತ್ತು ಅಂತಂದರೆ ಭಯಂಕರವಾಗಿತ್ತು. ಹಾಗಾದ್ದರಿಂದಾಗಿ ಈ ಕೂಸಿನ ಸೌಂದರ್ಯವೂ ಕೂಡ ಭಯಂಕರ. ಈತನ ಪೆಸರುಂ ಭೀಮನೆ ಪೋಗೆನೆ, ಈತನು ಭೀಮನೇ ಎಂದಾಗಲಿ, ಹೋಗು ಈತನಿಗೆ ಭೀಮ ಅಂತಲೇ ಹೆಸರಿಟ್ಟೋಣ. ಏನೇ ಮುನಿಜನ ಈ ಮಾಳಿಕೆ ಇಮ್ಮನಾಯಿತು ಶಿಶುವಿಗೆ ಪೆಸರ್ ಅನ್ವರ್ಥಂ. ನಾನು ಆಗಲೇ ಹೇಳಿದೆ, ಹೆಸರಿಗೆ ಮಗುವಿಗೆ ಒಂದು ಹೆಸರಿಡೋದು ಅಂದರೆ ಒಂದು ಅದಕ್ಕೆ ಒಂದು ಅರ್ಥ ಇರಬೇಕು, ಅನ್ವರ್ಥ ಆಗಿರಬೇಕು. ಯಾವುದೋ ಮಗುಗೆ ಏನೋ ಹೆಸರಿಡೋದಲ್ಲ. ಅದೇ ರೀತಿ ಈಗ ಬಂದ ಮುನಿಗಳು ಕೂಡ ಈ ಮಗು ನೋಡೋದಕ್ಕೆ ಭಯಂಕರ ಆಗಿದೆ, ಹಾಗಾದ್ರೆ ಅದಕ್ಕೆ ಭಯಂಕರ ಎನ್ನುವಂಥ ಹೆಸರೇ ಇದಕ್ಕೆ ಇರಲಿ. ಭೀಮಂ ಭಯಂಕರಂ ಪೆರತೆ ಮಾತು ಕೂಸಿನಂದಂ, ನೋಡುವುದಕ್ಕೆ ಕೂಡ ಅದು ಭಯಂಕರ ಆಗಿದ್ದರಿಂದ ಪೋ ಭೀಮನೇ ಪೋಗು, ಇವನು ಭೀಮನೇ ಆಗಲಿ ಎಂದು ಮುನಿಜನವರು ಆತನಿಗೆ ಅನ್ವರ್ಥವಾಗಿ ಹೆಸರನ್ನು ಇಟ್ಟರಂತೆ. ಹಾಗಾಗಿ ಮುಂದೆ ಆತ ಭೀಮ ಎನ್ನುವ ರೀತಿಯಲ್ಲಿ ಹೆಸರನ್ನು ಪಡೆದ ಎನ್ನುವುದು ಈ ಪದ್ಯದ ಅರ್ಥವಾಗಿದೆ. ನಮಸ್ಕಾರ. ಇದು ಪ್ರಥಮಾಶ್ವಾಸದ 129ನೆಯ ಪದ್ಯ. ಆ ಪದ್ಯ ಹೀಗಿದೆ. ಸಂತತಿಗೆ ಪ್ರಿಯ ಮಕ್ಕಳ ನಾಂ ತಡೆಯದೆ ಪಡವೆನೆಂದೊಡೆ ಎನ್ನಿಂ ಉನ್ನಂ ಕೊಂತಿಯೇ ಪಡೆದಳು ಗರ್ಭದ ಚಿಂತೆಯ ದಿನ್ನೇವುದೆಂದು ಬಸಿರಂ ಪೊಸೆದಳ್. ಈ ಪದ್ಯವನ್ನು ಬಿಡಿಸಿ ಹೀಗೆ ಓದಬೇಕು. ಸಂತತಿಗೆ ಪ್ರಿಯ ಅಂದರೆ ಹಿರಿಯ, ಮಕ್ಕಳಂ ಮಕ್ಕಳ, ನಾಂ ನಾನು, ತಡೆಯದೆ ಪಡವೆಂ ಎಂದೊಡೆ ಎನ್ನಿಂ ಉನ್ನಂ ನನಗಿಂತ ಮೊದಲೇ, ಕೊಂತಿಯೇ ಪಡೆದಳು ಕೊಂತಿ ಕುಂತಿ, ಗರ್ಭದ ಚಿಂತೆಯು ಇನ್ನೇ ಉದೊಂದು, ಗರ್ಭದ ಚಿಂತೆಯು ಅದಿನ್ನು ಏವುದೆಂದು ಬಸಿರ ಬಸಿರಂ ಪೊಸೆದಳು. ಗಾಂಧಾರಿಯ ಬಯಕೆ ಏನಾಗಿತ್ತು ಅಂತಂದರೆ, ಕುಂತಿಗಿಂತ ಮೊದಲೇ ನಾನು ಮಕ್ಕಳನ್ನು ಪಡೆಯಬೇಕು, ಅಂದರೆ ನನ್ನ ಮಕ್ಕಳೇ ಹಿರಿಯರಾಗಬೇಕು. ಹಿರಿಯರಾದಾಗ ಸಹಜವಾಗಿಯೇ ಪರಂಪರೆಯಿಂದ ಪಟ್ಟ ಅದು ಗಾಂಧಾರಿಯ ಹಿರಿಯ ಮಕ್ಕಳಿಗೆ ಸಲ್ಲುತ್ತದೆ. ಈ ಅಭಿಲಾಷೆ ಗಾಂಧಾರಿಗೆ ಇತ್ತು. ಹಾಗಾಗಿ ಸಂತತಿಗೆ ಪಿರಿಯ ಮಕ್ಕಳ ನಾಮ ತಡೆಯದೆ ಪಡೆವೆ, ತಡೆಯದಂದರೆ ಬೇಗನೆ ಪಡೆಯುವೆ. ಕುರುವಂಶಕ್ಕೆ ಸಂತತಿಯ ಮುಂದುವರಿಕೆಗೆ ಅನುಕೂಲವಾಗುವ ಹಾಗೆ ಹಿರಿಯರಾದಂತಹ ಮಕ್ಕಳನ್ನು ನಾನೇ ಮೊದಲೇ ಪಡೆಯುತ್ತೇನೆ ಎಂದೊಡೆ ಹೀಗೆ ನಾನು ನಂಬಿದರೆ ಎನ್ನಿ ಮುನ್ನ ಕುಂತಿಯೇ ಪಡೆದಳು, ನನಗಿಂತ ಮೊದಲು ಕುಂತಿದೇವಿಯೇ ಹೆತ್ತಳು. ಗರ್ಭದ ಚಿಂತೆಯ ದಿನ್ನೇ ಉದು. ಹಾಗಿರುವಾಗ ಗರ್ಭದ ಬಗೆಗಿನ ಚಿಂತೆ, ವ್ಯಾಕುಲತೆ ಅಥವಾ ಅದರ ಬಗೆಗಿನ ಆಸೆ ನನಗಿನ್ನೇನು, ಏವುದೆಂದು ಬಸಿರಂ ಹೊಟ್ಟೆಯನ್ನು ಪೊಸೆದಳು, ಅಂದರೆ ಕಿವುಚಿದಳು. ಹೊಸೆ ಹೊಸೆ ಕಿವುಚು. ಗಾಂಧಾರಿಗೆ ಕುಂತಿ ಈಗಾಗಲೇ ಮಕ್ಕಳನ್ನು ಪಡೆದದ್ದು, ಅಂದರೆ ತನಗಿಂತ ಮೊದಲೇ ಮಕ್ಕಳನ್ನು ಪಡೆದದ್ದು, ಎಷ್ಟರ ಮಟ್ಟಿಗೆ ಅದು ಸಿಟ್ಟು ಇತ್ತು ಅಂತಂದರೆ, ತನ್ನ ಹೊಟ್ಟೆ ಎನ್ನುವುದನ್ನು ಮರೆತು ಕೂಡ ಆಕೆ, ಅಥವಾ ಗರ್ಭದಲ್ಲಿ ಮಕ್ಕಳು ಬೆಳೆಯುತ್ತಿದ್ದಾವೆ ಎನ್ನುವುದನ್ನು ಮರೆತು ಕೂಡ ಆಕೆ ತನ್ನ ಹೊಟ್ಟೆಯನ್ನು ತಾನೇ ಕಿವುಚಿಕೊಂಡಳು. ಇದು ಯಾಕೆ ಅಂತಂದರೆ, ಈ ಸಿಟ್ಟು ಸಾಮಾನ್ಯವಾದುದಲ್ಲ. ಗಾಂಧಾರಿ ಹಿರಿಯ ರಾಜನ, ಅಂದರೆ ಧೃತರಾಷ್ಟ್ರ ರಾಜನ ಹೆಂಡತಿ. ಕುಂತಿ ಪಾಂಡು ಚಕ್ರವರ್ತಿಯ ಹೆಂಡತಿ. ಹಿಂದೆ ಧೃತರಾಷ್ಟ್ರ ಮತ್ತು ಪಾಂಡು ಚಕ್ರವರ್ತಿ ಇಬ್ಬರು ಸಣ್ಣವರಾಗಿದ್ದಾಗ ಕುರುಡನಿಗಿಂತ ರೋಗಿಷ್ಠನೇ ಸರಿಯಾದುದು ಎನ್ನುವಂಥ ತೀರ್ಮಾನದಲ್ಲಿ ಧೃತರಾಷ್ಟ್ರ ಹಿರಿಯನಾದರೂ ಕೂಡ ಅದನ್ನು ತಪ್ಪಿಸಿ ಅಥವಾ ಅದನ್ನು ಬಿಟ್ಟು ಪಾಂಡು ಚಕ್ರವರ್ತಿಗೆ ಪಟ್ಟವನ್ನು ಕಟ್ಟಲಾಯಿತು. ಅಲ್ಲಿ ಅಣ್ಣ ತಮ್ಮಂದಿರು ಬಹುಶಃ ಒಡಂಬಡಿಕೆಯಾಗಿ ಅಥವಾ ಸಲುಗೆಯಿಂದ ಅಥವಾ ಒಂದು ಒಮ್ಮತದಿಂದ ಇದ್ದರೋ ಏನೋ, ಆದರೆ ಅವರ ಹೆಂಡತಿಯರು ಅವರಿಗೆ ಒಂದು ಬೇರೆ ರೀತಿಯಾದಂತಹ ತೀರ್ಮಾನ ಇತ್ತು ಎಂದು ಇದರಿಂದ ಕಾಣುತ್ತದೆ. ಅಂದರೆ ಈ ಪರಂಪರೆ ತಪ್ಪಿದುದರಿಂದಾಗಿ ನಿಜವಾಗಲೂ ಕೂಡ ಹಿರಿಯರಾದ ಧೃತರಾಷ್ಟ್ರನಿಗೆ ಪಟ್ಟ ಹೋಗಬೇಕಾಗಿತ್ತು ಎನ್ನುವಂಥ ಒಂದು ಭಯಕ್ಕೆ ಗಾಂಧಾರಿಗೆ ಎಲ್ಲೋ ಮನಸ್ಸಿನ ಆಳದಲ್ಲಿದ್ದುದು ಕಾಣಿಸ್ತದೆ. ಅದಕ್ಕಾಗಿ ಕೊನೆ ಪಕ್ಷ ನನ್ನ ಮಕ್ಕಳಿಗಾದರೂ ಪಟ್ಟ ದೊರೆಯಲಿ ಎನ್ನುವ ಕಾರಣಕ್ಕಾಗಿ ಆಕೆ ಹಂಬಲಿಸಿ ತಾನೇ ಮೊದಲು ಪುತ್ರವತಿಯಾಗಬೇಕು ಎಂದು ಯೋಚನೆ ಮಾಡಿದುದು ಇಲ್ಲಿ ಕಂಡುಬರ್ತದೆ. ಹಾಗೆ ಅದು ನೆರವೇರಿರಲಿಲ್ಲ ಎನ್ನುವಂಥ ಒಂದು ಕಾರಣಕ್ಕಾಗಿ ಆಕೆ ತನ್ನ ಬಸರನ್ನು ಕಿವುಚುವುದಕ್ಕೆ ತೊಡಗಿದಳು.
1: ಆದಿಕವಿ ಪಂಪನ ಕೃತಿಯನ್ನು ಓದಿದಂತಹ ಮಾಧವ ಪೆರಜೆ ಅವರಿಗೆ ಧನ್ಯವಾದಗಳು. ಇದುವರೆಗೂ ಕಲಿಕಾ ಸಮಯದ ವಿಶೇಷ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ? ಮುಕ್ಕಣಕ್ಕ ಹೊಸಿ ತರಕಾರಿ ದಿನಸಿ ತರಬೇಕಿತ್ತು. ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು. ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಹಾಕೊಡ್ತಾರ ಬಿಡು. ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು. ಏನವಿ ಅದು? ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನು ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
4: ಹಂಗ ಅದ್ಯಾಕಂತೆ? ಅಲ್ ಕಣವಿ ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
5: ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
4: ಹಂಗೆ ನಿಮ್ಮ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
6: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕ ಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕ ಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಪಿಯು ವಿದ್ಯಾರ್ಥಿಗಳಿಗೆ ವಾರಕ್ಕೊಮ್ಮೆ ಟೆಸ್ಟ್, ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳ ಮಾಕ್ ಟೆಸ್ಟ್ ಇರುವ ಸಂಸ್ಥೆ ನಿಮಗೆ ಗೊತ್ತಾ?
3: ಕಾಲೇಜು ಆಪ್ನ ಮುಖಾಂತರ ರಿವಿಷನ್ಗೆ ಅನುಕೂಲವಾಗುವ ವಿಡಿಯೋ ರೆಕಾರ್ಡಿಂಗ್ ನೀಡುವ ಸಂಸ್ಥೆ ನಿಮ್ಮ ಆಯ್ಕೆ ಆಗಲಿ.
4: ಟ್ಯಾಬ್ ಮುಖಾಂತರವಾಗಿ ನವೀನ ತಂತ್ರಜ್ಞಾನದೊಂದಿಗೆ ಶಿಕ್ಷಣ ನೀಡುವ ಸಂಸ್ಥೆ ಶಿವಮೊಗ್ಗ ನಗರದಲ್ಲಿಯೇ ಇದೆ.
5: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
6: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.seipuc.org.in. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರೂ ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡಿಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವು ಯಾಕೆ ಈ ಸ್ವೀಟ್ ಬಿಸ್ನೆಸ್ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಡ್ಯೂಡ್, ನಾನು ಯಾಕೆ ಯಾವುದಾದ್ರೂ ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗೆ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂ ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರ

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

ಪ್ರಿಯೇ ಪ್ರೇಯಸಿ, ಸರಳವಾಗಿ ನಲ್ಲೆ ಎನ್ನಲೇ, ಸಹಜ ಸುಂದರಿ ಎನ್ನಲೇ, ಪ್ರೇಮ ಚಕೋರಿ ಎನ್ನಲೇ, ನೀ ಬರೆದ ಪ್ರೇಮ ಪತ್ರದ ಮೊದಲ ಸಾಲುಗಳನ್ನು ಓದುತ್ತಲೇ ಆಸೆಯ ಹಕ್ಕಿ ಆಕಾಶಕ್ಕೆ ಹಾರಿತು.

ತಲೆ ತಗ್ಗಿಸಿದೆ, ಸಂಕೋಚವೇ. ಕೈಗಳಿಂದ ಮುಖ ಮುಚ್ಚಿಕೊಂಡರು, ಆ ಬೆರಳುಗಳ ಸಂದಿಯಿಂದ ಇಣುಕುತ್ತಿರುವ ಕಣ್ಣುಗಳು ಏನೇನೋ ಕೇಳುತ್ತಿವೆಯಲ್ಲ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ನೀವು ಉದ್ದಿಮೆದಾರರ, ನೀವು ವ್ಯಾಪಾರಸ್ಥರ, ನೀವು ರೈತೋದ್ಯಮಿಗಳೇ,
1: ನಿಮ್ಮದು ಸ್ಟಾರ್ಟ್ಅಪ್ ಬಿಸ್ನೆಸ್, ನಿಮ್ಮ ಮಾರುಕಟ್ಟೆ ವಿಸ್ತಾರವಾಗಬೇಕೇ?
0: ಇದಕ್ಕೆಲ್ಲ ರೇಡಿಯೋ ಶಿವಮೊಗ್ಗ ವೇದಿಕೆಯಾಗಲಿದೆ. ನಿಮ್ಮ ವಾಣಿಜ್ಯ ಪ್ರಕಟಣೆಗಳು, ಜಾಹೀರಾತುಗಳು, ವಾಣಿಜ್ಯ ವಿಚಾರಗಳ ವಿನಿಮಯಕ್ಕೆ ರೇಡಿಯೋ ಶಿವಮೊಗ್ಗವನ್ನ ಸಂಪರ್ಕಿಸಿ. ಕಾಂಟ್ಯಾಕ್ಟ್ 7259176279. ಸಂಖ್ಯೆ ಮತ್ತೊಮ್ಮೆ 7259176279.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
6: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
5: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
0: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲಿ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ,
5: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
0: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
6: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
3: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
7: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
8: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
7: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
9: ನಮಸ್ತೆ, ಶುಭ ಸಂಜೆ. ಇದು ಕಾಫಿ ವಿತ್ ಆರ್ಜೆಸ್ ಲೈವ್ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ನೇಹಿತರೆ, ಇವತ್ತು May 18. ಇವತ್ತು ವಿಶ್ವ ಮ್ಯೂಸಿಯಂ ದಿನ, ಅಂದರೆ ವಸ್ತು ಸಂಗ್ರಹಾಲಯ ದಿನ ಅಂತಲೇ ಹೇಳ್ಬೋದು. ಹಾಗಾಗಿ ಹಳೆ ಕಾಲದಂಥ ವಸ್ತುಗಳನ್ನು ತುಂಬ ಕಡೆ ಮ್ಯೂಸಿಯಂಗಳಲ್ಲಿ ಸಂಗ್ರಹಿಸಿಟ್ಟಿರ್ತಾರೆ. ನಮ್ಮ ಕಾಲದಲ್ಲಿರುವಂಥ ವಸ್ತುಗಳು ಮುಂದಿನ ಪೀಳಿಗೆಗೆ ಇಷ್ಟೊಂದು ಸಿಗೋದೇ ಇಲ್ಲ, ಕಣ್ಮರೆ ಆಗುತ್ತೆ ಅಂತಹ ವಸ್ತುಗಳನ್ನು ನಾವು ನೋಡ್ಬೋದು. ಹಾಗಾಗಿ ವಿಶ್ವ ಮ್ಯೂಸಿಯಂ ದಿನದ ಕುರಿತಾಗಿ ನೀವು ನಿಮ್ಮ ಅನುಭವಗಳನ್ನು ಹಂಚ್ಕೊಳ್ಬೋದು. ಆಗಲೇ ಮೊದಲನೇ ಕರೆ ರೆಡಿ ಇದೆ. ಯಾರು, ಎಲ್ಲಿಂದ ನೋಡೋಣ?
10: ಹಲೋ
9: ಹಲೋ
10: ಹಲೋ
9: ಸರ್, ನಮಸ್ತೆ.
10: ನಮಸ್ತೆ ಮೇಡಮ್, ಚೆನ್ನಾಗಿದ್ದೀರಾ?
9: ಹಾಂ ಸರ್, ಚೆನ್ನಾಗಿದ್ದೀವಿ. ಚಂದ್ರಶೇಖರ್ ಸರ್
10: ಚೆನ್ನಾಗಿದ್ದಾರೆ?
9: ಹೌದಾ, ಈಗ ಸರ್?
10: ಈಗ ಒಂದು ಸ್ವಲ್ಪ ಬಂತು.
9: ಕೇಳ್ತಿದ್ಯಾ ಸರ್, ಇವತ್ತು ಮ್ಯೂಸಿಯಂ ದಿನ ಇರೋದ್ರಿಂದ ಮ್ಯೂಸಿಯಂ, ನೀವೆಲ್ಲ ಯಾವ ಮ್ಯೂಸಿಯಂ ನೋಡಿದ್ರೆ ಅಥವಾ ಹಳೆ ಕಾಲದ ವಸ್ತುಗಳ ಸಂಗ್ರಹಿಸಿದ್ದೀರಾ, ಅದ್ರ ಬಗ್ಗೆ ಮಾತಾಡ್ಬೋದು ಸರ್?
10: ಇವತ್ತು ಮಾತಾಡ್ತೀನಿ, ನನ್ನದು ಪರಿಚಯ ಮಾಡ್ಕೊಬಿಟ್ಟು.
9: ಓಕೆ ಸರ್,
10: ಆಮೇಲೆ ಮಾತಾಡ್ತೀನಿ. ನನ್ನ ಹೆಸರು ಸಿಟಿ ಚಂದ್ರಶೇಖರ್, ಅತ್ತಿ ಚೌಡೇನಹಳ್ಳಿ, ಗುಣೇಶ್ಪುರ ತಾಲೂಕು, ಹಾಸನ ಜಿಲ್ಲೆ, 573 211, ಕರ್ನಾಟಕ ರಾಜ್ಯ. ನಮ್ಮೆಲ್ಲ ಸಹೋದರ ಸಹೋದರಿಗೆ ನನ್ನ ನಮಸ್ಕಾರಗಳು.
9: ಓಕೆ ಸರ್,
10: ನಾನು ಮ್ಯೂಸಿಯಂ ನೋಡಿರೋದು, ನಾವು ಸಂಗ್ರಹ ಏನು ಮಾಡಿಟ್ಟಿಲ್ಲ, ಬೆಳ್ಳಿ ರೂಪಾಯಿ ನಮ್ಮಪ್ಪ ಮಾಡಿಟ್ಟಿತ್ತು, ಅವು ಸ್ವಲ್ಪ.
9: ಹೌದಾ,
10: ಬೆಳ್ಳಿ ರೂಪಾಯಿಗಳು
9: ಬೆಳ್ಳಿದು?
10: ಹಲೋ,
9: ಬೆಳ್ಳಿ ಬೆಳ್ಳಿದ ಬೆಳ್ಳಿ ನಾಣ್ಯಗಳ?
10: ಬೆಳ್ಳಿ ನಾಣ್ಯಗಳು ನಮ್ಮಪ್ಪ ಒಂದು ಸ್ವಲ್ಪ ಇಟ್ಟಿತ್ತು.

0: ಒಂದು ಅದೇ ಒಂದು 5-10 ಅದ್ಬಿಟ್ರೆ ಇನ್ನೇನು ಇಟ್ಟಿಲ್ಲ ನಾವು. ಮತ್ತೆ ಮ್ಯೂಸಿಯಂ ಅಂದ್ರೆ ಈ ಬೆಂಗಳೂರಲ್ಲಿ ಒಂದು ವಿಶ್ವೇಶ್ವರಯ್ಯ ಮ್ಯೂಸಿಯಂ ಅಂತ
1: ಇದೆ
0: ಕಸುಬಾ ರಸ್ತೆಯಲ್ಲಿ. ಅಲ್ಲಿ ಬೇಕಾದಷ್ಟು ವಿಜ್ಞಾನ ಸಂಬಂಧಪಟ್ಟಂಗೆ ಕೆಲವೆಲ್ಲಾನು ಇಟ್ಟಿರ್ತಾರೆ. ಆ ವಸ್ತು ತುಂಬಾ ನೋಡಕ್ ತುಂಬಾ ಚೆನ್ನಾಗಿರ್ತದೆ. ಮಕ್ಕಳೆಲ್ಲ ಕರ್ಕೊಂಡು ಹೋಗ್ಬಹುದು,
1: ಮಕ್ಕಳು ನೋಡ್ಲಿಕ್ಕೆ
0: ವಸ್ತು ಪ್ರದರ್ಶನ ಇರ್ತದೆ ಅಲ್ಲಿ. ಇದು ಏನಪ್ಪಾ ಅಂದ್ರೆ ಅಲ್ಲಿ ಡೈನಾಸಾರ್ದು ಅದು ಇದು ಪಳವಳಿ ಅವೆಲ್ಲಾನು ಇರ್ತದೆ, ತೋರಿಸ್ತಾರೆ
1: ತೋರಿಸ್ತಾರೆ.
0: ಆಮೇಲೆ ಇನ್ನೊಂದು ಮೈಸೂರಲ್ಲಿ ಒಂದು ರೈಲ್ವೆ ವಸ್ತು ಸಂಗ್ರಹಾಲಯ ಇದೆ.
1: ರೈಲ್ವೆ
0: ರೈಲ್ವೆಲಿ ರೈಲ್ವೆ ಇದು ಇಲಾಖೆ ಭಾರತೀಯ ರೈಲ್ವೆ ನಡೆದು ಬಂದ ಹಾದಿ ನಂತರ ಒಂದು ಯಾವ ತರ ರೈಲ್ವೆ ಇತ್ತು ಫಸ್ಟ್,
1: ಮೊದ್ಲೆಲ್ಲ ಯಾವ ತರ ಇತ್ತು, ಈಗ ಹೇಗೆ ಬದಲಾಗಿದೆ ಅಂತ ಎಲ್ಲ ಇದೆಯಾ ಅಂತ.
0: ಫಸ್ಟ್ ಯಾವ ತರ ಇತ್ತು ರೈಲು, ಈಗ ಯಾವ ತರ ಬಂದಿದೆ, ಒಂಥರ ಹಂತ ಹಂತವಾಗಿ ಅವೆಲ್ಲ ಇಟ್ಟಿದ್ದಾರೆ. ಮತ್ತೆ ಇನ್ನೊಂದು ಮೂರನೇದು ಧರ್ಮಸ್ಥಳ ಕಾರ್ ಮ್ಯೂಸಿಯಂ ಅಂತ ಇದೆ.
1: ಧರ್ಮಸ್ಥಳದ
0: ಧರ್ಮಸ್ಥಳ
1: ಮಂಜುಷಾ
0: ಕಾರ್ ಮ್ಯೂಸಿಯಂ ಅಂತ ಇದೆ. ಅದರಲ್ಲಿ ಯಾವ ತರದ ಕಾರ್ಗಳು 1900 ಇದೆ ಕಾರ್ಗಳು,
1: ಹಳೆ ಕಾಲದೆಲ್ಲ ಸಂಗ್ರಹಿಸಿ ಇಟ್ಟಿದ್ದಾರೆ,
0: ಎಲ್ಲಾದ್ನು ಇಟ್ಟಿದ್ದಾರೆ. ಎಲ್ಲಾ ತರ ಯಾವ ಮಾಡ್ಲು, ಯಾವ ಫಾರಿನ್ ಜರ್ಮನ್ ಕಾರು, ಇಂಗ್ಲೆಂಡ್ ಕಾರು, ರಾಣಿ ಬಳಸಿದ ಕಾರು, ರಾಜ ಮಹಾರಾಜ ಬಳಸಿದ ಕಾರು, ಚಿತ್ರ ವಿಚಿತ್ರ ಕಾರುಗಳಿದೆ
1: ನೋಡಿ ಸರ್. ಆತರ ಸಂಗ್ರಹಿಸಿರೋದ್ರಿಂದ ನಾವೀಗ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ,
0: ಸಂಗ್ರಹ ನೋಡಕ್ಕೆ ಸಾಧ್ಯ
1: ಇದೆ,
0: ಕಾಣಿಸ್ತೇನೆ ನಾವು ತೋರಿಸ್ಬೋದು. ಇಲ್ಲಾಂದ್ರೆ ಎಲ್ಲಿ ಅವೆಲ್ಲ ನಶಿಸಿ ಹೋಗ್ತಾ ಇದೆ,
1: ನಶಿಸಿ ಹೋಗ್ತಿತ್ತು ಅಂತ. ಹೌದು,
0: ಈಗ ಹಳೆ ಕಾಯಿನ್ಗಳೆಲ್ಲವ ಈಗ ನಶಿಸಿ ಹೋಗ್ತಾ ಇದೆ. ನಾವು ಚಿಕ್ಕದೂರ ನೋಡ್ತಿರೋ ಕಾಯಿನ್ಗಳು ಈಗ ಇಲ್ಲ,
1: ಇಲ್ಲ ತುಂಬಾ ಕಾಯಿನ್ಗಳು.
0: ಚಿಕ್ಕೂರಲ್ಲಿ ಬೆಳ್ಳಿ ಇದು ತಾಮ್ರದ ಒಂದು ಕಾಯಿನ್ ಇತ್ತು ಮೇಡಮ್,
1: ತಾಮ್ರದ,
0: ಅದು ನಾಯಿ ಕಡಿದ್ರೆ 2000 ಒಂದು ರೂಪಾಯಿ ಕಾಯಿನ್,
1: ನಾಯಿ ಕಚ್ಚಿದ್ರೆ
0: ನಾಯಿ ಕಡಿದ್ರೆ 2000 ಅಲ್ಲಿಗೆ ಅಲ್ಲಿಗೆ ಪಟ್ಟದ ಇಟ್ಕೊಬಿಡೋದು.
1: ಅವಾಗ ಸರಿ ಆಗ್ತಿತ್ತು ಅಂತಾನ,
0: ಅವಾಗ ವಿಷಯ ಇಳಿಯೋದು, ಅದರಲ್ಲಿ
1: ವಿಷಯ ಇಳಿತಿತ್ತು ಅಂತ.
0: ಒಂದ್ ರೂಪಾಯಿ ಕಾಯಿನ್ ಇತ್ತು ಚಿಕ್ಕದು ಮೇಡಮ್, ಅದು ತಾಮ್ರದ ಬಣ್ಣದಲ್ಲಿ ಇತ್ತಲ್ಲ, ಅದು ನಾಯಿ ಕಡಿದಾಗ ಗಟ್ಟಿಸ್ಕೊಡೋದ್ರಲ್ಲಿ ಇಟ್ಕೊಳ್ಳೋದು
1: ಇರ್ತಿದ್ರು ಅಂತ.
0: ಅವಾಗ ಎಷ್ಟು ಹುಷಾರು, ಅವಾಗೆಲ್ಲ ಸಾಮಾನ್ಯವಾಗಿ ಎಲ್ಲ ಸಾಮಾನ್ಯ ಕೈ ಕಾಲು ಮೊಳೆ ಮರದ್ರು ಯಾರು ವಾಸಿ ಆಗ್ಬಿಡೋದು ಮೇಡಮ್, ಅವಾಗ
1: ಹಾಗೆ ಮನೆ ಮದ್ದಲ್ಲೇ ಮಾಡ್ತಾರೆ.
0: ಸರಿ, ಅದು ಇದು ಏನಿತ್ತು, ಹಂಗಂಗೆ ಸರಿ ಹೋಗ್ಬಿಡೋದು, 90% ಭಾಗ ಸರಿ ಆಗೋದು,
1: ಸರಿ ಆಗ್ತಿತ್ತು ಅಂತ.
0: ಹಂಗಂಗೆ ಕೆಲವರೆಲ್ಲ ನಾಟಿ ವೈದ್ಯರಲ್ಲ ಮೊಳೆ ಮರದೆಲ್ಲ ಕೂಸ್ಬಿಟ್ಟು ಸೆಟ್ ಮಾಡಿ ಇದು ಮಾಡೋರು, ಬಟ್ಟೆ ಗಿಟ್ಟ ಸುತ್ತಾರು, ಹಾಗೆ ಸರಿ ಆಗದ, ಅವಾಗ
1: ಸರಿ ಆಗ್ಬಿಡ್ತಿತ್ತು.
0: ಈಗೆಲ್ಲ ಸ್ವಲ್ಪ ಸಣ್ಣದ ಇದಾಗ್ಬಿಟ್ಟು ಎಕ್ಸ್ರೇ,
1: ಹೌದು,
0: ಹಂಗಾಗಿ ಸಂಕೀರ್ಣ ಆಗಿದೆ ಜೀವನ,
1: ಜೀವನ ಹೌದು.
0: ಹಲೋ,
1: ಹೌದು ಹೌದು ಸರ್.
0: ಹಾಗಾಗಿ ಈಗ ಏನಪ್ಪಾ ಅಂದ್ರೆ ನಾವು ಏನ್ ಮಾಡ್ಕೋಬಹುದು, ಬೇಗ ಮಾಡ್ಕೊಳ್ಳೋದಕ್ಕೆ ಹುಷಾರಾಗಿರ್ಬೇಕು, ಏನು ಮಾಡ್ಕೋಬಾರ್ದು,
1: ಹುಷಾರ
0: ಮಾಡ್ಕೊಳ್ಳೋ ಸುಲಭ ಅದು ವಾಸಿ ಮಾಡ್ಬೇಕಾದ್ರೆ ಕಣ್ಣೀರು ಬರುತ್ತೆ,
1: ಸೂಕ್ಷ್ಮವಾಗಿರ್ಬೇಕು,
0: ಹುಷಾರಾಗಿ ಹೆಜ್ಜೆ ಹಾಕ್ಬೇಕು,
1: ಹೆಜ್ಜೆ ಹಾಕ್ಬೇಕು. ಹೌದು ಹೌದು, ತುಂಬಾ ಮ್ಯೂಸಿಯಂ ನೋಡಿದಿರ ಹಾಗಾದ್ರೆ? ತುಂಬಾ ಮ್ಯೂಸಿಯಂ ನೋಡಿದಿರಾ?
0: ನೋಡಿದೀನಿ ಮೇಡಮ್, ನಾನು ನೋಡಿದ್ರೆ ಮಕ್ಕಳಿಗೆಲ್ಲ ತೋರಿಸಿದೀನಿ,
1: ತೋರಿಸಿದ್ರೆ
0: ಮ್ಯೂಸಿಯಂ ಇದೆ. ಈಗ ಕೆಲವು ವಸ್ತುಗಳು ಮ್ಯೂಸಿಯಂ ಅಲ್ಲಿ ನೋಡಕ್ ಸಾಧ್ಯ, ಕೆಲವು ಕಡೆ ಸಿಗಲ್ಲ, ಅವೆಲ್ಲ
1: ಸಿಗಲ್ಲ. ಹೌದು ಸರ್,
0: ಮ್ಯೂಸಿಯಂ ಗಳಲ್ಲಿ ಎಲ್ಲಾನು ಇಟ್ಟಿರ್ತಾರೆ, ಮತ್ತೆ ಅಂಕಿಅಂಶಗಳೆಲ್ಲ ಬರೆದಿರ್ತಾರೆ ಅದ್ರ ಮೇಲೆ,
1: ಎಷ್ಟನೇ ಇಸ್ವಿದು ಅದರ ಇತಿಹಾಸ
0: ಎಲ್ಲ ಇರ್ತದೆ ಡೀಟೇಲ್ಸ್,
1: ಹೌದು,
0: ಅವೆಲ್ಲ ನೋಡ್ಕೋಬಾರದು. ವೀಕ್ಷಣೆ ಮಾಡಿದ್ರೆ ತುಂಬಾ ಎಷ್ಟು ವಿಷಯಗಳು ತಿಳ್ಕೊಂಡಾಗುತ್ತೆ,
1: ತಿಳಿಲಿಕ್ಕೆ ಸಾಧ್ಯ
0: ವಿಷಯಗಳು, ಎಲ್ಲಾ ತರ ವಿಷಯಗಳು ತಿಳ್ಕೊಂಡಾಗುತ್ತೆ.
1: ಹೌದು, ಖಂಡಿತ. ಹೌದು ಸರ್, ಧನ್ಯವಾದ ಸರ್, ಧನ್ಯವಾದ ಸರ್, ಕರೆ ಮಾಡಿದ್ದಕ್ಕೆ. ಓಕೆ ಸರ್. ಅತ್ತಿ ಚೌಡನಹಳ್ಳಿಯಿಂದ ಸಿಟಿ ಚಂದ್ರಶೇಖರ್ ಸರ್ ಅವರು ಕರೆ ಮಾಡಿ ಅವರು ಕೂಡ ಮ್ಯೂಸಿಯಂ ಬಗ್ಗೆ ತಿಳಿಸಿದ್ರು, ಹಾಗೆ ಅವ್ರು ನೋಡಿದಂತಹ ಮ್ಯೂಸಿಯಂಗಳ ಬಗ್ಗೆ ಕೂಡ ಮಾಹಿತಿ ತಿಳಿಸಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ,
2: ಹಲೋ
1: ಸರ್, ನಮಸ್ತೆ, ಬ್ರಹ್ಮಾನಂದ ರಾನಡೆ ಸರ್.
2: ನಮಸ್ಕಾರ ಮೇಡಮ್, ಗುಡ್ ಈವ್ನಿಂಗ್, ನಾನು ಬ್ರಹ್ಮಾನಂದ ರಾನಡೆ ವಿದ್ಯಾನಗರ ಶಿವಮೊಗ್ಗ ಮಾತಾಡ್ತಾ ಇದ್ದೀನಿ.
1: ಗುಡ್ ಈವ್ನಿಂಗ್ ಸರ್.
2: ಮೇಡಮ್ ಹೇಳಿ, ಇವತ್ತೇನ್ ಟಾಪಿಕ್
1: ಸರ್? ಇವತ್ತು ಮ್ಯೂಸಿಯಂ ಡೇ ಇರೋದ್ರಿಂದ, ವಸ್ತು ಸಂಗ್ರಹಾಲಯ ದಿನ ಇರೋದ್ರಿಂದ, ನೀವು ಯಾವ್ಯಾವ ರೀತಿಯ ಮ್ಯೂಸಿಯಂಗೆ ಭೇಟಿ ನೀಡಿದ್ರಿ ಸರ್?
2: ಮೇಡಮ್, ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ನಾನು ಇದ್ರಲ್ಲಿ ಬೆಂಗಳೂರಿನಲ್ಲಿ ಇರ್ತಕ್ಕಂತ ನೆಹರು ತಾರಾಲಯಕ್ಕೆ ಹೋಗಿದ್ದೆ.
1: ನೆಹರು ತಾರಾಲಯ
2: ತುಂಬಾ ಚೆನ್ನಾಗಿದೆ. ಆಮೇಲೆ ಧರ್ಮಸ್ಥಳದಲ್ಲಿ ಮಂಜುಷಾ ಒಂದು ಮ್ಯೂಸಿಯಂ ಇದೆ, ಅದು ಹೋಗಿದ್ದೆ, ತುಂಬಾ ಚೆನ್ನಾಗಿದೆ. ನಮ್ಮ ಶಿವಮೊಗ್ಗದಲ್ಲೂ ಗಾಂಧಿ ಪಾರ್ಕ್ ನಲ್ಲಿ ಒಂದು ಮತ್ಸ್ಯಾಲಯ ಇದೆ, ಅದ್ರ ಜೊತೆಗೆ ಇತ್ತೀಚೆಗೆ ಒಂದು ವೈಜ್ಞಾನಿಕ ವಿಷಯಗಳಿಗೆ ಸಂಬಂಧಿಸಿದಂತೆ ಸೈನ್ಸ್ ಮ್ಯೂಸಿಯಂ ಮಾಡ್ತಾ ಇದಾರೆ, ಅದಿನ್ನೂ ಆಗ್ತಾ ಇದೆ, ಅದು ಆದ್ರೆ ಚೆನ್ನಾಗಿರುತ್ತೆ. ಆಮೇಲೆ ಯಾವುದೇ ಊರುಗಳಲ್ಲಿ ಮ್ಯೂಸಿಯಂ ಗಳಿದ್ರೆ ಅದು ಆಧ್ಯಾತ್ಮಿಕವಾಗಿರ್ಬೋದು, ವೈಜ್ಞಾನಿಕವಾಗಿರ್ಬೋದು, ಯಾವುದೇ ರೀತಿಯಲ್ಲಿ ಇರ್ಬೋದು, ಆದ್ರೆ ನಾವು ಅಲ್ಲಿ ವಿಸಿಟ್ ಮಾಡಿದಾಗ ನಮಗೆ ಹಳೇದು ಹೊಸದು ಮತ್ತೆ ಏನಾದ್ರೂ ಒಂದು ಮಾಹಿತಿ ಸಿಕ್ಕೇ
1: ಸಿಗುತ್ತೆ.
2: ಹಾಗಾಗಿ ಮ್ಯೂಸಿಯಂ ಹೇಗೆ ನಾವು ಒಂದು ಊರಿಗೆ ಸುತ್ತಾಡಕ್ ಹೋದ್ರೆ ಅಥವಾ ಪುಸ್ತಕಗಳನ್ನ ಓದಿದ್ರೆ ನಮ್ಮ ಜ್ಞಾನ ಮಟ್ಟ ಹೇಗೆ ಹೆಚ್ಚುತ್ತಲ್ಲ, ಹಾಗೆ ಮ್ಯೂಸಿಯಂಗಳಿಗೆ ನಾವು ವಿಸಿಟ್ ಮಾಡಿದಾಗ ನಮ್ಮ ನಾಲೆಡ್ಜ್ ನಿಜವಾಗ್ಲೂ ಹೆಚ್ಚೇ ಹೆಚ್ಚುತ್ತೆ. ಮೇಡಮ್, ಮ್ಯೂಸಿಯಂ ಕೂಡ ಒಂದು ವೇ ಆಫ್ ದಿ ನಾಲೆಡ್ಜ್,
1: ಅಂದ್ರೆ
2: ಅದು ನಮ್ಮ ಜ್ಞಾನಕ್ಕೆ ಒಂದು ರಹದಾರಿ ಅಂತ ಹೇಳ್ಬೋದು. ನಾವು ಯಾವುದೇ ಪ್ರೇಕ್ಷಣೀಯ ಸ್ಥಳಕ್ಕೆ ಹೋಗ್ಲಿ, ಎಲ್ಲೇ ಟೂರಿಸ್ಟ್ ಪ್ಲೇಸಿಗೆ ಹೋಗ್ಲಿ, ಅಲ್ಲಿ ಮ್ಯೂಸಿಯಂ ಇತ್ತು ಅಂದ್ರೆ ಫಸ್ಟ್ ಪ್ರಿಫರೆನ್ಸ್ ನಾವು ಮ್ಯೂಸಿಯಂಗೆ ಕೊಡ್ಬೇಕು, ಯಾಕಂದ್ರೆ ಅದು ಒಂದು ಜ್ಞಾನದ ಒಂದು ಕ್ಷೇತ್ರ ಅಂತಾನೆ ಹೇಳ್ಬೋದು ಮೇಡಮ್. ಮ್ಯೂಸಿಯಂ
1: ಜ್ಞಾನದ ಜೊತೆಗೆ ಅಲ್ಲಿ ಇತಿಹಾಸವನ್ನ ಕೂಡ ಹೇಳುತ್ತೆ ಅಂತ ಹೇಳ್ಬೋದು.
2: ಮೇಡಮ್, ಇತಿಹಾಸ, ಪ್ರಸ್ತುತತೆ, ಹಳೆಯದು, ಹೊಸದು ಎಲ್ಲವನ್ನ ನಾವು ತಿಳ್ಕೊಳ್ಲಿಕ್ಕೆ ಸಾಧ್ಯವಾಗುತ್ತದೆ.
1: ಖಂಡಿತ ಹೌದು ಸರ್.
2: ಆಮೇಲೆ ಮೇಡಮ್ ನಾನು ಈಗ ಲಾಸ್ಟ್ ಇಯರ್ ಹುಬ್ಳಿಲಿ ಒಂದು ಇನ್ನು ಎಲ್ಲರಿಗೂ ನಾನು ಸಜೆಸ್ಟ್ ಮಾಡ್ತಕ್ಕಂಥದ್ದು, ನಮ್ಮ ಒಂದು ಭಾರತದಲ್ಲೇ ವಿಶೇಷ ಅನ್ನಿಸ್ಬೋದು, ಹುಬ್ಬಳ್ಳಿಯಲ್ಲಿ ರೈಲ್ವೆ ಮ್ಯೂಸಿಯಂ ಮಾಡಿದ್ದಾರೆ, ರೈಲ್ವೆ ಸ್ಟೇಷನ್ ಹತ್ರ,
1: ರೈಲ್ವೆ ಮ್ಯೂಸಿಯಂ
2: ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್ ಹತ್ರ ಒಂದು ರೈಲ್ವೆ ಮ್ಯೂಸಿಯಂ ಮಾಡಿದ್ದಾರೆ. ಪ್ರತಿಯೊಬ್ಬರು ಅಲ್ಲಿ ವಿಸಿಟ್ ಮಾಡಿ, ನಮ್ಗೆ ರೈಲು ಫಸ್ಟ್ ಸ್ಟಾರ್ಟ್ ಆಗಿಂದ ಹಿಡಿದು ಈಗ ಏನ್ ಎಲೆಕ್ಟ್ರಿಕಲ್ ರೈಲ್ ಬಂದಿದೆಯಲ್ಲ, ಅದ್ರ ಎಲ್ಲಾ ಇತಿಹಾಸಗಳು ಅಲ್ಲಿ ಸಿಗ್ತವೆ. ನಾನು 2 ಸಲ ವಿಸಿಟ್ ಮಾಡಿದ್ದೆ, ತುಂಬಾ ಸಂತೋಷ ಅನ್ನಿಸ್ತು. ಹೀಗೆ ನಾವು ಪ್ರತಿ ಒಂದು ಪ್ಲೇಸಿಗೆ ಹೋದಾಗ್ಲೂ ಅಲ್ಲಿ ಮ್ಯೂಸಿಯಂ ಇದೆ ಅಂದ್ರೆ ಫಸ್ಟ್ ಪ್ರಿಫರೆನ್ಸ್ ಅದಕ್ಕೆ ನೋಡಿ. ಹೌದು ಮೇಡಮ್, ಉಳಿದಿದ್ದ ನಂತರ ನೋಡ್ಬೋದು ಮೇಡಮ್. ಹಾಗಾಗಿ ನಮ್ಮ ಒಂದು ಜ್ಞಾನದ ಕ್ಷೇತ್ರ, ಒಂದು ಜ್ಞಾನದ ಕ್ಷೇತ್ರ ಆಗಿರ್ತಕ್ಕಂಥ ಮ್ಯೂಸಿಯಂ ಕೂಡ ನಾವೆಲ್ಲರೂ ತಪ್ಪದೇ ನೋಡ್ಬೇಕು. ಇವತ್ತು ನೀವು ಆ ಟಾಪಿಕ್ ತಂದಿದ್ದೀರಾ, ತುಂಬಾ ಸಂತೋಷ ಅನ್ನಿಸ್ತು ಮೇಡಮ್.
1: ಓಕೆ ಸರ್, ಮ್ಯೂಸಿಯಂ ಬಗ್ಗೆ ತುಂಬಾ ಚೆನ್ನಾಗಿ ಮಾತಾಡಿದ್ವಿ, ಧನ್ಯವಾದ ಸರ್.
2: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್.
1: ವಿದ್ಯಾನಗರದಿಂದ ಬ್ರಹ್ಮಾನಂದ ರಾನಡೆ ಅವರು ಕರೆ ಮಾಡಿ ಅವರು ಕೂಡ ಅವ್ರು ನೋಡಿದಂಥ ಮ್ಯೂಸಿಯಂ ಬಗ್ಗೆ ತಿಳಿಸಿದರು. ಹಾಗೆ ಹುಬ್ಬಳ್ಳಿಯಲ್ಲಿರುವಂಥ ರೈಲ್ವೆ ಮ್ಯೂಸಿಯಂ ಬಗ್ಗೆ ಕೂಡ ಅವ್ರ ಮಾಹಿತಿಯನ್ನು ಹೇಳಿದರು. ಅಂದರೆ ರೈಲ್ವೆ ಮೊದಲು ಹೇಗಿತ್ತು, ಈಗೆಲ್ಲ ಬದಲಾವಣೆ ಹೇಗಾಗಿದೆ, ಅದೆಲ್ಲವೂ ಕೂಡ ಅಲ್ಲಿ ಇತಿಹಾಸ ಸಿಗುತ್ತೆ ಅಂತ ಹೇಳಿ. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ
3: ಮೇಡಮ್, ನಮಸ್ಕಾರ.
1: ನಮಸ್ತೆ ಚಿಕ್ಕಪ್ಪ ಸರ್, ಹೇಗಿದ್ದೀರಾ?
3: ನಾವು ಚೆನ್ನಾಗಿದ್ದೀವಿ ಮೇಡಮ್, ನೀವ್ ಹೇಗಿದ್ದೀರಾ?
1: ನಾವು ಚೆನ್ನಾಗಿದ್ದೀವ್ರಿ. ಇವತ್ತು ಮ್ಯೂಸಿಯಂ ದಿನದ ಬಗ್ಗೆ ಮಾತಾಡ್ತಾ ಇದ್ವಿ.
3: ಹೌದು ಮೇಡಮ್, ಈ ವಸ್ತು ಸಂಗ್ರಹಾಲಯ ದಿನದ ಶುಭಾಶಯಗಳು.
1: ಓಕೆ ಸರ್, ಥ್ಯಾಂಕ್ ಯು ಸರ್, ನಿಮಗೂ ಸಹ.
3: ಒಂದು ಹಳೆ ವಸ್ತುಗಳು ಮನೆಯಲ್ಲಿ ಇವತ್ತಿನ ಕಾಲದಲ್ಲಿ ನೋಡೋದು ಬಹಳ ಕಷ್ಟ ಇದೆ, ಯಾಕೆ ಅಂತಂದ್ರೆ ಅವನ್ನ ಅವಾಗಿಂದ ಅವಾಗೆ ಬಿಸಾಕ್ಬಿಡ್ತಾರೆ. ಹಾಗಾಗಿ
1: ಹಳೆ ವಸ್ತು ಅಂದ ತಕ್ಷಣ ನಾವು ಸಂಗ್ರಹಿಸೋದಕ್ಕಿಂತ ಮೂಲೆಗೆ ಹಾಕೋದು, ಗುಜರಿ ಹಾಕೋದು
3: ಬಿಸಾಕ್ಬಿಡ್ತಾರೆ ಅಥವಾ ಗುಜರಿಗೆ ಹಾಕ್ಬಿಡ್ತಾರೆ. ಹಾಗಾಗಿ ಏನಾಗುತ್ತೆ ಅಂದ್ರೆ, ನಮ್ಮ ಅಜ್ಜಾರು ಏನಾದ್ರು ಅವ್ರನ್ನ ಸಂಗ್ರಹ ಮಾಡಿಟ್ರೆ ನಮ್ಮ ಅಪ್ಪಾರ್ ನೋಡ್ಬೋದು, ನಮ್ಮ ಅಪ್ಪಾರ್ ಅವನ್ನ ಹಾಗೆ ಉಳಿಸ್ಕೊಂಬಂದ್ರೆ ನಾವು ನೋಡ್ಬೋದು, ನಾವು ಉಳಿಸ್ಕೊಂಬಂದದನ್ನ ನಮ್ಮ ಮಕ್ಕಳು ನೋಡ್ಬೋದು. ನಮ್ಮ ಅಜ್ಜಾರೇ ಅವನ್ನ ಉಳಿಸ್ಲಿಲ್ಲ ಅಂದ್ರೆ ನಾವು ಏನ್ ನೋಡಕ್ ಸಾಧ್ಯ ಇಲ್ಲ. ನಮ್ ಮಕ್ಕಳಿಗೂ ಏನು ಹೇಳಕ್ ಆಗಲ್ಲ, ಹಳೆ ವಸ್ತುಗಳು ಯಾವ ತರ ಇದ್ವು ಅಂತ ಅವ್ರಿಗೆ ಹೇಳಕ್ಕೆ ಒಂದ್ ಕಲ್ಪನೆನು ಕೂಡ ಇರೋದಿಲ್ಲ. ಹಾಗಾಗಿ ನಾವ್ ಏನ್ ಮಾಡ್ತೇವೆ ಅಂದ್ರೆ, ಒಂದು ಅಮೂಲ್ಯ ಶೋಧ ಅಂತ ಇದೆ ಮೇಡಮ್, ಲಕ್ಕಿನ್ಕೊಪ್ಪ, ಒಂದು ಎನ್ಆರ್ಪುರ ರೋಡ್, ಎನ್ಆರ್ಪುರ ಸರ್ಕಲ್ ನಲ್ಲಿ ಇದೆ. ತುಂಬಾ ಚೆನ್ನಾಗಿದೆ ಮೇಡಮ್, ನಿಜಕ್ಕೂ ನಾನು ಒಂದಲ್ಲ 2-3 ಸಲ ನನ್ನ ಮಕ್ಕಳು ಹೆಂಡತಿ ಎಲ್ಲಾರನ್ನು ಕರ್ಕೊಂಡೋಗಿ ನೋಡ್ಕೊಂಡ್ಬಂದಿದ್ದೀನಿ.
1: ಕಂಡೋಬಲ್ ಸರ್ ಅವರು ಅವರ ಪತ್ನಿ ನೆನಪಿಗಾಗಿ ಮಾಡಿರೋದದು.
3: ಹೌದೌದು, ಮತ್ತೆ ಅವರು ಅವರ ಪತ್ನಿ ಕಣ್ಣದಾನ ಕೂಡ ಮಾಡಿದ್ದಾರೆ.
1: ಹೌದು ಸರ್,
3: ಅದು ಅಲ್ಲಿ ಹೋದಾಗ ಏನೋ ಒಂಥರ ಖುಷಿ ಆಗುತ್ತೆ ಮೇಡಮ್, ನಾವು ಯಾವತ್ತು ನೋಡಿದಂತ ಒಂದು ವಸ್ತುಗಳನ್ನ ಅಲ್ಲಿ ಕಾಣಬಹುದು ನಾವು. ಮತ್ತೆ ಈ ನಾಣ್ಯಗಳೇ ಇರ್ಲಿಲ್ಲ ಮೊದ್ಲೆಲ್ಲ, ನಾಣ್ಯಗಳು ಯಾವ ಇರ್ಲಿಲ್ಲ ಅಂತ ಏನಾರ ತಗೋಬೇಕಾದ್ರೆ ಒಂದು ವಸ್ತುವನ್ನು ಕೊಟ್ಟು ಖರೀದಿ ಮಾಡ್ಬೇಕಾಗಿತ್ತಂತೆ, ಏನಾರು
1: ತಗೋಬೇಕಾದ್ರೆ
3: ವಸ್ತು ವಿನಿಮಯ ಇತ್ತಂತೆ. ಹಾಗಾಗಿ ಅವನ್ನ ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಒಂದು ಪ್ರತಿ ಒಂದು ನಾಣ್ಯದಿಂದ ಹಿಡಿದು ಈಗ ಏನ್ ನಡೀತದ ಅಲ್ಲಿವರೆಗೂ ನೋಟ್ಗಳನ್ನ ನೋಡ್ಬೋದು, ನಾಣ್ಯಗಳನ್ನ ನೋಡ್ಬೋದು. ಅಲ್ಲಿ ಹೋದ ಬೇರೆ ಕಡೆ ಎಲ್ಲಿ ಸಿಗಕ್
1: ಸಾಧ್ಯ ಇಲ್ಲ. ಹಾಗೆ ಸಂಗ್ರಹಿಸಿಟ್ಟಾಗ ನಾವು ಮುಂದಿನ ಪೀಳಿಗೆಗೆ ಹೇಳಲಿಕ್ಕೆ ಕೂಡ ಸಾಧ್ಯ ಆಗುತ್ತೆ,
3: ಹೇಳಕ್ಕೂ ಸಾಧ್ಯವಾಗುತ್ತೆ ಮೇಡಮ್. ಈ ತರ ಇತ್ತು, ಇಂತ ಕಾಲದಲ್ಲಿ ಈ ತರ ಇದ್ರು, ಹಿಂಗ ಅಂತಂದು ಮಕ್ಕಳಿಗಂತೂ ತುಂಬಾ ಚೆನ್ನಾಗಿದೆ. ಮ್ಯೂಸಿಯಂ ಇದೆಯಲ್ಲ ಅದು ಲಕ್ಕಿನ ಪಕ್ಕದಲ್ಲಿ,
1: ಅಮೂಲ್ಯ ಶೋಧ,
3: ಅಮೂಲ್ಯ ಶೋಧ ಇದೆಯಲ್ಲ, ತುಂಬಾ ಚೆನ್ನಾಗಿದೆ ಮೇಡಮ್. ಬಹಳ ಅಲ್ಪ ಹೋದ್ರೆ ಖುಷಿ ಆಗುತ್ತೆ. ಆಮೇಲೆ ನಾವ್ ಯಾವಾಗ ನೋಡದೇ ಇರ್ತಕ್ಕಂತ ವಸ್ತುಗಳೆಲ್ಲವನ್ನೂ ಅಲ್ಲಿ ಕಾಣ್ಬೋದು ನಾವು,
1: ಕಾಣ್ಲಿಕ್ಕೆ ಸಾಧ್ಯ. ಹೌದು
3: ನೋಡ್ರಿ, ಮಣ್ಣಿನ ಮಡಿಕೆಗಳು ಅವಾಗಿನ ಕಾಲದವು, ಆಮೇಲೆ ಆ ಒಂದು ಟ್ರಂಕುಗಳಾಗಿರ್ಲಿ, ಒಂದು ಧಾನ್ಯಗಳನ್ನು ಸಂಘರ್ಷ ಮಾಡಿ ಇಡೋಂತ ಒಂದು ವಸ್ತುಗಳಾಗಿರ್ಲಿ, ಪ್ರತಿ ಒಂದು ಕೂಡ ಅಲ್ಲಿ ನೋಡ್ಬೋದು. ಆಮೇಲೆ ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ, ಅಲ್ಲಿ ರೇಡಿಯೋಗಳನ್ನ ನೋಡಕ್ಕೊಂದು
1: ಹಳೆ ಕಾಲದ ರೇಡಿಯೋಗಳೆಲ್ಲ ಸಂಗ್ರಹಿಸಿದ್ರೆ, ಗ್ರಾಮೋಫೋನ್ ಅದೆಲ್ಲ ಇದೆ. ಹೌದು,
3: ಅವು ಒಂದು ದೊಡ್ಡ ದೊಡ್ಡ ಬಾಕ್ಸ್ ಗಳು ಇದ್ದಂಗ ಇದಾವೆ ಮೇಡಮ್ ರೇಡಿಯೋಗಳು. ಆ ರೇಡಿಯೋಗಳು ನೋಡೇ ನನಗೆ ತುಂಬಾ ಖುಷಿ ಆಗ್ಬಿಟ್ಟೆ. ಅಲ್ಲಿ ಯಪ್ಪ ಇಂತ ರೇಡಿಯೋಗಳೆಲ್ಲ ಇದ್ವ, ನಾವು ನೋಡಿದ್ರೆ ಇಷ್ಟಿಷ್ಟ ರೇಡಿಯೋ ನೋಡಿದ್ವಿ, ಇಷ್ಟಿಷ್ಟ ದೊಡ್ಡ ರೇಡಿಯೋ ನೋಡಿದ್ರು ಇದೆ ಫಸ್ಟ್. ಅವಾಗಿನ ಕಾಲ ಫೋನ್ಗಳು, ಮೊಬೈಲ್ಗಳು, ಆ ಗಡಿಯಾರಗಳು, ಹಿಂದಿನ ಕಾಲದಾಗ ಎಲ್ಲವನ್ನು ಅಲ್ಲಿ ನೋಡಕ್ಕೆ ಸಾಧ್ಯ,
1: ತುಂಬಾ ಚೆನ್ನಾಗಿ ಸಂಗ್ರಹಿಸಿಟ್ಟಿದ್ದಾರೆ.
3: ಆಮೇಲೆ ಗ್ರಾಮಫೋನ್ ಅಂತ ಒಂದಿದೆ ಮೇಡಮ್, ಅಲ್ಲಿ ಅದನ್ನ ನಮಗೆ ಹಾಕಿ ಕೂಡ ತೋರಿಸಿದ್ರು ಅವರು, ಅದು ಹಾಡ್ತಾ ಇದೆ ಇನ್ನು ವಿಚಿತ್ರ ಅಂದ್ರೆ ಬಹಳ ಚೆನ್ನಾಗಿ ಖುಷಿ ಆಯ್ತು ಅದನ್ನ ನೋಡಿ,
1: ಅದೆಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅವರು.
3: ಹೌದೌದು, ನಿಜಕ್ಕೂ ನಾವು ಒಂದ್ ಒಬ್ರಿಗೆ 50 ರೂಪಾಯಿ ಕೊಟ್ಟು ಹೋಗೋದು ಮುಖ್ಯ ಅಲ್ಲ ಮೇಡಮ್, ಅಲ್ಲಿ ಅಷ್ಟೊಂದು ಅವರು ಕಷ್ಟಪಟ್ಟು ಸಂಗ್ರಹ ಮಾಡಿದಾರಲ್ಲ, ಅದಕ್ಕೆ ನಾವು ಅವ್ರಿಗೆ ಒಂದ್ ಸೆಲ್ಯೂಟ್ ಹೊಡಿಬೇಕು ಮೇಡಮ್.
1: ಖಂಡಿತ ಖಂಡಿತ.
3: ಹಾಗಾಗಿ ಪ್ರತಿಯೊಬ್ಬರಿಗೂ ನಾನು ಹೇಳೋದಷ್ಟೇ, ಒಂದ್ಸಲನಾದ್ರೂ ಮಕ್ಕಳು ಕರ್ಕೊಂಡು ಹೋಗಿ ಒಂದ್ಸಲ ಅಮೂಲ್ಯ ಸೋದಕ್ಕೆ ಹೋಗಿ ಬರ್ರಿ. ಅದೇನ್ ದೂರ ಇಲ್ಲ, ಶಿವಮೊಗ್ಗದಿಂದ ಯನ್ನಾಪುರ ಸರ್ಕಲ್ ಅಲ್ಲಿ ಇದೆ, ರಸ್ತೆ ಇದೆ, ಅಲ್ಲೇ ಸ್ವಲ್ಪ ದೂರದಲ್ಲೇ ಇದೆ ಅಮೂಲ್ಯ ಸೋದ ಅಂತ. ಎಲ್ಲರೂ ಹೋಗಿ ನೋಡ್ಕೊಂಡ್ ಬರ್ರಿ. ನೀವು 50 ರೂಪಾಯಿ ಕೊಡೋದು ಯಾವ ಲೆಕ್ಕಕ್ಕೂ ಅಲ್ಲ ಅಂತ ನಾನು ಎಲ್ಲರಿಗೂ ಅದನ್ನೇ ಹೇಳ್ತೇನೆ ಮೇಡಮ್.
1: ಖಂಡಿತ ಹೌದು, ಯಾಕೆಂದ್ರೆ ಅಲ್ಲಿ ಹೋದಾಗ ವಸ್ತು ಬರೀ ನೋಡೋದಷ್ಟೇ ಅಲ್ಲ, ಆದ್ರೆ ಇತಿಹಾಸ ತಿಳಿಯುತ್ತೆ. ಹಾಗೆ ಈಗ ರಾಜರು ಆಳ್ವಿಕೆ ಮಾಡಿದ ಕಾಲ ಇರ್ಬೋದು ಅಥವಾ ನಾಣ್ಯಗಳ ಬಗ್ಗೆ ಅದೆಲ್ಲ ಮಾಹಿತಿ ತಿಳಿಯುತ್ತೆ.
3: ಹೌದು ಖಂಡಿತ. ಆಮೇಲೆ ಅವರು ಕಂಡಬರಾವ್
1: ಸರ್
3: ಅವರು ಪ್ರತಿ ಒಂದನ್ನು ಅವ್ರು ಹೇಳ್ತಾ ಹೋಗ್ತಾರೆ, ನಾವು ಕೇಳ್ತಾ ಹೋಗ್ಬೋದು ಇದು ಇಂತ ವಸ್ತು ಇದು ಇಂತ ಕಾಲದ್ದು, ಪ್ರತಿ ಒಂದನ್ನು ಅವ್ರು ತಿಳುವರಿಸಿ ಹೇಳ್ತಾ ಹೋಗ್ತಾ ಇರ್ತಾರೆ. ಅವರು ಕೇಳ್ತಾ ಕೇಳ್ತಾನೆ ನಾವು ಅದನ್ನೆಲ್ಲ ನೋಡ್ತಾ ಹೋಗ್ಬೋದು, ಖುಷಿ ಆಗುತ್ತೆ. ಅಲ್ಲಿಂದ ಹೊರಗ್ ಬಂದು ಯಾಕೆ ಬರ್ಬೇಕಪ್ಪ ಹೊರಗೆ, ಇಲ್ಲ ಇನ್ನ ಇಲ್ಲೇ ಇರೋಣ ಅನ್ಸ್ಬಿಡುತ್ತೆ
1: ಮೇಡಮ್. ಮಾಹಿತಿ ನಮಗೆ ಸಿಗುತ್ತೆ ಅಂತ ಹೇಳಿ
3: ಖಂಡಿತ ಬಹಳ ಚೆನ್ನಾಗಿರುತ್ತೆ. ಪ್ರತಿಯೊಬ್ಬ ಈ ನಮ್ಮ ರೇಡಿಯೋ ಮೂಲಕ ನಾನು ಹೇಳ್ತಾ ಇರೋದು ಯಾರ್ಯಾರು ಕೇಳ್ತಾರೆ ಎಲ್ಲರೂ ಕೂಡ ಅವ್ರು ಸಾಧ್ಯವಾದಷ್ಟು ಆ ಲಕ್ಕಿನ ಕಪ್ಪೆ ಒಂದು ಅಮೂಲ್ಯ ಸ್ವಾದ ಒಂದು ಮ್ಯೂಸಿಯಂ ಹೋಗಿ ಎಲ್ಲಾ ಮಕ್ಕಳನ್ನ ಕರ್ಕೊಂಡೋಗಿ ನೋಡಿ ಖುಷಿ ಪಡ್ಲಿ ಅಂತ ನಾ ಈ ಮೂಲಕ ಹೇಳಕ್ ಇಷ್ಟಪಡ್ತೇನೆ ಮೇಡಮ್.
1: ಓಕೆ ಸರ್, ತುಂಬಾ ಮಾಹಿತಿಯನ್ನು ತಿಳಿಸಿದ್ರಿ, ಧನ್ಯವಾದ ಸರ್.
3: ಧನ್ಯವಾದಗಳು ಮೇಡಮ್, ನಮಸ್ಕಾರ.
1: ಕೃಷಿ ನಗರದಿಂದ ಚಿಕ್ಕಪ್ಪ ಅವರು ಕರೆ ಮಾಡಿದ್ರು. ಅವ್ರು ಹೇಳ್ತಾ ಇದ್ರು ಅಂದ್ರೆ ಅಮೂಲ್ಯ ಶೋಧ ಕಮಲಾ ನೆಹರು ಕಾಲೇಜಿನ ಇತಿಹಾಸ ಉಪನ್ಯಾಸಕರಾದಂತಹ ಖಂಡೋಬರಾ ಸರ್ ಅವರು ಅವರ ಪತ್ನಿಯ ನೆನಪಿಗೋಸ್ಕರ ಅಮೂಲ್ಯ ಶೋಧ ಅನ್ನುವಂಥ ಒಂದು ವಸ್ತು ಸಂಗ್ರಹಾಲಯವನ್ನು ಸ್ಥಾಪನೆ ಮಾಡಿ ಅಲ್ಲಿ ಇತಿಹಾಸಕ್ಕೆ ಸಂಬಂಧಿಸಿದಿರ್ಬೋದು ನಾಣ್ಯಗಳು ಹಳೆಯ ಕಾಲದ ವಸ್ತುಗಳನ್ನೆಲ್ಲ ಸಂಗ್ರಹಿಸಿ ಇಟ್ಟಿದ್ದಾರೆ, ಅದನ್ನು ಇಂದಿನ ಮಕ್ಕಳಿಗೆ ತಿಳಿಸಿ ಅಂತೇಳಿ ತುಂಬ ಚೆನ್ನಾಗಿ ತಿಳಿಸಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ,
4: ನಮಸ್ತೆ ಮೇಡಮ್.
1: ಸರ್ ನಮಸ್ತೆ. ಪರಶುರಾಮ್ ಸರ್ ಎಲ್ಲಿಂದ ಕರೆ ಮಾಡ್ತಿರೋದು? ಶಿವಮೊಗ್ಗದಿಂದನಾ? ಸರ್ ವಾಯ್ಸ್ ಸ್ವಲ್ಪ ಸ್ಲೋ ಇದೆ ಫೋನ್. ಹಾಂ ಸರ್, ಈಗ ಕೇಳ್ತಿದೆ. ಸರ್ ಮ್ಯೂಸಿಯಂ ದಿನದ ಬಗ್ಗೆ ಮಾತಾಡ್ತಾ ಇದ್ವಿ. ನೀವು ಎಲ್ಲಾದ್ರೂ ಹಳೆ ಕಾಲದ ವಸ್ತುಗಳನ್ನು ಸಂಗ್ರಹಿಸಿಟ್ಟಿದ್ದೀರಾ ಸರ್ ಅಥವಾ ಮ್ಯೂಸಿಯಂ ಭೇಟಿ ನೀಡಿದ್ರಾ?
4: ಸಿಡಿ ಅಂತ ಹೇಳಿತ್ತು ಮೇಡಮ್, ಅದು ತುಂಬಾ ಇನ್ನಾದ್ರೂ ಕೂಡ ಬರ್ತೀವಿ.
1: ಯಾವ್ದು
4: ಅಂದ್ರೆ ಮೊದಲು ಟಿವಿಯಲ್ಲಿ ಟಿವಿ ಹಾಕೋದು ಕ್ಯಾಸೆಟ್ ಇತ್ತಲ್ಲ ಮೇಡಮ್,
1: ಕ್ಯಾಸೆಟ್
4: ಅದೇನ ಬಳಸ್ತೀವಿ ನಾವು. ಇನ್ನಾದ್ರೂ ಕೂಡ ನಾವು ಯೂಸ್ ಮಾಡ್ತೀವಿ.
1: ಈಗನು ಬಳಸ್ತೀರಾ?
4: ಹೌದು ಮೇಡಮ್.
1: ಹಾ, ಯಾವ್ದಾದ್ರು ಮ್ಯೂಸಿಯಂಗೆ ಭೇಟಿ ನೀಡಿದ್ರ ಸರ್?
4: ಇಲ್ಲ ಮೇಡಮ್, ಟೈಮ್ ಇಲ್ಲ.
1: ಹೋಗಿಲ್ವಾ? ಓಕೆ ಸರ್, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ. ಶಿವಮೊಗ್ಗದಿಂದ ಪರಶುರಾಮ್ ಅವರು ಕರೆ ಮಾಡಿದ್ರು. ಹಾಗೆ ಮ್ಯೂಸಿಯಂ ಬಗ್ಗೆ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ರು. ನಾವೀಗ ಹಳೆಯ ಕಾಲದ ವಸ್ತು ಅಂತ ಹೇಳಿದ ತಕ್ಷಣ ಹಳೆಯ ವಸ್ತುಗಳು ಅಂತ ಹೇಳಿ ಅದು ಕೇವಲ ವಸ್ತು ಅಂದರೆ ಹಳೆ ವಸ್ತುಗಳನ್ನೆಲ್ಲ ಮ್ಯೂಸಿಯಮಲ್ಲಿ ಇಟ್ಟಿರ್ತಾರೆ ಅಂತ ಹೇಳಲ್ಲ, ಅದ್ರ ಜೊತೆಗೆ ನಮಗೆ ಶಿಕ್ಷಣಕ್ಕೆ ಸಂಬಂಧಿಸಿದಿರ್ಬೋದು ಅಥವಾ ಆ ವಸ್ತುವನ್ನು ನೋಡಿದಾಗ ಅದರ ಇತಿಹಾಸವನ್ನು ತಿಳಿಯೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ನಮ್ಮ ಹಿರಿಯರು ಬಳಸ್ತಾ ಇರುವಂತಹ ವಸ್ತುಗಳು ಯಾವ್ಯಾವ ರೀತಿಯ ವಸ್ತುಗಳನ್ನು ಈಗ ಆಧುನಿಕವಾಗಿ ನಾವು ಮುಂದುವರೆದ ಹಾಗೆ ಹಳೆಯ ಕಾಲದ ವಸ್ತುಗಳೆಲ್ಲ ಸಾಕಷ್ಟು ಕಣ್ಮರೆ ಆಗ್ತಾ ಇದೆ. ನಾವೇನು ಮಾಡ್ತೀವಿ, ಹಳೆಯ ವಸ್ತು ಅಂದ ತಕ್ಷಣ ಅದನ್ನು ಗುಜರಿ ಹಾಕೋದು ಅಥವಾ ಅದನ್ನು ಒಂದು ಮೂಲೆಗೆ ಹಾಕುವಂಥ ಪ್ರಯತ್ನ ಮಾಡ್ತಾ ಇರ್ತೀವಿ. ಆದರೆ ಇದೇ ವಸ್ತುಗಳನ್ನು ಸಂಗ್ರಹಿಸಿ ಅದಕ್ಕೊಂದು ಒಳ್ಳೆಯ ಬಣ್ಣವನ್ನು ಹಚ್ಚೋ ಅಥವಾ ಒಂದು ನೀಟ್ ಮಾಡಿ ಸಂಗ್ರಹವನ್ನು ಮಾಡಿ ಇಟ್ಟಿರೋದನ್ನು ಸಾಕಷ್ಟು ಮ್ಯೂಸಿಯಂಗಳಲ್ಲಿ ನೋಡ್ತೀವಿ. ಅದು ಇಂದಿನ ಪೀಳಿಗೆಗೆ ಇರ್ಬೋದು, ಮುಂದಿನ ಪೀಳಿಗೆಗೆ ಇರ್ಬೋದು, ಮಕ್ಕಳು ಅದನ್ನು ನೋಡಿದಾಗ ಅದರ ಬಗ್ಗೆ ಮಾಹಿತಿ ತಿಳಿಯೋದಕ್ಕಿರ್ಬೋದು ಅಥವಾ ಅದನ್ನು ತಿಳಿದುಕೊಳ್ಳೋದಕ್ಕೆ ನಮಗೆ ಎಷ್ಟೊಂದು ವಸ್ತುಗಳು ಕಣ್ಮರೆಯಾಗಿದೆ, ಎಷ್ಟೊಂದು ವಸ್ತುವನ್ನು ನಾವು ತಿಳಿಯೋದಕ್ಕೆ ಸಾಧ್ಯ ಇಲ್ಲ. ಅಂತಹ ವಸ್ತುಗಳನ್ನು ಮ್ಯೂಸಿಯಮಲ್ಲಿ ನೋಡೋದಕ್ಕೆ ಸಾಧ್ಯ, ಆದ್ದರಿಂದ ಅದರ ಮಾಹಿತಿಯನ್ನು ನಾವು ತಿಳ್ಕೊಳ್ಬೋದು ಅಂತ ಹೇಳ್ತಾ ಈಗ ಮತ್ತೊಂದು ಕರೆ ಇದೆ ನೋಡೋಣ.
5: ಹಲೋ
1: ಸರ್ ನಮಸ್ತೆ.
5: ಮಂಡ್ಯದಿಂದ ಕಿಂಡೇಗೌಡ ಮೇಡಮ್.
1: ಸರ್ ನಮಸ್ತೆ ಕಿಂಡೇಗೌಡ ಸರ್.
5: ಒಳ್ಳೆ ಮಳೆ ಬಂದಿದೆ ಮೇಡಮ್ ಇವಾಗ.
1: ತಂಪಾಗಿದ್ಯಾ ಮಂಡ್ಯ ಹಾಗಾದ್ರೆ?
5: ಹೌದೌದು, ಅರ್ಧ ಗಂಟೆಯಿಂದ ಒಳ್ಳೆ ಮಳೆ ಸುರಿತಾ ಇದೆ ಮೇಡಮ್ ಇವಾಗ.
1: ಎಲ್ಲ ಕಡೆ ಮಳೆ ಇದೆ ಸರ್, ಇವಾಗ ಬರ್ತಾ ಇದೆ ಒಂದೊಂದು ಮಳೆ.
5: ಶಿವಮೊಗ್ಗದಲ್ಲಿ ಇದೆಯಾ?
1: ಶಿವಮೊಗ್ಗದಲ್ಲಿ ಇವತ್ತಿಲ್ಲ ಸರ್.
5: ಇವತ್ತಿಲ್ಲ, ಕರೆಕ್ಟ್ ಕೇಳ್ತಾ ಇದ್ದೆ, ಇದ್ರಲ್ಲಿ ನಿನ್ನೆ ಮೊನ್ನೆ ಎಲ್ಲ ಇತ್ತು ಅಂತ ಹೇಳ್ತಾ ಇದ್ರಿ.
1: ಹೌದೌದು ಸರ್, ಇವತ್ತು ಸ್ವಲ್ಪ ಬಿಸಿಲಿದೆ.
5: ಹಾ ಚೆನ್ನಾಗಿ ಬರ್ತಾ ಇದೆ ಮಳೆ, ಚೆನ್ನಾಗಿ ಬರ್ತಾ ಇದೆ.
1: ಸರ್ ಇವತ್ ಮ್ಯೂಸಿಯಂ ದಿನದ ಬಗ್ಗೆ ಮಾತಾಡ್ತಾ ಇದ್ವಿ.
5: ಹೌದು ಹೌದು ಮೇಡಮ್, ಹೌದು ಕೇಳ್ತಾ ಇದ್ದೀನಿ.
1: ನೀವ್ ಯಾವ್ದಾದ್ರು ಮ್ಯೂಸಿಯಂ ಹೋಗಿದ್ರೆ?
5: ನಾನು ನಮ್ಮ ಬೆಂಗಳೂರಿನಲ್ಲಿ ವಿಶ್ವೇಶ್ವರಯ್ಯ ಮ್ಯೂಸಿಯಂ ವಸ್ತು ಸಂಗ್ರಹಾಲಯಕ್ಕೆ ಭೇಟಿ ಕೊಟ್ಟಿದ್ದೆ. ಅಂದ್ರೆ ಈಗೆಲ್ಲ ಆಗಲೇ ಒಂದು 20-30 ವರ್ಷ ಆಗಿರ್ಬೋದು.
1: ಭೇಟಿ ನೀಡಿ?
5: ತುಂಬಾ ದಿವಸ ಆಯ್ತು, ತುಂಬಾ ವರ್ಷಗಳೇ ಆಗೋದು. ತುಂಬಾ ಚೆನ್ನಾಗಿ ಎಲ್ಲ ಎಲ್ಲಾ ವಸ್ತುಗಳನ್ನು ಸಂಗ್ರಹಿಸಿಟ್ಟಿದ್ದಾರೆ ಮೇಡಮ್ ಅಲ್ಲಿ.
1: ನೋಡಿದಾಗ ಏನ್ ಅನಿಸ್ತದೆ ಸರ್?
5: ತುಂಬಾ ಚೆನ್ನಾಗಿದೆ, ಎಲ್ಲ ಮಕ್ಕಳುಗಳಿಗೆಲ್ಲ ತೋರಿಸ್ಬೇಕು. ಈ ಮಕ್ಕಳು ಒಂದ್ ಕೂಡ್ಲೇನೆ ಅವ್ರಿಗೆಲ್ಲರೂ ಒಂದು ತೋರಿಸಿ ಅವ್ರಿಗೆ ಜ್ಞಾನಾಭಿವೃದ್ಧಿವೆ ಮತ್ತೆ ಏನೇನು ವಸ್ತುಗಳಿದ್ದೋ ಹಿಂದೆ ನಾವ್ ಏನ್ ಬಳಸ್ತಿದ್ದೋ ಏನೇನು ಅನ್ನೋದನ್ನೆಲ್ಲಾನು ಅವರ ಇದಕ್ಕೆ ಗಮನ ತರಬಹುದು
1: ತರಬಹುದು ಹಿಂದೆ ನಮ್ಮ ಅಜ್ಜ ಅಜ್ಜಿ ಇರ್ಬೋದು ಅಥವಾ ಅವರ ಪೂರ್ವಜರು ಏನೆಲ್ಲ ಬಳಸ್ತಿದ್ರು ಅನ್ನೋದು ಹೇಳ್ಬೋದು.
5: ಹೌದು ಹೌದು ಪ್ರತಿಯೊಂದನುವೆ ನೋಡಿ ಕುಟಾಣಿ ಇದೆಯಲ್ಲ ಎರಡಕ್ಕೆ ಕುಟೋದು ಈಗೆಲ್ಲ ಮರ್ತೇವೆ ಅದನ್ನ ಯಾರು ಉಪಯೋಗಿಸಲ್ಲ ಇವಾಗ
1: ಉಪಯೋಗಿಸೋದಿಲ್ಲ.
5: ಅದರಿಂದ ಹಿಡಿದು ಪ್ರತಿಯೊಂದನು ಈ ವ್ಯವಸಾಯದ ಉಪಕರಣಗಳು ರೈಲ್ವೆ ಎಂಜಿನ್ ಏನಲ್ಲ ಏನಲ್ಲ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಬೆಂಗಳೂರಿನಲ್ಲಿ
1: ಅಲ್ಲೆಲ್ಲ ಇಟ್ಟಿದ್ದಾರೆ ಸಂಗ್ರಹಿಸಿ.
5: ಹೌದೌದು ಪ್ರತಿಯೊಂದು ಪ್ರತಿಯೊಂದು ಇಟ್ಟಿದ್ದಾರೆ ಒಂದೊಂದು ಸೆಕ್ಷನ್ ಎಲ್ಲ ಡಿವೈಡ್ ಮಾಡಿ ಇಟ್ಟಿದ್ದಾರೆ. ನಾನು ಇತ್ತೀಚೆಗೆ ಹೋಗಿಲ್ಲ ಸುಮಾರು ಒಂದು 25 ವರ್ಷ ಆಯ್ತು ನಾನು ಬೆಂಗಳೂರಿನಲ್ಲಿ ಇದ್ದಾಗ ಹೋಗಿದ್ದು ಹಾಗಾಗಿ ಈಗೆಲ್ಲ ಹತ್ರ ಮರ್ತೆ ಹೋಗಿದೆ ಏನೇನ್ ಇದೆ ಅಂತ. ಸಂಜೆ ನಮಸ್ಕಾರಗಳು ಎಲ್ಲರಿಗೂ ಎಲ್ಲಾ ಕೇಳೋದರಿಗೆ.
1: ಓಕೆ ಸರ್ ನಮಸ್ತೆ ನಮಸ್ತೆ.
5: ಥ್ಯಾಂಕ್ ಯು ಥ್ಯಾಂಕ್ ಯು.
1: ಮಂಡ್ಯದಿಂದ ಕೆಂಡೇಗೌಡರು ಕರೆ ಮಾಡಿದ್ರು. ಅವರು ಕೂಡ ಬೆಂಗಳೂರಲ್ಲಿರುವಂತಹ ಮ್ಯೂಸಿಯಂ ಬಗ್ಗೆ ತಿಳಿಸಿದ್ರು. ಹಾಗೆ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ ತಗೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಕಾಫಿ ವಿತ್ ಆರ್ಜೆಸ್ ಲೈವ್ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
6: ನಾನೊಬ್ಬ ನಿವೃತ್ತ ಶಿಕ್ಷಕ. ನನ್ನ ಮಗ ಆದಿಚುಂಚನಗಿರಿ PU ಕಾಲೇಜ್ನಲ್ಲಿ ಓದ್ದ. ಅವನು ಬೆಸ್ಟ್ ಕರಿಯರ್ ರೂಪಿಸಿಕೊಳ್ಳೋಕೆ ಸಾಧ್ಯವಾಯಿತು.
7: ನಮಸ್ಕಾರ, ನಾನೊಬ್ಬ ಆಟೋ ಡ್ರೈವರ್. ನನ್ನ ಮಗ ಶಿವಮೊಗ್ಗದ ಆದಿಚುಂಚನಗಿರಿ ಕಾಲೇಜ್ ಇದೆಯಲ್ಲ ಅಲ್ಲಿ ಓದ್ದ. ಕಡಿಮೆ ಫೀಸು ಉತ್ತಮ ಶಿಕ್ಷಣ ಕೊಡ್ತಾರೆ ಕಣ್ರಿ, ಆ ಸಂಸ್ಥೆಗೆ ನಾನು ಯಾವಾಗಲೂ ಋಣಿ.
8: ನಿಮ್ಗೆ ಗೊತ್ತಾ, ನನಗೆ ಈಸಿಯಾಗಿ ಇಂಜಿನಿಯರಿಂಗ್ ಸೀಟ್ ಸಿಗೋಕೆ ಕಾರಣ ನಮ್ಮ ಆದಿಚುಂಚನಗಿರಿ PU ಕಾಲೇಜು. ಯಾಕೆ ಅಂದರೆ ಇಲ್ಲಿ JEE, NEET, KCET ಗೆ ಸೂಕ್ತವಾದ ಟ್ರೈನಿಂಗ್ನ ಸ್ಟಾರ್ಟಿಂಗ್ನಿಂದೇ ಕೊಟ್ಟರು. ಸೊ ನನಗೆ ಆರಾಮಾಯಿತು.
9: Hi, I'm a doctor. I have seen many colleges, but for the holistic development of your children, there is no better college like Shri Adichunchanagiri PU College, Shivamogga.
10: ಪ್ರತಿ ವಿದ್ಯಾರ್ಥಿಗೆ ದೊರೆಯುತ್ತಿದೆ ಸಮರ್ಥ ಶಿಕ್ಷಣ. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.saipuc.org.in.
9: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ
8: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
11: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
12: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
11: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
1: ಮತ್ತೊಮ್ಮೆ ಕಾಫಿ ವಿತ್ ಆರ್ಜೆಸ್ ಲೈವ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ನೇಹಿತರೆ, ಇವತ್ತು May 18 ಮ್ಯೂಸಿಯಂ ಡೇ ಇರೋದ್ರಿಂದ ಅದರ ವಸ್ತು ಸಂಗ್ರಹಾಲಯದ ಬಗ್ಗೆನೇ ಮಾತಾಡ್ತಾ ಇದ್ರು. ಎಲ್ಲರೂ ಕೂಡ ಅವರು ನೋಡಿದಂತಹ ವಸ್ತು ಸಂಗ್ರಹಾಲಯದ ಅನುಭವಗಳನ್ನು ಹಂಚ್ಕೊಳ್ತಾ ಇದ್ರು. ಈಗ ಸಹ ಮತ್ತೊಂದು ಕರೆ ಇದೆ, ನೋಡೋಣ. ಹಲೋ ಹಲೋ
13: ಹಲೋ
1: ಷಡಕ್ಷರಿ ಸರ್, ನಮಸ್ತೆ.
13: ನಮಸ್ತೆ. ನಮಸ್ತೆ ಮೇಡಮ್, ಹೇಗಿದ್ದೀರಾ?
1: ಹಾ ಸರ್, ಚೆನ್ನಾಗಿದ್ದೀವಿ. ಊಟ ಆಯ್ತಾ?
13: ಹಾ ಆಯ್ತು. ಇವಾಗ
1: ಇವತ್ತು ಮ್ಯೂಸಿಯಂ ಬಗ್ಗೆ ಮಾತಾಡ್ತಾ ಇದ್ವಿ ಸರ್.
13: ಹಾ ಮ್ಯೂಸಿಯಂ ಬಗ್ಗೆ?
1: ಹಾ ಸರ್,
13: ಚೆನ್ನಾಗಿದೆ ಕಾರ್ಯಕ್ರಮ. ಮ್ಯೂಸಿಯಂ ಬಗ್ಗೆ ಅವು ತಂದಿದ್ದಿಲ್ಲ ಇದನ್ನ ವಿಷಯ.
1: ಇವತ್ತು ಮ್ಯೂಸಿಯಂ ದಿನ ಇರೋದ್ರಿಂದ. ಹೌದು ಹೌದು ಸರ್.
13: ಓ ಆದ್ರಿಂದ ಬಂದು ತಗೊಂಡಿರಾ?
1: ಹಾ ಹಾ ಸರ್,
13: ನಾನು ಒಂದು 3-4 ಮ್ಯೂಸಿಯಂ ನೋಡಿದ್ದೀನಿ. ಮೊದಲನಾಗೆ ಧರ್ಮಸ್ಥಳದಲ್ಲಿರತಕ್ಕಂತ ಮಂಜುಷಾ ಮ್ಯೂಸಿಯಂ, ಅದೊಂದು ನೋಡಿದೀನಿ. ಅಲ್ಲಿ ನಮ್ಮ ಆಗು ಹೋಗುವಂತ ವಸ್ತುಗಳನ್ನೆಲ್ಲ ನೋಡ್ಬೋದು. ಮೊದಲು ಹೇಗಿತ್ತು, ಈಗ ಹೇಗಿದೆ, ಎಲ್ಲದನ್ನು ನೋಡ್ಬೋದು. ನಾವು ಬಳಸ್ತಿಕ್ಕಂತ ವಸ್ತುಗಳ ಹತ್ರಗೆ ಇಟ್ಟಿದ್ದಾರೆ. ಆಗಾಮ್ಯಾಗ ರೇಡಿಯೋ ಆಗಿರ್ಬೋದು, ಟೆಲಿಫೋನ್ ಆಗಿರ್ಬೋದು. ಟೆಲಿಫೋನ್ ಮೊದ್ಲು ಹೇಗಿತ್ತು, ಈಗ ಹೇಗಿದೆ,
1: ಬದಲಾವಣೆ
13: ಎಲ್ಲ ಇದೆ. ಆಮೇಲೆ ವಸ್ತು ಸಂಗ್ರಹಾಲಯ ಅಂದ್ರೆ ತುಂಬಾ ಚೆನ್ನಾಗಿದೆ. ಅಲ್ಲಿ ನಮ್ಮ ಹಳೆ ತೇರುಗಳನ್ನೆಲ್ಲ ನೋಡ್ಬೋದು. ಅಲ್ಲಿ ಹೌದು ತೇರುಗಳು ಇವೆ ಅಲ್ಲೆಲ್ಲಾನ, ತುಂಬಾ ಚೆನ್ನಾಗಿದೆ. ಆಮೇಲೆ ಈ ಆರೋಗ್ಯ ದೃಷ್ಟಿಯಿಂದ ನೋಡ್ಬೇಕು ಅಂದ್ರೆ ಮಣಿಪಾಲ ಆಸ್ಪತ್ರೆಯಲ್ಲಿ ಇರ್ತಕ್ಕಂತ ಮ್ಯೂಸಿಯಂ
1: ಆರೋಗ್ಯದ
13: ಆರೋಗ್ಯ ಸಂಬಂಧಪಟ್ಟ ನರಗಳು ಹೇಗಿದೆ, ಮೂಳೆ ಹೇಗಿರುತ್ತೆ, ಪ್ರತಿಯೊಂದನ್ನ ಅಲ್ಲಿ ನೋಡ್ಬೋದು. ಚೆನ್ನಾಗಿರುತ್ತೆ. ಅದು ಒಂದು
1: ಮನುಷ್ಯನಿಗೆ ಸಂಬಂಧಿಸಿದ ಎಲ್ಲಾ ವಸ್ತುಗಳನ್ನು ಅಲ್ಲಿ ಇಟ್ಟಿದ್ದಾರೆ.
13: ಹೌದು ಹೌದು, ನಮ್ಮ ಮನುಷ್ಯನ ಅಂಗಾಂಗಗಳನ್ನು ಹೇಗಿದೆ ಅನ್ನೋದು ನೋಡಿ ತಿಳ್ಕೊಬೇಕು ಅಂದ್ರೆ ಅಲ್ಲೂ ಹೋಗ್ಬೇಕು. ಹಾ, ಹಾಗೆ ಹೋದ ವರ್ಷ ನಮ್ಮ ಮಗನ ಅಡ್ಮಿಷನ್ ಹೋದಾಗ ಬೆಂಗಳೂರಲ್ಲಿ ವಿಶ್ವೇಶ್ವರ ಮ್ಯೂಸಿಯಂಗೆ ಹೋದ್ವಿ.
1: ವಿಶ್ವೇಶ್ವರಯ್ಯ, ಹಾ
13: ಅದು ತುಂಬಾ ಚೆನ್ನಾಗಿದೆ.
1: ಚೆನ್ನಾಗಿದೆ.
13: ಸರ್,
1: ಕೃಷಿಗೆ ಸಂಬಂಧಿಸಿದ ವಸ್ತುಗಳನ್ನೇನಾದ್ರೂ ಸಂಗ್ರಹಿಸಿದೀರಾ ನಿಮ್ಮ ಮನೆಯಲ್ಲಿ, ನಿಮ್ಮ ಅಜ್ಜನ ಕಾಲದ್ದು ಹಳೆ ಕಾಲದ್ದು?
13: ಇದೆ ಮೇಡಮ್, ನಾವು ಯಾವ್ದು ಕಳೆದಿಲ್ಲ. ನಮ್ಮನೆಯಲ್ಲಿ ಎಲ್ಲವೂ ಇದಾವ,
1: ಎಲ್ಲದೂ ಹಾಗೆ ಇಟ್ಕೊಂಡಿದ್ರೆ.
13: ಕೂರಿಗೆ ಆಗಿರ್ಬೋದು, ನೇಗ್ಲ ಆಗಿರ್ಬೋದು, ಕುಂಟೆ ಆಗಿರ್ಬೋದು, ಅಂದ್ರೆ ನಾವು ಉಪಯೋಗಿಸ್ತಾ ಇದ್ದೇವೆ. ಇನ್ನು ನಾವು ಎತ್ತನ್ನ ಹಾಳು ಮಾಡಕ್ ಹೋಗಿಲ್ಲ. ಹೌದೌದು, ಬಳಸ್ತಾ ಇದ್ದಾರಿಂದ ನಾ ಇದೆ. ಅದು ಕೆಲವೊಂದು ಹೋಗಿದಾವ್ ಮೇಡಮ್, ಯಾಕಂದ್ರೆ ಕೂರ್ಗೆಯಲ್ಲಿ ಬಿತ್ತಾ ಇದೆ ಇಲ್ಲ ಈಗ
1: ಬಿತ್ತಲ್ಲ.
13: ಆದ್ರೆ ವಸ್ತು ಇದಾವೆ, ಉಪಯೋಗಿಸ್ತಾ ಇಲ್ಲ ಅಷ್ಟೇ.
1: ವಸ್ತುನ ಹಾಗೆ ಇಟ್ಕೊಂಡಿದ್ದೀರಾ?
13: ಕೂರ್ಗೆಗೆ ಒಂದು ಬಟ್ಲು ಬರುತ್ತೆ, ಆ ಬಟ್ಲಲ್ಲಿ ಸಡ್ಡೆ ಅಂತ ಬರುತ್ತೆ, ಅದನ್ನ ಜೋಡಿಸ್ಬಿಟ್ಟು ಅದಕ್ಕೆ ಕುರಿಗಳೆಲ್ಲ ಕಟ್ಬಿಟ್ಟು ಚಿಟ್ಟೆ ಅಂತ ಬ್ಯಾಲೆನ್ಸಿಗೋಸ್ಕರನ ಅದನ್ನ ಜೋಡಿಸಕ್ಕೆ ಒಂದು ಇದು ಇತ್ತು. ಈಗ ಅದು ಏನು ಅಂತ ಗೊತ್ತಿಲ್ಲ ಕೆಲವರಿಗೆ. ನಾವೆಲ್ಲ ಹೊಡೆದು ಇದ್ ಮಾಡಿದೇವೆ ಮೇಡಮ್ ಅವರೇ.
1: ಒಳ್ಳೆ ಹೊಡಿತಾರೆ.
13: ಹೌದೌದು, ಇದೆ ಇದೆ ಮೇಡಮ್ ಅವರೇ, ಎಲ್ಲವೂ ಇದಾವೆ. ಕೊರಡಾಗಿರ್ಬೋದು, ಕುಂಟೆ ಆಗಿರ್ಬೋದು, ನೇಗ್ಲು, ಬಳಗುಂಟೆ ಅಂತ ನಮ್ ಕಡೆ, ಕೆಲ ಕಡೆ ಕಂಬತ್ತಿ ಅಂತಾರೆ,
1: ಕಂಬತ್ತಿ ಅಂತ.
13: ಆತರ ಎಲ್ಲಾ ಇದೆ ನಮ್ಮಲ್ಲಿ. ನಮ್ಮ ಮನೆಯಲ್ಲಿ ಎಲ್ಲಾ ಇಟ್ಕೊಂಡೇವಿ, ನಾವ್ ಯಾವ್ದು ಹಾಳು ಮಾಡಿಲ್ಲ. ನಮಗ ಮರದ ಗಾಡಿ ಇರೋ ಮೇಡಮ್, ಈಗ ಮರದ ಗಾಡಿ ಇಲ್ಲ,
1: ಗಾಡಿನೇ ಇಲ್ಲ.
13: ಈ ಮರದ ಗಾಡಿ ನೋಡ್ಬೇಕು ಅಂದ್ರೆ ನಾವು ಯಾವ್ದಾರ ದೊಡ್ಡ ದೊಡ್ಡ ಈ ಫಂಕ್ಷನ್ ಗಳಲ್ಲಿ ಸೈಡ್ ಗಾಲೆ ನಿಲ್ಸಿ ಅವನ್ನೆಲ್ಲ ಮಾಡಿರ್ತೀವಿ ನೋಡ್ರಿ. ಅಲ್ಲಿ ನೋಡ್ಬೇಕಾಗಿದೆ ನಾವೀಗ.
1: ಎತ್ತಿನ ಬಂಡಿ ಇಲ್ಲ, ಚೇಂಜ್.
13: ಕೆಲವೊಂದು ಧಾರಾವಾಹಿಗಳಲ್ಲಿ ತುಂಬಾ ಚೆನ್ನಾಗಿ ತೋರಿಸ್ತಾ ಇದಾರೆ, ಅವನ್ನ ಗಾಲೆನೆಲ್ಲ ಜೋಡಿಸ್ಬಿಟ್ಟು ಅವಕ್ಕೆಲ್ಲ ಬಣ್ಣ ಚಿತ್ರ ಬರೆದ್ಬಿಟ್ಟು ಹಿಂಗೆ ಕಾಲಕ್ಕೆ ತಕ್ಕಂತೆ ಏನೇನು ಬರುತ್ತೆ ಗೊತ್ತಿಲ್ಲ. ಇನ್ನು
1: ಕಾಲಕ್ಕೆ ತಕ್ಕಂಗೆ ಬದಲಾವಣೆ ಆಗ್ತಾ ಹೋಗುತ್ತೆ,
13: ಆಗ್ತಾ ಹೋಗೋದು.
1: ಆದ್ರೂ ಕೂಡ ಅದು ಹಳೆ ವಸ್ತು ಅಂತ

0: ನಾನು ಇಟ್ಟಿದ್ದೆ ಅವಾಗ ಕಳ್ಕೊಂಬಿಟ್ಟೆ ನಾನೇ
1: ಈ ಕಳಿಬಾರ್ದಿತ್ತು ಅಂತ ವ್ಯತ್ಯ ಆಗುತ್ತ ಅಂತ.
0: ಹೌದೌದು ಹೌದು, ಯಾರಿಗಾರ ವಸ್ತು ಸಂಗ್ರಹ ಎಲ್ಲ ಮಾಡೋರಿಗಾರ ಕೊಟ್ಟಿದ್ರೆ
1: ಜೋಪಾನ ಮಾಡ್ತಾರೆ. ಹೌದು, ಕೆಲವೊಂದ್ಸರಿ ನಮ್ಗೆ ಜೋಪಾನ ಮಾಡ್ಲಿಕ್ಕೆ ಆಗಿಲ್ಲ ಅಂದ್ರೆ ಅವ್ರಿಗೆ
0: ಇಲ್ಲೊಬ್ರು ಇದಾರೆ ನಮ್ಮಲ್ಲಿ ಅಂತ ಕಾಯಿನ್ಗಳೆಲ್ಲ ಹಳೆ ಕೊಟ್ರೆ ಸಂಗ್ರಹ ಮಾಡ್ತಿದಾರ ಒಬ್ರು.
1: ಹೌದಾ?
0: ಅವ್ರ ಕಡಿಕಾರ ಕೊಡ್ಲಿಲ್ಲ ನಂಗಾಯ್ತು, ಅವ್ ಸಿಕ್ಕಾಗ ಎಲ್ಲೋ ಇಟ್ವಿ, ಅವು ಎಲ್ಲಿ ಇಟ್ವಿ ಅಂತಾನೆ ಸಿಗ್ತಾ ಇಲ್ಲ.
1: ಓಕೆ ಸರ್, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ.
0: ಈ ವಿಷಯ ತಂದಕ್ಕೆ ತುಂಬಾ ಧನ್ಯವಾದಗಳು ಮೇಡಮ್ ಅವರೇ, ಯಾಕಂದ್ರೆ ನಮ್ಮ ಹಳೆ ವಸ್ತು ಸಂಗ್ರಹಗಳನ್ನು ನೆನಪು ಮಾಡಿದ್ರಿ.
1: ನೆನಪಾಯ್ತು,
0: ಅವಕಾಶಕ್ಕಾಗಿ ಧನ್ಯವಾದಗಳು
1: ಸರ್. ಷಡಕ್ಷರಿ ಸರ್ ಅವ್ರು ಕರೆ ಮಾಡಿ ಅವರು ಕೂಡ ಹೇಳ್ತಾ ಇದ್ರು, ಅವ್ರು ನೋಡಿದಂತಹ ಮ್ಯೂಸಿಯಮ್ಮು, ಹಾಗೆ ಅವ್ರ ಮನೇಲಿ ಕೂಡ ಕೃಷಿಗೆ ಸಂಬಂಧಿಸಿದಂತಹ ಕೃಷಿ ಪರಿಕರಗಳು, ಅವ್ರ ಪೂರ್ವಜರು ಬಳಸಿದಂತ ಕೃಷಿ ಪರಿಕರಗಳನ್ನ ಸಂಗ್ರಹಿಸಿಟ್ಟಿದೀವಿ ಅಂತ ಹೇಳಿ ಕೂಡ ಹೇಳಿದ್ರು. ಹಾಗೆ ಕೃಷಿ ಅಂದ ತಕ್ಷಣ ತುಂಬಾ ವಸ್ತುಗಳು ಈಗ ಕಣ್ಮರೆಯಾಗಿದೆ ಅಂತಾನೆ ಹೇಳ್ಬೋದು. ಈಗ ಟ್ರ್ಯಾಕ್ಟ್ರಿ, ಟಿಲ್ಲರು ಆ ಥರದನ್ನೆಲ್ಲ ಬಳಸೋದ್ರಿಂದ ಕೃಷಿಯಲ್ಲಿ ಕೂಡ ತುಂಬಾ ವಸ್ತುಗಳನ್ನ ನಮ್ಮ ಹಿರಿಯರು ಬಳಸಿದಂತ ವಸ್ತುಗಳು ಕಣ್ಮರೆಯಾಗಿದೆ ಅಂತಾನೆ ಹೇಳ್ಬೋದು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ,
2: ಹಲೋ, ನಮಸ್ತೆ ಮೇಡಮ್.
1: ನಮಸ್ತೆ ನಾಜೀರ್ ಸರ್, ಹೇಗಿದ್ದೀರಾ?
2: ಆರಾಮದೀರಿ ಮೇಡಮ್? ನೀವು ಆರಾಮದೀರಿ ಮೇಡಮ್?
1: ನಾವು ಆರಾಮಾಗಿದ್ದೀರಿ.
2: ಕಾರ್ಯಕ್ರಮ ಸೂಪರ್ ಆಗಿ ಮೂಡ್ ಬರಕತ್ತಾರ ಮೇಡಮ್, ಒಳ್ಳೆ ಕಾರ್ಯಕ್ರಮ ತಂದ್ರೆ ಟಾಪಿಕ್ ನಾವು ಕೇಳಕತ್ತೀನ್ರಿ ಮೇಡಮ್. ಕಾರ್ಯಕ್ರಮ ಹಂಗೇರಿ ಹ್ಞೂನ್ರಿ ಮೇಡಮ್. ಯಾಕಪ್ಪ ಅಂತಂದ್ರ ಮೊದಲಿನ ಎಲ್ಲಾ ಮರಿಯಾಗಿ ಹೋಗತ್ತವ್ರಿ ಮೇಡಮ್, ಅವು ಇಡಕ್ ತಯಾರಿಲ್ರಿ ಮಂದಿ
1: ಇರ್ಲಿಕ್ಕೆ.
2: ಹಾ, ಯಾಕಂದ್ರೆ ಇತ್ತೀಚಿನ ದಿನ ಕೈ ಎಲ್ಲಾ ಇದ್ರು ಬರ್ಲಕತ್ತಾವಲ್ರಿ ಮೇಡಮ್, ಅದು ಎಲ್ಲ ವಿದ್ಯುತ್ ಅದಕ್ಕಾಗಿ ಇವಕ್ಕೆ ಯಾವ್ರು ಇಡಲಾಕ್ ತಯಾರಿಲ್ರಿ. ಅವಕ್ಕ
1: ಬೆಲೆ ಇಲ್ಲ ಅಂತ ಹೇಳಿ ತೆಗ್ದಾಕ
2: ಬೆಲೆ ಇಲ್ಲ ಅಂತ ಹೇಳಿ ಬಗಿತಾರಿ ಮೇಡಮ್. ಆದ್ರೂ ನೋಡ್ಲಕ್ ಚಂದ್ರಿ ಅಂತ ಅವು ಕಾಯ್ದು ಇಡಬೇಕ್ರಿ ಮೇಡಮ್. ಯಾಕೆ ಹಿಂದಿನ ಪೀಳಿಗೆಗೆ ಇಂತದ್ ಇತ್ತು ಅನ್ನೋದು ಒಂಚರ ಅನುಭವ ಇರ್ತದ್ರಿ ಮೇಡಮ್.
1: ಹಿಂದಿನ ಬಳಸ್ತಿದ್ರು ಅಂತ ಗೊತ್ತಾಗ್ಬೇಕು.
2: ಹಾ, ಇಂಥದನ್ನ ಬಳಸ್ತಿದ್ದೇವು ಮತ್ ಇಂಥದ್ದು ಇತ್ತು ಅನ್ನೋದು ಒಂದರ ಕಲ್ಪನಾ ಬರ್ತದ್ರಿ. ಆದ್ರೆ ಮಂದಿ ಏನ್ ಮಾಡ್ತಾರಿ ಮೇಡಮ್, ಈಗ ಪ್ರತಿಯೊಬ್ಬರು ಏನು ಗೊತ್ತಿಲ್ಲ ಮೇಡಮ್. ಈಗ ನಮ್ಮಲ್ಲಿ ಆದ್ರೂ ನಾವು ಹಳ್ಳಿಗಾರದಾಗ ಬೆಳೆದವ್ರಿ, ನಮ್ಮಲ್ಲಿ ಮಟ್ಟೆ ಅಂತೇಳಿ ಹೊಡಿತೀರಿ ಮೇಡಮ್. ಅವಾಗ ನೀವು ಕರೆಂಟ್ ಅದು ಯಾವ್ದು ಇದು ಇಂಜಿನ್ ಇದ್ದೀರ ಏನ್ ಕಿರ್ಲಸ್ಕೋರ್ ಇಂಜಿನ್ ಅಂತ ಹೇಳ್ರಿ, ಅದು ಇತ್ತು ಮಟ್ಟಿ ಹೊಡಿತೀರಿ ಮೇಡಮ್. ಎತ್ಕೊಳ್ಳೇರಿ ಅಂತ ಮಟ್ಟಿಗಳು ಈಗ ಇಲ್ರಿ ಮೇಡಮ್. ಮೇಲಾಗಿ ಯಾವಾದೇ ಈಗ ತಂತ್ರಜ್ಞಾನ ಹೆಚ್ಚಾಗಿ ಬರೀ ಟ್ರ್ಯಾಕ್ಟರ್
1: ಬಳಸ್ತಾರೆ,
2: ಮಷಿನರಿ ಬಹಳ ಆಗ್ಯಾವ್ರಿ. ಈಗ ಒಕ್ಕಲ್ತನ ಸಾಮಾನ್ದಾಗ ಇನ್ನೂ ಆದ್ರೂ ನಾವಾದ್ರೂ ಒಕ್ಕಲ್ತನ ಇನ್ನ ಮಾಡ್ತೀರಿ ಮೇಡಮ್. ಅದ್ರಲ್ಲೇನೇ ರೀ ಇನ್ನು
1: ಮಾಡ್ತಿದ್ದೀರ?
2: ಹಾ, ಕುರ್ಗಿ ದಿಂಡ, ಕುಂಟಿ ದಿಂಡ, ಕೆಬ್ಬಣ್ಣಗಲಿ ನಾ ಯಾರು ಹೊಡೆಯಂಗಿಲ್ಲ ಮೇಡಮ್. ನನ್ನಲ್ಲಿ ಇನ್ನ ಇಟ್ಟಿನ್ರಿ ನಾ ಕೆಬ್ಬಣ್ಣಗಲಿ ತೇಳಿ ಬರ್ತಾವ್ರಿ ಮೇಡಮ್.
1: ಹಾಗಾದ್ರೆ ಹಾಗೆ ಜೋಪಾನ ಮಾಡಿ ನೋಡಿ, ಅದೆಲ್ಲ ಆಂಟಿಕ್ ಪೀಸ್ ತರ ಮುಂದಿನ ಪೀಳಿಗೆಗೆ ಬೇಕಾಗತ್ತೆ.
2: ಹಾ, ಬೇಕಾಗ್ತಾರೆ ಮೇಡಮ್. ನನಗೆ ಹತ್ತಾರಿ ನಮ್ಮ ರೋಡ್ ಮ್ಯಾಗ ಹೊಲಾದ್ರಿ ಮೇಡಮ್. ಮಂದಿ ಹೋಗೋರ ಹತ್ತಾರ ಕೆಬ್ಬಣ್ಣಗಲಿ ಯಾರು ಹೊಡೆಯೋ ನೋಡಪ್ಪ, ನೀವು ಒಬ್ಬನೇ ಹೊಡಿತೀನಿ ನೋಡಿ ಇಲ್ಲಿ ನಾನು ನೋಡ್ಲಕ್ಕ ಹತ್ತಾರಿ ಮಂದಿರಿ ಮೇಡಮ್.
1: ಹಾಗೆ ಇಟ್ಕೊಂಡು
2: ಹಿಂಗಾಗಿ ನಂದೇನ್ ನನ್ನ ಜೀವನ ಇರುತ್ತಾನ ನಾ ಸಾಮಾನ ಕಳಿಬಾರ್ದು ಹಾಗೂ ಎತ್ತುಗಳು ತೆಗಿಬಾರ್ದು ಅನ್ನೋ ಉದ್ದೇಶದಿಂದ ನಾ ಕಾಯ್ಕೊಂಡು ಹೊಂಟಿನಿ ಮೇಡಮ್. ಇನ್ನಾದ್ರೂ
1: ಹಂಗೆ ಇಟ್ಕೊಂಡಿರಿ ಸರ್.
2: ಹೌನ್ರಿ, ಯಾಕಪ್ಪ ಅಂದ್ರೆ ಬಿತ್ತುಣಿಕಿನ ಅದ್ರಲ್ಲಿ ಏನ್ ಮಾಡ್ತೀನಿ, ಹರಗುದು ಕುಂಟಿದಿಲ್ಲ ಪ್ರತಿ ಒಂದ್ ಸಾಮಾನ್ ಏನದಲ್ರಿ ಮೇಡಮ್ ಒಕ್ಕಲ್ತಂದು, ಪ್ರತಿ ಒಂದ್ ಸಾಮಾನ್ ನನ್ನ ಬಲ್ಲಿ ಅದಾವ್ರಿ ಮೇಡಮ್. ಎಲ್ಲಾನು ಕಾಯ್ದಿಟ್ಟಿನ್ರಿ.
1: ಎಲ್ಲ ಹಾಗೆ ಇಟ್ಕೊಂಡಿದ್ದೀರ?
2: ಹಾ, ಹಾಗೆ ಇಟ್ಕೊಂಡಿರಿ. ಅದ್ರ ಬಗ್ಗೆ ಮಾಡ್ತೀನಿ ನಾ ಈಗ ಒಕ್ಕಲ್ತನ ಮಾಡ್ಬೇಕಾದ್ರಿ ಮೇಡಮ್, ಎಲ್ಲ ಕೃಷಿ ಅದ್ರ ಬಗ್ಗೆ ಮಾಡ್ತೀನಿ. ಏನಾರು ಅರಿವಾರ ಬತ್ತು ಮಳಿಗೆಗಳು ಜಾಸ್ತಿ ಆಯ್ತಪ್ಪ ಅಂದ್ರೆ ಟ್ರ್ಯಾಕ್ಟರ್ ಟ್ರ್ಯಾಕ್ಟರ್ ಹೊಲ ಹಚ್ಚಲ್ರಿ ಮೇಡಮ್. ಇನ್ನೂರಿಗೆ
1: ಈ ವಸ್ತುಗಳನ್ನೇ ಬಳಸಿ ಮಾಡ್ತೀರ?
2: ಹಾ, ಇದೇ ವಸ್ತುಗಳು ಬಳಸ್ಕೊಂಡು ಎತ್ತುಗಳು ಬಳಸ್ಕೊಂಡು ಎತ್ತುಗಳವ್ರಿ ಮೇಡಮ್. ಚಲೋ ಎತ್ತುಗಳವ್ರಿ ಮನೆಯಾಗ್ರಿ. ಅದು ಮೊದಲ ಸಣ್ಣ ವಯಸ್ಸನ ಮಾಡ್ಕೋತ ಬಂದು ದುಡಿಯಾಗಿ ಬಿಟ್ಟಿದ್ರೆ ಅದೇ ಮಾಡ್ಕೋತ ಕೂತಿ ನೋಡ್ರಿ ಮೇಡಮ್. ಯಾಕಂದ್ರೆ ಪ್ರತಿ ಒಂದು ವಸ್ತು ಅಂತವ್ ಇರ್ಬೇಕ್ರಿ ಮೇಡಮ್ ಮನೆಯಾಗ್ರಿ.
1: ಮನೇಲಿ ಇರ್ಬೇಕು ಅಂತ.
2: ಹಾ, ಯಾಕಪ್ಪ ಅಂದ್ರೆ ನಾವು ಮರಿಯಾಗಿ ಹೋದ್ವಪ್ಪ ಅಂದ್ರೆ ಮಂದಿಗೆ ಏನಾಗಿ ಬಿಡ್ತದ್ರಿ, ಎಂತಾವಿದ್ವಪ್ಪ ಅನ್ನಂಗ ಆಗ್ತದ್ರಿ ಮೇಡಮ್.
1: ಗೊತ್ತಾಗದೇ ಇಲ್ಲ ಈ ತರದೆಲ್ಲ
2: ಗುರುತಾಗಂಗಿಲ್ರಿ. ಆದ್ರೆ ಈಗಿನ ಮಂದಿ ಗುರುತಾದ್ರೂ ಆದ್ರೆ ಎಂತದ ಕೇಳ್ತಾರ್ರಿ ಮೇಡಮ್. ಅವ್ರಿಗೆ ನಾವು ತೋರಿಸಿದ್ರು ನೋಡ್ತಾರ, ನೋಡ್ಕೇಸಿ ಇಂತಾದ್ರು ಅತ್ತಾರ್ರಿ. ಕೆಲವೊಬ್ರು ಕೆಲವೊಬ್ರು ಗುರುತೇ ಇಲ್ಲ ಅತ್ತಾರ್ರಿ.
1: ಪರಿಚಯ ಮಾಡ್ಕೊಡ್ಬೇಕಾಗಾದ್ರೆ ನೀವು?
2: ಹಾ, ಪರಿಚಯ ಮಾಡ್ಕೊಡ್ಬೇಕು ಮೇಡಮ್. ಪ್ರತಿಯೊಂದು ವಸ್ತು ಮನೆಯಾಗ ಯಾವಾಗ ನೋಡ್ರಿ ಅವಾಗ ಚುಮಣ ಇದ್ವಿ, ಚುಮಣ ನೋಡಿದ್ರೆ ಸಿಗಂಗಿಲ್ಲ ಮೇಡಮ್. ಕಂದಿಲ್ಲ ಅಂತ ಹೇಳಿದ್ರಿ, ಲಾಲ್ಟನ್ ಬರ್ತಿದ್ರಿ ಅಂತವು ಎಲ್ಲ ಗಪ್ ಆಗಿಬಿಟ್ರ ಮೇಡಮ್. ಈಗ ಯಾವಾದ್ರು ಅಂತ ಒಟ್ಟು ವಸ್ತು ಎಲ್ಲಿ ಕೇಳ್ಬಾರ್ದ್ರಿ, ಹಂಗ ಆಗತ್ತರಿ, ಹಂಗ ಆಗ್ಬಾರ್ದು. ಇದ್ದುದು ಮಾತ್ರ ಕೈದಿಡ್ಬೇಕ್ರಿ ಮೇಡಮ್. ಎಲ್ಲರೇ ಒತ್ತಾಟ ಮೂಲ ಇರ್ತಾವ್ರಿ, ಅವು
1: ಇದ್ದಿದ್ದನ್ನ ಜೋಪಾನ ಮಾಡ್ಬೇಕು.
2: ಹಾ, ಜೋಪಾನ ಮಾಡುದ್ರಿ. ಆದ್ರೆ ಏನ್ ಮಾಡ್ತಾರೆ, ಕೆಲವ್ರು ಜೋಪಾನ ಮಾಡಿ ಇಡೋಣ, ಒಬ್ರು ಕೆಲವ್ರು ಏನ್ ಮಾಡ್ಬಿಡ್ತಾರ, ಅದೇನ್ ಮಾಡಿದ್ರು ಒಗದ್ ಬಿಡೋ ಅಂತೇಳಿ ಎಲ್ಲರೆ ಇದ್ರ ಮಂದಿ ಕೊಟ್ಟು ಬಿಡ್ತಾರೆ. ಇಲ್ಲಿ ಇದಕ್ ಹಾಕ್ತಾರಿ ಮೇಡಮ್, ಗುಜರಿ ಸಾಮಾನ್
1: ಗುಜರಿ ಸಿಗಂಗೆ ಇಲ್ಲ.
2: ಹಿಂಗಾಗಿ ಅದಕ್ಕೆ ಕೈದಿಟ್ರೆ ಏನಾದ ಮುಂದಿನ ಪೀಳಿಗೆಗಿಂದ ತೋರಿಸ್ಕೊಟ್ಟಂಗ ಆತತ್ ಹಿಂತ ಅದಿತ್ತಪ್ಪ ಅಂತ ಹೇಳಿ.
1: ಹೌದು, ನಮ್ ಪೂರ್ವಜರು ಈ ತರದೆಲ್ಲ ಬಳಸ್ತಿದ್ರು ನಮ್ಮ ಹಿರಿಯರು ಅಂತ ಗೊತ್ತಾಗುತ್ತೆ ಮಕ್ಳಿಗೆ.
2: ಹಾ ಹಾ, ಹಿಂಗ್ ಗುರ್ತಾಗ್ರಿ ಮೇಡಮ್, ಇಂತ ಸಾಮಾನ್ ಇದ್ದು ಹಿಂಗ್ ಬಳಕೆ ಮಾಡ್ತಿದ್ರು, ಇಂತ ಇದ್ದು ಅನ್ನಂಗಿತ್ತಪ್ಪ ಅಂದ್ರೆ ಒಂದರ ಅನುಭವ ಆಗ್ತದ್ರಿ ಅವ್ರಿಗೂ ಅಂತ
1: ನೋಡಿದ್ರೆ ಖುಷಿ ಆಗುತ್ತೆ ಅಂತ.
2: ಹೌದು ಹೌದ್ರಿ ಮೇಡಮ್.
1: ಧನ್ಯವಾದ ಸರ್ ಕರೆ ಮಾಡಿದ್ರಿ.
2: ಧನ್ಯವಾದ, ನಮಸ್ತೆ ರೀ ಮೇಡಮ್.
1: ಬಿಜಾಪುರದಿಂದ ನವಾಜ್ ಸರ್ ಅವ್ರು ಕರೆ ಮಾಡಿ ಅವ್ರು ಕೂಡ ಕೃಷಿಯಲ್ಲಿ ಇನ್ನು ಹಳೆ ಕಾಲದ ವಸ್ತುಗಳನ್ನ ಇನ್ನು ಜೋಪಾನ ಮಾಡಿ ಇಟ್ಕೊಂಡಿದ್ದೀನಿ ಅಂತ ತಿಳಿಸಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ,
3: ಹಲೋ,
1: ನಮಸ್ತೆ ಮೀನ ಅವರೇ.
3: ನಮಸ್ತೆ, ಶುಭ ಸಂಜೆ.
1: ಶುಭ ಸಂಜೆ. ಊಟ ಆಯ್ತಾ? ಏನ್ ಸ್ಪೆಷಲ್?

0: ಇದೆ ಬೆಂಗಳೂರಲ್ಲಿ ತುಂಬಾ
1: ಮಳೆ ಬರ್ತಿದ್ಯಾ? ಹಾಗಾದ್ರೆ ಕಾಫಿ ಆಯ್ತಾ ಅಂತಾನೆ ಕೇಳ್ಬೇಕು.
0: ಇಲ್ಲ ಕಾಫಿ ಆಗಿಲ್ಲ ಇನ್ನು, ನಿಮ್ ಜೊತೆ ಮಾತಾಡ್ಬಿಟ್ಟು ಆಮೇಲೆ ಕೊಡಿ.
1: ಆಮೇಲ ಇವತ್ತು ಮ್ಯೂಸಿಯಂ ದಿನ ಇರೋದ್ರಿಂದ ಮಾತಾಡ್ತಾ ಇದ್ವಿ.
0: ಹೌದು, ಅದಕ್ಕೆ ನಾನು ತುಂಬಾ ಮ್ಯೂಸಿಯಂ ಗಳನ್ನ ನೋಡ್ಬಿಟ್ಟಿದ್ದೀನಿ, ಫೋನ್ ಮಾಡೋಣ ಅಂತೇಳಿ ಮಾಡಿದೆ. ಫಸ್ಟ್ ಸ್ಕೂಲ್ ನಲ್ಲಿ ಇದ್ದಾಗ ಕಿತ್ತೂರು ಬೆಳಗಾವ್ ಹತ್ರ ಧಾರವಾಡ ಹತ್ರ ಕಿತ್ತೂರು ರಾಣಿ ಚೆನ್ನಮ್ಮನ್ ಮ್ಯೂಸಿಯಂ ಇದೆ. ಕಿತ್ತೂರು ರಾಣಿ ಚೆನ್ನಮ್ಮ ಹೋರಾಡಿದ ಕತ್ತಿಗಳು ಕಡಿಗಗಳು ಎಲ್ಲಾ ಇಟ್ಟಿದಾರಲ್ಲಿ. ಅದ ಹಲೋ,
1: ಹೋರಾಟ ಮಾಡಿದ್ದೆಲ್ಲ ಸಂಗ್ರಹಿಸಿಟ್ಟಿದ್ದಾರೆ.
0: ಹೌದು ಹೌದು, ಅದನ್ನೆಲ್ಲ ಸಂಗ್ರಹಿಸಿಟ್ಟಿದ್ದಾರೆ. ಬರೀ ಬುಕ್ ಅಲ್ಲಿ ಓದ್ತಾ ಇದ್ವಿ, ಅದ್ ನೋಡಿದಾಗ ಸ್ವಲ್ಪ ಮನದಟ್ಟ ಆದಂಗ.
1: ಹೌದು, ಒಂದು ಇಮ್ಯಾಜಿನೇಷನ್ ಬರುತ್ತೆ ಈ ತರನೇ ಇರ್ಬೋದೇನ ಅಂತ ಹೇಳಿ ಅಂತ ನೋಡಿದಾಗ.
0: ಆಮೇಲೆ ಸ್ಕೂಲ್ ನಲ್ಲಿ ಇದ್ದಾಗ್ಲೆ ಅವಾಗ್ಲೇ ಇನ್ನು ಚೆನ್ನಾಗಿ ನೆನಪಿದೆ ನಂಗೆ, ಹೈದರಾಬಾದ್ ಅಲ್ಲಿ ಸಾಲಾರ್ ಜಂಗ್ ಮ್ಯೂಸಿಯಂ ನೋಡಿದ್ದೆ.
1: ಹೈದರಾಬಾದಲ್ಲಿ
0: ನಿಜಾಮರ ಕಾಲದ್ದು ಕತ್ತಿಗಳು ವಜ್ರಗಳು ತುಂಬಾ
1: ಸಂಗ್ರಹಿಸಿದಾರೆ.
0: ಒಂದಿನ ಆದ್ರೂ ಸಾಲಲ್ಲ ಮ್ಯೂಸಿಯಂ
1: ನೋಡಕ್ಕೆ.
0: ಆಮೇಲೆ ಧರ್ಮಸ್ಥಳದಲ್ಲಿ ಇದು ಕಾರ್ ಮ್ಯೂಸಿಯಂ ಮಾಡಿದ್ದೆ,
1: ಮಂಜುಷ ಕಾರ್ ಮ್ಯೂಸಿಯಂ.
0: ಹೌದು, ಅದು ಅಂತ ವಿಂಟೇಜ್ ಕಾರ್ ಗಳೆಲ್ಲ ಇಟ್ಟಿದ್ದಾರೆ. ಬೆಂಗಳೂರಲ್ಲೂ ವಿಶೇಷ ಮ್ಯೂಸಿಯಂ, ಬೆಂಗಳೂರಿಗೆ ಬಂದವ್ರಿಗೆಲ್ಲ ಕರ್ಕೊಂಡು ಹೋಗಿ ತೋರ್ಸೋದು. ಎಷ್ಟು ತುಂಬಾ ಸರಿ ನೋಡ್ಬಿಟ್ಟಿದ್ದೆ ಅದನ್ನ,
1: ತುಂಬಾ ಎಲ್ಲರನ್ನು ಕರ್ಕೊಂಡು ಹೋಗಿ ತೋರಿಸಿ ತೋರಿಸಿ ಇದಾಗ್ಬಿಟ್ಟಿದೆ, ಎಲ್ಲ ವಸ್ತುಗಳು ಪರಿಚಯ ಆಗ್ಬಿಟ್ಟಿದೆ.
0: ಸೈನ್ಸ್ ಸೈನ್ಸ್ ಇವರಿಗೆ ತುಂಬಾ ಯೂಸ್ ಆಗುತ್ತೆ ಆ ಮ್ಯೂಸಿಯಂ ಸೈನ್ಸ್ ಸ್ಟೂಡೆಂಟ್ಸ್ ಗೆ. ಆಮೇಲೆ ಮೈಸೂರಿಗೆ ಎಷ್ಟೊಂದ್ ಸಾರಿ ಹೋಗಿದ್ವಿ, ನೋಡಿರ್ಲಿಲ್ಲ. ಆದ್ರೆ ಲಾಸ್ಟ್ ಇಯರ್ ಹೋದಾಗ ಅಲ್ಲಿ ಫ್ರೆಂಡ್ಸ್ ಜೊತೆ ಹೋಗಿದ್ವಿ. ಅಲ್ಲಿ ವ್ಯಾಕ್ಸ್ ಮ್ಯೂಸಿಯಮು, ಗೌರ್ಮೆಂಟ್ ಮ್ಯೂಸಿಯಮ್, ಸ್ಯಾಂಡ್ ಮ್ಯೂಸಿಯಮ್, ರೈಲ್ವೆ ಮ್ಯೂಸಿಯಮ್, ಆಮೇಲೆ ಮೈಸೂರು ರಾಜ ಕಾಲದ್ದು ಒಂದು ಮ್ಯೂಸಿಯಂ ಇದೆ.
1: ರಾಜದಿಂದ ಅರಮನೆಗೆ ಸಂಬಂಧಿಸಿದ ವಸ್ತುಗಳನ್ನೆಲ್ಲ
0: ಇಲ್ಲ, ಇನ್ನೊಂದತ್ರ ಇದೆ ಆ ಮ್ಯೂಸಿಯಂ ಹೆಸರು ಏನೋ ನಾನು ಮರ್ತ್ಬಿಟ್ಟೆ. ಅಲ್ಲಿನೂ ರವಿ ವರ್ಮಾ ಅವ್ರದ್ದು ಒರಿಜಿನಲ್ ಪೇಂಟಿಂಗ್ಸ್ ಎಲ್ಲ ಇಟ್ಟಿದ್ದಾರೆ, ತುಂಬಾ ಚೆನ್ನಾಗಿದೆ. ಅಲ್ಲಿನೂ ಕೂಡ ರಾಜರದ್ದು ಖಡ್ಗ ಕತ್ತಿಗಳು, ಅವ್ರು ಯೂಸ್ ಮಾಡಿದ್ದು ಟೇಬಲ್ ಎಲ್ಲ ಇದಾವೆ, ಒಡವೆಗಳು ಎಲ್ಲ ಇದಾವೆ ಅಲ್ಲಿನ. ಆಮೇಲೆ ಕೊಲ್ಲಾಪುರಲ್ಲಿ ಶಾಹು ಮಹಾರಾಜರ ಮ್ಯೂಸಿಯಂ ನೋಡಿದ್ದೆ
1: ಕೊಲ್ಲಾಪುರದಲ್ಲಿ.
0: ಹೌದು, ಅಲ್ಲಿನೂ ಕೂಡ ಅವ್ರ ಕಾಲದ್ದೆಲ್ಲ ಬಟ್ಟೆಗಳು ಇದು ಎಲ್ಲ ಇಟ್ಟಿದ್ದಾರೆ. ಅವ್ರ ಹಾಕ ಶಾಹು ಮಹಾರಾಜರು ಹಾಕ್ತಿದ್ದು, ಆಮೇಲೆ ಯೂಸ್ ಮಾಡೋ ಕತ್ತಿಗಳು ಇದು. ಅವಾಗೆಲ್ಲ ಪ್ರತಿಯೊಬ್ರು ತಮ್ಮ ಜೊತೆ ಕತ್ತಿ ಗುರಾನ ಎಲ್ಲ ಇಟ್ಕೊಳ್ತಾನೆ ಇದ್ರು.
1: ನೋಡಿ ಈಗ ನಾವು
0: ನೋಡಿದ್ರೆ ಹೌದು, ಆ ಊರಿನ ಪ್ರಾಮುಖ್ಯತೆ, ರಾಜರ ಬಗ್ಗೆ ಇತಿಹಾಸ ತಿಳ್ಕೊಂಡಂಗಾಗುತ್ತೆ ಈ ಮ್ಯೂಸಿಯಂ ಎಲ್ಲ ನೋಡಿದ್ರೆ.
1: ನಾವೀಗ ನೋಡ್ಲಿಕ್ಕೆ ಮ್ಯೂಸಿಯಂ ಅಲ್ಲಿ ನೋಡ್ಲಿಕ್ಕೆ ಮಾತ್ರ ಆ ತರದೆಲ್ಲ ಸಿಗತ್ ಬಿಟ್ರೆ,
0: ಹೌದೌದು,
1: ಪುಸ್ತಕದಲ್ಲಿ ಓದೋದ್ ಬೇರೆ, ಮ್ಯೂಸಿಯಂ ಅಲ್ಲಿ ನೋಡೋದ್ ಬೇರೆ ಆಗುತ್ತೆ. ಎಫೆಕ್ಟ್ ಜಾಸ್ತಿ ಆಗುತ್ತೆ ಅಂತ
0: ಹೇಳಿ
1: ಈ ತರದೆಲ್ಲ ನೋಡಿದ್ವಿ ಅಂತ ಹೇಳಿ ಅಂತ. ತುಂಬಾ ಮ್ಯೂಸಿಯಂ ನೋಡಿದೀರಾ ಅನುಭವ?
0: ಹೌದು, ತುಂಬಾ ನೋಡಿದ್ದೇನೆ.
1: ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್.
0: ಓಕೆ, ಥ್ಯಾಂಕ್ ಯು.
1: ಬೆಂಗಳೂರಿಂದ ಮೀನ ಅವ್ರು ಕರೆ ಮಾಡಿದ್ರು, ಅವ್ರು ಕೂಡ ತುಂಬ ಮ್ಯೂಸಿಯಂ ನೋಡಿದಂಥ ಅನುಭವವನ್ನ ಹೇಳಿದ್ರು. ಅಂದರೆ ಮೈಸೂರಲ್ಲಿರ್ಬೋದು, ಬೆಂಗಳೂರು, ಹೈದರಾಬಾದು, ಅಲ್ಲೆಲ್ಲ ಬೇರೆ ಬೇರೆ ಥರ ಮ್ಯೂಸಿಯಂಗಳ ಬಗ್ಗೆ ತಿಳಿಸ್ಕೊಟ್ರು. ಹಾಗೆ ನಾವು ಹಳೆಯ ಕಾಲದ ವಸ್ತುಗಳನ್ನೆಲ್ಲ ನೋಡಬೇಕು, ಅಥವಾ ಅವರ ರಾಜರು ಮಹಾರಾಜರು ಆಳ್ವಿಕೆ ಮಾಡಿದಂಥ ಅಥವಾ ಅವರು ಬಳಸ್ತಿದ್ದಂಥ ವಸ್ತುಗಳಿರ್ಬೋದು, ಕತ್ತಿ ಇರ್ಬೋದು ಅಥವಾ ಅವರ ಉಡುಗೆ ತೊಡುಗೆ ಇರ್ಬೋದು, ಇದೆಲ್ಲವನ್ನು ಮ್ಯೂಸಿಯಮಲ್ಲಿ ನೋಡಿದಾಗ ನಮ್ಗೆ ಅದು ನೋಡೋದೇ ಒಂದು ಭಾಗ್ಯ ಅಂತ ಹೇಳ್ಬೋದು. ಯಾಕೆಂದರೆ ಈಗ ನಮಗೆ ನೋಡಲಿಕ್ಕೆ ಯಾವುದು ಸಿಗೋದೇ ಇಲ್ಲ, ಹಾಗಾಗಿ ಮ್ಯೂಸಿಯಮಲ್ಲಿ ಸಂಗ್ರಹಿಸಿದ್ದನ್ನು ನೋಡಲಿಕ್ಕೆ ತುಂಬ ಖುಷಿಯಾಗುತ್ತೆ ಅಂತ ಹೇಳ್ಬೋದು. ಹಾಗೆ ಶಿವಮೊಗ್ಗದಲ್ಲೂ ಕೂಡ ಶಿವಪ್ಪ ನಾಯಕ ಅರಮನೆ ಇದೆ. ಅಂದರೆ 16ನೇ ಶತಮಾನದಲ್ಲಿ ಅರಮನೆ ಅಂದರೆ ಕೆಳದಿ ಅರಸರ ಕಾಲದಲ್ಲಿ ಇದ್ದಂಥ ಅಥವಾ ಅಲ್ಲಿ ಬಳಸ್ತಿದ್ದಂಥ ವಸ್ತುಗಳನ್ನೆಲ್ಲ ಅಲ್ಲಿ ಸಂಗ್ರಹಿಸಿಟ್ಟಿದ್ದಾರೆ. ಅರಸರ ಆಳ್ವಿಕೆ ಕಾಲ ಇರ್ಬೋದು, ಅಲ್ಲಿಯ ಇತಿಹಾಸ ಇರ್ಬೋದು, ಇವೆಲ್ಲವನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಕೋಟೆ ರಸ್ತೆಯಲ್ಲಿರುವಂಥ ಶಿವಪ್ಪ ನಾಯಕ ಅರಮನೆ ಅಲ್ಲಿ ಎಲ್ಲ ವಸ್ತುಗಳನ್ನು ಸಂಗ್ರಹಿಸಿದ್ದಾರೆ. ಅದ್ರ ಜೊತೆಗೆ ಹಾಗೆ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ,
2: ನಮಸ್ತೆ ಮೇಡಮ್.
1: ಸರ್ ನಮಸ್ತೆ. ಹಾ ಸರ್, ಆರಾಮಿದ್ದೀವಿ.
2: ಊಟ ಆಯ್ತ್ರಿ?
1: ಊಟ ಆಯ್ತು ಸರ್. ನಿಮ್ದು ಆಯ್ತಾ?
2: ನಮ್ದು ಆಯ್ತು ಮೇಡಮ್. ಬಿಸಿಲು ಏನಾದ್ರೆ ಮೇಡಮ್ ತಮ್ಮ ಕಡೆ?
1: ಬಿಸಿಲು ಸ್ವಲ್ಪ ಇದೆ ಸರ್.
2: ಅಯ್ಯಪ್ಪ,
1: ನಿಮ್ ಕಡೆ
2: ಇದೆ ಮೇಡಮ್? ಬಾಳ ಇದೆ ಮೇಡಮ್, ಇವತ್ತು 40 ಮೇಲೆ ಇದೆ ಮೇಡಮ್.
1: ಮಳೆ ಬಂದಿಲ್ವಾ ಆ ಕಡೆ?
2: ಇಲ್ಲ ಇಲ್ಲ ಮೇಡಮ್, ಮಳೆ ಬಂದೇ ಇಲ್ಲ ಮೇಡಮ್.
1: ಇಲ್ಲಿ ಸ್ವಲ್ಪ ಭೂಮಿ ತಂಪಾಗುತ್ತೆ, ಸ್ವಲ್ಪ ಬಿಸಿಲು ಬರುತ್ತೆ.
2: ಅಲ್ಲ ಮೇಡಮ್, ಮಳೆ ಆದಾಗ ತಂಪಾಗುದಲ್ಲ ಮೇಡಮ್.
1: ಹೌದೌದು,
2: ಮಳೆನೇ ಇಲ್ಲ ಮೇಡಮ್ ನಮ್ಗೆ.
1: ನಿಮ್ ಕಡೆ ಮಳೆನೇ ಬಂದಿಲ್ವಾ?
2: ಹೌದು ಹೌದ್ರಿ ಮೇಡಮ್. ಕೆಲವೊಂದ್ ಕಡೆ ಹಾಕದ್ ಮೇಡಮ್, ನಮ್ ಕಡೆ ಇಲ್ಲ, ಕಡಿಮೆ ಮಾಡ್ರಿ ಮೇಡಮ್. ಕಮ್ಮಿ ಆಗಿದೆ ಕೆಲವೊಂದ್ ಕಡೆ ಮಳೆ ಆಗಿಲ್ಲ ಅಂತಲ್ಲ, ಆಗಿದೆ ಜಿಲ್ಲೆ
1: ಸರ್, ಇವತ್ ಮ್ಯೂಸಿಯಂ ದಿನ ಇರೋದ್ರಿಂದ ಹಳೆ ಕಾಲದ ವಸ್ತುಗಳ ಬಗ್ಗೆ ಮಾತಾಡ್ತಾ ಇದ್ವಿ.
2: ಹಳೆ ಕಾಲದ ವಸ್ತು ಎಲ್ರಿ ಮೇಡಮ್?
1: ಸರ್, ನೀವ್ ಯಾವ್ದಾದ್ರು ಮ್ಯೂಸಿಯಂ ಭೇಟಿ ನೀಡಿದ್ರ?
2: ಏನಿಲ್ಲ ಮೇಡಮ್, ನಾವು ನೋಡ್ತಿರ್ತೀವಿ ಇಲ್ಲೇ ನಮ್ಮದ ಗೋಲ್ ಗುಮ್ಮದಲ್ಲಿ ಎಲ್ಲಾ ತರ ಇದೆ ಮೇಡಮ್. ಅವೆಲ್ಲ ಹಿಂದಿಗೆ ನಾವು ಮ್ಯೂಸಿಯಂ ಇದ್ದಂಗ ಮೇಡಮ್. ಇವಾಗ ಎಲ್ಲ ಅವ್ರು ಯಾಕಂದ್ರೆ ಪ್ರದರ್ಶನ ಇಟ್ಬಿಟ್ಟಾರಲ್ಲ,
1: ಪ್ರದರ್ಶನ ಇಟ್ಟಿದ್ದಾರೆ
2: ಅವೆಲ್ಲ. ಏನ್ ಹಿಂದಿಕಿನ ಅವ್ರು ಬಾಂಬ್ ಆಡೋದು, ಇದು ಆಡು, ಇದ್ದಾಡುದು, ಅವೆಲ್ಲ ಕತ್ತಿ ಬಂದೂಕ ಅವೆಲ್ಲ ಇನ್ನು ಇಟ್ಟು ಬಿಟ್ಟಿದಾರೆ ಮೇಡಮ್. ಅಲ್ಲಿ ಬರೇ ಏನ್ ಮಾಡ್ಯಾರ ನೋಡಕ್ ಅಂತ ಪ್ರದರ್ಶನಕ್ಕೆ ಇಟ್ಬಿಟ್ಟಾರೆ ಮೇಡಮ್. ಈಗ
1: ಎಲ್ಲ ನೋಡ್ಲಿ ಅಂತ ಹೇಳಿ ಅಂತ
2: ನೋಡ್ಲಾಕ ಪುಲಿಬುರ್ಜಿ ಮೇಲೆ ಮಲಕ್ ಮೈದಾನ ಸೋತದಾಗ ಅವೆಲ್ಲ ನೋಡ್ಬೇಕ್ರಿ ಮೇಡಮ್. ಎಂತಿಂತ ಹೆಂಗ್ ಎತ್ತಿದ್ರು ಅನ್ನೋದ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಇವಾಗ
1: ಅಲ್ವಾ ಅಷ್ಟು ವೆಯ್ಟ್ ಇರೋದನ್ನ ಹೇಗೆ ಬೆಳೆಸ್ತಿದ್ರು ಅಂತ ಹೇಳಿ ಅಂತ
2: ಅರ್ಥನೇ ಆಗ್ತಾ ಇಲ್ಲ ಮೇಡಮ್. ಅವ್ ಎಷ್ಟು ಎತ್ತರ ಇದ್ರು ಅನ್ನೋದು ಗೊತ್ತಾಗ್ತಾ ಇಲ್ಲ ನಮಗೆ
1: ಅಲ್ವಾ.
2: ಅವ್ ಈಗ ಮೇಡಮ್ ನೋಡಕ್ ಬರೀ ಮ್ಯೂಸಿಯಂದಾಗ ನೋಡಕ್ ಅಷ್ಟ ಸಿಗುತ್ತೆ ಮೇಡಮ್. ಅದು
1: ಸಿಗತ್ತೆ ಹೌದು.
2: ಆದ್ರೆ ಈಗ ನಮಗೆ ಆಕ್ಚುಲಿ ಸಿಗಲ್ಲ ಮೇಡಮ್. ನೋಡ್ಲಾಕ ಪ್ರದರ್ಶನ ಕಟ್ಟ ಇಟ್ಟಿದ್ದಾರೆ ಇವಾಗ
1: ಅಷ್ಟೇ ಅಷ್ಟೇ ಇಟ್ಟಿದ್ದಾರೆ.
2: ನಮ್ಮಲ್ಲಿ ಇಲ್ಲೊಂದು ಹೆಲಿಕಾಪ್ಟರ್ ಮಾಡಿ ವಿಮಾನ ಮಾಡಿಟ್ಟಾರ ಮೇಡಮ್. ನಮ್ ಸೈನಿಕ ಸ್ಕೂಲ್ದಾಗ ಇಲ್ಲಿ ಬಿಜಾಪುರದಾಗ
1: ಸೈನಿಕರ ಶಾಲೆಲ್ಲ
2: ಒಂದ್ ವಿಮಾನ ಮಾಡಿ ಇಟ್ಬಿಟ್ಟಾರ ಮೇಡಮ್. ಎಲ್ಲ ಪ್ರದರ್ಶನ ನೋಡಕ್ ಹುಡುಗರು ಬಾಳ ಹೋಗ್ಬಿಡ್ತಾವ ಮೇಡಮ್. ಅಲ್ಲಿ ವಿಮಾನ ನೋಡಕ್ ಎಲ್ಲಾರು ಅಲ್ಲಿ ಬರೀ ಮಕ್ಳು ಹೇಳ್ದ ಎಲ್ಲ ವಿಮಾನ ನೋಡಕ್ ಹೋಗ್ತಾರ ಮೇಡಮ್. ದಿನಾಲು
1: ವಿಮಾನ
2: ಮಾಡಿ ಇಟ್ಬಿಟ್ಟಿದಾರೆ ಮೇಡಮ್. ಇವಾಗ ಸದ್ಯ
1: ಅಲ್ಲಿ ತುಂಬಾ ಇದಿದೆ, ಹಾಗಾದ್ರೆ ಹಳೆ ಕಾಲದ ವಸ್ತುಗಳನ್ನೆಲ್ಲ ನೋಡ್ಬೋದು.
2: ನೋಡ್ಬೋದು ಮೇಡಮ್, ಬಹಳ ಇದೆ ಮೇಡಮ್. ನಮ್ ಬಿಜಾಪುರದಲ್ಲಿ ಬಹಳ ಅಂದ್ರೆ ಬಹಳ ಇದೆ ಮೇಡಮ್. ನಮಗೆ ನೋಡಕ್ ಅರ್ಥನೇ ಆಗ್ತಾ ಇಲ್ಲ ಏನೈತೆ ಅನ್ನೋದು ಅರ್ಥ ಆಗ್ತಾ ಇಲ್ಲ. ಎಲ್ಲ ಇಟ್ಟು ಬಿಟ್ಟಿದ್ದಾರೆ ಏನ್ ಅನ್ನೋದೇ ಗೊತ್ತಿಲ್ಲ ನಮಗೆ.
1: ಅಂದ್ರೆ ಅಲ್ಲಿ ಹೋಗಿ ನೋಡ್ದಾಗ ಗೊತ್ತಾಗತ್ತೆ ಏನಕ್ಕೆಲ್ಲ
2: ನೋಡಿದ್ರೆ ಗೊತ್ತಾಗುತ್ತೆ ಮೇಡಮ್. ದಿನ ಲಕ್ಷಾಂತರ ಜನ ಬರ್ತಾರೆ ಮೇಡಮ್ ಗೋಲ್ಗುಂಬದ ನೋಡಕ್. ಒಂದು ಲಕ್ಷ ಜನ ಲಕ್ಷಾಂತರ ಜನ ಬರ್ತಾರೆ
1: ನೋಡ್ಲಿಕ್ಕೆ. ನೋಡಿ ನಿಮ್ ಊರಿಗೆ ಬೇರೆ ಬೇರೆ ಕಡೆಯಿಂದ ಪ್ರವಾಸಿ ತಾಣ ಅಂತ ಹೇಳಿ ನೋಡ್ಲಿಕ್ಕೆ ಬರದೆ ಖುಷಿ ಅಲ್ವಾ?
2: ಖುಷಿ ಮೇಡಮ್, ಬಹಳ ಬರ್ತಾರೆ ಮೇಡಮ್. ಗೋಲ್ಗುಂಬದ ಮಾತ್ರ ಪುಲಿಪುರದ ನೋಡಕ್ಕಂತೂ ಹೆಚ್ಚು ಜನ ಬರ್ತಾರು. ಮತ್ ನಮ್ಮ ಸಂಗೀತ ಮಹಲ್ ತಂದಿದೆ ಮೇಡಮ್ ಇಲ್ಲಿ
1: ಸಂಗೀತ ಮಹಲ್.
2: ಅದಕ್ಕೆ ನವರಸಪುರ ಅಂತ ಕೇಳ್ತಾರೆ ಮೇಡಮ್. 9 ಸಂಗೀತಗಳನ್ನು ಕೇಳ್ಬೋದು ಮೇಡಮ್ ನಾವ್ ಅಲ್ಲಿ
1: ಕೇಳ್ಬೋದು.
2: 9 ಸಂಗೀತಗಳನ್ನು ಕೇಳ್ಬೋದು. ಅದಕ್ಕೆ ನವರಸ್ಪುರ್ ಅಂತ ಕರೀತಾರ ಮತ್ತ ಇದನ್ನ ಕರೀತಾರ ಮೇಡಮ್. ಅದ ಸಂಗೀತ ಬಾಲ ಅಂತಾನು ಕರೀತಾರ
1: ಸಂಗೀತ ಮಹಲ್.
2: ಮೇಡಮ್
1: ಅಂದ್ರೆ ಸಂಗೀತ ಕಂಬದಲ್ಲಿ ಬರುತ್ತಾ ಅಥವಾ ಯಾವ್ದು ರೀತಿ?
2: ಇಲ್ಲ ಮೇಡಮ್, ಯಾವ್ದೇ ಒಂದು ಬಂದ್ರೆ ಯಾರೇ ಬಂದ್ರು 9 ತರದ ಮ್ಯೂಸಿಯಂ ನುಡ್ಸಬೇಕು ಮೇಡಮ್. ಅಲ್ಲಿ
1: ನುಡ್ಸ್ಬೇಕು
2: ಹಂಗೆ ಮೇಡಮ್. ಅಲ್ಲೇನೇನ್ ಕಂಬದಾಗ ಆಗ್ಬೇಕಾಗ ಏನು ಬರ್ತಾ ಇಲ್ಲ ಮೇಡಮ್.
1: ನಿಮ್ಮಲ್ಲೆಲ್ಲ ಯಾವ್ದಾದ್ರು ಹಳೆ ಕಾಲದ ವಸ್ತು ಇಟ್ಟಿದ್ದೀರಾ? ಕೃಷಿ
2: ಈಗ ಬರ್ತಾವ ಮೇಡಮ್. ಒಂದು ಹಳಿ ದುಡ್ಡು ಇಟ್ಟಿಲ್ಲ ನಾವು
1: ದುಡ್ಡು.
2: ಅವ್ ಹಿಂದಕ್ಕಿಂತ ದುಡ್ಡು ಸಹಿತ ಇಟ್ಟಿಲ್ಲ. ಮತ್ ಮತ್ತೊಂದು ಹೆಂಗ್ ಇಡಕ್ ಆಗತ್ತೆ ಮೇಡಮ್? ನಮ್ಮಂತವ್ರ ಇಡಕ್ ಆಗುದಿಲ್ಲ ಮೇಡಮ್ ಹಳೆ ವಸ್ತುಗಳು.
1: ಕೃಷಿಗೆ ಸಂಬಂಧಿಸಿದ್ದು ಹಳೆ ಕಾಲದಲ್ಲೆಲ್ಲ ಬಳಸ್ತಾ ಇದ್ದಿದ್ದು
2: ಅದೇ ಮೇಡಮ್. ಇವಾಗ ಮತ್ತೆ ಅವ್ ಏನ್ ಹಳೆ ಕಾಲ ಬಳಸಿದ್ವಿಪ್ಪ ಅಂತ ಕೇಳಿದ್ರೆ ಕ್ವಾಡ್ಲಿ ಕುಡಿಯಲ್ಲ ಇವಂತೂ ಇದ್ದೇ ಇರುತ್ತೆ ಮೇಡಮ್. ಮತ್ ನಮಗ ರೈತಕ್ಕೀಗ ಬೇಕೇ ಬೇಕು ಕ್ವಾಡ್ಲಿ ಗುದ್ಲಿ ನಮ್ ಏನೋ ಒಂದು ಹಳೆ ಕಾಲಿದ್ವು ಮೇಡಮ್. ಈಗ ಅವು ಈಗಂತೂ ಯಾರು ಬಳಸಂಗಿಲ್ಲ ವಿಶೇಷ. ಎಲ್ಲಾರು ಬರೇ JCB ಅವು ಇವು ಮಾಡಕತ್ತಾರ. ಆದ್ರೂ ನಮಗ್ ನೋಡುವತ್ತೆ ನಮ್ಗೆ ಏನೈತಿ ನಮ್ ಮಡಿ ಕಟ್ಲಾಕ ಮಾಡಕ ಇಟ್ಕೊಂಡಿವಿ ಮೇಡಮ್.
1: ಇಟ್ಕೊಂಡಿದ್ದೀರಾ
2: ಇದೆ ಮೇಡಮ್. ಅವೇನ್ ಮ್ಯೂಸಿಯಂ ಇಲ್ಲ ಏನಿಲ್ಲ ಹತ್ರದೇನೈತ್ರಿ ಮೇಡಮ್.
1: ಅಲ್ಲ ಅದ್ ಸಂಗ್ರಹ ಹಾಗೆ ಜೋಪಾನ ಮಾಡಿಟ್ರೆ ಸಾಕಾಗತ್ತಲ್ಲ ಮಕ್ಳಿಗೆಲ್ಲ.
2: ಹಂಗೆ ಇಟ್ಬಿಟ್ರ ಮೇಡಮ್. ಹಂಗ ಕೂದ್ಲಿ ಸರಿಕಿ ಕೆಲವೊಬ್ರು ಹಂಗ ನೋಡಿ ಹಾಕ್ಬಿಟ್ಟಾರ ಮೇಡಮ್. ಅವ್ ಕುಡಿಯಲ್ಲ ಅವ್ ಏನ್ ಇರ್ತಾವಲ್ಲ ಒಂದೊಂದೊಂದ್ ಅವಾಗ ದರಕ್ಕೆ ಏನೋ ಮೇಡಮ್. ಕೊಯ್ತಿದ್ರು ಮೇಡಮ್ ಅದನ್ನ ಸಹಿತ ಇಟ್ಬಿಟ್ಟಾರ ಹಂಗೆ. ಅವ್ ನೋವು ಕೊಯ್ಯುಕ್ರಿ ಹಂಗೆ ಇಟ್ಬಿಟ್ಟಾರ. ಈಗ ಬಳಸಾಕ ಬರಂಗಿಲ್ಲ ನಮ್ಗೆ ನೆಗುದೇ ಇಲ್ಲ ಅಂತಾವ ಮೇಡಮ್.
1: ನೋಡ್ಲಿಕ್ಕೆ ಆಗುತ್ತೆ ಅಷ್ಟೇ,
2: ನೋಡಕ್ಕೆ ಅಷ್ಟೇ ಮೇಡಮ್.
1: ಅಷ್ಟೇ. ಓಕೆ ಸರ್, ಕರೆ ಮಾಡಿ ಮಾಹಿತಿ ಹೇಳಿದ್ರಿ, ಧನ್ಯವಾದ ಸರ್.
2: ಧನ್ಯವಾದ ಮೇಡಮ್. ಧನ್ಯವಾದ ಮೇಡಮ್.
1: ಬಿಜಾಪುರದಿಂದ ಶಿವಶರಣರು ಕರೆ ಮಾಡಿ ಅವರು ಕೂಡ ಅವ್ರ ಊರಲ್ಲಿ ಬಿಜಾಪುರದಲ್ಲಿರುವಂತಹ ಇತಿಹಾಸಕ್ಕೆ ಸಂಬಂಧಿಸಿದ ಪ್ಲೇಸ್ಗಳ ಬಗ್ಗೆ ಇರ್ಬೋದು ಅಥವಾ ಬೇರೆ ಬೇರೆ ಸ್ಥಳಗಳಿಂದ ಅಲ್ಲಿ ನೋಡ್ಲಿಕ್ಕೆ ಬರ್ತಾರೆ ಜನಗಳು ಅಲ್ಲಿಯ ವಸ್ತುಗಳನ್ನು ನೋಡ್ಲಿಕ್ಕೆ ಅಂತ ತುಂಬ ಚೆನ್ನಾಗಿ ತಿಳಿಸಿದ್ರು. ಹಾಗೆ ಇವಾಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ ತಗೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಕಾಫಿ ವಿತ್ RJS ಲೈವ್ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
4: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
3: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
4: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
3: ನೋಡು, ನಮ್ಮನೆ ವಿದ್ಯುತ್ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
4: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
3: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
4: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449984678. ಸಂಖ್ಯೆ ಮತ್ತೊಮ್ಮೆ 9449846798.
3: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
5: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ಸತತ 8ನೇ ಬಾರಿಗೆ CBSE 10ನೇ ತರಗತಿಯಲ್ಲಿ 100% ರಿಸಲ್ಟ್ಸ್.
7: ಹೌದು, ಇದು ಶಿವಮೊಗ್ಗದ ಜ್ಞಾನಸಾಗರ ಸೆಂಟ್ರಲ್ ಸ್ಕೂಲ್ನ ಐತಿಹಾಸಿಕ ಸಾಧನೆ. ಈ ಬಾರಿಯೂ ಪರೀಕ್ಷೆಗೆ ಹಾಜರಾದ 46 ವಿದ್ಯಾರ್ಥಿಗಳಲ್ಲಿ 31 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ನಲ್ಲಿ ತೇರ್ಗಡೆಯಾಗುವ ಮೂಲಕ ಹೊಸ ದಾಖಲೆ ಬರೆದಿದ್ದಾರೆ. ಅದರಲ್ಲೂ 94.2% ಅಂಕಗಳೊಂದಿಗೆ ಸಾಹಿತ್ಯ TM ಶಾಲೆಗೆ ಕೀರ್ತಿ ತಂದಿದ್ದಾರೆ.
3: ಸವಳಂಗ ರಸ್ತೆಯಲ್ಲಿರುವ ಈ ಶಿಕ್ಷಣ ದೇಗುಲದಲ್ಲಿ ಈಗ 2026-27 ಅಡ್ಮಿಷನ್ ಆರಂಭವಾಗಿದೆ. ರೂರಲ್ ಕೋಟಾ ಸೌಲಭ್ಯ, ಸ್ಪೋರ್ಟ್ಸ್ ಮತ್ತು ಮಗುವಿನ ಸರ್ವತೋಮುಖ ಬೆಳವಣಿಗೆಗೆ ಒತ್ತು.
5: ನಿಮ್ಮ ಮಗುವಿನ ಭವಿಷ್ಯ ನಮ್ಮ ಜವಾಬ್ದಾರಿ. ಸೀಟ್ಸ್ ಆರ್ ಫಿಲ್ಲಿಂಗ್ ಫಾಸ್ಟ್. ತಡ ಮಾಡದೆ ಈ ಕೂಡಲೇ ಕರೆ ಮಾಡಿ 9620456100.
1: ಮತ್ತೊಮ್ಮೆ ಕಾಫಿ ವಿತ್ ಆರ್ಜೆಸ್ಟ್ ಲೈವ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ನೇಹಿತರೆ, ಇವತ್ತು May 18 ಮ್ಯೂಸಿಯಂ ದಿನ ಇರೋದ್ರಿಂದ ಎಲ್ಲರೂ ಕೂಡ ತಾವು ತಾವು ನೋಡಿದಂಥ ಮ್ಯೂಸಿಯಂ ಬಗ್ಗೆ, ಹಾಗೆ ವಸ್ತು ಸಂಗ್ರಹಾಲಯದ ಬಗ್ಗೆ ಮಾಹಿತಿಯನ್ನು ಹೇಳ್ತಾ ಇದ್ರು. ಹಾಗೆ ಹಳೆಯ ಕಾಲದ ವಸ್ತು ಅಂದ ತಕ್ಷಣ ನಾವು ಹಳೆಯದಾಗ್ಬಿಟ್ಟಿದೆ ಅಂಥೇಳಿ ಗುಜರಿ ಕೊಡೋದು ಅಥವಾ ಅದನ್ನು ಯಾವುದೋ ಒಂದು ಮೂಲೆಯಲ್ಲಿ ಇಡೋದಕ್ಕಿಂತ ಅದನ್ನು ಒಂದು ಸಂಗ್ರಹಿಸಿಟ್ಟರೆ ಅಥವಾ ಸಂಗ್ರಹ ಯಾರಾದರೂ ಸಂಗ್ರಹ ಮಾಡ್ತಿರ್ತಾರಲ್ಲ, ಅವ್ರಿಗೆ ಕೊಟ್ಟರೆ ಅದು ಎಷ್ಟೊಂದು ವರ್ಷ ಆದರೂ ಕೂಡ ಅವರು ಹಾಗೆ ಜೋಪಾನವಾಗಿ ಸಂಗ್ರಹಿಸಿಟ್ಟಿರ್ತಾರೆ. ಜೊತೆಗೆ ಎಲ್ಲರೂ ಕೂಡ ಅದನ್ನು ನೋಡೋದಿರ್ಬೋದು ಅಥವಾ ಅದರ ಇತಿಹಾಸವನ್ನು ತಿಳಿದುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಹಾಗೆ ನೀವು ಕೂಡ ಇದೇ ವಿಚಾರವಾಗಿ ಕರೆ ಮಾಡಿ ಮಾತಾಡ್ಬೋದು. ನೀವು ಕರೆ ಮಾಡಬೇಕಾದಂಥ ಮೊಬೈಲ್ ಸಂಖ್ಯೆ 9680 9680 9 9680 9 6279. ಈ ನಂಬರ್ಗೆ ಕರೆ ಮಾಡಿ ನೀವು ಕೂಡ ನಿಮ್ಮ ಅನುಭವಗಳನ್ನು ನನ್ನ ಜೊತೆ ಹಂಚ್ಕೊಳ್ಬೋದು. ಹಾಗೆ ನಾವಾಗ ಹೇಳ್ತಾ ಇದ್ದೆ, ಶಿವಮೊಗ್ಗದಲ್ಲಿ ಶಿವಪ್ಪ ನಾಯಕ ಅರಮನೆ ಇದೆ. ಅಲ್ಲಿ ಕೂಡ 16ನೇ ಶತಮಾನದಲ್ಲಿ ರಾಜರು ಆಳಿದಂಥ ಶಿವಪ್ಪ ನಾಯಕನ ಇತಿಹಾಸ ಇರ್ಬೋದು ಅಥವಾ ಅಲ್ಲಿನ ಇತಿಹಾಸದ ಬಗ್ಗೆ ಇರ್ಬೋದು, ಅವರು ಬಳಸ್ತಿರುವಂತಹ ವಸ್ತುಗಳಿರ್ಬೋದು, ಅವರು ಯುದ್ಧಕ್ಕೆ ಬಳಸ್ತಿರುವಂತಹ ವಸ್ತುಗಳು, ಅವರ ವಸ್ತ್ರಗಳಿರ್ಬೋದು, ಇವೆಲ್ಲವನ್ನು ಕೂಡ ತುಂಬ ಚೆನ್ನಾಗಿ ಜೋಪಾನವಾಗಿ ಸಂಗ್ರಹಿಸಿಟ್ಟಿದ್ದಾರೆ. ಅದನ್ನು ನೋಡೋದಕ್ಕೆ ಅವಕಾಶ ಇದೆ. ಹಾಗೆ ಶಿವಮೊಗ್ಗದ ತೀರ್ಥಹಳ್ಳಿ ತಾಲೂಕಲ್ಲಿ ಕುಪ್ಪಳ್ಳಿ ರಾಷ್ಟ್ರಕವಿ ಕುವೆಂಪು ಅವರ ಮನೆ ಇದೆ. ಅಲ್ಲಿ ಕೂಡ ಸಾಕಷ್ಟು ಕುವೆಂಪು ಅವರು ಬಳಸ್ತಿದ್ದಂಥ ವಸ್ತುಗಳಿರ್ಬೋದು, ಹಾಗೆ ಅವರ ಪುಸ್ತಕಗಳಿರ್ಬೋದು, ಅವೆಲ್ಲವನ್ನು ಕೂಡ ಜೋಪಾನವಾಗಿ ಸಂಗ್ರಹಿಸಿಟ್ಟಿದ್ದಾರೆ. ಇದರ ಜೊತೆಗೆ ಮಾಲ್ಗುಡಿ ಡೇಸ್ ಅನ್ನುವಂಥ ಒಂದು ಮ್ಯೂಸಿಯಂ ಇದೆ, ಅದು ಕೂಡ ಶಿವಮೊಗ್ಗ ಜಿಲ್ಲೆಯಲ್ಲೇ ಬರುತ್ತೆ. ಅಲ್ಲೂ ಕೂಡ ಸಾಕಷ್ಟು ಹಳೆಯ ಕಾಲದ ವಸ್ತುಗಳನ್ನು ಸಂಗ್ರಹಿಸಿಟ್ಟಿದ್ದಾರೆ. ಆ್ಯಂಟಿಕ್ ಪೀಸ್ ಥರ ಅಲ್ಲಿ ತುಂಬ ವಸ್ತುಗಳನ್ನು ಸಂಗ್ರಹಿಸಿಟ್ಟಿದ್ದಾರೆ. ಹಾಗೆ ಆವಾಗ ಚಿಕ್ಕಪ್ಪ ಸರ್ ಅವ್ರು ಹೇಳಿದ್ರು, ಲಕ್ಕಿನ್ ಕೊಪ್ಪದ ಅಮೂಲ್ಯ ಶೋಧ ಅಂಥೇಳಿ ಅಂತ. ಕಮಲ ನೆಹರು ಕಾಲೇಜಿನ ಇತಿಹಾಸ ಉಪನ್ಯಾಸಕರಾದಂಥ ಈಗ ನಿವೃತ್ತರಾಗಿದ್ದಾರೆ, ಅವರು ಕೂಡ ಅವರ ಪತ್ನಿಯ ನೆನಪಿಗೋಸ್ಕರ ಅಂಥೇಳಿ ಅಮೂಲ್ಯ ಶೋಧ ಅನ್ನುವಂಥ ಒಂದು ವಸ್ತು ಸಂಗ್ರಹಾಲಯವನ್ನು ಮಾಡಿದ್ದಾರೆ. ಅಲ್ಲಿ ಹಳೆಯ ಕಾಲದ ವಸ್ತು ಇರ್ಬೋದು, ನಾಣ್ಯಗಳಿರ್ಬೋದು, ಅವೆಲ್ಲವನ್ನು ಸಂಗ್ರಹಿಸಿಟ್ಟಿದ್ದಾರೆ. ಮ್ಯೂಸಿಕ್ಗೆ ಸಂಬಂಧಿಸಿದಂಥ ವಸ್ತುಗಳಿರ್ಬೋದು, ಇವೆಲ್ಲವನ್ನು ಸಂಗ್ರಹಿಸಿರುವುದರ ಜೊತೆಗೆ ಅಲ್ಲಿ ಬಂದವರಿಗೆ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ, ವಿವರಿಸ್ತಾರೆ. ಅಲ್ಲಿ ವಿದ್ಯಾರ್ಥಿಗಳಿರ್ಬೋದು, ಯಾರೇ ಹೋದರೂ ಕೂಡ ತುಂಬ ಚೆನ್ನಾಗಿ ಅಲ್ಲಿಯ ಇತಿಹಾಸವನ್ನು ತಿಳಿಸ್ಕೊಡ್ತಾರೆ. ಹಾಗೆ ಬಟ್ಟೆ ಮಲ್ಲಪದ ಸಾರಾ ಸೆಂಟರ್ ಅಂತ ಅಲ್ಲೊಂದಿದೆ ದೊಂಬೆಕೊಪ್ಪದಲ್ಲಿ, ಅಲ್ಲೂ ಕೂಡ ಹಳೆಯ ವಸ್ತುಗಳನ್ನು ಸಂಗ್ರಹಿಸಿಟ್ಟಿದ್ದಾರೆ. ಹೀಗೆ ಈ ರೀತಿಯ ವಸ್ತುಗಳನ್ನು ಸಂಗ್ರಹಿಸಿಟ್ಟಿರ್ತಾರಲ್ಲ, ಅಲ್ಲಿಗೆ ಮಕ್ಕಳನ್ನು ಕರ್ಕೊಂಡು ಹೋಗಿ ತೋರಿಸೋದ್ರಿಂದ ಮಕ್ಕಳು ಕೂಡ ನಮ್ಮ ಇತಿಹಾಸವನ್ನು ತಿಳ್ಕೊಳ್ತಾರೆ. ಹಾಗೆ ಅಲ್ಲಿ ಒಂದು ಪರಿಚಯವೂ ಕೂಡ ಆಗುತ್ತೆ ಅಂತಲೇ ಹೇಳ್ಬೋದು. ನಮ್ಮ ಹಿಂದಿನ ಕಾಲದಲ್ಲಿ ಏನೆಲ್ಲ ವಸ್ತುಗಳನ್ನು ಬಳಸ್ತಿದ್ರು, ರಾಜರು ಯಾವ ರೀತಿಯ ವಸ್ತುಗಳನ್ನು ಬಳಸ್ತಿದ್ರು, ಇವೆಲ್ಲವನ್ನು ತಿಳಿಯೋದಕ್ಕೆ ಸಾಧ್ಯ ಆಗುತ್ತೆ. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ
8: ಮೇಡಮ್, ನಮಸ್ತೆ.
1: ನಮಸ್ತೆ ಸೋಮಶೇಖರ್ ಸರ್.
8: ಹಾ ಮೇಡಮ್.
1: ಸರ್, ಇವತ್ತು ಮ್ಯೂಸಿಯಂ ಬಗ್ಗೆ ಮಾತಾಡ್ತಾ ಇದ್ವಿ. ಮ್ಯೂಸಿಯಂ ದಿನ ಇರೋದ್ರಿಂದ.
8: ನಿಜ ನಿಜ, ನೋಡಿದ್ದೆ ಮೇಡಮ್ ನಾನು ಕೂಡ.
1: ಹಾ ಸರ್.
8: ನಿಜ, ನಮ್ಮ ಮನೆಯಲ್ಲೂ ಕೂಡ ಕೆಲವು ವಸ್ತುಗಳನ್ನ ಸಂಗ್ರಹಿಸಿ ಇಟ್ಟಿದೀವಿ ಮೇಡಮ್. ನಮ್ಮ ತಾತನ ಕಾಲದಿಂದ ಏನು ಉಪಯೋಗಿಸ್ತಾ ಇದ್ರು ಇವತ್ತು ಕೂಡ ಇದೆ ಮೇಡಮ್ ಅದು. ಉದಾಹರಣೆಗೆ, ನಾವು ಪ್ರತಿನಿತ್ಯವೂ ಕಾಯಿ ಸುಲಿಲಿಕ್ಕೆ ಒಂದು ಕುಡ್ಲು ಇದೆ.
1: ಕಾಯಿ ಸುಲಿಲಿಕ್ಕೆ
8: ಅದು ನಮ್ ತಾತ ಅವರು ಉಪಯೋಗಿಸಿದ್ದೆ ಕುಡ್ಲು ನೋಡ್ರಿ, ಇನ್ನೂ
1: ಇಟ್ಕೊಂಡಿದ್ದೀರ.
8: ನಮ್ ತಾತ ತೀರ್ಕೊಂಡೆ 77 ಅಂದ್ರೆ ಈಗಾಗ್ಲೇ 48
1: ವರ್ಷ ಆಯ್ತು.
8: ಆದ್ರೂ ಕೂಡ ಅದನ್ನ ಮತ್ತೆ ಅವರು ಉಪಯೋಗಿಸಿದ್ದ ಮರ್ಫಿ ರೇಡಿಯೋ ಅದು ಈಗೇನು ವರ್ಕ್ ಮಾಡೋದಿಲ್ಲ, ಆದ್ರೆ ನೆನಪಿಗೆ
1: ಹಾಕಿಟ್ಕೊಂಡಿದ್ವಿ
8: ಮೇಡಮ್. ಆಮೇಲೆ ಮೇಡಮ್, ಅವರು ಡೈರಿ ಬರೆದಿದ್ದಾರೆ ಆ ಕಾಲದಲ್ಲಿ, ಅದೆಲ್ಲ ಇದೆ, ಅದನ್ನ
1: ಇಟ್ಕೊಂಡಿದ್ದೀವಿ
8: ಸಂಗ್ರಹ ಮಾಡಿ. ಹೌದೌದು, ಅವನ್ನೆಲ್ಲ ಅವತ್ತಿನ ಬೆಲೆಯನ್ನು ನೋಡಿದ್ರೆ ಆಶ್ಚರ್ಯ ಆಗುತ್ತೆ ನಮ್ಗೆ. ಬರೀ 10 ರೂಪಾಯಿನಲ್ಲಿ ಅವರು ಮೂಟೆಗಟ್ಟಲೆ ಸಾಮಾನುಗಳನ್ನು ತಂದಿದ್ದಾರೆ ಮೇಡಮ್,
1: 10 ರೂಪಾಯಿಗೆ.
8: ಬರೀ 10 ರೂಪಾಯಿಗೆ
1: ನೋಡಿ ಸರ್,
8: ಇವತ್ತು ಎಷ್ಟು ವ್ಯತ್ಯಾಸ ಆಗಿದೆ ಅನ್ನೋದು. ಆಮೇಲೆ ಈಗ ನೋಡಿ ಮೇಡಮ್, ಈ ಕೂರಿಗೆ ಅನ್ನೋದು ಇವತ್ತು ಮರೀಚಿಕೆ ಆಗಿದೆ. ಈಗ ರಾಗಿ ಬಿತ್ತಲಿಕ್ಕೆ ಅದೊಂದು ಸಾಧನ ಇತ್ತು, ಕೂರಿಗೆ ಮಣಿ ಅಂತ, ಕೂರಿಗೆ ಬಟ್ಲು ಅಂತ. ಅದು ಇವತ್ತು ಎಲ್ಲ ಇವತ್ತು ಟ್ರ್ಯಾಕ್ಟರ್ಗಳು ಬಂತು, ಹಾಗಾಗಿ ಅದು ಸಿಗ್ತಾ ಇಲ್ಲ. ಬಟ್ ನಮ್ಮನೇಲಿ ನಾವು ಇಟ್ಕೊಂಡಿದೀವಿ ಅದನ್ನ,
1: ಕೂರಿಗೆ ಅಂತ ಅದು,
8: ಅದನ್ನ ಎತ್ತಿಟ್ಟಿದೀನಿ ಮೇಡಮ್. ಕೂರಿಗೆ ಬಟ್ಲು ಮತ್ತೆ ಕೂರಿಗೆ ಮಣಿ, ಆಮೇಲೆ ಅಕ್ಕಡಿ ಸಡ್ಡೆ ಅಂತ ಅಂತಾರೆ,
1: ಅದನ್ನೇನು ಕೊಡ್ತಾರೆ ಸರ್.
8: ಆಮೇಲೆ ಕೂರಿಗೆ ಮಣಿ, ಅಲ್ಬೆ, ಹೆಗ್ಗುಂಟೆ, ಹಸಿರುಗುಂಟೆ ಅಂತಾರೆ ಚಿಕ್ಕ ಚಿಕ್ಕ, ಇವೆಲ್ಲಾನು ಕೂಡ ಒಂದು ನಾವು ಕೊಬ್ಬರಿ ಹಾಕೋ ಅಟ್ಟದ ಮೇಲೆ ಒಂದ್ ಕಡೆ ಸಂಗ್ರಹ ಮಾಡಿ ಇಟ್ಟಿದೀವಿ ಮೇಡಮ್.
1: ನೋಡಿ ಸರ್, ಆತರ ಸಂಗ್ರಹ ಮಾಡಿರೋದ್ರಿಂದ ಮಕ್ಳಿಗೆ ಹೇಳಲಿಕ್ಕೆ ಆಗತ್ತೆ ನಮ್ಮನೇಲಿ ಇದೆ ಅಂತ ಹೇಳಿ.
8: ಖಂಡಿತ ಮೇಡಮ್. ಆಮೇಲೆ ಮೊಸರು ಕಡೆಯೋ ಮಂತ್ ದೊಡ್ಡದು,
1: ಕಡೆಗೋಲು ಹೇಳ್ತಾರಲ್ಲ ಅದ,
8: ಕಡೆಗೋಲು ಮೇಡಮ್, ಅದನ್ ಮಂತು ಅಂತ ಕೂಡ ಕರೀತಾರೆ. ಕಡೆಗೋಲು ಅದು ನಿಂತ್ಕೊಂಡ್ ಕಡೆಯೋದು, ಅದನ್ನು ಕೂಡ ಹೆತ್ತಿಟ್ಟಿದೀವಿ.
1: ನಿಂತ ಅಂದ್ರೆ ತುಂಬಾ ದೊಡ್ಡದು ಇರುತ್ತೆ,
8: ದೊಡ್ಡದಿರುತ್ತೆ ಮೇಡಮ್. ಹೌದು. ಆಮೇಲೆ ಲಾಟಿನ್ಗಳು, ಲಾಂದ್ರ ಅಂತ ಅಂತೀವಲ್ಲ, ಲಾಟಿನ್ ಕೂಡ ಅಟ್ಟದ ಮೇಲೆ ಒಂದ್ ಕಡೆ ಒಂದ್ ಬಾಕ್ಸ್ ಅಲ್ಲಿ ಇಟ್ಟು ಜೋಪಾನ ಮಾಡಿದೀವಿ. ಹಾಗಾಗಿ ನಮ್ಗೇನು ಅಂದ್ರೆ ಮತ್ತೆ ಅದು ಬರುತ್ತೆ, ಅದು ಉಪಯೋಗ ಮಾಡೋ ಸಂದರ್ಭ ಬರುತ್ತೆ ಅಂತ ನಮ್ಗೆ ಅನ್ಸುತ್ತೆ. ಒಂದ್ರ
1: ಅದನ್ನೇ ನೋಡಿ ಸರ್, ಹಳೆ ಕಾಲದಲ್ಲಿ ಆಂಟಿಕ್ ಪೀಸ್ ತರ ಇವಾಗ.
8: ಖಂಡಿತ ಖಂಡಿತ,
1: ಹಳೆ ಕಾಲದ್ದೇ ಎಲ್ಲ ಈಗ ಬರ್ತಾ ಇದೆ. ಲ್ಯಾಟಿನ್
8: ಬರುತ್ತೆ ಒಂದಲ್ಲ ಒಂದ್ ಸಮಯ, ಮತ್ತೆ ಅದು ಉಪಯೋಗಕ್ಕೆ ಬರಬಹುದು ಅಂತ ಅದನ್ನೆಲ್ಲ ಎತ್ತಿದ್ರೆ ಅದನ್ನೇ ನಾವು ನೋಡ್ರಿ, ವಸ್ತು ಸಂಗ್ರಹಾಲಯ, ವಸ್ತುಗಳನ್ನ ಏನು ವಸ್ತುಗಳಿದ್ದು ಅದನ್ನ ಸಂಗ್ರಹ ಮಾಡೋದೇ ವಸ್ತು
1: ಸಂಗ್ರಹಾಲಯ ಅಂತ ಹೇಳಿ
8: ಅದನ್ನೆಲ್ಲ ಇಟ್ಕೊಂಡು ಆಶ್ಚರ್ಯ ಆಗುತ್ತೆ ಮೇಡಮ್. ನಾನು ಒಂದು ಪದ, ನನಗೆ ನಾನು ಕನ್ನಡ ಶಿಕ್ಷಕನೇ ಆದ್ರೂ ಕೂಡ ನನಗೆ ಪದ ನಮ್ ತಾತ ಬರೆದಿದ್ರೆ ಡೈರಿಲಿ ಇಂದು ಭದ್ರಕರಣವಾಗಿರುತ್ತೆ ಅಂತ ಬರೆದಿದ್ದಾರೆ ಮೇಡಮ್.
1: ಭದ್ರಕರಣವಾಗಿರುತ್ತೆ ಅಂತ ಹೇಳಿ,
8: ಭದ್ರಕರಣ ಅಂತಂದ್ರೆ ನೋಡಿ ನಾವೇನ್ ಕಟಿಂಗ್ ಸಲೂನ್ಗೆ ಹೋಗಿ ಕಟಿಂಗ್ ಮಾಡ್ಸ್ಕೊಂಡ್ಬರ್ತೀವಲ್ಲ, ಏರ್ ಕಟಿಂಗ್, ಅದನ್ನ ಅವ್ರು ಭದ್ರಕರಣ ಅಂತ ಅಚ್ಚ ಕನ್ನಡದಲ್ಲಿ.
1: ಅದಕ್ಕೆ ಆ ಪದ ಬಳಸ್ತಿದ್ರ.
8: ನಾಪಿತನಿಗೆ 25 ಪೈಸೆ ಕೋಟಿ ಅಂತಲ್ಲೇನು, ನಾಪಿತ ಅಂದ್ರೆ ಕ್ಷೌರಿಕ,
1: ಕ್ಷೌರಿಕ ಅಂತ
8: ನೋಡಿ ಆ ಪದಗಳು ಎಲ್ಲ ಎಷ್ಟು ಚೆನ್ನಾಗಿ ಆಶ್ಚರ್ಯ ಆಗುತ್ತೆ ನಮ್ಗೆ.
1: ಹಳೆ ಪದ.
8: ಹಂಗಾಗಿ ಈ ತರದ ಒಂದು ಏನು ಪುರಾತನ ಕಾಲದ್ದು ಆ ತಾತನ ಕಾಲ ಮುತ್ತಾತನ ಕಾಲದ ವಸ್ತುಗಳು ಎಲ್ಲ ಇದನ್ನ ಸಂಗ್ರಹ ಮಾಡಿ ಮಕ್ಕಳಿಗೆ ತೋರಿಸ್ಬೇಕು, ಅದು ಇರ್ಬೇಕು ಮೇಡಮ್.
1: ಖಂಡಿತ. ಹೌದು ಸರ್, ಆತರ ಮಕ್ಳಿಗೆ ತೋರಿಸೋದ್ರಿಂದನೇ ಅವ್ರಿಗೆ ನಮ್ಮ ಇತಿಹಾಸ ಗೊತ್ತಾಗುತ್ತೆ.
8: ಖಂಡಿತ ಖಂಡಿತ. ಇವತ್ತು ಮಕ್ಳಿಗೆ ಕೂರಿಗೆ ಅಂದ್ರೆ ಏನು ಅನ್ನೋದು ಗೊತ್ತಿಲ್ಲ, ಆಮೇಲೆ ಸಡ್ಡೆ ಅಂದ್ರೆ ಏನು ಅನ್ನೋದು ಗೊತ್ತಿಲ್ಲ,
1: ಹೌದು
8: ಏನಿಲ್ಲ, ಎಲ್ಲ ಸಿದ್ಧ ತಯಾರಿ ಇದು ಉತ್ಪನ್ನಗಳು ಸಿಕ್ಬಿಡುತ್ತೆ, ಹಂಗಾಗಿ ಇದ್ರ ಬಗ್ಗೆ ಅರಿವೆ ಇಲ್ಲ.
1: ಹೌದು,
8: ಇದನ್ನೆಲ್ಲ ತೋರಿಸಿ ಹೇಳಿದ್ರೆ ಆಶ್ಚರ್ಯ ಆಗುತ್ತೆ. ನಿಜ ಮೇಡಮ್, ಒಳ್ಳೆ ಒಂದು ವಿಷಯವನ್ನ ತೆಗೆದುಕೊಂಡ್ ಬಂದಿದ್ರೆ ನಮ್ಗೂ ಕೂಡ. ನಾನು ಹಂಗ ಅನ್ಕೊಂಡೆ, ನಾನು ಇದನ್ನೆಲ್ಲ ನಾನು ಹೇಳ್ಬೇಕು ಅಂತಾನೆ ಅದನ್ನ ಸಿದ್ಧ ಮಾಡಿ ಕರೆ ಮಾಡಿ.
1: ತುಂಬಾ ಖುಷಿ ಆಯ್ತು ಸರ್, ಹಾಗೆ ಜೋಪಾನ ಮಾಡಿಡಿ, ಮುಂದಿನ ಮಕ್ಕಳಿಗೆ ಗೊತ್ತಾಗ್ಲಿಕ್ಕೆ ಸರ್.
8: ಖಂಡಿತ ಖಂಡಿತ ಮೇಡಮ್, ಖಂಡಿತ.
1: ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕೆ.
8: ಧನ್ಯವಾದಗಳು ಮೇಡಮ್ ತಮಗೂ ಕೂಡ.
1: ಕನ್ನಡ ಉಪನ್ಯಾಸಕರಾದಂತಹ ಸೋಮಶೇಖರ್ ಸರ್ ಅವ್ರು ಕರೆ ಮಾಡಿ ಅವ್ರು ಹೇಳ್ತಾ ಇದ್ರು, ಅವ್ರ ಮನೇಲಿ ಕೂಡ ಹಳೆಯ ಕಾಲದ ವಸ್ತುಗಳನ್ನ ಈಗನೂ ಕೂಡ ಜೋಪಾನ ಮಾಡಿಟ್ಟಿದೀವಿ ಅಂತ ಹೇಳಿ ತಿಳಿಸಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ, ಹಲೋ ಸರ್, ನಮಸ್ತೆ. ನಮಸ್ತೆ ನಾರಾಯಣಪ್ಪ ಸರ್.
9: ನಮಸ್ತೆ. ನಮಸ್ತೆ, ಎಲ್ಲ ಚೆನ್ನಾಗಿದ್ದೀರಾ?
1: ಹಾ ಸರ್, ಚೆನ್ನಾಗಿದ್ವಿ ಸರ್.
9: ಹೇಳಿ, ಇವತ್ತು ಐತಿಹಾಸಿಕ
1: ದಿನ ಇರೋದ್ರಿಂದ ಅದ್ರ ಬಗ್ಗೆ ಮಾತಾಡ್ತಾ ಇದ್ವಿ ಸರ್.
9: ಹೌದು ಹೌದು, ತುಂಬಾ ಒಳ್ಳೆ ಮಾಹಿತಿಯನ್ನು ಕೊಟ್ಟಿದ್ದೀರಿ. ಎಲ್ಲಾ ಕಡೆಗೆ ಏನೇನು ವಸ್ತುಗಳು ಇರ್ತಾವೋ ಸಂಗ್ರಹಾಲಯದಲ್ಲಿ ನೀವು ರಿಯಲಿ ಒಂದು ವಿಚಾರ ತಗೊಂಡ್ಬಂದ್ ಬಹಳ ಸಂತೋಷದ ಮಾತು. ಹಾಗೇನೆ ನಾವು ಧರ್ಮಸ್ಥಳ ಹೋದ್ರೆ ಮೈಸೂರ್ ಹೋದ್ರೆ ಅವನ್ನೆಲ್ಲ ನೋಡ್ಬೋದು, ಹಳೆ ಕಾಲದ ವಸ್ತುಗಳನ್ನ ನೋಡ್ಬೋದಮ್ಮ.
1: ಹೌದು ಸರ್, ಸಂಗ್ರಹಿಸಿಟ್ಟಿದ್ದಾರೆ.
9: ಆಮೇಲೆ ನಮ್ಮ ಸಾಗರದಲ್ಲಿ ದೇವರ ಸಾಂಸ್ಕೃತಿಕ ವೇದಿಕೆ ಅಂತ ಒಂದು ಸಂಘ ಇದೆ.
1: ಎಲ್ಲಿ ಸರ್? ಸಾಗರದಲ್ಲ?
9: ಹೌದು, ಸಾಗರದಲ್ಲಿ ದೇವರ ಸಾಂಸ್ಕೃತಿಕ ವೇದಿಕೆ ಅಂತ ಇದೆ, ಒಂದು ಸಂಘ ಇದೆ. ಅವರು ನಮ್ಮ ಈ ಸುತ್ತಮುತ್ತಲಿನ ಸಮುದಾಯ ಇದೆಯಲ್ಲ, ಏನು ರೈತ ಸಮುದಾಯ,
1: ರೈತ ಸಮುದಾಯ,
9: ರೈತ ಸಮುದಾಯದಲ್ಲಿ ಏನೇನು ವಸ್ತುಗಳನ್ನು ಬಳಸ್ತಾ ಇದ್ರು ಹಿಂದೆ ಸುಮಾರು ಒಂದು 50 ವರ್ಷಗಳ 100 ವರ್ಷಗಳ ಹಿಂದೆ ಅಂತ ಸುಮಾರು ವಸ್ತುಗಳನ್ನೆಲ್ಲ ಸಂಗ್ರಹಣೆ ಮಾಡಿದ್ದಾರೆ. ಸಂಗ್ರಹಣ ಅಂತಂದ್ರೆ ಈ ಕೋಣಿ ಅಂತ ಹೇಳ್ತಾರೆ, ಮೀನ್ ಹಿಡಿಯೋದು,
1: ಮೀನ್ ಹಿಡಿಯೋದಕ್ಕೆ ಬಳಸ್ತಿದ್ರು.
9: ಹಾ, ಹರ್ತೆ ಕುಂಟೆ ಅಂತಾರೆ ಅದು, ಈ ಸಾಲಿನ ಮಧ್ಯ ಕಳೆ ತೆಗಿಲಿಕ್ಕೆ,
1: ಕಳೆ ತೆಗಿಲಿಕ್ಕೆ.
9: ಆಮೇಲೆ ಹಲ್ಕಿನ್ ಕುಂಟೆ ಅಂತ ಬರುತ್ತೆ,
1: ಹಲ್ಕಿನ್ ಕುಂಟೆ,
9: ಅದಿಟ್ಟಿದ್ದಾರೆ. ಕೊಲ್ಡು ಅಂತ ಒಂದು ಒಂದು ಪರಿಕಾರ ಇದೆ, ಒಂದು ಕೊಲ್ಡು ಅಂತೇಳಿ ಕೊರಡು ಅಂತಿದೆ. ಹಾಗೆ ಜೊತ್ತಗ ಅಂತ ಇದೆ, ಜೊತ್ತಗ ಎತ್ತಿ ಕಟ್ಟದು,
1: ಎತ್ತಿ ಕಟ್ಟದು,
9: ಎತ್ತಿ ಕಟ್ಟದು, ಗಗ್ಗರ್ಸರ ಅಂತ ಇದೆ. ಹಾಗೆ ನೂರಾರು ನಮೂನೆ ಅಲ್ಲಿ ನೋಡ್ಬೋದು. ಅಷ್ಟು ತುಂಬಾ ಚೆನ್ನಾಗಿ ಒಂದಿಷ್ಟು ಜನ ಯುವಕರೆಲ್ಲ ಸೇರ್ಕೊಂಡು ಬಹಳ ಒಳ್ಳೆ ಪ್ರಯತ್ನ ಪಟ್ಟು
1: ನೋಡಿ ಸರ್,
9: ಒಳ್ಳೆ ಕೆಲಸ ಮಾಡ್ತಾರೆ. ಅವನ್ನೆಲ್ಲ ಸಂಗ್ರಹಿಸಿ ಮುಂದಿನ ನೋಡ್ರಿ, ಆಲ ಅಂತ ಹೊಡೆಯ್ರಿ, ದಿನದಾಗೆ ನೀರು ಬಂದ ತಕ್ಷಣ ಆಲ ಅಂತ ಹೊಡೆದು ಈ ಕಳೆಯನ್ನೆಲ್ಲ ಚೊಕ್ಕ ಮಾಡ್ಲಿಕ್ಕೆ ಒಂದು ಆಲ ಹೊಡೆಯದಂತ ಒಂದು ಸಂಪ್ರದಾಯ ಇತ್ತು ಅವಾಗ. ಈಗಿಲ್ಲ, ಅದು ಆಲ ಗುಡಿಸೋದಂತ ಒಂದು ಹಿಡಿನೇ ಇತ್ತು, ಅದಕ್ಕೆ ಅದನ್ನ ಸ್ಪೆಷಲ್ ತಯಾರ ಮಾಡೋರಾಗ. ಅದು ಅದು ಈಗಿಲ್ಲ,
1: ಹೌದು, ಕಣ್ಮರೆ ಆಗೇ ಬಿಟ್ಟಿದೆ,
9: ಅದೆಲ್ಲ ಕಣ್ಮರೆ ಆಗಿದೆ. ಅದನ್ನೆಲ್ಲ ಸಂಗ್ರಹ ಮಾಡಿಟ್ಟಿದ್ದಾರೆ, ತುಂಬಾ ಸಂತೋಷ ಆಗುತ್ತೆ ಅವರ ಪ್ರಯತ್ನಕ್ಕೆ,
1: ಪ್ರಯತ್ನ ನಿಜಕ್ಕೂ ಕೂಡ.
9: ಆಮೇಲೆ ನಮ್ಮ ನೋಡ್ರಿ ಹಳೆ ಹೊಸೆ ಚಿತ್ತಾರಗಳು, ಇನ್ನು ಚಾಪೆ ಹಣ್ಣಿದ್ ನೋಡ್ರಿ, ನಮ್ಮ ಅಮ್ಮ ಚಾಪೆ ಹಣ್ಣಿಯರು,
1: ಚಾಪೆ ಹುಲ್ ಅಂತಂದು
9: ಅದನ್ನ ನೋಡ್ರಿಟ್ಟಿ ಹಣ್ಣಿರ್ರಿ
1: ಕೆಳಗಡೆ
9: ಎಲ್ಲೋ ನೋಡ್ತಿದ್ರೆ ಅದನ್ನ ಹೆಣೆಯರು. ಅದನ್ನ ನಾನು ಈಗ ನೋಡ್ಲೇ ಇಲ್ಲ, ತುಂಬಾ ವರ್ಷ ಆಗಲೆ, ಒಂದ್ 30 ವರ್ಷ ಆತೇನ ಅದ್ ನೋಡಲೇ, ಅಷ್ಟು ಚಂದ ಹೆಣೆಯರು ಚಾಪೆನ.
1: ಈಗ ಆ ರೀತಿ ಚಾಪೆಗಳು ಕಣ್ಮರೆ ಆಗ್ತಾ ಇದೆ ಇಲ್ವೇ ಇಲ್ಲ, ಕಮ್ಮಿ ಆಗಿದೆ.
9: ಹೌದು, ಈಚಲು ಚಾಪೆ ಅಂತ ಬರೋದು ನೋಡಿ, ಅದು ಅದರಲ್ಲಿ ಕುತ್ಕೊಳ್ಳೋದೇ ಒಂದು ಸಂತೋಷ. ಈಗ ಅದು ಇಲ್ವೇ ಇಲ್ಲ,
1: ಈಚಲು ಚಾಪೆನೇ ಇಲ್ಲ, ಪ್ಲಾಸ್ಟಿಕ್ ಚಾಪೆಗಳು.
9: ಅದು ಅದು ಈಗಿನ ಮಕ್ಳು ಯಾರಿಗೂ ಹೆಣೆಯಕ್ಕೂ ಬರಲ್ಲ ಅದು.
1: ಹೌದು, ಮತ್ತೆ ಹುಲ್ಲು ಕೂಡ ಕಮ್ಮಿ ಆಗ್ಬಿಟ್ಟಿದೆ ಸರ್, ಕಾಡು ಕಮ್ಮಿ ಆಗಿದೆ.
9: ಹೌದು, ಹುಲ್ಲು ಸಿಗಲ್ಲ, ಅಪರೂಪಕ್ಕೆ ಸಿಗುತ್ತೆ. ನಮ್ಮ ಈ ಏನ್ ಹೇಳಿ ಸಿಗಂದೂರ್ ಕಡೆ ಹೋದ್ರೆ ಅಪರೂಪಕ್ಕೆಲ್ಲ ಸಿಗುತ್ತೆ ಅದು, ಈಚಲು ಗಿಡದ್ದು. ಅದನ್ನ ಅಲ್ಲಿಂದ ಹೊತ್ಕೊಂಡ್ಬಂದು ಇಲ್ಲಿ ನೇಯ್ತಾ ಇದ್ರು, ಅದನ್ನ ನೇಯ್ದು ಅದನ್ನ ಹೆಣದು ಅದಕ್ಕೆ ಚಿತ್ರ ಬಣ್ಣ ಎಲ್ಲ ಹಾಕಿ ಮಾಡೋರು,
1: ಬಣ್ಣ ಎಲ್ಲ ಹಾಕಿ.
9: ಈಗೆಲ್ಲ ಸಿಗ್ತಾನೆ ಇಲ್ಲ ಅದು, ಅದು ಸಿಗ್ತಾ ಇಲ್ಲ. ಮತ್ತು ಇಲ್ಲ ಅಪರೂಪಕ್ಕೆ ಹಂಗೆ ಅಲ್ಲಿ ಅವ್ರು ನಮ್ಮ ಯುವಕರೆಲ್ಲ ಸಂಗ್ರಹ ಮಾಡಿತ್ತು ಇಟ್ಟಿದ್ದಾರೆ, ತುಂಬಾ ಚೆನ್ನಾಗಿದೆ. ಆಮೇಲೆ ಮುಂಚೆ ನಮ್ಮ ವಯಸ್ಸಾದರೆಲ್ಲ ಹಗ್ಗ ಹೆಣೆಯರು, ಒಂದೊಂದು ನಮೂನೆಯ ಗಂಟುಗಳನ್ನ ಹೊಡೆಯರು ಮೇಡಮ್.
1: ಗಂಟು
9: ಅದು ಗುಳ್ಳೆ ಗಂಟು, ಚಿಟ್ಟೆ ಗಂಟು, ಹೀಗೆ ಕೊತ್ತರೆ ಗಂಟು ಅಂತ ಗಂಟುಗಳು, ತುಂಬಾ ಅದ್ಭುತ ಕಲೆ ಅದು,
1: ಕಲೆ ಅದು. ಎಲ್ರಿಗೂ
9: ಆ ಗಂಟುಗಳು, ನಾನು ಸುಮಾರು ಒಂದು 2-3-4 ಗಂಟು ಹೊಡಿತೀನಿ, ಬಾಕಿದೆಲ್ಲ ಬರಲ್ಲ. ನಮ್ ತಂದೆ ಎಲ್ಲ ಒಂದು 10-20 ಹೊಡಿಯರು,
1: ಅದು ಒಂದು ಕಲೆ
9: ಎಲ್ಲ ಮಾಯ ಆಗಿದೆ ನೋಡಿ.
1: ಈ ತರದನ್ನೆಲ್ಲ ಸಂಗ್ರಹಿಸಿದ್ದಾರೆ ಅಂತ ಖುಷಿ ಆಯ್ತು ಸರ್. ದೇವರ
9: ಸಂಗ್ರಹಿಸಿದ್ದಾರೆ, ತುಂಬಾ ಒಂದು ಒಳ್ಳೆ ಸಂಸ್ಕಾರ ಸಂಸ್ಕೃತಿ ಅದು, ಆ ಸಂಸ್ಕೃತಿ ಕಳೆದೋಗಿದೆ, ಅದನ್ನ ಕೆಲವರು ಶೇಖರಣೆ ಮಾಡಿಟ್ಟಿದ್ದಾರೆ.
1: ಒಂದು ಸಂಸ್ಕೃತಿಯ ಒಂದು ಆಸ್ತಿ ಅಂತ ಹೇಳ್ಬೋದು ಅದು.
9: ಖಂಡಿತ ಹೌದು, ಖಂಡಿತ. ನಾವು ಈಗ ಅದನ್ನ ನೋಡಿದಾಗ ಬಹಳ ಖುಷಿ ಆಗುತ್ತೆ, ಯಾರು ಶೇಖರಣೆ ಮಾಡಿದ್ದಾರೆ, ಬಹಳ ಸಂತೋಷ ಆಗುತ್ತೆ. ಅದು ನಮ್ಮಲ್ಲಿ ಹೀಗೂ ಇತ್ತ ಅಂತೇಳಿ ಮುಂದಿನ ಮಕ್ಕಳಿಗೆ ಯಾರು ತೋರ್ಸಕ್ ಆಗುತ್ತಲ್ಲ,
1: ಮಾಡ್ಲಿಕ್ಕೆ ಆಗುತ್ತೆ. ಖಂಡಿತ ಹೌದು ಸರ್.
9: ಹೌದು,
1: ಧನ್ಯವಾದ ಸರ್, ತುಂಬಾ ಮಾಹಿತಿ.
9: ಇದೊಂದು ಒಳ್ಳೆ ಒಳ್ಳೆ ವಿಚಾರ ತಂದು ತನಗೆ ಥ್ಯಾಂಕ್ಸ್ ಅಮ್ಮ.
1: ಓಕೆ ಸರ್, ನೀವು ಕರೆ ಮಾಡಿ ಮಾಹಿತಿ
9: ಸಂತೋಷ.
1: ಸಾಗರದ ಕುಗ್ವೆಯಿಂದ ನಾರಾಯಣಪ್ಪ ಅವರು ಕರೆ ಮಾಡಿ ಅವ್ರು ಕೂಡ ತುಂಬಾ ಮಾಹಿತಿಯನ್ನ ತಿಳಿಸಿದ್ರು. ಹಾಗೆ ಅವರು ಒಂದು ದೇವರ ಸಂಘ ಅಂತ ಒಂದು ಮಾಡಿಕೊಂಡು ಅಲ್ಲಿ ತುಂಬ ಹಳೆ ಕಾಲದ ವಸ್ತುಗಳನ್ನು ಸಂಗ್ರಹಿಸ್ತಾ ಇದ್ದಾರೆ ಇಂದಿನ ಯುವಕರು ಅಂತ ಕೇಳಿ ತುಂಬ ಖುಷಿಯಾಯಿತು. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ, ಇವತ್ತು ಮೇ 18 ಆಗಿರೋದ್ರಿಂದ ವಿಶ್ವ ಮ್ಯೂಸಿಯಂ ದಿನದ ಕುರಿತು ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾತಾಡಿದ್ರಿ, ಎಲ್ಲರೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಯಿತು. ನಂತರದಲ್ಲಿ ಪೇಟೆ ಸಂಚಾರ ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
10: ಅದೇ ಕೆಲ್ಸ, ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
11: ಓಕೆ,
12: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
11: ಓಕೆ,
13: ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
11: ಓಕೆ
14: ಡ್ಯೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
11: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ.
4: ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
11: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂ ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದ

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಕೇಳಿರಿ ಪ್ರತಿ ಕ್ಷಣ ಕ್ಷಣದ ನೀವೇ ಕೇಳುತ್ತಾ ಕೇಳುತ್ತಾ ಕಲಿಯಿರಿ.
6: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ.
4: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
6: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
4: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
5: ಕೇಳಿರಿ ಪ್ರತಿ ಕ್ಷಣ ಕ್ಷಣದ ನೀವೇ ಕೇಳುತ್ತಾ ಕೇಳುತ್ತಾ ಕಲಿಯಿರಿ.
7: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
8: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
7: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
9: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
7: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
9: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
8: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
10: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
11: ಬೆಳ್ಳಂ ಬೆಳಗ್ಗೆ 6 ಗಂಟೆಗೆ ಸ್ನಾನಕ್ ಹೋಗಿದ್ರು, ಏನ್ ಯೋಚನೆ ಮಾಡ್ಕೊಂಡ್ ಹೋದ್ರು ಏನು, ಅಲ್ಲಿ ಹೋಗಿ ಬಿದ್ದಿದ್ದಾರೆ. ಸಹಾಯ ಮಾಡೋಕೆ ಯಾರು ಇರ್ಲಿಲ್ಲ. ಬೆಳಗಿನ ಜವ ಆಗಿದ್ರಿಂದ ಏನ್ ಮಾಡ್ಬೇಕು, ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ.
12: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538879698 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
13: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
14: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
13: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
15: ಮಹಾಲಕ್ಷ್ಮಿ ಸ್ವೀಟ್ಸ್.
16: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್.ಜೆ. ಶ್ರೀಧರ್, ಇದು ಪೇಟೆ ಸಂಚಾರ ಕಾರ್ಯಕ್ರಮ. ಶಿಕಾರಿಪುರ ತಾಲೂಕಿನ ಸಮಾಜ ಕಲ್ಯಾಣ ಇಲಾಖೆ ವ್ಯಾಪ್ತಿಯಲ್ಲಿ ಬರುವ ಮೆಟ್ರಿಕ್ ಪೂರ್ವ ಮತ್ತು ಮೆಟ್ರಿಕ್ ನಂತರದ ಸರ್ಕಾರಿ ವಿದ್ಯಾರ್ಥಿ ನಿಲಯಗಳಿಗೆ 2026-27 ಶೈಕ್ಷಣಿಕ ಸಾಲಿಗೆ ಹೊಸದಾಗಿ ಪ್ರವೇಶ ಬಯಸುವ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅರ್ಹ ವಿದ್ಯಾರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿದೆ. ಅರ್ಜಿ ಸಲ್ಲಿಸುವ ಅಭ್ಯರ್ಥಿಯು ಕಡ್ಡಾಯವಾಗಿ ಕರ್ನಾಟಕದ ನಿವಾಸಿಯಾಗಿರಬೇಕು ಹಾಗೂ ವಿದ್ಯಾರ್ಥಿಯ ಪೋಷಕರ ವಾರ್ಷಿಕ ಆದಾಯವು ರು 2.50 ಲಕ್ಷ ಮೀರಿರಬಾರದು. ನಿಯಮಾನುಸಾರ ಹಿಂದುಳಿದ ವರ್ಗ ಹಾಗೂ ಅಲ್ಪಸಂಖ್ಯಾತ ಸಮುದಾಯದ ವಿದ್ಯಾರ್ಥಿಗಳಿಗೆ ಶೇಕಡ 25% ಸೀಟುಗಳನ್ನು ಕಾಯ್ದಿರಿಸಲಾಗುತ್ತದೆ. ಅರ್ಜಿ ಸಲ್ಲಿಸಲು ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶದ ID, SSP ಸ್ಟೂಡೆಂಟ್ಸ್ ID ಅಥವಾ SATS ID, ವಿದ್ಯಾರ್ಥಿಯ ಆಧಾರ್ ಕಾರ್ಡ್ ಸಂಖ್ಯೆ, 15 ಅಂಕಿಗಳ RD ಸಂಖ್ಯೆ ಹೊಂದಿರುವ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ಪ್ರಸ್ತುತ ವರ್ಷದ ಕಾಲೇಜು ಪ್ರವೇಶ ದಾಖಲಾತಿ ಸಂಖ್ಯೆ ಅಥವಾ ವಿಶ್ವವಿದ್ಯಾಲಯದ ನೋಂದಣಿ ಸಂಖ್ಯೆ, ಹಿಂದಿನ ವರ್ಷದ ಅಂಕಪಟ್ಟಿ ಹಾಗೂ OTP ಪರಿಶೀಲನೆಗಾಗಿ ಚಾಲ್ತಿಯಲ್ಲಿರುವ ಮೊಬೈಲ್ ಸಂಖ್ಯೆ ಅಗತ್ಯವಾಗಿರುತ್ತದೆ. ಅರ್ಹ ವಿದ್ಯಾರ್ಥಿಗಳು ಇಲಾಖೆಯ ಅಧಿಕೃತ ವೆಬ್ಸೈಟ್ https://swd.karnataka.gov.in ಅಥವಾ https://swdhmis.karnataka.gov.in ಲಿಂಕ್ ಮೂಲಕ ಆನ್ಲೈನ್ನಲ್ಲಿ ಮಾತ್ರ ಅರ್ಜಿ ಸಲ್ಲಿಸಬೇಕು. ಯಾವುದೇ ಭೌತಿಕ ಅರ್ಜಿಗಳನ್ನು ಸ್ವೀಕರಿಸಲಾಗುವುದಿಲ್ಲ. ಪ್ರೀ ಮೆಟ್ರಿಕ್ ವಿದ್ಯಾರ್ಥಿಗಳಿಗೆ ಅರ್ಜಿ ಸಲ್ಲಿಸಲು ಜೂನ್ 30 ಕೊನೆಯ ದಿನಾಂಕವಾಗಿದ್ದು, ಪೋಸ್ಟ್ ಮೆಟ್ರಿಕ್ ವಿದ್ಯಾರ್ಥಿಗಳಿಗೆ ಜುಲೈ 31 ಕೊನೆಯ ದಿನಾಂಕವಾಗಿದೆ. ಹೆಚ್ಚಿನ ಮಾಹಿತಿ ಹಾಗೂ ತಾಂತ್ರಿಕ ತೊಂದರೆಗಳಿದ್ದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ 24x7 ಸಹಾಯವಾಣಿ ಸಂಖ್ಯೆ 9482230000 400 ಕಲ್ಯಾಣ ಮಿತ್ರ ಅಥವಾ ಇಲಾಖೆಯ ಕಚೇರಿಯನ್ನು ಸಂಪರ್ಕಿಸಬಹುದು ಎಂದು ಶಿಕಾರಿಪುರದ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಮುಂದಿನ ವಿವರ. ಆರ್ಮಿ ವೆಲ್ಫೇರ್ ಎಜುಕೇಷನ್ ಸೊಸೈಟಿ ಇವರ ಆಶ್ರಯದಲ್ಲಿ ಮಹಾರಾಷ್ಟ್ರದ ಪುಣೆಯಲ್ಲಿರುವ ಆರ್ಮಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಎಐಟಿ ವಿದ್ಯಾಸಂಸ್ಥೆಯಲ್ಲಿ 2026-27 ಸಾಲಿನ ತಾಂತ್ರಿಕ ಸ್ನಾತಕೋತ್ತರ ಪದವಿ ಹಾಗೂ ಪಿಎಚ್ಡಿ ವ್ಯಾಸಂಗಕ್ಕಾಗಿ ಮಾಜಿ ಸೈನಿಕರ ಅವಲಂಬಿತರಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಸ್ನಾತಕೋತ್ತರ ಡೇಟಾ ಸೈನ್ಸ್ ಕಂಪ್ಯೂಟರ್ ಇಂಜಿನಿಯರಿಂಗ್, ಸ್ನಾತಕೋತ್ತರ ವಿಎಲ್ಸಿಐ ಮತ್ತು ಎಂಬೆಡೆಡ್ ಕಂಪ್ಯೂಟರ್ ಇಂಜಿನಿಯರಿಂಗ್ನ ಪಿಎಚ್ಡಿ ಕೋರ್ಸುಗಳಿಗೆ ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ಜುಲೈ 11 ಒಳಗಾಗಿ ಸಂಸ್ಥೆಯ ಅಧಿಕೃತ ಆನ್ಲೈನ್ ಜಾಲತಾಣವಾದ aitpune.com ಅರ್ಜಿ ಸಲ್ಲಿಸಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಇದೇ ವೆಬ್ಸೈಟ್ ಅನ್ನು ಸಂಪರ್ಕಿಸಬಹುದು ಎಂದು ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆಯ ಉಪನಿರ್ದೇಶಕರು ಡಾಕ್ಟರ್ ಸಿಎ ಹಿರೇಮಠ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಮುಂದಿನ ವಿವರ. ಶಿವಮೊಗ್ಗ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಅಧೀನದಲ್ಲಿರುವ ಬ್ರಹ್ಮಾವರದಲ್ಲಿ 2026-27 ಶೈಕ್ಷಣಿಕ ವರ್ಷದಲ್ಲಿ ಎರಡು ವರ್ಷಗಳ ಕನ್ನಡ ಮಾಧ್ಯಮದಲ್ಲಿ ಡಿಪ್ಲೊಮೋ ಕೃಷಿ ಕೋರ್ಸ್ ಪ್ರವೇಶಕ್ಕೆ ಆಸಕ್ತ ವಿದ್ಯಾರ್ಥಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗದಲ್ಲಿ ಕೃಷಿ ಡಿಪ್ಲೊಮೋ ಕೋರ್ಸ್ಗೆ ಪ್ರವೇಶ ಕೋರುವ ಅಭ್ಯರ್ಥಿಗಳು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಕನ್ನಡ ಪಠ್ಯವನ್ನು ಭಾಷೆಯಾಗಿ ಅಭ್ಯಸಿಸಿ ಕನಿಷ್ಠ ಶೇಕಡ 45 ಅಂಕಗಳೊಂದಿಗೆ ಹಾಗೂ ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡ ಅಥವಾ ಪ್ರವರ್ಗವೊಂದರವರು ಕನಿಷ್ಠ ಶೇಕಡ 40 ಅಂಕಗಳೊಂದಿಗೆ ಉತ್ತೀರ್ಣರಾಗಿರಬೇಕು. ದಿನಾಂಕ 12/6/2026 ಅಭ್ಯರ್ಥಿಗಳ ವಯಸ್ಸು 19 ವರ್ಷಗಳನ್ನು ಮೀರಿರಬಾರದು. ರೈತರ ಹಾಗೂ ಕೃಷಿ ಕಾರ್ಮಿಕರ ಮಕ್ಕಳಿಗೆ ಶೇಕಡ 50 ಸೀಟುಗಳನ್ನು ಡಿಪ್ಲೊಮೋ ಪ್ರವೇಶಾತಿಗೆ ಮೀಸಲಿಡಲಾಗಿದೆ. ಆಸಕ್ತರು ವೆಬ್ಸೈಟ್ www.uahs.edu.in ಡೌನ್ಲೋಡ್ ಮಾಡಿಕೊಂಡು ಭರ್ತಿ ಮಾಡಿದ ಅರ್ಜಿಗಳನ್ನು ಮತ್ತು ಅರ್ಜಿಯ ನಿಗದಿತ ಶುಲ್ಕ ಸಾಮಾನ್ಯ ವರ್ಗದವರಿಗೆ ರೂ 500, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗವೊಂದರವರಿಗೆ 250 ರುಗಳ ರಾಷ್ಟ್ರೀಕೃತ ಬ್ಯಾಂಕುಗಳ ಡಿಡಿಯನ್ನು ಕಂಟ್ರೋಲರ್ KSNUAHS ಶಿವಮೊಗ್ಗ 577412 ಇವರ ಹೆಸರಿನಲ್ಲಿ ಪಡೆದು ಎಲ್ಲ ಅಗತ್ಯ ದಾಖಲೆಗಳೊಂದಿಗೆ ಕುಲಸಚಿವರು ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ ಇರುವಕ್ಕಿ ಆವರಣ ಇಲ್ಲಿಗೆ ಜೂನ್ 12 ಒಳಗೆ ಖುದ್ದಾಗಿ ಸಲ್ಲಿಸುವುದು ಅಥವಾ ಅಂಚೆ ಮೂಲಕ ಕಳುಹಿಸುವುದು. ಸರ್ಕಾರದ ಆದೇಶಗಳ ಅನ್ವಯ ಸೀಟುಗಳನ್ನು ಭರ್ತಿ ಮಾಡಲಾಗುವುದು. ಅರ್ಹ ಅಭ್ಯರ್ಥಿಗಳಿಂದ ಮೆರಿಟ್ ಆಧಾರದ ಮೇಲೆ ರೋಸ್ಟರ್ ಪದ್ಧತಿ ಅಳವಡಿಸಿ ಪ್ರವೇಶ ಮತ್ತು ಆಯ್ಕೆ ಮಾಡಲಾಗುವುದು. ಪ್ರವೇಶಕ್ಕೆ ಆಯ್ಕೆ ಮಾಡಿ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಪತ್ರ ಹಾಗೂ ವೆಬ್ಸೈಟ್ ಮುಖಾಂತರ ತಿಳಿಸಲಾಗುವುದು ಎಂದು ವಿಶ್ವವಿದ್ಯಾಲಯದ ಕುಲಸಚಿವರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಹೆಚ್ಚಿನ ಮಾಹಿತಿ, ಅಧಿಸೂಚನೆ, ಅರ್ಜಿ ಹಾಗೂ ಮಾಹಿತಿ ಪುಸ್ತಕವನ್ನು ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ವೆಬ್ಸೈಟ್ www.uahs.edu.in ಅನ್ನು ಅಥವಾ ವಿಶ್ವವಿದ್ಯಾಲಯದ ಕಚೇರಿಯನ್ನು ಖುದ್ದಾಗಿ ಸಂಪರ್ಕಿಸುವುದು. ಇಂತಹ ಇನ್ನಷ್ಟು ಅಪ್ಡೇಟ್ಸ್ನ ಕೊಡ್ತೀವಿ ಅಲ್ಲಿವರೆಗೆ ಕೇಳ್ತಾರೆ. ಇದು ಪೇಟೆ ಸಂಚಾರ ಕಾರ್ಯಕ್ರಮ, ನಾನು ಆರ್ಜ ಶ್ರೀಧರ್ ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ. ನಮ್ಮ ಬಾನುಲಿ, ನಾನು ಆರ್ಜೆ ಶ್ರೀಧರ್. ಇದು ಪೇಟೆ ಸಂಚಾರ ಕಾರ್ಯಕ್ರಮ. MRS 110/11 kV ವಿದ್ಯುತ್ತೀಕರಣ ಕೇಂದ್ರದಿಂದ ತ್ರೈಮಾಸಿಕ ನಿರ್ವಹಣಾ ಕಾಮಗಾರಿ ಹಮ್ಮಿಕೊಂಡಿದ್ದು, May 19 ಬೆಳಗ್ಗೆ 9 ಸಂಜೆ 5 ಗಂಟೆಯವರೆಗೆ ಈ ಕೇಂದ್ರ ವ್ಯಾಪ್ತಿಯ ವಿವಿಧೆಡೆ ವಿದ್ಯುತ್ ವ್ಯತ್ಯಯವಾಗಲಿದ್ದು, ಸಾರ್ವಜನಿಕರು ಸಹಕರಿಸುವಂತೆ ಮೆಸ್ಕಾಂ ಪ್ರಕಟಣೆ ತಿಳಿಸಿದೆ. ಚಿಕ್ಕಲ್ಲು, ಗುರುಪುರ, ಪುರಲೆ, ಸಿದ್ದೇಶ್ವರ ನಗರ, ಶಾಂತಮ್ಮ ಲೇಔಟ್, ವೆಂಕಟೇಶ್ವರ ನಗರ, ವಿದ್ಯಾನಗರ, ಗಣಪತಿ ಲೇಔಟ್, ಕಂಟ್ರಿ ಕ್ಲಬ್ ರಸ್ತೆ, MRS ವಾಟರ್ ಸಪ್ಲೈ, MRS ಕಾಲೋನಿ, ಹರಿಗೆ, ಮಲವಗೊಪ್ಪ, ವಡ್ಡಿನಕೊಪ್ಪ, ನಂಜಪ್ಪ ಲೇಔಟ್, ಪ್ರಿಯಾಂಕ ಲೇಔಟ್, BH ರಸ್ತೆ, ಬಾಲರಾಜ ಅರಸು ರಸ್ತೆ, ನೆಹರು ರಸ್ತೆ, ದುರ್ಗಿಗುಡಿ ಮುಖ್ಯ ರಸ್ತೆ, ಪಾರ್ಕ್ ಬಡಾವಣೆ, ZMV ರಸ್ತೆ, ಗಾಂಧಿ ಪಾರ್ಕ್, ಲೂರ್ದು ನಗರ, ಕಾನ್ವೆಂಟ್ ರಸ್ತೆ, ಬಾಪೂಜಿ ನಗರ, ಚರ್ಚ್ ಕಾಂಪೌಂಡ್, TGN ಬಡಾವಣೆ, ಜೋಸೆಫ್ ನಗರ, ಟ್ಯಾಂಕ್ ಬೌಂಡ್ ರಸ್ತೆ, ಕುವೆಂಪು ರಂಗಮಂದಿರ, ಮಹಾನಗರ ಪಾಲಿಕೆ ಕಚೇರಿ ಸುತ್ತಮುತ್ತ, ಮೀನಾಕ್ಷಿ ಭವನ, ಶಂಕರಮಠ ರಸ್ತೆ, ಹಳೆ ಹೊನ್ನಾಳಿ ರಸ್ತೆ, ಬಾಲರಾಜ ಅರಸ್ ರಸ್ತೆ, ಬಾಪೂಜಿ ನಗರ, ಬಸವನಗುಡಿ, ವಿನಾಯಕ ಪಾರ್ಕ್, ವಿನಾಯಕ ನಗರ, ಅಮೀರ್ ಅಹಮದ್ ಕಾಲೋನಿ, ಸೋಮಯ್ಯ ಬಡಾವಣೆ, ಟ್ಯಾಂಕ್ ಬಂಡ್ ರಸ್ತೆ, ಟ್ಯಾಂಕ್ ಮೊಹಲ್ಲಾ, ಕೋರ್ಟ್ ಕಚೇರಿ, RTO ರಸ್ತೆ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ವಿದ್ಯುತ್ ವ್ಯತ್ಯಯವಾಗಲಿದೆ. ಮುಂದಿನ ವಿವರ. ಮೆಸ್ಕಾಂ ವ್ಯಾಪ್ತಿಯ ಶಿಕಾರಿಪುರ ತಾಲೂಕಿನ ಶಿರಾಳಕೊಪ್ಪ ಉಪವಿಭಾಗ ಅಡಿಯಲ್ಲಿ ಬರುವ SC ಮತ್ತು ST ಪಂಗಡದ ರೈತರಿಗೆ ಕೃಷಿ ಪಂಪ್ಸೆಟ್ಗಳಿಗೆ 2026-27 ಸಾಲಿಗೆ ವಿದ್ಯುತ್ ಸೌಲಭ್ಯ ಒದಗಿಸಲು SCP ಮತ್ತು TSP ಯೋಜನೆಯಡಿ ಅರ್ಜಿ ಆಹ್ವಾನಿಸಲಾಗಿದೆ. ಈ ಯೋಜನೆಯ ಪ್ರಯೋಜನ ಪಡೆಯಲು ಇಚ್ಛಿಸುವ ಅರ್ಹ ರೈತರು ಅಗತ್ಯ ದಾಖಲೆಗಳಾದ ಇತ್ತೀಚಿನ ಪಹಣಿ ಪ್ರತಿ, ಜಾತಿ ಪ್ರಮಾಣ ಪತ್ರ, ಕೊಳವೆ ಬಾವಿ ಇರುವ ಜಾಗದಲ್ಲಿ ನಿಂತಿರುವ ಫಲಾನುಭವಿಯ GPS ಫೋಟೋ, ರೇಷನ್ ಕಾರ್ಡ್ ಪ್ರತಿ, ಆದಾಯ ಪ್ರಮಾಣ ಪತ್ರ, 2 ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರಗಳು, ಬ್ಯಾಂಕ್ ಪಾಸ್ಪುಸ್ತಕ ಜೆರಾಕ್ಸ್ ಪ್ರತಿಗಳೊಂದಿಗೆ June 15 ಒಳಗೆ ಶಿರಾಳಕೊಪ್ಪ ಮೆಸ್ಕಾಂ ಉಪವಿಭಾಗ ಕಚೇರಿಯಲ್ಲಿ ಅರ್ಜಿ ಸಲ್ಲಿಸಬಹುದಾಗಿದೆ. ಈ ಹಿಂದೆ ಗಂಗಾ ಕಲ್ಯಾಣ ಮತ್ತು SCP ಅಥವಾ TSP ಯೋಜನೆಯಡಿಯಲ್ಲಿ ಈಗಾಗಲೇ ವಿದ್ಯುತ್ ಸಂಪರ್ಕ ಪಡೆದಿರುವವರು ಈ ಯೋಜನೆಗೆ ಅರ್ಹರಿರುವುದಿಲ್ಲ. ಸಲ್ಲಿಕೆಯಾದ ಅರ್ಜಿಗಳನ್ನು ತಾಂತ್ರಿಕ ಕಾರ್ಯಸಾಧ್ಯತೆ ಮತ್ತು ಸಮಾಜ ಕಲ್ಯಾಣ ಇಲಾಖೆಯ ಆಯ್ಕೆ ಸಮಿತಿಯ ಅನುಮೋದನೆಗೆ ಅನುಗುಣವಾಗಿ ಆದ್ಯತೆ ಮೇರೆಗೆ ಪರಿಗಣಿಸಲಾಗುವುದು ಎಂದು ಶಿರಾಳಕೊಪ್ಪ ಮೆಸ್ಕಾಂ ಉಪವಿಭಾಗದ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವರು ತಿಳಿಸಿದ್ದಾರೆ. ಮುಂದಿನ ವಿವರ. ಹಾವೇರಿ, ರಾಣೆಬೆನ್ನೂರು, ಬ್ಯಾಡಗಿ ಮತ್ತು ಹಿರೇಕೆರೂರು ಪಟ್ಟಣಗಳಿಗೆ ಹಾಗೂ ನದಿಯ ಪಕ್ಕದಲ್ಲಿ ಬರುವ ಗ್ರಾಮಗಳಿಗೆ ಬಹುಗ್ರಾಮ ನದಿ ನೀರು ಯೋಜನೆಯಡಿ ಸಾರ್ವಜನಿಕರಿಗೆ ಕುಡಿಯುವ ನೀರಿನ ಪೂರೈಕೆಗಾಗಿ ತುಂಗಾಭದ್ರಾ ನದಿಯ ನೀರನ್ನು ಅವಲಂಬಿಸಿರುವ ನಗರ ಮತ್ತು ಗ್ರಾಮೀಣ ಪ್ರದೇಶಗಳಿಗೆ ನೀರನ್ನು ಭದ್ರಾ ಜಲಾಶಯದಿಂದ ತುಂಗಾಭದ್ರಾ ನದಿಗೆ May 18-23 ಪ್ರತಿದಿನ 2000 ಕ್ಯೂಸೆಕ್ನಂತೆ ನೀರು ಹರಿಸಲಾಗುವುದು. ಆದುದರಿಂದ ನದಿಯ ದಂಡೆಯ ಕೆಳಮಟ್ಟದಲ್ಲಿ ಸಾರ್ವಜನಿಕರು ತಿರುಗಾಡುವುದು, ದನಕರುಗಳನ್ನು ಮೇಯಿಸುವುದು ಮತ್ತು ತೋಟಗಾರಿಕೆ ಮಾಡುವುದು ಇತ್ಯಾದಿ ಮಾಡಬಾರದೆಂದು ಎಚ್ಚರಿಕೆ ನೀಡಲಾಗಿದೆ. ಈ ಮೇಲೆ ತಿಳಿಸಿದ ಅವಧಿಯಲ್ಲಿ ರೈತರು ನದಿ ದಂಡೆಯಲ್ಲಿ ಅಳವಡಿಸಿರುವ ಪಂಪ್ಸೆಟ್ಗಳಿಂದ ನೀರೆತ್ತುವುದನ್ನು ಸಹ ನಿಷೇಧಿಸಲಾಗಿದೆ ಎಂದು BR ಪ್ರಾಜೆಕ್ಟ್ ಭದ್ರಾ ಜಲಾಶಯ ಯೋಜನೆ ಕುಡಿಯುವ ನೀರಿನ ಸಲಹಾ ಸಮಿತಿ ಸದಸ್ಯ ಕಾರ್ಯದರ್ಶಿಗಳು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಮುಂದಿನ ವಿವರ. ಕರ್ನಾಟಕ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ವತಿಯಿಂದ 2026 ಸಾಲಿನ ಕೇಂದ್ರ ಸರ್ಕಾರದ ಪ್ರತಿಷ್ಠಿತ ಪದ್ಮವಿಭೂಷಣ, ಪದ್ಮಭೂಷಣ ಮತ್ತು ಪದ್ಮಶ್ರೀ ಪ್ರಶಸ್ತಿಗಳ ನಾಮನಿರ್ದೇಶನಕ್ಕಾಗಿ ಅರ್ಹ ವ್ಯಕ್ತಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಕಲೆ, ಸಮಾಜ ಸೇವೆ, ಸಾರ್ವಜನಿಕ ವ್ಯವಹಾರಗಳು, ವಿಜ್ಞಾನ ಮತ್ತು ತಂತ್ರಜ್ಞಾನ, ವ್ಯಾಪಾರ ಮತ್ತು ಕೈಗಾರಿಕೆ, ವೈದ್ಯಕೀಯ, ಸಾಹಿತ್ಯ ಮತ್ತು ಶಿಕ್ಷಣ, ನಾಗರಿಕ ಸೇವೆ, ಕ್ರೀಡೆ, ವನ್ಯಜೀವಿ ಸಂರಕ್ಷಣೆ, ಅಥ್ಲೆಟಿಕ್, ಸಾಹಸ ಕ್ರೀಡೆ, ಪರಿಸರ ಸಂರಕ್ಷಣೆ ಮುಂತಾದ ಕ್ಷೇತ್ರಗಳಲ್ಲಿ ಅಸಾಧಾರಣ ಮತ್ತು ವಿಶಿಷ್ಟ ಸೇವೆ ಸಲ್ಲಿಸಿದ ಸಾಧಕರು ಅರ್ಜಿ ಸಲ್ಲಿಸಬಹುದಾಗಿದೆ. ಸಾಧಕರು ತಮ್ಮ ಸ್ವವಿವರಗಳೊಂದಿಗೆ ಸಾಧನೆಯ ದಾಖಲೆಗಳನ್ನು ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಗಳಲ್ಲಿ ಸಿದ್ಧಪಡಿಸಿ ಅರ್ಜಿಗಳನ್ನು ಇಮೇಲ್ ಮತ್ತು ವೆಬ್ಸೈಟ್ dkc.shivamogga@gmail.com ಇಮೇಲ್ ವಿಳಾಸಕ್ಕೆ ಕಳುಹಿಸಿಕೊಡಬೇಕಾಗಿ ವಿನಂತಿಸಲಾಗಿದೆ. ಭರ್ತಿ ಮಾಡಿದ ಅರ್ಜಿಗಳನ್ನು ಸಲ್ಲಿಸಲು 10/6/2026 ಕೊನೆಯ ದಿನವಾಗಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಕಚೇರಿಯ ದೂರವಾಣಿ ಸಂಖ್ಯೆ 0888-22-22-33-54 ಸಂಪರ್ಕಿಸಬಹುದಾಗಿದೆ ಎಂದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಉಮೇಶ್ ಹೆಚ್ ತಿಳಿಸಿದ್ದಾರೆ. ಇಂತಹ ಇನ್ನಷ್ಟು ಅಪ್ಡೇಟ್ಸ್ ಎಲ್ಲ ಕೊಡ್ತೀವಿ. ಅಲ್ಲಿವರೆಗೆ ಕೇಳ್ತಾ ಇರಿ ಇದು ಪೇಟೆ ಸಂಚಾರ ಕಾರ್ಯಕ್ರಮ. ನಾನು ಆರ್ ಜೆ ಶ್ರೀಧರ್, ಕೇಳ್ತಾ ಇರಿ ರೇಡಿಯೋ ಶೋ ಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ. ನಮ್ಮ ಬಾನುಲಿ, ನಾನು ಆರ್ಜ ಶ್ರೀಧರ್. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಶಿವಮೊಗ್ಗ ಇವರ ವತಿಯಿಂದ ಮೇ 21 ಬೆಳಗ್ಗೆ 10 ಉದ್ಯೋಗ ಆಕಾಂಕ್ಷಿಗಳಿಗಾಗಿ ನೇರ ಸಂದರ್ಶನವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಸಂದರ್ಶನದಲ್ಲಿ ಖಾಸಗಿ ಪ್ರತಿಷ್ಠಿತ ಕಂಪನಿಯಾದ ಇಸುಜು ಮೋಟರ್ಸ್ ಇಂಡಿಯಾ ಲಿಮಿಟೆಡ್ ಭಾಗವಹಿಸಲಿದ್ದು, ಖಾಲಿ ಇರುವ ಹುದ್ದೆಗಳಿಗೆ ಅಭ್ಯರ್ಥಿಗಳನ್ನು ನೇರ ಸಂದರ್ಶನದ ಮೂಲಕ ಆಯ್ಕೆ ಮಾಡಿಕೊಳ್ಳಲಿದೆ. ಪಿಯುಸಿ, ಕಾಮರ್ಸ್ ಅಥವಾ ಬಿಕಾಂ, ಐಟಿಐ, ಡೀಸೆಲ್ ಫಿಟ್ಟರ್ಸ್, ಡಿಪ್ಲೊಮೊ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪೂರೈಸಿದ 18-35 ವರ್ಷದೊಳಗಿನ ಅಭ್ಯರ್ಥಿಗಳು ಭಾಗವಹಿಸಬಹುದಾಗಿದೆ. ಸಂದರ್ಶನಕ್ಕೆ ಬರುವವರು ತಮ್ಮ ಬಯೋಡಾಟಾ ಮತ್ತು ಆಧಾರ್ ಕಾರ್ಡ್ ಪ್ರತಿಗಳೊಂದಿಗೆ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ, ಗುತ್ಯಪ್ಪ ಕಾಲೋನಿ, ಪಂಪಾನಗರ 2 ಸಾಗರ ರಸ್ತೆ, ಶಿವಮೊಗ್ಗ ಇಲ್ಲಿಗೆ ಹಾಜರಾಗುವಂತೆ ಉದ್ಯೋಗಾಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ನೇರ ಸಂದರ್ಶನಕ್ಕೆ ಪ್ರವೇಶ ಉಚಿತವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ 9386 636 606 ಅಥವಾ 9108235132 ಸಂಪರ್ಕಿಸಬಹುದು. ಮುಂದಿನ ವಿವರ. ಶಿವಮೊಗ್ಗದ MRS 220/11 kV ವಿದ್ಯುತ್ ಸ್ವೀಕರಣಾ ಕೇಂದ್ರದಲ್ಲಿರುವ 66 kV DVG-1 ಬೇಯಲ್ಲಿ ತ್ರೈಮಾಸಿಕ ನಿರ್ವಹಣಾ ಕಾಮಗಾರಿಯನ್ನು ಹಮ್ಮಿಕೊಂಡಿದ್ದು, ಹೊಳೆಹೊನ್ನೂರು ವಿದ್ಯುತ್ ವಿತರಣಾ ಕೇಂದ್ರ, ಹೊಳದೂರು ವಿದ್ಯುತ್ ವಿತರಣಾ ಕೇಂದ್ರ ಮತ್ತು ತ್ಯಾವರೆ ಚಟ್ನಹಳ್ಳಿ ವಿದ್ಯುತ್ ವಿತರಣಾ ಕೇಂದ್ರಗಳಿಂದ ವಿದ್ಯುತ್ ಸರಬರಾಜು ಪಡೆಯುವ ಎಲ್ಲಾ ಗ್ರಾಮಗಳಲ್ಲಿ ಮೇ 20 ಬೆಳಗ್ಗೆ 9 ಸಂಜೆ 4:30 ವಿದ್ಯುತ್ ಸರಬರಾಜಿನಲ್ಲಿ ವ್ಯತ್ಯಯ ಉಂಟಾಗಲಿದೆ. ಕೋಡ್ಲಿ, ಚಿಕ್ಕೋಡ್ಲಿ, ಭದ್ರಾಪುರ, ಕಾಟಿಕೆರೆ, ವೆಂಕಟಾಪುರ, ಬುಕ್ಲಾಪುರ, ಹೊಳೆಬೆಳಗಲು, ಸಕ್ಕರೆಬೈಲು, ಹೊಳಲೂರು, ಮಡಿಕೆಚೀಲೂರು, ಹಾಡೋನಹಳ್ಳಿ, ಹೊಳೆಹಟ್ಟಿ, ಸೋಗೂರು, ಕ್ಯಾತನಕೊಪ್ಪ, ಬೇಡರ ಹೊಸಹಳ್ಳಿ, ಹರಮಘಟ್ಟ, ಸೋಮಿನಕೊಪ್ಪ, ಆಲದಹಳ್ಳಿ, ಸುತ್ತುಕೋಟೆ, ಕೊಮ್ಮನಾಳ್, ಬಿಕ್ಕೋನಹಳ್ಳಿ, ಬೂದಿಗೆರೆ, ಬೀರಣಕೆರೆ, ಬನ್ನಿಕೆರೆ, ಅಬ್ಬಲಗೆರೆ, ಹುಣಸೋಡು, ಕಲ್ಲಗಂಗೂರು, ಚನ್ನಮುಂಬಾಪುರ, ಮತ್ತೋಡು, ರತ್ನಗಿರಿನಗರ, ರತ್ನಾಕರ ಲೇಔಟ್, ಎಂಜಿನಿಯರಿಂಗ್ ಕಾಲೇಜು ಮತ್ತು ಕೃಷಿ ಕಾಲೇಜು ಆವರಣ, ಗೋಂದಿ ಚಟ್ನಹಳ್ಳಿ, ಹೊಳೆ ಹನಸವಾಡಿ, ಕುಂಚೇನಹಳ್ಳಿ, ಕಲ್ಲಾಪುರ, ಬಸವನಗಂಗೂರು, ಮೇಲಿನ ಹನಸವಾಡಿ, ಬೆಳಲಕಟ್ಟೆ, ಮೋಜಪ್ಪ ಹೊಸೂರು ಸುತ್ತಮುತ್ತಲಿನ ಜಲ್ಲಿ ಕ್ರಷರ್ಗಳು ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ವಿದ್ಯುತ್ ವ್ಯತ್ಯಯ ಆಗಲಿದೆ ಎಂದು ಮೆಸ್ಕಾಂ ಪ್ರಕಟಣೆ ತಿಳಿಸಿದೆ. ಮುಂದಿನ ವಿವರ. ಶಿವಮೊಗ್ಗ ರಾಜ್ಯ ಸರ್ಕಾರಿ ನೌಕರರ ಸೌಹಾರ್ದ ಸಹಕಾರಿ ಸಂಘವು 2026 ಸಾಲಿನಲ್ಲಿ ನಡೆದ SSLC 10 ತರಗತಿ, CBSE ಮತ್ತು ICSE ದ್ವಿತೀಯ PUC, CBSE ಮತ್ತು ICSE ಪರೀಕ್ಷೆಯಲ್ಲಿ 90% ಹೆಚ್ಚು ಅಂಕ ಪಡೆದ ಸಹಕಾರಿಯ ಸದಸ್ಯರ ಮಕ್ಕಳಿಗೆ ಮಾತ್ರ ಪ್ರತಿಭಾ ಪುರಸ್ಕಾರಕ್ಕಾಗಿ ಆನ್ಲೈನ್ ಅರ್ಜಿ ಆಹ್ವಾನಿಸಿದೆ. ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು June 15 ಕೊನೆಯ ದಿನವಾಗಿದ್ದು, ಹೆಚ್ಚಿನ ಮಾಹಿತಿಗಾಗಿ ಕಚೇರಿ ಮೊಬೈಲ್ ಸಂಖ್ಯೆ 7626 24 5604 ಹಾಗೂ NM ರಂಗನಾಥ 9916 7847 ಇವರನ್ನು ಸಂಪರ್ಕಿಸಲು ಸೌಹಾರ್ದ ಸಹಕಾರಿಯ ಅಧ್ಯಕ್ಷರಾದ ಆರ್ ಮೋಹನ್ ಕುಮಾರ್ ಅವರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಇದರೊಂದಿಗೆ ಇಂದಿನ ಪೇಟೆ ಸಂಚಾರ ಕಾರ್ಯಕ್ರಮ ಮುಕ್ತಾಯವಾಯಿತು. ಇಂತಹ ದಿನದ ಇನ್ನಷ್ಟು ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ. ನಮ್ಮ ಬಾನುಲಿ.

0: ಹಾಗಾದ್ರೆ ಶಿವಮೊಗ್ಗದ ಗಂಗೋತ್ರಿ ಇಂಡಿಪೆಂಡೆಂಟ್ ಪಿಯು ಕಾಲೇಜ್ಗೆ ಬನ್ನಿ.
1: ಗಂಗೋತ್ರಿ ಕಾಲೇಜ್ ಅಲ್ಲಿ ಸ್ಪೆಷಲ್ ಏನಿದೆ?
0: ಅಲ್ಲಿರೋದು ಬರೀ ಟೀಚರ್ಸ್ ಅಲ್ಲ, ರಿಯಲ್ ಐಐಟಿ ಮೆಂಟರ್ಸ್, ಮುಂಬೈ, ರಾಂಚಿ, ತಿರುಪತಿ ಐಐಟಿಗಳಿಂದ ಬಂದಿರೋ ನುರಿತ ತಜ್ಞರಿಂದ ಪಿಸಿಎಂಬಿ ಮತ್ತು ವಾಣಿಜ್ಯ ವಿಭಾಗದ ಪಾಠ ನಡೆಯುತ್ತೆ. ಅದರ ಜೊತೆಗೆ ಇಂಟಿಗ್ರೇಟೆಡ್ ಕೋಚಿಂಗ್ ಕೂಡ ಇದೆ. JEE, ನೀಟ್ ಮತ್ತು KCET ನಲ್ಲಿ ಟಾಪ್ ರಿಸಲ್ಟ್ಸ್ ಗ್ಯಾರಂಟಿ.
1: ವಾವ್, ಅಂದ್ರೆ ಫ್ಯೂಚರ್ ಪ್ರೂಫ್ ಅಂತ ಆಯ್ತು.
0: ಖಂಡಿತ, ಫ್ಯೂಚರ್ ಡಿಮ್ಯಾಂಡ್ಗೆ ತಕ್ಕಂತೆ AI ಮತ್ತು ರೋಬೋಟಿಕ್ಸ್ ಸಬ್ಜೆಕ್ಟ್ಗಳು ಇವೆ. ಜೊತೆಗೆ ಸ್ಮಾರ್ಟ್ ಕ್ಲಾಸ್ ರೂಮ್ಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಸುರಕ್ಷಿತವಾದ ಹಾಸ್ಟೆಲ್ ಸೌಲಭ್ಯ ಕೂಡ ಇದೆ. ಗಂಗೋತ್ರಿ ಅಂದ್ರೆ ಇಟ್ಸ್ ನಾಟ್ ಜಸ್ಟ್ ಎ ಕಾಲೇಜ್, ಇಟ್ಸ್ ಎ ಫ್ಯೂಚರ್ ಬಿಲ್ಡರ್.
2: ಅಡ್ಮಿಷನ್ಸ್ ಓಪನ್ ಫಾರ್ 2026 and 27. ಹಾಗಾದ್ರೆ ತಡ ಯಾಕೆ, ತಕ್ಷಣ ಎನ್ರೋಲ್ ಮಾಡಿ.
0: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ಮ್ಯಾಮ್ಕೂಸ್ ಬಿಲ್ಡಿಂಗ್, ಕೋಟೆ ರಸ್ತೆ, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9035588244 ಅಥವಾ 8884082.
2: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ವಿ ಬಿಲ್ಡ್ ಎಕ್ಸಲೆನ್ಸ್ ಇನ್ ಎಜುಕೇಶನ್.
3: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲಾ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
4: ಸ್ವಲ್ಪ ತಾಳಿ, ನೀವು ಬಳಸಿರುವ ಈ ಡಬ್ಬಿ ಹಾಲಿನಲ್ಲಿ ಕಲುಷಿತ ನೀರು, ಮೈದಾ ಹಿಟ್ಟು, ಯೂರಿಯಾ ಬೆರೆತಿರಬಹುದಲ್ವೇ?
5: ನಿಲ್ಲಿ ಈ ನಿಮ್ಮ ಪ್ಯಾಕೆಟ್ ಹಾಲಿನಲ್ಲಿ ಮೋಸದ ಗುಣಮಟ್ಟಕ್ಕಾಗಿ ಸಕ್ಕರೆ, ಗೆಣಸಿನ ಪೌಡರ್, ರಾಸಾಯನಿಕ ಆಮ್ಲ ಬಳಸಿರಬಹುದಲ್ವೇ?
6: ಹಾಗಾದ್ರೆ ನಾನು ಯಾವ ಹಾಲನ್ನು ಬಳಸಲಿ?
5: KMS ನ ನಂದಿನಿ ಹಾಲು, ನೀವು ಬಳಸಲು ಯೋಗ್ಯವಾದ ಹಾಲು.
7: ಬಳಸಿ ಪರಿಶುದ್ಧ ನಂದಿನಿ.
0: ಜ್ಞಾನದ ಕಡಲು ನಮ್ಮ ಜ್ಞಾನ ಸಾಗರ. AI ತಂತ್ರಜ್ಞಾನದ ಮೊದಲ ಶಾಲೆ, ಮಕ್ಕಳ ಭವಿಷ್ಯಕ್ಕೆ ಹೊಸ ಹಾದಿಯ ಮಾಲೆ.
8: ಶಿವಮೊಗ್ಗದಲ್ಲಿ ಇದೇ ಮೊದಲು ಜ್ಞಾನ ಸಾಗರ ಸೆಂಟ್ರಲ್ ಸ್ಕೂಲ್ ತಂದಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಶಿಕ್ಷಣ, ಪರ್ಸನಲೈಸ್ಡ್ ಲರ್ನಿಂಗ್, ಪ್ರತಿ ಮಗುವಿನ ಬೆಳವಣಿಗೆಗೆ ವಿಶೇಷ ಗಮನ, ಸ್ಮಾರ್ಟ್ ಕ್ಲಾಸ್ ರೂಮ್, ಅದ್ಭುತ ಕಲಿಕೆಯ ಅನುಭವ, ಕೋಡಿಂಗ್ ಶಿಕ್ಷಣ, ಇಂದೇ ಕಲಿಯಿರಿ ನಾಳೆಯ ಕೌಶಲ.
0: CBSE ಶಿಕ್ಷಣದಲ್ಲಿ ನಾವೇ ಶ್ರೇಷ್ಠ. ಸತತ 7 ವರ್ಷಗಳಿಂದ CBSE 10th ತರಗತಿಯಲ್ಲಿ 100-100 ಫಲಿತಾಂಶ. ಪ್ರಿ KG 10th ತರಗತಿವರೆಗೆ ಪ್ರವೇಶಾತಿ ಪ್ರಾರಂಭವಾಗಿದೆ.
8: ಸಂಪರ್ಕಿಸಿ 9164444931. ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಜ್ಞಾನಸಾಗರ ಸೆಂಟ್ರಲ್ ಸ್ಕೂಲ್.
9: ಹಲೋ, ಗುಡ್ ಈವ್ನಿಂಗ್, ಶುಭ ಸಂಜೆ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಸ್ಮೈಲಿಂಗ್ ಶ್ವೇತಾ. ನನ್ನ ಪ್ರೀತಿಯ ಕೇಳುಗರೆ, ಪ್ರತಿಯೊಂದು ಸಮಸ್ಯೆದಲ್ಲೂ ಇರುತ್ತೆ ಒಂದು ದಾರಿ. ಆ ದಾರಿಯನ್ನು ಹುಡುಕುವ ಧೈರ್ಯ ನಮ್ಮಲ್ಲಿದೆ. ಕತ್ತಲು ಕಳೆದು ಬೆಳಕಿನ ಕಡೆಗೆ ಸಾಗೋಣ. ನಮ್ಮ ಗುರಿ ಒಂದೇ, ಅದು ಪರಿಹಾರ. ಹೌದು ಸ್ನೇಹಿತರೆ, ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಈಗ ಬರೀ ಹಾಡುಗಳನ್ನ ಕೇಳೋದಷ್ಟೇ ಅಲ್ಲ ಸ್ನೇಹಿತರೆ, ಅದರ ಜೊತೆಗೆ ನಮ್ಮ ಜೀವನದ ಅತಿ ದೊಡ್ಡ ಆಸ್ತಿ ಅಂತಂದ್ರೆ ನಮ್ಮ ಆರೋಗ್ಯದ ಬಗ್ಗೆ ಮಾತನಾಡೋಣ. ಎಸ್, ಇವತ್ತಿನ ಕಾರ್ಯಕ್ರಮದಲ್ಲಿ ಸ್ಪೆಷಲ್ ಟಾಪಿಕ್ ಅಂದ್ರೆ ಯೋಗ, ಪೌಷ್ಟಿಕ ಆಹಾರ ಮತ್ತು ಸಾಂಕ್ರಾಮಿಕ ರೋಗಗಳ ತಡೆಗಟ್ಟುವಿಕೆಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಏನಪ್ಪಾ ಅಂತಂದ್ರೆ, ನಾವು ದಿನಪೂರ್ತಿ ಓಡ್ತಾ ಇರ್ತೀವಿ, ನಮ್ಮ ದೇಹಕ್ಕೆ ಕೊಡೋ ಟೈಮ್ ಎಷ್ಟು? ಯೋಗ ಅಂದ ತಕ್ಷಣ ಏನೋ ಕಷ್ಟದ ಕಸರತ್ತು ಅಂತ ಅನ್ಕೋಬಿಡಿ. ಬೆಳಗ್ಗೆ ಎದ್ದು ಒಂದು 15 ನಿಮಿಷ ಪ್ರಾಣಾಯಾಮ ಮಾಡಿದ್ರೆ ಸಾಕು, ದಿನ ಪೂರ್ತಿ ನಿಮ್ಮ ಮೈಂಡ್ ಫ್ರೆಶ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ಸೂರ್ಯ ನಮಸ್ಕಾರದಂತಹ ಸರಳ ಆಸನಗಳು ನಮ್ಮ ದೇಹದ ಇಮ್ಯುನಿಟಿಯನ್ನ ಹೆಚ್ಚಿಸುತ್ತೆ. ಜಿಮ್ಮಿಗೆ ಹೋಗೋದಕ್ಕೆ ಟೈಮ್ ಇಲ್ದಿದ್ರೂ ಪರವಾಗಿಲ್ಲ, ಮನೆಯಲ್ಲೇ ಕೂತ್ಕೊಂಡು ದೀರ್ಘವಾಗಿ ಉಸಿರಾಡಿ. ನೆನ್ಪಿಡಿ, ಉಸಿರು ಸರಿಯಾಗಿದ್ರೆ ಹಸನವಾಗುತ್ತೆ ನಮ್ಮ ಬದುಕು. ಸರಿ, ಈಗ ಯೋಗ ಆಯ್ತು, ಇನ್ನ ಊಟದ ವಿಷಯಕ್ಕೆ ಬರೋಣ. ಪಿಜ್ಜಾ ಬರ್ಗರು ಫೋಟೋದಲ್ಲಿ ನೋಡೋದಕ್ಕೆ ಮಾತ್ರ ಚೆನ್ನಾಗಿರುತ್ತೆ, ಆದ್ರೆ ಹೊಟ್ಟೆಗೆ ನಷ್ಟ ಅಂತ ನಿಮಗೆ ಗೊತ್ತೇ ಇದೆ. ಸೊ, ನಮ್ಮ ಅಜ್ಜಿ ಕಾಲದ ಊಟ ನೆನ್ಪಿದೆಯಾ? ರಾಗಿ, ನವಣೆ, ಹೀಗೆ ಸಿರಿಧಾನ್ಯಗಳು ನಿಮ್ಮ ಊಟದಲ್ಲಿದ್ರೆ ಚಂದ. ಇದು ಬರೀ ಆಹಾರವಲ್ಲ ಸ್ನೇಹಿತರೆ, ಅದೊಂದು ಔಷಧ ಅಂತಾನೆ ಹೇಳ್ಬಹುದು. ದಿನಕ್ಕೊಂದು ಹಣ್ಣು ತಿಂದ್ರೆ ಡಾಕ್ಟರ್

ಅವಶ್ಯಕತೆಯೇ ಬರೋದಿಲ್ಲ. ಹಣ್ಣುಗಳಲ್ಲಿರೋ ವಿಟಮಿನ್ ಸಿ ನಮ್ಮನ್ನು ರೋಗಗಳಿಂದ ದೂರ ಇಡುತ್ತವೆ. ಹಾಗೆ ಹೈಡ್ರೇಟ್ ಆಗಿರೋದು ಬಹಳ ಮುಖ್ಯ. ದಿನಕ್ಕೆ ಕನಿಷ್ಠ 3-4 ಲೀಟರ್ ನೀರು ಕುಡಿಯೋದನ್ನ ಮರಿಬೇಡಿ. ಹಾಗೆ ಇನ್ನ ಮುಖ್ಯವಾದ ವಿಷಯ ಏನಪ್ಪಾ ಅಂತಂದ್ರೆ, ಇತ್ತೀಚಿನ ದಿನಗಳಲ್ಲಿ ಹೊಸ ಹೊಸ ವೈರಸ್ಸು ಬ್ಯಾಕ್ಟೀರಿಯಾಗಳು ದಾಳಿ ಮಾಡ್ತಾನೆ ಇದ್ದಾವೆ. ಇದನ್ನ ತಡೆಯೋದು ಹೇಗೆ ಅಂತ ಹೇಳೋದಾದ್ರೆ, ಮೊದಲನೇದಾಗಿ ಶುಚಿತ್ವವನ್ನ ಕಾಪಾಡ್ಕೊಳ್ಬೇಕು. ಕೈ ತೊಳೆಯೋದು ನಮ್ಗೆ ಮರೆತು ಹೋಗ್ಬಾರ್ದು. ಊಟಕ್ಕಿಂತ ಮುಂಚೆ ಕೈ ತೊಳೆದ್ರೆ ಅರ್ಧ ರೋಗಗಳು ಬರೋದಿಲ್ಲ. ಹಾಗೆ ಮನೆಯ ಸುತ್ತ ನೀರು ನಿಲ್ಲದಂತೆ ನೋಡ್ಕೊಳ್ಳಿ. ಡೆಂಗ್ಯು ಮಲೇರಿಯಾದಂತಹ ರೋಗಗಳು ಅಲ್ಲೇ ಹುಟ್ಟೋದು. ಇನ್ನ ಸರ್ಕಾರದ ಲಸಿಕಾ ಕಾರ್ಯಕ್ರಮಗಳಿಗೆ ಸಹಕರಿಸಿ, ಭಯ ಬೇಡ, ಜಾಗೃತಿ ಇರ್ಲಿ. ನಂತರ ಗುಂಪು ಇರುವ ಕಡೆ ಸ್ವಲ್ಪ ಎಚ್ಚರವಿರ್ಲಿ. ಸ್ನೇಹಿತರೆ, ನಿಮಗೆ ಶೀತ ಕೆಮ್ಮು ಇದ್ರೆ ಮನೆಯಲ್ಲೇ ವಿಶ್ರಾಂತಿ ತಗೊಳ್ಳಿ, ಬೇರೆಯವರಿಗೆ ಹರಡದಂತೆ ನೋಡ್ಕೊಳ್ಳಿ. ಸೊ ಸ್ನೇಹಿತರೆ, ಯೋಗ ಮಾಡೋಣ, ಪೌಷ್ಟಿಕ ಆಹಾರವನ್ನ ತಿನ್ನೋಣ, ಹಾಗೆ ಶುಚಿಯಾಗಿರೋಣ. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ. ಬನ್ನಿ ಇವತ್ತು ಒಂದು ಸಂಕಲ್ಪ ಮಾಡೋಣ. ಆರೋಗ್ಯವಂತ ಸಮಾಜ ನಮ್ಮ ಗುರಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮುಂದಿನ ಭಾಗದಲ್ಲಿ. ಈಗ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು RJ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಪೌಷ್ಟಿಕ ಆಹಾರ ಮತ್ತು ಸಾಂಕ್ರಾಮಿಕ ರೋಗಗಳ ತಡೆಗಟ್ಟುವಿಕೆಯ ಬಗ್ಗೆ ಅರಿವು ಮೂಡಿಸುವ ಜಾಗೃತಿ ಕಾರ್ಯಕ್ರಮ ಇದಾಗಿದೆ. ಹಾಗಾದ್ರೆ ಈಗ ಸಾಂಕ್ರಾಮಿಕ ರೋಗವನ್ನ ಹೇಗೆ ತಡೆಗಟ್ಟಬಹುದು ಅನ್ನೋದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸಲಿಕ್ಕೆ ಇಷ್ಟಪಡ್ತೀನಿ. ಈಗ ನಿಮ್ಮ ಮನೆಯ ಸುತ್ತಮುತ್ತ ಅಥವಾ ಆಫೀಸಿನ ಸುತ್ತಮುತ್ತ ನೀರು ನಿಲ್ಲೋ ಜಾಗಗಳಿದ್ರೆ ಹುಷಾರಾಗಿರಿ. ಯಾಕಂದ್ರೆ ಈಗ ಡೆಂಗ್ಯೂ ಹಾವಳಿ ಜಾಸ್ತಿ ಆಗ್ತಾ ಇದೆ. ಇದನ್ನ ತಡೆಯೋದು ತುಂಬಾ ಸುಲಭ, ಆದ್ರೆ ನಿರ್ಲಕ್ಷ್ಯ ಮಾಡಿದ್ರೆ ಕಷ್ಟವಾಗುತ್ತೆ. ಡೆಂಗ್ಯೂ ಹರಡುವ ಈಡೀಸ್ ಸೊಳ್ಳೆಗಳು ಶುದ್ಧ ನೀರಲ್ಲೇ ಮೊಟ್ಟೆ ಇಡುತ್ತವೆ. ನಿಮ್ಮ ಮನೆಯ ಟೆರೆಸ್ ಮೇಲಿರೋ ಹಳೆ ಟೈರ್ ಆಗಿರ್ಬಹುದು, ಒಡೆದ ಪ್ಲಾಸ್ಟಿಕ್ ಡಬ್ಬಿ ಅಥವಾ ಫ್ರಿಡ್ಜ್ನ ಹಿಂಭಾಗದ ಟ್ರೇನಲ್ಲಿ ನೀರು ನಿಲ್ಲದಂತೆ ನೋಡ್ಕೊಳ್ಳಿ. ಹಾಗೆ ನಿಮ್ಮ ಆರೋಗ್ಯದಲ್ಲಿ ತೀವ್ರ ಜ್ವರ ಕಾಣಿಸ್ಕೊಂಡ್ರೆ, ಹಾಗೆ ಕಣ್ಣಿನ ಹಿಂಭಾಗದಲ್ಲಿ ನೋವು ಕಾಣಿಸ್ಕೊಂಡ್ರೆ, ಮೈ ಕೈ ನೋವು ಕಾಣಿಸ್ಕೊಂಡ್ರೆ ತಕ್ಷಣ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ. ಸ್ವಂತ ಚಿಕಿತ್ಸೆ ಪಡ್ಕೊಳ್ಳೋದು ಖಂಡಿತ ಬೇಡ ಅಂತಾನೆ ಹೇಳ್ಬಹುದು. ಹಾಗೇನೆ ವಾರಕ್ಕೊಂದ್ಸರಿನಾದ್ರೂ ಡ್ರೈ ಡೇ ಆಚರಿಸಿ. ಏನ್ ಶ್ವೇತಾ, ಡ್ರೈ ಡೇ ಅಂದ್ರೆ ಏನು ಅಂತ ಕೇಳಬಹುದು. ಎಸ್, ಅಂದ್ರೆ ಮನೆಯ ಎಲ್ಲಾ ನೀರಿನ ತೊಟ್ಟಿಗಳನ್ನ ಖಾಲಿ ಮಾಡಿ, ಒಣಗಿಸಿ ಮತ್ತು ನೀರು ತುಂಬಿಸಿ. ಇದು ಸೊಳ್ಳೆಗಳ ಸಂತತಿಯನ್ನ ತಡೆಯುತ್ತೆ ಅಂತಾನೆ ಹೇಳ್ಬಹುದು. ಹಾಗೆ ಸ್ನೇಹಿತರೆ, ನಾವು ಬರೀ ಅಕ್ಕಿ ಗೋಧಿಯನ್ನ ತಿಂತಾ ಇರ್ತೀವಿ, ಆದ್ರೆ ನಮ್ಮ ಹಿರಿಯರು ಗಟ್ಟಿಮುಟ್ಟಾಗಿದ್ದ ರಹಸ್ಯ ಏನು ಗೊತ್ತಾ? ಅದೇ ಸಿರಿಧಾನ್ಯಗಳು ಅಥವಾ ಮಿಲೆಟ್ಸ್ ಅಂತ ಕರಿತೀವಿ. ಈ ರಾಗಿ, ನವಣೆ, ಸಜ್ಜೆ, ಬರಗು, ಸಾಮೆ ಇವೆಲ್ಲವೂ ಪ್ರಕೃತಿ ನಮಗೆ ಕೊಟ್ಟಿರೋ ವರ ಅಂತಾನೆ ಹೇಳಬಹುದು. ಇದರಲ್ಲಿ ನಾರಿನಂಶ ಜಾಸ್ತಿ ಇರುತ್ತೆ. ಇದರಿಂದ ಸಕ್ಕರೆ ಕಾಯಿಲೆ ಇರೋರಿಗೆ ಮತ್ತು ತೂಕ ಇಳಿಸೋರಿಗಂತೂ ಇದು ರಾಮಬಾಣ ಅಂತಾನೆ ಹೇಳಬಹುದು. ಹಾಗೆ ಸೇರಿದ್ರೆ ಇವುಗಳಲ್ಲಿ ಕಬ್ಬಿಣದ ಅಂಶ ಮತ್ತು ಕ್ಯಾಲ್ಸಿಯಂ ಹೇರಳವಾಗಿರುತ್ತೆ. ಮಕ್ಕಳ ಬೆಳವಣಿಗೆಗೆ ಮತ್ತು ಮೂಳೆಗಳ ಬಲಕ್ಕೆ ರಾಗಿ ಮುದ್ದೆ ಅಥವಾ ನವಣೆ ಕಿಚಡಿಗಿಂತ ಬೆಸ್ಟ್ ಆಹಾರ ಇನ್ನೊಂದಿಲ್ಲ ಅಂತಾನೆ ಹೇಳಬಹುದು. ನಂತರ ವಾರದಲ್ಲಿ ಕನಿಷ್ಠ 3 ದಿನ ನಿಮ್ಮ ಊಟದಲ್ಲಿ ಯಾವುದಾದರೂ ಒಂದು ಸಿರಿಧಾನ್ಯ ಇರುವಂತೆ ನೋಡ್ಕೊಳ್ಳಿ. ಇದು ನಿಮ್ಮ ಜೀರ್ಣಕ್ರಿಯೆಯನ್ನು ಸುಧಾರಿಸಿ ಹೊಟ್ಟೆಯ ಸಮಸ್ಯೆಗಳನ್ನ ದೂರ ಮಾಡುತ್ತವೆ. ಸೊ ಸ್ನೇಹಿತರೆ, ಕೆಲಸದ ಒತ್ತಡದಿಂದ ತಲೆನೋವು ಬರ್ತಿದ್ಯಾ? ಹಾಗಾದ್ರೆ 1-2 ನಿಮಿಷ ಭ್ರಮರಿ ಪ್ರಾಣಾಯಾಮ ಮಾಡಿ. ಕಣ್ಣು ಮುಚ್ಚಿ, ಕಿವಿಗಳನ್ನು ಹೆಬ್ಬೆರಳಿನಿಂದ ಮುಚ್ಚಿ, ಜೇನು ನೊಣದಂತೆ ಅಂತ ಶಬ್ದ ಮಾಡಿ ಉಸಿರು ಬಿಡಿ. ನಿಮ್ಮ ಮನಸ್ಸು ತಕ್ಷಣ ಶಾಂತವಾಗುತ್ತೆ. ಸೊ ಕೇಳಿಸ್ಕೊಂಡಲ್ವಾ ಸ್ನೇಹಿತರೆ, ಸಣ್ಣ ಬದಲಾವಣೆಯಿಂದ ದೊಡ್ಡ ವ್ಯತ್ಯಾಸವಾಗುತ್ತೆ. ಡೆಂಗ್ಯೂ ಬರದಂತೆ ಎಚ್ಚರ ವಹಿಸೋಣ. ಸಿರಿಧಾನ್ಯ ತಿಂದು ಬಲಿಷ್ಠರಾಗೋಣ. ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲೇ ಇದೆ ಅಂತ ಹೇಳ್ತಾ ಮುಂದಿನ ಭಾಗದಲ್ಲಿ ಮಕ್ಕಳ ಬಗ್ಗೆ ಹಾಗೆ ಗರ್ಭಿಣಿಯರ ಪೌಷ್ಟಿಕಾಂಶದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾ ಈಗ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮಹಾಲಕ್ಷ್ಮಿ ಸ್ವೀಟ್ಸ್.
3: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಪೌಷ್ಟಿಕ ಆಹಾರ ಮತ್ತು ಸಾಂಕ್ರಾಮಿಕ ರೋಗಗಳ ತಡೆಗಟ್ಟುವಿಕೆಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಸ್ತಾ ಇದ್ದೆ. ಈಗ ನಮ್ಮ ಈ ಆರೋಗ್ಯ ಜಾಗೃತಿ ಕಾರ್ಯಕ್ರಮದಲ್ಲಿ ನಾವು ಮಾತಾಡಲೇಬೇಕಾದ ಒಂದು ಮುಖ್ಯ ವಿಷಯ ಇದೆ ಸ್ನೇಹಿತರೆ. ಏನು ಗೊತ್ತಾ, ನಮ್ಮ ಮನೆಯ ನಾಳೆಗಳಾದ ಮಕ್ಕಳು ಮತ್ತು ಆ ನಾಳೆಯನ್ನು ಹೊತ್ತು ನಿಂತಿರುವ ಗರ್ಭಿಣಿ ತಾಯಂದಿರು. ತಾಯಿ ಚೆನ್ನಾಗಿದ್ರೆ ಮಗು ಚೆನ್ನಾಗಿರುತ್ತೆ, ಮಗು ಚೆನ್ನಾಗಿದ್ರೆ ನಮ್ಮ ದೇಶದ ಭವಿಷ್ಯ ಚೆನ್ನಾಗಿರುತ್ತೆ ಅಲ್ವಾ? ನೋಡಿ ಸ್ನೇಹಿತರೆ, ಗರ್ಭಿಣಿ ಸಮಯ ಅಂತಂದ್ರೆ ಅದು ಬರೀ ಕಾಯುವಿಕೆಯಲ್ಲ, ಅದು ಒಂದು ಜೀವನವನ್ನು ರೂಪಿಸುವ ಸಂಭ್ರಮ. ಈ ಸಮಯದಲ್ಲಿ ಬರೀ ಹೊಟ್ಟೆ ತುಂಬಿಸಿಕೊಳ್ಳೋದು ಮುಖ್ಯ ಅಲ್ಲ, ಸರಿಯಾದ ಪೌಷ್ಟಿಕಾಂಶ ಮುಖ್ಯ. ರಕ್ತಹೀನತೆ ಮತ್ತು ಅನಿಮಿಯಾ ಬಗ್ಗೆ ಕೇಳಿದ್ದೀರಿ ಅಲ್ವಾ? ಗರ್ಭಿಣಿಯರಿಗೆ ಇದು ತುಂಬಾ ಕಾಡುತ್ತೆ. ಸೊ ಹಾಗಾಗಿ ಸೊಪ್ಪು, ಬೆಲ್ಲ ಮತ್ತು ಒಣ ದ್ರಾಕ್ಷಿ ತಿನ್ನೋದನ್ನ ಮರಿಬೇಡಿ. ಸರ್ಕಾರ ಕೊಡುವ ಐರನ್ ಮಾತ್ರೆಗಳನ್ನ ತಪ್ಪದೇ ನುಂಗಿ. ಹಾಗೆ ಮಗುವಿನ ಮೂಳೆಗಳು ಗಟ್ಟಿಯಾಗಬೇಕಲ್ವಾ? ಸೊ ಹಾಗಾಗಿ ದಿನಕ್ಕೆ 2 ಲೋಟ ಹಾಲು, ಮೊಟ್ಟೆ ಅಥವಾ ರಾಗಿ ನಿಮ್ಮ ಆಹಾರದಲ್ಲಿ ಇರಲಿ. ಇನ್ನ ಫೋಲಿಕ್ ಆಸಿಡ್ಸ್, ಹಸಿರು ತರಕಾರಿಗಳಲ್ಲಿ ಇದು ಹೇರಳವಾಗಿರುತ್ತೆ. ಇದು ಮಗುವಿನ ಮೆದುಳಿನ ಬೆಳವಣಿಗೆಗೆ ತುಂಬಾ ಸಹಕಾರಿ ಅಂತಾನೆ ಹೇಳಬಹುದು. ಹಾಗೆ ಸ್ನೇಹಿತರೆ, ಒಂದು ಜಾಗೃತಿ ಟಿಪ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಬರೀ ಊಟ ಮಾಡಿದ್ರೆ ಸಾಲದು, ಮನಸ್ಸು ಕೂಡ ಸಂತೋಷವಾಗಿರ್ಬೇಕು. ತಾಯಿ ಖುಷಿಯಾಗಿದ್ರೆ ಮಗು ಕೂಡ ಲವಲವಿಕೆಯಿಂದ ಇರುತ್ತೆ. ಇನ್ನು ನಮ್ಮ ಪುಟ್ಟ ಪುಟಾಣಿಗಳ ವಿಷಯಕ್ಕೆ ಬರೋಣ. ಮಕ್ಕಳು ಅಳೋದು, ಆಟ ಆಡೋದು ನೋಡೋದಕ್ಕೆ ಎಷ್ಟು ಚಂದವೋ, ಅವರ ಆರೋಗ್ಯ ಕಾಪಾಡೋದು ಕೂಡ ಅಷ್ಟೇ ಸವಾಲು. ಮಗು ಹುಟ್ಟಿದ ಮೊದಲ 6 ತಿಂಗಳು ಕೇವಲ ತಾಯಿ ಹಾಲು ಮಾತ್ರ ಕೊಡಬೇಕು, ಅದುವೇ ಮಗುವಿನ ಮೊದಲ ಲಸಿಕೆ ಅಂತಾನೆ ಹೇಳಬಹುದು. 1 ಹನಿ ನೀರು ಕೂಡ ಹೊರಗಿನಿಂದ ಬೇಡ. ಹಾಗೆ ಲಸಿಕಾ ಅಭಿಯಾನ, ಸರಿಯಾದ ಸಮಯಕ್ಕೆ ಲಸಿಕೆ ಕೊಡಿಸೋದು ಪೋಷಕರ ಜವಾಬ್ದಾರಿಯಾಗಿರುತ್ತೆ. ಪೋಲಿಯೋದಿಂದ ಹಿಡಿದು ಎಲ್ಲಾ ಲಸಿಕೆಗಳನ್ನ ಹತ್ತಿರದ ಅಂಗನವಾಡಿ ಅಥವಾ ಆಸ್ಪತ್ರೆಗೆ ಹೋಗಿ ಕೊಡಿಸಿ. ಇದು ಸಾಂಕ್ರಾಮಿಕ ರೋಗಗಳಿಂದ ಮಗುವನ್ನು ರಕ್ಷಿಸುತ್ತೆ. ಹಾಗೆ ಸ್ನೇಹಿತರೆ, 6 ತಿಂಗಳ ನಂತರ ಮಗುವಿಗೆ ರಾಗಿ, ಗಂಜಿ, ಹಣ್ಣಿನ ರಸ ಮತ್ತು ಚೆನ್ನಾಗಿ ಬೆಂದ ತರಕಾರಿಗಳನ್ನ ಅಭ್ಯಾಸ ಮಾಡಿ. ಹೊರಗಿನ ಕುರುಕುಲು ತಿಂಡಿ ಅಂದ್ರೆ ಚಿಪ್ಸ್, ಚಾಕ್ಲೇಟ್ಸ್ ಅಂತ ಕೊಟ್ಟು ಅವರ ಆರೋಗ್ಯವನ್ನ ಹಾಳು ಮಾಡಬೇಡಿ. ಸೊ ಸಾಂಕ್ರಾಮಿಕ ರೋಗಗಳಿಂದ ರಕ್ಷಣೆ ಹಾಗೂ ಸಣ್ಣ ಎಚ್ಚರಿಕೆ ವಹಿಸಿ. ಸ್ನೇಹಿತರೆ, ಮಕ್ಕಳಿಗೆ ಮತ್ತು ಗರ್ಭಿಣಿಯರಿಗೆ ರೋಗ ನಿರೋಧಕ ಶಕ್ತಿ ಸ್ವಲ್ಪ ಕಡಿಮೆ ಇರುತ್ತೆ. ಅದಕ್ಕೆ ಯಾವಾಗ್ಲೂ ನೀರನ್ನ ಕುದಿಸಿ ಆರಿಸಿ ಕುಡಿಸಿ. ಇದರಿಂದ ನೀರಿನಿಂದ ಬರುವ ಸಾಂಕ್ರಾಮಿಕ ರೋಗಗಳನ್ನ ತಡಿಬಹುದು. ನಂತರ ಮಗುವನ್ನು ಎತ್ತುವ ಮೊದಲು ಕೈಗಳನ್ನ ಸ್ವಚ್ಛವಾಗಿ ತೊಳೆದುಕೊಳ್ಳಿ, ಪರಿಸರವನ್ನ ಶುಚಿಯಾಗಿಡಿ. ಸೊ ಸ್ನೇಹಿತರೆ, ಒಂದು ಕಿವಿ ಮಾತಿದೆ, ಏನಪ್ಪ ಅಂದ್ರೆ ಗರ್ಭಿಣಿಯರು ಮತ್ತು ಮಕ್ಕಳ ಆರೋಗ್ಯ ಅಂತಂದ್ರೆ ಅದು ಕೇವಲ ಒಂದು ಕುಟುಂಬದ ವಿಷಯ ಅಲ್ಲ, ಅದು ಸಮಾಜದ ಹೊಣೆ. ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಆಶಾ ಕಾರ್ಯಕರ್ತೆಯರು ಕೊಡುವ ಸಲಹೆಗಳನ್ನ ಪಾಲಿಸಿ. ನೆನ್ಪಿಡಿ, ಆರೋಗ್ಯವಂತ ತಾಯಿ, ಸದೃಢ ಮಗು, ಇದೇ ನಮ್ಮ ಮಂತ್ರ ಅಂತ ಹೇಳ್ತಾ ಪೌಷ್ಟಿಕ ಆಹಾರ ಮತ್ತು ಸಾಂಕ್ರಾಮಿಕ ರೋಗಗಳ ತಡೆಗಟ್ಟುವಿಕೆಯ ಬಗ್ಗೆ ಅರಿವು ಮೂಡಿಸುವ ಜಾಗೃತಿ ಕಾರ್ಯಕ್ರಮ ಇದಾಗಿತ್ತು ಅಂತ ಹೇಳ್ತಾ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಕಾಲೇಜ್ ಲೈಬ್ರರಿ ಅಂದ್ರೆ ತುಂಬಾ ಹೊತ್ತು ಓಪನ್ ಇರಬೇಕು ಅಂತ ಗೊಣಗಬೇಡ್ರಿ. ವಿದ್ಯಾರ್ಥಿಗಳ ಅನುಕೂಲಕ್ಕೆ ಬೆಳಿಗ್ಗೆ 5 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ ಲೈಬ್ರರಿ ಓಪನ್ ಇರುತ್ತೆ. ಜೊತೆಗೆ ಇಂಟರ್ನೆಟ್ ಸೌಲಭ್ಯ ಕೂಡ ಇದೆ.
1: ಶಿವಮೊಗ್ಗದಲ್ಲಿ ಪಿಯು ಸೇರುವವರ ಕನಸಿನ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
2: ಪ್ರತಿ ವಿದ್ಯಾರ್ಥಿಗೆ ದೊರೆಯುತ್ತಿದೆ ಸಮರ್ಥ ಶಿಕ್ಷಣ. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.saipuc.org.in.
3: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ
4: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
5: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವೆಲ್. ಭೇಟಿ ಕೊಡಿ ಮೈತ್ರಿ ಮೈಚುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವೆಲ್.
6: ಬ್ರೋ, ಅವನಿಗಿನ್ನೂ 26 ವರ್ಷ, ಭಾರ ಎತ್ತುವಾಗ ಬಿದ್ಬಿಟ್ಟ. ಅಂತಹ ಕ್ರಿಟಿಕಲ್ ಪರಿಸ್ಥಿತಿನಲ್ಲಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತಾನೆ ಗೊತ್ತಾಗ್ಲಿಲ್ಲ.
7: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976988 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ. ಹಾಯ್, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸಂಜೆಯ ಸಮಯ 6 ಗಂಟೆ ಆಗಿದೆ. ಪ್ರತಿ ದಿನದಂತೆ ನಿಮ್ ಜೊತೆ ಮಾತಾಡೋದಕ್ಕೆ ಮಿಸ್ ಮಾಡಿದ್ರೆ ಇವತ್ತು ಕೂಡ ನಾನ್ ಬಂದಿದ್ದೀನಿ ಆರ್ಜೆ ಶ್ರೀಧರ್. ಈಗ ನೀವ್ ಕೇಳ್ತಾ ಇರೋದು ಸಂಜೆಯ 6 ಗಂಟೆಯ ವಿಸ್ಮಯ ಜಗತ್ತು ಕಾರ್ಯಕ್ರಮ. ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ಸಹ ಇವತ್ತು ನಾವು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಅಂಡ್ ಹಾಗೆ ನೀವು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ನಿಮಗೆ ಗೊತ್ತಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಹಾಗೆ ಇವತ್ತಿನ ಶೋನ ಕೇಳಿಸ್ಕೊಳ್ತಾ ಇದ್ರೆ ನಮ್ಮ ಶೋನಲ್ಲಿ ನಾವು ಇವತ್ತು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ಕೂಡ ನಿಮಗೆ ಗೊತ್ತಿರುವಂತಹ ಒಂದು ಕ್ಯೂರಿಯಸ್ ಆಗಿರುವ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಸೊ ಅದನ್ನೆಲ್ಲ ಮಾಡೋದಕ್ಕೂ ಮುಂಚೆ ನೀವೇನಾದ್ರೂ ಮನೇಲಿ ಕೂತು ಕಾಫಿ ಕುಡಿತಾ ಇದ್ರ ಅಂತಂದ್ರೆ, ಈವ್ನಿಂಗ್ ಆಗಿರೋದ್ರಿಂದ ಸ್ವಲ್ಪ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಸ್ವಲ್ಪ ವಾಕ್ ಮಾಡೋಣ ಅಂತೇಳಿ ವಾಕ್ ಮಾಡ್ತಾ ಇದ್ರೆ ನಮ್ಮ ಇವತ್ತಿನ ಶೋನ ಕೂಡ ಕೇಳಿಸ್ಕೊಳ್ಳಿ. ಅಂಡ್ ಹಾಗೆ ನಿಮ್ಮ ಮಕ್ಕಳು ಕೂಡ ಸಖತ್ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳ ಬಗ್ಗೆ ನಿಮ್ಮ ಹತ್ರ ಏನಾದ್ರೂ ಚರ್ಚೆ ಮಾಡ್ತಿರೋ ಅಂದ್ರೆ ಆ ವಿಷಯಗಳನ್ನ ಕೂಡ ಅವ್ರ ಹತ್ರನೇ ರೆಕಾರ್ಡ್ ಮಾಡಿಸಿ ನಮಗೂ ಕೂಡ ಶೇರ್ ಮಾಡಬಹುದು. ಹೇಗೆ ಏನು ಅಂತೆಲ್ಲ ನಾನು ಹೇಳ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಮಾತಾಡಬೇಕು ಅಂತಾದ್ರೆ ನಮ್ಮ ಸಂಖ್ಯೆಗೆ ವಾಟ್ಸ್ಆಪ್ ಅಲ್ಲಿ ವಾಯ್ಸ್ ನೋಟ್ ಕಳಿಸ್ಕೊಡಿ ಅಥವಾ ಮೆಸೇಜ್ ಕೂಡ ಮಾಡಿ, ಟೆಕ್ಸ್ಟ್ ನ ನಾವಿಲ್ಲಿ ಓದ್ತೀವಿ. ನೀವು ಕೂಡ ನಮ್ಮ ಶೋನಲ್ಲಿ ಭಾಗವಹಿಸಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9689 8602799. ಈ ಸಂಖ್ಯೆಗೆ ನೀವು ನಿಮಗೆ ತಿಳಿದಿರುವಂತಹ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರಗಳನ್ನ ಹಂಚ್ಕೊಳ್ಬಹುದು. ಹಾಗಾದ್ರೆ ಯಾವ ತರದ ವಿಷಯಗಳು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ನೋಡಿ, ಒಂದು ವಿಚಾರವನ್ನ ಯೋಚನೆ ಮಾಡಿದ್ರೆ ನಮಗೊತ್ತಿರುವಂತಹ ಜಗತ್ತು, ಅದರಲ್ಲಿ ನಾವು ನೋಡೋದು, ಕೇಳೋದು, ಫೀಲ್ ಮಾಡೋದು, ಅದರ ಹಿಂದೆ ಕೆಲವೊಂದಷ್ಟು ಅದ್ಭುತವಾದಂತಹ ವಿಚಾರಗಳಿರುತ್ತೆ. ಅವುಗಳಲ್ಲಿ ನಾವು ಕೂಡ ಅದನ್ನ ಫೀಲ್ ಮಾಡಿರ್ತೀವಿ, ಆದ್ರೆ ಅದ್ರ ಬಗ್ಗೆ ಯೋಚನೆ ಮಾಡಿರೋದಿಲ್ಲ. ಉದಾಹರಣೆಗೆ ನೋಡಿ, ನಾವು ಓಡಾಡುವಂತಹ ದಾರಿ, ನಾವು ಕಾಲಿಡೋ ಜಾಗ, ನಾವು ಉಸಿರಾಡೋ ಗಾಳಿ, ನಮಗೆ ನಗು ತರಿಸೋ ವಿಷಯ, ಹಾಗೆ ನಾವು ಅನುಭವಿಸುವ ಪ್ರತಿ ಕ್ಷಣ ಕೂಡ ಒಂದು ಸಿಂಪಲ್ ಅನ್ಸುತ್ತೆ. ಆದ್ರೆ ಅದರ ಹಿಂದೆ ಒಂದು ಲಾಜಿಕ್ ಇರುತ್ತೆ, ಸೈನ್ಸ್ ಇರುತ್ತೆ, ಮತ್ತೆ ಒಂದು ಮ್ಯಾಜಿಕ್ ಕೂಡ ಇರುತ್ತೆ ಅಂತಾನೆ ಹೇಳ್ಬೋದು. ಅಷ್ಟೇ ಅಲ್ಲ, ಈ ವಿಚಾರಗಳು ನಮಗೆ ಮಿಸ್ಟ್ರಿ ಅಂತ ಕೂಡ ಅನ್ಸಬಹುದು. ಹಾಗಾದ್ರೆ ಈ ಒಂದು ಜಗತ್ತು ಕೇವಲ ಬದುಕೋಕೆ ಸ್ಥಳ ಅಷ್ಟೇ ಅಲ್ಲ, ಇಲ್ಲಿ ಹಲವಾರು ಕ್ಯೂರಿಯಾಸಿಟಿ ಹುಟ್ಟಿಸುವಂತಹ ವಿಷಯಗಳಿದೆ. ಸೊ ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಡೈಲಿ ಲೈಫ್ ನಲ್ಲಿ ನಾವು ನೋಡುವಂತಹ ಈ ಕ್ಯೂರಿಯಸ್ ಆಗಿರುವ ವಿಷಯಗಳ ಬಗ್ಗೆ, ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಗಳ ಬಗ್ಗೆ, ಕೆಲವೊಂದಷ್ಟು ಸೀಕ್ರೆಟ್ಸ್ ಗಳ ಬಗ್ಗೆ, ಮತ್ತೆ ಅನ್ಬಿಲೀವಬಲ್ ಟ್ರೂತ್ಸ್ ಗಳನ್ನ, ಮಿಸ್ಟೀರಿಯಸ್ ವಿಚಾರಗಳನ್ನ ನಮ್ಮ ಶೋನಲ್ಲಿ ಎಕ್ಸ್ಪ್ಲೋರ್ ಮಾಡೋಣ. ಇದರ ಕಾರಣ ಇಷ್ಟೇ, ಜ್ಞಾನ ಅಂದ್ರೆ ಪುಸ್ತಕದಲ್ಲಿರೋ ಪ್ಯಾರಾಗ್ರಾಫ್ ಅಲ್ಲ. ಜ್ಞಾನ ಅಂದ್ರೆ ನಮಗೇನ್ ಗೊತ್ತಿರಲ್ಲ, ಆ ಗೊತ್ತಿಲ್ಲದೆ ಇರುವಂತಹ ವಿಷಯ ನಮಗೆ ಫೀಲ್ ಆದಾಗ ಅಲ್ಲಿಂದ ಹುಟ್ಟುತ್ತಲ್ಲ ಆ ಕ್ಯೂರಿಯಾಸಿಟಿ, ಅದೇ ಒಂದು ಜರ್ನಿ. ಸೊ ಈ ಕ್ಯೂರಿಯಸ್ ಆಗಿರೋ ಜರ್ನಿನಲ್ಲಿ ನಿಮ್ಮ ಮೈಂಡ್ ನ ಓಪನ್ ಮಾಡಿಕೊಂಡು ಜಸ್ಟ್ ಕೇಳೋದಲ್ಲ, ಕ್ಯೂರಿಯಸ್ ಆಗಿ ಫೀಲ್ ಮಾಡಿ ಅಂಡ್ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಶೋನಲ್ಲಿ ನಾನು ನಿಮಗೆ ತಿಳಿಸೋಕೆ ಹೊರಟಿರುವಂತಹ ವಿಷಯ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಆ ವಿಷಯ ಏನು ಅಂತ ಕೇಳ್ತಾ ಇದ್ದೀರಾ? ರೀಸೆಂಟ್ ಆಗಿ ನಮಗೆಲ್ಲ ಗೊತ್ತಿರೋ ಹಾಗೆ ಬಹುಭಾಷಾ ನಟಿಯೊಬ್ಬರು ನಮ್ಮ ಕರ್ನಾಟಕದ ಒಂದು ಬ್ರ್ಯಾಂಡ್ಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗ್ತಾರೆ. ಸೊ ಯಾವ ಒಂದು ವಿಷಯ ಅಂತ ನಿಮಗೆ ಗೊತ್ತಾಗಿರಬಹುದು, ನಮ್ಮದೇ ಊರಿನ ಒಂದು ಬ್ರ್ಯಾಂಡ್ ಹಾಗೆ ನಮ್ಮ ಕರ್ನಾಟಕದಲ್ಲಿರುವಂತಹ ಒಂದು ಊರಿನ ಹೆಸರನ್ನು ಇಟ್ಕೊಂಡು ಬಂದಿರುವಂತಹ ಈ ಒಂದು ಬ್ರ್ಯಾಂಡ್ ಯಾವುದು ಅಂತ ನಿಮಗೆ ಗೊತ್ತಾಗಿದೆ. ಸೊ ಈ ಒಂದು ಬ್ರ್ಯಾಂಡಲ್ಲಿ ನಾವು ನೋಡೋದಕ್ಕೆ ಸಾಧ್ಯ ಇರುವಂಥದ್ದು ಸ್ಯಾಂಡಲ್ವುಡ್ ಅನ್ನೋದ್ರ ಬಗ್ಗೆ. ಸೊ ಇವತ್ತು ನಾನು ಸ್ಯಾಂಡಲ್ನ ಬಗ್ಗೆ ಮಾತಾಡ್ತಾ ಇದ್ದೀನಿ, ಅದರಲ್ಲೂ ಸ್ಯಾಂಡಲ್ವುಡ್ನ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ದೀನಿ. ಏನಪ್ಪಾ ವಿಷಯ ಅಂತ ಅಂದರೆ, ಈ ಒಂದು ಗಂಧ ಅನ್ನುವಂಥದ್ದು ಏನಿದೆ, ಸೊ ಇದು ಒಂದು ರೀತಿ ಕಳ್ಳರ ಕಳ್ಳ ಅಂತಲೇ ಹೇಳ್ಬೋದು, ಕಳ್ಳರ ಕಳ್ಳ, ಶ್ರೀಗಂಧದ ಮರ ಅಂತಲೇ ಹೇಳ್ಬೋದು. ಸೊ ಹಾಗಿದ್ರೆ ಯಾಕೆ ಈ ರೀತಿ ಹೇಳ್ತಿದ್ದೀನಿ, ಇದರ ಹಿಂದಿನ ಗುಟ್ಟೇನಿದೆ, ಜೊತೆಗೆ ಈ ಶ್ರೀಗಂಧ ನಮ್ಮ ಕರ್ನಾಟಕದ ಭಾಗದಲ್ಲಿ ಬೆಳೆಯುತ್ತಾ ಇಲ್ವಾ, ಇದೆಲ್ಲದರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ದೀನಿ. ನಿಮಗೇನಾದ್ರೂ ಶ್ರೀಗಂಧದ ಮರದ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯಗಳು ಗೊತ್ತಿದೆ ಅಂತಂದರೆ ನಮ್ಮ ಜೊತೆ ಇವತ್ತು ಮಾತಾಡ್ತಾ ಹೇಳ್ಬೋದು. ಕರೆ ಮಾಡಿ ಅಥವಾ ವಾಟ್ಸಪ್ಪಲ್ಲಿ ಮೆಸೇಜ್ನ ಕಳಿಸಿ. ನಮ್ಮ ಸಂಖ್ಯೆ 9686209629. ಈ ಸಂಖ್ಯೆಗೆ ವಾಟ್ಸಪ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ, ಕೇಳ್ತಾ ಇರಿ ರೇಡಿಯೋ ಶೋಮೊಗ್ಗ 94.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗ ನಾಡಿ ಪುನಡ್ ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್. ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನಾನು ಮಾತಾಡ್ತಿದ್ದೆ ಸ್ಯಾಂಡಲ್ನ ಬಗ್ಗೆ. ಈಗ ಸ್ಯಾಂಡಲ್ನ ಜೊತೆಗೆ ಸ್ಪೆಷಲ್ ಆಗಿ ಮಿಂಚ್ತಾ ಇರುವಂತಹ ಒಬ್ಬ ನಟಿ ಕೂಡ ಸ್ಯಾಂಡಲ್ ಸೋಪ್ಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದಾರೆ. ಈ ಒಬ್ಬ ನಟಿ ಯಾರು ಅಂತ ನಿಮಗೂ ಕೂಡ ಗೊತ್ತಾಗಿರುತ್ತೆ. ರೀಸೆಂಟ್ ಆಗಿ ಇವರು ನಮ್ಮ ಮೈಸೂರಿನ ಒಂದು ಸೋಪ್ ಬ್ರ್ಯಾಂಡಿಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದಾರೆ. ಸೊ ನಿಮ್ಗೆ ಗೊತ್ತಾಗಿದೆ ಇದು ಸ್ಯಾಂಡಲ್ವುಡ್ನ ಸ್ಪೆಷಲ್ ಸೋಪ್ ಮೈಸೂರು ಸ್ಯಾಂಡಲ್ ಅಂಥೇಳಿ. ಸೊ ಇವತ್ತು ನಾನು ಸ್ಯಾಂಡಲ್ನ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಮ್ಮ ಕನ್ನಡ ನಾಡಿಗೆ ಕರ್ನಾಟಕ ಎನ್ನುವಂತಹ ಹೆಸರು ಹೇಗೆ ಬಂತು ಅನ್ನುವಂತಹ ಮೂರು ವಿವರಣೆಗಳನ್ನು ಈಗ ನೀಡ್ಬೋದು. ಸೊ ಮೊದಲನೇದು ಕರಿ ಪ್ಲಸ್ ನಾಡು, ಕರಿನಾಡು. ಕರ್ನಾಟಕದಲ್ಲಿ ಕಪ್ಪು ಮಣ್ಣಿನ ಭೂಮಿ ಬಹಳಷ್ಟಿದೆ. ಕರು ಪ್ಲಸ್ ನಾಡು, ಕರುನಾಡು. ಕರ್ನಾಟಕದ ಬಹುಭಾಗ ದಕ್ಕನ್ ಪ್ರಸ್ಥಭೂಮಿಯ ಮೇಲಿದೆ. ಹಾಗೆಯೇ ತಮಿಳರು ಈ ಬೆಟ್ಟವನ್ನು ಹತ್ತಿ ಕರ್ನಾಟಕಕ್ಕೆ ಬರಬೇಕಾಗಿತ್ತು. ಹಾಗಾಗಿ ಎತ್ತರದಲ್ಲಿರುವಂತಹ ನಾಡು ಅನ್ನೋದನ್ನು ಸೂಚಿಸುವುದಕ್ಕೆ ಕರುನಾಡು ಅಂತ ಹೇಳಿ ಕರಿತಾ ಇದ್ರು. ಕರು ಅಂತಂದರೆ ಎತ್ತರವಾದದ್ದು ಅನ್ನುವಂತಹ ಅರ್ಥವನ್ನು ಕೊಡುತ್ತೆ. ಕಂಪನ್ನ ಹರಿಸುವ ಪ್ಲಸ್ ನಾಡು, ಕಮ್ಮಿತ್ತು ನಾಡು ಅಂತ ಹೇಳಿ ಕರೀತಾರೆ. ಕರ್ನಾಟಕದಲ್ಲಿ ಶ್ರೀಗಂಧವು ವಿಫಲವಾಗಿ ಬೆಳೀತಾ ಇದ್ದಂತಹ ಕಾರಣ ಕರ್ನಾಟಕವನ್ನು ಕಂಪನ ಹರಿಸುವಂತಹ ನಾಡು ಅಂತ ಹೇಳಿ ನಮ್ಮ ಹಿರಿಯರು ಕರೆದಿರೋದುಂಟು. ಸೊ ಶ್ರೀಗಂಧವನ್ನು ಇಂಗ್ಲೀಷ್ನಲ್ಲಿ ಸ್ಯಾಂಡಲ್ವುಡ್ ಅಂತ ಕರೀತಾರೆ. ಸಸ್ಯಶಾಸ್ತ್ರೀಯವಾಗಿ ಸೆಂಟಲಾಮ್ ಆಲ್ಬಮ್ ಅಂತ ಕೂಡ ಕರೀತಾರೆ. ಸ್ಯಾಂಡಲ್ ಮತ್ತು ಸೆಂಟಾಲಮ್ ಎನ್ನುವಂತಹ ಎರಡು ಶಬ್ದಗಳಿಗೆ ಮೂಲ ಸಂಸ್ಕೃತದ ಚಂದನ ಎನ್ನುವಂತಹ ಶಬ್ದ ಚಂದನಂ, ಸಂದನಂ, ಸ್ಯಾಂಡಲಂ, ಸ್ಯಾಂಡಲ್ ಆಗಿದೆ. ಆದರೆ ಗಂಧದ ಮರ ಆಗಿರುವುದು ಅಥವಾ ಶ್ರೀಗಂಧದ ಮರ ಆಗಿರುವುದು ಇದರ ತವರೂರು ಕರ್ನಾಟಕ ಅಲ್ಲ. ಇದು ಮೂಲತಃ ಆಸ್ಟ್ರೇಲಿಯಾ ದೇಶದಲ್ಲಿ ಬೆಳೆಯುವಂತಹ ಮರ ಆಗಿದೆ. ಈಗ ಶ್ರೀಗಂಧ ಚೈನಾ, ಶ್ರೀಲಂಕಾ, ಇಂಡೋನೇಷ್ಯಾ, ಮಲೇಷ್ಯಾ, ಫಿಲಿಪೈನ್ಸ್ ಮುಂತಾದ ದೇಶಗಳಲ್ಲಿ ಬೆಳೆಯುತ್ತೆ. ಭಾರತದಲ್ಲಿ ಬೆಳೆಯುವಂತಹ ಶ್ರೀಗಂಧವನ್ನು ಸೆಂಟಲಾಮ್ ಆಲ್ಬಮ್ ಅಂತ ಹೇಳಿ ಕರೀತಾರೆ. ಆಲ್ಬ ಅಂತ ಅಂದರೆ ಬಿಳಿ ಎನ್ನುವಂತಹ ಅರ್ಥವನ್ನು ಕೊಡುತ್ತೆ. ಹಾಗಾಗಿ ಶ್ರೀಗಂಧಕ್ಕೆ ಕನ್ನಡದಲ್ಲಿ ಶ್ವೇತ ಚಂದನ ಎನ್ನುವಂತಹ ಪರ್ಯಾಯ ಹೆಸರು ಕೂಡ ಇದೆ. ಆಸ್ಟ್ರೇಲಿಯಾದಲ್ಲಿ ಬೆಳೆಯುವಂತಹ ಶ್ರೀಗಂಧವನ್ನು ಸೆಂಟಾಲಮ್ ಸ್ಪೈಕೆಟಮ್ ಎನ್ನುವಂತಹ ಹೆಸರಿನಿಂದ ಕರೀತಾರೆ. ಆಸ್ಟ್ರೇಲಿಯಾ ಶ್ರೀಗಂಧದ ಮರ ಸುವಾಸನಾಯುಕ್ತವಾಗಿದ್ದರೂ ಕೂಡ ಗುಣಮಟ್ಟದಲ್ಲಿ ಶ್ವೇತ ಚಂದನವೇ ಶ್ರೇಷ್ಠವಾಗಿದ್ದು ಅಂತ ಹೇಳ್ತಾರೆ. ಶ್ರೀಗಂಧ ಸೆಂಟಾಲಿಸಿಯೇ ವಂಶಕ್ಕೆ ಸೇರಿದಂತಹ ಮರ ಆಗಿದೆ. ಕರ್ನಾಟಕದಲ್ಲಿ ರಕ್ತ ಚಂದನ ಎನ್ನುವಂತಹ ಮತ್ತೊಂದು ಮರ ಕೂಡ ಇದೆ. ಇದು ಟೆರೋಕಾರ್ಪಸ್ ಸೆಂಟಾಲೈನಸ್, ಕೆಂಪು ಬಣ್ಣದಲ್ಲಿ ಇರುತ್ತೆ. ಆದರೆ ಇದು ಸೆಂಟಾಲಿಸಿಯ ವಂಶಕ್ಕೆ ಸೇರಿಲ್ಲ ಅಂತ ಹೇಳಬಹುದು. ಹೆಸರು ರಕ್ತ ಚಂದನ ಅಂತಿದ್ರೂ ಕೂಡ ಇದು ಶ್ರೀಗಂಧದ ಸಂಬಂಧಿ ಅಲ್ಲ. ಕನ್ನಡದಲ್ಲಿ ಇದನ್ನು ಹೊನ್ನೆ ಮರ ಅಂತೇಳಿ ಕೂಡ ಕರೀತಾರೆ. ಸೊ ಈ ಮರಗಳಲ್ಲಿ ಇಷ್ಟೊಂದು ಡಿಫ್ರೆನ್ಸಸ್ನ ನಾವು ನೋಡೋದಕ್ಕೆ ಸಾಧ್ಯ ಇದೆ. ಆ್ಯಂಡ್ ಈ ಒಂದು ಶ್ರೀಗಂಧ ಕಳ್ಳರ ಕಳ್ಳ ಅಂತ ಕೂಡ ನಾನಾಗಲೇ ಹೇಳಿದ್ದೆ. ಇದು ಯಾಕೆ ಹೇಳ್ತಾರೆ ಇದ್ರ ಬಗ್ಗೆನೂ ಕೂಡ ಹೇಳ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬನ್ನಿ. ಕಾರ್ಯಕ್ರಮ ಮುಂದುವರೆಯುತ್ತೆ. ನಾನು ಆರ್ ಜೆ ಶ್ರೀಧರ್. ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ನಾಡಿ ಪುನಡ್ ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ ನಾಡಿ ಪುನರ್ ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್. ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಶ್ರೀಗಂಧದ ಬಗ್ಗೆ ಮಾತಾಡ್ತಾ ಇದ್ದೆ. ಸೊ ಶ್ರೀಗಂಧನ ಹೋಲುವಂತಹ ಮರಗಳೇ ಎಷ್ಟೊಂದು ಮರಗಳಿದ್ದಾವೆ. ಸೊ ಆ ಮರಗಳ ಬಗ್ಗೆನೂ ಕೂಡ ಹೇಳಿದೆ. ಆ್ಯಂಡ್ ನಮ್ಮ ಕರ್ನಾಟಕದಲ್ಲಿ ಯಾಕೆ ಈ ಶ್ರೀಗಂಧ ಬೆಳೆಯಲ್ಲ ಅನ್ನೋದ್ರ ಬಗ್ಗೆನೂ ಕೂಡ ಹೇಳಿದೆ. ಸೊ ಕಳ್ಳರ ಕಳ್ಳ ಶ್ರೀಗಂಧದ ಮರ ಇವತ್ತು ಯಾಕೆ ಈ ಥರ ಕರಿತಾ ಇದ್ದೀವಿ ನಾವು ಅಂತ ಯೋಚನೆ ಮಾಡ್ತಾ ಇದ್ರೆ, ಸೊ ಇದಕ್ಕೆ ಸುಮಾರು ಉದಾಹರಣೆಗಳಿದ್ದಾವೆ. ಶ್ರೀಗಂಧ ಮರಕ್ಕೆ ಯಾವುದೇ ರೀತಿಯ ಸುವಾಸನೆ ಇಲ್ಲ, ಆದರೆ ಮರದ ಕಾಂಡವನ್ನು ಹಬೆಯಲ್ಲಿ ಬೇಯಿಸಿದರೆ ಸುವಾಸನೆಯುಕ್ತವಾದಂತಹ ಎಣ್ಣೆ ಹೊರಗೆ ಬರುತ್ತೆ. ಇಲ್ಲ ಚಂದನದ ಕೊರಡನ್ನು ತೇಯಿದರೆ ಸೊಗಸಾದಂತಹ ಗಂಧ ಹೊರಬರುತ್ತೆ. ಗಂಧಕ್ಕೆ ಅನೇಕ ಔಷಧೀಯ ಗುಣಗಳಿದೆ ಅಂಥೇಳಿ ಹೇಳ್ತಾರೆ. ಹಾಗೆಯೇ ಧಾರ್ಮಿಕ ಕಾರ್ಯಗಳಲ್ಲಿ ಕೂಡ ಈ ಒಂದು ಗಂಧವನ್ನು ಬಳಕೆ ಮಾಡ್ತಾರೆ. ಅದಕ್ಕೆ ಪ್ರಧಾನವಾದಂತಹ ಪಾಲನೆ ಕೂಡ ಕೊಟ್ಟಿದ್ದಾರೆ. ಶ್ರೀಗಂಧ ಹಾಗೂ ಅರಿಶಿಣದ ಮಿಶ್ರಣ ಚರ್ಮದ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಅಂತ ಹೇಳ್ತಾರೆ. ಪಾರ್ವತಿ ತನ್ನ ಮೈತುಂಬ ಹಚ್ಕೊಂಡಿದ್ದ ಶ್ರೀಗಂಧ ಹಾಗೂ ಅರಿಶಿಣ ಮಿಶ್ರಣದಿಂದ ಗಣಪತಿ ಜನಿಸಿದ ಅನ್ನುವಂತಹ ಕತೆ ಕೂಡ ನೀವು ಕೇಳಿರ್ತೀರ. ಸೊ ಶ್ರೀಗಂಧ ಮರ 30-40 ಅಡಿ ಎತ್ತರ ಬೆಳೆಯುವಂತಹ ನಿತ್ಯ ಹರಿದ್ವರ್ಣ ಮರ ಆಗಿದೆ. ಸಮುದ್ರ ಮಟ್ಟದಿಂದ ಸುಮಾರು 700 ಮೀಟರ್ಗಿಂತಲೂ ಎತ್ತರ ಪ್ರದೇಶಗಳಲ್ಲಿ ಬೆಳೆಯುತ್ತೆ. ಮರಳು ಮಿಶ್ರಿತ ಕೆಂಪು ಮಣ್ಣು ಉತ್ತಮ. ಇದಕ್ಕೆ ಉಷ್ಣತೆ 38°C ಅನುಪಾತದಲ್ಲಿರಬೇಕಾಗತ್ತೆ. ಆ್ಯಂಡ್ ಶ್ರೀಗಂಧ ಮರ 100 ವರ್ಷಗಳವರೆಗೆ ಬದುಕುವಂತಹ ಸಾಮರ್ಥ್ಯವನ್ನು ಹೊಂದಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇದರಿಂದ ಸೊಗಸಾದಂತಹ ವಿಗ್ರಹಗಳನ್ನು ಕೂಡ ಕೆತ್ತನೆ ಮಾಡ್ತಾರೆ. ಶ್ರೀಗಂಧ ಮರಕ್ಕೆ ಇಷ್ಟೆಲ್ಲ ನಿತ್ಯಾತ್ಮಕ ಗುಣಗಳಿದ್ರೂ ಕೂಡ ಒಂದೇ ಒಂದು ನೇತ್ಯಾತ್ಮಕ ಗುಣ ಇದೆ. ಅದೇನಂತಂದರೆ ಹೆಮಿ ಪ್ಯಾರಾಸೈಟ್ ಅಂತ ಹೇಳ್ಬೋದು. ಶ್ರೀಗಂಧದ ಮರದಲ್ಲಿ ದಟ್ಟ ಹಸಿರು ಬಣ್ಣದ ಎಲೆಗಳು ತುಂಬಿರುತ್ತೆ. ಹಾಗಾಗಿ ಈ ಎಲೆಗಳು ತಮಗೆ ಬೇಕಾದಂತಹ ಆಹಾರವನ್ನು ತಾವೇ ತಯಾರಿಸ್ಕೊಳ್ತವೆ. ಆಹಾರ ತಯಾರಿಕೆಗೆ ಬೇಕಾದಂತಹ ನೀರು, ಖನಿಜ ಮತ್ತು ಲವಣಗಳನ್ನು ಶ್ರೀಗಂಧದ ಬೇರುಗಳು ಒಣಗಿಸೋದಿಲ್ಲ. ಇವೆಲ್ಲವನ್ನು ಕೂಡ ಹೀರುವಂತಹ ರೂಟ್ ಹೇರ್ಸ್ ಇಲ್ಲದಿರೋದೇ ಶ್ರೀಗಂಧ ಮರದ ಹೆಮಿ ಪ್ಯಾರಾಸೈಟ್ಗೆ ಕಾರಣ ಅಂತ ಹೇಳ್ಬೋದು. ಶ್ರೀಗಂಧದ ಮರದ ಬೇರುಗಳಿಂದ ಹೀರು ಬೇರುಗಳು ಅಂದರೆ ಹಾಸ್ಟೋರಿಯಾ ಸುತ್ತಮುತ್ತಲು ಬೆಳೆಯುವಂತಹ ಇತರ ಮರಗಳ ಬೇರುಗಳಿಗೆ ಲಗ್ಗೆ ಹಾಕುತ್ತೆ. ಆ ಮರಗಳು ಹೀರಿಕೊಳ್ಳುವಂತಹ ರಂಜಕ, ಪೊಟ್ಯಾಷಿಯಂ, ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಸಾರಜನಕ ಹಾಗೆ ನೀರನ್ನ ಈ ಶ್ರೀಗಂಧದ ಮರಗಳು ಹೀರಿಕೊಳ್ತವೆ. ವಿಶೇಷ ಅಂತಂದರೆ ಶ್ರೀಗಂಧ ಮರ ಸುತ್ತಮುತ್ತಲ ಮರಗಳಿಂದ ನೀರು, ಲವಣಾದಿಗಳನ್ನು ಆತಿಥೇಯ ಮರಕ್ಕೆ ತೊಂದರೆ ಆಗದಂತೆ ಹೀರಿಕೊಳ್ತವೆ. ಯಾಕಂದರೆ ಇದು ಒಂದು ಶ್ರೀಗಂಧದ ಮರ ಸುತ್ತಮುತ್ತಲಿರುವಂತಹ ಸುಮಾರು 300 ಮರಗಳ ಬೇರಿನಿಂದ ತನ್ನ ಬೆಳವಣಿಗೆಗೆ ಬೇಕಾದಂತಹ ಪೋಷಕಾಂಶಗಳನ್ನು ಹೀರಿಕೊಳ್ಳುತ್ತೆ. ಹಾಗಾಗಿ ಯಾವುದೇ ಒಂದು ಮರಕ್ಕೆ ಹೊರೆ ಬೀಳೋದಿಲ್ಲ. ಇಲ್ಲಿ ಮತ್ತೊಂದು ವಿಶೇಷ ಅಂತಂದರೆ ಒಂದು ಶ್ರೀಗಂಧದ ಮರದ ಹೀರು ಬೇರುಗಳು ಮತ್ತೊಂದು ಶ್ರೀಗಂಧದ ಬೇರುಗಳಲ್ಲಿ ತನ್ನ ಹೀರು ಬೇರನ್ನು ಇಳಿಸಿ ಅದು ಕಷ್ಟಪಟ್ಟು ಇತರ ಮರಗಳಿಂದ ಕದ್ದ ನೀರು, ಲವಣ, ಖನಿಜಗಳನ್ನು ತಾನೇ ಕೊಳ್ಳೆ ಹೊಡೆಯುತ್ತೆ. ಇದಕ್ಕೆ ಏನು ಹೇಳ್ಬೋದಪ್ಪ ಅಂತಂದರೆ ಹುಲಿಗೆ ತನ್ನ ಕಾಡಾದ್ರೇನು ಅಥವಾ ಬೇರೆಯವ್ರ ಕಾಡಾದ್ರೇನು, ಬದುಕೋದು ಮುಖ್ಯ ಅಲ್ವಾ ಅನ್ನೋ ರೀತಿಯಲ್ಲಿ ಈ ಒಂದು ಮರ ಕೂಡ ಬೆಳೀತಾ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ಕೇಳಿದ್ರಲ್ಲ ಯಾಕೆ ಕಳ್ಳರ ಕಳ್ಳ ಶ್ರೀಗಂಧ ಅಂತ ಹೇಳ್ತೀವಿ ಅಂಥೇಳಿ. ಸೊ ಇದೇ ಕಾರಣಕ್ಕೆ ಶ್ರೀಗಂಧ ಮರವನ್ನು ಹೀಗೆ ಕರೆಯುವುದು ಉಂಟು. ಜೊತೆಗೆ ಗಂಧಕ್ಕೂ ಕೂಡ ಮೌಲ್ಯ ಅನ್ನೋದಂಥದ್ದು ತುಂಬಾ ಇದೆ. ಒಂದು ಅಮೂಲ್ಯವಾದಂತಹ ಮರ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಇವತ್ತಿನ ಕಾರ್ಯಕ್ರಮವನ್ನು ಎಂಜಾಯ್ ಮಾಡಿದ್ರೆ ಅಂತ ಅಂದ್ಕೊಳ್ತೀನಿ. ಈ ಒಂದು ವಿಷಯವನ್ನು ಕೂಡ ಕೇಳಿಸ್ಕೊಂಡಿದ್ರೆ ಅಂತ ಅಂದ್ಕೊಳ್ತೀನಿ. ಹಾಗೆ ಇವತ್ತಿನ ಕಾರ್ಯಕ್ರಮ ಹೇಗನ್ನಿಸ್ತು ವಾಟ್ಸಪ್ ಮಾಡಿ ನಿಮ್ಮ ಅನಿಸಿಕೆಯನ್ನು ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಗಿದೆ. ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ಕೂಡ ಬಾಯ್ ಬಾಯ್. ಇಷ್ಟು ತನಕ ನೀವು ಕೇಳಿದ್ದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ನಾನು ಆರ್ ಜೆ ಶ್ರೀಧರ್, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ರಾಣಿ ಪುನರ್ ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ದ್ವಾಪರ ಯುಗದಲ್ಲಿ ಮುದ್ದು ಕೃಷ್ಣ ಬೆಣ್ಣೆ ಕಳ್ಳಾಗಿದ್ದ, ಅದನ್ನ ರಾಧೆಯಿಂದ ತಡೆಯಕ ಆಗ್ಲೇ ಇಲ್ಲ. ಅದೇ ರೀತಿ ನಮ್ಮ ಮನೆ ಮುದ್ದು ಕೃಷ್ಣ ಬೆಣ್ಣೆ ಕದಿಯೋದನ್ನ ತಡೆಯಕ್ಕಾಗಲ್ಲ, ಯಾಕಂದ್ರೆ ಸ್ವಾದಿಷ್ಟ, ಪರಿಶುದ್ಧ ಹಾಗೂ ರುಚಿಕರ ನಂದಿನಿ ಬೆಣ್ಣೆ ಇದ್ಮೇಲೆ ಪ್ರತಿಯೊಬ್ಬರ ಮನೆಯಲ್ಲೂ ಒಬ್ಬ ಕೃಷ್ಣ ಹುಡ್ಕೋತಾನೆ. ಮನ ಮನೆಗಳಲ್ಲೂ ನಂದಿನಿ.
1: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
2: ಹೂನೆ, ರೆಡಿ ಆಗ್ತಾ ಇದೆ.
1: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
3: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
4: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
5: ಹಾಯ್, ಹೆಲೋ, ನಮಸ್ತೆ, ಗುಡ್ ಈವ್ನಿಂಗ್ ಶಿವಮೊಗ್ಗ, ಶುಭ ಸಂಜೆ. ಎಲ್ರು ಹೇಗಿದ್ದೀರಾ? ಆರಾಮಾಗಿದ್ದೀರಾ? ಕಾಫಿ ಟೀ ಆಯ್ತಾ? ಏನ್ ಸಮಾಚಾರ? ಸೊ ಸಮಯ 6:30 ಆಗಿದೆ, ಹಾಗಿದ್ಮೇಲೆ ನಾನು ನಿಮ್ಮ ಆರ್ಜೆ ಅರ್ಪಿತಾ ನಿಮ್ಮೊಟ್ಟಿಗೆ ಮಾತನಾಡೋಕೆ ಬಂದಿದ್ದು ಆಗಿದೆ. ನೀವ್ ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕೇಳುಗರೆಲ್ರು ಹೇಗಿದ್ದೀರಿ? ಆರಾಮ್ ತಾನೆ? ಸೊ ನಾವು ನಮ್ಮ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ಪ್ರತಿ ಒಂದಿನ ಒಂದಲ್ಲ ಒಂದು ಬಿಸ್ನೆಸ್ ಬಗ್ಗೆ ಮಾತಾಡ್ತಾನೆ ಇರ್ತೀವಿ, ಮಾಹಿತಿಯನ್ನ ಕೂಡ ಕೊಡ್ತಾನೆ ಇರ್ತೀವಿ. ಖಂಡಿತವಾಗ್ಲೂ ಇವತ್ತು ಒಂದು ಬಿಸ್ನೆಸ್ ಬಗ್ಗೆ ಮಾತಾಡೋಣ. ಈಗ ನಮ್ಮ ಆರೋಗ್ಯದಲ್ಲಿ ಏನಾದರೂ ಏರುಪೇರು ಆಯಿತು ಅಥವಾ ಏನಾದರೂ ಆರೋಗ್ಯ ಹಾಳಾಯಿತು ಅನ್ನುವಾಗ ನಮಗೆ ಸಡನ್ ಆಗಿ ಆಸ್ಪತ್ರೆಗಳಿಗೆ ಹೋಗೋಕ್ಕಾಗಲ್ಲ. ಇಂಥ ಸಂದರ್ಭದಲ್ಲಿ ಮೊದಲು ಮೆಡಿಕಲ್ ಶಾಪಿಗೆ ಹೋಗಿ ಅಲ್ಲಿ ಒಂದು ಮೆಡಿಸನ್ನ ತಗೊಂಡು ಅದು ಕೂಡ ಕಡಿಮೆ ಆಗಿಲ್ಲ ಅಂದಾಗ ನಾವು ಆಸ್ಪತ್ರೆಗೆ ಹೋಗ್ತೀವಿ. ಹೀಗೆಲ್ಲ ಇರುವಾಗ ಮೆಡಿಕಲ್ ಶೋ ಬಿಸ್ನೆಸ್ ಹೇಗೆ ಮಾಡ್ತಾರೆ ಏನು ಅನ್ನೋದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಶೆಟ್ಟಿ ಮೆಡಿಕಲ್ಸ್ನ ಮಾಲೀಕರಾಗಿರುವಂಥ ಶ್ರೀಯುತ ಅರುಣ್ ಕುಮಾರ್ ಅವರು ಮಾತಾಡ್ತಿದ್ದಾರೆ. ಅವ್ರ ಜೊತೆ ಮಾತುಕತೆಯನ್ನ ಪ್ರಾರಂಭ ಮಾಡೋಣವಾ? ಅರುಣ್ ಕುಮಾರ್ ಸರ್, ನಮಸ್ತೆ.
6: ನಮಸ್ಕಾರ ಮೇಡಮ್.
5: ಸರ್, ನಿಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
6: ಥ್ಯಾಂಕ್ ಯು ಮೇಡಮ್.
5: ಓಕೆ, ಅರುಣ್ ಕುಮಾರ್ ಸರ್ ಹೇಗಿದ್ದೀರಾ?
6: ಫೈನ್ ಮೇಡಮ್.
5: ಫೈನ್, ಸೂಪರ್. ಮತ್ತೆ ಕಾಫಿ ಎಲ್ಲ ಆಯ್ತಾ?
6: ಇಲ್ಲ, ಹೋಗ್ಬೇಕೀಗ.
5: ಹೋಗ್ಬೇಕು. ಓಕೆ, ನಮ್ಗೆ ಮೊದಲನೇದಾಗಿ ನಿಮ್ಮ ಪರಿಚಯವನ್ನ ಮಾಡ್ಕೊಡ್ಬೋದಾ? ನಿಮ್ಮ ಊರು ಯಾವ್ದು, ಹುಟ್ಟಿ ಬೆಳೆದಿದ್ದಲ್ಲ ಎಲ್ಲಿ ಸರ್?
6: ಆಕ್ಚುಲಿ ತಂದೆ ತಾಯಿ ಊರೆಲ್ಲ ಸೌತ್ ಕೇಂದ್ರ, ಉಡುಪಿ. ಬಟ್ ನಾವೆಲ್ಲ ಹುಟ್ಟಿ ಬೆಳೆದಿದ್ದೆಲ್ಲ ಶಿವಮೊಗ್ಗನೇ.
5: ಹಾಗಾಗಿ ಏನು ಓದಿದ್ದು, ಎಲ್ಲಿ ಓದಿದ್ದು ಸರ್?
6: ನಾನು 1991 ನಾನು ಡಿ ಫಾರ್ಮಸಿ ಕಂಪ್ಲೀಟ್ ಮಾಡಿದೆ. 1992 ನಾನು ಮೆಡಿಕಲ್ ಶಾಪ್ ಪ್ರಾರಂಭ ಮಾಡಿದೆ. ಈಗ ಆಲ್ಮೋಸ್ಟ್ ಅಲ್ಲೊಂದು 30 ಇಯರ್ಸ್ ಮೇಲೆ ಆಯಿತು.
5: ಸೂಪರ್. ನಿಮಗೆ ಮೆಡಿಕಲ್ ಶಾಪ್ ಬಿಸ್ನೆಸ್ ಅಲ್ಲಿ ಸುಮಾರು 30 ವರ್ಷಗಳ ಎಕ್ಸ್ಪೀರಿಯನ್ಸ್ ಅಂತೂ ಇದೆ ಅಲ್ವಾ ಸರ್?

0: ಹೌದು.
1: ನೀವು ಕೂಡ ಓದಿದ್ದೆಲ್ಲ ಇಲ್ಲಿ ಶಿವಮೊಗ್ಗದಲ್ಲೇ ಓದಿದ್ದು ಅಂದ್ರಿ ಅಲ್ವಾ?
0: ಶಿವಮೊಗ್ಗ NES ಇದರಲ್ಲಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಫಾರ್ಮಸಿಯಲ್ಲಿ ಯೂಸ್ ಓದಿದ್ದು.
1: ಸೊ ನನಗೇನು ಈಗ ಅರುಣ್ ಕುಮಾರ್ ಸರ್ ಯಾರು ಎಲ್ಲಿ ಹುಟ್ಟಿ ಬೆಳೆದಿದ್ದು ಅಂತ ಗೊತ್ತಾಯ್ತು ಆಯ್ತಾ? ಸ್ವಲ್ಪ ಶೆಟ್ಟಿ ಮೆಡಿಕಲ್ಸ್ ಬಗ್ಗೆ ಹೇಳಿ ಸರ್. ಈ ಒಂದು ಮೆಡಿಕಲ್ ಶೋ ಪ್ರಾರಂಭ ಆಗಿ ಎಷ್ಟು ವರ್ಷ ಆಗಿದೆ?
0: 2005 ಪ್ರಾರಂಭ ಆಯಿತು. ಇದು 2005 ಮುಂಚೆ ನಾನು 1993 ಕಿರಣ್ ಮೆಡಿಕಲ್ಸ್ ಅಂತ ಅದೊಂದು KR ಪರಮ್ ರೋಡಲ್ಲಿದೆ, ಫಸ್ಟು ಆ ಫಾರ್ಮನ್ನು ಓಪನ್ ಮಾಡಿದೆ. ಆಮೇಲೆ ನಂತರದಲ್ಲಿ 2005 BH ರೋಡಲ್ಲಿ ಮೊದಲು ಏನು ಈ ಅಮೀರ್ ಅಹಮದ್ ಸರ್ಕಲ್ ಇದೆ ಆ ಜಾಗದಲ್ಲಿ ಒಂದು ಶೆಟ್ಟಿ ಮೆಡಿಕಲ್ಸ್ ಅಂತೇಳಿ ಓಪನ್ ಮಾಡಿದೆ. ನಂತರ ಈ ರೋಡ್ ಡೆಮಾಲಿಶ್ ಇದೆಲ್ಲ ಆದಾಗ ಬಿಲ್ಡಿಂಗನ್ನು ಡೆಮಾಲಿಶ್ ಮಾಡಲಿಕ್ಕಾಯಿತು. ನಂತರದಲ್ಲಿ ನಾನು ಈ ಜಾಗದಲ್ಲಿ ಬಂದು ಈಗ 3 ಇಯರ್ಸ್ ಆಯಿತು. ಓವರಾಲ್ 2005 ನಾನು ಪ್ರಾರಂಭ ಮಾಡಿದ್ದು.
1: ಸುಮಾರು 20 ಇಯರ್ಸ್ ಎಕ್ಸ್ಪೀರಿಯನ್ಸ್.
0: ಹೌದು ಹೌದು.
1: ಓಕೆ ಸರ್, ಹೇಗಿದೆ ಬಿಸ್ನೆಸ್?
0: ಬಿಸ್ನೆಸ್ ಈಗ ಈಗ ಒಂದು ಯೋಚನೆ ಮಾಡಿದ್ರೆ ಏನನ್ಸುತ್ತೆ ಅಂದರೆ 15 ವರ್ಷದ ಕೆಳಗಡೆ ಇರೋಂಥ ಬಿಸ್ನೆಸ್ಗೂ ಈಗ ನೋಡಲಿಕ್ಕೂ ಆನ್ಲೈನು ಆ ಥರದ್ದು ಪರ್ಚೇಸ್ ಎಲ್ಲ ತುಂಬ ಕಾಂಪಿಟೇಟಿವ್ ಇದೆ. ಕಸ್ಟಮರ್ಸ್ ಎಲ್ಲ ಬಂದು ಮಾತಾಡುವಾಗ ಒಂದೊಂದ್ಸರಿ ಏನನ್ಸುತ್ತೆ ಅಂದರೆ ಸಾಕು ಅನ್ನೋ ಲೆವೆಲ್ಲಿ ಬೇಜಾರಾಗುತ್ತೆ.
1: ಓಕೆ, ಸೊ ಕಾಂಪಿಟೇಷನ್ ಹೆಚ್ಚಾಗಿರೋದ್ರಿಂದ ನಿಮಗೆ ಆ ರೀತಿ ಅನಿಸುತ್ತೆ. ಓಕೆ ಸರ್, ಈಗ ಮೆಡಿಕಲ್ ಶಾಪ್ ಅಂತ ಹೇಳುವಾಗ ಅಲ್ಲಿ ಸಿಗುವಂಥ ಮೆಡಿಸನ್ಸ್ ಏನಿದೆ ಅದ್ರ ಬಗ್ಗೆ ನಾವು ತುಂಬ ಪರ್ಫೆಕ್ಟ್ ಆಗಿರಬೇಕು. ಐ ಮೀನ್ ಯಾವುದೇ ರೀತಿ ಎಕ್ಸ್ಪೈರಿ ಡೇಟ್ ಇರುವಂಥ ಮೆಡಿಸನ್ ಆಗಲಿ ಅಥವಾ ಬೇರೆ ಥರ ಮೆಡಿಸನ್ಸ್ ಕೊಡೋ ಹಾಗಿಲ್ಲ, ಅದ್ರ ಬಗ್ಗೆ ಎಲ್ಲ ನೀವು ಹೇಗೆ ಕನ್ಸರ್ನ್ ತೊಗೊಳ್ತೀರಾ ಸರ್?
0: ಈಗ ನಮ್ದೆಲ್ಲ ಸಾಫ್ಟ್ವೇರ್ ಎಲ್ಲ ಇದೆ ಆ್ಯಕ್ಚುಲಿ. ಈ ಸಾಫ್ಟ್ವೇರ್ ಒಂದ್ಸರಿ ಪರ್ಚೇಸ್ ಎಂಟ್ರಿ ಎಲ್ಲ ಆಗಿರುತ್ತೆ ಅಂದಾಗ ನಿಮಗೆ ಪ್ರತಿಯೊಂದು ಬ್ಯಾಚ್ ನಂಬರು ಎಕ್ಸ್ಪೈರಿ ಎವ್ರಿಥಿಂಗ್ ಅದರಲ್ಲಿ ಎಂಟ್ರಿ ಆಗೋಗಿರುತ್ತೆ. ಸೊ ಎವ್ರಿ ಡೇ ನಮಗೆ ಶೋ ಮಾಡ್ತಾ ಇರ್ತದೆ, ಎಕ್ಸ್ಪೈರಿ ಮೆಡಿಸಿನ್ಸ್ ಆಗಲಿ ಶೆಡ್ಯೂಲ್ ಡ್ರಗ್ಸ್ ಆಗಲಿ ಎಲ್ಲದೂ ಅದರಲ್ಲಿ ಡಾಟಾ ಎಂಟ್ರಿ ಇರುತ್ತೆ. ಸೊ ಅದ್ರ ಪ್ರಕಾರವಾಗಿ ನಾವು ಏನು ಮಾಡ್ತೀವಿ, ಕೆಲವೆಲ್ಲ ಏನು ರಿಟರ್ನ್ ಕಳಿಸ್ಬೇಕಾಗಿರೋಂಥದ್ದನ್ನೆಲ್ಲ ರ್ಯಾಕಿಂದ ತೆಗೆದೆಲ್ಲ ಇದು ಮಾಡ್ತಾ ಇರ್ತೀವಿ, ಡಿಸ್ಪರ್ಸ್ ಮಾಡ್ತಾ ಇರ್ತೀವಿ.
1: ಈಗ ರಿಟರ್ನ್ ಕಳಿಸೋ ಮೆಡಿಸಿನ್ಸ್ ಎಲ್ಲ ನಿಮಗೆ ಲಾಸ್ ಆಗುತ್ತೆ ಅಥವಾ ರೀಫಂಡ್ ಆಗುತ್ತೆ ಸರ್?
0: ಈ ಮೆಡಿಕಲ್ ಕರ್ನಾಟಕ ಸ್ಟೇಟ್ ಫಾರ್ಮಸಿ ಇದರೊಳಗಡೆ ಏನು ಒಂದು ಈ ಮೆಡಿಕಲ್ ಶಾಪ್ ಬಿಸ್ನೆಸ್ಸಲ್ಲಿ ಅಂತಂದರೆ ನಮ್ಮ ಸ್ಟೇಟಲ್ಲಿ ಏನು ಎಕ್ಸ್ಪೈರಿ ಮೆಡಿಸಿನ್ ಕೊಡ್ತೀವಿ ಅದಕ್ಕೆ 30% ಡಿಡಕ್ಟ್ ಆಗುತ್ತೆ.
1: ಓಕೆ,
0: 30% ಡಿಡಕ್ಟ್ ಆಗುತ್ತೆ. ಅದೇ ಮಹಾರಾಷ್ಟ್ರ ಆ ಬೇರೆ ಸ್ಟೇಟಲ್ಲಾದರೆ ನಿಮಗೆ 100% ಅದು ಇದಿದೆ ರೀಫಂಡ್ ಆಗುತ್ತೆ.
1: ಓಕೆ, ನಮ್ಮ ಕರ್ನಾಟಕದಲ್ಲಿ ಮಾತ್ರ 30% ರೀಫಂಡ್ ಆಗುತ್ತೆ.
0: 30% ಎಕ್ಸ್ಪೈರಿ ಲೆಸ್ ಮಾಡಿ ಆಸ್ ಎ PTR ಮೇಲೆ ಇದನ್ನ 30% ಲೆಸ್ ಮಾಡಿ ನಮಗೆ ಅಡ್ಜಸ್ಟ್ ಮಾಡ್ತಾರೆ ಅದನ್ನ.
1: ಓಕೆ ಓಕೆ, ಸೊ ನಿಮ್ಮ ಪ್ರಕಾರ ಬೇರೆ ರಾಜ್ಯದ ಬೆಟರ ಅಥವಾ ನಮ್ಮ ಕರ್ನಾಟಕದ ಬೆಟರ?
0: ಅಲ್ಲ, ನಮ್ಮ ಕರ್ನಾಟಕದ್ದು ಓವರಾಲ್ ಬೇರೆ ಥರದಲ್ಲಿ ಏನು ನಮ್ಮ ಇದಕ್ಕೇನು ತೊಂದರೆ ಇಲ್ಲ. ನಮ್ಮ ಏನು ಕರ್ನಾಟಕ ಸ್ಟೇಟ್ ಬೋರ್ಡ್ ಅಸೋಸಿಯೇಷನ್ ಇದೆ, ಅದ್ರ ಪ್ರಕಾರವಾಗಿ ಕೆಲವೆಲ್ಲ ಫೈಟ್ಸು ಮಾಡ್ತಾ ಇದೆ. ಈವನ್ ನಮಗೂ ಸಹಿತ ರಿಟೈಲರ್ ಕೆಮಿಸ್ಟ್ಗಳಿಗೆಲ್ಲ 100% ಅದನ್ನು ಎಕ್ಸ್ಪೈರಿ ಅಡ್ಜಸ್ಟ್ಮೆಂಟ್ಸ್ ಮಾಡಬೇಕು ಅನ್ನೋದನ್ನು ಅದೊಂದು ಸವಾಲೂ ಇದೆ. ತುಂಬ ದಿನದಿಂದ ಅದು ಮುಂದುವರಿತಾ ಇದೆ, ಬಟ್ ಯಾವಾಗ ಅದು ಕೆಮಿಸ್ಟ್ ಫಾರ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ ಅಷ್ಟೇ.
1: ಓಕೆ, ಕೇಳ್ತಾ ಇದ್ದಲ್ಲ ಸ್ನೇಹಿತರೆ, ಶೆಟ್ಟಿ ಮೆಡಿಕಲ್ಸ್ನ ಮಾಲೀಕರಾಗಿರುವ ಅರುಣ್ ಕುಮಾರ್ ಅವರು ಅವರ ಈ ಒಂದು ಮೆಡಿಕಲ್ ಶೋ ಬಿಸ್ನೆಸ್ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಡ್ತಾ ಇದ್ರು. ಈ ಒಂದು ಮಾತುಕತೆಯನ್ನು ಮುಂದುವರಿಸೋಣ, ಆದರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಟ್ರ್ಯಾಕ್ ಅನ್ನು ಕೇಳ್ಕೊಂಡು ಬನ್ನಿ. ನೀವು ಕೇಳ್ತಾ ಇದ್ದೀರಾ ಬಿಸ್ನೆಸ್ ಬೆಸ್ ಕಾರ್ಯಕ್ರಮ, ನಾನು ನಿಮ್ಮ RJ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಡಿಯರ್ ಲಿಸನರ್ಸ್, ಇವತ್ತಿನ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ಒಂದು ಮೆಡಿಕಲ್ ಶೋ ಬಿಸ್ನೆಸ್ ಬಗ್ಗೆ ಮಾತಾಡ್ತಿದ್ವಿ. ಹಾಗೆ ಶೆಟ್ಟಿ ಮೆಡಿಕಲ್ಸ್ ನ ಮಾಲೀಕರಾಗಿರುವಂತ ಅರುಣ್ ಕುಮಾರ್ ಅವರು ನಮ್ಮ ಜೊತೆ ಮಾತಾಡ್ತಾ ಇದ್ರು. ಮೆಡಿಕಲ್ ಶೋ ಬಿಸ್ನೆಸ್ ಬಗ್ಗೆ ಮಾಹಿತಿಯನ್ನ ಹಂಚಿಕೊಳ್ತಾ ಇದ್ರು. ಸೊ ಇವ್ರ ಜೊತೆ ಮಾತುಕತೆಯನ್ನ ಮುಂದುವರೆಸೋಣವಾ. ಅರುಣ್ ಕುಮಾರ್ ಸರ್,
3: ಈಗ ಏನಪ್ಪಾ ಅಂದ್ರೆ ಕೆಲವರು ಹಾಸ್ಪಿಟಲ್ ನಿಯರ್ ಅಕ್ಕಪಕ್ಕದಲ್ಲೇ ಮೆಡಿಕಲ್ ಶಾಪ್ಗಳನ್ನ ಇಟ್ಕೊಬಿಡ್ತಾರೆ. ಸೊ ಆ ರೀತಿ ಮಾಡಿದಾಗ ನಿಮ್ಗಳಿಗೆಲ್ಲ ಹೇಗೆ ಕಾಂಪಿಟೇಷನ್ಸ್ ಇರುತ್ತೆ ಸರ್?
4: ಮೇಡಮ್, ಈಗ ಆಕ್ಚುಲಿ ನಮ್ಮಲ್ಲಿ ನಾವೆಲ್ಲ ಏನು ಅಂತಂದ್ರೆ ಫ್ಲೋಟಿಂಗ್ ಬಿಸ್ನೆಸ್ ಮೇಲೆ ಡಿಪೆಂಡ್ ಆಗಿರುವಂಥವ್ರು. ಮೇನ್ ರೋಡ್ ಅಲ್ಲಿ ಇರುವಂತವ್ರೀಗ ಎಲ್ಲ ಟೂರಿಸ್ಟ್ಗಳು, ಈವನ್ ನಮ್ಮಲ್ಲಿ ಫ್ಲೋಟಿಂಗ್ ಇದ್ರೆ ಮಾತ್ರ ಅದಿನ ಬಿಸ್ನೆಸ್ ಇರುತ್ತೆ, ಇಲ್ಲಾಂದ್ರೆ ಬಿಸ್ನೆಸ್ ಇರೋದಿಲ್ಲ. ಒಂದು ಜೊತೆಗೆ ಈಗ 100 ಮೆಂಬರ್ಸ್ ಆಫ್ ಡಾಕ್ಟರ್ಸ್ ಇದ್ರೆ, ನರ್ಸಿಂಗ್ ಹೋಮ್ಗಳಿದ್ರೆ 99% ಎಲ್ಲದೂ ಸಹಿತ ಹಾಸ್ಪಿಟಲಲ್ಲಿ ಅವೈಲೇಬಲ್ ಇರುವಂಥ ಮೆಡಿಸಿನ್ಗಳನ್ನು ಅವಲೋಟಿ ಮಾಡಿಬಿಟ್ಟಿದ್ದಾರೆ. ಬಿಕಾಸ್ ಆಫ್ ಒಂದು ರೀಸನ್ನು ಕನ್ವೀನಿಯಂಟಾಗಿ ಸಿಗಲಿ ಅನ್ನೋದು. ಅದ್ರ ಜೊತೆಗೆ ಎಲ್ಲ ವ್ಯಾಪಾರಸ್ಥರ, ಔಷಧ ವ್ಯಾಪಾರಸ್ಥರಿಗೆ ಇದೊಂದು ದೊಡ್ಡ ಮಾರಕ. ಇದು ಅಂದರೆ ಈಗೇನಾಗುತ್ತೆ ಅಂದರೆ ನಾವು ಫ್ಲೋಟಿಂಗಲ್ಲಿ ಎಲ್ಲದನ್ನು ನಾವು ಮೇಂಟೈನ್ ಮಾಡ್ತಾ ಇರ್ತೀವಿ. ಇದೊಂದು ಭಾಳ ಕಷ್ಟದ ಕೆಲಸ ಅದು.
3: ಹೌದೌದು. ಸೊ ಅದೊಂಥರ ಹೆಚ್ಚು ಕಾಂಪಿಟೇಷನ್ ಕೊಡುತ್ತಾ ಅಂತ.
4: ಅದು ಕಾಂಪಿಟೇಷನ್ ಅನ್ನೋದಕ್ಕಿಂತ ಏನಾಗಿದೆ ಅಂತಂದರೆ, ಈಗ ಕೆಲವು ಈಗ ಸಾವಿರಾರು ಕಂಪ್ನಿಗಳಿದೆ, ಮಾನೋಪಲಿ ಅಂತ ಕಂಪ್ನಿಗಳು ಕೆಲವೆಲ್ಲ ಅವ್ರಿಗೆ ಡೈರೆಕ್ಟಾಗಿ ಮಾರ್ಕೆಟಿಂಗ್ ಮಾಡಿರ್ತಾರೆ, ಅಲ್ಲೇ ಅವೈಲೇಬಿಲಿಟಿ ಮಾಡಿರ್ತಾರೆ. ಸೊ ಜನರು ಸಹಿತ ಏನೂ ಮಾಡ್ಲಿಕ್ಕೆ ಬರೋದಿಲ್ಲ, ಅಲ್ಲಿಗೆ ಹೋಗಿ ತೊಗೊಳ್ಬೇಕಾಗುತ್ತೆ. ಆ ಒಂದು ಪರಿಸ್ಥಿತಿ ನಿರ್ಮಾಣ ಆಗೋಗಿದೆ, ಅದನ್ನು ಯಾರು ಏನು ಮಾಡ್ಲಿಕ್ಕೆ ಆಗಲ್ಲ.
3: ಓಕೆ ಅರುಣ್ ಸರ್, ಈಗ ಯಾರು ಬೇಕಾದರೂ ಮೆಡಿಕಲ್ ಶಾಪ್ ಪ್ರಾರಂಭ ಮಾಡ್ಬೋದಾ, ಅಥವಾ ಅದಕ್ಕೆ ಇಂಥ ಒಂದು ಎಜುಕೇಷನ್ ಇರಬೇಕು ಅಥವಾ ಎಕ್ಸ್ಪೀರಿಯನ್ಸ್ ಇರಬೇಕು ಅನ್ನೋದೇನಾದರೂ ಇದೆಯಾ?
4: ಅಲ್ಲ, ಇದೆ. ರೂಲ್ ಪ್ರಕಾರವಾಗಿ ಡಿಸ್ಪೆನ್ಸಿಂಗ್ ಮಾಡುವಂಥ ಯಾರು ವ್ಯಕ್ತಿ ಇರ್ತಾನೆ ಅವನು ಡಿಪ್ಲೊಮಾ ಇನ್ ಫಾರ್ಮಸಿ ಆಗಿರಬೇಕು, ಆಮೇಲೆ ಡಿಸ್ಪೆನ್ಸಿಂಗಲ್ಲಿ ಎಕ್ಸ್ಪೀರಿಯನ್ಸ್ ಇರಬೇಕು ಅವನಿಗೆ. ಅದು ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ ಅಂತಂದರೆ, ಯಾವುದೇ ಒಂದು ಕಸ್ಟಮರ್ ಬರಲಿ, ಯಾರಿಗೇ ಒಂದು ಪ್ರಿಸ್ಕ್ರಿಪ್ಷನ್ ಬರಲಿ, ಶೆಡ್ಯೂಲ್ ಡ್ರಗ್ ಅದು ಯಾವ ಮೆಡಿಸಿನ್ನು ಯಾವುದಕ್ಕೆ ಉಪಯೋಗಿಸ್ತಾರೆ ಅನ್ನೋದು ಒಂದು ನಾಲೆಡ್ಜ್ ಇರಲಿಲ್ಲ ಅಂದರೆ ಮಿಸ್ ಡಿಸ್ಪೆನ್ಸಸ್ ಆಗೋ ಚಾನ್ಸಸ್ ಇರುತ್ತೆ.
3: ಓಕೆ.
4: ಸೊ ಹಾಗಾಗಿ ಕ್ವಾಲಿಫೈಡ್ ಪರ್ಸನ್ಸ್ ಇದ್ದರೆ ನಮ್ಮ ಒಂದು ಸಂಸ್ಥೆ ಏನಿದೆ ಅದನ್ನು ನಾವು ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ಬೋದು ಅನ್ನೋ ಒಂದು ಉದ್ದೇಶ.
3: ಸೂಪರ್ ಸರ್. ನೀವೇ ಹೇಳಿದ ಹಾಗೆ ನಿಮ್ಮಲ್ಲಿ ಬರುವಂತಹ ಮೆಡಿಕಲ್ ಶಾಪ್ಗೆ ಏನು ಕಸ್ಟಮರ್ಸ್ ಇದ್ರೆ ಅವರು ಯೂಶಲಿ ಟೂರಿಸ್ಟ್ಗಳೇ ಹೆಚ್ಚಾಗಿ ಬರ್ತಾರೆ ಅಂತ ಹೇಳಿದ್ರಿ, ಆಯ್ತಾ? ಸೊ ಅವರ ಹತ್ರ ನೀವು ಹೇಗಿದ್ರೆ ಸರ್, ಎಲ್ಲರೂ ಕೂಡ ಒಂದೇ ರೀತಿ ಇರಲ್ಲ, ಕೆಲವರು ತುಂಬ ಅರ್ಜೆಂಟಲ್ಲಿ ಇರ್ತಾರೆ, ಕೆಲವರು ತುಂಬ ಕೋಪ ಮಾಡ್ಕೊಂಡಿರ್ತಾರೆ, ಸಾಕಷ್ಟು ರೀತಿಯ ಕಸ್ಟಮರ್ಸ್ಗಳನ್ನ ನೋಡಿರ್ತೀರಾ, ಅವ್ರನ್ನೆಲ್ಲ ಹೇಗೆ ನಿಭಾಯಿಸ್ತೀರಾ ಸರ್?
4: ಇದರಲ್ಲಿ ಏನು ಆ್ಯಕ್ಚುಲಿ ಏನು ಅಂದರೆ, ಟೂರಿಸ್ಟ್ ಅಂದಮೇಲೆ ಅವ್ರಿಗೆ ಟೈಮ್ ಭಾಳ ಪ್ರೀಷಿಯಸ್ ಆಗಿರುತ್ತೆ, ತುಂಬನೇ ಅರ್ಜೆನ್ಸಿಯಲ್ಲಿ ಇರ್ತಾರೆ. ಸೊ ನಮಗೆ ತಾಳ್ಮೆ ಅಂತೂ ಇದ್ದೇ ಇರಬೇಕು, ಯಾರು ಸಿಟ್ಟಲ್ಲಿ ಮಾತಾಡಲಿ ಏನೇ ಮಾತಾಡೋದನ್ನು ನಾವು ರಿಸೀವ್ ಮಾಡ್ಕೊಳ್ಳೋಂಥ ಒಂದು ಬಿಹೇವಿಯರ್ ನಮ್ಮಲ್ಲಿ, ಅದನ್ನು ಬೆಳೆಸ್ಕೊಂಡಿರ್ಬೇಕು. ಸೊ ಇಲ್ಲಿ ತನಕ ನಾವೇನು ಇಷ್ಟು ವರ್ಷ ಮಾಡ್ಕೊಂಡು ಬಂದಿದ್ದೀವಿ ಬಿಸ್ನೆಸ್ಸಲ್ಲಿ, ನಮ್ಮ ಸರೌಂಡಿಂಗ್ಸಲ್ಲಿ ಶಿವಮೊಗ್ಗ ಜನತೆ ಏನಿದ್ದಾರೆ ಅವ್ರು ಮಾಡಿರೋ ಸಪೋರ್ಟಿಂದಲೇ ನಾವು ಆ್ಯಕ್ಚುಲಿ ಇವತ್ತು ಸ್ಟಿಲ್ ಆಗಿ ಈ ಬಿಸ್ನೆಸ್ನ ಕಂಟಿನ್ಯೂ ಮಾಡ್ತಾ ಇರೋದು. ನಮ್ಮದೇ ಆದಂಥ ನಮ್ಮ ಕಸ್ಟಮರ್ಸ್ಗಳಿದ್ದಾರೆ, ಸೊ ಹಾಗಾಗಿ ನಮ್ಮನ್ನೇ ಸರ್ಚ್ ಮಾಡ್ಕೊಂಡು ಬರ್ತಾರೆ. ಸೊ ಆ ಒಂದು ಇದರಿಂದ ನಾವು ಕಾನ್ಫಿಡೆನ್ಸ್ ಇಂದ ಇನ್ನೂ ಬಿಸ್ನೆಸ್ ಕಂಟಿನ್ಯೂ ಮಾಡ್ತಾ ಇದೀವಿ ಅಷ್ಟೇ.
3: ಸೂಪರ್. ಮತ್ತೊಂದು ಪ್ರಶ್ನೆ ಏನಪ್ಪಾ ಅಂದ್ರೆ, ನಿಮ್ಮ ಮೆಡಿಕಲ್ ಶಾಪಿಗೆ ಶೆಟ್ಟಿ ಮೆಡಿಕಲ್ಸ್ ಅಂತ ಹೆಸರಿಟ್ಟಿದ್ದ ಕಾರಣ ಏನು ಸರ್?
4: ಕಾರಣ ಅಂದ್ರೆ, ಒಂದು, ನಾನು ಬಂಟ ಸಮುದಾಯದವನು. ನನ್ನ ಬಂಟ ಸಮುದಾಯದಲ್ಲಿ, ನನ್ನ ಬಂಟ ಸಮುದಾಯದಲ್ಲಿ ನಾನು ಹುಟ್ಟಿರೋದಾಗಿ ಒಂದು ಶೆಟ್ಟಿ ಅನ್ನೋದು ಒಂದು ಬ್ರ್ಯಾಂಡ್ ನೇಮ್ ಆಗ್ಬೇಕು ಅನ್ನೋ ಉದ್ದೇಶನೂ ನನ್ನ ಮನಸ್ಸೊಳಗಿತ್ತು. ಬೇರೆ ಇನ್ಯಾವುದೇ ಥರದ ಎಲ್ಲ ಕಮ್ಯುನಿಟೀಸ್ನೂ ಸಹಿತ ನನಗೆ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಅವರೆಲ್ಲ ಅವ್ರ ಸಪೋರ್ಟಿಂದನೂ ಇವತ್ತು ಈ ಬಿಸ್ನೆಸ್ ಇಲ್ಲಿ ತನಕ ನಾನು ಮಾಡ್ಕೊಂಡು ಬಂದಿದ್ದೇನೆ. ಸೊ ಹಾಗಾಗಿ ಅದೊಂದು ಬ್ರ್ಯಾಂಡ್ ಆಗಬೇಕು ಅನ್ನೋ ಉದ್ದೇಶದಿಂದ ಅದನ್ನು ಇಟ್ಟಿದ್ದೀನಿ ಅಷ್ಟೇ.
3: ಸೂಪರ್. ಅದು ನಿಮಗೆ ಲಕ್ಕಿ ಆಗಿದೆಯಾ ಸರ್ ಆ ನೇಮ್?
4: ಹಾಂ, ಆಗಿದೆ ಆಗಿದೆ ಆಗಿದೆ.
3: ಓಕೆ, ಕೇಳ್ತಾ ಇದ್ರಲ್ಲ ಸ್ನೇಹಿತರೆ, ಒಂದು ಫರ್ಮ್ ಅಥವಾ ಏನೇ ಒಂದು ಹೊಸದಾಗಿ ಬಿಸ್ನೆಸ್ ಪ್ರಾರಂಭ ಮಾಡ್ತೀವಿ ಅಂದ್ರು ಅದಕ್ಕೆ ಹೆಸರನ್ನ ಇಡೋದು ಕೂಡ ತುಂಬಾ ವಿಶೇಷವಾಗಿರುತ್ತೆ. ಅದ್ರ ಹಿಂದೆ ಒಂದು ಸೆಂಟಿಮೆಂಟ್ ಕೂಡ ಇರುತ್ತೆ ಅಲ್ವಾ? ಸೊ ಈ ಶೆಟ್ಟಿ ಮೆಡಿಕಲ್ಸ್ಗೂ ಕೂಡ ಅದೇ ರೀತಿಯ ಒಂದು ಸೆಂಟಿಮೆಂಟ್ ಇದೆ. ಸೊ ಹಾಗಿದ ಮೇಲೆ ನಮ್ಮ ಅರುಣ್ ಕುಮಾರ್ ಸರ್ ಅವರ ಬಿಸ್ನೆಸ್ ಜರ್ನಿಯನ್ನ ಕಂಟಿನ್ಯೂ ಮಾಡ್ತಾರೆ, ಅದಕ್ಕೂ ಮೊದಲು ನಿಮಗಾಗಿ ಒಂದು ಸೂಪರ್ ಸಾಂಗ್ ವೇಟ್ ಮಾಡ್ತಾ ಇದೆ. ಸಾಂಗ್ ಕೇಳ್ಕೊಂಡು ಬೇಗ ಬನ್ನಿ, ನಾನು ನಿಮಗಾಗಿ ಇಲ್ಲೇ ಕಾಯ್ತಾ ಇರ್ತೀನಿ. ನೀವು ಕೇಳ್ತಾ ಇರೋದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಸೂಪರ್ ಸಾಂಗ್ ನ ನಂತರ ಮತ್ತೊಮ್ಮೆ ನಿಮ್ಗೆ ಬಿಸ್ನೆಸ್ ಬಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ನೀವ್ ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಕೇಳುಗರೆ. ಇವತ್ತಿನ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ಮೆಡಿಕಲ್ ಶೋ ಬಿಸ್ನೆಸ್ ಬಗ್ಗೆ ಮಾತಾಡ್ತಿದ್ದೆ. ಅದರಲ್ಲೂ ಶಿವಮೊಗ್ಗದಲ್ಲಿ ಸುಮಾರಷ್ಟು ವರ್ಷಗಳಿಂದ ಯಶಸ್ವಿಯಾಗಿ ಬಿಸ್ನೆಸ್ ನ ಕಂಟಿನ್ಯೂ ಮಾಡ್ತಿರುವಂತಹ ಶೆಟ್ಟಿ ಮೆಡಿಕಲ್ಸ್ ಬಗ್ಗೆ ಮಾತಾಡ್ತಿದ್ದೆ. ಹಾಗೆ ಇದರ ಮಾಲೀಕರಾಗಿರುವ ಶ್ರೀಯುತ ಅರುಣ್ ಕುಮಾರ್ ಅವರು ನಮ್ಮ ಜೊತೆ ಮಾತಾಡ್ತಾ ಇದ್ರು. ಅವರ ಇಂಟ್ರೆಸ್ಟಿಂಗ್ ಬಿಸ್ನೆಸ್ ಜರ್ನಿ ಬಗ್ಗೆ ಇನ್ನೊಂದಿಷ್ಟು ಮಾತುಕತೆ ನಡೆಸೋಣವಾ? ಹಾಗೇನೆ ಅರುಣ್ ಕುಮಾರ್ ಸರ್, ನಿಮ್ಮ ಪ್ರಕಾರ ಒಬ್ಬ ಬಿಸ್ನೆಸ್ ಮನೆಗೆ ಒಂದಿಷ್ಟು ಮಿನಿಮಮ್ ಕ್ವಾಲಿಟೀಸ್ ಇರಬೇಕು ಅನ್ನೋದಾದ್ರೆ ಏನಿರಬೇಕು ಸರ್?
3: ಒಂದು ಬಿಸ್ನೆಸ್ ಅಲ್ಲಿ ಒಂದು ಡಿಸಿಪ್ಲಿನ್ ಇರಬೇಕು, ಒಂದು ತಾಳ್ಮೆ ಅನ್ನೋದು ಇರಬೇಕು, ಜೊತೆಗೆ ನಾವು ಮಾಡುವಂಥ ವ್ಯವಹಾರಗಳೆಲ್ಲ ಭಾಳ ಶಿಸ್ತಲ್ಲಿರಬೇಕು. ಇಲ್ಲ ಅಂತಂದರೆ ಅದರಲ್ಲಿ ಏರುಪೇರುಗಳಾಗೋ ಸಾಧ್ಯತೆಗಳು ಭಾಳ ಇರುತ್ತೆ.
2: ಸೊ ಹಾಗಾಗಿ ಈ ಒಂದಿಷ್ಟು ಕ್ವಾಲಿಟೀಸ್ ಎಲ್ಲ ಇರಬೇಕಾಗತ್ತೆ ಸರ್. ಇನ್ವೆಸ್ಟ್ಮೆಂಟ್ ಅನ್ನೋದು ಹಾಗೆ ಟೈಮ್ ಸೆನ್ಸ್ ಅದೆಲ್ಲ ಹೇಗಿರಬೇಕು?
3: ಎನಿ ಬಿಸ್ನೆಸ್ ಆದರೂ ಸಹಿತ ಈಗ ರಿಸ್ಕ್ ಫ್ಯಾಕ್ಟರ್ ಜಾಸ್ತಿ ಇದ್ದೇ ಇರುತ್ತೆ. ನಾವು ಏನು ಇನ್ವೆಸ್ಟ್ ಮಾಡ್ತೀವಿ ಎಲ್ಲದೂ ಕ್ಯಾಲ್ಕುಲೇಟಿವ್ ಆಗಿ ಇರಬೇಕಾಗತ್ತೆ. ಅಂದರೆ ಓವರಾಲ್ ನಮ್ಮ ಒಂದು ತಲೆಯಲ್ಲಿ ಅದು ಫಸ್ಟ್ ಕ್ಯಾಲ್ಕುಲೇಟಿವ್, ನಾನಿಷ್ಟು ಮಾಡ್ಬೋದು, ನಾನಿಷ್ಟು ಇನ್ವೆಸ್ಟ್ ಮಾಡ್ಬೋದು ಅನ್ನೋದು ಅದು ನಮ್ಮ ತಲೆಯಲ್ಲಿ ಫಸ್ಟ್ ಇರಬೇಕು.
2: ಓಕೆ ಸರ್, ಈಗ ಕೆಲವೊಂದು ಬಿಸ್ನೆಸ್ಸಲ್ಲಿ ಸಾಲ ಮಾಡಿ ಬಿಸ್ನೆಸ್ ಪ್ರಾರಂಭ ಮಾಡ್ತಾರೆ ಆಯಿತಾ, ಅಂಥವ್ರು ಏನು ಹೇಳ್ತಾರೆ? ಈಗ ಸಾಲ ಮಾಡುವಾಗ ಕೆಲವೊಮ್ಮೆ ಲಾಸ್ ಆಗೋ ಚಾನ್ಸಸ್ಗಳು ಹೆಚ್ಚಿರುತ್ತೆ. ಈ ರೀತಿ ಎಲ್ಲ ಇರುವಾಗ ಸಾಲ ಮಾಡಿ ಬಿಸ್ನೆಸ್ ಮಾಡ್ಬೋದಾ? ಅದರಿಂದ ರಿಟರ್ನ್ಸ್ ಗಳಿಸ್ಬೋದಾ?
3: ರಿಟರ್ನ್ ಗಳಿಸ್ಬೋದು, ಯಾಕಂದರೆ ಬ್ಯಾಂಕ್ ಸೆಕ್ಟರ್ಸ್ಗಳೆಲ್ಲ ಇವತ್ತು ನನಗೂ ಸಹಿತ ತುಂಬ, ನಾನು ಸಹಿತ ಇದರಲ್ಲಿ ಕ್ರೆಡಿಟರ್ಸ್ ಆಗಿ ನಾನು ಸಹಿತ ಸಪೋರ್ಟ್ಗಳನ್ನು ತೊಗೊಂಡಿದ್ದೀನಿ. ಓಡಿಸಿರುತ್ತೆ, ಓಡಿ ಫೆಸಿಲಿಟಿ ಇರುತ್ತೆ, ಅದ್ರ ತಕ್ಕಂಗೆ ನಾವು ಬಿಸ್ನೆಸ್ ಮಾಡ್ಕೊತಾ ಹೋಗಿದ್ವಿ. ನಮಗೆ ಸಪೋರ್ಟು ಸಹಿತ ಬ್ಯಾಂಕಿಂದ ಸಿಕ್ಕಿದೆ. ಸೊ ಎನಿ ಬಿಸ್ನೆಸ್ ಮಾಡುವನು ಸಹಿತ ಕ್ಯಾಪಿಟಲ್ ಇಟ್ಕೊಂಡೇ ಬಂದು ನಾನು ಬಿಸ್ನೆಸ್ ಮಾಡ್ತೀನಿ ಅನ್ನೋದು ತುಂಬ 10 ಜನದಲ್ಲಿ ಒಂದು ನಂಬರ್ ಆಫ್ ಇದನ್ನು ನೀವು ಸರ್ಚ್ ಮಾಡ್ತಾ ಹೋದರೆ ಒಂದು ಇಬ್ಬರು ಸಿಗ್ಬೋದು. ಅಂದರೆ ಬ್ಯಾಕ್ ಸಪೋರ್ಟ್ ಇರುವಂಥ ಇದನ್ನು ಕ್ಯಾಪಿಟಲ್ ಸಿಗ, ಎಲ್ಲರಿಗೂ ಆ ರೀತಿ ಸಪೋರ್ಟ್ ಸಿಗಲ್ಲ. ಸೊ ಹಾಗಾಗಿ ಬ್ಯಾಂಕ್ ಸೆಕ್ಟರ್ಸ್ ಇದೆ, ಅದ್ರ ತಕ್ಕಾಗಿ ನಮಗೀಗ ಆ್ಯಕ್ಚುಲಿ ಕ್ವಾಲಿಫೈಡ್ ಪರ್ಸನ್ ಅಂತಂದರೆ ನಮಗೆ ಈವನ್ ಕ್ವಾಲಿಫೈಡ್ ಪರ್ಸನ್ಗಂತಲೇ ನಿಮಗೆ ಬ್ಯಾಂಕ್ಸಲ್ಲಿ ಇದೇ ಇದೆ, ರೂಲೇ ಇದೆ. ಒಂದು ಫಾರ್ಮಸಿ ಮಾಡಿದ್ರಂದ್ರೆ ಅವ್ರಿಗೆ ಎಷ್ಟು ಇದನ್ನು ಓಡಿ ಫೆಸಿಲಿಟಿ ಕೊಡ್ಬೋದು ಅನ್ನೋದೇ ಇಲ್ಲಿ ರೂಲ್ ಇದೆ. ಹಾಗಾಗಿ ಅದನ್ನೆಲ್ಲ ಉಪಯೋಗಿಸ್ಕೊಂಡ್ರೆ ಅದನ್ನು ಮಾಡ್ಬೋದು. ಬಟ್ ಈಗಿನ ಒಂದು ಟ್ರೆಂಡಲ್ಲಿ ಅನ್ಲಿಮಿಟೆಡ್ ಕಂಪ್ನೀಸ್ ತುಂಬ ಆಗಿರೋದ್ರಿಂದ ನೀವು ಎಲ್ಲ ಪ್ರಾಡಕ್ಟ್ ಮೇಂಟೈನ್ ಮಾಡಿ ಸರ್ವೈವ್ ಆಗೋದು ಭಾಳ ಕಷ್ಟದ ಕೆಲಸ.
2: ಓಕೆ ಸರ್, ಈಗಿನ ಒಂದು ಪರಿಸ್ಥಿತಿಯಲ್ಲಿ ಮೆಡಿಕಲ್ ಶೋ ಬಿಸ್ನೆಸ್ ನಾವು ಮಾಡ್ಬೋದಾ? ಮಾಡಿದರೆ ಪ್ರಾಫಿಟ್ ಗಳಿಸ್ಬೋದಾ?
3: ಪ್ರಾಫಿಟ್ ಗಳಿಸ್ಬೋದು, ಅಂದರೆ ಏನು ಅಂದರೆ ನಾವು ಲಿಮಿಟೆಡ್ ಕಂಪ್ನೀಸಲ್ಲಿದ್ದರೆ ನಾವು ಗಳಿಸ್ಬೋದು. ಎಲ್ಲ ಕಂಪ್ನಿ ಮೇಂಟೈನ್ ಮಾಡಬೇಕು, ಎಲ್ಲದೂ ಎಕ್ಸ್ಪೀರಿಯನ್ಸ್ ಬರ್ತಾ ಇರುತ್ತೆ, ಎಲ್ಲದರಲ್ಲೂ ಅದರಲ್ಲಿ ಬರ್ಡನ್ ಆಗ್ತಾ ಇರುತ್ತೆ ಅಂದಾಗ ನಾವು ರಿಸ್ಟ್ರಿಕ್ಷನ್ಸ್ ಅಂಥ ಪ್ರಾಡಕ್ಟ್ಗಳನ್ನು ರಿಸ್ಟ್ರಿಕ್ಷನ್ಸ್ ಮಾಡ್ತಾ ಫಾಸ್ಟ್ ಮೂವ್ಮೆಂಟ್ ಐಟಮ್ಸ್ ಏನಿದೆ ಅಷ್ಟು ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಾ ಇರಬೇಕಾಗುತ್ತೆ.
2: ಓಕೆ ಅರುಣ್ ಕುಮಾರ್ ಸರ್, ಮತ್ತೊಂದು ಪ್ರಶ್ನೆ ಏನಪ್ಪಾ ಅಂದರೆ ಈಗಿನ ಯಂಗ್ ಜನ್ರೇಷನ್ ಅವರು ಹೊಸದಾಗಿ ಬಿಸ್ನೆಸ್ ಪ್ರಾರಂಭ ಮಾಡೋಕೆ ನೀವೊಬ್ಬರು ಎಕ್ಸ್ಪೀರಿಯನ್ಸ್ ಇರುವಂಥ ಬಿಸ್ನೆಸ್ ಮ್ಯಾನ್, ಒಂದಿಷ್ಟು ಸಲಹೆನ ಕೊಡೋದಾದರೆ ನಾಟ್ ಓನ್ಲಿ ಮೆಡಿಕಲ್ ಶೋ ಬಿಸ್ನೆಸ್ ಎನಿ ಬಿಸ್ನೆಸ್ ಮಾಡೋರಿಗೆ ಏನು ಸಲಹೆ ಕೊಡ್ತೀರಾ ಸರ್?
3: ನಾನು ಸಲಹೆ ಕೊಡೋದಂತಂದರೆ ಯಾವುದೇ ಒಂದು ಕ್ವಾಲಿಫಿಕೇಷನ್ ಆಗಲಿ, ಯಾವುದೇ ಒಂದು ಬಿಸ್ನೆಸ್ಸಿಗೆ ಹೋಗೋಕ್ಕಿಂತ ಮುಂಚೆ, ಈಗ ನನ್ನ ಮೆಡಿಕಲ್ ಶಾಪ್ ಬಿಸ್ನೆಸ್ ಅಂತ ಹೇಳ್ಬೋದು, ಈಗ ಯಾರೊಬ್ಬ ಫಾರ್ಮಸಿ ಮಾಡಿದ್ದಾರೆ ಅಂದರೆ ಅಟ್ಲೀಸ್ಟ್ ಅವರು ಒಂದು ವರ್ಷ 2 ವರ್ಷ ಆ ಬಿಸ್ನೆಸ್ಸನ್ನು ಕಂಪ್ಲೀಟು ಅರ್ತ್ಕೊಳ್ಬೇಕು, ತಿಳ್ಕೊಳ್ಬೇಕು ಎಲ್ಲದೂ A to Z. ಅದರಲ್ಲಿ ಏನೇನಿದೆ, ಏನಾಗುತ್ತೆ ಎಲ್ಲದೂ ತಿಳ್ಕೊಂಡ ಮೇಲೆ ನಂತರದಲ್ಲಿ ಬಿಸ್ನೆಸ್ಸಿಗೆ ಕೈ ಹಾಕೋದು ಭಾಳ ಒಳ್ಳೆ ಇದು ಅಂತ.
2: ಯಾವುದೇ ಬಿಸ್ನೆಸ್ ಮಾಡಬೇಕಾದ್ರೂ ಅದ್ರ ಬಗ್ಗೆ ಒಂದಿಷ್ಟು ನಾಲೆಜ್ನ ಪಡ್ಕೊಂಡು ನಂತರದಲ್ಲಿ ಹೊಸದಾಗಿ ಬಿಸ್ನೆಸ್ ಪ್ರಾರಂಭ ಮಾಡ್ಬೋದು. ಎನಿವೆ ಸರ್, ನಿಮ್ಮ ಸಮಯನ ಬಿಡು ಮಾಡಿಕೊಂಡು ನಿಮ್ಮ ಬಿಸ್ನೆಸ್ ಬಗ್ಗೆ ಒಳ್ಳೆ ಮಾಹಿತಿನ ಕೊಟ್ರಿ. ನಿಮಗೆ ಆತ್ಮೀಯ ಧನ್ಯವಾದಗಳು.
3: ಥ್ಯಾಂಕ್ ಯು ಮೇಡಮ್.
2: ಆಲ್ ರೈಟ್, ಕೇಳಿದ್ರಲ್ಲ ಸ್ನೇಹಿತರೆ, ಅರುಣ್ ಕುಮಾರ್ ಸರ್ ಅವರ ಬಿಸ್ನೆಸ್ ಜರ್ನಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು, ಹಾಗೆ ಇನ್ಸ್ಪೈರಿಂಗ್ ಆಗಿ ಕೂಡ ಇತ್ತು ಅಲ್ವಾ? ಖಂಡಿತವಾಗ್ಲೂ. ಯಾಕಂದ್ರೆ ಹೊಸದಾಗಿ ಬಿಸ್ನೆಸ್ ಪ್ರಾರಂಭ ಮಾಡೋರು ಯಾವೆಲ್ಲ ಅಂಶಗಳನ್ನ ಮೈಂಡ್ ಅಲ್ಲಿ ಇಟ್ಕೋಬೇಕು, ಜೊತೆಗೆ ಮೆಡಿಕಲ್ ಶೋ ಬಿಸ್ನೆಸ್ ಈಗ ಯಾವ ಸ್ಟೇಜ್ ಅಲ್ಲಿ ಇದೆ, ಹೇಗೆ ಪ್ರಾಫಿಟ್ ಮಾಡಬಹುದು ಅನ್ನೋದ್ರ ಬಗ್ಗೆ ಎಲ್ಲ ಒಳ್ಳೆ ಸಜೆಷನ್ಸ್ ಗಳನ್ನ ಕೊಟ್ರು. ಹಾಗಿದ್ಮೇಲೆ ಇವರ ಬಿಸ್ನೆಸ್ ಜರ್ನಿ ನಿಮಗೂ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಸೊ ಕಾರ್ಯಕ್ರಮ ಹೇಗನ್ನಿಸ್ತು? ಈ ಒಂದು ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಸಂಖ್ಯೆ ಮತ್ತೊಮ್ಮೆ 9686096279 ಈ ಸಂಖ್ಯೆಗೆ ಕಳಿಸಿ ಅಂತ ತಿಳಿಸ್ತಾ ನಾನು ನಿಮ್ಮ ಆರ್ಜಿ ಅರ್ಪಿತಾ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ಬಿಸ್ನೆಸ್ ಮತ್ತೊಬ್ರು ಬಿಸ್ನೆಸ್ ಮ್ಯಾನ್ ಅಥವಾ ಬಿಸ್ನೆಸ್ ವುಮೆನ್ ಜೊತೆ ಭೇಟಿಯಾಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಕೀಪ್ ಸ್ಮೈಲಿಂಗ್ ಅಂಡ್ ಕೀಪ್ ಲಿಸನಿಂಗ್ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ,
5: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು,
6: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ, ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ,
7: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ,
8: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
9: ಸರ್, ಮಾರ್ಕೆಟ್ ಅಲ್ಲಿ ಸಿಗೋ ಎಲ್ಲಾ ಎನರ್ಜಿ ಪೌಡರ್ಸ್ ನ ಟ್ರೈ ಮಾಡಿದಾಯ್ತು, ಆದ್ರೂ ಇನ್ನು ಶಕ್ತಿ ಕಮ್ಮಿ ಆಗ್ತಾನೆ ಇಲ್ಲ.
10: ಎನರ್ಜಿ ಪೌಡರ್ಸ್ ಯಾವ್ದೇ ಆದ್ರೂ ಅದನ್ನ ಬಳಸೋದು ಹಾಲಿನ ಜೊತೆ. ನಾನು ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಲೀಟರ್ ಹಾಲು ಕುಡಿತೀನಿ. ಆ ಹಾಲು ನಂದಿನಿ ಹಾಲು.
11: ಎನರ್ಜಿ ಪೌಡರ್ ಯಾವ್ದೇ ಆಗಿರ್ಲಿ, ಜೊತೆ ಬಳಸೋ ಹಾಲು ನಂದಿನಿ ಆಗಿರ್ಲಿ.
12: ನಂದಿನಿ ಪರಿಶುದ್ಧತೆಯ ಪ್ರತೀಕ.
3: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
13: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
3: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
13: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
3: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
13: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
3: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
13: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
3: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
14: ಕಾಲೇಜ್ ಲೈಬ್ರರಿ ಅಂದ್ರೆ ತುಂಬಾ ಹೊತ್ತು ಓಪನ್ ಇರಬೇಕು ಅಂತ ಗೊಣಗ್ಬೇಡ್ರಿ. ವಿದ್ಯಾರ್ಥಿಗಳ ಅನುಕೂಲಕ್ಕೆಂದೇ ಬೆಳಿಗ್ಗೆ 5 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ ಲೈಬ್ರರಿ ಓಪನ್ ಇರುತ್ತೆ, ಜೊತೆಗೆ ಇಂಟರ್ನೆಟ್ ಸೌಲಭ್ಯ ಕೂಡ ಇದೆ.
15: ಶಿವಮೊಗ್ಗದಲ್ಲಿ PU ಸೇರುವವರ ಕನಸಿನ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
16: ಪ್ರತಿ ವಿದ್ಯಾರ್ಥಿಗೆ ದೊರೆಯುತ್ತಿದೆ ಸಮರ್ಥ ಶಿಕ್ಷಣ. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.saipuc.org.in.
17: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ
18: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
3: ಎಲ್ರಿಗೂ ನಮಸ್ಕಾರ, ಎಲ್ರು ಹೇಗಿದ್ದೀರಾ, ಆರಾಮಾಗಿದ್ದೀರಾ? ನಾನಂತೂ ಸೂಪರ್ವಾಗಿದ್ದೀನಿ, ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಸಂಜೆಯ ಸಮಯ 7 ಗಂಟೆ ಆಗಿದೆ, ನಿಮ್ಮ ಜೊತೆ ಮಾತಾಡೋದಕ್ಕೆ ನಾನು ಬಂದಿದ್ದೀನಿ ಆರ್ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡುವಂತಹ ಸಮಯ. ಹಾಗೆ ನೀವು ಕೂಡ ಮನೆಯಲ್ಲಿ ಆರಾಮಾಗಿ ಕೂತು ನಮ್ಮ ಕಾರ್ಯಕ್ರಮವನ್ನು ಕೇಳಬೇಕು ಅಂತ ಅಂದ್ಕೊಂಡಿದ್ರೆ, ಸೊ ನಮ್ಮ ಕಾರ್ಯಕ್ರಮವನ್ನು ಕೇಳ್ತಾ ಹಾಗೆ ನೀವು ಕೂಡ ನಿಮ್ಮ ಕೃಷಿಯ ಜೀವನವನ್ನು, ನಿಮ್ಮ ಕೃಷಿಯ ಬದುಕನ್ನು ಕೂಡ ನಮ್ಮ ಜೊತೆ ಹಂಚ್ಕೊಳ್ಬೋದು. ಸೊ ಯಾವ ರೀತಿ ಅಂತ ಯೋಚನೆ ಮಾಡ್ತಾ ಇದ್ರೆ, ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ವಾಯ್ಸ್ ನೋಟ್ನ ಮಾಡಿ ಕಳಿಸೋದ್ರ ಮೂಲಕ, ಹಾಗೆ ನೀವು ಕೃಷಿಯನ್ನು ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಕೃಷಿಯ ಪದ್ಧತಿಯ ಬಗ್ಗೆ, ಹಾಗೆ ನೀವು ಯಾವ ಕೃಷಿಯನ್ನು ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ನಮ್ಮ ಮೊಬೈಲ್ ಸಂಖ್ಯೆಗೆ ಮೆಸೇಜ್ ಕೂಡ ಮಾಡಬಹುದು, ಹಾಗೆ ಕರೆ ಕೂಡ ಮಾಡಿ ಮಾತಾಡಬಹುದಾಗಿದೆ. ಹಾಗೆ ನೀವೇನಾದರೂ ಮೆಸೇಜ್ನ ಕಳಿಸಿರಾ ಅಂತಂದರೆ ನಾವೇ ನಿಮ್ಮನ್ನು ಕಾಂಟ್ಯಾಕ್ಟ್ ಕೂಡ ಮಾಡಿ ಮಾತಾಡ್ತೀವಿ ಅಂತ ಹೇಳ್ತಾ
19: ನಮ್ಮ ಕಾರ್ಯಕ್ರಮದಲ್ಲಿ ನೀವು ಕೂಡ ಮಾತಾಡಬೇಕು ಅಂತ ಇದ್ರೆ, ನಿಮ್ಮ ಕೃಷಿಯ ಅನುಭವಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತ ಇದ್ರೆ, ನಮ್ಮ ಸಂಖ್ಯೆಗೆ ವಾಯ್ಸ್ ನೋಟ್ನ ಮಾಡಿ ಕಳಿಸ್ಕೊಡಿ ಅಥವಾ ಮೆಸೇಜ್ನ ಮಾಡಿ ಅಂತ ಹೇಳ್ತಾ ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9686927969 ಈ ಸಂಖ್ಯೆಗೆ ನೀವು ಕರೆಯನ್ನು ಮಾಡಿ ಅಥವಾ ಮೆಸೇಜ್ನ ಮಾಡಿ ನಮ್ಮ ಜೊತೆ ಮಾತಾಡ್ಬೋದು ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಖುಷಿಯನ್ನು ಕಾಣ್ತಾ ತಮ್ಮ ಜೀವನವನ್ನು ಕಟ್ಕೊಂಡಿರುವಂತಹ ಅನುಭವಗಳನ್ನು ತಿಳಿಸುವಂತಹ ಪ್ರಯತ್ನ ನಮ್ಮದಾಗಿದೆ. ಸೊ ಹಾಗೆಯೇ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೃಷಿಯನ್ನು ಮಾಡ್ತಾ ಇದ್ರೆ ನೀವು ಯಾವ ರೀತಿಯ ಕೃಷಿಯನ್ನು ಮಾಡ್ತಾ ಇದ್ದೀರಾ, ಸಮಗ್ರ ಕೃಷಿಯನ್ನು ಮಾಡ್ತಾ ಇದ್ದೀರಾ, ಸಾವಯವ ಪದ್ಧತಿಯಲ್ಲಿ ಮಾಡ್ತಾ ಇದ್ದೀರಾ, ಹೀಗೆ ಹಲವಾರು ವಿಚಾರಗಳನ್ನು ನೀವು ನಮ್ಮ ಜೊತೆ ಹಂಚ್ಕೊಳ್ಬೋದು. ಸೊ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಡ ನಮ್ಮ ಜೊತೆ ಮಾತಾಡೋದಕ್ಕೆ ಸಮಗ್ರ ಕೃಷಿಯನ್ನು ಮಾಡ್ತಾ ಉತ್ತಮ ಇಳುವರಿಯನ್ನು ಪಡ್ಕೊಳ್ತಾ ತಮ್ಮ ಜೀವನವನ್ನು ಕಟ್ಕೊಂಡು ನಾನು ಕೃಷಿಯಲ್ಲಿ ಖುಷಿಯನ್ನು ಕಾಣಬೇಕು ಅಂತ ಅಂದ್ಕೊಳ್ತಾ ಇರುವಂತಹ ಪ್ರತಿಯೊಬ್ಬರಿಗೂ ಕೂಡ ಒಂದು ಸ್ಫೂರ್ತಿದಾಯಕವಾದಂತಹ ವಿಚಾರಗಳನ್ನ ತಿಳಿಸೋದಕ್ಕೆ ನಮ್ಮ ಜೊತೆಗೆ ಇವತ್ತು ಬಹುಬೆಳೆ ಪದ್ಧತಿಗಳನ್ನು ಮಾಡ್ಕೊಳ್ತಾ ಬೆಳೆಗಳಲ್ಲಿ ವಿವಿಧ ಜಾತಿಯ ಬೆಳೆಗಳನ್ನು ಬೆಳ್ಕೊಂಡು ಹಾಗೆ ಅದರಲ್ಲಿ ಅಡಿಕೆ ಮತ್ತು ಬಾಳೆ ಕೋಕೋ ಈ ರೀತಿಯ ಬೇರೆ ಬೇರೆ ಬೆಳೆಗಳನ್ನು ಬೆಳ್ಕೊಂಡು ಒಳ್ಳೆಯ ಲಾಭವನ್ನು ಪಡೀತಾ ಜೊತೆಗೆ ಸಾವಯವ ಕೃಷಿಯನ್ನು ಮಾಡ್ಕೊಳ್ತಾ ಕೃಷಿ ಭೂಮಿಯನ್ನು ಸಮೃದ್ಧಿಯಿಂದ ಫಲವತ್ತತೆಯನ್ನು ಹೆಚ್ಚಿಸ್ಕೊಳ್ತಾ ಒಳ್ಳೆಯ ಒಂದು ಸಾವಯವ ಕೃಷಿಯನ್ನು ಮಾಡ್ತಾ ಸೊ ಕೃಷಿಯಲ್ಲಿ ಖುಷಿನ ಕಾಣ್ತಾ ಇರುವಂತಹ ಇವರು ಮಹಾಲಿಂಗಯ್ಯ ಅವರು. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಅವರು ಮಾಡ್ತಾ ಇರುವಂತಹ ಈ ಒಂದು ಸಮಗ್ರ ಕೃಷಿ ಪದ್ಧತಿಯ ಬಗ್ಗೆ ಹಾಗೆ ಬಹುಬೆಳೆ ಪದ್ಧತಿಯ ಬಗ್ಗೆ ನಮ್ಮ ಜೊತೆಯಲ್ಲಿ ಇವತ್ತು ಮಾತಾಡ್ತಾ ಇದ್ದಾರೆ. ಹಾಗೆ ಇವರು ಮಾಡ್ತಾ ಇರುವಂತಹ ಈ ಒಂದು ಕೃಷಿನಲ್ಲಿ ಬೇರೆ ಬೇರೆ ಬೆಳೆಗಳನ್ನು ಬೆಳ್ಕೊಳ್ತಾ ಸೊ ಬೆಳೆಗಳನ್ನು ಯಾವ ರೀತಿಯಲ್ಲಿ ನಿರ್ವಹಣೆ ಮಾಡಬೇಕು ಮತ್ತು ಕೃಷಿ ಭೂಮಿಯನ್ನು ಹೇಗೆ ನೋಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡ್ತಾ ಇದ್ದಾರೆ. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮಕ್ಕೆ ಅವ್ರನ್ನ ಸ್ವಾಗತಿಸೋಣ. ಅವ್ರು ಮಾಡ್ತಿರುವಂತಹ ಕೃಷಿನಲ್ಲಿ ಯಾವೆಲ್ಲ ಬೆಳೆಗಳನ್ನು ಮಾಡಿದ್ದಾರೆ, ಹೇಗೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ತಿಳ್ಕೊಳ್ಳೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
20: ಸರ್, ಮೊದಲನೇದಾಗಿ ನೀವು ಮಾಡ್ತಾ ಇರುವಂತಹ ಕೃಷಿ ಯಾವ ರೀತಿಯದ್ದು ಮತ್ತು ಏನೆಲ್ಲ ಬೆಳೆಗಳನ್ನು ಮಾಡಿದ್ದೀರಾ ಸರ್ ನಿಮ್ಮ ಕೃಷಿ ಪದ್ಧತಿನಲ್ಲಿ, ಅದ್ರ ಬಗ್ಗೆ ಹೇಳ್ಬೋದಾ?
21: ಇದು ಬಹುಬೆಳೆ ಹಾಗೂ ಬಹುಮಹಡಿ ಪದ್ಧತಿಯ ಬೆಳೆ ಮಾಡೋ ಪ್ರಯತ್ನಗಳನ್ನು ನಾವಿಲ್ಲಿ ಮಾಡಿರೋವಂಥದ್ದು. ಇಲ್ಲೇನಾಗ್ತದೆ ಅಂತಂದರೆ, ಮುಖ್ಯ ಬೆಳೆ ಅಡಿಕೆ, ಆ ಅಡಿಕೆಯ ಮಧ್ಯದಲ್ಲಿ ಕೋಕೋ, ಕೋಕೋ ಮಧ್ಯದಲ್ಲಿ ಅಲ್ಲಲ್ಲೇ ಬಾಳೆ, ಮತ್ತು ಸುತ್ತ 25-30 ಅಡಿಗೆ ಬಾರ್ಡ್ರಿಗೆ ತೆಂಗು, ಆ ಎರಡು ತೆಂಗಿನ ಮಧ್ಯೆ ಹಲಸು. ಈ ಉದ್ದೇಶ ಯಾಕಾಗಿ ಅಂತಂದರೆ, ಕಾರಣ ಇಷ್ಟೇ, ಇಲ್ಲಿ ಒಂದೇ ಬೆಳೆಯನ್ನು ರೈತ ನೆಚ್ಚಿಕೊಂಡು ಕೇವಲ ಅಡಿಕೆಯನ್ನು ಇಟ್ಟುಕೊಂಡು ಕೂತರೆ ಯಾವ ಉಪಯೋಗನೂ ಆಗೋದಿಲ್ಲ. ಕಾರಣ ಏನಂತಂದರೆ, ಈಗ ನಾವು 550 ಗಿಡ ಅಡಿಕೆಯನ್ನು 9 ಅಡಿ ದಾಯದಲ್ಲಿ 1 ಎಕರೆಯಲ್ಲಿ ನೆಟ್ಟರೆ ಅದು ಅತತ್ರ ಅರ್ಧ ಭಾಗಕ್ಕೂ ಮಿಕ್ಕು ಪೇಸನ್ನು ವೇಸ್ಟ್ ಮಾಡ್ತೀವಿ ನಾವು, ಸೂರ್ಯನ ಬೆಳಕನ್ನು. ಅದರ ಬದಲಿಗೆ ಅಂತರ್ಬೆಳೆಯನ್ನಾಗಿ ಅಡಿಕೆ ಒಳಗಡೆ ಕೋಕೋ ಮತ್ತು ಬಾಳೆಯನ್ನು ಮಾಡಿದರೆ ತುಂಬ ಅದು ಸಹಾಯ ಆಗ್ತದೆ. ಕಾರಣ ಏನು ಅಂತಂದರೆ, ಕೋಕೋ ತುಂಬ ಒಳ್ಳೆಯ ಒಂದು ಆರ್ಥಿಕ ಬೆಳೆ. ಸದ್ಯದ ಬೆಲೆಯೇ ಒಣಬೀಜ 1 ಕೆಜಿಗೆ 165-180 ರೂಪಾಯಿವರೆಗೆ ದರ ಇದೆ. ಇದರ ಜೊತೆಗೆ ಮಧ್ಯದಲ್ಲಿ ಅಲ್ಲಲ್ಲೇ ಅಲ್ಲಲ್ಲೇ ಬಾಳೆ ಇರೋದರಿಂದ ಆ ಅಡಿಕೆ ಇದರಿಂದ ಕೋಕೋ ಗಿಡದಕ್ಕಿಂತ ಬಾಳೆ ಮೇಲಕ್ಕೆ ಬೆಳೀತದೆ. ಬೆಳೆಯೋದರ ಜೊತೆಗೆ ಇಲ್ಲಿ ನಮಗೆ ಅಡಿಕೆ ತೋಟಕ್ಕೆ ಕೊಡಬೇಕಾದ ನೀರಿನ ಪ್ರಮಾಣವನ್ನೇ ಅದು ಕಡಿಮೆ ಮಾಡ್ತದೆ. ಕಾರಣ ಏನು ಅಂತಂದರೆ, ಮೇಲ್ಗಡೆ ಸುತ್ತ ಹಲಸು ಮತ್ತು ತೆಂಗು, ಮಧ್ಯದಲ್ಲಿ ಅಡಿಕೆ, ಅಡಿಕೆಯ ಕೆಳಗಡೆ ಬಾಳೆ, ಬಾಳೆಯ ಕೆಳಗಡೆ ಕೋಕೋ. ಇನ್ನೂ ಅನೇಕ ರೈತರು ಬೇಕಾದರೆ ಪ್ರತಿ ಅಡಿಕೆಯ ಮೇಲೆ ಕಾಳುಮೆಣಸನ್ನು, ಅದರ ಒಳಗಡೆ ಏಲಕ್ಕಿಯನ್ನು, ಅದರ ಒಳಗಡೆ ಅರಿಶಿನ, ಶುಂಠಿ, ಸುವರ್ಣಗೆಡ್ಡೆ ಇತ್ಯಾದಿ ಬೆಳೆಗಳನ್ನು, ಬದುವುಗಳಲ್ಲಿ ಗಿನಿ ಗ್ರಾಸ್ನಂಥ ಮೇವನ್ನು ಹಾಕಿದರೆ ಒಂದು 4-5 ಬೆಳೆಗೆ ಮಿಕ್ಕು ಬೆಳೆಗಳನ್ನು 1 ಎಕರೆ ಅಡಿಕೆ ಒಳಗಡೆ ಮಾಡಿಕೊಳ್ಳೋದಾದರೆ ಅಲ್ಲಿ ಸಾಕಷ್ಟು ಆರೋಗ್ಯಕರವಾದಂಥ ಬಯೋ ವೇಸ್ಟ್ ಸಿಗ್ತದೆ.
19: ಓಕೆ ಸರ್, ಈ ರೀತಿಯಲ್ಲಿ ಬಹು ಬೆಳೆಗಳನ್ನು ಮಾಡಿದಾಗ ಖಂಡಿತವಾಗಲೂ ಅದು ಒಳ್ಳೆಯ ಒಂದು ಫಲವತ್ತತೆಯನ್ನು ಕೊಡುತ್ತೆ, ಜೊತೆಗೆ ಒಂದು ಒಳ್ಳೆಯ ರೀತಿಯ ಬಯೋವೇಸ್ಟ್ನ ಕೂಡ ಕ್ರಿಯೇಟ್ ಮಾಡೋದಕ್ಕೆ ಇದು ಸಾಧ್ಯವಾಗುತ್ತೆ ಅಂತಲೇ ಹೇಳ್ಬೋದು.
20: ಹಾಗಾದ್ರೆ ಸರ್ ಜೊತೆಗೆ ಮಾತನ್ನ ಮುಂದುವರ್ಸೋಣ. ಇವತ್ತಿನ ಕಾರ್ಯಕ್ರಮದಲ್ಲಿ ಅವರು ತಿಳಿಸ್ತಾ ಇರುವಂತಹ ಈ ಒಂದು ಸಮಗ್ರ ಕೃಷಿಯನ್ನ ಮಾಡೋದ್ರಿಂದ ಇನ್ನೂ ಏನೆಲ್ಲ ಲಾಭಗಳಾಗುತ್ತೆ ಮತ್ತೆ ಯಾವ ಬೆಳೆಗಳನ್ನ ಮಾಡಬಹುದು ಅನ್ನೋದ್ರ ಬಗ್ಗೆ ಕೂಡ ಅವ್ರ ಜೊತೆನಲ್ಲಿ ಮಾತಾಡೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಸಾಂಗ್ನ ಪ್ಲೇ ಮಾಡ್ತಾ ಇದ್ದೀನಿ. ಸಾಂಗ್ ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬಂದಿದ್ದೆ. ನಾನು ಆರ್ ಜಿ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ, ಈಗ ಹೇಗಿದ್ಯಾ?
1: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
0: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
1: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
0: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
1: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಬಿಪಿಎಲ್ ಹಾಗೂ ಎಪಿಎಲ್ ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ ಟಿಟಿಕೆ, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686689999 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
3: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಸೊ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ಸಮಗ್ರ ಕೃಷಿಯನ್ನು ಮಾಡಿಕೊಳ್ತಾ, ಸಮಗ್ರ ಕೃಷಿಯಲ್ಲಿ ಬಹುಬೆಳೆ ಪದ್ಧತಿಯನ್ನು ಮಾಡಿಕೊಂಡು ಬೆಳೆಗಳನ್ನು ವಿವಿಧ ರೀತಿಯಲ್ಲಿ ಬೆಳ್ಕೊಳ್ತಾ, ಹಾಗೆ ಒಂದು ಒಳ್ಳೆಯ ಆದಾಯವನ್ನು ಗಳಿಸ್ಕೊಳ್ತಾ, ಹಾಗೆ ಉತ್ತಮ ಇಳುವರಿಯನ್ನು ಪಡೆಯೋದಕ್ಕೂ ಕೂಡ ಸಾಧ್ಯ ಇದೆ. ಆ್ಯಂಡ್ ಯಾವುದೇ ರೀತಿಯ ಕೃಷಿಯನ್ನು ಮಾಡಿದ್ರೂ ಸಹ ಕೃಷಿಯಲ್ಲಿ ವಿವಿಧತೆಯನ್ನು ಕಾಣಬೇಕು ಅನ್ನೋದು ಬಹಳ ಜನರ ಅಭಿಪ್ರಾಯ. ಯಾಕೆಂದರೆ ಎಲ್ಲೋ ಒಂದು ಕಡೆ ಲಾಸ್ ಆದರೆ ಇನ್ನೊಂದು ಕಡೆಗೆ ಲಾಭ ಆಗುತ್ತೆ, ಅಥವಾ ಒಂದು ಹಾಕದಂಥ ಬಂಡವಾಳ ನಮಗೆ ವಾಪಸ್ ಬರುತ್ತೆ. ಸೊ ಕೃಷಿನಲ್ಲಿ ಎಲ್ಲೇ ಕೂಡ ಲಾಸ್ ಅನ್ನೋದಿಲ್ಲ. ಯಾವುದೇ ಕೃಷಿಯನ್ನು ಮಾಡಿದ್ರೂ ಕೂಡ ನಮಗೆ ಒಳ್ಳೆಯ ರೀತಿಯ ಒಂದು ಅನುಭವವನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಸಮಗ್ರ ಕೃಷಿಯಲ್ಲಿ ಅಡಿಕೆ, ಕೋಕೋ ಹಾಗೆ ಇತರ ಬೆಳೆಗಳನ್ನು ಮಾಡಿಕೊಳ್ತಾ ಒಳ್ಳೆಯ ಇಳುವರಿನ ಯಾವ ರೀತಿಯಲ್ಲಿ ಪಡಿಬೋದು ಅನ್ನೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಮಹಾಲಿಂಗಯ್ಯ ಅವರಿದ್ದಾರೆ. ಅವರು ತಿಳಿಸುವಂಥ ವಿಚಾರಗಳನ್ನ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತಿಸೋಣ. ಸರ್, ನಮಸ್ತೆ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸರ್, ಈಗ ಕೃಷಿನಲ್ಲಿ ನೀವಾಗಲೇ ಹೇಳಿದರೆ ಬಹುಬೆಳೆ ಪದ್ಧತಿಗಳನ್ನು ಮಾಡ್ಕೋಬೇಕು, ಮತ್ತು ಬೇರೆ ಬೇರೆ ಬೆಳೆಗಳನ್ನು ಹಾಕಬೇಕು ಅಂಥೇಳಿ. ಸೊ ಹಾಗೆ ಈ ಕೃಷಿನಲ್ಲಿ ಯಾವ್ಯಾವ ರೀತಿಯಲ್ಲಿ ರೈತರು ಬೆಳೆಗಳನ್ನು ಹಾಕಬೇಕು, ಹಾಗೆ ಬೆಳೆಗಳ ಜೊತೆಯಲ್ಲಿ ನೀವಾಗಲೇ ಬಯೋ ವೇಸ್ಟ್ ಅನ್ನೋದ್ರ ಬಗ್ಗೆನೂ ಕೂಡ ಹೇಳಿದ್ರಿ. ಸೊ ಇದನ್ನು ಯಾವ ರೀತಿಯಲ್ಲಿ ಮಾಡ್ಕೋಬೋದು ಅದ್ರ ಬಗ್ಗೆನೂ ಕೂಡ ಹೇಳ್ಬೋದು ಸರ್. ತಮ್ಮ ಬೆಳೆಗಳನ್ನು ಅಳವಡಿಸ್ಕೊಳ್ಬೇಕು ಇದ್ರ ಬಗ್ಗೆ ಹೇಳ್ಬೋದು ಸರ್.
4: ಅಡಿಕೆ ಗರಿ ಇರಬಹುದು, ಕೋಕೋ ಎಲೆ ಇರಬಹುದು, ಬಾಳೆ ಎಲೆ, ಒಣಗಿದ ಬಾಳೆ ಎಲೆ ಇರಬಹುದು, ಅದನ್ನೆಲ್ಲವನ್ನು ನೀವು ಇಲ್ಲೇ ವ್ಯವಸ್ಥಿತ ರೀತಿಯಲ್ಲಿ ನಿಮ್ಮ ಕಣ್ಣೆದುರಿಗೆ ಕಾಣ್ತದೆ ಆ ಮುಚ್ಚಿಗೆ ಮಾಡಿರೋವಂಥ ಬಯೋ ವೇಸ್ಟ್, ಅದನ್ನೆಲ್ಲ ವ್ಯವಸ್ಥಿತ ರೀತಿಯಲ್ಲಿ ಮಾಡಿಕೊಂಡ್ರೆ ಹೊರಗಡೆಯಿಂದ ತಂದು ಹಾಕಬೇಕಾದ ಗೊಬ್ಬರದ ಪ್ರಮಾಣ ಮೊದಲು ಕಡಿಮೆ ಆಗ್ತದೆ. ಅದರ ಜೊತೆಗೆ ಆ ಹಾಕಿದ ಮಲ್ಚ್ ಸಾಕಷ್ಟು, ಅದರ ಅಡಿಯಲ್ಲಿ ಎರೆಹುಳು ಮತ್ತು ಇನ್ನಿತರ ರೈತ ಸ್ನೇಹಿ ಜೀವಿಗಳಿಗೆ ಅವಕಾಶ ಕೊಡೋದರಿಂದ ಇಡೀ ಮಣ್ಣೆ ನೆಲದ ತೋಟದ ಮಣ್ಣೆ ಪರ್ಫೊರೇಟ್ ಆಗ್ತದೆ. ಪರ್ಫೊರೇಟ್ ಆದಾಗ ಮಳೆ ನೀರು ಒಂದೇ ಒಂದು ಹನಿಯು ಆಚೆಗೆ ಕೊಚ್ಚಿ ಹೋಗದೆ ಅಷ್ಟೂ ನೀರು ನೆಲದೊಳಕ್ಕೆ ಇಲ್ಲಿ ಇಳಿತದೆ. ಇಷ್ಟೊಂದು ಪ್ರಯೋಜನಗಳು ಈ ಬಹುಮಹಡಿ ಮತ್ತು ಬಹುಬೆಳೆ ಪದ್ಧತಿಗಳನ್ನು ಅನುಸರಿಸಿದಾಗ ಆಗ್ತದೆ. ರೈತರು ಇದನ್ನು ಅನುಸರಿಸಿ ಈ ಪದ್ಧತಿಯನ್ನು ಅಳವಡಿಸಿಕೊಂಡ್ರೆ ಬಹಳಷ್ಟು ಪ್ರಯೋಜನಗಳಾಗ್ತದೆ. ಇದರ ಜೊತೆಗೆ ಬಾಳೆ ಗಿಡ ಇರ್ತದಲ್ಲ ಅಡಿಕೆ ತೋಟದಲ್ಲಿ, ಆ ಅಡಿಕೆ ತೋಟದಲ್ಲಿ ಬಾಳೆಗಿಡನ ನೆಟ್ಟಾಗ ನಮ್ಮಲ್ಲೊಂದು ತಪ್ಪು ಕಲ್ಪನೆ ಇದೆ. ಬೇರೆ ಬೆಳೆಗಳನ್ನು ಮುಖ್ಯ ಬೆಳೆಯ ಜೊತೆಗೆ ಮಾಡಿದರೆ ಕೊಟ್ಟ ಗೊಬ್ಬರವನ್ನೆಲ್ಲ ಅದೇ ತೊಗೊಳ್ತದೆ, ಅದೇ ತಿಂದು ಹಾಕಿಬಿಡ್ತದೆ. ಮನುಷ್ಯ ಒಬ್ಬನೇ ಆತರ ಏನಾದರೂ ಅಧ್ವಾನ ಮಾಡೋದಿದ್ದರೆ ಮಾಡೋದು, ಖಂಡಿತವಾಗಿಯೂ ಕೂಡ ಅಂತರ, ಹದ, ಎತ್ತರ, ಆಳ ಎಲ್ಲವನ್ನು ಅರಿತು ಬೆಳೆಗಳನ್ನು ಸರಿಯಾದ ರೀತಿಯಲ್ಲಿ ಸಂಯೋಜಿಸಿದರೆ, ಈಗ ಉದಾಹರಣೆಗೆ ಅಡಕೆ ಅದರದ್ದು ಬೇರು 3 ಅಡಿ ಆಳ, ಕೋಕೋದ ಬೇರು ಸುಮಾರು 15 ಅಡಿ ಆಳ, ಹಾಗೆ ಬಾಳೆ ಒಂದು ಮೂರ್ನಾಲ್ಕು ಅಡಿ ಆಳ ಒಂದಕ್ಕ. ಮತ್ತು ನೀವು ನಮ್ಮಲ್ಲಿ ಹೋಗಿದೆ ಈಗ ಹಾಕಬೇಕು ಕಾಳುಮೆಣಸು ಮತ್ತು ನೀವು ಏಲಕ್ಕಿ ತರಹದ್ದನ್ನು ಇದರೊಳಗಡೆ ಹಾಕಿದರೆ ಸಾಧಾರಣ ಒಂದು ಅರ್ಧ ಅಡಿ ಅಂತರ ನೆಲದಲ್ಲಿ ಬೇಕಾಗುವಂಥದ್ದು. ಇದನ್ನೆಲ್ಲವನ್ನು ಅರ್ಥಪೂರ್ಣ ರೀತಿಯಲ್ಲಿ ಸಂಯೋಜನೆ ಮಾಡಿಕೊಂಡ್ರೆ ತುಂಬ ಪ್ರಯೋಜನ ಆಗ್ತದೆ. ಈಗ ಹೇಳೋದಾದರೆ ಬಾಳೆ ಗಿಡವನ್ನು ಗೊನೆ ಮಾತ್ರ ಕಡ್ಕೋಬೇಕು, ಗೊನೆಯನ್ನು ಕಡ್ಕೊಂಡು ಉಳಿದ ಮರವನ್ನು ಅಲ್ಲೇ ಇರೋದಕ್ಕೆ ಬಿಡಬೇಕು. ಬಿಟ್ಟರೆ ಐದಾರು ತಿಂಗಳು ಬೇಕಾಗುತ್ತೆ ಅದಕ್ಕೆ. ಅದು ನಿಧಾನವಾಗಿ ಆ ಬಾಳೆ ಗೊನೆ ಕಡಿಸಿಕೊಂಡ ಬಾಳೆ ಗಿಡದ ಎಲೆಯ ತುದಿಯಿಂದ ನಿಧಾನವಾಗಿ ಒಣಗುತ್ತಾ ಹೋಗ್ತದೆ ಬುಡದ ಕಡೆಗೆ. ಅದು ಒಣಗೋವಾಗ ಏನು ಮಾಡುತ್ತೆ ಅಂತಂದರೆ ಅದರ ಒಳಗಡೆ ಇರುವಂತಹ ರೆಡಿ ಫುಡ್ಡನ್ನು ಪಕ್ಕದಲ್ಲಿರೋ ಕಂದು ಬಳಸಿಕೊಂಡು ಮೇಲಕ್ಕೆ ಬೆಳೀತಾ ಹೋಗ್ತದೆ. ಇದರ ಜೊತೆಗೆ ಇನ್ನೊಂದು ಸಂಗತಿ ನಮಗೆ ನೆನಪಲ್ಲಿರಬೇಕು, ತೋಟದ ಒಳಗಡೆ ಹ್ಯುಮಿಡಿಟಿಯನ್ನು ಹೆಚ್ಚು ನಾವು ಕಾಪಾಡಿಕೊಳ್ಳದೆ ಇದ್ದರೆ ಇನ್ನು ಮೇಲೆ ಎಳೆ ಅಡಕೆ ಹರಳಿನ ರೂಪದಲ್ಲಿ ಕೆಳಕ್ಕೆ ಉದುರಿ ಉದುರಿ ಇವತ್ತಿನ ಜಾಗತಿಕ ಉಷ್ಣಾಂಶ ಜಾಸ್ತಿ ಆಗ್ತಾ ಇರೋ ಸನ್ನಿವೇಶಗಳಲ್ಲಿ ಅಡಕೆಯಲ್ಲಿ ಹೊಂಬಳೆಯಲ್ಲೇ ಇರುವಂಥ ಎಳೆ ಇದು ಉದುರಿ ಹೋಗ್ತದೆ. ನೀವು ಬಹುಮಹಡಿ ಪದ್ಧತಿಯನ್ನು ಮಾಡಿ ವಿವಿಧ ಅಂತರಗಳಲ್ಲಿ ಬೆಳೆಗಳನ್ನು ಕಾಪಾಡಿಕೊಂಡಾಗ ಬಾಳೆ ಮರವನ್ನು ತಕ್ಷಣ ಕಡಿದೆ ಹಾಗೆ ಉಳಿಸಿಕೊಂಡಾಗ ಒಟ್ಟಾರೆಯಾಗಿ ತೋಟದ ಒಳಗಡೆ ತೇವಾಂಶ ಜಾಸ್ತಿಯಾಗಿ ಅಡಿಕೆ ಇತ್ಯಾದಿ ಎಲ್ಲದರ ಫಸಲು ಕೂಡ ಹೆಚ್ಚುತ್ತಾ ಹೋಗುತ್ತೆ, ತುಂಬ ಪ್ರಯೋಜನ.
3: ಓಕೆ ಸರ್, ಹಾಗಾದರೆ ನಿಮ್ಮ ಜೊತೆಗೆ ಮಾತನ್ನು ಮುಂದುವರಿಸ್ತೀನಿ ಸರ್. ಸೊ ನೋಡಿ, ಅಡಿಕೆನಲ್ಲಿ ಯಾವ ರೀತಿಯಲ್ಲಿ ನಾವು ಬೆಳೆಗಳನ್ನು ಮಾಡ್ಬೋದು, ಹಾಗೆ ಅಡಿಕೆ ಬೆಳೆಯನ್ನು ಕೂಡ ನಾವು ಯಾವ ರೀತಿಯಲ್ಲಿ ಮಾಡಬೇಕು ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ಸರ್ ಹೇಳಿದ್ರು. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅವ್ರ ಜೊತೆಗೆ ಮಾತನ್ನು ಮುಂದುವರ್ಸೋಣ. ಹಾಗೆ ಅವರು ಅವರ ತೋಟದಲ್ಲಿ ಯಾವೆಲ್ಲ ಬೆಳೆಗಳನ್ನು ಮಾಡಿದ್ದಾರೆ, ಸೊ ಬೆಳೆಗಳಲ್ಲಿ ಯಾವ ರೀತಿಯಲ್ಲಿ ನಾವು ಕೃಷಿಯನ್ನು ಮಾಡಬೇಕು ಬೇರೆ ಬೇರೆ ಬೆಳೆಗಳನ್ನ, ಅದ್ರ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಸಾಂಗ್ನ ಕೂಡ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ರಾಣಿಪುರ ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ಸಮಗ್ರ ಕೃಷಿಯ ಜೊತೆಗೆ ಒಂದು ಬಹುಬೆಳೆ ಪದ್ಧತಿಯನ್ನು ಮಾಡಿಕೊಂಡಾಗ ಬೆಳೆಯಲ್ಲಿ ಒಳ್ಳೆಯ ಲಾಭವನ್ನು ಕೂಡ ಪಡಿಬೋದು, ಹಾಗೆ ಭೂಮಿ ಕೂಡ ಒಳ್ಳೆಯ ಫಲವತ್ತತೆಯಿಂದ ಕೂಡಿರುತ್ತೆ, ಹಾಗೆ ಅದರಿಂದ ಒಳ್ಳೆಯ ಇಳುವರಿ ಕೂಡ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಅಲ್ಲೇ ಬಿದ್ದಿರುವಂತಹ ಎಲೆಗಳಿಂದ ಹೇಗೆ ಒಂದು ಗೊಬ್ಬರವನ್ನು ತಯಾರು ಮಾಡ್ಬೋದು ಮತ್ತು ಅವುಗಳನ್ನ ಹೇಗೆ ಬಳಕೆ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಕೂಡ ಇವತ್ತು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ತುಂಬ ಚೆನ್ನಾಗಿ ಮಾಹಿತಿಗಳನ್ನ ಮಹಾಲಿಂಗ ಅವರು ತಿಳಿಸ್ಕೊಡ್ತಾ ಇದ್ದಾರೆ. ಸೊ ಅವ್ರ ಜೊತೆಗೆ ಮಾತನ್ನು ಮುಂದುವರ್ಸೋಣ. ಸರ್, ನಾವು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಆಗಲೇ ಹೇಳಿದಾಗೆ ಬೇರೆ ಬೇರೆ ಬೆಳೆಗಳನ್ನು ಮಾಡಬೇಕು ಅಂತ ಹೇಳಿದ್ರಿ, ಹಾಗೆ ನಿಮ್ಮ ತೋಟದಲ್ಲಿ ಯಾವ್ಯಾವ ಬೆಳೆಗಳಿದ್ದಾವೆ ಮತ್ತು ಯಾವ್ಯಾವ ಬೆಳೆಗಳನ್ನು ಯಾವ್ಯಾವ ರೀತಿ ಮಾಡಬೇಕಾಗತ್ತೆ ಅದ್ರ ಬಗ್ಗೆ ಹೇಳ್ಬೋದಾ ಸರ್?
3: ನಮ್ಮದು ಒಂದು 100 ಗಿಡ ನಿಂಬೆ ಇದೆ, ಎಲ್ಲ ಒಂದು 8-9 ವರ್ಷ ವಯಸ್ಸಿನ ನಿಂಬೆ. ರೈತನ ತುಂಬ ಕೈ ಹಿಡಿಯುವಂಥ ಬೆಳೆ ಅದು ನಿಂಬೆ. ಯಾಕೆ ಅಂತಂದರೆ ತುಂಬ ಕಡಿಮೆ ನೀರು ಇದರಲ್ಲಿ, ಡ್ರಿಪ್ನಲ್ಲಿ ಕನಿಷ್ಠ ನೀರನ್ನು ಕೊಟ್ಟರೂ ಖಂಡಿತ ಆಗುತ್ತೆ. ಅದರ ಜೊತೆಗೆ ಬುಡಕ್ಕೆ ಸಾಕಷ್ಟು ಮಲ್ಚ್ ಮಾಡಿದರೆ ಹೆಚ್ಚಿನ ನೀರಿನ ಅಗತ್ಯವೂ ಕೂಡ ಅದಕ್ಕೆ ಬೇಕಾಗೋದಿಲ್ಲ. ಹಾಗೆ ಒಂದು 18 ಅಡಿ ಇಂದ 20-24 ಅಡಿ ಮಧ್ಯದ ಅಂತರ ಕೊಟ್ಟುಕೊಂಡು ನಿಂಬೆ ಮಾಡಿ ಡ್ರಿಪ್ ಹಾಕ್ಕೊಂಡು ಮಾಡಿದರೆ ಆ ಗಿಡಗಳು ಬರೋವರೆಗೆ ಮಧ್ಯದಲ್ಲಿ ಬೇರೆ ತರಕಾರಿ ಕನಿಷ್ಠ ನೀರಿದ್ದರೆ ತಗೊಳ್ಳೋದಕ್ಕೆ ಸಾಧ್ಯ ಇದೆ, ಬೆಳೆ ಮಾಡಲಿಕ್ಕೆ ಬೇರೆ ಬೆಳೆಗಳನ್ನು ಅಥವಾ ಬೇರೆ ಏನಾದರೂ ಬೆಳೆಗಳನ್ನು ಮಾಡೋದಕ್ಕೆ ಅದರಲ್ಲಿ ಸಾಧ್ಯ ಇದೆ. ಒಂದು 3-4 ವರ್ಷದಲ್ಲಿ ಈಲ್ಡ್ ಶುರುವಾಗ್ತದೆ. ಈಲ್ಡ್ ಶುರುವಾದರೆ ಅದು ಹೆಚ್ಚಿನ ಗಮನಗಳನ್ನೇನೂ ಬೇಡೋದಿಲ್ಲ, ಸ್ವಲ್ಪ ಹೆಚ್ಚು ಬಿಸಿಲು ಬೇಕು. ಬಿಸಿಲು ಹೆಚ್ಚು ಇದ್ದಷ್ಟು ತುಂಬ ಚೆನ್ನಾಗಿ ನಿಂಬೆ ಬರ್ತದೆ. ಆಕಸ್ಮಿಕ ಹೆಚ್ಚು ಬಿಸಿಲಿರೋ ಜಾಗ ಇಲ್ಲ ಅವ್ರದ್ದು ಅಂತ ಅನ್ನೋದಾದರೆ ತೆಂಗಿನ ತೋಪುಗಳಲ್ಲಿ ಕೂಡ ಮಧ್ಯದಲ್ಲಿ ಪ್ರತಿ 4 ತೆಂಗಿನ ಗಿಡದ ಮಧ್ಯೆ ಒಂದೊಂದು ನಿಂಬೆ ಮಾಡಿದರೂ ಕೂಡ ತುಂಬ ಒಳ್ಳೆ ಪ್ರಯೋಜನ ಆಗ್ತದೆ. ಮತ್ತು ಇದರ ಜೊತೆಗೆ ನಿಂಬೆ ಆಲ್ಮೋಸ್ಟ್ ಆರ್ಗ್ಯಾನಿಕಲ್ಲಿ ಮಾಡಿದರೆ ಇಡೀ ವರ್ಷದುದ್ದಕ್ಕೂ ಮಧ್ಯದಲ್ಲಿ ಒಂದು 2-3 ತಿಂಗಳ ಬಿಟ್ಟರೆ ಉಳಿದ ವೇಳೆಯಲ್ಲಿ ಅದು ಬರ್ತಾನೇ ಇರ್ತದೆ. ಬೇಸಿಗೆಯಲ್ಲಿ ನಿಂಬೆ ಎಣ್ಣೆಗೆ ತುಂಬ ಡಿಮಾಂಡ್ ಇರುವಂಥದ್ದು. ಸಾಧಾರಣ ಫೆಬ್ರವರಿ ಮಧ್ಯದಿಂದ ಪ್ರಾರಂಭಿಸಿ ಮೇ ಕೊನೆ ಜೂನ್ ಮಧ್ಯದವರೆಗೂ ಅದಕ್ಕೆ ಡಿಮಾಂಡ್ ಇರ್ತದೆ. ಅದನ್ನು ಹೊರತುಪಡಿಸಿದರೆ ಜೂನ್ ತಿಂಗಳಿನ ನಂತರ ತಿರುಗಿ ಮತ್ತೆ ಜನವರಿ ತಿಂಗಳವರೆಗೆ ಅದಕ್ಕೆ ಸ್ವಲ್ಪ ಡಿಮಾಂಡ್ ಕಡಿಮೆ. ಅಂಥ ಸಂದರ್ಭದಲ್ಲಿ ನಮ್ಮ ರೈತ ಹೆಣ್ಮಕ್ಳು ಏನು ಮಾಡಬಹುದು ಅಂತಂದರೆ ವ್ಯವಸ್ಥಿತ ರೀತಿಯಲ್ಲಿ ಸ್ವಲ್ಪ ಉಪ್ಪಿನಕಾಯಿಯನ್ನು ಹಾಕಿ ಮಾರ್ಕೆಟ್ ಮಾಡೋ ಇದನ್ನು ಕೆಲಸನ ಅವರು ಮಾಡಿದರೆ ಖಂಡಿತವಾಗಿಯೂ ಒಂದು ವ್ಯಾಲ್ಯೂ ಎಡಿಷನ್ ಮೂಲಕ ಆ ಲೀನ್ ಸೀಸನ್ನಲ್ಲಿ ನಿಂಬೆನ ಅಂದರೆ ಜೂನ್ ತಿಂಗಳಿನಿಂದ ಸಾಧಾರಣ ಫೆಬ್ರವರಿ ಮಧ್ಯದವರೆಗಿನ ಡಿಮಾಂಡ್ ಇಲ್ಲದೆ ಇರೋ ಕಾಲದಲ್ಲಿ ಉಪ್ಪಿನಕಾಯಿ ಮಾಡಿ ಮಾರಾಟ ಮಾಡೋದರ ಮೂಲಕ ಆರ್ಥಿಕವಾಗಿ ಖಂಡಿತವಾಗಿಯೂ ಅದನ್ನು ಪ್ರಯೋಜನ ಮಾಡ್ಕೋಬಹುದು. ಅದಕ್ಕೇನು ಹೆಚ್ಚಿನ ಇವೇನು ಬೇಕಾಗಿಲ್ಲ. ಸಸ್ಯ ಮೂಲದ ಸ್ಪ್ರೇಗಳನ್ನು ಮನೆಯಲ್ಲೇ ಮಾಡಿಕೊಂಡು ಸ್ಪ್ರೇ ಕೊಡೋದ್ರ ಮೂಲಕ IIHR-ನವ್ರದ್ದು ಲೆಮನ್ ಸ್ಪೆಷಲ್ ಅಂತ ಕೂಡ ಬರ್ತದೆ. ಬೇಕಾದರೆ ಅದನ್ನು ಆಸಕ್ತಿ ಇರೋರು ಅದನ್ನು ಕೂಡ ಸ್ಪ್ರೇ ಮಾಡ್ಕೋಬಹುದು. ಬುಡಕ್ಕೆ ಮಾಮೂಲು ನಮ್ಮ ಎಮ್ಮೆ ಹಸು ಕುರಿ ಮೇಕೆ ಗೊಬ್ಬರಗಳನ್ನು ಕೊಡ್ತಾ ಹೋಗಬಹುದು. ಮತ್ತು ಬೇರೆ ಏನೇ ಮಲ್ಚ್ ಇದ್ರೂ ಅಪಾರ ಪ್ರಮಾಣದಲ್ಲಿ ಬುಡಕ್ಕೆ ಮಲ್ಚ್ ಮಾಡೋದರ ಮೂಲಕ ಅದಕ್ಕೆ ಕೊಡಬೇಕಾದ ನೀರಿನ ಪ್ರಮಾಣವನ್ನು ತಗ್ಗಿಸಬಹುದು. ಕಡಿಮೆ ನೀರಿನಲ್ಲೂ ಅದರ ಕೃಷಿನ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ನಿಂಬೆ ಒಂದು ತುಂಬ ಉಪಯುಕ್ತವಾದ ಬೆಳೆ ರೈತನಿಗೆ.
2: ಓಕೆ ಸರ್, ಹಾಗೆ ಈಗ ನಾವು ತೋಟದಲ್ಲಿ ಬಿದ್ದಂತಹ ಗರಿಗಳಾಗಿರ್ಬೋದು, ಎಲೆಗಳಾಗಿರ್ಬೋದು, ಅವುಗಳನ್ನ ನಾವು ಗೊಬ್ಬರದ ರೀತಿಯಲ್ಲಿ ಮಾಡ್ಕೋಬೋದು ಅಂತ ಹೇಳ್ತಾ ಇದ್ರಿ. ಸೊ ಹಾಗಾದರೆ ಈಗ ತೆಂಗಿನ ತೋಟ ಇಂಥ ಕಡೆಗಳಲ್ಲೆಲ್ಲ ಏನು ಗರಿಗಳು ಬಿದ್ದಿರ್ತವೆ, ಸೊ ಆ ಗರಿಗಳನ್ನೆಲ್ಲ ಯಾವ ರೀತಿಯಲ್ಲಿ ಯುಟಿಲೈಸ್ ಮಾಡ್ಬೋದು, ಹಾಗೆ ನೀವು ನಿಮ್ಮ ತೋಟದಲ್ಲಿ ಯಾವ ರೀತಿಯಲ್ಲಿ ಅದನ್ನು ಯುಟಿಲೈಸ್ ಮಾಡ್ತಾ ಇದ್ದೀರಾ, ಹೇಗೆ ಅದನ್ನು ಬಳಕೆ ಮಾಡ್ಕೋಬೋದು ಅದ್ರ ಬಗ್ಗೆ ಹೇಳ್ಬೋದು ಸರ್?
3: ನಮ್ಮ ತೋಟದಲ್ಲಿ ಕಳೆದ 17-18 ವರ್ಷಗಳಿಂದ ನಾವು ತೆಂಗಿನ ಕಾಯಿಯ ಮೊಟ್ಟೆನ ಕೊಕೊನಟ್ ಹಸ್ಕನ್ನು ನಾವು ಮಾರಾಟ ಮಾಡ್ತಾ ಇಲ್ಲ, ಅದನ್ನು ನಾವು ತೋಟಕ್ಕೆ ಹಾಕೋದಕ್ಕೇ ಬಳಸ್ತೀವಿ. ಯಾಕೆ ಇದನ್ನು ತೆಂಗಿನ ಮೊಟ್ಟೆನ ಮಾರದೆ ರೈತರು ಉಳಿಸ್ಕೋಬೇಕು ಅಂತ ಅನ್ನೋದಕ್ಕೆ ಒಂದು ಕಾರಣ ಇದೆ. ಅದೇನು ಅಂತಂದರೆ, ವಿಪರೀತದ ಆಳದ ಬೋರ್ವೆಲ್ಗಳನ್ನು ಕೊರೆದು ಕೊರೆದು ನೆಲದ ಆಳದಲ್ಲಿ ನೀರಿನ ಪಸೆಯೇ ಕಡಿಮೆ ಆಗ್ತಾ ಇದೆ. ಆ ನೀರಿನ ಪಸೆ ಕಡಿಮೆ ಆಗ್ತಾ ಇರೋದರಿಂದ ನಾವು ಇಟ್ಟಂಥ ಗಿಡ ಮರಗಳಿಗೆ ತುಂಬ ತುಂಬ ತೊಂದರೆ ಆಗ್ತಾ ಇದೆ, ನೀರಿನ ಕೊರತೆ ಕಾರಣದಿಂದ, ತೇವಾಂಶದ ಕೊರತೆ ಕಾರಣದಿಂದ ನೆಲದಲ್ಲಿ. ಅದಕ್ಕೆ ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ, ತೆಂಗಿನಕಾಯಿ ಪ್ರತಿ ಒಂದು ಕೆಜಿ ಒಣಗಿದ ಕೊಬರಿ ಮೊಟ್ಟೆ, ತೆಂಗಿನಕಾಯಿಯ ಮೊಟ್ಟೆ ಒಂದು ಕೆಜಿ ಅಥವಾ ಒಂದು ಲೀಟರ್ ನೀರನ್ನು ಅದು ಹಿಡಿದಿರ್ತದೆ. ನೀವು 10 ಕೆಜಿ ಮೊಟ್ಟೆನ ಒಂದು ಗಿಡಕ್ಕೆ ಗುಂಡಿ ತೆಗೆದು ಸಮೀಪದಲ್ಲಿ ಆ ಬೇರಿನ ವಲಯಕ್ಕೆ ಪೆಟ್ಟಾಗದ ರೀತಿಯಲ್ಲಿ ನೀವು ಹಾಕಿದರೆ, ಅದು 10 ಕೆಜಿ ಮೊಟ್ಟೆಯನ್ನು ನೀವು ತುಂಬಿದರೆ ಅದರ ಸಮತೂಕದ 10 ಲೀಟರ್ ಅಥವಾ 10 ಕೆಜಿ ನೀರನ್ನು ಅದು ಹಿಡಿದಿಡ್ತದೆ. ನೀವು ಅದು ಲೆಗ್ನಿನ್ ಮತ್ತು ಸೆಲ್ಯುಲೋಸ್ ರಿಚ್ ಹಸ್ಕದು, ಅದರ ಜೊತೆಗೆ ಅದಕ್ಕೆ ನೀರನ್ನು ಹಿಡಿದಿಡೋ ಅಪಾರ ಸಾಮರ್ಥ್ಯ ಇದೆ. ನೀವು ಆ ಗಿಡದ ಸಮೀಪ, ತೆಂಗಿರ್ಬೋದು, ಅಡಿಕೆ ಇರ್ಬೋದು, ಹುಣಸೆ ಇರ್ಬೋದು, ಯಾವುದೇ ಗಿಡ ಇರಬಹುದು, ಆ ಗಿಡದ ಸಮೀಪ ನೀವು ಒಂದು ಗುಂಡಿ ಹೊಡೆದು ಅಥವಾ ಚರಂಡಿ ತರಹ ಮಾಡಿ ನೀವು ಅದರೊಳಗಡೆ ಆ ತೆಂಗಿನ ಮೊಟ್ಟೆನ ಹಾಕಿದರೆ, ಹಾಕೋ ಮುನ್ನ ಒಂದು ಕೆಲಸ ಮಾಡಿ, ಜೀವಾಮೃತದಲ್ಲೋ ಅಥವಾ ದನದ ಗಂಜು, ದನ ಅಥವಾ ಎಮ್ಮೆ ಗಂಜು ಸಗಣಿನ ಕದರಿಬಿಟ್ಟು ಬಗ್ಗಡ ಮಾಡಿ ಅದರೊಳಗಡೆ ನೆನೆ ಹಾಕಿಬಿಟ್ಟು ಅದನ್ನು ಅದರೊಳಗಡೆ ಹಾಕಿಬಿಟ್ಟು ಮುಚ್ಚಿಬಿಡಿ. ಈ ರೀತಿ ಮಾಡೋದರಿಂದ ನಿಮಗೆ ಆ ಮೇಲ್ಗಡೆನೆ ಹಾಕಿದರೆ ಬೆಂಕಿ ಹತ್ತಿಕೊಂಡು ತೋಟ ಸುಟ್ಟು ಹೋಗೋ ಸಾಧ್ಯತೆಗಳನ್ನು ಒಂದು ಕಡೆ ನೀವು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಆಗುತ್ತೆ. ಹಾಗೆ ಇನ್ನೊಂದು ಕಡೆಯೇ ಇನ್ನೊಂದು ಮುಖ್ಯವಾದ ಅಂಶ ಏನು ಅಂತಂದರೆ, ನೆಲದ ಒಳಕ್ಕೆ ಆ ಟ್ರೀಟ್ ಮಾಡಿದ ಜೀವಾಮೃತ ಅಥವಾ ಸಗಣಿ ಗಂಜಿನ ಬಗ್ಗಡವನ್ನು ಹಾಕಿ ಟ್ರೀಟ್ ಮಾಡಿದ ಕೊಕೊನಟ್ ಹಸ್ಕನ್ನು, ತೆಂಗಿನ ಮೊಟ್ಟೆನ ನೀವು ನೆಲದೊಳಗಡೆ ಹಾಕಿ ಮುಚ್ಚಿದಾಗ ಆ ಮೊಟ್ಟೆ ಅದರ ಒಳಗಡೆ ನಿಮ್ಮ ನೆಲದಲ್ಲೇ ಇರುವಂತಹ ಬೆನಿಫಿಷಿಯಲ್ ಮೈಕ್ರೋಬ್ಸ್ಗೆ, ಉಪಕಾರಿ ಮೈಕ್ರೋಬ್ಗಳಿಗೆ ಅವಕಾಶ ಮಾಡಿಕೊಡ್ತದೆ. ಹಾಗಾಗಿ ಆ ಮೂಲಕ ನಿಮ್ಮ ತೋಟದ ಫಲವತ್ತತೆ ಹೆಚ್ಚಾಗುವುದರ ಜೊತೆಗೆ ಮಳೆ ನೀರನ್ನು ಅದ್ಭುತ ರೀತಿಯಲ್ಲಿ ಹಿಡಿದಿಟ್ಟು ನಿಮ್ಮ ನೆಲದ ತೇವಾಂಶವನ್ನು ಕಾಪಾಡಿ ಆ ಮೂಲಕ ನಿಮ್ಮ ಒಟ್ಟಾರೆ ಫಸಲಿನ ಇಳುವರಿ ಹೆಚ್ಚೋದಕ್ಕೆ, ಆ ಗಿಡಗಳ ಆರೋಗ್ಯ ಸುಧಾರಿಸೋದಕ್ಕೆ ಕೂಡ ಕಾರಣವಾಗ್ತದೆ. ಬಿಸಾಕು ಬೆಲೆಗೆ ಆ ತೆಂಗಿನ ಮೊಟ್ಟೆನ ಮಾರಾಟ ಮಾಡೋದರ ಬದಲಿಗೆ ರೈತರು ಈ ಕ್ರಮವನ್ನು ಅನುಸರಿಸಿ ನೆಲದೊಳಗಡೆ ಹಾಕಿ ಅದನ್ನು ಮುಚ್ಚಿದರೆ ಅನೇಕ ಬಗೆಯ ಆರ್ಥಿಕ ಲಾಭಗಳು ಖಂಡಿತವಾಗಿ ಮತ್ತು ತೋಟದ ಆರೋಗ್ಯ ಸುಧಾರಿಸೋದಕ್ಕೆ ಕಾರಣವಾಗುತ್ತೆ ಅಂತ ಅನ್ನೋದು ನನ್ನ ಬಲವಾದ ನಂಬಿಕೆ.
2: ಓಕೆ ಸರ್, ಹಾಗಾದರೆ ನಿಮ್ಮ ಜೊತೆಗೆ ಮಾತನ್ನು ಮುಂದುವರಿಸ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬರೋಣ. ಸೊ ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಮಹಾಲಿಂಗಯ್ಯ ಅವರು ತಮಗೆ ತಿಳಿಸ್ಕೊಡ್ತಾ ಇದ್ರು. ಸೊ ಅವ್ರು ಮಾಡ್ತಾ ಇರುವಂತಹ ಈ ಒಂದು ಕೃಷಿಯ ಜೊತೆಗೆ ಕೃಷಿಯನ್ನು ಯಾವ ರೀತಿಯಲ್ಲಿ ವ್ಯವಸ್ಥಿತವಾಗಿ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಕೂಡ ತುಂಬ

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಈ ಒಂದು ಕೃಷಿನಲ್ಲಿ ಬಹುಬೆಳೆ ಪದ್ಧತಿಯ ಜೊತೆಗೆ ಸಮಗ್ರ ಕೃಷಿಯನ್ನು ಮಾಡಿದ್ರೆ ಸೊ ಒಂದಷ್ಟು ಒಳ್ಳೆಯ ವಿಚಾರಗಳನ್ನು ತಿಳ್ಕೊಳ್ಳೋದಕ್ಕೆ, ಒಂದು ಒಳ್ಳೆಯ ಅನುಭವವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಹಾಗೆಯೇ ನಾವು ಕೂಡ ಕೃಷಿನಲ್ಲಿ ಹೊಸ ಹೊಸ ವಿಚಾರಗಳನ್ನು ಅಳವಡಿಸ್ಕೊಳ್ಳೋದಕ್ಕೂ ಕೂಡ ಸಾಧ್ಯ ಇದೆ. ಹಾಗೆಯೇ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಎಲ್ಲದರ ವಿಚಾರವಾಗಿ ನಮಗೆ ಮಾಹಿತಿಗಳನ್ನು ತಿಳಿಸೋದಕ್ಕೆ ನಮ್ಮ ಜೊತೆಗೆ ಇವತ್ತು ಮಹಾಲಿಂಗಯ್ಯ ಅವರಿದ್ದಾರೆ. ಸೊ ಅವ್ರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತಿಸೋಣ. ಸರ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸರ್, ನೀವಾಗಲೇ ಹೇಳ್ತಾ ಇದ್ರಿ ಸಮಗ್ರ ಬೆಳೆ ಪದ್ಧತಿನ ಅಥವಾ ಸಮಗ್ರ ಕೃಷಿನ ಮಾಡಬೇಕು ಅನ್ನೋದ್ರ ಬಗ್ಗೆ. ಈಗ ಈ ಒಂದು ಕೃಷಿಯ ಜೊತೆಗೆ ಪಶುಸಂಗೋಪನೆ ಆಗಿರ್ಬೋದು, ಹಸು ಸಾಕಾಣಿಕೆ ಆಗಿರ್ಬೋದು, ಇದು ಎಷ್ಟು ಪ್ರಾಮುಖ್ಯತೆಯನ್ನು ಹೊಂದಿರುತ್ತೆ? ಸರ್, ಇದರ ಪ್ರಾಮುಖ್ಯತೆಯ ಬಗ್ಗೆ ಹೇಳ್ಬೋದಾ? ಮತ್ತು ಹಸು ಸಾಕಾಣಿಕೆಯನ್ನು ಯಾವ ರೀತಿಯಲ್ಲಿ ಮಾಡಬೇಕಾಗತ್ತೆ, ಇದ್ರ ಬಗ್ಗೆ ಹೇಳ್ಬೋದಾ ಸರ್?
3: ರೈತನ ಬದುಕಿನಲ್ಲಿ ಪಶುಸಂಗೋಪನೆ ಮತ್ತು ಕೃಷಿ ಎರಡೂ ಒಟ್ಟೊಟ್ಟಿಗೆ ಹೋಗಬೇಕಾದಂಥ ಸಂಗತಿಗಳು. ಬೇಸಾಯ ಚೆನ್ನಾಗಿ ನಡೀಬೇಕು ಅಂತಂದರೆ ರೈತನ ಮನೆಯಲ್ಲಿ ಪಶುಗಳಿರಲೇಬೇಕು. ಅದು ಎತ್ತು, ದನ, ಎಮ್ಮೆ ಇರಬಹುದು, ಜೊತೆಗೆ ಕುರಿ, ಮೇಕೆ, ಕೋಳಿ ಇತ್ಯಾದಿ ಪ್ರಾಣಿಗಳಿರಬಹುದು. ಇವು ಇಲ್ಲದೆ ಹೋದರೆ ನೆಲದ ಫಲವತ್ತತೆಯನ್ನು ನಾವು ಖಂಡಿತವಾಗಿಯೂ ಎತ್ತರದ ಮಟ್ಟದಲ್ಲಿ ಇಟ್ಕೊಳ್ಳೋದಕ್ಕೆ ಆಗೋದಿಲ್ಲ. ದನದ ಸಗಣಿ ಮತ್ತು ಗಂಜಲ ನಮ್ಮ ಮನೆಯಲ್ಲಿ ಒಂದು ಕಡೆ ಕಲೆಕ್ಟ್ ಆಗ್ತದೆ. ಆ ಕಲೆಕ್ಟ್ ಆದ ಗಂಜು ಸಗಣಿ ಎಲ್ಲ ಬಯೋಡೈಜೆಸ್ಟರ್ಗೆ ಹೋಗ್ತದೆ. ಬಯೋಡೈಜೆಸ್ಟರ್ನಿಂದ ಶೋಧಿಸಿಕೊಂಡು ಇಡೀ ತೋಟಕ್ಕೆ ಮೇನ್ ಲೈನ್ ಪಂಪಿನ ಮೂಲಕ

0: ಅದು ತೋಟಕ್ಕೆ ಪಂಪ್ ಆಗ್ತದೆ. ಹಾಗಾಗಿ ಇಲ್ಲಿ ದನಕರು ಮೈತೊಳೆದ ನೀರು ಕೂಡ ಬಯೋಡೈಜೆಸ್ಟರ್ಗೆ ಬರ್ತದೆ. ಈಗ ರೈತನ ಮನೆಯ ಆರೋಗ್ಯ ಮತ್ತು ಆರ್ಥಿಕ ಆರೋಗ್ಯ, ಅವನ ಸಹಜ ಆರೋಗ್ಯ ಎರಡೂ ಚೆನ್ನಾಗಿರಬೇಕು ಅಂತಂದರೆ ಎಮ್ಮೆ ಅಥವಾ ದನದ ಹಾಲಿಲ್ಲದೆ ಖಂಡಿತ ಸಾಧ್ಯ ಇಲ್ಲ. ಆರ್ಥಿಕವಾಗಿ ಮತ್ತು ಸಹಜವಾಗಿ ಅವನು ನೆಮ್ಮದಿಯಾಗಿ ಬದುಕಬೇಕು ಅಂತಂದರೆ ಪಶುಸಂಗೋಪನೆ ತುಂಬ ಮುಖ್ಯ. ಅದರಲ್ಲೂ ಇವತ್ತು ಗ್ಯಾಸಿನ ದರ, ಎಲ್ ಪಿ ಗ್ಯಾಸಿನ ದರ ಬೆಳಗ್ಗೆದ್ರೆ ಏರ್ತಾ ಇರೋವಂಥ ಸಂದರ್ಭದಲ್ಲಿ ನಮ್ಮ ಮನೆಯ ದನ ಎಮ್ಮೆಗಳ ಸಗಣಿಯೇ ಅದ್ಭುತವಾದ ಇಂಧನ ಮೂಲ ಖಂಡಿತ. ಇವತ್ತಿನ ದಿನಗಳಲ್ಲಿ ಮಳೆ ನೀರು ಕೊಯ್ಲು ಅಂತ ಅನ್ನೋದು ಅತ್ಯಂತ ತುರ್ತಿನ ಅಗತ್ಯ ಆಗಿಬಿಟ್ಟಿದೆ. ಮತ್ತು ಅದು ತುಂಬ ತುಂಬ ಒಂದು ಬಹಳ ಎಲ್ಲರೂ ಕಿವಿನಲ್ಲಿ ಕೇಳಿಸ್ಕೋಬೇಕಾಗಿರುವಂತಹ ಬಜ್ ವರ್ಡ್ ಆಗಿಬಿಟ್ಟಿದೆ ಅದು. ಆದರೆ ಸಣ್ಣ ಪುಟ್ಟ ಪ್ರಯತ್ನಗಳನ್ನು ಮಾಡೋದ್ರ ಮೂಲಕ ರೈತರು ತಮ್ಮ ಹೊಲದ ತಗ್ಗಿನ ಪ್ರದೇಶಗಳಲ್ಲಿ ಆಕಸ್ಮಿಕ ಬಾವಿಗಳಿದ್ದರೆ, ಹಳೆ ಕಾಲದವರು ತೆಗೆದು ಕಟ್ಟಿದ ಮರಳು ಮಣ್ಣಿನ ಬಾವಿಗಳಾಗ್ಬೋದು, ಚೆಟ್ಟಿನ ಬಾವಿಗಳಾಗ್ಬೋದು, ಅಂಥ ಬಾವಿಗಳ ಸದುಪಯೋಗನ ಮಾಡ್ಕೊಳ್ಳೋದ್ರಲ್ಲಿ ನಾವು ಎಲ್ಲೋ ಒಂದು ಕಡೆ ಸೋಲ್ತಾ ಇದ್ದೀವಿ. ಅಂಥದ್ದೊಂದು ಆ ವ್ಯರ್ಥವಾಗಿ ಆಚೆಗೆ ಹರಿದೋಗೋ ನೀರನ್ನು ಹಳೆ ಬಾವಿಗಳಿಗೆ ತುಂಬಿ ಮತ್ತೆ ಅಂತರ್ಜಲನ ಪುನಶ್ಚೇತನ ಮಾಡೋದಕ್ಕೆ ಸಾಧ್ಯ ಇದೆ ಅಂತ ಅನ್ನೋದಕ್ಕೆ ಒಂದು ಮಾಡೆಲ್ ಇದು. ಇಲ್ಲಿ ನಮ್ಮ ತೋಟದಿಂದ ಬಹುಶಃ ಆಚೆಗೆ ಹರಿದು ಬರಬಹುದಾದ ನೀರು ಮಳೆ ನೀರು, ಹಾಗೆ ಪಕ್ಕದ ಒಂದು 8-10 ಎಕರೆಯಿಂದ ಹರಿದು ನಮ್ಮ ಹಳೆ ಬಾವಿ ಪಕ್ಕದಲ್ಲಿ ಹೋಗ್ತಾ ಇದ್ದ ನೀರನ್ನು ತಡೆದು ಆ ನೀರನ್ನು ಏನು ಮಾಡಿದ್ದೀವಿ ಅಂತಂದರೆ ಇಲ್ಲಿ ಆ ರೀತಿ ಪೈಪ್ಗಳನ್ನ ಕೊಡೋದ್ರ ಮೂಲಕ, ಹಾಗೆ ಆ ನೀರು ಸೋಸ್ಕೊಂಡು ಬರೋದಕ್ಕೆ ಅಲ್ಲಿ ಒಂದು ಚರಂಡಿ ತೆಗೆದು ಅದರಲ್ಲಿ ದಪ್ಪನೆ ಮರಳು ತುಂಬಿ ಆ ನೀರು ಹೊಂಡ ನೀರು ಬಂದು ಆ ಚರಂಡಿನಲ್ಲಿ ತುಂಬಿಕೊಂಡು ನಂತರ ಫಿಲ್ಟರ್ ಆಗಿ ಈ ಬಾವಿಗೆ ಬಂದು ಈ ಬಾವಿ ತುಂಬಿ ಇದರಲ್ಲಿ ಎಷ್ಟು ಆ ತರಹದ ನೀರು ಬಂದರೂ ಇಂಗಿಸ್ಕೊಳ್ಳೋ ಸಾಮರ್ಥ್ಯ ಈ ಬಾವಿಗೆ ಇದೆ. ಇದರ ಜೊತೆಗೆ ಈ ಬಾವಿ ತುಂಬಿತು ಅಂತಂದರೆ ಈ ಬಾವಿ ತುಂಬಿದ ಒಂದು ವಾರದ ನಂತರ ಇಲ್ಲಿಂದ ಒಂದು 300 ಅಡಿ ದೂರದಲ್ಲಿರೋ ನಮ್ಮ ಮನೆಯ ಮುಂದಿನ ಬೋರ್ನಲ್ಲಿ ಆ ಮೋಟ್ರ್ ಎತ್ತಿದಾಗ ಕೆಂಪು ನೀರು ಕಂಡುಬರ್ತದೆ. ಅಂದರೆ ಆ ಮಳೆ ನೀರನ್ನು ವ್ಯರ್ಥವಾಗಿ ಹರಿದೋಗೋದಕ್ಕೆ ಬಿಡದೆ ಈ ಬಾವಿಗೆ ಇಂಗಿಸಿದ್ದರಿಂದ ಗ್ರೌಂಡ್ ವಾಟರ್ ಚಾರ್ಜ್ ಆಗ್ತದೆ ಅಂತ ಅನ್ನೋದಕ್ಕೆ ಒಂದು ಕಣ್ಣಿಗೆ ಕಾಣುವಂಥ ಉದಾಹರಣೆಗೆ ಆ ಕಡೆಯಲ್ಲಿ ಇದೆ. ರೈತರು ಈ ಪದ್ಧತಿಯನ್ನು ಅಳವಡಿಸ್ಕೊಳ್ಳೋದಾದರೆ ತಗ್ಗಲ್ಲಿರೋವಂಥ ಅವರದೇ ಜಮೀನಿನ ಬಾವಿಗಳಿಗೆ ಆ ಅಕ್ಕಪಕ್ಕದಿಂದ ಹರಿದು ಬರುವಂಥದ್ದು ಅವರದೇ ತೋಟದ ವ್ಯರ್ಥ ನೀರನ್ನು ತುಂಬಿಸ್ಕೊಳ್ಳೋದರ ಮುಖಾಂತರ ಖಂಡಿತವಾಗಿಯೂ ಕೂಡ ನಮ್ಮ ಬೆಳೆಗೆ ಬೇಕಾದಂಥ ನೀರನ್ನು ನಾವು ನಮ್ಮ ಬೋರ್ವೆಲ್ ಅಥವಾ ಬಾವಿಗಳ ಮೂಲಕ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಒಬ್ಬ ವ್ಯಕ್ತಿ ಈ ತರಹ ಇಂಗಿಸಿದರೆ ಕೇವಲ ಅವನೊಬ್ಬನಿಗೆ ಪ್ರಯೋಜನ ಆಗೋದಿಲ್ಲ, ಸುತ್ತ ಇರೋ ಇಡೀ ರೈತ ಸಮೂಹಕ್ಕೆ ಪ್ರಯೋಜನ ಆಗುವ ಎಲ್ಲ ಸಾಧ್ಯತೆಗಳು ಇರ್ತದೆ. ಹಾಗಾಗಿ ಅಗತ್ಯವಾಗಿ ನಮ್ಮ ರೈತರು ಆ ಬಗ್ಗೆ ಗಮನ ಕೊಟ್ಟು ಸಣ್ಣದೊಂದು ಪ್ರಯತ್ನನ ಮಾಡಿದರೆ ಖಂಡಿತವಾಗಿಯೂ ಸಾಮೂಹಿಕವಾಗಿ ನಮ್ಮೆಲ್ಲರ ಒಂದು ನೀರಿನ ಬಗೆಗಿನ ತೊಂದರೆಗಳ ಪರಿಸ್ಥಿತಿಗಳನ್ನ ಸುಧಾರಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಕೈ ಹಿಡಿದು ಕಾಪಾಡುವಂಥ ಬೆಳೆ ಅಂತಂದರೆ ನನಗನ್ಸತ್ತೆ ಅದು ಹುಣಿಸೆ ಅಂತ. ಹಿಂದೆಲ್ಲ ಮಾಮೂಲು ಬೀಜದಿಂದ ಮಾಡಿದ ಗಿಡಗಳನ್ನ ನೆಡ್ತಾ ಇದ್ವಿ. ಇವತ್ತು ಬದಲಾದ ಕಾಲದಲ್ಲಿ ಕಸಿ ಕಟ್ಟಿದ ಹುಣಸೆ ಗಿಡಗಳನ್ನು ನೆಡೋದರ ಮೂಲಕ ಅವುಗಳ ಮೂಲ ತಳಿ ಗುಣಗಳನ್ನು ಉಪಯೋಗಿಸ್ಕೊಂಡು ಬೆಳೆ ತಗೊಳ್ಳೋದಕ್ಕೆ ಇತ್ತೀಚೆಗೆ ಬರ್ತಾ ಇರುವಂತಹ ಕೃಷಿ ವಿಶ್ವವಿದ್ಯಾಲಯದವರು ಸಂಶೋಧಿಸಿ ರೈತರಿಗೆ ಕೊಡ್ತಾ ಇರುವಂಥ ಕಸಿ ಹುಣಸೆ ಅದು ಕೂಡ ತುಂಬ ಒಳ್ಳೆಯ ಪ್ರಯತ್ನ. ಹುಣಸೆನಲ್ಲಿ ಬರೀ ಹುಣಸೆಯನ್ನೇ ಇಟ್ಕೊಂಡು ಬೆಳೆ ಮಾಡೋದರ ಬದಲಿಗೆ ಹುಣಸೆ ಗಿಡ ಬರೋವರೆಗೆ ನಮ್ಮಲ್ಲೆಲ್ಲ ಶೇಂಗಾ, ರಾಗಿ, ಜೋಳ ಇತ್ಯಾದಿ ಆಹಾರ ಬೆಳೆಗಳನ್ನು ಬೆಳೆಯೋ ಪದ್ಧತಿ ಹಿಂದಿನ ಕಾಲದಿಂದಲೂ ನಮ್ಮಲ್ಲಿದೆ. ಅದರ ಜೊತೆ ಜೊತೆಗೆ ನಮಗೆ ಅಲ್ಲಿ ಗೇಮೆ ಮಾಡಿ ಶೇಂಗಾ, ಕಡಲೆಕಾಯಿ ಅಂದರೆ ಈ ಜೊತೆಗೆ ಇದು ಯಾವುದು ರಾಗಿ ಇಂಥ ಬೆಳೆಗಳನ್ನು ಮಾಡೋದರ ಬದಲಿಗೆ ಬಹುಮಹಡಿ ಪದ್ಧತಿ ಬೆಳೆಯುವುಗಳನ್ನು ಹುಣಸೆನಲ್ಲೂ ಕೂಡ ಅಳವಡಿಸ್ಕೋಬಹುದು. ಡ್ರಿಪ್ ಲೈನ್ ಹಾಕಿಬಿಟ್ಟು ನೆಲಮಟ್ಟದಲ್ಲಿ ಮೇವಿನ ಬೆಳೆಗಳನ್ನು ಹೆಡ್ಜ್ ಲೂಸರ್ನ್, COFS 31 ಈ ತರಹದ ಬೆಳೆಗಳನ್ನ ಮಾಡ್ಕೋಬಹುದು ಅಗತ್ಯ ಇದ್ದರೆ. ಇಲ್ಲ ನಮಗೆ ನೀರಾವರಿ ಇಲ್ಲ ಬೇಕಾಗಿಲ್ಲ ಅಂತ ಅನ್ನೋದಾದರೆ ಅದೇ ಹುಣಸೆನಲ್ಲಿ ಗೋಡಂಬಿ ಮತ್ತು ನೆಲ್ಲಿ ಈ ತರಹದ ಬೆಳೆಗಳನ್ನು ಕೂಡ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ನಾನು ನಿಂತಿರೋ ಅಂತ ಈ ಭಾಗ ಏನಿದೆ, ಈ ಭಾಗದಲ್ಲಿ ಹುಣಸೆಯ ಮಧ್ಯದಲ್ಲಿ ಅಂತರವರಿತು ನೆಲ್ಲಿ ಮತ್ತು ಗೋಡಂಬಿನ ಮಾಡೋ ಪ್ರಯತ್ನನ ನಾವಿಲ್ಲಿ ಮಾಡಿದ್ದೀವಿ. ಇವು ಖಂಡಿತವಾಗಿಯೂ ಕೂಡ ಒಂದಕ್ಕೊಂದು ಪೂರಕವಾದ ಬೆಳೆಗಳು. ಇದರ ಮಧ್ಯದಲ್ಲಿ ಮಾವು ಇತ್ಯಾದಿಗಳಂತಹ ನೀರು ಕೇಳದ ಗಿಡಗಳನ್ನು ಕೂಡ ಮಾಡೋದಕ್ಕೆ ಸಾಧ್ಯ ಇದೆ. ಯಾಕೆಂತಂದರೆ ಈ ತರಹ ಕನಿಷ್ಠ 3 ವರ್ಷ ಗಿಡ ನೆಟ್ಟವರು ಗಿಡನ ಉಳಿಸ್ಕೊಳ್ಳೋ, ಗಿಡಕ್ಕೆ ಬೇಸಿಗೆಯಲ್ಲಿ ನೀರು ಹಾಕಿ ಉಳಿಸ್ಕೊಳ್ಳೋ ಪ್ರಯತ್ನಗಳನ್ನು ಮಾಡಿದರೆ ಖಂಡಿತವಾಗಿ ಬೆಳೆ ತಗೊಳ್ಳೋದಕ್ಕೆ ಸಾಧ್ಯ ಇದೆ. ಇದರ ಮಧ್ಯದಲ್ಲಿ ಅಲ್ಲಲ್ಲೇ ಬದುಗಳನ್ನು ಹಾಕಿ ಅಲ್ಲೇ ನೀರು ಅಲ್ಲೇ ಇಂಗೋ ಹಾಗೆ ಮಾಡಿದರೆ, ಅಂದರೆ ಕಟ್ಟೆಗಳನ್ನ ಮಾಡಿಕೊಂಡು ಹೊರಗಡೆಗೆ ನೀರು ಹೋಗದ ಹಾಗೆ ಅಲ್ಲಿಯೇ ಇಂಗಿಸುವ ಪ್ರಯತ್ನ ಮಾಡಿದರೆ ಅಂತರ್ಜಲದ ಮಟ್ಟವೂ ಸುಧಾರಿಸ್ತದೆ. ಇದರ ಜೊತೆಗೆ ಆ ನೆಟ್ಟಂತಹ ನೆಲ್ಲಿ, ಗೋಡಂಬಿ, ಹುಣಸೆ ಇತ್ಯಾದಿ, ಮಾವು ಇತ್ಯಾದಿ ಬೆಳೆಗಳು ತುಂಬ ಒಳ್ಳೆಯ ಫಸಲುಗಳನ್ನು ಕೂಡ ಕೊಡುತ್ತದೆ. ಹಾಗಾಗಿ ಯಾವ ಜಾಗವನ್ನು ಖಾಲಿ ಬಿಡದೆ ಅಲ್ಲಿ ಏನಾದರೂ ಒಂದು ನೀರು ಕೇಳದ ಬೆಳೆಗಳನ್ನು ಇಂಥ ಬೆಳೆಗಳ ಜೊತೆ ಸಂಯೋಜಿಸೋದರ ಮೂಲಕ ಅರ್ಥಪೂರ್ಣ ರೀತಿಯಲ್ಲಿ ಒಬ್ಬ ರೈತ ಕೃಷಿಯಲ್ಲಿ ಉಳಿಯೋ ಎಲ್ಲ ಸಾಧ್ಯತೆಗಳು ಇದ್ದಾವೆ.
1: ಓಕೆ ಸರ್, ಧನ್ಯವಾದಗಳು. ಸೊ ಇಷ್ಟೊತ್ತು ನಮಗೆ ಸರ್ ಕೂಡ ಹೇಳ್ತಾ ಇದ್ದಾಗೆ ಬಹುಮಾಡಿ ಪದ್ಧತಿಗಳನ್ನು ಅಳವಡಿಸ್ಕೊಂಡಾಗ ಸೊ ಅದರಲ್ಲಿ ಬರುವಂತಹ ಬೆಳೆಗಳನ್ನು ಯಾವ ರೀತಿಯಲ್ಲಿ ನಾವು ನೋಡ್ಕೊಳ್ಬೇಕಾಗತ್ತೆ ಮತ್ತು ನೀರಿನ ನಿರ್ವಹಣೆಯನ್ನು ಯಾವ ರೀತಿಯಲ್ಲಿ ಮಾಡ್ಬೋದು ಅನ್ನೋದ್ರ ಬಗ್ಗೆಯೂ ಕೂಡ ತುಂಬ ಚೆನ್ನಾಗಿ ಹೇಳಿದ್ರು. ಮತ್ತು ಯಾವ ಬೆಳೆಗಳನ್ನು ಮಾಡಿದ್ರೆ ಚೆನ್ನಾಗಿ ಒಂದು ಇಳುವರಿ ಬರುತ್ತೆ ಮತ್ತು ಯಾವ ಬೆಳೆಗಳನ್ನು ಇಂಟರ್ಕ್ರಾಪ್ ಆಗಿ ಮಾಡ್ಕೊಳ್ಬೇಕು ಇದರ ಬಗ್ಗೆಯೂ ಕೂಡ ತುಂಬ ಚೆನ್ನಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಎಲ್ಲ ಮಾಹಿತಿಗಳನ್ನು ತಿಳಿಸ್ಕೊಟ್ಟಂತಹ ಮಹಾಲಿಂಗಯ್ಯ ಸರ್ಗೆ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
1: ಏನಿಲ್ವೋ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
0: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣೋ. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನಿನ್ ಕೂಡ್ಲೆ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನ ಒಮ್ಮೆ ಸಂಪರ್ಕಿಸೋದು ಉತ್ತಮ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸ ಹೆಚ್ ಡಿ ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ ವಿಮ್ಯಾಟ್ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
3: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿದ್ದೀರಿ ವಿಜ್ಞಾನದ ಹಲವು ವಿಸ್ಮಯಗಳ ಬಗ್ಗೆ ತಿಳಿಸುವ ಆವಿಷ್ಕಾರದ ಅಸ್ಮಿತೆ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ಉಪನ್ಯಾಸಕರು, ನಿವೃತ್ತ ಪ್ರಾಂಶುಪಾಲರು ಹಾಗೂ ಪರಿಸರ ಅಧ್ಯಯನ ಕೇಂದ್ರದ ಸದಸ್ಯರು ಆಗಿರುವ ಶ್ರೀತಾ ಶೇಖರ್ ಗೌಳೇರವರು.
5: ಬಾವಲಿಗಳ ನಿಗೂಢ ಬದುಕು. ಎತ್ತರದ ಮರದ ತುದಿಯಲ್ಲಿ ತಲೆ ಕೆಳಗಾಗಿ ನೇತಾಡುವ ಬಾವಲಿ ನನಗೆ ಒಂದು ನಿಗೂಢ ಪಕ್ಷಿ. ಕಪಟ, ಕಣ್ಕಪಟ, ಚಕ್ಕಳ ಹಕ್ಕಿ, ಬ್ಯಾಟ್, ಹೀಗೆ ಇದಕ್ಕೆ ನಾನಾ ಹೆಸರುಗಳಿವೆ. ಇದು ಪಕ್ಷಿಯಂತೆ ಹಾರುವ, ಮರಿ ಹಾಕುವ ಸಸ್ತನಿ. ಸದಾ ಗುಂಪಿನಲ್ಲಿರುವ ಈ ಜೀವಿ ನಿಶಾಚರಿ. ಇದರಲ್ಲಿ 900 ಪ್ರಭೇದಗಳಿವೆ. ಭೂಮಿಯ ಸಕಲ ಪ್ರದೇಶಗಳಲ್ಲೂ ಈ ಪಕ್ಷಿ ವಾಸಿಸುತ್ತದೆ. ಕೆಲವರಿಗೆ ಇದು ಶುಭಶಕುನದ ಪಕ್ಷಿ, ಆದರೆ ಮತ್ತೆ ಕೆಲವರಿಗೆ ಅನಿಷ್ಟದ ಪಕ್ಷಿ. ಬೂದು ಶರೀರದ ಈ ಪಕ್ಷಿ ಆಫ್ರಿಕಾ, ಏಷ್ಯಾ ಹಾಗೂ ಆಸ್ಟ್ರೇಲಿಯಾಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುತ್ತದೆ. ಬಾವಲಿಗಳಲ್ಲಿ ತೊಗಲು ಬಾವಲಿ ಅಥವಾ ಹಾರುವ ನರಿ ಅತಿ ದೊಡ್ಡದು. ಜನ ನಿಬಿಡ ಪ್ರದೇಶದಲ್ಲಿ ಇದನ್ನು ಕಾಣಬಹುದು. ಮಾವು, ಹಲಸು, ಅರಳಿ, ಹುಣಸೆ, ಆಲ ಹಾಗೂ ಬಿದಿರು ಮೇಳೆಗಳಲ್ಲಿ ಇವು ಹಿಂಡು ಹಿಂಡು ಆಗಿ ಕಾಣಿಸುತ್ತವೆ. ಸಂಜೆ ಆದ ಕೂಡಲೇ ಗುಂಪಿನಲ್ಲಿ ಹಾರುತ್ತಾ ಮಾವು, ಸೀಬೆ, ಹಲಸು, ಅಂಜೂರ, ಸಪೋಟ ಹಣ್ಣುಗಳ ತೋಟದ ಕಡೆ ಇವು ಹೊರಡುತ್ತವೆ. ಬೀಜ ಪ್ರಸಾರದಲ್ಲಿ ಬಾವಲಿಗಳದ್ದು ಪ್ರಮುಖ ಪಾತ್ರ. ದೂರ ದೂರ ಹೋಗಿ ಪರಾಗಸ್ಪರ್ಶ ಹಾಗೂ ಬೀಜ ಪ್ರಸಾರ ಮಾಡಿ ಕಾಡನ್ನು ಸಮೃದ್ಧಗೊಳಿಸುವುದೇ ಈ ಬಾವಲಿಗಳಿಂದ. ಉಷ್ಣವಲಯದ ಕಾಡುಗಳು ಸಮೃದ್ಧವಾಗಿ ಬೆಳೆಯಲು ಬಾವಲಿಗಳ ಬೀಜ ಪ್ರಸಾರವೇ ಪ್ರಮುಖ ಕಾರಣವೆಂದು ವಿಜ್ಞಾನಿಗಳು ಪತ್ತೆ ಮಾಡಿದ್ದಾರೆ. ಕೆಲವು ದೇಶಗಳಲ್ಲಿ ಬಾವಲಿಗಳು ರೈತರ ಹಣ್ಣಿನ ತೋಟಕ್ಕೆ ನುಗ್ಗಿ ಅಪಾರ ನಷ್ಟ ಉಂಟು ಮಾಡುತ್ತವೆಂದು ವಿಜ್ಞಾನಿಗಳು ಆ ಮಾತನ್ನು ತಳ್ಳಿಹಾಕಿದ್ದಾರೆ. ಬದಲಿಗೆ ಅವರು ಬಾವಲಿಗಳ ಬೀಜ ಪ್ರಸಾರ ಕಾರ್ಯವನ್ನು ಶ್ಲಾಘಿಸಿದ್ದಾರೆ. ಹಣ್ಣು ತಿನ್ನುವ ಬಾವಲಿಗಳಿಗೆ ಮಾನವನೇ ಮುಖ್ಯ ಶತ್ರು. ಬಂದೂಕಿಗೆ ಗುರಿಯಾಗಿ ಸಾಕಷ್ಟು ಪ್ರಭೇದಗಳು ಸಂಪೂರ್ಣ ನಾಶವಾಗಿವೆ. ಬಾವಲಿಗಳು ಸರ್ವಭಕ್ಷಕಗಳು. ಅವು ಹಣ್ಣು ಮಾತ್ರ ತಿನ್ನುವುದಿಲ್ಲ, ಕಪ್ಪೆ, ಮೀನು, ಸರೀಸೃಪಗಳು ಹಾಗೂ ಕೀಟಗಳನ್ನು ಅವು ತಿನ್ನಬಲ್ಲವು. ಹಾರುವಾಗ ಬಾವಲಿ ಹೆಚ್ಚು ಶಕ್ತಿಯನ್ನು ಕಳೆದುಕೊಳ್ಳುತ್ತದೆ ಹಾಗೂ ಅದು ತನ್ನ ದೇಹದ 20-30% ಆಹಾರ ಸೇವಿಸುತ್ತದೆ. ಇಟಲಿಯ ವಿಜ್ಞಾನಿ ಲಾಸ್ಕೋ ಸ್ವಾಲ್ ಅಂಜಾನಿ ಒಂದು ಬಾವಲಿಯನ್ನು ಸಾಕಿದ್ದ. ಒಂದು ರಾತ್ರಿ ಅದು ಕೊಠಡಿಯ ಮುಂಬತ್ತಿಯ ಬೆಳಕಿನಲ್ಲಿ ತಿರುಗಾಡುತ್ತಿರುತ್ತದೆ. ಆಗ ಅದು ಯಾವ ವಸ್ತುವಿಗೂ ಡಿಕ್ಕಿ ಹೊಡೆಯುವುದಿಲ್ಲ, ಕೊಠಡಿಯ ತುಂಬ ವೇಗವಾಗಿ ಹಾರಾಡುತ್ತಿರುತ್ತದೆ. ಆಗಲೇ ಪ್ರತಿಧ್ವನಿಯ ತರಂಗಗಳಿಂದ ಅದು ವಸ್ತುಗಳನ್ನು ಗುರುತಿಸಬಹುದೆಂಬ ಆವಿಷ್ಕಾರವಾಗುತ್ತದೆ. ಬಾವಲಿಯ ಮೂಗು, ಬಾಯಿಯ ಮೂಲಕ ಶಬ್ದ ತರಂಗಗಳು ಹೊರಬರುತ್ತವೆ. ಆಗ ಬಾವಲಿ ಅದರ ಮೂಲಕ ತನ್ನ ಬೇಟೆಯನ್ನು ಅರಸುತ್ತದೆ ಎನ್ನುವ ಸತ್ಯ ಈಗ ತಿಳಿದಿದೆ. ಕತ್ತಲೆಯ ಸಾಗರದಲ್ಲಿ ಬಾವಲಿ ಕೀಟ ಪತ್ತೆ ಮಾಡುವ ಪರಿ ಆಗಲೇ ತಿಳಿಯಿತು. ವಿಜ್ಞಾನಿಗಳು ಪ್ರಯೋಗದ ಮೂಲಕ ಬಾವಲಿ ತನ್ನ ದೊರಂಗದ ಮೂಲಕ 60-90 ಅಡಿ ದೂರದ ವಸ್ತುಗಳನ್ನು ಪತ್ತೆ ಮಾಡಬಲ್ಲದು ಎಂಬುದನ್ನು ಜಗತ್ತಿಗೆ ತೋರಿಸಿಕೊಟ್ಟಿದ್ದಾರೆ. ಅದು ಆಧುನಿಕ ಯುಗದ ರಾಡಾರ್ ಸಂಶೋಧನೆಗೂ ಕೂಡ ಈಗ ನಾಂದಿಯಾಗಿದೆ. ಬಾವಲಿಗಳ ಜೈವಿಕ ಗಡಿಯಾರ ಸೂರ್ಯಾಸ್ತದ ನಂತರ ಆರಂಭವಾಗಿ ಬೆಳಗಿನ ಜಾವದವರೆಗೂ ಸಾಗುತ್ತದೆ. ಬಾವಲಿ ಮಬ್ಬುಗತ್ತಲಿನಲ್ಲಿ ಕೀಟಗಳ ಬೇಟೆ ಆಡಿ ಏಕಾಂಗಿಯಾಗಿ ಗೂಡಿಗೆ ಮರಳುತ್ತದೆ. ವರ್ಷಕ್ಕೊಮ್ಮೆ ಮಾತ್ರ ಬಾವಲಿ ಒಂದು ಮರಿ ಹಾಕುತ್ತದೆ. ಕೆಲವೊಮ್ಮೆ 2 ಅಥವಾ 3 ವರ್ಷವಾದರೂ ಮರಿಗಳು ಹುಟ್ಟುವುದೇ ಇಲ್ಲ. ಸಂತಾನ ಸಂದರ್ಭದಲ್ಲಿ ಮಾತ್ರ ಗಂಡು ಹೆಣ್ಣು ಬಾವಲಿಗಳು ಒಟ್ಟಿಗೆ ಸೇರುತ್ತವೆ. ಉಳಿದ ಸಂದರ್ಭದಲ್ಲಿ ಬಾವಲಿ ಏಕಾಂಗಿಯಾಗಿಯೇ ಇರುತ್ತದೆ. ಹಗಲು ಹೊತ್ತಿನಲ್ಲಿ ನಿದ್ರೆ ಮಾಡುವ ಈ ಜೀವಿಗೆ ಕತ್ತಲೆಯ ಪ್ರಶಾಂತವಾದ ಜಾಗ ಬೇಕು. ಹಾಗಾಗಿ ಅದು ಗುಹೆ, ಬಂಡೆಗಳ ಬಿರುಕು, ಹಾಳು ಮನೆಗಳು, ಮಂಟಪಗಳು, ದೇವಸ್ಥಾನಗಳು, ಬಾವಿಗಳು, ಗಣಿಗಳು, ನೆಲಮಾಳಿಗೆಗಳು, ಸುರಂಗಗಳು, ಹಳೆಯ ಗೋಪುರಗಳು, ಕೋಟೆ ಕೊತ್ತಲುಗಳನ್ನು ಹುಡುಕಿ ಅಲ್ಲಿ ಬದುಕುತ್ತದೆ. 8-23 ವರ್ಷ ಬದುಕುವ ಬಾವಲಿಗೆ ಗೂಬೆ, ಹದ್ದು, ಡೇಗೆ ಮುಂತಾದವು ಕೊಲ್ಲುವ ಶತ್ರುಗಳು. ಬಾವಲಿಗಳ ಸಾಮೂಹಿಕ ಬದುಕು ಯಾವ ಜೀವಿಗಳಲ್ಲಿಯೂ ಇಲ್ಲದಿರುವುದು ಅಚ್ಚರಿಯ ಸಂಗತಿ. ಅವುಗಳದ್ದು ಜಂಟಿ ಕುಟುಂಬದ ಮಾದರಿ. ಇಲಿ, ಕಿವಿ ಬಾವಲಿ, ಕುದುರೆಲಾಳದ ಬಾವಲಿ, ಉದ್ದ ಕಿವಿಯ ಬಾವಲಿ, ಮೀಸೆಯ ಬಾವಲಿ, ಹೀಗೆ ಬಾವಲಿಗಳಲ್ಲಿ ವಿಭಿನ್ನ ವಿಚಿತ್ರ ಆಕಾರಗಳನ್ನು ನಾವು ನೋಡಬಹುದು. ತಾಯಿ ಮತ್ತು ಮರಿ ಬೇರ್ಪಡುವಾಗ ಮರಿ ಚೀರುತ್ತದೆ. ಆಗ ದೂರವಿರುವ ತಾಯಿ ಶಬ್ದ ತರಂಗದ ಮೂಲಕ ಭಾವಸ್ಪಂದನೆ ಮಾಡುವುದು ಅತ್ಯಂತ ವಿಸ್ಮಯದ ಸಂಗತಿ. ಇದು ವಿಜ್ಞಾನಿಗಳಿಗೂ ಕೂಡ ಅಚ್ಚರಿಯನ್ನು ತಂದೊಡ್ಡಿದೆ. ಹುಟ್ಟಿದ ಬಾವಲಿಯ ಮರಿ ಕೇವಲ 1-2 ಗ್ರಾಂ ಮಾತ್ರ ತೂಗುತ್ತದೆ. ಆದರೆ ಅವು ವೇಗವಾಗಿ ಬೆಳೆದಂತೆ ತೂಕ ಹೆಚ್ಚಿಸಿಕೊಳ್ಳುತ್ತವೆ. ಒಮ್ಮೊಮ್ಮೆ ತಾಯಿ ಮರಿಯನ್ನು ಗುಂಪಿನಲ್ಲಿ ಗುರುತಿಸುವುದಿಲ್ಲ. ಆಗ ಮರಿ ಯಾವುದೋ ತಾಯಿಯ ಹಾಲನ್ನು ಕುಡಿಯುತ್ತದೆ. ತಾಯಿಯ ಪ್ರೇಮ ಎಂಥದ್ದು ಎಂಬುದನ್ನು ಇಲ್ಲಿ ನಾವು ನೋಡಬಹುದು. ದಿನದಿನಕ್ಕೂ ಬಾವಲಿಗಳ ಸಂಖ್ಯೆ ಜಗತ್ತಿನಲ್ಲಿ ಕುಸಿಯುತ್ತಿದೆ. ಮನುಷ್ಯ ಅವುಗಳನ್ನು ರಕ್ಷಿಸುವಲ್ಲಿ ಸೋತಿದ್ದಾನೆ. ಅವುಗಳನ್ನು ಏಕೆ ರಕ್ಷಿಸಬೇಕು ಎಂಬ ಅಸಹಾಯಕತೆ ಎದ್ದು ತೋರುತ್ತಿದೆ. ಆದರೆ ಜಗತ್ತಿನಲ್ಲಿ ಅಸಂಖ್ಯಾತ ಮರಗಳ ಸುಸ್ಥಿರ ಅಭಿವೃದ್ಧಿಗೆ ಬಾವಲಿಗಳು ಬೇಕೇ ಬೇಕು ಎನ್ನುವ ಪರಿಜ್ಞಾನ ಮನುಷ್ಯನಿಗೆ ಅತ್ಯವಶ್ಯ. ಬಾವಲಿಗಳು, ಅದರಲ್ಲೂ ಸಸ್ಯಾಹಾರಿಗಳು, ಆಹಾರವನ್ನು ಅತಿ ಶೀಘ್ರವಾಗಿ ಅರಗಿಸಿಕೊಂಡು ದೂರ ದೂರ ಹೋಗಿ ಮಲವಿಸರ್ಜನೆ ಮಾಡಿ ಬೀಜ ಪ್ರಸಾರ ಮಾಡುತ್ತವೆ. 95% ಕಾಡಿನ ಬೀಜ ಪ್ರಸಾರ ಈ ಬಾವಲಿಗಳಿಂದಲೇ ಆಗುತ್ತಿದೆ. ಉಷ್ಣವಲಯದ ಮಳೆಕಾಡುಗಳು ಸಮೃದ್ಧಿಗೆ ಬಾವಲಿಗಳು ಬೇಕೇ ಬೇಕು. ಮನುಷ್ಯ ತನ್ನ ಮಾಂಸಾಹಾರಕ್ಕೆ, ನಾಟಿ ಔಷಧಕ್ಕೆ, ಕಾಮೋದ್ರೇಕ ಔಷಧಿಗೆ ಬಾವಲಿಗಳನ್ನು ವ್ಯಾಪಾರವಾಗಿ ಕೊಲ್ಲುತ್ತಿರುವುದು ಮೂರ್ಖತನವಾದೀತು. ಒಂದು ಬಾವಲಿ 3,000 ಕೀಟಗಳನ್ನು ನುಂಗಿಹಾಕಬಲ್ಲದು. ಬಾವಲಿಯ ಗೊಬ್ಬರ ಜಗತ್ತಿನ ಅತ್ಯುತ್ತಮ ಗೊಬ್ಬರವೆಂದು ಸಾಬೀತಾಗಿದೆ. ಬಾವಲಿಯ ಶಬ್ದ ತರಂಗಗಳು ಬಿತ್ತರ ಅತ್ಯಂತ ವಿಶಿಷ್ಟವಾದದ್ದು. ಸಸ್ತಿನಿಗಳಲ್ಲಿಯೇ ಬೃಹತ್ತಾದ ಗುಂಪು ಬಾವಲಿಗಳದ್ದು. ಅಸಂಖ್ಯಾತ ಗುಹೆಗಳು ಬಾವಲಿಗಳ ಸಂಪೂರ್ಣ ನಾಶದ ಕಡೆ ಸಾಗಿವೆ. ಇವುಗಳನ್ನು ರಕ್ಷಣೆ ಮಾಡಿ ಉಳಿಸುವುದು ನಮ್ಮ ಕರ್ತವ್ಯವಾಗಿದೆ. ಪ್ರತಿ ವರ್ಷ 17 ಏಪ್ರಿಲ್ ಬಾವಲಿಗಳ ದಿನವೆಂದು ಆಚರಿಸುತ್ತೇವೆ. ಇದು ಅರ್ಥಪೂರ್ಣವಾಗಬೇಕಾದರೆ ಬಾವಲಿಗಳ ಆವಾಸ ರಕ್ಷಣೆ ಆಗಬೇಕು. ಅವುಗಳನ್ನು ಯಾವುದೇ ಕಾರಣಕ್ಕೂ ಬೇಟೆ ಆಡದೆ ರಕ್ಷಿಸಬೇಕು. ಆಗಲೇ ಬಾವಲಿಗಳ ತಜ್ಞ ಅಮೆರಿಕದ ಡಾಕ್ಟರ್ ಮರ್ಲಿನ್ ಜಟ್ಲರವರ ಸಂರಕ್ಷಣಾ ಶ್ರಮಕ್ಕೆ ಒಂದು ಅರ್ಥ ಬರುತ್ತದೆ.
4: ಇದುವರೆಗೂ ವಿಜ್ಞಾನದ ಆವಿಷ್ಕಾರದ ಅಸ್ಮಿತೆಯ ಬಗ್ಗೆ ತಿಳಿಸಿದಂತಹ ಶ್ರೀತಾ ಶೇಖರ್ ಗೌಳೇರವರಿಗೆ ಧನ್ಯವಾದಗಳು.

0: ಈಗ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಪ್ರಸಾರ ಮುಂದುವರಿಯಲಿದೆ. ಇದರಲ್ಲಿ ಹಳೆಯ ಚಿತ್ರಗೀತೆಗಳು, ಹರಿಕತೆ, ನಾಟಕ, ಬಯಲಾಟ, ದಾಸರ ಪದಗಳು, ವಚನ, ಭಕ್ತಿಗೀತೆಗಳು, ಚಿತ್ರಗೀತೆಗಳು, ಜನಪದ ಗೀತೆಗಳು, ಚೌಡಿಕೆ ಪದಗಳು, ಭಾವಗೀತೆಗಳು ಹಾಗೂ ಶಾಸ್ತ್ರೀಯ ಸಂಗೀತ, ಹೀಗೆ ವೈವಿಧ್ಯ ಕಾರ್ಯಕ್ರಮಗಳು ಇರುತ್ತವೆ. ಈ ಎಲ್ಲಾ ಕಾರ್ಯಕ್ರಮಗಳನ್ನು ತಪ್ಪದೆ ಕೇಳಿ ಆನಂದಿಸಿ. ನಿಮ್ಮ ಅನಿಸಿಕೆಗಳನ್ನು 9686096279 ಇದಕ್ಕೆ ತಿಳಿಸಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಹಲೋ ಗೆಳೆಯರೇ.
1: ಹಾಯ್ ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ.
1: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ಮ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
0: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
1: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.

ತುಂಬಾ ಇಷ್ಟ. ಅವನಿಗೂ ನಾನಂದ್ರೆ ಇಷ್ಟ ಅನ್ಸುತ್ತೆ.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
2: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

ಎಂಟಾಣಿ ಜೇಬಲ್ಲಿಟ್ಕೊಂಡು ನಾಲ್ಕಾಣಿ ಆಟ ಆಡೋ 10 ಪೈಸೆ ಜನದ ಹತ್ರ 5 ಪೈಸದ ಪ್ರೀತಿನೂ ಎಕ್ಸ್ಪೆಕ್ಟ್ ಮಾಡಬಾರ್ದಂತೆ. ನಾನು ಮಾಡೋಣ ಅನ್ಕೊಂಡಿದ್ದೀನಿ, ನೀವೇನು ಹೇಳ್ತೀರಾ? ಹಾಂ,

0: ಓ, ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ಅಬ್ಜಲ್ ಯಾ ಯಾ ಬೋಲೇ ಯಾ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ರ ಅಂಜಲಿ ಅವರೇ, ಇವಾಗ ಹೇಳ್ತಾ ಇದ್ದೀನಿ ಕೇಳಿ, ಪೆನ್ಸಿಲ್ ಅಲ್ಲಿ ಬರೆದಿಟ್ಕೊಳ್ಳಿ. ಬ್ರಹ್ಮನ್ ಪಕ್ಕ ಸರಸ್ವತಿ, ವಿಷ್ಣು ಪಕ್ಕ ಲಕ್ಷ್ಮಿ, ಶಿವನ್ ಪಕ್ಕ ಪಾರ್ವತಿ, ರಾಮನ್ ಪಕ್ಕ ಸೀತೆ. ಹಂಗೆ ನನ್ನ ಪಕ್ಕದಲ್ಲಿ ನೀವಿದ್ರೆ ಮಾತ್ರನೇ ಚಂದ, ಇನ್ ಯಾರ ಪಕ್ಕದಲ್ಲಿದ್ರು ಚೆನ್ನಾಗಿರಲ್ಲ. ಆಮೇಲೆ ಈ ಫ್ಲಾಂಗ್ ವೈಲಿನ್ ಇನ್ನೊಂದು ಮಾತು ಹೇಳ್ತೀನಿ, ಎಡಗೈಲಿ ಬರೆದಿಟ್ಕೊಳ್ಳಿ. ಪ್ರೀತಿ ಮಾಡೋ ಪ್ರತಿಯೊಬ್ಬ ಹುಡುಗನೂ ಎದೆಯಲ್ಲಿ ತಾಜ್ ಮಹಲ್ ಇಟ್ಕೊಂಡಿರಿ ಪ್ರೀತಿಸೋದು. ಆದ್ರೆ ಎಲ್ಲ ಹುಡುಗಿರು ಮಮತಾಜ್ ಆಗಿರಲ್ಲ. ನಿಮ್ಮಂತ ಹುಡುಗಿರಿಗೆ ಇವಾಗ ಅರ್ಥ ಆಗಲ್ಲ, ಮದ್ವೆಗ 6 ತಿಂಗಳಾದ್ಮೇಲೆ ಅವ್ನು ಕೊಡ್ಸಿರೋ ಗಿಫ್ಟ್ ಇಟ್ಕೊಂಡ್ಗಳು ಅಂತ ಅಳ್ತಿರಲ್ಲ, ಅವಾಗ ಅರ್ಥ ಆಗತ್ತೆ ಪ್ರೀತಿಸೋ ಹುಡುಗರ ವ್ಯಾಲ್ಯೂ ಏನು ಅಂತ.
1: ಬುದ್ಧಿವಂತ ಭಗವಂತ ಇಷ್ಟ ಕಷ್ಟಗಳ ನಡುವೆ ಒಂದು ಸಣ್ಣ ರಿಲೇಶನ್ಶಿಪ್ ಅನ್ನು ಇಟ್ಟಿದ್ದಾನೆ. ಒಬ್ಬರಿಗೆ ಇಷ್ಟ ಅಂದರೆ ಅದು ಮತ್ತೊಬ್ಬರಿಗೆ ಕಷ್ಟ. ಹೆಂಡತಿಗೆ ಗೋಲ್ಡು ಅಂದ್ರೆ ಇಷ್ಟ, ಗಂಡನಿಗೆ ಆ ಹೆಸರು ಕೇಳಿದ್ರೇನೆ ಕಷ್ಟ.
2: ಸ್ಟಾಪ್, ವಾಟ್ ಇಸ್ ದಿಸ್? ಯು ಆರ್ ಟೆಲಿಂಗ್ ಹರಿಕತೆ? ಐ ವಿಲ್ ಟೆಲ್ ಆಲ್ ಪ್ಯಾಥೋಲವರ್ಸ್ ವಿತ್ ಪ್ಲೇಟ್ ಅಂಟೆ ಯಾರ್.

ಸೂಪರ್ ಗಾಡು ಲವ್ಗೂ ಲೈಫ್ಗೂ ನಡುವೆ ಒಂದು ಸಣ್ಣ ಕನೆಕ್ಟಿವಿಟಿಯನ್ನು ಇಟ್ಟಿದ್ದಾನೆ. ಹುಡುಗಿಯರಿಗೆ ಫರ್ಗೆಟಿಂಗ್ ವರವನ್ನು ಕೊಟ್ಟಿದ್ದಾನೆ. ಹುಡುಗರಿಗೆ ರಿಮೆಂಬರಿಂಗ್ ಶಾಪವನ್ನು ಇಟ್ಟಿದ್ದಾನೆ. ಬಾರ್ ಓನರ್ಸ್ಗೆ ಆಲ್ವೇಸ್ ಬೋನಸ್ ಬಿಸ್ನೆಸ್ ಅನ್ನು ಕೊಟ್ಟಿದ್ದಾನೆ. ಇದನ್ನು ತಿಳ್ಕೊಂಡು ಬದುಕೋದೇ ಆದ್ರೆ ಲೈಫ್ ಗುಡ್, ಇಲ್ಲ ಅಂದ್ರೆ ಕೈಗೆರಡು ಲಡ್ಡು. ಹಣೆ ಮೇಲೆ ಎರಡು ವೈಟು ಒಂದ್ರೆ

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಬೆನ್ಗೊಡಿತಾರೆ, ಮೇಡಮ್ ಕೈಗೊಡಿತಾರೆ, ಮೇಸ್ಟ್ರು ಕಾಲ್ಗೊಡಿತಾರೆ.
1: ಬಹದ್ದರ್
0: ಎದ್ದೆಗೆ ಒಡಿಯೋದು, ಎದುರುಗಡೆ ನಿಲ್ಲದಕ್ಕಿಂತ ಮುಂಚೆ ಎದ್ದೆ ಗಟ್ಟಿಗಾಯ್ತಾ ಮುಟ್ ನೋಡ್ಕೋ.
1: ಕೆಣಕ್ಬಿಟ್ಟೆ ಕಲಾ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡು ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಜೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಜೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.

0: ಪ್ರಿಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

ನಮ್ದೊಂಥರ ಟಿಪಿಕಲ್ ಲವ್ ಸ್ಟೋರಿ. ಲವ್ ಅಲ್ಲಿ ಬಿದ್ದಾಗಿಂದ ದಿನ ದೀಪಾವಳಿ ಬಾಸ್, ಪಟಾಕಿ ಅವಳು ಹೊಡಿತಾಳೋ ನಾನು ಹೊಡಿತೀನೋ ಗೊತ್ತಿಲ್ಲ, ಆದರೆ ಸೌಂಡ್ ಅಂತೂ ದಿನ ಇದ್ದಿದ್ದೆ.

0: ಆಡೋದು.
1: ಈ ಜನುಮವೇ ಆ ದೊರಕಿದೆ ರುಚಿ ಸವಿಯಲು.
2: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
3: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್.
4: ನಿಮ್ಮ ಮನೆ ಮನದ ಕೈರುಚಿ.
5: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್.

0: ಅಂಡ್ ಹೆಲ್ದಿ ಫುಡ್, ನಿಮ್ಮ ಮನೆ ಮನದ ಕೈ ರುಚಿ.
1: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹಿಂದಿ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಹಾಯ್
1: ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ನಾನ್ ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
1: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
2: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
1: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು, ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಓ, ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ RJ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ನಾಟಕವನ್ನು ಕೇಳಲಿದ್ದೀರಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಧೀರೇಂದ್ರ ಗೋಪಾಲ್ ಅವರ ಕಂಚಿನ ಕಂಠದಲ್ಲಿ ಕೇಳಿ ನಾಟಕ ಶ್ರೀ ಮಹಾಯತಿ ಶಂಭುಲಿಂಗೇಶ್ವರ.

0: ಮಗು, ನಿನ್ನ ಸಂಕಲ್ಪ ಮೂರ್ತಿ ನಾನು ಪ್ರಸನ್ನನಾಗಿದ್ದೇನೆ. ಕಣ್ಬಿಟ್ಟು ನೋಡು.
1: ಜಯ ಜಯ ಈಶ ಮಹೇಶ ಕರ್ಮ ವಿನಾಶ. ಧನ್ಯನಾದೆ ದೇವ, ಧನ್ಯನಾದೆ. ನಿನ್ನನ್ನು ಆವಿರ್ಭವಿಸಿಕೊಂಡ ನಾನು ಧನ್ಯನಾದೆ ತಂದೆ, ಧನ್ಯನಾದೆ.
0: ಕಂದ, ನಿನ್ನ ಇಷ್ಟಾರ್ಥವೇನು? ಯಾಕಾಗಿ ನನ್ನನ್ನು ಸ್ಮರಿಸಿದೆ?
1: ನಿನ್ನನ್ನು ಕಾಣಬೇಕೆಂಬ ಹಂಬಲದ ತೃಷೆಯಿದ್ದ ದೇವ, ಈ ಜಗದ ಜಂಜಡದಿಂದ ದೂರಾದ ನಾನು ನಿನಗಾಗಿ ಪರಿತಪಿಸುತ್ತಿದ್ದೆ. ನೀನು ದೊರಕಿದ ಬಳಿಕ ಇನ್ನಾವ ಘನ ವಸ್ತುವಿದೆ ಈ ಲೋಕದಲ್ಲಿ ಬೇಡಲು ನನಗೆ ಮುಕ್ತಿ ದಯ ಪಾಲಿಸು ತಂದೆ.
0: ಮಗು, ಮರ್ತ್ಯಕ್ಕೆ ಬಂದು ಶಿವಸಂಕಲ್ಪ ಮರೆತು ಬಿಟ್ಟೆಯ? ಮಾನವನಾದೆಯ? ನೀನೂ ಸ್ವಾರ್ಥಿಯಾದೆಯ?
1: ತಂದೆ, ನಾನು ಸ್ವಾರ್ಥಿಯೇ. ಹಲವು ವರ್ಷಗಳಿಂದ ಈ ನಿಂಗೋಳಗೋಳದ ದಟ್ಟದಡವಿಯಲ್ಲಿ ಪಂಚಭೌತಿಕ ವಸ್ತುಗಳಿಂದ ನಿರ್ಮಾಣಗೊಂಡ ಈ ನಶ್ವರ ದೇಹವನ್ನು ಪಂಚಲಿಂಗೇಶ್ವರನಲ್ಲಿ ಲೀನಗೊಳಿಸಿ ನೀನೇ ತನುಮರವೆಂದು ಧ್ಯಾನಿಸಿದ ನಾನು ಸ್ವಾರ್ಥಿಯೇ?
0: ನಿನ್ನೊಬ್ಬನ ಮುಕ್ತಿಗಾಗಿ ನಿನ್ನ ಅವತಾರ ಆದುದಲ್ಲ ಕಂದ.

0: ಮಾನವನ ಮನದ ಮಾಲಿನ್ಯ ಕಳೆದು ಮುಕ್ತಿ ಹೊಂದುವ ಮಾರ್ಗ ತೋರಿ ನೀನು ಮುಕ್ತಿ ಮಂದಿರವಾಗಬೇಕು. ಮಗು, ಶರಣರು ಜೀವನದ ಮಧ್ಯದಲ್ಲೇ ನಿಂತವರು. ಅನುಭಾವ ಭಕ್ತಿಯನ್ನು ಆನಂದ ಭಕ್ತಿಯ ಮಟ್ಟಕ್ಕೆ ಏರಿಸಿ ಅಲ್ಲಿಂದ ಸಮರಸ ಭಕ್ತಿಯಲ್ಲಿ ಲೀನವಾದವರು. ಈಗ ನೀನು ಈ ಅಡವಿಯನ್ನು ಬಿಟ್ಟು ಜೀವನಕ್ಕೆ ಇಳಿದು ಕರ್ತವ್ಯ ನಿರತನಾಗಬೇಕು.
1: ದೇಹವೆಂಬ ದೇಗುಲದ ಚಿದಾಕಾಶ ಗ್ರಹದಲ್ಲಿ ಬೆಳಗುವ ಜ್ಞಾನಶಕ್ತಿಯೇ ಹಾಗಿದ್ದರೆ ನನ್ನ ಕರ್ತವ್ಯವೇನು ತಂದೆ ಅರುಹು?
0: ಸಂಸಾರದ ಮಧ್ಯದಲ್ಲಿದ್ದು ಅದನ್ನು ಅಂಟಿಸಿಕೊಳ್ಳದಿರಬೇಕು. ಇದರಲ್ಲಿ ಸ್ತುತಿ ನಿಂದೆ ಸಮಸ್ಯೆಗಳು ಬರುತ್ತವೆ. ಆ ಕಹಿಯನ್ನು ಸವಿಯಬೇಕು. ಸಕ್ಕರೆ ತಿನ್ನುತ್ತಾ ನಾಲಿಗೆ ಚಪ್ಪರಿಸುವುದು ದೊಡ್ಡದಲ್ಲ. ದೇವನ್ನು ಅಗಿಯುವಾಗಲೂ ಆ ಅನುಭವ ತಂದುಕೊಳ್ಳಬೇಕು. ಬಾ, ಹತ್ತಿರ ಬಾ, ನನ್ನನ್ನು ಅಪ್ಪಿಕೋ. ನನ್ನೊಳು ನೀನಾಗು, ನೀನೇ ನಾನಾಗು. ಈಗ ನೀನು ಏನಾಗಿರುವೆ?
1: ನಾನೆಲ್ಲಿರುವೆ? ಇಲ್ಲ ಇಲ್ಲ, ನಾನಿಲ್ಲ. ನಾನು ನಿನ್ನಲ್ಲಿ, ನೀನು ನನ್ನಲ್ಲಿ, ನೀನೇ ನಾನು ಪ್ರಭು. ಅಂತರಂಗದ ಸುಪ್ತ ಭಾವನೆಯ ತೆರೆಹರಿದು ಆತ್ಮ ಚೈತನ್ಯ ಎಚ್ಚೆತ್ತಿತು. ನಾನು ದೇಹಿಯಾದರೂ ನಿರ್ದೇಹಿ.
0: ಮಗು, ನಿನ್ನ ಏಕಾಗ್ರತೆ ಘನೀಭವಿಸಿ ಮುತ್ತಾಗಿ ಮಣಿಯಾಗಿ ನಿನಗೆ ಕಂಡುದೇನು, ಕೇಳಿಸುವುದೇನು?
1: ಈಶ್ವರಾನುಗ್ರಹದಿಂದ ಭಕ್ತನನ್ನು ರಕ್ಷಿಸಲು ಶಕ್ತಿ ರೂಪದಿಂದ ಅವತರಿಸಿದಂತೆ ಪುಣ್ಯಸುಧೆ ಹೆಪ್ಪುಗಟ್ಟಿ ಸೂರ್ಯಕಿರಣಗಳಾಗಿ ಪತಂಜಲಿಯ ಋಷಿ ಅಂಜಲಿಗೆ ಬಿದ್ದಂತೆ ಮಧುರ ಸ್ವರಗಳೆಲ್ಲ ಒಂದಾಗಿ ನುಡಿದಂತೆ ಮಂಜುಳ ಗಾನವೆಲ್ಲ ಏಕತಾನದಲ್ಲಿ ಮಿಡಿದಂತೆ ವೀಣೆಯ ಝೇಂಕಾರದಂತೆ ಹಗುರವು ಕೊಳಲ ಧ್ವನಿಯಂತೆ ಭಾರವು ಗಂಟೆಯ ಶಬ್ದದಂತೆ ಗಂಭೀರವೂ ಆದ ಪ್ರಣವನಾದ ಓಂಕಾರವಲ್ಲದೆ ಮತ್ತೇನೂ ನನಗೆ ಕೇಳಿಸುತ್ತಿಲ್ಲ ತಂದೆ.
0: ಇಂದಿನಿಂದ ನೀನು ಶಂಭುಲಿಂಗ. ಶಂಭುಲಿಂಗ ನಾಮದಿಂದ ಮಹಾನ್ ಆರೂಢನಾಗಿ ಮೆರೆಯುವೆ. ನಿನ್ನ ನಡೆಯಿಂದ ಧರೆ ಪಾವನವಾಗಲಿ, ನುಡಿಯಿಂದ ನಾಡು ಬೆಳಗಲಿ. ಒಂದು ಕಡೆ ಶಿವ, ಇನ್ನೊಂದು ಕಡೆ ಮಾನವ, ಇವೆರಡನ್ನೂ ಬೆಸೆಯುವ ಶಿವ ಮಾನವ ನೀನಾಗು. ದೇಶ ಅಸೂಯೆಗಳಿಗೆ ಕಾರಣೀಭೂತವಾದ ಜಾತಿ ಭೇದಗಳನ್ನು ತೊಡೆದು ಹಾಕುವ ಚಿಂತಾಮಣಿಯಾಗು. ಮಗು, ಅದಕ್ಕಾಗಿಯೇ ನಿನಗೊಂದು ರಂಗ ಸಿದ್ಧವಾಗಿದೆ. ಕೇಳು ಕೇಳು ಆರ್ತನಾದ
2: ಶಂಭುಲಿಂಗ. ಶಂಭುಲಿಂಗ ಎಲ್ಲಿದೆಯೋ? ನನ್ನ ಕೂಗು ನೀನು ಕೇಳಿಸಕ್ಕಿಲ್ಲೇನು? ಬಾರೋಯಪ್ಪ, ನನ್ನನ್ನು ಉದ್ಧರಿಸು ತಂದೆ, ಉದ್ಧರಿಸು.
0: ಶಂಭುಲಿಂಗ, ಮತ್ತೇಕೆ ವಿಳಂಬ? ನಿನ್ನ ಕಾರ್ಯರಂಗದ ಮೊದಲ ದೃಶ್ಯವಿದು. ಹೊರಡು, ನಿಜವಾದ ಶಂಭುಲಿಂಗನಾಗು.
2: ಶಂಭುಲಿಂಗ
3: ಬಂದೇ ಬಂದೇ, ಬರಕತ್ತೀನಿ, ಬಂದೇ ಬಂದೇ.
2: ಅಪ್ಪ ತಂದೆ, ಪರ್ಚಿ ಪಾಟೀಲ್ ಚೆನ್ನಪ್ಪ ಹಚ್ಚಿ ಮನೆತರದಾಗ ಹುಟ್ಟಿ ವಾಲಿ ಮನೆತನದ ಸೊಸೆಯಾಗಿ ಮುತ್ತಿನಂತ ಎಟ್ಟು ಮಕ್ಕಳನ್ನ ಹೆತ್ತು ವಂಶೋದ್ಧಾರದ ಕರ್ತವ್ಯನೂ ಮುಗಿಸಿರಿ. ನನಗ ಮುಕ್ತಿ ದಯಪಾಲಿಸು ತಂದೆ. ಶಂಭುಲಿಂಗ ಮುಕ್ತಿ ದಯಪಾಲಿಸು.
1: ನಾನೇ ಶಂಭುಲಿಂಗ ಬಂದಿದ್ದೀನಿ. ಏ ಗೌಡಶಾನೆ, ಹೇಳ, ನನ್ನೇನಾಗ್ಬೇಕು ಹೇಳ.
2: ನಿನ್ನ ನೋಡಿದ ಮ್ಯಾಲ ಯಾನ್ ಹೇಳಕ್ಕೂ ನಾಲ್ಗೇನೆ ಹೊಳ್ಳದಂಗಾಗೇತಿ. ಬಾಯಿ ಪಟಪಟ ಅಂತ ಬಡಬಡಿಸ್ತಾವು, ಆದ್ರ ಅಕ್ಷರ ಹೊರಗ ಹೊಂಡವಲ್ಲೋ ಯಪ್ಪ.
1: ಅದೇನ್ ಹೇಳ್ಬೇಕು ತಿದ್ದೀಯ ಹೇಳ ಗೌಡ್ತಿ.
4: ಯಾನ್ ಹೇಳ್ತಾರ ಅವರು ಪಾಪ, ನಮ್ ಗೌಡ್ತಿಗೆ ಅದೇನು ಎದೆಗೆ ಗಡ್ಡಿ ಬೆಳೆದೈತಂತೆ. ಹಕ್ಕಿಮರಿಗೆ ಗುಣ ಮಾಡಕ್ಕೆ ಆಗಿಲ್ಲ. ಪೂಜಿ ಪುನಸ್ಕಾರನ ಗೌಡ್ರು ಬೇಕಾದಷ್ಟು ಮಾಡಿಸ್ರೆ ಗೌಡ್ರಿ ಇದೇ ಒಂದು ತಲೆಬ್ಯಾನೆ ಕುಂತದೆ. ಅದಕ್ಕೆ ಗೌಡ್ತಿ ನಿಮ್ ಪಾದಕ್ ಬಿದ್ದಾರೆ.
1: ಗೌಡಶಾನೆ ನಿಲ್ಸ, ಯಾಕ ಅಳಕ್ ಹತ್ತಿ? ಸಾಕ್ ಸಾಕ, ನಿನ್ಗೆ ಕಾಯಿಲೆ ಗುಣ ಆಗಬೇಕಲ್ಲ, ನೋವು ಹೋಗಬೇಕಲ್ಲ.
2: ಹೌದು ಹೊಡೆದಪ್ಪ, ಹೌದು. ಈ ನೋವು ತಡ್ಕೊಳಕ್ ಆಗವಲ್ದು.
1: ತಡ್ಕೊಳಕ್ ಆಗ್ಲಿಲ್ಲ ಅಂದ್ರೆ ಅದನ್ನ ಇಟ್ಕೊಂಡು ಯಾಕೆ ಗೋಳಾಡಕ್ ಹತ್ತಿದಿ? ಅದನ್ನ ಕೊಟ್ಟು ಬಿಡು.
2: ಏನು ಯಪ್ಪ ನೀ ಹೇಳುದು?
1: ಹೌದವ್ವ, ನಿನ್ ಇರೋ ನೋವನ್ನ ನನಗೆ ಕೊಟ್ಟು ಬಿಡು, ನಾನು ಅದನ್ನ ತಗೊಂತೀನಿ.
2: ಅಯ್ಯೋ, ಯಾನ್ ಕೇಳಿದ್ರು ಕೊಡ್ಬಹುದು, ಆದ್ರ ನನ್ನ ನೋವು ಇನ್ನೊಬ್ರಿಗೆ ಹೆಂಗ್ ಕೊಡಕ್ ಬರುತ್ತೋ ತಂದೆಯೇ.

0: ಈಗ ನೀನ್ನ ಒಡಕ್ಕೂ ಆಗಂಗಿಲ್ಲ, ಇಟ್ಕೊಂಡು ತಡ್ಕೊಳಕ್ಕೂ ಆಗಂಗಿಲ್ಲ. ಹಿಂಗ್ ಹೊಯ್ದಾಡ್ಬಾರ್ದವ್ವ, ಹೊಯ್ದಾಡ್ಬಾರ್ದು. ಒಂದೇ ಮನಸ್ಸಿರ್ಬೇಕು.
1: ನನಗಾಗ್ತಿರೋ ಸಂಕಟದಾಗ ನನಗೆ ಯಾರೂ ತಿಳಿವಲ್ದು, ಯಾರು ಹೊಳಿವಲ್ದು. ನಾ ಏನಾ ಮಾಡ್ಲಿ ಹೇಳ ತಂದೆ?
0: ತಿಳಿತೈತಿ, ಆದ್ರೆ ಹೇಳಾಕ್ ಬರ್ದಂಗೆ ನಿನಗೆ ಮಾಯೆ ಮುಸುಕಾಕೈತಿ. ನೀನು ತಾಯಿ, ನಾನು ಮಗ. ನಿನ್ನ ಮಗ ನಿನ್ ಎದೆ ಹಾಲು ಕೇಳ್ತಾನೆ, ಕೊಟ್ಟೆ ಬಿಡ.
1: ಅಯ್ಯೋ ತಂದೆ, ಯಾಕಪ್ಪ ನನ್ನ ಮನಸ್ಸು ಮತ್ತಷ್ಟು ನೋಯಿಸಿ ನನ್ನ ಜೀವಂತ ಸಾಯಿಸ್ತೀಯೋ?
0: ತಾಯಿ ಎದೆ ಹಾಲ್ನ ಮಗ ಕುಡಿಬಾರ್ದೇನ?
1: ಶಿವನ ಶಂಭುಲಿಂಗ, ಹಾಲು ಕೊಡುವ ಎದೆಯೇ ಹುಣ್ಣಾಗೈತಿ ತಂದೆ. ಅದಕ್ಕಾಗಿ ಉಪಚಾರ ಮಾಡಿಸ್ಕೊಂಡು ಜೀವ ರೋಸ್ ಹೋಗೈತಿ. ನಾ ಯಾರು ಮಾಡ್ಲಿ, ಹಾಲು ಬರೋ ಬದ್ಲು ನನ್ನ ಎದೆಯಾಗ ಕೇವು ನೆತ್ರ ಸೋರ್ತೈತಿ, ಹೊಲಸು ನಾರ್ತೈತಿ ತಂದೆ.
0: ಹಾಗಿದ್ರೆ ಫಲ ಪಕ್ವವಾಗಿದೆ ಅನ್ನಂಗಾತು. ನಿನ್ನ ಮಲೆಯೊಳಗಿನ ಹಣ್ಣನ್ನ ನಾನು ಉಣ್ಣಲೇಬೇಕು.
1: ಯಾನ್ ಮಾತು ಅಂತ ಹೇಳಕತ್ತಿಯು?
0: ತಾಯಿ ಎದೆಯಾಗೆ ಹುಣ್ಣಿದ್ರೆ ಜಗತ್ ಎಂದೂ ತಣ್ಣಗಿರೋದಿಲ್ಲ, ಕೊಟ್ಟು ಬಿಡು.
1: ಅಯ್ಯೋ ಬ್ಯಾಡ ತಂದೆ,
0: ಕೊಡ. ತಾಯಿಯ ಮಲೆ ಹಾಲಿನಲ್ಲಿ ವಿಷ ಇರಕ್ಕೆ ಸಾಧ್ಯನೇ ಇಲ್ಲ, ಕೊಟ್ಟು ಬಿಡು ಹಾಲು, ಕೊಡ.
2: ಎಲ್ಲ ಇವನ ಅಯ್ಯಪ್ಪ, ಅವರೆದಿಗ್ ಬಾ ಹೆಚ್ಚು ಮಲಿ ಕುಡಿಯಕ್ ಹತ್ತಿಲ್ಲಪ್ಪ ಇವ. ಹುಚ್ಚಿ ಧಾನ ಹೆಂಗೆ ಅವರೇ ಚಾಡ್ಸ್ವದಿರಿ ಅವನ್ನ. ಏ ಯಾವನು ಯಾವನು ನೀ?
0: ನಾನೇ, ನಾನು ನಿರಾಕಾರ, ಮಾಯೆಯಿಂದ ದೂರಾದವ.
2: ಮಾಯೆ? ಮಾಯೆ ಅಂದ್ರೆ?
0: ನಿಜವಲ್ಲದ ತೋರಿಕೆ.
2: ಏ ಮೈ ಮ್ಯಾಕ್ ಖಬರ್ ಐತೆ ನಿನಗೆ. ನೀ ಮಾಡಿದ್ದೇನು, ನೀ ಮಾಡಿದ್ದೇನಾರ ಗೌಡ್ರಿಗೆ ಗೊತ್ತಾದ್ರೆ ನಿನ್ನ ಸುಟ್ಟು ಹಾಕ್ತಾರೆ. ಅಲ್ಲ, ಊರಾಗಿನ ಏಸೋ ಮಂದಿ ನಮ್ ಗೌಡಶಾನಿ ಮಾರಿ ಇನ್ನೂ ನೋಡಿಲ್ಲ. ಅಂಥದ್ದು ಈ ಪರದೇಶಿ ಸಾಧುಗೆ ಎದಿ ಹಾಲು ಕುಡಿಸಿದ್ರಲ್ಲಪ್ಪ ಗೌಡತಿ. ಅಲ್ಲಲೇ, ಏ ಪರದೇಶಿ, ಸಾವಿನ ಅಂಜಿಕೆಯಾರ ಐತಿಲ್ಲೋ ನಿನಗೆ?
0: ಅಗ್ಗನೇನ ಲೇ, ಮೃತ್ಯಿಗೆ ಯಾರು ಅಂಜೋದಿಲ್ವೋ ಅವ್ರಿಗೆ ಜೀವನ ಮರಣ ಎರಡ ಒಂದೇಲೇ.
1: ಅವನ್ನ ಯಾರು ಅಂತ ತಿಳಿದಿದ್ದೀನಿ? ಯಾವ ಅಗಸಿದ್ಧಿ ಉಪಚಾರಕ್ಕೂ ಬಗ್ಗದ ನನ್ನ ಕಾಯಿಲೆನ ಕ್ಷಣ ಮಾತ್ರದಲ್ಲಿ ವಾಸಿ ಮಾಡಿದ ಬಹುರೋಗ ವೈದ್ಯ. ಅವ ಮನುಷ್ಯರ ಪೈಕಿ ಅಲ್ಲ, ದೇವರು, ಶಿವ, ಜಗದ ನಂಜನ್ನೆಲ್ಲ ಉಂಡಾಕ ನಿಂತ ನಂಜುಂಡ, ನಂಜುಂಡೇಶ್ವರ.
2: ಅವರೇ ನೀವೇನೇಂದ್ರಿ, ಇಲ್ಲಿ ಸರಿಯಲ್ಲ. ಕರಿಯ ಮುರುಗ, ಹಿಡ್ಕೋರಿ ಆ ಸಾಧನ.
1: ನಿಲ್ಲಿ, ಯಾರು ನಿಂತ ಜಾಗದಿಂದ ಕದಲ್ಬೇಡ್ರಿ.
2: ನಡ್ರಲ್ಲ ಗೌಡ್ರಿಗೆ ಸುದ್ದಿ ಮುಟ್ಸ ನಡೀರಿ.
0: ಸಂಗವ್ವ, ಈಗ ನಿನಗೆ ಏನ್ ಅನ್ನಿಸ್ತಾಯ್ತಿ?
1: ನೀ ಎದಿಗೆ ಬಾಯಿ ಹಚ್ಚಿ ಹೀರಿದಾಗ ಎದೆಯಾಗ ಬೆಳೆದಿರೋ ಗಡ್ಡಿ ಮಾಯಾತು. ಬಾವಿಲ್ಲ, ನೋವಿಲ್ಲ, ಆರಾಮದೀನಿ.
0: ಸರಿ ಸಂಗವ್ವ, ನನ್ನ ಕೆಲಸ ಆತು, ನಾ ಏನ್ ಹೊಂಟ.
1: ಯಪ್ಪ ತಂದಿ, ನನ್ನ ನಿನ್ನ ಸಂಗಾಟ ವಯ್ಯೋ.
0: ನೀ ನನಕೂಟ ಹೊಗಿ ಪ್ಯಾಲಿ. ನನಗೇನು ಮಠನ, ಮನೇನ, ಊರ, ಕೇರಿನ? ನಿಂತಲ್ಲೇ ಮನೆ, ಕುಂತಲ್ಲೇ ಮಠ. ನಾ ಬರೀ ಲಂಗೋಟಿ ತುಂಡು ಕಂಬಳಿ ಆರ್ಬಿಡ.
1: ತಂದೆ, ನಾ ಇದೋ ತನಕ ಗೌಡ್ತಿ ಸಂಗಮ ಆಗಿದ್ನಿ. ನೀ ನನಗ ಪುನರ್ಜನ್ಮ ಕೊಟ್ಟು ಕ್ಯಾಸಿಂದ ನಾ ಆ ವ್ಯಾಮೋಹ ಕಳ್ಕೊಂಡೆ. ಇನ್ನು ನಾ ಸಾಯೋತನ ನಿನ್ನ ಪಾದ ಸೇವಾ ಮಾಡಿ ಈ ಜನ್ಮ ಸಾರ್ಥಕ ಮಾಡ್ಕೋತೀನಿ, ನಿನ್ನ ಶಿಷ್ಯವೃತ್ತಿ ಮಾಡ್ತೀನಿ. ಅಷ್ಟು ದಯ ಮಾಡೋ ಯಪ್ಪ, ದಯ ಮಾಡೋ.
0: ಅಲ್ಲ, ಮೀನಕೇರಿ ಗ್ರಾಮದ ವಾಲಿ ಮನೆತನ ಅಂದ್ರೆ ಈ ಸುತ್ತ ಹತ್ತ ಹಳ್ಳಿಯಾಗಿ ಪ್ರಸಿದ್ಧ ಮನೆತನ. ಅದ್ರಾಗೂ ನೀ ಆ ಮನೆ ಸೊಸಿ, ನೀ ಈ ಆರೂಢ ಜಂಗಮ್ಮನ ಹಿಂಬಾಲೆ ಬಂದಿ ಅಂದ್ರೆ ಲೋಕ ಏನಂದಾತು, ಮಂದಿ ಏನಂದಾರು?
1: ಲೋಕಕ್ಕೆ ನೀ ಅಂಜತಿಯನ, ಮಂದಿ ಮಾತಕ್ಕೆ ಹೆದರ್ತಿಯನ? ನನಗೀಗ ಬೇಕಾಗಿರೋದು ಮುಕ್ತಿ, ಜೀವನ್ ಮುಕ್ತಿ, ಸಾರ್ಥಕ ಜೀವನ. ನನಗ ದೀಕ್ಷೆ ಕೊಟ್ಟು ಆಶೀರ್ವಾದ ಮಾಡೋ ತಂದೆ.
0: ದೀಕ್ಷೆ ಅದು ಕಠಿಣ, ದೀಕ್ಷೆ ತಗೊಂಡ ಮೇಲೆ ಹಿಂದೆ ಸರಿಯಂಗಿಲ್ಲ. ಆ ಆತ್ಮ ಬಲ ಐತೆ ನಿನಗೆ?
1: ಪರೀಕ್ಷೆ ಬಾಡ ಕಡ್ಡಿ ಇಲ್ಲ, ಒಂದು ಮಾತು ನೆಪ್ಪಿರ್ಲಿ. ಸೂರ್ಯನ ತೇಜಸ್ಸು ಕಳೆಗುಂದಿದ್ರು ಚಂದ್ರನ ತಂಪಾರಿ ಬಿಸಿ ಏರಿದ್ರು ನಾ ನಿಂತ ಮೆಟ್ಟಿಂದ ಸರಿಯವಳಲ್ಲ. ನಂದು ಸುಸ್ಥಿರ ಮನ, ಸಮಾಧಿ ನಿಷ್ಠೆ,
0: ಭಾವಹೀನ ಜಗತ್ತಿನ ನಿಷ್ಠುರ ನಾನು.
1: ಯುಕ್ತ ಅಯುಕ್ತ, ನೀತಿ ಅನೀತಿ ಒಂದೂ ನನಗ ತಿಳಿಯಂಗಿಲ್ಲ. ನಿನ್ನ ಜ್ವಾಲೆಯಿಂದ ಸುಟ್ಟು ನನ್ನ ವೈರಾಗ್ಯ ಮೂರ್ತಿ ಮಾಡು, ಅಷ್ಟೇ ನಾ ಹೇಳಾಕಿ.
0: ಹಂಗಾರ ಇದೇ ನಿನ್ನ ಕಡೆ ತೀರ್ಮಾನ ಏನು?
1: ಹೌದು.
0: ಹಂಗ ಈಗ ಈಗ ನಾನು ಬಂದೆ.
1: ಎಲ್ಲಿ ಹೋಗ ಕತ್ತಿ ಬಿರ್ಬಿರ್ನೆ? ಅಲ್ಲಿ ಬರೀ ನಾಗರಪಡಿ ಬೆಳ್ದೈತಿ, ಮುಳ್ಳು ಮುಳ್ಳು ಚುಚ್ಚಾವು.
0: ನಾಗರಪಡಿ ಅದೇ ಬೇಕು ನನಗ.
1: ಮುಟ್ಟಿಗಿಟ್ಟಿ ಅದನ್ನ. ಆದ್ರ ಮುಳ್ಳು ಚೂಜಿ ಚೂಜಿ ಇದ್ದಂಗ, ಎಂಥ ಗಟ್ಟುಳ್ಳವಾದ್ರೂ ತಾಕಿಂದ ಚೀರಾಡಕ್ಕೆ ಬೇಕು. ಬಾ ಈ ಕಡೆ.
0: ನಿನ್ನ ಆತ್ಮಬಲ ಪರೀಕ್ಷೆ ಮಾಡು ಅಂತ ಹೇಳಿದೆಲ್ಲ, ಅದನ್ನೇ ಮಾಡ್ತೀನಿ. ಈಗ ಸುಮ್ನೆ ಕೊಂಡ್ರ ನನಗೆ ಹೇಳಕ್ ಬಂದಾಳ.
1: ಏನಾಗೈತು ತಂದೆ? ಅಗ ನಾಗರಪಡಿ ಕಡೆಯ ಕತ್ತಿಯನ. ಯಪ್ಪ ಶಿವನೇ, ತಂದ ರಾಶಿ ಹಾಕದ್ನಲ್ಲಪ್ಪ.
0: ಗಪ್ ಗಪ್ ಕೊಂಡ್ರ ಅಂದೆ ಅಗವಾ. ಈಗ ಹೆಂಗಾತು ರಾಶಿ?
1: ಮುಳ್ಳಿರ್ ಗದ್ದಿಗೆ ಆದಂಗಾತು, ಪಸಂದಾಗೈತಿ.
0: ಹಂಗ ಮಲ್ಗು ಆದ್ರ ಮ್ಯಾಗ.
1: ಅಯ್ಯೋ ಏಸೊಂದ್ ರಾಶಿ ಹಾಕಿ ಹೆಂಗ್ ಹತ್ಲಿ? ಪಾವಟಿಗೆ ಇಲ್ಲ, ಏನಕ್ ಬರ್ದಾಗ ಆಗೈತಿ.
0: ಹಂಗ ನಾನೇ ನಿನ್ನ ಎತ್ತಿ ಅದ್ರ ಮೇಲೆ ಬಿಸಾಕ್ತೀನಿ. ನಾಗರಪಡಿ ಮೇಲೆ ಮಲಗು.
1: ಅಯ್ಯೋ ಶಂಭುಲಿಂಗ,
0: ಕಚ ಕಚ ಕುಣಿ ಅದ್ರ ಮ್ಯಾಗ ಕುಣಿ. ವಾ ವಾ ಸಂಗವ, ದುಷ್ಟ ಶಕ್ತಿನ ಸಂಹಾರ ಮಾಡಕ್ಕೆ ನಿಂತ ಚಂಡಿ ಚಾಮುಂಡಿ ರುದ್ರ ಗಾಳಿ ಕೇಕೆ ಹಾಕಿ ಕುಣದಂಗ ಆತು. ಸಂಗವ ನಾಗರಪಡಿ ಮುಳ್ಳು ಚುಚ್ಚಿ ನೋವಾಗ್ಲಿಲ್ವಾ ನಿನ್ನ ದೇಹಕ್ಕೆ?
1: ನೋವಾ ನನಗ? ಯಪ್ಪ ಕುತ್ನಿ ಗಾದಿ ಮ್ಯಾಲ ನಿಂತಂಗಾತು, ನೀ ಕುಣಿ ಅಂತಿ ಕುಣದೆ. ಇನ್ನಾದ್ರೂ ದೀಕ್ಷೆ
0: ತಲಿ ಬೋಳ್ಸಾಕ ಬೇಕು ನೀನು.
1: ಒಪ್ಪಿದ್ನಿ ತಂದೆ.
0: ನಿನಗ ಈ ಹೊತ್ತಿನಿಂದ ಪುನರ್ಜನ್ಮ. ನೀನು ಸಂಗವಲ್ಲ ಬಸಮ್ಮ. ಬಸ್ಸಿ ಬಸ್ಸಿ ಬಸ್ಸಿ.
3: ನಿಂಗ
4: ಧಣರ,
3: ನೀ ಹೇಳೋ ಸುದ್ದಿ ಖರೆ ಖರೆನಾ?
4: ಖರೆ ರೀ ಧಣಿ ಖರೆ. ಅವ್ವ ಅವರು ಶಂಭುಲಿಂಗ ಸ್ವಾಮಿಗಳ ಸಂಗಟ ಹೋದ್ರಿ.
3: ಕೇಳಿರಾ ಕೇಳಿರಾ ನಂಟ್ರ, ಇದಕ್ಕ ನಿಮ್ಮನ್ನ ಕರ್ಸೀನಿ. ಆಮೇಲೆ ಏನಾದ್ರೂ ತಾಳಿ ಹೆಚ್ಚು ಕಮ್ಮಿ ಆತು ಅಂದ್ರೆ ನಾ ಕೇಳೋ ಮಗ ಅಲ್ಲ, ನಾ ಸಿಟ್ಟಿಗೆ ಬರೋ ಮನುಷ್ಯ ಅಲ್ಲ. ನಿಮಗೆ ಖೂನ ಐತಿ. ಆದ್ರೆ ಇದು ಎರಡು ಮಂಟಂದ ಇದ್ದತಿ ಮಸಿ ಮಸಿ ಬಳಿಯೋ ಕೆಲಸ. ದುನಿಯಾದಾಗ ಆಕೆ ಎಲ್ಲೇ ಇಲ್ಲಿ, ಆಕಿನ ಕಡಲ್ ಕ್ಯಾಸಿದ ಹೆಡಗಿ ತುಂಬಿಸ್ತೀನಿ. ನಂಬರಿ ನನ್ನ ಮಾತನ್ನ.
5: ಜನ ಸಮಾಧಾನದಲ್ಲಿ ಇರ್ತಾ ಬರ್ರಿ ನೀವು. ಇದು ಹಕ್ಕಿಕತರೇ ಏನು? ಯಾನ್ ನಡೆದದ? ಆಕೆಲ್ಲಿದ್ರು ನಾ ಪದ ತೆಗಿತೆ.
3: ನಮ್ಮಂತ ಮುತ್ಯಾರ ಕಾಲದಿಂದ ಯಾವ ಮಗನ ಕಡೆಯಿಂದನೂ ಆ ಕಡೆ ಸರದಿಲ್ಲ ಅನ್ಸ್ಕೊಂಡಿಲ್ಲ, ಬಳ್ಳ ಮಾಡಿ ತೋರಿಸ್ಕೊಂಡಿಲ್ಲ. ಈ ಹುಚ್ಚು ಮುಂಡಿ ಮಾಡಿದ ಕೆಲಸಕ್ಕ ಮಸಡಿ ಮಸಡಿ ಹತ್ತಲಾರ್ದಂಗ ಆತು.
5: ಮರ್ಯಾದೆ ನಿಮ್ದು ಬಿ ಹೋದ್ರು ಅಷ್ಟ, ನಮ್ದು ಹೋದ್ರು ಬಿ ಅಷ್ಟ ಅದ. ಆಕಿ ನಮ್ ತಂಗಿ ಅಂತ ಹೇಳಕ ನಾಜಿಕ್ ಬರ್ಲಾಕ ಹತ್ತದ. ರೇಕುಲ್ಗೆ ಭರ್ಜಿ ಮನೆತಂದ ಚನ್ನಪ್ಪ ಹಚ್ಚಿ ಅವರ ತಂಗಿ ಒಬ್ಬ ಸಾಧು ಸಂಕಟ ಓಡ್ ಹಾದ್ಲು ಅಂದ್ರ ನಮ್ ಇಜ್ಜತ್ ಉಳ್ದದ ಅಂತೀರಿ? ಆಕಿಗೆ ಅಣ್ಣ ಆದ ತಪ್ಪಿಗೆ ನಮ್ ಮಣ್ ತಿನ್ಬೇಕಾಗದ ಕುತ್ಕೊಂಡು.
3: ಎರಡ್ ಮಕ್ಕಳ ತಾಯಿ ಅನ್ಸ್ಕೊಂಡು ಸುತ್ತ ಹತ್ತ ಹಳ್ಳಿ ಜನರ ಬಾಯ ಗೌಡಶಾನಿ ಅನ್ಸ್ಕೊಂಡು ಮತ್ತ ಈಕಿಗೆ ಯಾವ ಕಡೆಯಿಂದರೆ ಬಂದಿರಬೇಕು ಈ ಕೆಟ್ಟ ಬುದ್ಧಿ? ತಿನ್ನುಡಕ್ ಕಡಿಮಿಲ್ಲ, ದಾಗಿನ್ಕ ಕಡಿಮಿಲ್ಲ, ದೌಲತ್ಗ ಕಡಿಮಿಲ್ಲ. ದಿನ ಬೆಳಗಾದ್ರೆ ಹತ್ತಾಳ ಹತ್ತಾಳ ದುಡಿತಾವ ನನ್ನ ಮನ್ಯಾಗ.
5: ಒಬ್ಬಾಕೆ ತಂಗಿ ಅಂತ ಮುದ್ದಿಲ ಬಾಯ ತುತ್ತ ತೆಗೆದು ಕ್ಯಾಸಿಂದ ತಿನಿಸಿ ಜ್ವಾಪಾನ ಮಾಡಿದ್ದಕ್ಕ ಸಂಜೆ ಕಲಿಸಿದ್ಲು ಬುದ್ಧಿ. ನಾ ಖರೆ ಹೇಳ್ತೀನಿ ನಂಟ್ರ, ಆಕೆ ಹೆಣ ನಾ ಕಣ್ಣಿಲ್ ನೋಡೋಬೇಡ, ಬಾಯಗನ್ನಿ ನೀರ್ ಸುದ್ದ ಹಾಕಂಗಿಲ್ಲ.
3: ಇಂದ ಭೂಮಿ ಮೇಲೆ ಆಕೆನೇ ಇರಬೇಕು ಒಂದು, ಇಲ್ಲ ನಾನು ಇರ್ಬೇಕು ಒಂದು. ಯಾಕ್ರಾಗ ಬಂದು ಆಗಾಕಬೇಕು ಇವತ್ತ
5: ನಂಟ್ರ? ಹತ್ತು ಮಂದಿ ಆಕೆನ ತಪಾಸ್ ಮಾಡಕ್ ಕಳಿಸಿ ನಾ ಈ ಕಡೆ ಬಂದಿನಿ. ಪತ್ತೆ ಹತ್ತುದಟೇ ತಡ.
3: ಥೂ, ಹೋಗಾಕಿ ಉಣ್ಣಾಕ್ ಇಡ್ತಿದ್ದ ಕೈಯಿಂದ ನನಗೊಂದಿಟ್ಟು ಮಕ್ಕಳಿಗೊಂದಿಟ್ಟು ವಿಷ ಕೊಡಬೇಕಿತ್ತು. ಎಲ್ಲರೂ ಮಶಾನ ಕಳಿಸಿ ಹೋಗ್ಬೇಕಾಗಿತ್ತು ಆರಾಮಿಲೆ. ತಪ್ಪ ಮಾಡಿದ್ಲು ತಪ್ಪ ಮಾಡಿದ್ಲರಿ.
5: ಬೈಲ ಸಾಧು ಎಲ್ಲಾನ ಆ ಮಗನ ಪತ್ತ ತೆಗಿತ.
3: ಅವನ ಕಡೆಗೆ ಯಾರ್ ತಪ್ಪದರಿ? ಗಂಡಸನವ ಈಕಿನ ಬೆನ್ನ ಹತ್ತಿ ಕ್ಯಾಸಿ ನಾನ್ ನಿನ್ ಸಂಗಾಟ ಬರ್ತೀನಿ ಅಂತ ಪೀಡಿಸಿದ್ರೆ ಬೇಚಾರ ಅವ ಏನ್ ಮಾಡ್ಬೇಕು? ಪದ್ಮಾಸ ವೈದಂದ
5: ಗಂಡ ಹೆಂಡ್ರ ನಡಬರ್ಕ ಯಾನರ ತೋಡೆ ತೆಪ್ಪು ನೆಪ್ಪು ಆಗಿರ್ತಾವು. ಹಂಗೇನರ ಆಗಿತ್ತಪ್ಪ ಅಂದ್ರ ಸಂಜಾಯಿಸಿ ಹೇಳಾದಿತ್ತು. ಕದ್ಕಂಗ ಕಿದಕಿಂಗ ತಾನೇ ಸಣ್ಣ ಪೋರ್ ಹಾಳ
3: ಬಂದ ಪಾಪ ಬರವಲ್ಲ. ಇಬ್ರು ತಲಾಶ್ ಮಾಡಿಸ್ಕ್ಯಾಸಿಂದ ಇಬ್ಬರಿಗೆ ಗುಂಡು ಹಾಕ್ತೀನಿ.
5: ಮೀನ್ ಕೇರಿ ರೇಕುಳಿಗೆ ಎಡ್ಲೂರ್ ಗೌಡಿಗೆ ಮನೆತನದ ಇಜ್ಜತಿಗೆ ಸವಾಲಾಗುತ್ತದೆ ಈ ಪ್ರಶ್ನೆ. ದುನಿಯಾ ಆಗಲ್ದಾಕಿವತ್ತು ಇವತ್ತು ಇವತ್ತಾಗಿನ ಮುಗಿಸಿ ಮಣ್ಣಾಗಿಟ್ಟು ಮನೆಗೆ ಬರೋದು ನಡೀರಿ ನಟ್ರ
3: ನಾಗ
6: ದಣಿ
3: ತತಾರಲೆ ಬಂದೂಕ ಲಾಕ್ ಲೇಖಾಗಿ ಹೋಗ್ಲಿ ಮತ್ತ
4: ದಣರೇ ಗೌಡಿ ಶಾರ ಬಾಬ್ದಿ ಬಂದೈತ್ರಿ ಪತ್ತಿ ಹತ್ಯಾರೆ ಶಂಭುಲಿಂಗ್ ಸ್ವಾಮಿಗಳು ಕೊಟ್ಟಾರಂತ್ರಿ
3: ನಡೀರಿ ನಂಟ್ರ
4: ನೀವ್ಯಾಧಣಿ ಹತ್ತಗಳ ಕರ್ಕೊಂಡು ನಾನೇ ಹೋಗಿ ಇವತ್ ನೀವ್ ಆರಾಮೇಲೆ ಕುಂದ್ರಿ ಮನೆಗೆ
3: ಸಮಾಧಾನ ಇಲ್ಲ ಬಂದ್ರ ಆತು ಇಲ್ಲಂದ್ರ ಕರ್ ಕ್ಯಾಶ್ ಹಡಗಿ ತುಂಬಿತ
2: ಹುಚ್ಚೋಳ ಮಕ್ಕಳ ನಾವು ಬಂದಿರೋ ಸೂಚನೆ ಯಾರಿಗೂ ಭೀ ತಿಳಿಯಾಕ ಕೂಡುದು ಹುಷಾರಲಿ ಆ ಭಜನೆ ಮಾಡಕತ್ತಿರಲ್ಲ ಅವ್ರ ಸಂಘಟನೆ ಕುಂತು ಆ ಸ್ವಾಮಿಲ್ಲದನೆ ಪತ್ತೆ ಹಚ್ಚಬೇಕು
0: ತನು ಮನಗಳ ನಿನಗವನಿತ್ತರೇನು ನೀ ನಿನ್ನ ಮನವನ್ನು ಕೊಡಲಿಲ್ಲ ನಿನ್ನಂತಹ ದಾಸನ ಮೇಲೆ ಗುರುವೂ ನಂಬಿಕೆ ಇಡಲಿಲ್ಲ ಬಸಿ
6: ಸ್ವಾಮಿ ಆನ ಕೌಡ್ಸನ ಅದಾಳ ಲೇನಿಂಗೋ ಈಗಲೇ ಹೆಡೆಮ್ರಿ ಕಟ್ಟವೇನೇ
2: ಅವಸರ ಮಾಡಕ್ ಹೋಗ್ಬೇಡ್ರಿ ಕುರ್ಸಾಲೆ ನನ್ನ ಮಕ್ಕಳ ಎಲ್ಲ ಮಕ್ಕಂತಾರಲ್ಲ ಆಗ ನಮ್ ಕೆಲಸ
6: ಈಗ ಸ್ವಾಮಿನ ಕಂಡಿನಿ ಆಗ್ಲಿಲ್ಲ ಮಾಯಾದ್ನು ಇವನು ಏ ನಿಂಗ ಎಲ್ಲದನು ಸ್ವಾಮಿ
0: ವಸ್ತು ಎಲ್ಲಿದೆ ನೀ ಹುಡುಕುವಿ ಎಲ್ಲಿ ಹೀಗಾದ್ರೆ ನೀ ಪಡೆಯುವುದು ಎಂದು ಮಾರ್ಗದರ್ಶಕ ಗುರುವನ್ನು ಸೇರು ವಸ್ತುವೇ ನಿಲ್ಲುವುದು ಮುಂದೆ ಬಂದು ಬಸಿ ಎಲ್ಲರೂ ಬಂದಾರ
6: ಬಸ್ಸಿ ಬಸ್ಸಿ ಅಂತಾರಲ್ಲ ಅಕಿನ ಗೌಡ್ಸಿನಿ ಅಲ್ಲ
2: ಲೇ ಸುಮ್ನೆ ಕುಂದ್ರಲೇ ಮಗನೇ
0: ಬಸಿ ಕಳ್ಳ ಬಂದಾನೆ ನಿನ್ನ ಕಟ್ಟಿ ಒಯ್ತಾನ
1: ನೀ ಇರುವಾಗ ನನಗ್ಯಾಕೆ ಚಿಂತಿ
0: ನಿನ್ನ ಚಿನ್ನದ ಸರಪಳಿಯಾಗ ಬಿಗದು ಬಂಗಾರದ ಪಂಜರದಾಗ ಬಂದಿಸ್ತಾನಂತ
1: ಅರ್ಥ ಆಗವಲ್ದು ತಂದೆ
0: ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಅನ್ನೋ ಮಾಯಾ ಪಾಶದಾಗ ಬಿಗಿತಾರಂತ ಕಳ್ಳ ಸೊಳೆ ಮಕ್ಕಳು ಹೋಕೇನು
1: ಸಂಗೆ ಇದ್ದಿದ್ರೆ ಹೊಕ್ಕಿದ್ಲು ನಾ ಬಸ್ಸಿ ಏನಿದ್ರು ಏನಾದ್ರೂ ಅದು ನಿಂದ
0: ಹಂಗ ಲೇ ಪುರುಷಾರಿಗಳ್ರ ಅಲ್ಲಿ ಕಟ್ಟಿ ರಾಶಿ ಐತಿ ಶಿಮಣಿ ಎಣ್ಣೆ ಉಗ್ಗೆ ಕೊಡ್ರಲ್ಲ ಅದಕ್ಕೆ ಬೆಂಕಿ ಬಸಿ ಉಂಡ್ರತಿಯ ಬೆಂಕಿ ಮೇಲ
1: ನೀ ಹೇಳದಂಗ್ ಕೇಳೋದ ನನ್ ಕೆಲ್ಸ ಅಲ್ಲೇನು
0: ಲೇ ಹೊಟ್ಟಿದೇನ್ರಲೇ ಬೆಂಕಿ
6: ಹೂನ್ರಿ ಉರಿಯಾಕತ್ತೈತಿ
0: ಬಸಿ ನೀ ಈಗ ಉರಿಯುವ ಶಿವ ಜ್ವಾಲಿಯಾಗೆ ಕುಂದ್ರಕಾಬೇಕು ಸೋಳೆ ಮಕ್ಳು ಯಾವನ ಬಂದು ಒಯ್ತಾನ ವೈಲಿ
1: ಶಂಭುಲಿಂಗ ಶಂಭುಲಿಂಗ ನಿನ್ನ ದಯಾ ಕುಂತೇನೋ ಯಪ್ಪ ಬೆಂಕಿಯಾಗ ತಣ್ಣ ಕುಂತೇನು ಆರಾಮದೇನು
4: ಲೇ ಗೌಡಿ ಶಾರಿನ ಬೆಂಕಿಯಾಗ ಕೊಟ್ಟ ಸ್ವಾಮಿ ಹಿಡಲಿ ಅವನ್ನ ಇಲ್ಲ ಅಲ್ಲೇ ಇಲ್ಲಿ ಇಲ್ಲಿ
6: ಯಪ್ಪ ತಂದೆ ನಿನ್ನ ಮಹಿಮಾ ತಿಳಿದೆ ನಿನ್ನ ಹಿಡಿಯಕ್ ಬಂದದ್ದು ನಮ್ದು ಅಪರಾಧ ತಪ್ಪ ಶಂಭುಲಿಂಗ ನಮ್ಮ ಅಪರಾಧ ಕ್ಷಮಾ ಮಾಡಿಬಿಡಪ್ಪ ತಂದೆ
0: ಬಸಿ
1: ಅಪ್ಪಣೆ ಕೊಡು ತಂದೆ
0: ನಾವಿ ಎಲ್ಲದೀವಿ
1: ರೇಕುಳಗಿ ಗ್ರಾಮದಾಗ
0: ಬಾಯಿಲಿ ತಗೋ ಇದು ಜೋಳಿಗೆ ಇದು ಸಾಮಾನ್ಯವಾದ ಜೋಳಿಗೆ ಅಲ್ಲ ಹಿಂದೆ ಬ್ರಹ್ಮ ಅಹಂಕಾರದಲ್ಲಿ ಮೆರೆಯುತ್ತಿದ್ದಾಗ ಪರಮೇಶ್ವರ ಅವನ ರುಂಡವನ್ನು ಕತ್ತರಿಸಿದ ಆಗ ಬ್ರಹ್ಮ ಕಪಾಲ ಆ ಶಿವನ ಕೈಯನ್ನು ಕಚ್ಚಿ ಹಿಡಿಯಿತು ಆ ಪಾಪ ವಿಮೋಚನೆಗಾಗಿ ಬ್ರಹ್ಮ ಹತ್ಯಾ ಶಾಪದಿಂದ ಬಿಡುಗಡೆ ಹೊಂದಲು ಶಿವ ಭಿಕ್ಷೆ ಬೇಡಬೇಕಾಯಿತು ಯಾರು ಎಷ್ಟು ಭಿಕ್ಷೆ ನೀಡಿದರೂ ತ್ರಿಷೆ ಅವನಿಗೆ ಹಿಂಗಲಿಲ್ಲ ಆಗ ಲೋಕಮಾತೆ ಪಾರ್ವತಿ ತನ್ನ ಪತಿಗಾದ ಪರಿತಾಪ ನೋಡಲಾರದೆ ಅನ್ನಪೂರ್ಣೆಯ ಅವತಾರ ತಾಳಿ ತನ್ನ ಸರ್ವಸ್ವವನ್ನೂ ಶಿವನ ಜೋಳಿಗೆಗೆ ನೀಡಿ ಶಿವನನ್ನು ಪಾಪದಿಂದ ಮುಕ್ತಗೊಳಿಸಿದಳು ಅಂದಿನಿಂದ ಇದು ಜೋಳಿಗೆಯಾಗಿ ಇಂದಿಗೂ ಉಳಿದಿದೆ ಅದರ ಸಂಕೇತವಾಗಿ ಈ ಜೋಳಿಗೆಯಾಗೆ ನಾಲ್ಕು ವೇದ ನಾಲ್ಕು ಯುಗ ನಾಲ್ಕು ಕಾಲ ನಾಲ್ಕು ದಿಕ್ಕು ಎಲ್ಲ ಸಂಕೀರ್ಣವಾಗೈತಿ ಈ ಜೋಳಿಗೆ ಲೋಕ ಕಲ್ಯಾಣಕ್ಕೆ ಮಾತ್ರ ಉಪಯೋಗವಾಗಬೇಕು ಸ್ವಾರ್ಥಕ್ಕೆ ತುತ್ತು ಕೂಳೆತ್ತುವ ಬಡ ಜೋಳಿಗೆಯಾಗಬಾರದು
1: ಅಂತಿಮೆಯಾಗಿದ್ದನ್ನ ಭಿಕ್ಷೆ ಬೇಡಕ ಹೆಂಗ್ ಉಪಯೋಗಿಸ್ಲಿ ತಂದೆ
0: ನಿನಗೆ ಬಂದಿರೋ ಸಂಶಯ ಸಹಜ ಆದರೂ ತುಟಿ ಕೊಟ್ಟ ಶಿವ ತುತ್ತು ಕೊಟ್ಟೇ ಕೊಡ್ತಾನಂತ ಮನೆಯಾಗಿ ಕುಂತ್ರೆ ಹೊಟ್ಟೆ ತುಂಬತವ ನೋಡು ಆ ಮನಿ ಖೂನ್ ಹತ್ತುತ್ತದೆ ನಿನಗೆ
1: ಅದು ಅದು ಅದು ನಾ ಹುಟ್ಟಿ ಬೀಳದ ಮನೆ ನನ್ನ ತವರು ಮನೆ
0: ಅದೇ ಮನೆ ಬಾಗಲಾಗ ನಿಂತು ಭಿಕ್ಷೆ ಬೇಡಿ ಪ್ರಸಾದ ತಂದು ಅದನ್ನು ಶಿವಪ್ರಸಾದ ಮಾಡಿ ತಿನ್ನಬೇಕು.
1: ನಿನ್ನಾಜ್ಞೆ ನಿನ್ನಾಜ್ಞೆ ಗುರುಕಾಂತಿ ಭಿಕ್ಷ. ಏಸೊಂದು ವರ್ಷಾತು ನಾ ಹುಟ್ಟಿದ ಮನೆಗೆ ಬಂದು. ಆಹಾ, ಸುಂದರವಾದ ಮನೆ, ಧನಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಸಂಪತ್ ಲಕ್ಷ್ಮಿ, ಅಷ್ಟಲಕ್ಷ್ಮಿಯರು ಇಷ್ಟಪಟ್ಟು ನಿತ್ಯ ಪೂಜೆಗೊಳ್ಳುವ ಮನೆ, ಹತ್ತಾರು ಜನರಿಗೆ ಕೈ ಎತ್ತಿ ದಾನ ಮಾಡುವ ಮನೆ, ಈ ಮಹಾಮನೆ ನನ್ನ ತವರು ಮನೆ, ನನ್ನ ತವರು ಮನೆ. ಹೊತ್ತು ಹೆತ್ತು ತುತ್ತಿಟ್ಟು ಎತ್ತಿ ಮುದ್ದಾಡಿದ ಮನೆ, ಬಣ್ಣದ ತೊಟ್ಟಿಲಿಗೆ ಚಿನ್ನದ ಹಗ್ಗ ಕಟ್ಟಿ ನನ್ನ ತೂಗಿ ಹಾಡಿ ಹೆಸರಿಟ್ಟ ಮನೆ, ಅಂಗಳದಿ ಆಡಿ ಬಂದಾಗ ಅಂಗಾಲು ತೊಳೆದು ದಣಿದೆಯಾ ಮಗಳೆಂದು ಮುದ್ದಿಟ್ಟು ಸಂತೈಸಿದ ಮನೆ, ನಿತ್ಯ ರತ್ನ ಖಚಿತ ದಿವ್ಯಾಭರಣ ಧರಿಸಿದ ಮನೆ, ಇದು ನನ್ನ ತವರು ಮನೆ, ನನ್ನ ತವರು ಮನೆ. ಎಳೆ ವಯದ ಹಳೇ ನೆನಪುಗಳು, ಅಂದು ಸಣ್ಣವಳಿದ್ದಾಗ ಮುಕ್ಕರಿಸಿ ಬಿದ್ದು ಕಾಲಿಗೆ ಪುಟ್ಟ ಗಾಯ ಮಾಡಿಕೊಂಡಿದ್ದೆ, ಆಗ ಅದನ್ನೇ ದೊಡ್ಡದಾಗಿ ಮಾಡಿ ನೀನು ಹಗಲು ರಾತ್ರಿ ನಿದ್ದೆ ಕೆಟ್ಟು ಔಷಧೋಪಚಾರ ಮಾಡಿ ಬಾಳ ಸಂಗೀ ಎಂದು ರಮಿಸಿದ ಮನೆ, ಈ ಮನೆ. ಅವ್ವ ಶಿವನ ಪಾದ ಸೇರಿದ ದಿನ ನಾನು ಅಮ್ಮ ಅಮ್ಮ ಅಂತ ಬೋರಾಡಿ ಅಳುತ್ತಿದ್ದಾಗ ನನ್ನನ್ನು ಎತ್ತಿ ನೀನಂದ ಮಾತು, ಸಂಗೀ ಮಗಳೇ ಇನ್ನು ನಿನ್ನ ಪಾಲಿಗೆ ಅವ್ವ ಅಪ್ಪ ನಾನವ್ವ ನಾನೇ ನಾನೇ ಎಂದು ಸಲಹಿದೆ. ನನಗೆ ಹರೆಯ ಬಂದಾಗ ಮದುವೆ ಮಾಡಿ ಗಂಡನ ಮನೆಗೆ ಕಳಿಸುವಾಗ ಸಂಗೀ ತವರು ಮನೆ ಕೀರ್ತಿ ಬೆಳಗುತ್ತಾಯೇ ಬೆಳಗುತ್ತಾಯೇ ಎಂದೆ. ಆದರೆ ನಾನಿಂದು ಶರಣೆಯಾಗಿ ನನ್ನ ತವರು ಮನೆ ಮುಂದೆಯೇ ನಿಂತು ಭಿಕ್ಷಾ ಭಿಕ್ಷಾ ಅಂತ ಕೇಳಬೇಕಾಯ್ತು. ನನಗೇನಾಯ್ತು, ನಾ ಏನ ಬಡಬಡಿಸ್ತೀನಿ? ಮಾಯೆ ಮಾಯೆ, ಈ ಮಾಯೆಯ ಪರದೆ ಹರಿಯಲೇಬೇಕು, ಇಲ್ಲ ಅಂದ್ರೆ ಈ ಸಾಧನೆ ಸಿದ್ಧಿಯಾಗಕ್ ಸಾಧ್ಯನೇ ಇಲ್ಲ. ಸ್ಥಿರವಾಗು ಮನಸ್ಸೇ, ಸ್ಥಿರವಾಗು, ಅಸ್ಥಿರಗೊಳ್ಳದಿರು, ಅಸ್ಥಿರಗೊಳ್ಳದಿರು. ಗುರುಕಾಂತಿ ಭಿಕ್ಷಾ, ಗುರುಕಾಂತಿ ಭಿಕ್ಷಾ.
7: ಬಂದೇ.
1: ಯಾರು ನೀನು? ಸಂಗವ್ವ ಬಾರವ, ಬಳಿಕ ಬಾರವ್ವ. ಬಾಗಲ್ದಾಗ ನಿಂತ್ಕೊಂಡು ನೀನು ಭಿಕ್ಷೆ ಕೇಳೋದ? ಬಾ ತಾಯಿ, ಬಾರವ ಒಳಗ.
8: ಇಷ್ಟು ದಿನ ನಾ ಒಳಕ್ಕ ಇದ್ದೆ, ಸದ್ಗುರುನಾಥ ಶಂಭುಲಿಂಗ ನನಗ ಹೊರಗ್ ಕರ್ತಂದ.
1: ಏನವ್ವ ನಿನ್ನ ಮಾತು, ಇದು ನಿಂದ ಮನೆ ಅಲ್ಲೇನವ್ವ? ನೀನು ಹುಟ್ಟಿ ಬೆಳೆದ ನಿನ್ ತವ್ರ ಮನೆಯವ್ವ, ನಿನ್ ತವ್ರ ಮನೆ.
8: ನೀ ಎನ್ನುತ್ತ ನೀನಾದೆನು ನಾನು, ನೀ ಎನ್ನುತ್ತ ನಾನಳಿದೆ. ನಿನಗೆ ಅರ್ಪಿಸಿ ನನ್ನಲ್ಲಿ ನಾನಿರೇ ಒಳಗು ಹೊರಗು, ಬರೀ ನೀ ಸುಳಿದೆ ಶಂಭುಲಿಂಗ. ಶಂಭುಲಿಂಗ, ನಾನು ನನ್ನದು ಎಲ್ಲವನ್ನು ಶ್ರೀ ಗುರುವಿನ ಪಾದಕ್ಕೆ ಅರ್ಪಣೆ ಮಾಡ್ತೀನಿ ಅತ್ತಿಗೆಮ್ಮ. ನಾನು ನುಡಿಯೋದು ನಡೆಯೋದು ಎಲ್ಲವೂ ಗುರುವಾಗ್ನಿಯಂತೆ. ಬೇಗ ಪ್ರಸಾದ ನೀಡಿ ಕಳಿಸವ್ವ.
1: ಸಂಗವ್ವ, ನೀನು ನಿನ್ನ ಮನೆಗೆ ಬಂದು ಭಿಕ್ಷೆ ಕೇಳ್ಬೇಕಾ? ನೋಡವ್ವ, ನಿನಗ ಬೇಕಾ ತಗೊಂಡು ಹೋಗು. ನೋಡಿದ ನಾಲ್ಕು ಮಂದಿ ಏನಂದಾರ, ಮೊದ್ಲ ಒಳಗ ಬಾರವ್ವ, ಬಾರವ ಒಳಗ. ಅಲ್ಲವ್ವ ನೋಡವ್ವ, ನಿನ್ನ ಅಣ್ಣ ಸಿಟ್ನಾಗ ಒಂದ್ ಮಾತಾಡಿರ್ಬೋದು, ಅದು ನಿನ್ ಮ್ಯಾಗಿನೇ ಪ್ರೀತಿಲೆ, ನಿನ್ ಮ್ಯಾಗಿಟ್ರು ಅಭಿಮಾನದಿಂದ. ನೀ ಅದನ್ನ ಮನಸ್ನಾಗ ಇಟ್ಕೊಂಡು ಹಠ ಮಾಡಕ್ ಹೋಗ್ಬೇಡ ತಾಯಿ. ಒಳಗ ಬಾರವ್ವ, ಒಳಗ ಬಾರವ್ವ ನನ್ನವ್ವ.
5: ಬರು. ಯಾರನ್ನ ಕರಿತೀಯ? ಸಂಗಿ, ನಡಿ ಮೊದ್ಲಿಂದ. ಮಾಡೋದೆಲ್ಲ ಮಾಡಿ, ನನಗ ಊರಾಗ ಮಾರಿ ತೋರಿಸ್ಲಾರ್ದಂಗ ಮಾಡಿದ್ರು ಇನ್ನೂ ನೀನು ಸಮಾಧಾನ ಆಗಿಲ್ಲ. ಮತ್ ಹೊಳ್ಳಿ ಯಾಕೆ ಬಂದಿ? ನಾವ್ ಅದೀವು ಸತ್ತಿವು ಅಂತ ನೋಡಕ್ ಬಂದಿ?
9: ನನ್ನ ಮುಂದೆ ನಿಲ್ಬೇಡ,
5: ನಿಂದಷ್ಟು ನೀನ್ ನೋಡ್ಕೊಳ್ಳುವಾಕಿ.
8: ನಿಜ, ನೀನು ಮನುಷ್ಯ ನಾನು ಮನುಷ್ಯಳೆ, ಇಂದಿಲ್ಲ ನಾಳೆ ಹಿಂದೆ ಮುಂದೆ ಸಾಯೋವ್ರೆ. ಅಂದಿಂದ ನಾ ನಂದಷ್ಟ ನೋಡಕಬೇಕು. ನಾ ನಿನಗ ಮಾತು ಕೊಟ್ಟೀನಿ, ತವರು ಮನೆ ಕೀರ್ತಿ ಬೆಳಗುತ್ತೀನಿ ಅಂತ. ನಾ ಫರ್ಜಿ ಪಾಟೀಲ್ ಹಚ್ಚಿ ಮನೆತನದಾಗ ಹುಟ್ಟಿ ವಾಲಿ ಮನೆಗೆ ಹೋದಾಕಿ,
1: ಎರಡೂ ಮನೆತನದ ಕೀರ್ತಿ ಅಮರ ಆಗಕ ಬೇಕು. ಹೋಗ್ಲಿ, ಭಿಕ್ಷಾ ಅಂತ ಬಂದಾಕಿಗೆ ಭಿಕ್ಷಾ ನೀಡ್ತೀಯೋ ಇಲ್ಲ?
5: ಸಂಗೀ ಸಂಗೀ, ನಿನ್ನಿಂದ ನಮಗ ನಮ್ಮ ಮನೆತನಕ ಮಸಿ ಹತ್ತು. ನಾವು ಊರ ಮಾರಿ ಎತ್ತಿ ತಿರಿದಂಗಾತು. ನಮ್ಮ ಮಾನ ಮರ್ಯಾದೆ
1: ಧನ ದೌಲತ್ತು ಇದ್ರೇನೆ ಮಾನ ಮರ್ಯಾದೆ, ಆಸೆ ಇದ್ರೇನೆ ನಿರಾಸೆಗೆ ಬೆಲೆ. ಅದೇ ನನಗಿಲ್ಲ. ನಾ ಆ ಎಲ್ಲಾ ವ್ಯಾಮೋಹ ಬಿಟ್ಟಾಕಿ ಒಂದಂತು ಖರೆ, ಶಂಭುಲಿಂಗ ಸದ್ಗುರುವಿನ ಕೃಪೆ ಹಚ್ಚಿ ಮನೆತನ ಕಾಯ್ತು ಗುರುಕಾಂತಿ ಭಿಕ್ಷಾ.
5: ಬಾರು ಬಾರು, ನನ್ನ ಸಹನೆ ನನ್ನ ತಾಳ್ಮೆಗೂ ಒಂದು ಮಿತಿ ಐತಿ. ನನ್ನ ಮನೆ ಮುಂದ ನನ್ನ ಬೆನ್ನಲ್ಲಿ ಬಿದ್ದಾಕಿ ಭಿಕ್ಷಾಂತ ಕೂಗಕತ್ತಾಳ ಅಂದಿಂದ ನಾ ಊರಾಗ ಸೈ ಅನಿಸ್ಕೊಂಡವ. ಬೇಡ ಬೇಡ, ಏನಾದ್ರೂ ನಾ ಈಕಿನ ಕಡ್ದು ಹೆಡೆಗೆ ತುಂಬ್ತೀನಿ. ತಾ ತಾ ನನ್ ಕೊಟ್ಲಿ.
7: ಬ್ಯಾಡ್ರಿ, ನನ್ ಮಾಸ ಕೇಳ್ರಿ, ಸಿಟ್ಟಿನ ಕೈಯಾಗ ಬುದ್ಧಿನ ಕೊಡ್ಬೇಡ್ರಿ
1: ಎಂದು ನನಗ ಗುರು ಶಂಭುಲಿಂಗನ ದರ್ಶನವಾಯಿತು. ಅಂದೇ ಈ ಭವಬಂಧನ ಅನ್ನೋ ಸರಪಣಿ ಕಳಚಿತು. ಪೂರ್ವಾಶ್ರಮದ ತೆರೆ ಸಡರಿತು. ಪುನರ್ಜನ್ಮ ದೊರೆಯಿತು. ಅಂದು ನಾನು ಸಂಗಿ ಸಂಗಮ್ಮ, ಇಂದು ನಾನು ಬಸ್ಸಿ ಬಸ್ಸಮ್ಮ. ಆಸೆ ದೂರಾಗಿ ಮೋಹ ಅಳಿಯಿತು. ನಾನು ಹೋದೆನೋ ಅಥವಾ ಅವನೇ ಕರೆದನು, ಎಲ್ಲವೂ ದೈವ ಪ್ರೇರಣೆ ದೈವ ಚಿತ್ತ. ಅದೆಲ್ಲ ಇರಲಿ, ನಾನಾಗಲೇ ಅಂದೆ ಗುರುಕಾಂತಿ ಭಿಕ್ಷಾ ಅಂತ. ಇನ್ನುಳಿದಿರುವುದು ಒಂದೇ ಬಾರಿ, ನೀಡುವ ಮನಸ್ಸಿದ್ರೆ ನೀಡಿ, ಇಲ್ಲ ಅಂದ್ರೆ ನಾ ಹೊಂಟೆ ಮುಂದಿನ ಮನೆಗೆ. ನಾನೀಗ ವಿರಾಗಿಣಿ, ನಿನ್ನ ಸಂಗವ್ವ ಅಲ್ಲ, ಅದನ್ನ ತಿಳಿಯಿರಿ. ಸ್ವೇಚ್ಛಾಚಾರದಿ ಸಾಗಿದವಳಲ್ಲ, ವೈರಾಗಿಣಿ ಆದಾಕೆ.
5: ಸೋಕ್ಲಿಲ್ಸು ನಿನ್ನ ವೇದಾಂತನ. ಯಾರನ್ನ ಕೇಳಿ ನೀ ಮನೆ ಬಿಟ್ಟು ಬಾರಿ? ನಿನ್ನ ಗಂಡನ ಕೇಳಿದ್ಯ?
1: ಸಾವು ಯಾರನ್ನಾದ್ರೂ ಕೇಳಿ ಬರುತ್ತೇನೆ.
5: ಹಂಗ್ ಸತ್ತದ್ರ ನನ್ನ ಪಾಲಿಗೆ ಜೀವಂತ ಇದ್ದ ತಂಗಿ ಸತ್ತು ಅಂತ ಕಣ್ಣೀರ್ ಹಾಕಿ ಋಣ ಬಗೆಹರಿತು ಅಂತ ಮೂರು ಹಿಡಿ ಮಣ್ಣು ಹಾಕ್ತಿದ್ನಿ
1: ಎಂದ. ನಾ ಮನೆ ಬಿಟ್ಟು ಹೊಂಟೆ ಅಂದೇ ನಿಮ್ಮ ಪಾಲಿಗೆ ನಾ ಸತ್ತೆ. ಸತ್ತವಳ ಬಗೆಗೆ ನೀವೇಕೆ ಮಾಡುವಿರಿ ಚಿಂತೆ? ಆಗ ಸಂಸಾರದ ಸುಳಿಯಲ್ಲಿ ಸಿಕ್ಕು ಸತ್ತಿದ್ದೆ, ಗುರುನಾಥನ ಕರುಣೆಯಿಂದ ಮತ್ತೆ ಎಚ್ಚತ್ತೆ.
5: ಗುರುನಾಥ ಗುರುನಾಥ ಗುರುನಾಥ, ಆ ನಿನ್ನ ಗುರುನಾಥನಿಗೆ ನೀನೇ ಬೇಕಿತ್ತ? ನನ್ನ ಮನೆಯೇ ಬೇಕಿತ್ತ? ಜಗತ್ತಿನ ಬೇಕಾದಷ್ಟು ಮನೆ ಇತ್ತಲ್ಲ.
1: ಜಗತ್ತಿನಲ್ಲಿ ದಿನ ಸಾವಿರಾರು ಹೂಗಳು ಅರಳುತ್ತವೆ, ಆದರೆ ಕೆಲವು ಮಾತ್ರ ಶಿವನ ಪಾದ ಸೇರುತ್ತದೆ.
7: ಯಾಕ್ರಿ ಯಾಕ್ರಿ ನಿಮ್ ತಂಗಿ ಕೊಟ್ಟು ಸಿಟ್ಕೇಳ್ತೀರಿ? ಸಾಕು ಮಾಡ್ರಿಣ್ಣ, ಇನ್ನಾದ್ರೂ ಸುಮ್ಕಿರ್ರಿ.
10: ಸಂಗವ್ವ ಬಾರವ ಒಳಗ. ಬಾರವ ತಾಯಿ.
1: ನಾ ಒಳಗಿನಿಂದಲೇ ಹೊರಬಂದೆ, ಇನ್ನೆಂದು ಒಳಬರಲಾರೆ. ಶೂನ್ಯ ಮಂಡಲದಲ್ಲಿ ಮನೆಯನ್ನು ಮಾಡಿ ಸುಮಧುರ ನಾದವ ಕೇಳಿದೆನು. ರೋಮ ರೋಮಗಳು ದೀಪಗಳಾಗಿ ಬ್ರಹ್ಮವ ಬೆಳಕುತ ನಿಂತಿಯೇನು.
10: ನಿನ್ನ ಈ ಮಾತು ನಮಗೆ ಹೆಂಗ್ ತಿಳಿತಾವ ಯವ್ವ? ಸಂಗವ್ವ ನಾವು ಅಜ್ಞಾನಿಗಳು, ನೀನು ಸುಜ್ಞಾನಿ ಆಗಿದ್ದಿ. ನೋಡವ್ವ, ಆಗಿ ಹೋದ ಘಟ್ನಾನ ಮನಸ್ಸಿನ ಮೇಲೆ ತಗೊಂಡು ನಿನ್ನ ಅಣ್ಣ ಏನೇನೋ ಅಂದಾರ, ಆದ್ರ ಅದು ನಿನ್ ಮ್ಯಾಗಿನ ಕೋಪದಿಂದ ಅಲ್ಲ. ಏನಾದ್ರೂ ನೀನ್ ಈ ಮನಿ ತಂಗಿನ, ನೀ ತಾಪದಿಂದ ಏನಾದ್ರೂ ನುಡಿದಿ ಅಂದ್ರ ಈ ಮನಿ ವಂಶನ ಇಲ್ದಂಗ ಆಕೈತೆ ಯವ್ವ, ಇಲ್ದಂಗ ಆಕೈತಿ.
1: ನನ್ನ ಕೋಪ ತಾಪ ಅವು ಆಗಲೇ ಸದ್ಗುರು ಶಂಭುಲಿಂಗನ ಪಾದಕ್ಕೆ ಅರ್ಪಣೆ ಮಾಡಿನಿ ಅತ್ತಿಗೆಮ್ಮ. ಶಾಂತಿ ಸಮತೆಗಳಿದ್ದರೆ ಮನದಲ್ಲಿ ಸಮದೃಷ್ಟಿಯು ತಾನಾಗುವುದು. ಸಕಲ ಜೀವಿಗಳ ಆತ್ಮನಲ್ಲಿ ಪರಮಾತ್ಮನ ಅಂಶವೇ ಕಾಣುವುದು. ನನಗೆ ಗುರುವಿನ ಆಜ್ಞೆಯಾಗಿದೆ ಮೊದಲ ಭಿಕ್ಷೆ ತವರು ಮನೆಯಿಂದಲೇ ಆಗಬೇಕು ಎಂದು. ಇಚ್ಛೆ ಇದ್ದರೆ ಭಿಕ್ಷೆ ನೀಡಿ ಕಳಿಸಿ.
7: ಕೇಳಾಕತ್ತೀರೇನ್ರಿ ಕೇಳಾಕತ್ತೀರ ನಿಮ್ ತಂಗಿ ಮಾತು? ಇಂತ ಮಗಳನ್ನ ಹಡ್ದ ನಿಮ್ ಪುಣ್ಯ ರೀ, ನಿಮ್ ಪುಣ್ಯ. ಸಂಗವ್ವ ನಿಮ್ಗ ತಂಗಿ ಆಗಿ ಹುಟ್ಟಿದ್ದು ನಿಮ್ ಭಾಗ್ಯ. ಆಕಿಗೆ ನೀವಿನ್ನೇನು ಅನ್ಬೇಡ್ರಿ, ಏನು ಅನ್ನಕ್ ಹೋಗ್ಬೇಡ್ರಿ. ಆಕಿಗೆ ಏನಾದ್ರು ಅಂದ್ರ ಕೆಡಕಿಗೆ ದಾರಿ ನಾವ ಮಾಡ್ಕೊಂಡಂಗ ಆಕೈತಿ. ರೀ ಕರೀರಿ ನಿಮ್ ತಂಗಿನ, ಕರೀರಿ ಆ ಮಹಾ ತ್ಯಾಗಿನ. ನೋಡ್ರಿ ನಿಮ್ಗೊಂದ್ ಕಡೇ ಮಾತೊಂದು ಹೇಳ್ತೀನಿ, ನಿಮ್ ಮನಸ್ನಾಗ ಏನ ಇದ್ರು ತಗದ್ ಒಗಿರಿ, ಹಾಕಿರ ಒಳಗ್ ಕರೆದು ಸತ್ಕಾರ ಮಾಡ್ರಿ. ತಂಗಿ ಅಂತ ಒಪ್ಕೊಡ್ರಿ, ರೀ ಒಪ್ಕೊಡ್ರಿ. ನೀವು ಜನ್ಮ ಜನ್ಮಾಂತರನ ಎತ್ತಿ ತರಲಾರ್ದಂತ ಬಾಕ್ಯದ ಹೇರು ನಿಮ್ಮ ಮನೆ ಬಾಗಿಲಿಗೆ ಬಂದು ನಿಂತೈತ್ರಿ, ವೈರಾಗ್ಯದ ತೇರು.
5: ನಿನ್ನ ಅರ್ಥ ಮಾಡ್ಕೊಳ್ಳಿಲ್ಲವ ನಾನು, ನನ್ನನ್ನ ಕ್ಷಮಿಸ್ಬಿಡವ, ಕ್ಷಮಿಸ್ಬಿಡು.
11: ಬಹಳ ದಿನಕ್ಕ ತಂಗಿ ಮನೆಗೆ ಬಂದಾಳ, ಅದು ತನ್ನ ತವರು ಮನೆಗೆ ಶರಣಮ್ಮಾಗಿ ಭಿಕ್ಷೆ ಬೇಡ ಕತ್ತಾಳ ನನ್ನ ತಂಗಿ ತುತ್ತ ಅನ್ನಾಳ. ಮದುವೆಯಾಗಿ ಗಂಡನ ಮನೆಗೆ ಹೋಗುವಾಗ ಆಕೆ ಏನು ಬಿಡ್ಲಿಲ್ಲ, ಏನು ಒಯ್ದಿಲ್ಲ. ಒಬ್ಬಾಕೆ ತಂಗಿ ಅಂತ ಸೇರ್ ಬಂಗಾರದ ದಾಗಿನ ಮಾಡಿಸಿದ್ದೆ, ಬೇಕು ಬೇಕಾದ ಅರಿವಿ ತರಿಸಿದ್ದೆ. ಆದ್ರೆ ಆಕೆ ನಕ್ಕು ಅಂತ ಇಲ್ಲಿ ಇರುವಲ್ಲಾಕಂತ ಏನೇನು ಒಯ್ಲಿಲ್ಲ. ಆಗ ನೀ ಅಂದ ಮಾತು ಇನ್ನು ನೆಪ್ಪೈತವ, ನೆಪ್ಪೈತು ಅಣ್ಣ. ನನ್ನ ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗಳಿಗಿಂತ ಹೆಚ್ಚು ಜೋಪಾನ ಮಾಡಿದೆ. ಈ ಬೆಳ್ಳಿ ಬಂಗಾರ ನನಗೆ ಯಾಕ, ನಿನ್ನ ಪ್ರೀತಿ ಹರಕೆ ಅಷ್ಟೇ ಸಾಕು ಅಂದಿದ್ದೆ. ಆದ್ರೆ ಇವತ್ತು ಶರಣವಾಗಿ ಭಿಕ್ಷಾ ಬೇಡಕ್ ನಿನ್ನ ಅಣ್ಣನ ಮನೆ ಬಾಗಿಲಿ ಬರೋ ಹಾಗಾಗ್ತೀನವ್ವ. ಮಾಯಾದಿ ಈ ಮನೆಯಾಗ ಹುಟ್ಟಿ, ಗಾಯಾದಿ ಗಂಡನ ಎದೆ ಕುಟ್ಟಿ, ಛಾಯಾದಿ ಈಗ ತವರು ಮನೆ ಮೆಟ್ಟಿ. ಆ ಕಬ್ಬಿಣದ ಪೆಟ್ಟಿಗೆಯಲ್ಲಿ ಅದಾವಲ್ಲ, ಅವಳಿಗೇಂತ ಮಾಡಿಸಿದ ಬೆಳ್ಳಿ ಬಂಗಾರದ ದಾಗಿನ, ಅವನ್ನಷ್ಟೂ ತಂದು ಹಾಕಿ ಜೋಳಿಗೆ ಹಾಕು, ಹಾಕಿಬಿಡು. ತಂಗಿ ಋಣ ಬಗೆಹರಿತು ಅಂತ ನಮಸ್ಕಾರ ಮಾಡಿಬಿಡೋದು.
10: ತಗೋ ತಾಯಿ ತಗೋ, ಇದು ನಿನ್ನ ತವರು ಮನೆ ಭಿಕ್ಷೆ ತಾಯಿ, ನಿನ್ನ ತವರು ಮನೆ ಭಿಕ್ಷೆ, ಇಡೀ ತಾಯಿ ಜೋಳಿಗೆ ಅಲ್ಪ ಭಿಕ್ಷೆಯಿಂದ ಸಂತೃಪ್ತಳಾಗಿ ಹರಸಮ್ಮ ನಿನ್ನ ತವರು ಮನೆಗೆ, ಹರಸಮ್ಮ ನಿನ್ನ ತವರು ಮನೆಗೆ.
1: ಬಂಗಾರ ಸಿಂಗಾರ ಇವು ನಿಮಗೆ, ಪ್ರಾಪಂಚಿಕರಿಗೆ ಅಲಂಕಾರ. ನನ್ನ ಗುರುವಿಗೆ ಬೇಕಾದ್ದು ಒಂದು ಹೊತ್ತಿನ ಆಧಾರ. ಬಂಗಾರ ಬೆಳ್ಳಿ ಬೇಡುವಳು ನಾನಲ್ಲ, ಶೃಂಗಾರ ಸೌಭಾಗ್ಯ ನನಗೆ ಬೇಕಿಲ್ಲ. ಸಂತರ ಸಂಘದೊಳು ನಳಿದಾಡಬಲ್ಲೆ, ಗುರುನಾಮ ಸ್ಮರಣೆಯಲ್ಲಿ ನಡೆದಾಡಬಲ್ಲೆ. ಬಲ್ಲವನ ಮಗಳಾಗಿ ಎಲ್ಲವನ್ನೂ ಅಳಿದಾಗಿ ಉಳಿದ ಮಿಕ್ಕುದೆಲ್ಲ ಶ್ರೀ ಗುರು ಶಂಭುಲಿಂಗ ಬಲ್ಲ. ನನಗೆ ಬೇಕಾದ್ದು ತುತ್ತನ್ನ ಶ್ರೀ ಗುರು ಕಾಂತಿ ಭಿಕ್ಷಾ.
11: ತಂಬಿಗೆಯಲ್ಲಿ ಇಂಬಾಗಿ ತುಂಬಿ ಹಾಲಿಟ್ಟು ಅದಕ್ಕೆ ಕೇಸರಿ ಸಕ್ಕರೆ ಬೆರೆಸಿ ತಂಗಿಗೆ ಕೊಡಬೇಕಾದ ಕೈಯಲ್ಲಿ ತುತ್ತು ಕೂಳಿನ ಭಿಕ್ಷೆ. ಅದು ಅದು ಕೊಡಕ ಬೇಕು, ಕೊಡಕ ಬೇಕು. ಆಕೆ ಏನ್ ಬಿಡ್ತಾಳ, ಪೈಲೆ ಅದನ್ನು ಕೊಡು, ಕೊಡೋದನ್ನ.
10: ಅವ್ವ ಸಂಗವ್ವ, ನೀ ಕೇಳಿದ ಭಿಕ್ಷೆ ನಾನು ಹೇಳ್ತೀರವ್ವ, ತಗೋ ತಗೋರವ್ವ. ತವ್ರ ಮನಿ ಭಿಕ್ಷೆ ನಿನಗೆ ಅಕ್ಷಯವಾಗಲಿ, ಅವ್ರಿಗೆ ನಮಗಿರಲಿ ತಾಯಿ, ನಮಗಿರಲಿ.
1: ಗುರುಕಾಂತಿ ಭಿಕ್ಷಾ, ಗುರುಕಾಂತಿ ಭಿಕ್ಷಾ, ಗುರುಕಾಂತಿ ಭಿಕ್ಷಾ.
12: ಯವ ಪಾರ್ವತವ, ಚೌಕ್ನಾಗ ಬಾಳ ಮಂದಿ ಸೇರ್ಯಾರ್ರಿ, ನಮ್ ಗೌಡಶಾಲಿ ತಲೆ ಬೋಳಿಸ್ತಾರಂತ ಕೂಡಿದ ಮಂದಿ. ಆಗ
10: ಏನ್ರಿ ಏನ್ರಿ ಇದು, ನಡೀರಿ ನಾವು ಹೋಗವ.
1: ಗುರುವೇ, ನೀ ನನಗ ಆಜ್ಞೆ ಮಾಡಿದಂಗೆ ತವರು ಮನೆಯಿಂದಲೇ ಮೊದಲೇ ಭಿಕ್ಷೆ ತಂದೀನಿ.
0: ಎಷ್ಟಕ್ಕೆ ಮುಗೀತು ಅಂತ ತಿಳಿದೇನು, ಇನ್ನೂ ದೀಕ್ಷಾ ವಿಧಿ ಬಾಕಿ ಉಳಿದೈತಿ.
1: ಏನಿದ್ರು ಅದು ಗುರು ಶಂಭುಲಿಂಗನ ಕೃಪಾ ಪ್ರಸಾದ ಅಂತೀನಿ.
0: ಏ ಯಾರಿದ್ರಲ್ಲಿ ತಲೆ ಬೋಳ್ಸಾಕೆ ಯಾರನ್ನಾರ ಕರ್ಕೊಂಡ್ ಬಂದಿರೇನಲ್ಲಿ?
12: ಬಂದಾರ್ರಿ ಮುತ್ಯ.
0: ಬಸ್ಸಿ
12: ಏನ್ರಿ ಇದು ಅನ್ಯಾಯ, ಮುತ್ತೈದಿ ತಲೆನ ಕೂಡಿದ ಮಂದ್ಯಾಗ ಅದು ರಸ್ತದಾಗ ಬೋಳ್ಸದ? ಛೇ ಛೇ ಛೇ ಛೇ,
10: ನಾವಿದ್ರ ಕಣ್ಣಾರ ಹೆಂಗ್ ನೋಡದ ಶಿವನೇ. ಅಯ್ಯೋ
0: ಬಸ್ಸಿ, ಇನ್ನೂ ಯೋಚನೆ ಮಾಡು, ಹಂಗಿದ್ರೆ ಮಾಡು, ಬದಲಾಗ ಹಂಗೈತೇನು ನಿನ್ನ ಮನಸ್ಸು?
1: ಗುರು ಶಂಭುಲಿಂಗ ಕಾಪಾಡು ತಂದೆ.
0: ಮಾರಿ ಏನ್ ನೋಡಕತ್ತೀರಿ, ಸುರ ಹಚ್ಚರಿ.
11: ಬೇಡೋ ಬೇಡೋ ಯಪ್ಪ ಬೇಡ, ಈ ಪಾಠಿ ಶಿಕ್ಷೆ ಯಾರಿಗೂ ಬೇಡೋ ಯಪ್ಪ. ನನ್ ಕಣ್ಣ ಇದನ್ನ ನೋಡಕ್ ಆಗೋದಿಲ್ಲೋ, ನಾ ಹೆಂಗ್ ನೋಡ್ಲಿ, ನಾ ಹೆಂಗ್ ನೋಡ್ಲಿ.
0: ಹೋಚ್ರ ಬಸ್ಸಿ, ನಿನ್ನ ತಲೆ ಬೋಳಾಯ್ತು, ನೀ ಶರಣಿ ಆದಿ, ಇನ್ಯಾಕೆ ನಿನ್ನ ಕೈಯಾಗಿನ ಬಳಿ ಒಡ್ದ ಹಾಕ ಅದನ್ನ, ಒಳ್ಳಾಗ ಯಾಕ ಮಂಗಳ ಸೂತ್ರ ಕೆತ್ತೋಗೆ ಅದನ್ನ ಆಚೆಗೆ.
1: ಶಂಭುಲಿಂಗ ತಂದೆ,
0: ನೀ ಈ ಗಳಿಗೆಯಿಂದ ಸಂಗವ್ವ ಅಲ್ಲ, ಶಿವ ಶರಣೆ ಬಸ್ಸಿ, ಶರಣೆ ಬಸ್ಸಿ. ಬಸ್ಸಿ ಶರಣೆ ಬಸ್ಸಿ. ಬಸ್ಸಿ
1: ಅಪ್ಪಣೆ ಕೊಡು ತಂದೆ.
0: ಹಚ್ಚಿ ಅಂದ್ರ ಏನು?
1: ಅದು ಈ ರೇಕುಳಗಿ ಗ್ರಾಮದ ದೊಡ್ಡ ಶ್ರೀಮಂತರಾದ ಚೆನ್ನಪ್ಪನವರ ಮನೆತನಕ್ಕೆ ಬಂದ ಹೆಸರು ಹಚ್ಚಿ.
0: ಅಂದ್ರೆ ನೀ ಇವನ್ನ ಇಲ್ಲಿ ರೇಕುಳಿಗೆ ತಂದು ಹಚ್ಚಿದಿ. ಬಸಿ, ಈ ಹಚ್ಚಿಯವರ ಹೊಲದಾಗೆ ನಮ್ಮ ಆಶ್ರಮ ಕಟ್ಟಬೇಕು, ದೈವದ ಅಪ್ಪಣೆ ಇಲ್ಲೇ ಆಗಬೇಕು ಅಂತ ಆಗೈತಿ. ಆಶ್ರಮ ಅಂದಮೇಲೆ ಬರೋರು ಹೋಗೋರು ಹೆಚ್ಚಾಗ್ತಾರ. ನಡಿ, ಆ ಮುಳ್ಳು ಕಂಟಿ ನಾಗರಪಡಿ ಕಡ್ಡಿ ಎಲ್ಲ ಕಡ್ದು ಸ್ವಚ್ಛ ಮಾಡನು. ಇನ್ನ ಇವ ಇಲ್ಲೇ ಇರಬೇಕು ಅಂತ ಅವನ ಇಚ್ಛೆ ಆಗೈತಿ.
1: ತಂದೆ, ನಿನ್ನ ಇಚ್ಛೆ ಇದ್ದಂಗಾಗ್ಲಿ.
0: ಬಸಮ್ಮ ಬಸಮ್ಮ ಬಸಿ.
1: ತಂದೆ,
0: ಎಲ್ಲಿಗೆ ಹೋಗಿದ್ದೆ?
1: ಎಲ್ಲಿ ಹೋಗಿಲ್ಲ, ಇಲ್ಲೇ ನಿನ್ನೊಳಗ ಅದೀನಿ.
0: ನೀನು ಇವನಲ್ಲಿ ಇನ್ನಿರಬೇಡ, ಅವನಲ್ಲಿ ಇರು. ಅವನನ್ನ ಹಾಡು, ಅವನನ್ನ ಹೊಗಳು. ಹ್ಮ್.
1: ಅಷ್ಟವರ್ಣದ ಜನ್ಮವು ಮಾನವ ಜನ್ಮ, ಹುಟ್ಟಿ ಬರುವುದು ದುರ್ಲಭವು. ಕೊಟ್ಟಾನು ಗುರು ನಮಗೆ ಮಾಡಿದ ಫಲದಿಂದ ಹುಟ್ಟಿದ ಮಗುವಿಗೆ ಶಿವನೆಂದು ಕರೆಯಿರಿ.
0: ಅಷ್ಟವರ್ಣ ಜನ್ಮ ಹುಟ್ಟಿ ಬರೋದು ಬೇಡ.
13: ಬುದ್ಧಿ ಪಾದಕ್ ಬಿದ್ದೆ.
14: ತಂದೆ ಆಶೀರ್ವಾದ ಮಾಡು.
0: ಹುಟ್ಟಿ ಬರೋದು ಬೇಡ ಅಂದ್ರು ಸೋಳೆ ಮಕ್ಳು ಬಂದೇ ಬಿಟ್ರು. ಲೇ, ಯಾಕಾಡ್ತಿರಲೇ ನೀವೆಲ್ಲ ಇವನ್ನ?
14: ನಾವು ತಂದೆ.
13: ತಂದೆ ನಾವು?
14: ನಾನು ವೀರಭದ್ರ ಕೋಳಾರ.
13: ನಾನು ತುಕಾರಾಮ.
0: ನಾ ಅನ್ನೋದು ಮದ್ದು ಅಳಸಿ ಹಾಕಿರ್ಲೇ ಸೊಳೆ ಮಕ್ಳ. ನಾ ಅನ್ನೋದು ಅಳದು ನೀ ಅನ್ನೋದನ್ನ ಕಲಿಯಿರಿ. ಈ ಜಗದಾಗೆ ಅದು ನಡೆಯೋದಿಲ್ಲ, ಬರೇ ನಾ ಅಂತಾರೆ ಕಳ್ಳ ಸೊಳೆ ಮಕ್ಳು.
1: ವೀರಭದ್ರಣ್ಣ ಬರ್ರಿ, ಈ ಕಡೆ ಬರ್ರಿ. ಏನ್ರಪ್ಪ, ಏನ್ ಕೆಲ್ಸ ಇತ್ತು?
14: ಗುರು ಸೇವಾದ ಕೆಲಸ. ಅಪ್ಪ ಅವ್ರ ಜಾತ್ರೆ ಮಾಡ್ಬೇಕು ಅಂತ ಸುತ್ತಮುತ್ತ ಹಳ್ಳಿ ಜನ ಬಿದರ, ಕಲಬುರ್ಗಿ, ಹೈದರಾಬಾದ, ಹುಮ್ನಾಬಾದ, ಸೋಲಾಪುರ, ಮುಂಬೈಯಿಂದ ಭಕ್ತ ಮಂದಿ ಬೇಡಾಕತ್ಯಾರ. ಅದಕ್ಕ ಅಪ್ಪಾರ ಅಪ್ಪಣೆ ಕೊಡಿಸ್ಬೇಕು.
1: ಮಕ್ಕಳು ಬೇಡಿದ್ದು ಕೊಡವನೇ ತಂದೆ. ಅವನೇ ನಮ್ಮ ನಿಮ್ಮ ಮನಸ್ಸಿನಾಗ ಹೊಕ್ಕು ನಡೆಸ್ತಾನ. ಇದು ಅವನ ಇಚ್ಛಾನ. ಯಾರ್ ಬೇಡ ಅಂತಾರು? ಮೊದ್ಲು ಎಲ್ಲಾರೂ ಒಪ್ಪಿ ಸಜ್ಜ ಆಗ್ರಿ.
14: ಎಲ್ಲರೂ ಸಜ್ಜಾಗೆ ನಿಂತಾರವ. ಗುರುಬುರ್ಗಾದ ಕಾಳಪ್ಪ, ಸೋಲಾಪುರದ ನಾಗೇಂದ್ರ, ಹುಮ್ನಾಬಾದ್ ಚನ್ನಪ್ಪ ಶೆಟ್ಟಿ, ಬಿಜಾಪುರದ ಬಾಲಗೋಪಾಲ, ಹೈದರಾಬಾದ್ ಶಿವಗೊಂಡ, ಜಹೀರಾಬಾದ್ ರಾಜಪ್ಪ ವೈಶ್ಯ, ಎಲ್ರೂ ಕೂಡಿಕೆಸಿ ಅಪ್ಪುಗಳ ಅಪ್ಪಣ ಪಡಿಯಾಗ ನಿಂತಾರ.
1: ಆಗ್ಲಿ, ಗುರುವಿನ ಇಚ್ಛಾ.
0: ಬಸಿ
1: ತಂದೆ,
0: ಇವನ ಜಾತ್ರೆ ಆಗಾಕ ಬೇಕು ಅಂತ ಇವರೆಲ್ಲ ಹಠ ಮಾಡ್ಯಾರಲ್ಲ. ಹೌದು, ಆಗಾಕೇ ಬೇಕು. ಜಾತ್ರೆ ಅಂದಿಂದ ಭಕ್ತರ ಬಾಯಿಗೆ ಬೆಲ್ಲ ಹಾಕಕ್ಕೆ ಬೇಕಲ್ಲ. ನಡಿ, ಬೆಲ್ಲ ತರಕ್ ಹೋಗೋಣ. ನಡಿ.
2: ಲೇ ಹನಿಮೆಯ, ಈಟತ್ತಿಗೆ ಆಣ ಬರಬೇಕಿತ್ತು. ಲೇ ಗಾವಾಗಿ ಸ್ವಾಗಿ ಹಾಕೋ, ಕಬ್ಬಿನ ಕೊದ್ದು ಲಘು ಆಣ ಬರಲಿ.
13: ಹೂನ್ರಿ ಭೀಮಣ್ಣ, ಭೀಮಣ್ಣ ಅಕ್ಕ ಒಂದ್ ನೋಡು, ಶಂಬಲಿಂಗ್ ಮುತ್ಯಗಳು ಬಸಂತಾಯಿ ಬರ್ಲಿಕ್ಕತ್ತಾರ.
2: ಇವ ಏನು ಗಂಟು ಬಿದ್ದಲೆ ನಮಗೆ ಯಾವಾಗ ಬೇಕಾವಾಗ ಬರೋದು, ಕೈ ಸಿಕ್ಕಿ ತಗೊಂಡು ಹೋಗೋದು. ಅಜ್ಞಾ ಕೊಯ್ತಿ ಅಂತ ಕೇಳಿದ್ರೆ ನಿಮ್ಮ ಅಪ್ಪಂದಿರಲೇ ಮಗನೇ ಅಂತಾನೆ. ಇವ ಇಲ್ಲಿ ಬೈಲಾಕ ಏನಿದೆಯ ಮಗನಿಗೆ? ಬರ್ಲಿ, ಏನು ಹೋಯ್ತಾನ ಇಲ್ಲಿ? ಕಡಾಯನ ಕಬ್ಬಿನಲ್ಲಿ ಕುದಿಯಕ್ಕೆ ಹೈತೆ ಐತಿ, ಏನು ಹೋಯ್ತಾನೆ ಇಲ್ಲಿ ಮಗ? ಏನು ಮುತ್ಯರು ಅಮ್ಮ ಅವರು ಬಲೇಟಿ ಈ ಕಡೆ ದಯ ಮಾಡಿಸಿದ್ರಿ, ಏ ಕದಕಿಲಿ ಕುಂದ್ರಿ. ಏನು ಸೇವಾ ಆಗಬೇಕಾಗಿತ್ತು ನನ್ನ ಕಡೆಯಿಂದ, ಹುಕುಮ್ ಕೊಡ್ರಿ.
0: ಭೀಮ್ಯಾ, ವರ್ಷಕ್ಕಿಂತ ಈ ವರ್ಷ ಕಬ್ಬು ಬೆಳೆ ಬಹಳ ಬೆಳೆದೈತಲ್ಲ.
2: ಎಲ್ಲ ತಮ್ಮದೇ ಅದೇ
0: ಬೆಲ್ಲಾನು ಬಹಳ ಆಗೈತೆ ಅಲ್ಲ.
2: ನಮ್ಮ ಆಶೀರ್ವಾದ ಐತೆ ಅಂತ ಈ ವರ್ಷ ಜಾಸ್ತಿ ಆಗೈತೆ ನೋಡ್ರಿ.
0: ಹಚ್ಚಿ ಮನತನದ ಹಿರೇ ಕಮತಿಗೆ ನೀನು, ಅದ್ರಾಗೆ ನೀನು ಭೀಮರೆಡ್ಡಿ. ರೆಡ್ಡಿ, ನೀ ಮುಟ್ಟಿದ್ದೆಲ್ಲ ಇನ್ನು ಮೇಲೆ ಬಂಗಾರದ ಗಡ್ಡಿ ಆಯ್ತದೆ. ಹೋಗಲೆ,
2: ಎಲ್ಲ ನಿನ್ನ ಆಶೀರ್ವಾದ ತಂದೆ.
0: ರೆಡ್ಡಿ, ಇವಾಗ ಈಗ ಬೆಲ್ಲ ಬೇಕೇ ಬೇಕಪ್ಪ ಮಗನ.
2: ಈಗ ನಾನು ಎಲ್ಲಿಂದ ತಂದು ಕೊಡ್ಲಿ ಮುಚ್ಚಾರೆ? ಬೆಲ್ಲ ಆಗಬೇಕಾದ್ರೆ ಇನ್ನೂ ಒಂದ್ ದಿನ ಬೇಕು. ಬೆಲ್ಲ ಇಲ್ಲ
0: ಇಲ್ಲ ಅಂದ್ರ ಮಗನ ಕಡೆತನ ಇಲ್ಲ ಇಲ್ಲ ಅಂತಾನೆ ಹೋಗಿದಿ. ನೀ ಏನ ನಿಮ್ಮ ಅಪ್ಪನ ಮನೆಯಾಗಿಂದ ಕೊಡ್ತೀಯನಲೇ ಪುರುಷ ಅಲ್ಲ ಮಗನ?
2: ಇದ್ರ ನಾ ಕೊಡ್ತಿದ್ದಿಲ್ಲೇಂದ್ರಿ ಮುಚ್ಚಾರೆ. ನೀವ್ ಯಾವಾಗ ಬಂದ್ರು ಏನ್ ಕೇಳಿದ್ರು ಕೊಟ್ಟು ಕಳಿಸಿಲ್ಲೇನು?
0: ನೀ ಏನ್ ಕೇಳಿದ್ರು ಕೇಳಂಗಿಲ್ಲ ಇವ. ಇವ ಇವತ್ತು ಬೆಲ್ಲ ಒಯ್ಲಕ್ ಬಂದಾನ, ಈಗ ಸದ್ದ ಇವಾಗ ಬೆಲ್ಲ ಬೇಕೇ ಬೇಕು.
2: ಹಠ ಮಾಡಿದ್ರೆ ನಾ ಎಲ್ಲಿಂದ ತಂದು ಕೊಡ್ಲಿ? ಈಗ ಕಬ್ಬಿನಾಲು ಕುದಿಯಕ್ಕೆ ಕಡಾಯಕ್ಕೆ ಹಾಕಿನಿ, ಇದೀಗ ಕುದಿ ಹಿಡಿದದೆ. ಈಗಿನ್ನೂ ಕಾಕಂಬಿ ಆಗಿದೆ.
0: ಬೆಲ್ಲದಂತ ಎರಡ ಮಾತಾಡಿದೆ ಮಗನ. ಬಸಿ
1: ತಂದೆ,
0: ಇವಾಗ ಈಗ ಬೆಲ್ಲ ಬೇಕೇ ಬೇಕು. ಬೆಲ್ಲ ಇಲ್ಲದ ಇವ ಇಲ್ಲಿಂದ ಹೊರಗೆ ಹೋಗ ಹಂಗಿಲ್ಲ. ಬಸಿ ಬಾಯಿಲಿ, ಆ ಕಬ್ಬಿನ ಹಾಲು ಕುದಿಟ್ಟಿರೋ ಕಡಾಯದಾಗಿ ಇಳಿದು ನನಗೆ ಬೆಲ್ಲನ ತಂದು ಕೊಡು ಹಾಗು.
1: ನಿನ್ನಾಗ್ನೆ ತಂದೆ, ಸದ್ಗುರುನಾಥ ಶಂಭುಲಿಂಗ, ಶಂಭುಲಿಂಗ.
6: ಸತ್ತು
13: ಯಾನಾತ್ರಿ,
6: ಅವರು ಕಡಾಯದಾಗಿಂದ ಬೊಗ್ಸಲೆ ಕುದಿ ಕುದಿ ಆಣನ ಕೊಡವಾಗ ನನ್ನ ಮೈಗೆಲ್ಲ ಸಿಡಿದು ಬೆಬ್ಬ ಬಂದವು. ಉರಿ ಉರಿ ನಾ ಸತ್ನು, ಗುರುವೇ ಶಂಭುಲಿಂಗ ಕಾಪಾಡು, ಉಳಿಸೋ ತಂದೆ ನನ್ನ ಉಳಿಸಪ್ಪ.
0: ನೀನ್ ಯಾಕೆ ಹೊಯ್ಕಂತೇಳಿ ಹಲಕಟ್ಟು ಸೋಳೆ ಮಗನೇ.
6: ಕುದಿಯೋ ಆಣ ಮೈ ಸಿಡಿದು ನಾ ಸಾಯ ಹತ್ತಿರಿ, ಉಳಿಸೋ ಯಪ್ಪ ನನ್ನ ಉಳಿಸೋ.
0: ಉಳ್ಕೊಂಡಿ ಮಗನ, ಈ ಭವ ಬಂಧನ ನಾ ಕಳ್ಕೊಂಡಿ. ಕಾತ ಕಾತ ಕುದಿತಿರೋ ಕಡಾಯದಾಗ ಇಳಿದು ಬಗಸಿಲೆ ಕುದಿಯೋ ಪಾಕ ಕೊಟ್ಟಾಕಿ ಸುಮ್ಮನೆ ಆದಾಳ ಈ ಘೋಸುಡೆ ಮಗ ಬಬ್ಬಿ ಕುಟ್ಟಾಕ ಹತ್ಯಾನೆ. ಬಸಿ ಕಡಾಯದಾಗಿಂದ ಮ್ಯಾಲ ಬಾ ಬಾ. ಹೆಂಗದಿ ಈಗ
1: ಅರಾಮದಿದ್ರಿ?
0: ಈ ಸೂಳೆ ಮಗ ಸಾಯಕ್ ವಲ್ಲ ಅಂತಾನ, ಉಳಸಾವನ್ನ.
1: ನಿನ್ನಾಗ್ದೆ ಸದ್ಗುರುನಾಥ ರಕ್ಷಿಸು. ಭೀಮರೆಡ್ಡಿ, ನಿನ್ನ ವಂಶ ಜನ್ಮ ಪಾವನಾತು. ಮುಂದಿನ ನಿನ್ನ ವಂಶ ಕೀರ್ತಿ ಪಡೆದು ಉದ್ಧಾರ ಆಗ್ತದೆ. ಹೋಗು ಹೋಗು ಶಂಭುಲಿಂಗ, ಶಂಭುಲಿಂಗ.

0: रही कमलापुर हुमनाबाद बीदर बीदर बीदर।
1: ಬಸಿ ನನಗೆ ಒಂದೀಟು ಆಯಾಸ ಆದಂಗೆ ಆಗೈತಿ. ಇಲ್ಲೇ ಒಂದೀಟು ಕೂತು ದಣಿವು ಆರಿದ ಮ್ಯಾಗೆ ಮತ್ತೆ ಪ್ರಯಾಣ ಬೆಳೆಸೋನು.
2: ಗುರುಚಿತ್ತ ತಂದಿ, ಮೋಟಾರ್ ಗಾಡಿ ನಿಂತೈತಿ, ಹುಮನಾಬಾದಿಗೆ ಹೋಗ್ಕರಂತ. ಅದ್ರಾಗ ಹೋದ್ರೆ ಹೆಂಗ? ಆದ್ರ ನಮ್ಮ ಕೈಯಾಗ ರೊಕ್ಕಿಲ್ಲ, ಅವ ಮೋಟಾರ್ ಗಾಡಿಯಾಗ ಹತ್ತಿಸ್ಕೊಂತಾನೋ ಇಲ್ಲೋ ಕೇಳಿ ಬಿಡವ. ಯಪ್ಪ ಕಂಡಕ್ಟ್ರ, ನಾವಿಬ್ರು ಅದೀವಿ, ನಮ್ಮನ್ನ ಹುಮನಾಬಾದಿಗೆ ಮುಟ್ಟಿಸ್ತೇನಪ್ಪ.
3: ಮೋಟಾರ್ ಗಾಡಿ ಇರೋದ ನಿಮ್ಮಂತವ್ರ ಸೇವಾ ಮಾಡ್ಲಾಕ.
2: ಹಂಗಾರ ನಮ್ಮನ್ನ ಬಾಂದಿ.
3: ಅಲ್ಲವ, ಮಂದಿನೇ ಬರೋದಿಲ್ಲ ಅಂದ್ರೆ ನಾವ್ ಯಾರ ಸಲುವಾಗಿ ಗಾಡಿ ಓಡಿಸ್ಬೇಕು? ಸರಿ ಸರಿ, ನಿನ್ ಕತಿ ಕೇಳ್ತಾ ಕುಂದ್ರಾಕ ನನಗ್ ಟೇಮ್ ಇಲ್ಲ. ಬರೋ ಹಂಗಿದ್ರೆ ಬರ್ರಿ, ತೆಗಿರಿ ರೊಕ್ಕ, ರೊಕ್ಕ ತೆಗಿರಿ.
2: ರೊಕ್ಕ ನಮ್ ಹಂತಿಲಿ ಇಲ್ಲಪ್ಪ.
3: ಬೇಸ್ ಗಂಟು ಬಿದ್ದೀಯವ ನೀನು. ರೊಕ್ಕ ಇಲ್ ಕ್ಯಾಸಿಂದ ಪುಕ್ಸಾಟೆ ಗಾಡಿ ಹತ್ತಕ್ ಬಂದಾರ. ಇದು ಗಾಡಿ ನಮ್ಮಪ್ಪಂದಲ್ಲ, ಕೇಳಿ ಇಲ್ಲ, ಇದು ಗದಗ ಮೋಟಾರ್ ಸರ್ವಿಸ್ನವ್ರ ಗಾಡಿ. ಹಿಂಗ ಪುಕ್ಸಾಟೆ ನಾವು ಮಂದಿನ ಹತ್ತಿಸ್ಕೊಂತ ಹೋದ್ರ ನಮ್ಮನ್ ಪುಕ್ಸಾಟೆ ಮನಿಗ್ ಕಳಿಸ್ತಾರ. ನಡಿ ಡ್ರೈವರ, ಗಾಡಿ ಚಾಲು ಮಾಡ. ರೈಟ್ ರೈಟ್.
1: ಬಸ್ಸಿ
2: ರೊಕ್ಕ ಇಲ್ದೆ ಮೋಟಾರ್ ಗಾಡಿಲಿ ಹೋಗೋ ಹಂಗಿಲ್ಲ ತಂದೆ.
1: ಆತು ಬಿಡು, ಮುಂದಕ್ಕ ಹೋಗ ಹಂಗಿಲ್ಲ.
2: ಗುರುಚಿತ್ತ
3: ಡ್ರೈವರ, ಗಾಡಿ ಚಾಲು ಮಾಡು. ರೈಟ್ ರೈಟ್. ಇಂಜಿನ್ ಕೆಟ್ಟಿರ್ಬೇಕು ನೋಡಲೇ ಕುರ್ಶಾಲ. ನನ್ನ ಮಗನ್ ಇಟ್ಟೋತನ ಬರೋಬ್ಬರಿ ಐತಿ, ಈಗೇನಾಗೈತ ಏನ ಇದಕ್ಕೆ?
4: ಯಾರಪ್ಪ ನಾವ್ ಹಿಂಗ್ ಮಾಡಿದ್ರೆ
5: ಹೆಂಗೇಪ್ಪ? ಲೇ ಕಂಡಕ್ಟರ, ನಮ್ಮನ್ನ ಊರಿಗೆ ಮುಟ್ಟಿಸ್ತೀಯೋ ಇಲ್ಲೇ ಕೊಳೆ ಹಾಕ್ತೀಯೋ? ಹೆಂಗ್ಸಿರ್ ಮಕ್ಕಳ ಗತಿ ಏನಪ್ಪ? ಅಲ್ಲ, ಆಗಲೇ ಯಾರು ಹೆಣ್ಮಗಳು ಹುಮನಾಬಾದ್ ಮುಟ್ಟಿಸ್ತೀಯ ಅಂತ ಕೇಳಿದ್ಲು. ಜೊತೆಗೆ ಯಾರ ಮುಖ್ಯನೂ ಇದ್ದ ನೋಡಿದ್ರೆ ಅವ ಯಾರು ಪವಾಡ ಪುರುಷ ಇದ್ದಂಗಿತ್ತು. ಅಲ್ದೆ ಸರಿ ಸರಿ ಸರಿ ಸರಿ, ಅವನ ಪವಾಡನೇ ಇರಕ್ಬೇಕಿದು. ಹೋಗ್ಲಿ, ತಪ್ಪಾಯ್ತು ಅಂತ ಕೇಳ ಅಂದ್ರೆ ಇದು ಬಗೆಹರಿತಾವ್ ನೋಡ್.
3: ಯಪ್ಪ ತಂದೆ, ನೀನ್ ಯಾರೋ ನನ್ ಸಣ್ಣ ಬುದ್ಧಿಗೆ ಹೊಳಿವಲ್ದು. ನಮ್ಮನ್ನ ಕ್ಷಮಾ ಮಾಡಿ ಗಾಡಿ ಚಾಲು ಆಗಂಗ್ ಮಾಡ್ರಿ. ಬರ್ರಿಯಪ್ಪ ಗಾಡಿ ಹತ್ರಿ, ರೊಕ್ಕ ಬ್ಯಾಡ್ರಿ ತಂದೆ.
1: ಬಸ್ಸಿ ಏನಂತಿ?
2: ಗಾಡಿಯಾಗೆ ಬಾಳ ಮಂದಿ ಅದರ, ಉಳಿಸೋ ತಂದೆ.
3: ಯವ್ವ ಇವ್ರು ಯಾರು ಅನ್ನೋದು ನಮಗ ತಿಳಿಲಿಲ್ಲವ.
2: ಅವರ ಅಂತರಂಗದ ಆಲಯದೊಳು ಸುಳಿದು ಮಂತ್ರ ತಂತ್ರಗಳಿಗೆ ಮೀಸಲಾಗಿ ಅಂತರಿಕ್ಷ ಜ್ಞಾನೋದಯ ಅರಿತ ಯೋಗಿ ಶಿವಯೋಗಿ ಶಂಭುಲಿಂಗೇಶ್ವರ.
1: ಇರ್ಲಿ ಇರ್ಲಿ ಬಿಡ್ರಪ್ಪ ಇರ್ಲಿ. ಬಸಿ
2: ತಂದೆ,
1: ಆ ಕುಂಬಳಕಾಯಿ ಸೋಟದಾಗಿರೋ ತೀರ್ಥನ ಗಾಡಿ ಮೇಲೆ ಸಿಂಪಡಿಸು. ಡ್ರೈವರ್ ಈಗ ಗಾಡಿ ಚಾಲು ಮಾಡಪ್ಪ.
3: ಮಹಾಯತಿ ಶಂಭುಲಿಂಗೇಶ್ವರ ಮಹಾರಾಜ್ ಕೀ, ಮಹಾಯತಿ ಶಂಭುಲಿಂಗೇಶ್ವರ ಮಹಾರಾಜ್ ಕೀ, ಮಹಾಯತಿ ಶಂಭುಲಿಂಗೇಶ್ವರ ಮಹಾರಾಜ್ ಕೀ.
1: ಬಸಿ ಬಸಿ, ಏನ್ ಮಳೆ ಹೊಡೆಯಕ್ ಹತ್ತೈತಿ, ಅದ್ರಾಗೆ ಗುಡುಗು ಸಿಡಿಲು ಬೇರೆ. ನಾರಂಜ ಹೊಳಿ ನೋಡಿ ಹೆಂಗ್ ತುಂಬಿ ಹರಿಯಕ್ ಹತ್ತೈತಿ.
2: ಆದ್ರ ಈ ಮಳಿಯಾಗ ಹೊಳಿ ಹೆಂಗ್ ದಾಟೋದ್ ತಂದಿ?
1: ಇಲ್ಲೇನು ಹೊಳೆ ದಾಟ್ಸಕ್ಕೆ ಅದಾನಲ್ಲ ಅವ. ಏ ಸಾಬಿ, ನಮ್ಮನ್ನಷ್ಟು ದಡ ಮುಡ್ಸೋ.
6: ಹೊಳಿ ತುಂಬಿ ಹರಿಯಕ್ ಹತ್ತೈತಿ, ಯಾವನ್ ದಾಟಿಸ್ತಾನ ಈಗ? ನನಗೂ ಬಿ ಹೆಂಡ್ರು ಮಕ್ಳ ಬಾರ ಜಾಜ.
1: ಹಂಗಾರೆ ಆಗುದಿಲ್ಲ ಅನ್ನು
6: ನೋಡ್ರಿ, ದಿನಾ ಹೊಳಿ ದಾಟವ್ರು ಆಣೆ ಎಡ್ಡಾಣೆ ಕೊಡ್ತಾರೆ. ಈಗ ನೀವಿಬ್ರು ರೂಪಾಯಿ ಕೊಡೋ ಹಂಗಿದ್ರ ಪ್ರಯತ್ನ ಮಾಡ್ತೀನಿ, ಆದ್ರೆ ಏನಾದ್ರೂ ಬಿ ಆದ್ರೆ ನನ್ನ ಏನು ಅನ್ನಂಗಿಲ್ಲ. ಹ್ಞೂ ತಗಿರಿ ರೊಕ್ಕ.
1: ರೊಕ್ಕ ಬಸಿ, ರೊಕ್ಕ ಕೇಳ್ತಾನೆ ಸಾಬ, ನಮ್ಮ ಹತ್ರ ಎಲ್ಲೈತಿ?
6: ರೊಕ್ಕ ಇಲ್ಲ ಅಂದ್ರೆ ಸುಮ್ಮನ್ ಕುಂಡ್ರಿ, ಬಂದಾರೆ ಹೊಳೆ ದಾಟ್ಸು ಅಂತ.
1: ಆಗ ಹಂಗಿಲ್ಲ ಹೌದಲ್ಲ ನಿನಗೆ?
6: ಇಲ್ರಿ
1: ಬಸಿ, ನಾವಂತೂ ಹೊಳೆ ದಾಟಕ್ಕೆ ಬೇಕಲ್ಲ.
2: ಹೌದು ತಂದೆ, ದಾಟಕ ಬೇಕು.
1: ಸರಿ ಗಂಗಾ, ಗಂಗಾ ತಾಯಿ, ಗಂಗಾ ಮಾಯಿ, ನಾರಂಜಮ್ಮ, ನಾವು ಹೊಳೆ ದಾಟಿ ಆ ಕಡೆಗೆ ಹೋಗ್ಬೇಕು. ದಾರಿ ಬಿಡವಾ ತಾಯಿ. ಬಸಿ ಬಸಿ, ಗಂಗಾ ಮಾಯಿ ದಾರಿ ಮಾಡಿಕೊಡ್ತಾಳ, ಬಾ ಹೋಗವ.
7: ನಾ ಇದನ್ನ ಏನ್ ನೋಡಕತ್ತೀನಿ, ಹೊಳಿ ಹೋಳಾಗಿ ಎಡ್ಡಾದ್ವು. ಅಯ್ಯೋ ನನ್ನ ಕಣ್ಣು, ನನ್ನ ಕಣ್ಣು, ಕಣ್ ಕಾಣಿಸಂಗಿಲ್ಲ. ನಾ ಕುಟ್ಟ ಕುಟ್ಟ ಶಂಭುಲಿಂಗ, ಶಂಭುಲಿಂಗ ಕಾಪಾಡಪ್ಪ ಶಂಭುಲಿಂಗ.
8: ಗುಂಡೇರಾವ್ ಲಗೇಜ ಬರ್ರಿ.
9: ಯಾನ್ರಿ ಎಷ್ಟು ಗಾಬ್ರಾಸಿ ನಡೆದಿರಿ, ಅಕ್ಕಿ ಕತ್ತಾರೆ ಯಾನು?
8: ನಿಮಗೆ ಯಾನೋ ಖೂನ ಇಲ್ಲ?
9: ಇಲ್ಲ, ಏನಾಗದ?
8: ಮುತ್ಯಾನ್ ಜಾತ್ರೆ ಮಾಡಬಾರ್ದು, ನಿಲ್ಲಿಸ್ರಿ ಅಂತ ನಿಜಾಮ ಸರ್ಕಾರದಿಂದ ಹುಕುಂ ಬಂದದ.
9: ಯಾನ್ರಿ ಇದು ಸದ್ಯ ಜಾತ್ರೆ ಅದೇ, ಅದ್ರಾಗೆ ಅಪ್ಪವ್ರ ಬೇರೆ.
8: ಅದಕ್ಕರಿ ಚಿಂತೆ ಆಗ್ಲಿಕ್ಕೆ ಹತ್ತದ. ಗುಂಡೇರಾವ ಈ ಸುದ್ದಿ ಅಪ್ಪಾರಿಗೆ ಮುಟ್ಟಿಸೋದು ಬೇಡ. ನಾವೆಲ್ಲ ಕೂಡಿಕೆಸಿಂದ ಹೈದರಾಬಾದ್ಗೆ ಹೋಗಿ ನಿಜಾಮ್ ಸಾಹೇಬ್ರಿಗೆ ಭೇಟಿಯಾಗಿ ಹುಕುಂ ತರಾನ ಬೇಕಾದಾಗ್ವತ್ತಕ್ರಿ ಜಾತ್ರೆ ನಡಾಕ ಬೇಕು.
10: ವೀರಭದ್ರಪ್ಪ ನಡ್ರಿ ನಡ್ರಿ.
8: ಎಲ್ಲಿಗೆ ರೀ ನೂರಂದಪ್ಪನವ್ರ?
10: ಜಾತ್ರೆ ನಿಲ್ಲಿಸಬೇಕಂತ ಹುಕುಂ ತಂದಿದ್ನಲ್ಲ ಅಮೀನ್ ಸಾಬ, ಅವ ಉಳಿದುದ್ದು ಹೆಚ್ಚಿನ ಮಾತು.
8: ಅಂತದ್ದೇನಾಗ್ಯದ ನಮ್ಗೆ?
10: ಭಾರಿ ಗಮ್ಮತ್ ಆಗ್ಯದ. ಅಮೀನ್ ಉಳಿಯಪ್ಲೇ ಇದ್ದಿಲ್ಲ. ದೊಡ್ಡ ದೊಡ್ಡ ಡಾಕ್ಟರ್ ಇಲಾಜ್ ಮಾಡಿದ್ರು ಉಳಿಯಂಗಿಲ್ಲ ಅಂದ್ರು. ತಹಸೀಲ್ದಾರ ತಾಲೂಕ್ದಾರ ಸಾಹೇಬ್ರು ವಿಚಾರ ಮಾಡಿ ಇದು ಮುತ್ಯಾನ ಪವಾಡ, ನಾವು ಮಾಡಿದ ಅಪರಾಧ ಅಂತ ಕೇಳ್ಕೊಂಡ ಮೇಲೆ ಅವ ಬೇಷಾದ್ ನೋಡ್ರಿ ಹುಕುಂ ಬಂತು.
8: ತಂದೆ ಶಂಭುಲಿಂಗ, ಇದೆಲ್ಲ ನಿನ್ನ ಮಹಿಮೆ, ನಿನ್ನ ಲೀಲೆ ಅರ್ಥ ಮಾಡ್ಕೋಬೇಕಾದ್ರೆ ನಾವು ಎಷ್ಟು ಸಲ ಹುಟ್ಟಿ ಬರಬೇಕು.
9: ನೂರೊಂದಪ್ಪನಾರೆ, ಹೋದ ವರ್ಷದ ಜಾತ್ರೆಗಿಂತ ಈ ವರ್ಷದ ಜಾತ್ರೆ ಬಹಳ ಹುರುಪಿನ ನಡೆದೈತ್ ನೋಡ್ರಿ.
8: ಅದಕ್ಕ ಇನ್ನೂ ಒಂದು ಕಾರಣ ಐತ್ರಿ.
9: ಯಾನ್ರಿ ಅದು?
8: ಮುತ್ಯ ಅವ್ರು ಈ ವರ್ಷ ಜಾತ್ರೆ ರಥೋತ್ಸವಕ್ಕ ನಾನು ಇರೋದಿಲ್ಲ ಅಂತ ಅಪ್ಪ ಅವ್ರ ವಾಕ್ಯ ಆಗ್ಯದ.
10: ಏನ್ರಿ ಏನ್ರಿ ವೀರಭದ್ರಪ್ಪನವ್ರಿ ನೀವು ಬಂದದು? ನಾ ಭಕ್ತಿಲಿ ಅವರಿಗೆ ಹೊಸ ತೀರು ಮಾಡಿಸ್ಕೊಟ್ಟೆ. ಮುತ್ಯನ್ ಜಾತ್ರೆ ಭರ್ಜರಿ ಆಗ್ಬೇಕು, ಬಹಳ ಚಂದ ಆಗ್ಬೇಕು ಅಂತ ಮನಸ್ಸಿನಾಗ ಆಸೆ ಇಟ್ಕೊಂಡಿದ್ದೆ. ನನ್ನ ಭಕ್ತಿ ಮುತ್ಯನ್ ಮನಸ್ಸಿಗೆ ಬರಲಿಲ್ಲ ಅಂತ ಕಾಣುತ್ತ, ನನ್ನ ಸೇವಾ ಅವನಿಗೆ ಹಿಡಿಸಿಲ್ಲ ಅಂತ ಕಾಣುತ್ತ.
8: ನೂರಂದಪ್ಪನವ್ರ ಯಾಕ ನೊಂದ್ಕೋತೀರಿ? ಪರೇಶಾನ್ ಆಗಬೇಡ್ರಿ. ಮುತ್ಯನ್ ಮನಸ್ಸಿನಾಗ ಆಟ ಅಲ್ಲ, ಅವನ ಚರಿತ್ರದಾಗ ಅಪ್ಪನ ತೇರಿಗೆ ಹಗ್ಗ ನಿಮ್ಮ ಮನೆಯಾಗಿಂದಲೇ ವರ್ಷ ವರ್ಷ ಬರಬೇಕು ಅಂತ ಆಗ್ಯದ. ಅವನ ಚರಿತ್ರದಾಗ ನಿಮ್ಮ ಭಕ್ತಿ ಉಳಿದು ಹೋತು. ನಡ್ರಿ ಮೊದಲು ಮುತ್ಯನ ದರ್ಶನ ಮಾಡಿ ಬರೋಣ ನಡ್ರಿ.
7: ಅವರ ಸಜ್ಜಕ ಮಾಡಕ ಕಡ ಇಡು ಅಂದ್ರಿ, ನೀರು ಕುದಿಲಕ್ ಹತ್ತೈತಿ, ರವ ಎಷ್ಟ್ ಹಾಕಂದ್ರಿ?
2: ಶಿವ ಎಷ್ಟು ಕೊಟ್ಟಣ ಅದನ್ನಷ್ಟು ಹಾಕಿ ಪ್ರಸಾದ ಮಾಡು.
1: ಬಸಿ
2: ತಂದೆ,
1: ಸಾರ್ಥಕ ಮಾಡ್ಕೊಂಡಿ, ಆ ಶಿವನ ಅನುಗ್ರಹನ ಪಡ್ಕೊಂಡಿ, ಯಾವುದನ್ನು ಉಳಿಸಬೇಡ ಬಸಿ. ಉಳಿಸಿದ್ದು ಹಳಿಸಿ ಹೋಗ್ತೈತಿ, ಕಳಿಸಿದ್ದು ಬೆಳೆಸ್ತೈತಿ. ಬೆಳೆಸು ಬೆಳೆಸು, ಹಳಸಬೇಡ ಬೆಳೆಸು.
7: ಸ್ವಾಮಿಗಳ ಇವತ್ ನಿಮ್ ಪಾದನ ಬಿಡಾಕಿಲ್ಲ, ಯಾಸ್ ವರ್ಷ ಆತು ನಿಮ್ ಕೇಳಕ್ ಹತ್ತಿ, ಇಂದ ನಂಗೆ ದೀಕ್ಷಾ ಕೊಡಕ ಬೇಕು. ಕೋಟ್ಯಪ್ಪ ಕೂಡ ದೀಕ್ಷಾ ಕೊಡ್ರಿ.
1: ನೀನಿನ್ನೂ ಬೇಯ್ಬೇಕು ಮಗನ, ಬೆಂದು ಪಕ್ವವಾಗಬೇಕು. ನಿನ್ನ ಒಳಗೆ ಇನ್ನೂ ಕಟುತ್ವ ಐತಿ, ಇನ್ನೂ ಕಸಿ.

0: ನಿನ್ನ ಮಾತನ ಮಿರುದಿಲ್ಲ ತಂದೆ, ನಿನ್ನ ಮಾತನ ಮಿರುದಿಲ್ಲ, ನಿನ್ನ ಮಾತನಂತ ನನ್ನ ಮೈ ಮನಸ್ಸು ಬೇಯಿಸ್ತೀನಿ, ನಾನು ಬೆಂದು ಬಂದು ನಿನ್ನ ಬೇಡ್ತೀನಿ, ಬೇಯ್ತೀನಿ.
1: ಏ ಯಾರ್ಲೆ ನೀನು, ಇನ್ನು ಪ್ರಸಾದ ಆಗಿಲ್ಲೋ ಅಪ್ಪ, ಕಡಾಯ್ದಾಗ ಸಜ್ಜಕ ಇನ್ನು ಕುದಿ ಹಿಡ್ದೈತಿ.
0: ಜಯ ಸದ್ಗುರು ಶಂಭುನಿಂದ.
1: ಅಯ್ಯಯ್ಯಪ್ಪ, ಏನ್ ಮನುಷ್ಯ ಇದೀಯೋ ನೀನು, ಮೈ ಮ್ಯಾಗ ಖಬರ್ ಅದೆಯೋ ಇಲ್ಲ ನಿನಗೆ, ಸಜ್ಜಕದ ಕಡಾಯ್ದಾಗ ಯಾವನೋ ಬಿದ್ದಾನೋ. ಲಗೇಜ್ ಬರ್ರಿ, ಬರ್ರಿ, ಹೊರ ತೆಗೀರಿ. ಸತ್ತಪ್ಪ ಸತ್ತ, ಮುತ್ಯಾರ ಪ್ರಸಾದ್ದಾಗ ಬಿಸಾಯ್ಬೇಕಾಗಿತ್ತ ನೀನು. ಬರ್ರಿ, ಕಡಾಯಿ ನೀರ್ ಹಾಕ್ರಿ, ಬೆಂಕಿ ಆರಿಸ್ರಿ, ಬರ್ರಿಯಪ್ಪ ಬರ್ರಿ. ಕುದಿಯೋ ಸಜ್ಜಕದಾಗ ಬಿದ್ದು ಇವನು ಕೂತ್ ಸತ್ತನಲ್ಲಪ್ಪ.
2: ಎಲ್ಲಾ ಗುರು ಚಿತ್ತ, ಏನು ನಡಿಬೇಕು ಅದು ನಡೀತೈತಿ. ಹ್ಮ್, ಅವನ ಕಡಿಗೆ ತೆಗೀರಿ, ಮುತ್ಯಾರ್ಗೆ ಮೊದಲು ವಿಷಯ ತಿಳಿಸೋಣ. ತಂದೆ, ಯಾವನೋ ಅಜ್ಞಾನಿ ಕುದಿತಿರೋ ಸಜ್ಜಕದ ಕಡಾಯಿ ಒಳಗೆ ಬಿದ್ದು ಬೆಂದು ಸತ್ತು. ಇದು
3: ಹೋಗುವರ್ನ ಯಾರು ತಡೆಯಕ್ಕಾಗೋದಿಲ್ಲ, ಬೆಂದ ಜೀವ ಶಿವನಲ್ಲಿ ಸಂದಿತು. ವೀರಭದ್ರ ನೋರಂದಪ್ಪ, ಅವನ ಶವನ ಆಶ್ರಮದ ಹಿಂದೆ ದಫನ್ ಮಾಡಿಬಿಡ್ರಪ್ಪ, ಅಂತ್ಯವಿಧಿ ಮಾಡಿ ಮುಗಿಸ್ಬಿಡ್ರಿ.
2: ಬರ್ರಪ್ಪ ಬರ್ರಿ, ಎಲ್ರು ಬರ್ರಿ, ಮುತ್ಯಾನ ಅಪ್ಪಣೆ ಆಗೈತೆ, ಲಗೇಜ್ ಎಲ್ಲಾ ಮುಗಿಸೋಣ, ಬರ್ರಿ, ಗುದ್ಲಿ ಸಲ್ಕಿ ತಗೊಂಡ್ ಬರ್ರಿ.
4: ಅವ ಯಾವನು, ಎಲ್ಲಿ ಅವನು? ಕಡಿಕೆ ಇಲ್ಲಿ ಅವನು ಸಮಾಧಿ ಆಗಂಗಾತು, ಆದ್ರೂ ಅವಾಗ ಮೋಕ್ಷ ಆತು. ಹುಷಾರಿ, ಅವನ ದೇಹ ಎಲ್ಲ ಬೆಂದು ಎಲ್ಲ ಆಟೆ ಉಳಿದಾವು, ಹುಷಾರಿಲ್ಲೆತ್ತಿ ಕುಣಿಯಾಗ ಹಾಕ್ರಿ.
5: ಯಾರ ಇದೀರೋ ಇಲ್ಲ
4: ಬರ್ರಿ. ಅಮೀನ್ ಸಾಹೇಬ್ರ, ಏನು ಏನಾಗ್ಬೇಕು?
5: ಈ ಆಶ್ರಮದಾಗ ಯಾವನ ಸತ್ತಾನಂತ ಅವನ ನೀವು ಎಲ್ಲಿ ಗಪ್ ಮಾಡಿರಿ ಅದನ್ನ ನಮಗ್ ತಿಳಿಸ್ಬಾರ್ದ? ಎಲ್ಲಿ ಹೋಗ್ದಿರಿ? ಎಲ್ಲರೂ ಸೇರ್ ಕ್ಯಾಸಿಂದ ಅಂದೇರಿ ದರ್ಬಾರ ನಡೆಸಿರಿ, ಖಬರ್ ಅದ ಅವನ್ನ ಹೆಂಗ ಸಾಯಿಸಿದ್ರಿ?
4: ಯಾರು ಸಾಯಿಸಿಲ್ರಿ, ಅವನೇ ಕಡಾಯ್ದಾಗ ಬಿದ್ದು
5: ಖಬರ್ದ ತಾನೇ ಬಿದ್ದು ಸಹಾಯಕ ಅವನ ಬಾಗಲಿದ್ದ. ನೀವೆಲ್ಲರೂ ಕೂಡ ಕ್ಯಾಸಿಂದ ಏನೋ ಬಾರ ಬಾನ್ಗಡಿ ನಡೆಸಿರಿ, ಮಕ್ಕಳ ಎಲ್ಲರನ್ನು ಒಯ್ದು ಜಬರ್ದಸ್ತ್ ಜೇಲ್ ಖಾನೆಗೆ ಹಾಕ್ತೀನಿ, ಬಂದಿ ಹುಕುಂ ತಂದಿನ ನಿಮ್ಗ ಎಲ್ಲಾನ ನಿಮ್ ಮುತ್ಯ ಶಂಭುಲಿಂಗ ಕರ್ಕೊಂಡ್ ಬಾ, ಇಲ್ಲ ಇಲ್ಲ ಅಂದ್ರೆ ಒಬ್ಬೊಬ್ಬರಿಗೆ ಬೆನ್ನು ಬಾಯಿವಂಗ ಲಗಾಸ್ತ. ಆಟ ಹಚ್ಚಿಲ್ಲ ಮಕ್ಕಳ, ಕುಡಿಯೋದು ಕಾಂಜಾ ಸೇದು.
3: ಬಾರಪ್ಪ ಅಮೀನ್ ಸಾಹೇಬ,
5: ಈ ತೀನಿ ಚಾರಿ ಬೇಕಾಗಿಲ್ಲ, ಪಾಯ್ಲೆ ಈಗ ಸತ್ತವಾ ಸದ್ದು ಬೇಕು ನನಗ.
3: ಏನಂದಿ ಏನಂದಿ ಏನಂದಿ ಏನಂದಿ ಏನಂದಿ, ಸತ್ತವ್ರು ಬೇಕಾ ನಿನಗೆ? ಇದ್ದವ್ರು ಬೇಡ, ಬಾ ನನ್ನ ಹಿಂದ ಬಾ, ಸತ್ತವರನ್ನ ಅಷ್ಟೂ ಜನ ತೋರಿಸ್ತೀನಿ, ಅದ್ರಾಗ ನಿನಗೆ ಯಾರ್ಯಾರು ಬೇಕು ಅವ್ರನ್ನ ಕರ್ಕೊಂಡು ಹೋಗಿಬಿಡಪ್ಪ.
5: ಈ ಕಡೆ ಎಲ್ಲಿ ನಡೆದಿ? ಅಡಿಗೆ ಮನೆ, ದೇವ್ರ ಕೋಣಿ, ಕೋಲಿ, ಈ ಕೋಲಿಯಾಗಿ ಇಟ್ಟಿ ಅವನ್ನ. ತಗೇ ಬಾಗಿಲು,
3: ತಗ ತಗ, ನಿನಗೆ ಯಾವನ್ ಬೇಕು ಅವನ್ನ ಆರಿಸಿಕೊಂಡು ಕರ್ಕೊಂಡು ಹೋಗಿಬಿಡು.
5: ಬರೀ ಭೂತ ಪ್ರೇತ ಪಿಶಾಚಿ, ನಾ ಸಾಯ್ತೀನಿ ಶಂಭುಲಿಂಗ, ಮುತ್ಯ ನನ್ ತಪ್ಪಾಗೆ ತಪ್ಪ, ಕ್ಷಮ ಮಾಡೋ ತಂದೆ, ಕ್ಷಮ ಮಾಡಪ್ಪ.
2: ನೂರಂದಪ್ಪನವ್ರ ಮುತ್ಯಾರು
4: ಕೊಲೆದಾಗ ಆರ. ವೀರಭದ್ರಪ್ಪ, ಮುಂದಿನ ಜಾತ್ರೆ ನಾನು ಇರೋದಿಲ್ಲ ಅಂತ ಹೇಳಿ ನಮ್ಮನ್ನ ದುಃಖನಾಗೆ ನೂಕ್ಬಿಟ್ರು.
2: ನೂರಂದಪ್ಪನವರ ಅವರು ನುಡಿದದ್ದು ಇಲ್ಲಿ ತನಕ ನಡೆದದ, ಅವರ ವಾಕ್ಯ ನಾವು ತಪ್ಪದ ಪಾಲಿಸ್ತಾ ಬಂದೀವಿ. ನಿನ್ನೆ ಮಕರ ಸಂಕ್ರಾಂತಿ ಅಂದ್ರ ಅವರು ಇಲ್ಲಿ ಇರೋದಿಲ್ಲ ಅಂತ ಹೇಳ್ಯಾರ.
4: ಕೋಲಿ ಬಾಗಿಲು ತೆಗೆದು ಸ್ವಲ್ಪ ಮಾತಾಡಿಸಿ ಕೇಳುನು ಮುಂದೆ ಏನ್ ಮಾಡಬೇಕು ಅಂತ, ನಮಗ ಯಾವುದು ತಿಳಿವಲ್ದು.
2: ಬರ್ರಿ ಹಂಗಾರ, ಒಂದ್ ಕಟ್ಟಿಗೆ ತಗೊಳ್ರಿ, ಅಲ್ಲಿ ನೋಡ್ರಿ ಅಪ್ಪಾರ ದೇಹನ ಇಲಿ ಹೆಗ್ಗಣ ಹರ್ದ ಹರ್ದ ತಿನ್ನಾಕತ್ತವ. ಹಡೀರಿ,
3: ಹೊಡಿಬ್ಯಾಡ್ರಿ ಅವನ್ನ. ನಿಮ್ಮ ಮುತ್ಯಾನ ಇಲಿ ಹೆಗ್ಗಣ ತಿಂತಾವು ಅಂತ ನಿಮ್ಗೆ ನೋವಾಗೈತಿಯಲ್ಲ, ಹುಚ್ಚಪ್ಪಗಳ್ರ್ಯ. ಎಲ್ರಿಗೂ ಕೊಟ್ಟು ಹೋಗ್ಬೇಕಲ್ರೇ ತಮ್ಮ, ಇಟ್ಕೊಂಡು ಹೋಗಬಾರ್ದು. ತಾನು ಗಳಿಸಿದ್ದು ಶಿವಗ ಕೊಟ್ರೆ ಶಿವ ಹೊಳ್ಳಿ ಇವಗ ಕೊಟ್ಟು ಇದನ್ನ ಲೋಕಕ್ಕೆ ಹಂಚು ಅಂತ ಹೇಳಿ ಕಳಿಸ್ತಾನ. ಲೋಕ ತುಂಬಾ ಅಡ್ಡಾಡಿ ಇವ ಎಲ್ರಿಗೂ ಕೊಡಬೇಕಾಗಿತ್ತು, ಆದ್ರೆ ಅಷ್ಟರಾಗ ಈ ದೇಹ ಇವನ ಮಾತು ಕೇಳ್ದಂಗಾತು. ಇವು ಪಾಪ, ಇವ ಬರ್ತಾನ ನಮಗೆ ಕೊಡ್ತಾನ ಅಂತ ದಾರಿ ನೋಡ್ತಾ ಇದ್ವು.

0: ಬರ್ಲಿಲ್ಲ, ಅವು ತಮ್ಮದು ತಾವು ಒಯ್ತಾವು, ಅವನ್ನ ಅನ್ಯಾಯವಾಗಿ ಹೊಡಿಬ್ಯಾಡ್ರಿ, ಬರ್ರಿ ಒಯ್ರಿ ಉಂಡ್ರಿ, ಇವನ ಹತ್ರ ಏನು ಉಳಿಸ್ಬ್ಯಾಡ್ರಿಪ್ಪ, ಇಟ್ಕೊಂಡ್ರೆ ಇಟ್ಕೊಂಡು ಹೋದ ಕಟ್ಕೊಂಡು ಹೋದ ಅಂತ ಮಾತು ಉಳಿದೇ ಬಿಡ್ತೈತಿ ಜಗತ್ನಾಗೆ, ಎಲ್ರು ಎಲ್ಲನೂ ಒಯ್ದು ಬಿಡ್ರಪ್ಪ.
1: ತಂದೆ ಜಾತ್ರಿ
0: ಜಾತ್ರಿ ಯಾತ್ರೆ ಬರುವಾಗ ಜಾತ್ರೆ ಇನ್ನಿಲ್ಲ ಐತಲೇ ತಮ್ಮ, ಇವ ಇರೋದಿಲ್ಲ, ಇವೊಂದು ಕಡೇ ಜಾತ್ರಿ, ನಿಮ್ಗೆ ಮೊದಲನೇ ಜಾತ್ರಿ. ಏರಿ ಶ್ರೀ ಶಿವನಿಗೆ ಹೂ ಪತ್ರಿ, ಊದ್ರಿ ಬಾದ ಭಜಂತ್ರಿ, ಶಿವ ಧ್ಯಾನ ಮಾಡ್ರಪ್ಪ, ನೀವು ನನ್ನ ಕೂಡ ಕೈಲಾಸಕ್ಕೆ ಬರುವಂತ್ರಿ.
1: ತಾವು ನಮ್ಮನ್ನ ಬಿಟ್ಟು,
0: ನಿಮ್ಮನ್ನ ಬಿಟ್ಟು ಇವ, ನಿಮ್ಮನ್ನ ಬಿಟ್ಟು ಇವ, ನಿಮ್ಮನ್ನ ಬಿಟ್ಟ ನೀವು ಬಿಡ್ತೀರೇನ್ರೋ, ಕಟ್ಟಿ ಹಾಕಿದಿರಲ್ರಪ್ಪ.
1: ತಂದೆ ಇನ್ನೂ ಕೆಲ ದಿವಸ ತಾವು ಭಕ್ತರ ಉದ್ಧಾರ ಮಾಡಬೇಕು, ನಾವು ಬೇಡ್ಲಕ್ ಹತ್ತೀವಿ.
0: ವೀರಭದ್ರಪ್ಪ ಅವನ ಆಜ್ಞಾ ಹ್ಯಾಂಗ ಮೀರ್ಲಕ್ ಬರ್ತೈತಿ, ಇವ ಅವನ ಜೀತದಾಳು, ಇವನ್ನ ಲೆಕ್ಕ ಎಲ್ಲ ಚುಕ್ತಾಗಿ ಐತಿ, ಬಾಕಿ ಸಾಕಿ ಯಾವುದು ಉಳಿದಿಲ್ಲ. ನೋಡಂದಪ್ಪ ನೀನು ಮಾಲಿ ಪಾಟೀಲ, ನೀನ ಮನೆ ಮುಂದೆ ನಿಂತು ಪ್ರತಿ ವರ್ಷ ಮಕರ ಸಂಕ್ರಾಂತಿ ಮರುದಿನ ರಥೋತ್ಸವ ನಡೆಸು ಶಿವನ ಹೆಸರಿನಾಗೆ. ತೇರಿನ ಹಗ್ಗ ನಿನ್ನ ಮನೆಯಿಂದಲೇ ಬರ್ಲಿ, ಎಲ್ಲ ಅವನ ಇಚ್ಛಾ ಐತೆ, ಅದರಂತೆ ನಾನು ನೋಡಿದೀನಿ ನೋಡು. ಬಸಿ ಬಸಿ, ನಿನ್ನಲ್ಲಿ ಇನ್ನೂ ನಗೋದು ಅಳೋದು ಉಳದೈತೇನು, ಅದನ್ನ ಅಳದು ಬಿಡು ಅಳದು ಬಿಡು.
1: ಇಪ್ಪ ತಂದೆ ಮುತ್ತಾರ ನಮ್ಮನ್ನ ಬಿಟ್ಟು ಹೋಗ್ಬೇಡ್ರಿ, ಇಪ್ಪ ನಮ್ಮನ್ನ ಬಿಟ್ಟು ಹೋಗ್ಬೇಡ್ರಿ.
0: ಓಂ ಓಂ ಓಂ
1: ಶಾಂತರಾಗಿ ಶಾಂತರಾಗಿ. ಗೌಡ್ರ ಬಸಮ್ಮ ತಾಯಿಯವರು ತೀರ್ಥಕುಂಡದಾಗ ತೇರಕ್ ಹತ್ತೇರ್ರಿ. ಸದ್ಗುರುನಾಥ ಶಂಭುಲಿಂಗ ಮಹಾರಾಜ್ ಕಿ, ಸದ್ಗುರುನಾಥ ಶಂಭುಲಿಂಗ ಮಹಾರಾಜ್ ಕಿ, ಸದ್ಗುರುನಾಥ ಶಂಭುಲಿಂಗ ಮಹಾರಾಜ್ ಕಿ.

0: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಜನಪದ ಗೀತೆಯನ್ನ ಕೇಳಲಿದ್ದೀರಿ.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡ್ ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
2: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು. ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ದಲೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರೂ ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಜೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
1: ಓಕೆ ಡ್ಯೂಡ್,
4: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ.

0: ವಾವ್, ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನೂ 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡ್ ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
2: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
0: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಹಿಂದೂಸ್ತಾನಿ ಸಂಗೀತ ಹಾಡಿರುವವರು ನಿಷಾದ್ ಹರ್ಲಾಪುರ್ ಹಾಗೂ ನೌಷಾದ್ ಹರ್ಲಾಪುರ್.
5: ಮೊದಲಿಗೆ ಎಲ್ಲರಿಗೂ ನಮ್ಮ ಅನಂತ ನಮಸ್ಕಾರಗಳನ್ನು ಹೇಳ್ತೇವೆ. ಇವತ್ತು

ಬೆಳಗಿನ ಸುಮಧುರ ಫೇಸ್ಬುಕ್ ಲೈವ್ನ ಕಾರ್ಯಕ್ರಮದಲ್ಲಿ ನಮಗೆ ಹಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥ ಭಾಗ್ಯಶ್ರೀ ಸೆಂಟರ್ ಫಾರ್ ಕಲ್ಚರ್ ಈ ಪೇಜಿನ ಮುಖ್ಯಸ್ಥರಾಗಿರುವಂಥ ನಾಡಿನ ಹಿಂದೂಸ್ತಾನಿ ಸಂಗೀತಗಾರರಲ್ಲಿ ಒಬ್ಬರಾದಂಥ ಶ್ರೀ ಲಕ್ಷ್ಮೀನಾರಾಯಣ ಭಟ್ ಹಾಗೂ ಶ್ರೀ ಸುಬ್ರಹ್ಮಣ್ಯ ಭಟ್ ಹಾಗೂ ಅವರೆಲ್ಲ ಬಳಗಕ್ಕೂ ನಮ್ಮ ಅನಂತ ಅನಂತ ನಮಸ್ಕಾರಗಳನ್ನು ನಾವು ಇಂದ ಸಲ್ಲಿಸ್ತೇವೆ. ಈ ಕಾರ್ಯಕ್ರಮದಲ್ಲಿ ಫೇಸ್ಬುಕ್ ಲೈವ್ನ ಈ ಕಾರ್ಯಕ್ರಮದಲ್ಲಿ ನಮಗೆ ಇವತ್ತು ತಬಲಾದಲ್ಲಿ ನಾಡಿನ ಯುವ ಖ್ಯಾತ ತಬಲಾ ವಾದಕರಾದಂಥ ಸಾಗರದ ಶ್ರೀ ವಿದ್ವಾನ್ ವಿನಾಯಕ್ ಭಟ್ ಸಾಗರ ಅವರು ನಮಗೆ ತಬಲಾದಲ್ಲಿದ್ದಾರೆ. ಅವ್ರಿಗೂ ನಮ್ಮ ನಮಸ್ಕಾರಗಳನ್ನು ಹೇಳ್ತಾ ಹಾಗೂ ಹಾರ್ಮೋನಿಯಂನಲ್ಲಿ ನಾಡಿನ ಯುವ ಹಾರ್ಮೋನಿಯಂ ವಾದಕರಲ್ಲಿ ಒಬ್ಬರಾದಂಥ ಶ್ರೀ ವಿದ್ವಾನ್ ಕಲ್ಲೇಶ್ ಕುಮಾರ್ ಅವರು ಇದ್ದಾರೆ. ಅವ್ರಿಗೂ ನಮ್ಮ ನಮಸ್ಕಾರಗಳನ್ನು ಹೇಳ್ತೇವೆ. ಹಾಗೂ ತಂಬೂರದಲ್ಲಿ ಶ್ರೀ ಬಸ್ರಾಜ್ ಹಾಗೂ ಶ್ರೀ ಮುಸ್ತಾಫ್ ಅವರು ನಮಗೆ ತಾನ್ಪುರದಲ್ಲಿದ್ದಾರೆ. ಎಲ್ಲರಿಗೂ ನಮ್ಮ ಅನಂತ ನಮಸ್ಕಾರಗಳನ್ನು ಹೇಳ್ತಾ ಮೊದಲಿಗೆ ರಾಗ ಭೈರವದೊಂದಿಗೆ ನಾವು ಪ್ರಸ್ತುತ ಬೆಳಗಿನ ರಾಗವಾದಂಥ ರಾಗ ಭೈರವದೊಂದಿಗೆ ನಾವು ಪ್ರಸ್ತುತಪಡಿಸ್ತೀವಿ. ನಂತರದಲ್ಲಿ ಭಜನ್ ಹಾಗೂ ಲೈಟ್ ಹಾಡ್ತಿದೆ ರಾಗ ಭೈರವ್. ನಿಮ್ಮೆಲ್ಲ ಫೇಸ್ಬುಕ್ನಲ್ಲಿ ವೀಕ್ಷಿಸುತ್ತಿದ್ದಿರುವಂಥ ಎಲ್ಲರಿಗೂ ನಮ್ಮ ನಮಸ್ಕಾರಗಳನ್ನು ಹೇಳ್ತಾ ನಿಮ್ಮೆಲ್ಲರ ಪ್ರೀತಿ ಹಾರೈಕೆ ಇರಲಿ ಅಂತ ಕೇಳ್ತಾ ರಾಗ ಭೈರವದೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು

ಇದುವರೆಗೆ ರಾಗ ಭೈರವನ ನಾವು ಇಷ್ಟತಂತ ಪ್ರಸ್ತುತಪಡಿಸಿದ್ವಿ. ಈಗ ನಂತರದಲ್ಲಿ ಹಿಂದಿ ಒಂದು ಹಿಂದಿ ತುಂಬ್ರಿನ ನಾವು ಪ್ರಸ್ತುತಪಡಿಸ್ತೀವಿ ರಾಗ ಕಲಾವತಿ ಮಿಶ್ರದೊಳಗೆ.

ಇಲ್ಲಿಯವರೆಗೆ ನಮ್ಮ ಈ ಫೇಸ್ಬುಕ್ ಲೈವ್ನ ಸಂಗೀತ ಕಾರ್ಯಕ್ರಮದಲ್ಲಿ ನಮಗೆ ಹಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥ ಭಾಗ್ಯಶ್ರೀ ಸೆಂಟ್ರಲ್ ಆಫ್ ಕಲ್ಚರ್ ಈ ಗ್ರೂಪಿನ ಈ ಪೇಜಿನ ಎಲ್ಲ ಸರ್ವ ಬಳಗಕ್ಕೂ ನಮ್ಮ ಅನಂತ ಅನಂತ ನಮಸ್ಕಾರಗಳನ್ನು ತಿಳಿಸ್ತೇನೆ. ಹಾಗೂ ಶ್ರೀ ವಿದ್ವಾನ್ ಲಕ್ಷ್ಮೀನಾರಾಯಣ ಭಟ್ ಹಾಗೂ ಸುಬ್ರಹ್ಮಣ್ಯ ಭಟ್ ಅವರಿಗೆ ಅನಂತ ನಮಸ್ಕಾರಗಳನ್ನು ಹೇಳ್ತಾ ಅವರೆಲ್ಲ ಬಳಗಕ್ಕೂ ನಮ್ಮ ಅನಂತ ನಮಸ್ಕಾರಗಳನ್ನು ಹೇಳ್ತಾ ಇದುವರೆಗೆ ನಮಗೆ ತಬಲಾ ಸಾಥಿಯಲ್ಲಿ ನಾಡಿನ ಯುವ ಶ್ರೇಷ್ಠ ತಬಲಾ ವಾದಕರು ಉಸ್ತಾದ್ ಫಜಲ್ ಖುರೇಶಿ ಜಾಕಿರ್ ಹುಸೇನ್ ಅವರು ತಮ್ಮರ ಹತ್ರ ಫಜಲ್ ಖುರೇಶಿರ ಹತ್ರ ಸದ್ಯ ಮುಂಬೈನಲ್ಲಿ ಅಭ್ಯಾಸ ಮಾಡ್ತಿರ್ತಾರೆ. ಶ್ರೀ ವಿದ್ವಾನ್ ವಿನಾಯಕ್ ಭಟ್ ಹಾಗೂ ಉದಯ ರಾಜ್ ಕರ್ಪು ಮಡಿವಳಯ ಸಾಲಿಯವರ ಶಿಷ್ಯರು ಅವರು ನಮಗೆ ಕೊನೆ ತನಕ ಈಗ ತಬಲಾ ಸಾಥಿಯನ್ನು ಮಾಡಿ ಸಾಗರದಿಂದ ಬಂದು ತಬಲಾ ಸಾಥಿ ಅವರಿಗೆ ಅನಂತ ಧನ್ಯವಾದಗಳನ್ನು ಹೇಳ್ತೇನೆ. ಹಾಗೂ ಹಾರ್ಮೋನಿಯಂ ಸಾಥಿಯಲ್ಲಿ ನಾಡಿನ ಯುವ ಹಾರ್ಮೋನಿಯಂ ವಾದಕರು ಬಳ್ಳಾರಿಯವರು ಶ್ರೀ ಕಲ್ಲೇಶ್ ಕುಮಾರ್ ಅವರು ಚಂದ ಹಾರ್ಮೋನಿಯಂ ಸಾಥಿ ಮಾಡ್ತಾ ಇದ್ದಾರೆ, ಈಗ ಚಲೋ ಅಭ್ಯಾಸ ಮಾಡ್ತಿದ್ದಾರೆ, ಒಳ್ಳೆ ಕಲಿತಿದ್ದಾರೆ. ಅವ್ರಿಗೂ ಇಷ್ಟು ತನಕ ಈ ಫೇಸ್ಬುಕ್ ಲೈವ್ನಲ್ಲಿ ನುಡಿಸಿದ್ದಕ್ಕೆ ಅನಂತ ಧನ್ಯವಾದಗಳನ್ನು ಅವ್ರಿಗೂ ನಾನು ಹೇಳ್ತಾ ಹಾಗೂ ಕಾನ್ಪುರದಲ್ಲಿ ಶ್ರೀ ಮುಸ್ತಾಫ್ ಅವರು ಹಾಗೂ ಶ್ರೀ ಬಸವರಾಜ್ ಅವರು ನಮ್ಮ ಜೊತೆಗೆ ಆಶ್ರಮದ ವಿದ್ಯಾರ್ಥಿಗಳು ಇಲ್ಲಿ ಅವರಿಗೂ ನನ್ನ ಅನಂತ ಧನ್ಯವಾದಗಳನ್ನು ತಿಳಿಸ್ತೇನೆ. ಹಾಗೆ ಅನಂತ ಧನ್ಯವಾದಗಳನ್ನು ಹೇಳ್ತಾ ಇಷ್ಟೋ ತನಕ ಫೇಸ್ಬುಕ್ ಲೈವ್ನಲ್ಲಿ ನೀವು ಸಂಗೀತ ಅಭಿಮಾನಿಗಳು ಸಂಗೀತ ಕಲಾರಸಿಕರು ನಮ್ಮ ಸಂಗೀತವನ್ನು ಕೇಳಿ ಹಾರೈಸಿದ್ದೀರಿ ಅಂದ್ಕೊಳ್ತಾ ಎಲ್ಲರಿಗೂ ನಮ್ಮ ಅನಂತ ನಮಸ್ಕಾರಗಳನ್ನು ಹೇಳ್ತಾ ಕೊನೆಯದಾಗಿ ಭೈರವಿಯೊಂದಿಗೆ ಒಂದು ಮತ್ತೊಂದು ಹಿಂದಿ ಭಜನನ್ನು ನಾವು ಹಿಂದಿ ಭಜನನ್ನು ಹಾಡ್ತಾ ಮೀರಾಬಾಯಿ ಭಜನ್ ಅವರ ಬರೆದಿರುವಂಥ ಮೀರಾಬಾಯಿ ಅವರು ಬರೆದಿರುವಂಥ ಹಿಂದಿ ಭಜನನ್ನು ಹಾಡ್ತಾ ಕೊನೆಯದಾಗಿ ರಾಗ ಭೈರವಿಯನ್ನು

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಭಕ್ತಿ ಗೀತೆಗಳನ್ನು ಕೇಳಲಿದ್ದೀರಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ, ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.